ಶುಭ ಮುಂಜಾನೆ. ಇದುವರೆಗೂ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ವಿವಿಧ ಕಾರ್ಯಕ್ರಮಗಳನ್ನ ಕೇಳಿದಿರಿ. ಈಗ ಆಪ್ನ ಜೊತೆಗೆ ರೇಡಿಯೋದಲ್ಲೂ ಕೂಡ ಇಂದಿನ ಕಾರ್ಯಕ್ರಮಗಳ ಪ್ರಸಾರ ಆರಂಭವಾಗಲಿದೆ. ಧನ್ಯವಾದ.

ಶುಭೋದಯ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇಂದು 2026 ಜುಲೈ 27 ಸೋಮವಾರ. ಪರಾಭವ ಸಂವತ್ಸರ, ದಕ್ಷಿಣಾಯನ, ಗ್ರೀಷ್ಮ ಋತು, ಆಷಾಢ ಮಾಸ, ಶುಕ್ಲಪಕ್ಷ, ತ್ರಯೋದಶಿ ತಿಥಿ, ಮೂಲ ನಕ್ಷತ್ರ, ವೈದ್ಯುತಿ ಯೋಗ, ತೈತುಲ ಕರ್ಣವಿದೆ. ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಇಂದಿನ ಪ್ರಸಾರ ಇಂತಿದೆ. ಬೆಳಗ್ಗೆ

0: ಆರ್ಜೆ ಪವಿತ್ರಾ ದಿನೇಶ್ ಇದನ್ನು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 7:30ಕ್ಕೆ ಸಮುದಾಯ ಸಹಭಾಗಿ ಶಿವಮೊಗ್ಗದ ವಿಜಯ ಗಣೇಶ್ ರವರು ಮಂಕುತಿಮ್ಮನ ಕಗ್ಗದ ವಾಚನ ಮತ್ತು ನಿರೂಪಣೆಯನ್ನು ಮಾಡಲಿದ್ದಾರೆ. ಶಿವಮೊಗ್ಗದ ಉಷಾ ನಟೇಶ್ ಕಾಸರವಳ್ಳಿ ಅವರು ಪೊನ್ನಜ್ಜಿಯ ಕಥೆಯನ್ನು ಹೇಳಲಿದ್ದು ಬೆಳಗ್ಗೆ 8:00ಗೆ ದಿನದ ವಿಶೇಷತೆಯನ್ನು ತಿಳಿಸುವ ದಿನದ ವಿಶೇಷ ಪ್ರಸಾರವಾಗಲಿದೆ. ಬೆಳಗ್ಗೆ 8:30ಕ್ಕೆ ನಮ್ಮ ಸುತ್ತಮುತ್ತಲಿನ ಪರಿಸರ ಎಷ್ಟೊಂದು ಚಂದ, ನಮ್ಮ ಸುತ್ತಲಿನ ಪರಿಸರದ ಕುರಿತಾದ ಪರಿಸರ ಪರಿಚಯ ಕಾರ್ಯಕ್ರಮ ಪ್ರಸಾರವಾಗಲಿದ್ದು ರಿವರ್ ಟ್ರಾನ್ಸ್ಪೋರ್ಟೇಷನ್ ಬಗ್ಗೆ ಅಜಯ್ ಶರ್ಮಾ ಅವರು ಮಾಹಿತಿಯನ್ನ ತಿಳಿಸಲಿದ್ದು ಆರ್ಜೆ ಅರ್ಪಿತಾ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 9:00ಗೆ ಜಿಲ್ಲೆ, ರಾಜ್ಯ, ದೇಶ, ಪ್ರಪಂಚದ ಚಂದದ ಪ್ರವಾಸಿ ತಾಣದ ಬಗ್ಗೆ ಅಲ್ಲಿನ ವಿಶೇಷತೆಯ ಕುರಿತಾಗಿ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ ಪ್ರಸಾರವಾಗಲಿದ್ದು ಗಂಗಡಿಕಲ್ಲು ಸ್ಥಳದ ಬಗ್ಗೆ ಮಾಹಿತಿ ಇದ್ದು ಆರ್ಜೆ ರಕ್ಷಿತಾ ಹೊಳ್ಳ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 9:30ಕ್ಕೆ ಸಾಹಿತ್ಯದ ಕುರಿತಾದ ವಿಚಾರ ವಿಹಾರ ಸಾಹಿತ್ಯ ಲೋಕ ಕಾರ್ಯಕ್ರಮ ಪ್ರಸಾರವಾಗಲಿದ್ದು ತುಮಕೂರಿನ ವೀಣಾ ಕನ್ನಡತಿ ಅವರು ಸ್ವರಚಿತ ಲೇಖನವನ್ನ ವಾಚನ ಮಾಡಲಿದ್ದಾರೆ. ಆರ್ಜೆ ಮಹಾಲಕ್ಷ್ಮಿ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 10:00ಗೆ ಎಲ್ಲರ ನೆಚ್ಚಿನ ಬಿಂದಾಸ್ ಮಾರ್ನಿಂಗ್ ನೇರ ಪ್ರಸಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರಲ್ಲಿ ಮಾತನಾಡಿ ಹಾಡನ್ನು ಹೇಳಿ ಕಾರ್ಯಕ್ರಮವನ್ನ ಎಂಜಾಯ್ ಮಾಡಬಹುದು. ಬೆಳಗ್ಗೆ 11:00ಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಗುವಂತಹ ಮನೋರಂಜನಾತ್ಮಕ ಕಥೆಗಳು ಪ್ರಸಾರವಾಗಲಿದ್ದು ಮುರಿದ ಊಟದ ಹಾದಿ ಎಂಬ ಕತೆ ಇರುತ್ತದೆ. ಆರ್ಜೆ ರಕ್ಷಿತಾ ಹೊಳ್ಳ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 11:30ಕ್ಕೆ ಚಲನಚಿತ್ರ ಗೀತೆಗಳು ಭಾವಗೀತೆಗಳು ಪ್ರಸಾರವಾಗಲಿದೆ. 12:30ಕ್ಕೆ ದೇಶ ಎಂದು ಮರೆಯದ ಅನರ್ಘ್ಯರತ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರ ಸರಣಿ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಮಧ್ಯಾಹ್ನ 1:00ಗೆ ಊಟದ ಸಮಯ, ಅನ್ನದೇವರ ಮುಂದೆ ಅನ್ಯದೇವರು ಉಂಟೆ ಎನ್ನುವಂತೆ ಊಟದ ಮಹತ್ವವನ್ನ ತಿಳಿಸುವ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಪ್ರಸಾರವಾಗಲಿದ್ದು ಭಾರತೀ ದೇವಿ ಖಾರದ ದೋಸೆ ಬಗ್ಗೆ ಮಾಹಿತಿ ತಿಳಿಸಲಿದ್ದಾರೆ. ಆರ್ಜೆ ಮಹಾಲಕ್ಷ್ಮಿ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 1:30ಕ್ಕೆ ಸ್ಥಳೀಯ ಸುದ್ದಿಗಳನ್ನು ತಿಳಿಸುವ ಸುತ್ತಮುತ್ತ ಸುದ್ದಿ ಸಮಾಚಾರ ಮೂಡಿಬರಲಿದೆ. ಮಧ್ಯಾಹ್ನ 2:00ಗೆ ವಿಭಿನ್ನ ಶೈಕ್ಷಣಿಕ ಚಟುವಟಿಕೆಗಳ ವಿಶೇಷ ಕಾರ್ಯಕ್ರಮಗಳು ಕಲಿಕಾ ಸಮಯದಲ್ಲಿ ಮೂಡಿಬರಲಿದೆ. ಇದರಲ್ಲಿ ಕೊಳ್ಳೇಗಾಲ ಶರ್ಮಾ ಅವರ ಜಾಣಸುದ್ದಿ ಪ್ರಸಾರವಾಗಲಿದೆ. ಪರಿಸರದ ಕಾಳಜಿಯ ಮಾತನ್ನು ಪ್ರೊಫೆಸರ್ ಡಿಆರ್ ಕುಮಾರಸ್ವಾಮಿ ಅವರು ನಡೆಸಿಕೊಡಲಿದ್ದಾರೆ. ಶಿವಮೊಗ್ಗದ ಎಸ್ಎಚ್ ವಿಜಯ ಅವರು ಇಂಗ್ಲಿಷ್ ಪಾಠಗಳನ್ನು ತಿಳಿಸಲಿದ್ದಾರೆ. ಮಧ್ಯಾಹ್ನ 3:00ಗೆ ಹಳೆಯ ಕನ್ನಡ ಭಾವಗೀತೆಗಳು ಪ್ರಸಾರವಾಗಲಿದೆ. ಸಂಜೆ 4:00ಗೆ ಕಾಫಿ ವಿತ್ ಆರ್ಜೆ ಫೋನ್ ಇನ್ ನೇರ ಪ್ರಸಾರ ಕಾರ್ಯಕ್ರಮವಿರುತ್ತದೆ. ಸಂಜೆ 5:00ಗೆ ಪೇಟೆ ಸಂಚಾರ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. ಸಂಜೆ 5:30ಕ್ಕೆ ಸಮಾಜದಲ್ಲಿನ ಸಾರ್ವಜನಿಕರಿಗೆ ಇರುವ ಸಮಸ್ಯೆಗಳು ಕುಂದು ಕೊರತೆಯನ್ನ ಅನಾವರಣ ಮಾಡಿ ಅದಕ್ಕೆ ಪರಿಹಾರ ನೀಡುವ ಪ್ರಯತ್ನದಲ್ಲಿ ನಮ್ಮ ನಡೆಗೆ ಪರಿಹಾರದ ಕಡೆಗೆ ಎಂಬ ಕಾರ್ಯಕ್ರಮ ಪ್ರಸಾರವಾಗಲಿದ್ದು ಆರ್ಜೆ ಶ್ವೇತಾ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಸಂಜೆ 6:00ಗೆ ದಿನನಿತ್ಯವೂ ನಾವು ನೋಡುವ ಪ್ರಪಂಚದ ಆಶ್ಚರ್ಯ ಬೆರಗು ಉಂಟು ಮಾಡುವ ಅನೇಕ ಕುತೂಹಲ ಸಂಗತಿಯ ವಿಷಯದ ಬಗ್ಗೆ ಬೆಳಕು ಚೆಲ್ಲುವ ವಿಸ್ಮಯ ಜಗತ್ತು ಕಾರ್ಯಕ್ರಮವಿದ್ದು ಪ್ಲೇ ಕುರಿತು ಇಂಟ್ರೆಸ್ಟಿಂಗ್ ವಿಷಯ ಇದ್ದು ಆರ್ಜೆ ಶ್ರೀಧರ್ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಸಂಜೆ 6:30ಕ್ಕೆ ಜೀರೋ ಟು ಹೀರೋ ಬೀದಿ ಬದಿಯ ಸಣ್ಣ ಪುಟ್ಟ ವ್ಯಾಪಾರಿಯಿಂದ ಹಿಡಿದು ದೊಡ್ಡ ಮಟ್ಟದ ವ್ಯಾಪಾರಿಗಳ ತನಕವೂ ಶಿವಮೊಗ್ಗ ಉದ್ಯಮಿಗಳ ಬೆಳವಣಿಗೆಯ ಬಗ್ಗೆ ಉದ್ಯಮಿಗಳಿಂದಲೇ ಮಾಹಿತಿಯನ್ನ ತಿಳಿಸುವ ಬಿಸ್ನೆಸ್ ಬಸ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬಗಟ್ ಟೈರ್ ಮಾಲೀಕರೊಂದಿಗೆ ಮಾತುಕತೆ ಇದ್ದು ಆರ್ಜೆ ಅರ್ಪಿತಾ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಸಂಜೆ 7:00ಗೆ ರೈತರೇ ನಮ್ಮ ದೇಶದ ಬೆನ್ನೆಲುಬು, ರೈತರ ಬೆಳೆ ಬೆಳೆಯುವ ವಿಧಾನ, ಕೃಷಿಯಲ್ಲಿ ಅನುಸರಿಸುವ ಪದ್ಧತಿ ಎಲ್ಲವನ್ನು ರೈತರಿಂದಲೇ ಮಾಹಿತಿಯನ್ನ ತಿಳಿಸುವ ನಿಮ್ಮ ಕೃಷಿ ನಮ್ಮ ಖುಷಿ ಕಾರ್ಯಕ್ರಮ ಪ್ರಸಾರವಾಗಲಿದ್ದು ಕುರಿ ಸಾಕಾಣಿಕೆ ವಿಷಯದ ಬಗ್ಗೆ ಮಾಹಿತಿ ಇರುತ್ತದೆ. ಆರ್ಜೆ ಶ್ರೀಧರ್ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ರಾತ್ರಿ 7:45ಕ್ಕೆ ಆವಿಷ್ಕಾರದ ಅಸ್ಮಿತೆ, ವಿಜ್ಞಾನದ ಕುತೂಹಲ ಸಂಗತಿಗಳು, ಸಂಶೋಧನೆಗಳ ಬಗ್ಗೆ ತಿಳಿಸಲಿದ್ದಾರೆ ಶೇಖರ್ ಗೌಳೇರ್ ಅವರು. ರಾತ್ರಿ 8:00ರಿಂದ ಬೆಳಗ್ಗೆ 6:00ವರೆಗೂ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರಲ್ಲಿ ಕನ್ನಡ ಚಿತ್ರಗೀತೆಗಳು, ಹರಿಕಥೆ, ನಾಟಕ, ಯಕ್ಷಗಾನ, ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ, ಹೀಗೆ ವೈವಿಧ್ಯ ಕಾರ್ಯಕ್ರಮಗಳು ಇರುತ್ತದೆ. ಈ ಎಲ್ಲಾ ಕಾರ್ಯಕ್ರಮ ನಿಮಗಾಗಿ. ಎಲ್ಲರಿಗೂ ಶುಭ ದಿನ.
1: ಶುಭೋದಯ ಕರ್ನಾಟಕ, ಶುಭೋದಯ ಶಿವಮೊಗ್ಗ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಕಣ್ಣಿಗೆ ಕಾಣುವ ದೇವರುಗಳಿಗೆ ನನ್ನ ನಮನಗಳು. ನಮ್ಮ ಅಪ್ಪ ಅಮ್ಮ ಗುರುಗಳು, ನಮ್ಮನ್ನು ಪೋಷಿಸುವ ರೈತರು ಸೈನಿಕರು, ಹಾಗೆ ನಮ್ಮ ನಗರವನ್ನು ಸ್ವಚ್ಛವಾಗಿ ಹಾಗೂ ಸುಂದರವಾಗಿ ಇರಲು ಕಾರಣರಾದ ಪೌರ ಕಾರ್ಮಿಕರಿಗೆ

ಹಾಗೆ ಸಮಾಜದಲ್ಲಿ ನಮಗೆ ಒಳಿತನ್ನು ಬಯಸುವರೆಲ್ಲರಿಗೂ ನನ್ನ ನಮನಗಳು ತಿಳಿಸುತ್ತಾ ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೇನೆ. ಹೊರಗಡೆ ತಣ್ಣನೆ ಗಾಳಿ ಬೀಸ್ತಾ ಇದೆ, ಕೈಯಲ್ಲಿ ಬಿಸಿ ಬಿಸಿ ಫಿಲ್ಟರ್ ಕಾಫಿ ಕೂಡ ಇದೆ. ಆಹಾ, ಈ ದಿನ ಶುರುವಾಗೋದಕ್ಕೆ ಇದಕ್ಕಿಂತ ಅದ್ಭುತ ವಾತಾವರಣ ಬೇಕಾ? ಇಲ್ಲ ಅಲ್ವಾ? ಸೊ ನಿಮ್ಮ ಬೆಳಗಿನ ಮೂಡ್ಗೆ ಒಂದಿಷ್ಟು ಪಾಸಿಟಿವ್ ಎನರ್ಜಿ ತುಂಬೋದಕ್ಕೆ ನಿಮ್ಮ ನೆಚ್ಚಿನ ಆರ್ ಜೆ ಸ್ಮೈಲಿಂಗ್ ಶ್ವೇತಾ ಬಂದಿದ್ದಾಯ್ತು. ಸ್ನೇಹಿತರೆ, ಇವತ್ತು ಗೊತ್ತಾ ವಿಶೇಷ ಏನಪ್ಪಾ ಇವತ್ತು ಅಂತ ಹೇಳೋದಾದ್ರೆ, ಇವತ್ತು ಬೆಳಗ್ಗೆ ಎದ್ದ ಕೂಡಲೇ ನಿಮ್ಮ ಮನೆಯಲ್ಲಿ ನೋಡಿ ಸ್ನೇಹಿತರೆ, ಮನೆ ಮಂತಿಯಲ್ಲೆಲ್ಲ ಒಂಥರ ಸಂಭ್ರಮ. ಹೆಣ್ಮಕ್ಳೆಲ್ಲ ಬೆಳಗ್ಗೆ ಬೇಗ ಎದ್ದು ಪೂಜೆ ಪುನಸ್ಕಾರ ಅಂತ ಓಡಾಡ್ತಾ ಇರ್ತಾರೆ. ಯಾಕೆ ಅಂತ ಕೇಳ್ತೀರಾ? ಯಾಕೆ ಅಂದ್ರೆ ಇವತ್ತು ಸಾಮಾನ್ಯ ದಿನ ಅಲ್ವೇ ಅಲ್ಲ, ಇವತ್ತು ಜಯ ಪಾರ್ವತಿ ವ್ರತದ ಶುಭಾರಂಭ. ಶುಭ ಆಷಾಢದ ಈ ಪವಿತ್ರ ದಿನದಂದು ಜಯ ಪಾರ್ವತಿ ವ್ರತದ ಶುಭಾಶಯಗಳು ಅಂತ ಹೇಳ್ತಾ ಕೆಲವರು ಕೇಳ್ತಾ ಇರ್ಬೋದು, ಜಯ ಪಾರ್ವತಿ ದಿನ ಅಂದ್ರೆ ಏನು ಅಂತ ಕೇಳ್ಬೋದು. ಎಸ್, ಪಾರ್ವತಿ ದೇವಿ ಅಂದ ತಕ್ಷಣ ನಮಗೆ ನೆನಪಾಗೋದು ಅಪಾರವಾದ ಪ್ರೀತಿ, ಕಠಿಣ ಸತತ ಪ್ರಯತ್ನ ಮತ್ತೆ ಗೆಲುವು. ಶಿವನನ್ನ ಪತಿಯಾಗಿ ಪಡಿಬೇಕು ಅಂತ ಪಾರ್ವತಿ ದೇವಿ ಕಠಿಣ ತಪಸ್ಸು ಮಾಡಿ ಕೊನೆಗೆ ಗೆದ್ದು ಬಂದ ಆ ಶುಭ ಘಳಿಗೆಯ ನೆನಪೇ ಈ ಜಯ ಪಾರ್ವತಿ ವ್ರತ. ಜಯ ಅಂತಂದ್ರೇನೆ ಗೆಲುವು ಅಲ್ವಾ? ನಮ್ಮ ಮನೆಯ ಹೆಣ್ಣು ಮಕ್ಕಳು ಇವತ್ತು ಬೆಳಗ್ಗೆನೆ ಎದ್ದು ಶ್ರದ್ಧೆಯಿಂದ ಭಕ್ತಿಯಿಂದ ಪೂಜೆ ಮಾಡ್ತಾ ಇರೋದು ಯಾಕೆ ಗೊತ್ತಾ? ತಮ್ಮ ಕುಟುಂಬದ ಸೌಭಾಗ್ಯಕ್ಕಾಗಿ, ದಾಂಪತ್ಯದಲ್ಲಿ ಸಿಹಿ ತುಂಬಿರಲಿ ಅಂತ, ಮನೆಯಲ್ಲಿ ಸುಖ ಶಾಂತಿ ಸದಾ ಗೆಲುವು ನೆಲೆಸಲಿ ಅಂತ. ಒಂಥರದಲ್ಲಿ ಹೇಳಬೇಕು ಅಂತಂದ್ರೆ ನಮ್ಮ ಮನೆಯ ಸುಖ ಸಂತೋಷದ ರಹಸ್ಯವೇ ನಮ್ಮ ಹೆಣ್ಣು ಮಕ್ಕಳ ಈ ಭಕ್ತಿ ಮತ್ತು ಶ್ರದ್ಧೆ. ಸೊ ಸ್ನೇಹಿತರೆ, ಪ್ರೀತಿ ಮತ್ತು ಶ್ರದ್ಧೆಯಿಂದ ನಾವು ಏನೇ ಕೆಲಸ ಮಾಡಿದ್ರೂ ಅಲ್ಲಿ ಜಯ ಅಂದ್ರೆ ಗೆಲುವು ಖಂಡಿತ ಸಿಗುತ್ತೆ ಅನ್ನೋದಕ್ಕೆ ಈ ದಿನವೇ ಸಾಕ್ಷಿ. ಆದ್ದರಿಂದ ಇವತ್ತು ನಿಮ್ಮ ಮನೆಯ ಹೆಣ್ಣು ಮಕ್ಕಳು ಪೂಜೆ ಮಾಡಿ ಮುಗಿಸಿದ ತಕ್ಷಣ ಅವರಿಗೆ ಒಂದು ಥ್ಯಾಂಕ್ಸ್ ಅಂತ ಹೇಳಿ, ಅವರ ಮುಖದಲ್ಲಿ ಒಂದು ದೊಡ್ಡ ನಗು ತರಿಸಿ ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಜಯ ಪಾರ್ವತಿ ವ್ರತದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತು ಭಾರತದ ಇತಿಹಾಸದಲ್ಲಿ ಅತ್ಯಂತ ಭಾವನಾತ್ಮಕ ದಿನ. ಯಾಕೆ ಗೊತ್ತಾ? ಇಂದಿನ ಈ ಸುಂದರ ಪ್ರಭಾತದಲ್ಲಿ ನಾವೆಲ್ಲರೂ ಸ್ಮರಿಸಲೇಬೇಕಾದ ಒಬ್ಬ ಮಹಾನ್ ಚೇತನ, ಭಾರತದ ಮಿಸೈಲ್ ಮ್ಯಾನ್, ಜನಸಾಮಾನ್ಯರ ರಾಷ್ಟ್ರಪತಿ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ನೆನಪಿನ ದಿನ. ಸ್ನೇಹಿತರೆ, ಅವರು ಭೌತಿಕವಾಗಿ ನಮ್ಮೊಂದಿಗೆ ಇಲ್ಲದೇ ಇರಬಹುದು, ಆದರೆ ಅವರು ಬಿಟ್ಟು ಹೋದ ವಿಚಾರಗಳು ಮತ್ತು ಪ್ರೇರಣೆ ಪ್ರತಿದಿನವೂ ನಮ್ಮಲ್ಲಿದ್ದಾರೆ. ಹಾಗೆಯೇ ಇವತ್ತು ಈ ದಿನವನ್ನು ಅವರ ಮೆಮೋರಿಯಲ್ ಡೇ, ಸ್ಮರಣಾರ್ಥ ದಿನವಾಗಿ ಆಚರಿಸಲಾಗುತ್ತೆ. ಸೊ ಕಲಾಂ ಅಂತ ಹೇಳಿದ ಕೂಡಲೇ ತಮಿಳುನಾಡಿನ ರಾಮೇಶ್ವರಂ ಎಂಬ ಪುಟ್ಟ ದ್ವೀಪದಲ್ಲಿ ಪತ್ರಿಕೆ ಮಾರುತ್ತಿದ್ದ ಹುಡುಗ ಮುಂದೆ ಭಾರತದ ಇಸ್ರೋ ಮತ್ತು DRDOನಲ್ಲಿ ಮುಖ್ಯ ವಿಜ್ಞಾನಿಯಾಗಿ ಅಗ್ನಿ ಮತ್ತು ಪೃಥ್ವಿಯಂತಹ ಕ್ಷಿಪಣಿಗಳನ್ನ ದೇಶಕ್ಕೆ ನೀಡಿದರು. ಇನ್ನ ಭಾರತದ 11ನೇ ರಾಷ್ಟ್ರಪತಿಯಾಗಿದ್ದರೂ ಅಧಿಕಾರದ ಯಾವುದೇ ಅಹಂ ಇಲ್ಲದೆ ಪೀಪಲ್ಸ್ ಪ್ರೆಸಿಡೆಂಟ್ ಅನ್ಸ್ಕೊಂಡ ಏಕೈಕ ವ್ಯಕ್ತಿ. ಹಾಗೆ ಸ್ನೇಹಿತರೆ, ಅವರಿಗೆ ಕೊನೆ ತನಕವೂ ಶಿಕ್ಷಕನಾಗಿರುವುದೇ ಇಷ್ಟವಿತ್ತು.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತು ಜುಲೈ 27. ನಮ್ಮ ದೇಶದ ರಕ್ಷಣೆಗೆ, ನಮ್ಮೆಲ್ಲರ ಶಾಂತಿಗೆ ಹಗಲು ಇರುಳು ಎನ್ನದೇ ಶ್ರಮಿಸ್ತಾ ಇರೋ ರಿಯಲ್ ಹೀರೋಗಳ ದಿನ. ಹೌದು, ಇವತ್ತು CRPF ಫೌಂಡೇಶನ್ ಡೇ. ಈ ದಿನದ ವಿಶೇಷತೆ ಏನು, ಯಾಕೆ ಆಚರಿಸ್ತಾರೆ, ಇದರ ಮಹತ್ವವೇನು ಅಂತ ಸಿಂಪಲ್ ಆಗಿ ನಾನು ನಿಮಗೆ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಎಸ್ ಸ್ನೇಹಿತರೆ, ಇತಿಹಾಸದ ಪುಟ ತಿರುವಿ ನೋಡಿದ್ರೆ 1939 ಜುಲೈ 27 ಬ್ರಿಟಿಷರ ಕಾಲದಲ್ಲಿ ಈ ಪಡೆ ಕ್ರೌನ್ ಪ್ರಿನ್ಸಸ್ ಪೊಲೀಸ್ ಅಂದ್ರೆ ಕ್ರೌನ್ ರೆಪ್ರೆಸೆಂಟೇಟಿವ್ಸ್ ಪೊಲೀಸ್ ಅಂತ ಶುರುವಾಯಿತು. ಆದರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ 1949 ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ನೇತೃತ್ವದಲ್ಲಿ ಇದಕ್ಕೆ ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ ಅಂತ ಹೊಸ ಹೆಸರು ಮತ್ತು ರೂಪ ಸಿಕ್ತು. ಆದ್ದರಿಂದ ಪ್ರತಿಯೊಂದು ಸಂಸ್ಥೆಗೆ ಒಂದು ಜನ್ಮದಿನ ಇರುವಂತೆ ಭಾರತದ ಅತಿ ದೊಡ್ಡ ಸಶಸ್ತ್ರ ಪೊಲೀಸ್ ಪಡೆಯಾದ CRPFನ ಈ ಐತಿಹಾಸಿಕ ಹುಟ್ಟು ಮತ್ತು ಕೊಡುಗೆಯನ್ನು ಸ್ಮರಿಸಲು ಜುಲೈ 27 ಫೌಂಡೇಶನ್ ಡೇ ಆಗಿ ಆಚರಿಸಲಾಗ್ತಾ ಇದೆ. ಹಾಗೆ ಈ ದಿನದ ಮುಖ್ಯ ಉದ್ದೇಶ ಏನ್ ಗೊತ್ತಾ? ವೀರ ಯೋಧರಿಗೆ ಗೌರವ ಸಲ್ಲಿಸೋದು. ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿದ ಅಮರ ಜವಾನರ ತ್ಯಾಗ ಮತ್ತು ಬಲಿದಾನವನ್ನು ನೆನೆಯುವುದು, ಹಾಗೆ ಧೈರ್ಯದ ಶ್ಲಾಘನೆ, ಹಗಲು ರಾತ್ರಿ ನಮ್ಮ ರಕ್ಷಣೆಗೆ ನಿಲ್ಲುವ ಲಕ್ಷಾಂತರ CRPF ಯೋಧರ ದೈಹಿಕ ಮತ್ತು ಮಾನಸಿಕ ಶೌರ್ಯಕ್ಕೆ ಕೃತಜ್ಞತೆ ಸಲ್ಲಿಸುವುದು. ಹಾಗೆ ಸ್ನೇಹಿತರೆ, ದೇಶದ ಯುವಜನತೆಯಲ್ಲಿ ದೇಶಭಕ್ತಿ ಮತ್ತು ಸೇವಾ ಮನೋಭಾವವನ್ನು ಹೆಚ್ಚಿಸುವುದು. ಸೊ ಇವಿಷ್ಟು ಮುಖ್ಯ ಉದ್ದೇಶವಾಗಿರುತ್ತೆ. ಹಾಗಾದ್ರೆ ಇದರ ಮಹತ್ವ ಏನು ಅಂತ ಹೇಳೋದಾದ್ರೆ, CRPF ಅಂತಂದ್ರೆ ಬರೀ ಒಂದು ಪಡೆಯಲ್ಲ ಸ್ನೇಹಿತರೆ, ಅದು ನಮ್ಮ ದೇಶದ ಆಂತರಿಕ ಭದ್ರತೆಯ ಬೆನ್ನೆಲುಬು. ದೇಶದ ಒಳಗೆ ಗಲಭೆಗಳಾಗಲಿ, ನಕ್ಸಲ್ ಪೀಡಿತ ಪ್ರದೇಶಗಳಾಗಲಿ, ಅಥವಾ ಈಶಾನ್ಯ ರಾಜ್ಯಗಳ ಅಶಾಂತಿಯಾಗಿರಲಿ, CRPF ನಮ್ಮ ದೇಶದಲ್ಲಿ ಶಾಂತಿಯುತವಾಗಿ ಚುನಾವಣೆ ನಡೀಬೇಕು ಅಂತಂದ್ರೆ ಈ ಯೋಧರ ಶ್ರಮ ಅಪಾರ ಅಂತಲೇ ಹೇಳ್ಬಹುದು. ಹಾಗೆ ನೈಸರ್ಗಿಕ ವಿಕೋಪಗಳು ಸಂಭವಿಸಿದಾಗ ಜನರ ಜೀವ ಉಳಿಸಲು ಮುಂಚೂಣಿಯಲ್ಲಿ ನಿಲ್ತಾರೆ. ಒಂದೇ ಒಂದು ಸೆಂಟೆನ್ಸ್ನಲ್ಲಿ ಹೇಳ್ಬೇಕಪ್ಪ ಅಂತಂದ್ರೆ, ಗಡಿಯಲ್ಲಿ ಸೇನೆ ನಮ್ಮನ್ನ ಕಾಯ್ತಾ ಇದ್ರೆ ದೇಶದ ಒಳಗಿನ ಪ್ರತಿಯೊಂದು ಗಲ್ಲಿ

ನಗರಗಳಲ್ಲಿ ನಮ್ಮನ್ನು ಕಾಯುವುದೇ ಇದೇ ಸಿಆರ್ಪಿಎಫ್ ಅವರು. ಅದಕ್ಕೆ ಇವತ್ತು ನಾವೆಲ್ಲರೂ ಮನೆಯಲ್ಲಿ ನೆಮ್ಮದಿಯಾಗಿ ರೇಡಿಯೋ ಕೇಳ್ತಾ ಕಾಫಿ ಕುಡಿತಾ ಇದ್ದೀವಿ ಅಂತಂದ್ರೆ ಅದಕ್ಕೆ ಈ ವೀರ ಜವಾನರ ತ್ಯಾಗವೇ ಕಾರಣ. ಬನ್ನಿ ಇವತ್ತು ನಾವೆಲ್ಲರೂ ಸೇರಿ ನಮ್ಮ ಸಿಆರ್ಪಿಎಫ್ ಯೋಧರಿಗೆ ಹೃದಯಪೂರ್ವಕ ಸಲ್ಯೂಟ್ ಹೊಡೆಯೋಣ. ಜೈ ಹಿಂದ್ ಜೈ ಭಾರತ್ ಅಂತ ಹೇಳ್ತಾ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತು ನ್ಯಾಷನಲ್ ಲವ್ ಈಸ್ ಕೈಂಡ್ ಡೇ ದಿನವನ್ನು ಪ್ರತಿ ವರ್ಷ ಜುಲೈ 27ರಂದು ಆಚರಿಸಲಾಗ್ತಾ ಇದೆ. ಈ ದಿನದ ಮುಖ್ಯ ಉದ್ದೇಶವೇ ಪ್ರೀತಿ ಎಂದರೆ ಗೌರವ, ಕಾಳಜಿ ಮತ್ತು ದಯೆ, ಹಿಂಸೆಯಲ್ಲ ಎಂಬುದನ್ನು ಸಾರುವುದು. ಗೃಹ ಬಂಧನ, ಭಾವನಾತ್ಮಕ ಶೋಷಣೆ ಅಥವಾ ಮಾನಸಿಕ ಕಿರುಕುಳದಿಂದ ಹೊರಬಂದವರ ಧೈರ್ಯವನ್ನು ಗೌರವಿಸಲು ಮತ್ತು ಪ್ರತಿಯೊಬ್ಬರೂ ಸುರಕ್ಷಿತ ಸಕಾರಾತ್ಮಕ ಸಂಬಂಧಗಳಲ್ಲಿ ಬಾಳಲು ಅರ್ಹರು ಎಂಬುದನ್ನು ನೆನಪಿಸಲು ಈ ದಿನವನ್ನ ಮೀಸಲಿಡಲಾಗಿದೆ. ನ್ಯಾಷನಲ್ ಲವ್ ಈಸ್ ಕೈಂಡ್ ಡೇ. ಪ್ರೀತಿ ಅನ್ನೋ ಪದ ಕೇಳೋಕೆ ಎಷ್ಟು ಚಂದ ಅಲ್ವಾ? ಆದರೆ ಆ ಪ್ರೀತಿಯಲ್ಲಿ ದಯೆ ಮತ್ತು ಗೌರವ ಇಲ್ಲ ಅಂತಂದ್ರೆ ಅದು ಪ್ರೀತಿನೇ ಅಲ್ಲ. ಹೌದು, ಪ್ರೀತಿ ಅಂತಂದ್ರೆ ಕೇವಲ ಮಾತುಗಳಲ್ಲ ಸ್ನೇಹಿತರೆ, ಎದುರಿಗಿರೋ ವ್ಯಕ್ತಿಯನ್ನ ಹೇಗೆ ನಡೆಸ್ಕೊಳ್ತೀವಿ ಅನ್ನೋದ್ರಲ್ಲಿರುತ್ತೆ. ಇವತ್ತಿನ ದಿನ ನಮಗೆ ಇದನ್ನೇ ನೆನಪು ಮಾಡಿಕೊಡುತ್ತೆ. ಎಸ್, ಬನ್ನಿ, ಯಾಕೆ ಈ ದಿನವನ್ನ ಆಚರಿಸ್ತಾರೆ ಅಂತ ತಿಳಿದುಕೊಳ್ಳೋಣ. ರೋಸಿ ಬ್ರೌನ್ ಅನ್ನೋ ಒಬ್ಬ ಮಹಿಳೆ ತಮಗೆ ಆಗ್ತಿದ್ದ ಭಾವನಾತ್ಮಕ ಹಾಗೂ ಮಾನಸಿಕ ಕಿರುಕುಳದಿಂದ ಹೊರಬಂದು ಲವ್ ಈಸ್ ಕೈಂಡ್ ನೆಟ್ವರ್ಕ್ ಅನ್ನೋದನ್ನ ಪ್ರಾರಂಭಿಸಿದ್ರು. ಅವರ ನೆನಪಿನಲ್ಲಿ ಮತ್ತು ಶೋಷಣೆಗೆ ಒಳಗಾದ ಅನೇಕರಿಗೆ ಧೈರ್ಯ ತುಂಬಲು ಈ ದಿನ ಶುರುವಾಯಿತು. ನಮ್ಮ ಜೀವನದಲ್ಲಿ ಸಂಗಾತಿ ಇರಲಿ, ಪೋಷಕರಿರಲಿ ಅಥವಾ ಸ್ನೇಹಿತರೇ ಆಗಿರಲಿ, ಪ್ರೀತಿ ಅನ್ನೋದು ನಮ್ಮನ್ನು ಬೆಳೆಸಬೇಕೇ ಹೊರತು ಕುಗ್ಗಿಸಬಾರದು. ಹರ್ಟ್ ಮಾಡೋದು ಪ್ರೀತಿಯಲ್ಲ, ಕೇರ್ ಮಾಡೋದು ನಿಜವಾದ ಪ್ರೀತಿ. ಸ್ನೇಹಿತರೆ, ನಿಜವಾದ ಅರ್ಥ ಏನು ಗೊತ್ತಾ? ನಿಜವಾದ ಪ್ರೀತಿಯಲ್ಲಿ ಅಧಿಕಾರ ಚಲಾಯಿಸುವುದು, ಭಯ ಹುಟ್ಟಿಸೋದು ಇರೋದಿಲ್ಲ. ಅಲ್ಲಿ ಸ್ವಾತಂತ್ರ್ಯ ಮತ್ತು ನಂಬಿಕೆ ಇರುತ್ತೆ. ಇನ್ನ ಮೊದಲು ನಮ್ಮನ್ನು ನಾವು ಪ್ರೀತಿಸಬೇಕು. ನಮಗೆ ಗೌರವ ಸಿಗದ ಜಾಗದಲ್ಲಿ ನಾವಿರಬಾರದು. ಹಾಗೆ ಇವತ್ತು ನಮ್ಮ ಸುತ್ತಮುತ್ತಲಿನವರಿಗೆ, ನಿಮ್ಮ ಸಂಗಾತಿಗೆ, ಅಮ್ಮನಿಗೆ ಅಥವಾ ಸ್ನೇಹಿತರಿಗೆ, ನಿನ್ನ ಉಪಸ್ಥಿತಿ ನನಗೆ ಖುಷಿ ನೀಡುತ್ತೆ, ಥ್ಯಾಂಕ್ ಯು ಸೋ ಮಚ್ ಅಂತ ಒಂದು ಪ್ರೀತಿಯ ಮಾತನಾಡಿ. ಯಾರಾದರೂ ಮಾನಸಿಕವಾಗಿ ಅಥವಾ ಗೃಹ ಹಿಂಸೆಯಿಂದ ಬಳಲ್ತಾ ಇದ್ರೆ ಅವರಿಗೆ ಬೆಂಬಲವಾಗಿ ನಿಲ್ಲುವುದು ನಿಮ್ಮ ಸರಿಯಾದ ಹೆಲ್ಪ್ ಲೈನ್ ಅಥವಾ ಸಹಕಾರ ಪಡೆಯೋದಕ್ಕೆ ಧೈರ್ಯ ತುಂಬೋದು. ಸೊ ಸ್ನೇಹಿತರೆ, ಇವತ್ತು ಒಂದು ಚಿಕ್ಕ ಪ್ರಾಮಿಸ್ ಮಾಡಿಕೊಳ್ಳೋಣ. ನಮ್ಮ ಮಾತು, ನಡೆ, ನುಡಿಯಲ್ಲಿ ದಯೆ ಇರಲಿ. ಯಾರನ್ನು ಪ್ರೀತಿಸೋ ಮುಂಚೆ ಅವರ ಭಾವನೆಗಳಿಗೆ ಗೌರವ ಕೊಡೋಣ. ಲವ್ ಶುಡ್ ನಾಟ್ ಹರ್ಟ್, ಇಟ್ ಶುಡ್ ಹೀಲ್ ಅಂತ ಹೇಳ್ತಾ ಇವತ್ತು ನಿಮಗೆ ಇಷ್ಟವಾದವರಿಗೆ ಒಂದು ಸ್ಮಾಲ್ ಅಪ್ರಿಷಿಯೇಷನ್ ಮೆಸೇಜ್ ಅನ್ನ ಕಳಿಸಿ. ಸ್ನೇಹಿತರೆ, ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ನೋಡಲ್ಲೇ ಲೈಟ್ಗಳು ಆಫ್ ಮಾಡಿಲ್ಲ.
3: ಅಯ್ಯೋ ಬಿಡಜ, ಪವರ್ ಬಿಲ್ ನಾನ್ ತಾನೆ ಕಟ್ಟೋದು.
2: ಹಾಗಲ್ಲೋ, ದುಡ್ಡಿನ ಪ್ರಶ್ನೆ ಅಲ್ಲ ಅದು, ಪವರ್ ವೇಸ್ಟ್ ಯಾಕೆ ಮಾಡ್ತೀಯೋ? ಇದರಿಂದ ಜಗತ್ತಿಗೆ ಎಷ್ಟು ಸಮಸ್ಯೆ ಆಗ್ತಿದೆ ಅಂತ ನಿಂಗೆ ಗೊತ್ತಿಲ್ವೇನೋ?
3: ಹೌದೌದು, ನಾನು ಒಬ್ಬ ಲೈಟ್ ಆಫ್ ಮಾಡೋದ್ರಿಂದ ಜಗತ್ತಿನ ಪವರ್ ಸಮಸ್ಯೆ ಎಲ್ಲ ಬಗೆಹರುತ್ತೆ ಅಲ್ವಾ?
2: ಏ ನೋಡಪ್ಪ, ಹೀಗ ಅನ್ಕೋಬಾರ್ದು. ಎಲ್ರೂ ತಿಳ್ಕೊಂಡು ಪವರ್ ಯೂಸೇಜ್ ಕಡಿಮೆ ಮಾಡಿದ್ರೆ ಜಗತ್ತು ಪರಿಸರ ಎಷ್ಟು ಸುಂದರವಾಗುತ್ತೆ ಯೋಚಿಸು.
3: ಓ ಹೌದಲ್ವಾ ಅಜ್ಜ, ಇದ್ರ ಬಗ್ಗೆ ನಾನು ಯೋಚನೆ ಕೂಡ ಮಾಡಿರ್ಲಿಲ್ಲ. ಹೌದು, ಇನ್ಮೇಲೆ ಪವರ್ ಉಳಿಸಿ ಎಲ್ಲರಿಗೂ ಮಾದರಿ ಆಗ್ತೀನಿ.
4: ಹವಾಮಾನ ಬದಲಾವಣೆಯ ಪ್ರತಿಕೂಲ ಪರಿಣಾಮವನ್ನು ತಗ್ಗಿಸುವ ನಿಟ್ಟಿನಲ್ಲಿ ವೈಯಕ್ತಿಕ ಸಹಭಾಗಿತ್ವದೊಂದಿಗೆ ಭಾರತ ಸರ್ಕಾರದ ಮಿಷನ್ ಲೈಫ್ನ 7 ವಿಷಯಗಳನ್ನು ಆಧರಿಸಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಪ್ರಾದೇಶಿಕ ಕಚೇರಿ ಶಿವಮೊಗ್ಗ ಹಾಗೂ ರೇಡಿಯೋ ಶಿವಮೊಗ್ಗ ಈ ಸಂದೇಶವನ್ನು ನೀಡುತ್ತಿದೆ.

0: ನಮಸ್ಕಾರ. ಮಹಾತ್ಮ ಗಾಂಧೀಜಿ ಓದು ಸರಣಿ. ಮೋಹನ್ದಾಸ್ ಕರಮ್ಚಂದ್ ಗಾಂಧಿ ಅವರ ಬಗ್ಗೆ ಒಂದು ಓದು ಸರಣಿಯನ್ನು ಮಾಡಬೇಕೆಂದು ಈ ಕಾರ್ಯವನ್ನು ಕೈಗೆತ್ತಿಕೊಳ್ಳಲಾಗಿದೆ. ಗಾಂಧೀಜಿಯವರು ಬರೆದ ಪುಸ್ತಕಗಳು ಮತ್ತು ಅವರ ಬಗ್ಗೆ ಬಲ್ಲವರು ಬರೆದ ವಿಚಾರಧಾರೆಗಳನ್ನು ಈ ಸರಣಿಯಲ್ಲಿ ಕೇಳಬಹುದು.
1: ಮಹಾತ್ಮ ಗಾಂಧೀಜಿ ಓದು ಸರಣಿ ಓದುತ್ತಿರುವವರು ಸಾನಾ ಶ್ರೀಲಕ್ಷ್ಮಿ, ಮಿಂಚೋ ಐಡಿಯಾಸ್, ಬೆಂಗಳೂರು. ಆತ್ಮಕಥೆ ಅಥವಾ ನನ್ನ ಸತ್ಯಾನ್ವೇಷಣೆ, ಭಾಗ 1, ಅಧ್ಯಾಯ 13, ವಿಲಾಯತಿ ತಲುಪಿದ್ದು. ಜಹಾಜಿನಲ್ಲಿ ನನಗೆ ಸಮುದ್ರ ಪ್ರಯಾಣದ ಯಾವ ತೊಂದರೆಯೂ ಆಗಲಿಲ್ಲ. ದಿನಗಳು ಕಳೆದಂತೆಲ್ಲ ನನ್ನ ಮನಸ್ಸು ಸಂದಿಗ್ಧ ಪರಿಸ್ಥಿತಿಗೆ ಬೀಳತೊಡಗಿದ್ದಿತು. ಹಡಗಿನ ಉಗ್ರಾಣಾಧಿಕಾರಿಯೊಂದಿಗೆ ಮಾತನಾಡುವುದಕ್ಕೆ ಸಹ ನನಗೆ ನಾಚಿಕೆಯಾಗುತ್ತಿದ್ದಿತು. ಇಂಗ್ಲಿಷ್ನಲ್ಲಿ ಮಾತನಾಡುವುದು ನನಗೆ ಅಭ್ಯಾಸವಿರಲಿಲ್ಲ. ಮಜುಮ್ದಾರರ ಹೊರತು ಹಡಗಿನ ಎರಡನೆಯ ತರಗತಿಯ ಪ್ರಯಾಣಿಕರೆಲ್ಲ ಆಂಗ್ಲರೇ ಆಗಿದ್ದರು. ಅವರ ಮುಂದೆ ಮಾತನಾಡುವ ಪ್ರಯತ್ನ ಮಾಡಿದಾಗ ನನಗೆ ಅವರ ಮಾತು ತಿಳಿಯುತ್ತಿರಲಿಲ್ಲ. ತಿಳಿದರೂ ಏನು ಉತ್ತರ ಕೊಡಬೇಕೆಂಬುದು ಹೊಳೆಯುತ್ತಿರಲಿಲ್ಲ. ಪ್ರತಿಯೊಂದು ವಾಕ್ಯವನ್ನೂ ಹೇಳುವುದಕ್ಕೆ ಮುಂಚೆ ಮನಸ್ಸಿನಲ್ಲಿ ಸಿದ್ಧತೆ ನಡೆಯಬೇಕಾಗಿದ್ದಿತು. ಚಾಕು ಮತ್ತು ಮುಳ್ಳು ಚಮಚವನ್ನು ಉಪಯೋಗಿಸಿ ಊಟ ಮಾಡುವುದು ನನಗೆ ಬರುತ್ತಿರಲಿಲ್ಲ. ನನಗೆ ಆಹಾರದ ವಿಷಯವೂ ತಿಳಿದಿರಲಿಲ್ಲ. ಯಾವ ಆಹಾರದಲ್ಲಿ ಮಾಂಸವಿದೆ ಇಲ್ಲ ಎಂಬುದನ್ನು ವಿಚಾರಿಸುವ ಧೈರ್ಯವೂ ಇರಲಿಲ್ಲ. ಈ ಕಾರಣದಿಂದ ನಾನು ಭೋಜನದ ಮೇಜಿನ ಬಳಿಗೆ ಹೋಗಲೇ ಇಲ್ಲ. ಕ್ಯಾಬಿನ್ನಲ್ಲಿಯೇ ಊಟ ಮಾಡುತ್ತಿದ್ದೆ. ನನ್ನ ಬಳಿ ಮಿಠಾಯಿ ಮುಂತಾದವನ್ನು ಇಟ್ಟುಕೊಂಡಿದ್ದೆ. ನಾನು ಬಹುಭಾಗ ಅವುಗಳನ್ನೇ ಅವಲಂಬಿಸಿದ್ದೆ. ಮಜುಮ್ದಾರರಿಗೆ ಯಾವ ವಿಧವಾದ ಸಂಕೋಚವೂ ಇರಲಿಲ್ಲ. ಅವರು ಎಲ್ಲರೊಂದಿಗೂ ಬೆರೆಯುತ್ತಿದ್ದರು. ಡೆಕ್ನಲ್ಲಿ ಇಷ್ಟ ಬಂದಂತೆ ತಿರುಗುತ್ತಿದ್ದರು. ನಾನು ದಿನವೆಲ್ಲ ಕ್ಯಾಬಿನ್ನಲ್ಲಿಯೇ ಅವಿತುಕೊಂಡಿರುತ್ತಿದ್ದೆ. ಹಡಗಿನ ಮೇಲ್ಭಾಗದಲ್ಲಿ ಜನಸಂದಣಿ ಕಡಿಮೆಯಾದ ಸಮಯ ನೋಡಿ ಅಲ್ಲಿ ಹೋಗಿ ಕುಳಿತಿರುತ್ತಿದ್ದೆ. ಮಜುಮ್ದಾರರು ಎಲ್ಲರೊಂದಿಗೂ ಸೇರು ಎಂದು ನನಗೆ ಹೇಳುತ್ತಿದ್ದರು. ವಕೀಲನಿಗೆ ಬಾಯಿ ಜೋರಾಗಿರಬೇಕೆಂದೂ ಹೇಳುತ್ತಿದ್ದರು. ತಮ್ಮ ವಕೀಲಿಯ ಅನುಭವಗಳನ್ನೆಲ್ಲ ಹೇಳುತ್ತಿದ್ದರು. ಇಂಗ್ಲಿಷ್ ನಮ್ಮ ಮಾತೃಭಾಷೆಯಲ್ಲ, ಆದ್ದರಿಂದ ಮಾತನಾಡುವಾಗ ತಪ್ಪು ಆಗುವುದು ಸ್ವಾಭಾವಿಕ. ಆದರೂ ಮಾತನಾಡಲು ಎಲ್ಲ ಅವಕಾಶವನ್ನೂ ಉಪಯೋಗಿಸಿಕೊಳ್ಳಬೇಕು ಎಂದೆಲ್ಲ ಹೇಳುತ್ತಿದ್ದರು. ಆದರೆ ಯಾವುದರಿಂದಲೂ ನನ್ನ ಸಂಕೋಚ ಮರೆಯಾಗಲಿಲ್ಲ. ನನ್ನಲ್ಲಿ ಕನಿಕರದಿಂದ ಒಬ್ಬ ಒಳ್ಳೆಯ ಆಂಗ್ಲೇಯ ಗೃಹಸ್ಥರು ನನ್ನೊಂದಿಗೆ ಮಾತನಾಡಲು ಪ್ರಾರಂಭಿಸಿದರು. ಅವರು ನನಗಿಂತಲೂ ದೊಡ್ಡವರಾಗಿದ್ದರು. ನಾನು ಏನು ತಿನ್ನುತ್ತೇನೆ, ನನ್ನ ವಿಷಯವೇನು, ಹೋಗುವುದೆಲ್ಲಿಗೆ, ಏಕೆ ಯಾರೊಂದಿಗೂ ಮಾತನಾಡುವುದಿಲ್ಲ ಎಂದೆಲ್ಲ ಕೇಳಿದರು. ನಾನು ಊಟಕ್ಕೆ ಮೇಜಿನ ಹತ್ತಿರಕ್ಕೆ ಹೋಗುವಂತೆ ಪ್ರೇರೇಪಿಸಿದರು. ಮಾಂಸ ತಿನ್ನುವುದಿಲ್ಲವೆಂಬ ನನ್ನ ನಿರ್ಧಾರದ ನೊಡಿಯನ್ನು ಕೇಳಿ ಅವರು ಒಂದು ದಿನ ನಕ್ಕು ದಯಾಪರರಾಗಿ ಹೇಳಿದರು, ಇಲ್ಲಿಯವರೆಗೆ, ಪೋರ್ಟ್ ಸೇಡ್ ಮುಟ್ಟುವವರೆಗೆ ಎಲ್ಲ ಸರಿ ಹೋಗುತ್ತದೆ. ಆದರೆ ಬಿಸ್ಕೇ ಕೊಲ್ಲಿಯನ್ನು ಮುಟ್ಟಿದ ನಂತರ ನಿನ್ನ ನಿರ್ಧಾರವನ್ನು ಬದಲಾಯಿಸಬೇಕಾಗುತ್ತದೆ. ಇಂಗ್ಲೆಂಡಿನಲ್ಲಿ ಎಷ್ಟು ಚಳಿ ಎಂದರೆ ಮಾಂಸವಿಲ್ಲದೆ ಜೀವಿಸುವುದು ಕಷ್ಟ. ಅದಕ್ಕೆ ನಾನು ಹೀಗೆ ಹೇಳಿದೆ, ಅಲ್ಲಿ ಮಾಂಸಾಹಾರವಿಲ್ಲದೆ ಜನ ಬದುಕಬಲ್ಲರೆಂದು ಕೇಳಿದ್ದೇನೆ. ಅದು ಸುಳ್ಳು. ನನಗೆ ಪರಿಚಯವಿರುವವರಲ್ಲಿ ಮಾಂಸವನ್ನು ತಿನ್ನದವರು ಯಾರೂ ಇಲ್ಲ. ಮದ್ಯಪಾನ ಮಾಡು ಎಂದು ನಾನು ಹೇಳುವುದಿಲ್ಲ. ಆದರೆ ನೀನು ಅವಶ್ಯವಾಗಿ ಮಾಂಸವನ್ನು ತಿನ್ನಲೇಬೇಕೆಂದು ನನ್ನ ಅಭಿಪ್ರಾಯ ಎಂದು ಹೇಳಿದರು. ನಾನು ಹೇಳಿದೆನು, ನಿಮ್ಮ ಸಲಹೆಗಾಗಿ ನಿಮಗೆ ವಂದನೆ. ಆದರೆ ನಾನು ಮಾಂಸ ತಿನ್ನುವುದಿಲ್ಲವೆಂದು ನಮ್ಮ ತಾಯಿಗೆ ವಚನ ಕೊಟ್ಟಿದ್ದೇನೆ. ಮಾಂಸವಿಲ್ಲದೆ ಇರುವುದು ಸಾಧ್ಯವಾಗದಿದ್ದರೆ ನಾನು ಹಿಂದೂಸ್ಥಾನಕ್ಕೆ ಹಿಂದಿರುಗುತ್ತೇನೆ. ಆದರೆ ಮಾಂಸವನ್ನು ಎಂದಿಗೂ ತಿನ್ನುವುದಿಲ್ಲ. ಬಿಸ್ಕೇ ಕೊಲ್ಲಿಗೆ ಬಂದೆವು. ಅಲ್ಲಿಯೂ ನನಗೆ ಮಾಂಸದ ಅವಶ್ಯಕತೆಯಾಗಲಿ ಮದ್ಯದ ಅವಶ್ಯಕತೆಯಾಗಲಿ ಕಾಣಲಿಲ್ಲ. ನಮ್ಮ ಮನೆಯವರು ನಾನು ಮಾಂಸಾಹಾರ ತಿನ್ನುವುದಿಲ್ಲವೆಂಬುದಕ್ಕೆ ಸಾಕ್ಷಿ ಪತ್ರಗಳನ್ನು ಸಂಗ್ರಹಿಸಿಕೊಂಡು ಬರಬೇಕೆಂದು ಹೇಳಿದ್ದರು. ಆದುದರಿಂದ ನಾನು ಈ ಆಂಗ್ಲೇಯ ಮಿತ್ರರಿಂದ ಸಾಕ್ಷಿ ಪತ್ರವನ್ನು ಕೇಳಿದೆನು. ಅವರು ಸಂತೋಷದಿಂದ ಅದನ್ನು ಬರೆದುಕೊಟ್ಟರು. ಬಹಳ ಕಾಲದವರೆಗೆ ಅದನ್ನು ಜೋಪಾನವಾಗಿ ರಕ್ಷಿಸಿ ಇಟ್ಟಿದ್ದೆ. ಆಮೇಲೆ ನನಗೆ ತಿಳಿಯಿತು, ಮಾಂಸ ತಿಂದರೂ ಇಂತಹ ಪ್ರಮಾಣಪತ್ರಗಳನ್ನು ಸಂಗ್ರಹಿಸಬಹುದೆಂದು. ಅದರ ಮೋಹವು ನಾಶವಾಯಿತು. ನನ್ನ ಮಾತನ್ನು ನಂಬದೇ ಹೋದರೆ ಆ ಪ್ರಮಾಣಪತ್ರದಿಂದ ತಾನೇ ಪ್ರಯೋಜನವೇನು? ಸುಖ ದುಃಖಗಳನ್ನು ಕಳೆದು ಅಂತೂ ನಾನು ಸದಾಂಪ್ಟನ್ ತಲುಪಿದೆ. ಯಾತ್ರೆ ಮುಗಿಯಿತು. ಅಂದು ಶನಿವಾರವೆಂದು ನನ್ನ ಜ್ಞಾಪಕ. ಹಡಗಿನಲ್ಲಿರುವಾಗ ನಾನು ಕರಿಯ ಕೋಟು ಶರಾಯಿ ಧರಿಸಿದ್ದೆ. ನಮ್ಮ ಸ್ನೇಹಿತರು ಹೊಲಿಸಿ ಸಿದ್ಧ ಮಾಡಿಕೊಟ್ಟಿದ್ದ ಬಿಳಿಯ ಫ್ಲಾನಲ್ ಉಡುಪನ್ನು ಇಂಗ್ಲೆಂಡಿನಲ್ಲಿ ಹಡಗಿನಿಂದ ಇಳಿದಾಗ ಧರಿಸಲು ಇರಲೆಂದು ಇಟ್ಟುಕೊಂಡಿದ್ದೆ. ಬಿಳಿ ಬಟ್ಟೆ ಹೆಚ್ಚು ಒಪ್ಪುತ್ತದೆ ಎಂದು ಭಾವಿಸಿ ಬಿಳಿ ಬಟ್ಟೆಗಳನ್ನು ಧರಿಸಿ ಹಡಗಿನಿಂದ ಇಳಿದೆ. ಸೆಪ್ಟೆಂಬರ್ನ ಕೊನೆಯ ದಿನ ಅಂದು ಅಂತಹ ಉಡುಪು ಧರಿಸಿದ್ದವನು ನಾನೊಬ್ಬನೇ. ನನ್ನ ಎಲ್ಲ ಸಾಮಾನು, ಪೆಟ್ಟಿಗೆ ಮತ್ತು ಅದರ ಬೀಗದ ಕೈ ಸಹ ಗ್ರಿನ್ಲೆ ಕಂಪನಿ ಗುಮಾಸ್ತರ ವಶದಲ್ಲಿತ್ತು. ಇತರರೂ ಹಾಗೆ ಮಾಡಿದ್ದುದರಿಂದ ನಾನೂ ಬೀಗದ ಕೈಯನ್ನು ಅವರ ಕೈಯಲ್ಲಿಯೇ ಕೊಟ್ಟಿದ್ದೆ.
0: ಇದು ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುತ್ತದೆ. ಗಾಂಧೀಜಿಯವರು ಬರೆದ ಪುಸ್ತಕಗಳು ಮತ್ತು ಅವರ ಬಗ್ಗೆ ಬಲ್ಲವರು ಬರೆದ ವಿಚಾರಧಾರೆಗಳನ್ನು ಇದುವರೆಗೆ ಕೇಳಿದಿರಿ. ಪರಿಕಲ್ಪನೆ ಜಿಎಲ್ ಜನಾರ್ದನ್, ನಿರ್ದೇಶಕರು ರೇಡಿಯೋ ಶಿವಮೊಗ್ಗ ಹಾಗೂ ಸಾನಾ ಶ್ರೀಲಕ್ಷ್ಮಿ ಮಿಂಚು ಐಡಿಯಾಸ್ ಬೆಂಗಳೂರು. ಸಂಕಲನ ಹಾಗೂ ಸಹಕಾರ ವಿ ಯಶಸ್ ತುಮಕೂರು ಹಾಗೂ ಮೂಡಬಾಗಿಲು ವಿಜಯಕುಮಾರ್. ವೈಷ್ಣವ ಜನತೋ ಗಾಯನ ಹಿರಿಯ ಗಾಯಕಿ ಪಿಆರ್ ಯಶೋಧ. ನಿರ್ಮಾಣ ಸಿರಿ ಕ್ರಿಯೇಷನ್ಸ್. ಈ ಕಾರ್ಯಕ್ರಮ ಬೆಂಗಳೂರಿನ ಮಿಂಚು ಐಡಿಯಾಸ್ ಹಾಗೂ ಸಿರಿ ಕ್ರಿಯೇಷನ್ಸ್ ಅವರ ಕೊಡುಗೆ.

0: ಅಮ್ಮ, ನಾನ್ ದೊಡ್ಡಾದ್ಮೇಲೆ ಡಾಕ್ಟರ್ ಆಗ್ತೀನಿ.
1: ಟ್ರೀಟ್ಮೆಂಟ್ ಹೇಗ್ ಕೊಡ್ತೀಯಾ?
0: ಬೆಳಿಗ್ಗೆ ರಾತ್ರಿ ನಂದಿನಿ ಹಾಲನ್ನೇ ಕುಡಿರಿ ಅಂತ ಸ್ಲಿಪ್ ಅಲ್ಲಿ ಬರ್ದು ಕೊಡ್ತೀನಿ.
1: ಇಂದಿನ ಮಕ್ಕಳಿಗೆ ಆರೋಗ್ಯ ಮತ್ತು ಶಕ್ತಿ ಯಾವ್ದ್ರಿಂದ ಸಿಗುತ್ತೆ ಅಂತ ಚೆನ್ನಾಗಿ ತಿಳಿದಿರುತ್ತೆ.
2: ಸ್ವಾದಿಷ್ಟಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ
1: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
3: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
5: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಸ್ನೇಹಿತರೆ, ಕನ್ನಡ ಸಾಹಿತ್ಯ ಲೋಕದಲ್ಲಿ, ಅದರಲ್ಲಿಯೂ ವಿಶೇಷವಾಗಿ 12ನೇ ಶತಮಾನದ ಶರಣರ ವಚನಗಳಲ್ಲಿ, ವಚನ ಸಾಹಿತ್ಯದಲ್ಲಿ ಗುರುವಿಗೆ ಅತ್ಯಂತ ಮಹತ್ವದ ಸ್ಥಾನವನ್ನ ನೀಡಲಾಗಿದೆ. ಶರಣರು ಗುರುವನ್ನ ಕೇವಲ ಅಕ್ಷರ ಕಲಿಸುವ ಶಿಕ್ಷಕನಾಗಿ ನೋಡದೆ ಅಜ್ಞಾನವನ್ನ ದೂರ ಮಾಡಿ ಲಿಂಗಾಂಗ ಸಾಮರಸ್ಯವನ್ನ ಕರುಣಿಸುವ ಮಾರ್ಗದರ್ಶಕ ಅಂತ ಕರೀತಾರೆ. ವಚನ ಸಾಹಿತ್ಯದಲ್ಲಿ ಗುರುವಿಗೆ ಅಷ್ಟೊಂದು ಮಹತ್ವವನ್ನ ಕಲ್ಪಿಸಿಕೊಡಲಾಗಿದೆ. ಶರಣರ ಪ್ರಕಾರ ಗುರು ಅಂದ್ರೆ ಅಜ್ಞಾನವನ್ನ ದೂರ ಮಾಡುವವರು ಅನ್ನುವಂತಹ ಅರ್ಥ ಕೂಡ ಕಲ್ಪಿಸಿದ್ದಾರೆ. ಗುರುವಿನ ಅನುಗ್ರಹ ಇಲ್ಲದೆ ಆಧ್ಯಾತ್ಮಿಕ ದಾರಿಯಲ್ಲಿ ಮುನ್ನಡೆಯೋದಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂತಹ ಒಂದು ದೃಢ ನಂಬಿಕೆಯನ್ನ ಇಟ್ಕೊಂಡವರು ನಮ್ಮ ಶಿವಶರಣರು. ಆದ್ರಿಂದ ಗುರು ಬಸವಣ್ಣನವರು ಒಂದು ಮಾತನ್ನು ಹೇಳ್ತಾರೆ. ಗುರುವಿನ ಪಾದಾರ್ಪಿತವಂ ಕಂಡು ಕಣ್ಣು ಕೃತಾರ್ಥವಾಯಿತು, ಗುರುವಿನ ಪಾದೋದಕವ ಕಂಡು ತನು ಕೃತಾರ್ಥಕವಾಯಿತು, ಗುರುವಿನ ಪ್ರಸಾದವ ಕೊಂಡು ನಾಲಿಗೆ ಕೃತಾರ್ಥವಾಯಿತು, ಕೂಡಲ ಸಂಗಮ ದೇವಯ್ಯ ನಿಮ್ಮ ಶರಣರ ಕಂಡು ಎನ್ನ ಪ್ರಾಣ ಕೃತಾರ್ಥಕವಾಯಿತು. ಅಂದ್ರೆ ಗುರುವಿನ ದರ್ಶನ ಅವರ ಪಾದೋದಕ ಹಾಗೆ ಪ್ರಸಾದದಿಂದ ತನು ಮನ ನಾಲಿಗೆ ಪಾವನವಾಯಿತು ಎಂಬುದನ್ನ ಬಸವಣ್ಣನವರು ಹೇಳಿದ್ರೆ ಅಲ್ಲಮ್ಮ ಪ್ರಭುಗಳು ಗುರುವಿನ ಆಳವಾದಂತಹ ಆಧ್ಯಾತ್ಮಿಕ ಶಕ್ತಿಯನ್ನ ಹೀಗೆ ಬಣ್ಣಿಸಿದ್ದಾರೆ. ಗುರುವೇ ಲಿಂಗ, ಗುರುವೇ ಜಂಗಮ, ಗುರುವೇ ಪರಮ ದೈವ, ಗುರುವಿನಿಂದಲ್ಲದೆ ಕರಸ್ಥಲಕ್ಕೆ ಲಿಂಗ ಬಾರದು ನೋಡ ಗುಹೇಶ್ವರ. ಅಂದ್ರೆ ಗುರು ಇಲ್ಲದೆ ಕೈಗೆ ಲಿಂಗ ಅಥವಾ ಜ್ಞಾನ ಸಿಗೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಹೇಳ್ತಾರೆ. ಇದೇ ರೀತಿ ಚನ್ನಬಸವಣ್ಣನವರು ಸಹ ಗುರುವಿನ ಕುರಿತು ಹೀಗೆ ಹೇಳ್ತಾರೆ. ಅಜ್ಞಾನವೆಂಬ ಕತ್ತಲೆಯ ಕಳೆದು ಜ್ಞಾನವೆಂಬ ಜ್ಯೋತಿಯ ಬೆಳಗಿ ಲಿಂಗಾಂಗ ಸಂಬಂಧವ ಮಾಡಿಕೊಡುವವನೇ ಸದ್ಗುರು ಕಾಣ, ಕೂಡಲ ಚನ್ನ ಸಂಗಮ ದೇವ ಅಂತ ಹೇಳಿ ಹೇಳ್ತಾರೆ. ಅಂದ್ರೆ ಗುರುವಿಗೆ ಅಷ್ಟೊಂದು ಮಹತ್ವವನ್ನ ಕೊಟ್ಟವರು ನಮ್ಮ ಶಿವಶರಣರು. ಹಾಗಾದ್ರೆ ಸ್ನೇಹಿತರೆ, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಶಿವಶರಣೆ ಅಕ್ಕ ಮಹಾದೇವಿಯವರು ಕೂಡ ಗುರುವಿನ ಕುರಿತು ಏನೆಲ್ಲ ವಿಚಾರವನ್ನ ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ನಮ್ಮ ಜೊತೆಗೆ ಇವತ್ತು ಶಿವಮೊಗ್ಗದ ರಾಷ್ಟ್ರೀಯ ಬಸವ ದಳದ ಸದಸ್ಯರಾದ ಶ್ರೀಮತಿ ರತ್ನಮ್ಮ ಅವರು ನಮ್ಮ ಜೊತೆಗಿದ್ದಾರೆ. ಇವರು ಅಕ್ಕ ಮಹಾದೇವಿಯವರು ಗುರುವಿನ ಕುರಿತು ಹೇಳಿರುವ ವಿಚಾರಧಾರೆಯನ್ನ ತಿಳಿಸ್ಕೊಡ್ತಾರೆ, ಕೇಳೋಣ. ಬನ್ನಿ ಮೇಡಮ್. ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮೇಡಮ್, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದ ಮೂಲಕ ಅಕ್ಕ ಮಹಾದೇವಿಯವರು ಸಹ ಗುರುವಿನ ಕುರಿತು ಹೇಳಿರುವ ವಿಚಾರಧಾರೆಯನ್ನ ತಿಳಿಸಬಹುದಾ?
6: ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸೃಷ್ಟಿಕರ್ತ ಪರಮಾತ್ಮ ಧರ್ಮಗುರು ಬಸವಣ್ಣನ ನಿಯುಕ್ತ, ದಾರ್ಶನಿಕರು, ಜ್ಞಾನಿಗಳು, ಯೋಗಿಗಳು, ಸಂತರನ ನಿಯುಕ್ತ, ಇವತ್ತಿನ ದಿವಸ ಅಕ್ಕಮಹಾದೇವಿ ವಚನ ಒಂದು ನೋಡೋಣ. ಅಕ್ಕಮಹಾದೇವಿ ತಾಯಿ ಒಂದ್ ಕಡೆ ಹೇಳ್ತಾರೆ, ಕಣ್ಣಿಗೆ ಶೃಂಗಾರ ಗುರು ಹಿರಿಯರ ನೋಡುವುದು, ಕರ್ಣಕ್ಕೆ ಶೃಂಗಾರ ಸುಗಿಂತಗಳ ಕೇಳುವುದು, ಕರಕ್ಕೆ ಶೃಂಗಾರ ಸತ್ಪಾತ್ರ ಕೇಳುವುದು, ವಚನಕ್ಕೆ ಶೃಂಗಾರ ಶರಣರ ನುಡಿ ಗಣ ಮೇಳಪ, ಇವಿಲ್ಲದ ಜೀವಿಯ ಜೀವ ಏತಕ್ಕೆ ಬಾಧೆಯ ಚನ್ನಮಲ್ಲಿಕಾರ್ಜುನ ಅಂತ ಹೇಳ್ತಿದ್ದಾರೆ. ನಮ್ಮ ದೇಹದ ಅಂಗಾಂಗಗಳು, ಕಿವಿ, ಕಣ್ಣು, ಮೂಗು, ನಾಲಿಗೆ, ಚರ್ಮ, ಹೀಗೆ ಎಲ್ಲ ಅಂಗಗಳು, ಅವು ಯಾವ್ದಕ್ಕೆ ಶೃಂಗಾರ? ಬೌದ್ಧಿಕ ಒಡವೆ, ಕಣ್ಣಿಗೆ ಕಾಡಿಗೆ ಹಚ್ಕೊಳ್ಳೋದು, ಒಡವೆ ಹಾಕೊಳ್ಳೋದು, ಒಳ್ಳೆ ಬಟ್ಟೆ ಹಾಕೊಳ್ಳೋದು, ಇದು ಹೊರಗಿನ ಬೌದ್ಧಿಕ ಶೃಂಗಾರ ಆಗುತ್ತೆ. ನಿಜವಾದ ಶೃಂಗಾರ ಯಾವ್ದಪ್ಪ ಅಂತ ಅಕ್ಕಮಹಾದೇವಿ ತಾಯಿ ಹೇಳ್ತಾ ಇದ್ದಾರೆ, ಕಣ್ಣಿಗೆ ಶೃಂಗಾರ ಗುರು ಹಿರಿಯರ ನೋಡುವುದು. ಈ ಕಣ್ಣಿಗೆ ನೋಡ್ರಿ, ಗುರು ನಮ್ಮ ಬಾಳಿನಲ್ಲಿ ಅಭೂತಪೂರ್ವವಾದ ಕೆಲಸ ಮಾಡ್ತಾರೆ. ಒಂದ್ ಕಡೆ ಕುವೆಂಪು ಹೇಳ್ತಾರೆ, ಮುಂದೆ ಗುರಿ ಇರ್ಬೇಕಂತೆ, ಹಿಂದೆ ಗುರು ಇರ್ಬೇಕಂತೆ, ಸಾಗುತ್ತಿದೆ ನೋಡ ರಣಧೀರರ ದಂಡು, ಮುಂದೆ ಗುರಿ ಇಲ್ಲ ಹಿಂದೆ ಗುರು ಇಲ್ಲ, ಸಾಗುತ್ತಿದೆ ನೋಡ ರಣ ಹೇಳಿಗಳ ದಂಡು ಅಂತ ಹೇಳ್ತಾರೆ. ಹಾಗಾಗಿ ನಮಗೆ ಗುರು ಜೀವನದಲ್ಲಿ ಬಹಳ ಮುಖ್ಯ ಮುಖ್ಯ ಮುಖ್ಯ ಮುಖ್ಯ. ಒಂದ್ ಕಡೆ ಅಖಂಡೇಶ್ವರ ಹೇಳ್ತಾರೆ, ಗುರುವಿಂದ ನಮ್ಗೆ ಏನೆಲ್ಲ ಆಗ್ತತಿ ಅನ್ನದ, ಗುರು ವಚನದಿಂದಲ್ಲದೆ ಭವಪಾಶ ಹರಿಯದು, ಗುರು ವಚನದಿಂದಲ್ಲದೆ ಜಾತಿ ಭೇದ ಮಾಡದು, ಗುರು ವಚನದಿಂದಲ್ಲದೆ ಅಂಗ ಮನ ಪ್ರಾಣ ಶುದ್ಧಲಾಗಲರಿಯವು, ಗುರು ವಚನದಿಂದಲ್ಲದೆ ಪಾತಕ ಸೂತಕ ಕೆಡದಿಯವು, ಗುರು ಮುಟ್ಟು ಗುರುವಾದ ಪರಮ ಗುರುವಿನ ಪಾದಕ್ಕೆ ನಮೋ ನಮೋ ಎನ್ನುತ್ತಿರ್ತೇನೆ ಅಖಂಡೇಶ್ವರ ಅಂತ ಹೇಳ್ತಾರೆ. ಅಂದ್ರೆ ಗುರು ವಚನದಿಂದಲ್ಲದೆ ಭವ ಹುಟ್ಟು ಸಾವು ಹರಿಗೆಲ್ಲ, ಜಾತಿ ಭೇದ ಮಾಡಲ್ಲ, ಪಾತಕ ಸೂತಕ ಅವು ನಾವು ಕೇಳಿದ್ರೆ ಸಾ ಮಾತ್ರ ಅದು ಮೂಢನಂಬಿಕೆ ಕಂದಾಚಾರ ಇವೆಲ್ಲ ಕಸ ಕಟ್ಟಿರ್ತಾವಲ್ಲ, ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಗಳು ಅಷ್ಟ ಮದಗಳು ಸಪ್ತ ವ್ಯಸನಗಳು ಇರ್ತಾವಲ್ಲ, ಅವೆಲ್ಲವೂ ಏನಾಗ್ತಾವಪ್ಪ ಅಂದ್ರೆ ಗುರುವಾಣಿ ಕೇಳ್ತಾ ಕೇಳ್ತಾ ಕೇಳ್ತಾ ನಮ್ಮಲ್ಲಿರ್ತಕ್ಕಂಥ ಅಜ್ಞಾನ ಅಂಧಕಾರ ಮೂಢನಂಬಿಕೆ ಎಲ್ಲವೂ ಹೋಗ್ತವೆ ಅಂತ ಈ ವಚನದಲ್ಲಿ ಅಖಂಡೇಶ್ವರಿ ಹೇಳ್ತಾರೆ. ಒಂದ್ ಕಡೆ ಹೇಳ್ತಾರೆ, ಗುರುವನ್ನು ನಾವು ಯಾವ ರೀತಿ ಆರಾಧಿಸ್ಬೇಕು ಅಂತಂದ್ರೆ, ಗುರು ಬಗ್ಗೆ ನಾವೇನಾದ್ರೂ ಅವ್ರ ಬಗ್ಗೆ ಭಾವನೆಗಳನ್ನ ವ್ಯಕ್ತಪಡಿಸ್ಬೇಕು ಅಂತ ಒಂದ್ ಕಡೆ ಹೇಳಿದ್ರೆ, ಭೂಮಿಯನ್ನೇ ಹಾಳಿ ಮಾಡಿಕೊಂಡು, ಸಮುದ್ರ ನೀರನ್ನೇ ಇಂಕನ್ನಾಗಿ ಮಾಡಿಕೊಂಡು, ಗಿಡ ಮರಗಳನ್ನೇ ಕಡ್ಡಿಯನ್ನಾಗಿ ಮಾಡಿಕೊಂಡು ಗುರುವಿನ ಬಗ್ಗೆ ಬರಿತಾ ಬರಿತಾ ಬರಿತಾ ಹೋದ್ರೆ ಸಾಕಾಗಲ್ಲಂತೆ. ಅಂದ್ರೆ ಇಷ್ಟು ಋಣ ಋಣ ಋಣ ಋಣ ಇರ್ತತಿ ಅಂದ್ರೆ ಗುರುವಿನ ನೋಡ. ಒಂದ್ ಕಡೆ ಹೇಳ್ತಾರೆ, ಗುರುವಿನ ಗುಲಾಮನಾಗವ ತನಕ ದೊರೆಯದನ್ನ ಮುಕ್ಕುತಿ ಅಂತ ಹೇಳ್ತಾರೆ. ಇನ್ನೊಂದ್ ಕಡೆ ರಾಮನಾಥರು ಒಂದ್ ಕಡೆ ಹೇಳ್ತಾರೆ, ಉರಿವ ಕೆಂಡದ ಮೇಲೆ ತೃಣವ ತಂದಿರಿಸಿ ಆ ತೃಣವ ಆ ಕೆಂಡ ನುಂಗಿದಂತೆ ಗುರುಚರಣದ ಮೇಲೆ ತನುವೆಂಬ ತೃಣವ ತಂದಿರಿಸಿ ಆ ತನುವೆಲ್ಲ ಲಿಂಗಮಯ್ಯ ಕಾಣ ರಾಮನಾಥ ಅಂತ ಹೇಳ್ತಾರೆ. ಅಂದ್ರೆ ಗುರುಚರಣದ ಮೇಲೆ ತನು ಅಂದ್ರೆ ನಮ್ಮನ್ನು ನಾವು ಗುರುವಿಗೆ ಸಮರ್ಪಣೆ ಮಾಡ್ಬೇಕು. ಉರಿವ ಕೆಂಡದ ಮೇಲೆ ತೃಣವ ತಂದಿರಿಸಿ, ಈಗ ನಿಗಿನಿಗಿನಿಗಿ ಕೆಂಡ ಉರಿತಾ ಇರ್ತಲ್ಲ ಅದಕ್ಕೊಂದೇ ಒಂದು ಹುಲ್ಕಡ್ಡಿ ಹಾಕಿದ್ರೆ ಸಾಕು, ಒಂದೇ ಒಂದು ಧೂಳಿ ಕಣ ಕ್ಷಣ ಮಾತ್ರದಲ್ಲಿ ಹೇಗೆ ಹಾರಾಗ್ತತೋ ಹಾಗೆ ನಮ್ಮ ತನುವನ್ನು ಗುರುಚರಣದ ಮೇಲೆ ಇಟ್ಟೆ. ಅಂದ್ರೆ ಈಗ ಗುರುಚರಣಕ್ಕೆ ನಾವು ನಮಸ್ಕಾರ ಮಾಡಿದ್ವಿ ಎಲ್ಲ ಕಿತ್ತೋತು ಆ ತರ ಭಾವನೆ ಅಲ್ಲ, ನಾವು ಸಂಪೂರ್ಣವಾಗಿ ಹಂತ ಹಂತವಾಗಿ ನಮ್ಮನ್ನು ನಾವು ಗುರುವಿಗೆ ಸಮರ್ಪಣೆ ಮಾಡ್ಕೊಳೋದು. ಯಾವಾಗ್ಲೂ ಮಠಗಳಿಗೆ ಹೋಗೋದು, ಒಬ್ಬ ಗುರುಗಳ ಮಾರ್ಗದರ್ಶನ ಇರೋದು, ಗುರುಗಳ ವಚನ ಕೇಳೋದು, ಹೇಳೋದು, ಅನುಸರಿಸೋದು, ಅಳವಡಿಸ್ಕೊಳೋದು, ಹಂಗೆ ಆ ದಾರಿಯಲ್ಲಿ ಹೋಗ್ತಾ ಇದ್ರೆ ಗುರು ಮಾರ್ಗದಲ್ಲಿ ಹೇಳ್ತಾರೆ ಅವರು ಹೇಳ್ತಾರೆ ಉರಿವ ಕೆಂಡದ ಮೇಲೆ ತೃಣವ ತಂದಿರಿಸಿ.

0: ಅಳವಡಿಸ್ಕೊಂಡಿದ್ದಾರೆ. ನಮಗೆ ಒಳ್ಳೆ ಕೆಲಸಕ್ಕೆ ಮಾರ್ಗದರ್ಶನ ನೀಡಿ ನಮ್ಮನ್ನು ತಿದ್ದಿ ತೀಡಿ ಮುಂದೆ ನಡೆಸುವವರು ಗುರುಗಳೇ. ಈಗ ಆಧ್ಯಾತ್ಮ ಗುರುಗಳು ಬುದ್ಧ, ಬಸವಣ್ಣ, ರಾಮಕೃಷ್ಣ ಪರಮಹಂಸರು ಇವರೆಲ್ಲ ಆಗ್ತಾ ಹೋದ್ರೆ ನಮ್ಗೆ ಇನ್ನೂ ಗುರುಗಳು ಹೇಗಾಗ್ತವೆ ಅಂದ್ರೆ, ಒಂದ್ ಕಡೆ ಹೇಳ್ತಾರೆ, ಮೊಸರು ಕಡೆಯಲು ಬೆಣ್ಣೆ ಹಸನಪ್ಪ ತೆರನಂತೆ ಒಳ್ಳೆ ಸದ್ಗುರುನ ಉಪದೇಶದ ಕರ್ಮಗಳು ಎಸೆವಪ್ಪುವ ಸರ್ವಜ್ಞ ಅಂತ ಹೇಳ್ತಾರೆ. ಮೊಸರು ಕಡಿದಾಗ ಹದವಾಗಿ ಬೆಣ್ಣೆ ಬರ್ತತೋ ಹಾಗೆ ಹಸನುಳ್ಳ ಗುರುವಿನ ಉಪದೇಶದಿಂದ, ನಮ್ಮ ಒಳ್ಳೆ ಗುರುವಿನ ಉಪದೇಶದಿಂದ ನಮ್ಮ ಕರ್ಮಗಳು ಇಂಬೇ ಹೋಗ್ತವೆ. ಎಸ್ದು ಎಸ್ದು ಎಸೆವಪ್ಪುವ ಸರ್ವಜ್ಞ ಅಂತ ಒಂದ್ ಕಡೆ ಹೇಳ್ತಾರೆ.
1: ಅಕ್ಕ ಮಹಾದೇವಿ, ಸರ್ವಜ್ಞ ಹಾಗೆ ಇತರ ಎಲ್ಲ ವಚನಕಾರರು ಕೂಡ ಗುರುವಿನ ಮಹತ್ವದ ಕುರಿತು ಹೇಳಿರುವ ವಿಚಾರಧಾರೆಯನ್ನ ಶ್ರೀಮತಿ ರತ್ನಮ್ಮ ಅವರು ಹೇಳ್ತಾ ಇದ್ರು. ನಂತರದಲ್ಲಿ ಸಹ ಇನ್ನಷ್ಟು ವಿಚಾರಧಾರೆಯನ್ನ ತಿಳಿಯೋಣ. ಅದಕ್ಕೂ ಮೊದಲು ಒಂದು ವಚನ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್. ಸ್ನೇಹಿತರೆ, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಗುರುವಿನ ಕುರಿತಾಗಿ, ಗುರುವಿನ ಮಹತ್ವವನ್ನ ಸಾರುವಂತಹ ವಚನಗಳು, ಅದರಲ್ಲಿಯೂ ಅಕ್ಕ ಮಹಾದೇವಿ, ಸರ್ವಜ್ಞ ಇವರೆಲ್ಲರೂ ಕೂಡ ಗುರುವಿನ ಮಹತ್ವವನ್ನ ಕುರಿತು ಹೇಳಿರುವ ವಿಚಾರಧಾರೆಯನ್ನ ಶಿವಮೊಗ್ಗದ ರಾಷ್ಟ್ರೀಯ ಬಸವದಳದ ಸದಸ್ಯರಾದ ಶ್ರೀಮತಿ ರತ್ನಮ್ಮವ್ರ ಮಾಹಿತಿಯನ್ನ ಹೇಳ್ತಾ ಇದ್ರು. ಈಗ ಸಹ ಇನ್ನಷ್ಟು ಮಾಹಿತಿ ಹೇಳ್ತಾರೆ, ಕೇಳೋಣ.
3: ಇನ್ನೊಂದ್ ಕಡೆ ಕವಿ ಸರ್ವಜ್ಞ, ವಿದ್ಯೆ ಕಲಿಸದ ತಂದೆ, ಬುದ್ಧಿ ಕೊಡದ ತಾಯಿ, ಬಿದ್ದಿರಲು ನೋಡದ ಗುರು, ಇವು ಮೂರು ಶುದ್ಧ ವೈರಿಗಳು ಸರ್ವಜ್ಞ ಅಂತ ಹೇಳ್ತಾರೆ. ಒಬ್ಬ ತಂದೆ ತಾಯಿಯಾಗಿ ಅವ್ರ ಕರ್ತವ್ಯ ಏನಪ್ಪ ಅಂದ್ರೆ ಮಕ್ಕಳಿಗೆ ವಿದ್ಯೆ ಕೊಡಿಸ್ಬೇಕು, ಬುದ್ಧಿ ಹೇಳ್ಬೇಕು. ನಾವು ಚಿಕ್ಕ ವಯಸ್ಸಿನಲ್ಲಿ ಒಂದ್ ವರ್ಷದಿಂದ ನಾವು 4 ವರ್ಷ ಮೂಟ ಮುದ್ದು ಮಾಡ್ತಾ ಹೋಗ್ಬೇಕಂತೆ. 4 ವರ್ಷದಿಂದ 16 ವರ್ಷದ ತನಕ, 5 ವರ್ಷದಿಂದ 16 ವರ್ಷದ ತನಕ ನಾವು ಪ್ರೀತಿ ಮಾಡ್ತಾ ಮಕ್ಕಳನ್ನ ಫ್ರೆಂಡ್ ತರ ನೋಡ್ತಾ ಹೋಗ್ಬೇಕಂತೆ. ಆಮೇಲೆ ನಮ್ಮ ಫ್ರೆಂಡ್ ತರ ನೋಡ್ತಾ ಅವರು ನಮ್ಮ ಸಮರ್ಥಕ ಆಗ್ತಾ ನೋಡ್ಬೇಕಂತ. ಹಾಗಾಗಿ ಮಕ್ಕಳನ್ನ ಹಂತ ಹಂತವಾಗಿ ಅವ್ರ ಸಂಸ್ಕಾರ ಕೊಡ್ತಾ ಹೋದಂಗ ಅವ್ರು ಒಳ್ಳೆ ಜ್ಞಾನಿಗಳಾಗ್ತಾರೆ, ಒಳ್ಳೆ ಸಮಾಜ ಸುಧಾರ ಆಗ್ತಾರೆ, ಒಳ್ಳೆ ವ್ಯಕ್ತಿಗಳನ್ನ ರೂಪಿಸಲು ಸಾಧ್ಯ. ಹಾಗಾಗಿ ಹೇಳ್ತಾರೆ, ವಿದ್ಯೆ ಕಲಿಸದ ತಂದೆ, ಬುದ್ಧಿ ಕೊಡದ ತಾಯಿ, ಬಿದ್ದಿರಲು ಬಂದು ನೋಡೋದಾಗುರು, ಇವು ವೈರ್ಗಳು ಯಾರಪ್ಪ ಅಂದ್ರೆ ಇವ್ರು ಮುದ್ದ ಶುದ್ಧ ವೈರ್ಗಳು ಅಂತ ಹೇಳ್ತಾರೆ. ಇದಕ್ಕೊಂದು ಉದಾಹರಣೆ ನೆನಪರ್ತಾ ಐತಿ. ಒಬ್ಬ ತಾಯಿ ಮಗ, ತಾಯಿ ಕಷ್ಟ ಇರ್ತೈತಿ, ಕೂಲಿ ಅದು ಇದು ಕೆಲಸ ಮಾಡ್ಕೊಂತ ಕಷ್ಟದಿಂದ ಮಗನ ಸಾಕ್ತಾ ಇರ್ತಾಳೆ. ಆ ಮಗ ಏನ್ ಮಾಡ್ತಾನೆ, ತಾಯಿ ಕೂಲಿ ಕೆಲ್ಸಕ್ಕೆ ಹೋದಾಗ ಅವನೇನ್ ಮಾಡ್ತಾನೆ, ಒಂದು ಅಂಗಡಿ ಮುಂದೆ ಹೋಗ್ತಾನೆ. ಅಲ್ಲೆಲ್ಲ ಸ್ವೀಟು, ಜಿಲಾಬಿ, ಮೈಸೂರು ಪಾಕ, ಹಿಂಗಿಂಗೆಲ್ಲ ವಿಧವಿಧವಾದ ಸಿಹಿ ತಿಂಡಿಗಳನ್ನ ಇಟ್ಟಿರ್ತಾರೆ. ಅದ್ರಾಗ ಅವನ ಅಂಗಡಿ ಮಾಲ್ಕ ಗೊತ್ತಾಗ್ಲಂಗೆ ಒಂದೆರಡು ಪೀಸ್ ಸ್ವೀಟ್ನ ತಗೊಂಡು ಬರ್ತಾನೆ. ತಗೊಂಡು ಮನೆಗೆ ಬಂದು ಅವ್ರ ಅಮ್ಮಗೊಂದು ಕೊಡ್ತಾನೆ, ಅವನಿಗೊಂದು ಅವನನ್ನು ತಿಂತಾನೆ. ಅವಳು ಇಷ್ಟಪಟ್ಟು ತಿಂತಾಳದ್ನ. ಇನ್ ಯಾಕೆ ತಂದೆ, ಎಲ್ಲಿಂದ ತಂದೆ, ಇನ್ನ ದುಡ್ಡು ಕೊಟ್ಟು ತಂದ್ಯಾ, ಏನು ಅಂತ ಕೇಳೋದಿಲ್ಲ, ತಿಂತಾಳೆ, ಸುಮ್ಮನೆ ಆಗ್ತೈತೆ. ಖುಷಿ ಪಡ್ತಾಳೆ, ತಾಯಿ ಮಗ ಇಬ್ರು ತಿಂದು ಖುಷಿ ಪಡ್ತಾರೆ. ಅವನಿಗೆ ಏನಿಸ್ತತಿ, ಇವತ್ತು ನಾ ಮಾಡ್ಕೊಂಬಂದ್ ಕೆಲಸ ಸರಿ ಇರ್ಬೋದು, ಅದಕ್ಕೆ ಅಮ್ಮ ಖುಷಿ ಪಟ್ಲು ಅಂತ ಹೇಳಿದೆ. ಹಿಂಗೆ ದಿವಸ ಸ್ವೀಟ್ ತಂದು ತಗೊಳದು, ಮತ್ತೆ ಇನ್ನೊಂದೇನೋ ಪೆನ್ ಕದ್ದ, ಪುಸ್ತಕ ಕದ್ದ, ಇನ್ನೊಂದೇನೋ ಸಣ್ಣ ಸಣ್ಣ ಕಳ್ತನ ಮಾಡ್ತಾ ತಂದು ಇಡೋನು. ಆ ತಾಯಿಗೆ ನನ್ನ ಮಗ ಯಾಕೆ ತಂದ, ನನ್ನ ಮಗ ಏನ್ ಮಾಡ್ತಾನೆ ಏನು ಗೊತ್ತಿಲ್ಲ, ಹಾಗೆ ಇಡ್ತಾನೆ. ಒಂದ್ ದಿವಸ ಹಿಂಗೆ ಆಕಿ ಪಾಡಿ ಆಕಿನ ಕೆಲಸ ಮಾಡ್ತಾಳೆ, ಇವನ್ ಪಾಡಿ ಇವನ್ ಕಳ್ತನ ಮಾಡ್ತಾ ಹೋಗ್ತಾನೆ. ಒಂದ್ ದಿವಸ ಪೊಲೀಸ್ನರು ಅವ್ನ ಕಳ್ಳನ ಹಿಡಿತಾರೆ, ಹಿಡಿದು ಕೆನ್ನಿ ಜೋರ ಹೊಡಿತಾರೆ. ಅವಾಗ ಕಳ್ಳ ಹೇಳ ನಾವು ಹುಡುಗ ಹೇಳ್ತಾನೆ, ಜೋರ ಹೊಡಿತಾರೆ ಅವನ. ಇದಕ್ಕೆ ಜೈಲಿಗೆ ಶೆಲ್ಲಿ ಕರ್ಕೊಂಡು ಹೋಗ ಜೀಪತ್ತು ಅಂತಾರೆ. ಅದಕ್ಕೆ ಹುಡುಗ ಹೇಳ್ತಾನೆ, ನಾನು ನಮ್ಮಮ್ಮ ನೋಡ್ಬೇಕು ಸ್ವಲ್ಪ ಅಂತ ಕೇಳ್ತಾನೆ. ಹಾ ಬಾ, ನಿಮ್ಮ ಅಮ್ಮನ ಹತ್ರ ಕರ್ಕೊಂಡು ಹೋಗ್ತೀವಿ ಅಂತ ಅವ್ರ ಅಮ್ಮನ ಹತ್ರ ಕರ್ಕೊಂಡ್ ಬರ್ತಾರೆ. ಅವಾಗ ಅವ್ರ ಅಮ್ಮ ಜೈಲಿನ ಪೊಲೀಸಿನ ಹೇಳ್ತಾ, ನೋಡು ನಿನ್ ಮಗ ಹಿಂಗೆ ಕಳ್ತನ ಮಾಡಿದಾನೆ ಹಿಂಗೆ ಅಂತ. ಅವೇ ನನ್ ಮಗ ಹುಟ್ಟಿ ನಾನು ಇಷ್ಟಪಟ್ಟು ಕೂಲಿ ಮಾಡ್ತಾನೆ, ನೀನ್ ಕಳ್ತನ ಮಾಡಿ ಕಳ್ಳ ಅನ್ಸ್ಕೊಂಡು ಪೊಲೀಸ್ನರ್ ಬಂದಾರ ಅಂತ ಅಮ್ಮ ತಾಯಿ ಮಗನ ಕೆನ್ನಿಗೆ ಜೋರ ಹೊಡಿತಾಳೆ. ಅವಾಗ ಮಗ ಹೇಳ್ತಾನೆ, ಅಮ್ಮ ನನಗೆ ಈ ಕೆನ್ನಿ ಹೊಡೆದಿಲ್ಲ, ಆಗೇಟ ಚಿಕ್ಕ ವಯಸ್ಸಿನ ನನ್ನ ಸ್ವೀಟ್ ತಂದಾಗ ಸಣ್ಣ ಸಣ್ಣ ಸಾಮಾನುಗಳು ತಂದಾಗ ನೀ ನನಗೆ ಹೊಡೆದಿದ್ರೆ ನಾನಿವತ್ತು ಕಳ್ಳಾಗ್ತದಲ್ಲ. ಹಾಗಾಗಿ ಸಣ್ಣ ವಯಸ್ಸಿನಲ್ಲೇ ಮಕ್ಕಳಿಗೆ ಏನಾದ್ರೂ ಒಂದು ಸ್ಕೂಲಿಗೆ ಹೋದಾಗ ಒಂದು ಪೆನ್ ಕತ್ಕೊಂಡ್ರೆ, ಒಂದು ಜಾಂಪಿಕ್ಸ್ ಕತ್ಕೊಂಡ್ರೆ, ಒಂದು ಪುಸ್ತಕ ಏನೋ ಮಕ್ಕಳದ್ ಹಿಂಗ್ ಮಾಡಿದಾಗ ಅವಾಗ್ರೂ ಅವರಿಗೆ ಶಿಸ್ತನ್ನು ಕಲಿಸಿ ಇದು ತಪ್ಪು, ಇದು ಕಳ್ಳತನ, ಇನ್ನೊಬ್ಬರ ಪರವಸ್ತು ಪಾಷಾಣಕ್ಕೆ ಸಮ, ಇದನ್ನ ಕದಿಬಾರದು ಅಂತ ಹೇಳಿ ಅವ್ರನ್ನ ಅವಾಗ್ಲೇ ತಿದ್ದತಾ ಇದ್ರೆ ಅವನು ಮುಂದೆ ದೊಡ್ಡ ಕಳ್ಳಾಗಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಆಕೆ ಅವಾಗ ಆಕೆ ತಪ್ಪಿನ ಅರಿವಾಗ್ತದೆ. ಹಾಗಾಗಿ ಹೇಗಪ್ಪ ಸಂಸ್ಕಾರ ಮಾಡ್ಬೇಕು ಅಂದ್ರೆ, ಮಣ್ಣಿನ ಮಡಿಕೆ, ಮಣ್ಣು ಮಡಿಕೆ ಮಾಡ್ಬೇಕಾದ್ರೆ ಹಸಿ ಮಣ್ಣನ್ನೇ ತಿದ್ದತಾ ಚಿತ್ರಗಳು, ಆ ಹೂಜಿಗಳೆಲ್ಲ ನಾವು ನೋಡ್ತೇವೆ, ಹಸಿ ಮಣ್ಣು ಅದು, ಒಣಗಿದ್ರೆ ಬರಲ್ಲ. ಹಸಿ ಮಣ್ಣನ್ನು ಯಾವ ಆಕಾರ ಬೇಕಾದ್ರೂ ಆ ಆಕಾರ ತಿದ್ದಬಹುದು. ಹಾಗಾಗಿ ಮಕ್ಕಳ ಮನಸ್ಸು ಅಂದ್ರೆ ಹೆಂಗೆ ಅಂದ್ರೆ ಹಸಿ ಮಣ್ಣು ಇದ್ದಂಗೆ. ಈಗ ಗೋಡೆ ಕಟ್ತಾ ಇರ್ತಾರ ನೋಡ್ರಿ, ಆ ಗೋಡೆಯಲ್ಲಿ ಒಂದು ಕಲ್ಲನ್ನ ಹಾಕ್ರಿ ಹಸಿ ಗೋಡೆ ಮೇಲೆ, ಅದು ಹಾಗೆ ಸಿಕ್ಕೊಳ್ತತಿ. ಅದೇ ಒಣ ಗೋಡೆ ಮೇಲೆ ಒಂದು ಕಲ್ಲು ಹಾಕ್ರಿ ಪುಟದ ಹೋಗ್ಬರ್ತದ. ಹಾಗಾಗಿ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅಂತಾರಲ್ಲ, ಹಾಗಾಗಿ ಸಣ್ಣ ಮಕ್ಕಳಿದ್ದಾಗ ಮನಸ್ಸು ಹದವಾಗಿರ್ತತಿ, ಅವ್ರನ್ನ ಒಳ್ಳೆ ದಾರಿ ಹತ್ತ ನಾವು ತರಕ ಪ್ರಯತ್ನ ಮಾಡ್ಬೇಕು. ಸಣ್ಣ ಸಣ್ಣ ತಪ್ಪುಗಳನ್ನ ತಿದ್ದಿ ಬುದ್ಧಿಗಳನ್ನ ಕೆಲಸನ ಮಾಡ್ಬೇಕು. ಹಾಗಾಗಿ ಹೇಳ್ತಾರೆ, ವಿದ್ಯೆ ಕಲಿಸದ ತಂದೆ, ಬುದ್ಧಿ ಕೊಡದ ತಾಯಿ, ಇವರು ಬಿದ್ದಿರಲು ಬಂದ ನೋಡದ ಗುರು, ಇವು ಮೂರು ಶುದ್ಧ ವೈರಿಗಳು. ನಾ ಚಿಕ್ಕ ವಯಸ್ಸಿನಲ್ಲಿ ನಮ್ಮ ಮಕ್ಕಳು ಪಡೆದದ್ದು ಒಂದೇ ಅಲ್ಲ, ಮಕ್ಕಳನ್ನ ಸರಿದಾರಿ ತಗೊಂಡೋಗ್ತಕ್ಕಂಥ ಕರ್ತವ್ಯ ನಮ್ಮಲ್ಲಿ ಇದೆ ಎಂಬ ಕೆಲಸ ಅಂತ ನಮ್ಮದು ತಂದೆ ತಾಯಿ ಆಗಿರ್ತಕ್ಕಂತ ನಮ್ದು ಕರ್ತವ್ಯ ಅಂತ ಹೇಳ್ತಾ
2: ಮಕ್ಕಳಿಗೆ ಚಿಕ್ಕ ವಯಸ್ಸಿನಲ್ಲಿಯೇ ಸಂಸ್ಕಾರವನ್ನ ಕಲಿಸಬೇಕು, ಒಳ್ಳೆಯ ರೀತಿ ನೀತಿಯನ್ನ ಕಲಿಸಬೇಕು, ಅದು ಗುರುವಿನ ಜೊತೆಗೆ ತಂದೆ ತಾಯಿಗಳ ಕರ್ತವ್ಯ ಸಹ ಎಂಬುದನ್ನ ವಚನಗಳಲ್ಲಿ ಹೇಳಿರುವ ವಿಚಾರಧಾರೆಯನ್ನ ಶ್ರೀಮತಿ ರತ್ನಮ್ಮ ಅವ್ರು ಹೇಳ್ತಾ ಇದ್ರು. ನಂತರದರೆಸ ಇನ್ನಷ್ಟು ವಿಚಾರಧಾರೆಯನ್ನ ತಿಳಿಯೋಣ. ಅದಕ್ಕೂ ಮೊದಲು ಒಂದು ವಚನ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ

0: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್. ಸ್ನೇಹಿತರೆ, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಗುರುವಿನ ಕುರಿತಾಗಿ, ಗುರುವಿನ ಮಹತ್ವವನ್ನ ಸಾರುವಂತಹ ವಚನಗಳ ಕುರಿತು ಶ್ರೀಮತಿ ರತ್ನಮ್ಮ ಅವರು ಮಾಹಿತಿಯನ್ನ ಹೇಳ್ತಾ ಇದ್ರು. ಈಗ ಸಹ ಇನ್ನಷ್ಟು ವಿಚಾರಧಾರೆಯನ್ನ ಹೇಳ್ತಾರೆ, ಕೇಳೋಣ. ಬರ್ತಾರೆ
1: ಇನ್ನೊಂದಲ್ಲ, ಇನ್ನೇ ಹೇಳ್ತಾ ಹೋಗ್ತಾರೆ. ಕರ್ಣಕ್ಕೆ ಶೃಂಗಾರ ಸುಗಿಂತಗಳ ಕೇಳಬಹುದು. ಕಿವಿ ಯಾವ ಪಸ್ಸಿನ ಶೃಂಗಾರ ಅಂದ್ರೆ, ಒಳ್ಳೆಯ ಗೀತೆಗಳನ್ನು ಕೇಳ್ತಾ ಭಾವಗೀತೆ, ಭಕ್ತಿ ಗೀತೆ, ಒಳ್ಳೆ ಸಮುದ್ರ ಗೀತೆಗಳನ್ನ ಕೇಳ್ತಾ ಅದು ಶೃಂಗಾರ. ಕಿವಿಗೆ ಒಡವೆ ಹಾಕೊಂಡೆ ಅದು ಅಂದ್ರೆ ಬೌದ್ಧಿಕ ಒಂದು ಕ್ಷಣ ಚೆನ್ನಾಗಿ ಕಾಣ್ತತಿ ಅಷ್ಟೇ. ಅದು ನಿಜವಾದ ಶಾಶ್ವತ ಶೃಂಗಾರ ಅಂದ್ರೆ ಏನಪ್ಪ, ಒಳ್ಳೆ ಗೀತೆಗಳನ್ನ ಕೇಳ್ತಾ ಇದ್ರೆ ಅದು ಶೃಂಗಾರ ಅಂತ ಇಲ್ಲಿ ಆತ್ಮಾದೇವಿ ಹೇಳ್ತಾ ಇದ್ದಾರೆ. ಒಳ್ಳೆ ಆಧ್ಯಾತ್ಮ ಬೋಧನೆಗಳನ್ನು ಪ್ರವಚನ ಕೇಳೋದು, ಆ ಕೇಳ್ತಾ ಅದು ಪ್ರಸಾದಕಾಯಿ ಆಗ್ತತಿ. ಈ ಪಂಚೇಂದ್ರಿಗಳು ಹೇಗಪ್ಪ ಆಗ್ತವೆ ಅಂತಂದ್ರೆ, ಕಿವಿ ಪ್ರಸಾದಕಾಯಿ ಆಗ್ತತಿ. ಕಣ್ಣಿಗೆ ಶಿವಲಿಂಗ ನೋಡ್ತಾ ಅದು ಶಿವಲಿಂಗ ಆಗ್ತದೆ. ಮೂಗು ಲಿಂಗದ ವಾಸನೆ ತಗೊಂತ ಅದು ನಾಸಿಕ ಲಿಂಗ ಆಗ್ತತಿ. ಹೀಗೆ ಎಲ್ಲ ಚರ್ಮ ಪ್ರಸಾದಕಾಯ, ಇದು ಮಹಾಲಿಂಗ ಆಗ್ತತಿ. ಪಂಚೇಂದ್ರಿಗಳು ಅಂತಂದ್ರೆ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಅಂತ. ನಾಲಿಗೆ ಗುರುವಾಣಿಯನ್ನು ಹೇಳ್ತಾ ಅದು ಗುರುಲಿಂಗ ಆಗ್ತತಿ. ಕಣ್ಣು ಶಿವಲಿಂಗ ಆಗ್ತತಿ, ಕಿವಿ ಪ್ರಸಾದ ಲಿಂಗ ಆಗ್ತತಿ, ಮೂಗು ನಾಸಿಕ ಲಿಂಗ ಆಗ್ತತಿ. ಹಾಗಾಗಿ ಆಮೇಲೆ ಚರ್ಮ, ಐದು ಇಂದ್ರಿಯಗಳು ಮಹಾಲಿಂಗವಾಗ್ತವೆ ಅಂತ. ಈಗ ಹೇಗೆ ಸ್ವಾಮಿ ನಾವು ಒಳ್ಳೆ ಸದ್ಗುರುಗಳು ಮಾಡಿದಾರ ನೋಡ್ತೀವಿ, ಸಾಧನೆ ಮಾಡಿದ ಗುರುಗಳು ನೋಡ್ತೇವೆ. ಶಿವಕುಮಾರ ಸ್ವಾಮಿ ಆಗ್ಲಿ, ನಾವ್ ಯಾರಾದ್ರೂ ಒಬ್ರು ಉದಾಹರಣೆ ತಗೊಂತ ಹೋದಾಗ ಅವ್ರು ನೋಡ್ತಾ ಇದ್ರೆ ಅವರ ದೃಷ್ಟಿ ಪರುಷ ದೃಷ್ಟಿ ಆಗ್ತದೆ. ಎಲ್ಲವೂ ಪ್ರಸಾದಕಾಯ. ಹಾಗಾಗಿ ಅವ್ರ ದರ್ಶನದಿಂದ ನಾವು ಪುನೀತರಾಗ್ತೀವಿ, ಅವ್ರ ದಾರಿಯಲ್ಲಿ ನಾವು ಹೋಗ್ಬೇಕು ಅಂತ ಇಲ್ಲಿ ಹೇಳ್ತಾ ಇದಾರೆ. ಕಿವಿ ಕೇಳ್ತಾ ಪ್ರಸಾದ ಲಿಂಗ ಆಗ್ತದೆ. ಇಡೀ ಶರೀರವೇ ಅಂಗ ಗುಣಗಳನ್ನು ಕಳೆದು ಲಿಂಗಗಳ ಗುಣಗಳು ಆಗ್ತವೆ. ಇದು ಅಂದ್ರೆ ಅಂಗ ಗುಣಗಳು ಅಂದ್ರೆ ಇದು ವಿಷಯ ವಾಸನೆ ತುಂಬ್ಕೊಂಡ್ ಏನಾಗ್ತದೆ, ಕಣ್ಣು ಯೋ ಸಿನಿಮಾನೇ ನೋಡೋಣ, ಇದನ್ನೇ ನೋಡೋಣ ಅಂತ ಹಿಂಗ ಬಯಸತಿ. ಅದನ್ನ ಇದಕ್ ತರ್ತಾ ಪಳಗಿಸ್ಬೇಕು ಅದನ್ನ ಪಳಗಿಸಿದಂಗೆ ಅದು ಈ ದಾರಿಗೆ ಬರ್ತತಿ. ಹಾಗಾಗಿ ಇನ್ನೊಂದ್ ಕಡೆ ಹೇಳ್ತಾರೆ, ಕರಕ್ಕೆ ಶೃಂಗಾರ ಸತ್ಪಾತ್ರಕ್ಕೆ ಇವುದು. ಕರ ಅಂದ್ರೆ ಕೈಗೆ ಅದು ಒಳ್ಳೆ ಆಭರಣ ಬಂಗಾರ ಬಳೆ ಹಾಕೊಂಡು ಅದು ಅಂದಲ್ಲ ಶೃಂಗಾರ. ಯಾವುದಕ್ಕ ಶೃಂಗಾರ ಆಗ್ತತಿ ಅಂದ್ರೆ, ಸತ್ಪಾತ್ರಕ್ಕೆ, ಒಳ್ಳೆ ಕೆಲಸಕ್ಕೆ ನಾವು ಸಹಾಯ ಮಾಡ್ಬೇಕು. ತನು ಮನ ಧನವನ್ನ, ತನು ದೇಹದಿಂದ ನಮ್ಗೇನೋ ಶಕ್ತಿ ಇದ್ದ ಒಬ್ರು ಕೆಲಸ ಮಾಡ್ಬೇಕು. ಮನದಿಂದ ಒಬ್ರು ಕಷ್ಟ ಇರ್ತಾರ ಅವ್ರಿಗೆ ಒಳ್ಳೇದಾಗ್ಲಪ್ಪ ಮನಸ್ಸಿಂದ ಸಹಾಯ ಬೇಕು. ತನು ಮನ ಧನ ಇವೆರಡೂ ಆಗಲ್ಲ ಅನ್ಕಂದ್ರೆ, ಧನ ನನ್ನ ಕೈ ಹಣ ಇದೆಯಾ ತಗೊಳಪ್ಪ, ನೀವೇನು ಸಮಾಜಕ್ಕೆ ಕೆಲಸ ಮಾಡ್ತೀರಾ ಇದೊಂದು ಸ್ವಲ್ಪ ಉಪಯೋಗಿಸ್ಕೊಳ್ರಿ ಅಂತ. ನಾವು ನಮ್ ಬಂದಕ್ಕಂತ ನಮ್ಮ ಆದಾಯದಲ್ಲಿ ಒಂದು ಭಾಗ ಸಮಾಜಕ್ಕೆ ಇಡ್ಬೇಕಂತೆ. ಹಾಗಾಗಿ ನೀನೇನ್ ತಂದೆ, ಬರುವಾಗ ಬತ್ತಲೆ, ಹೋಗುವಾಗ ಬತ್ತಲೆ, ಬಂದು ಹೋಗುವ ನಡುವೆ ಕತ್ತಲೆ, ನನ್ನದು ಅಂತ ಹೇಳ್ತೀಯಲ್ಲ ಅಂತ ಹೇಳ್ತಾರೆ. ಯಾಕೆ ಬಡದಾಡ್ತಿದ್ದಂಬ ಮಾಯೆ ಮೆಚ್ಚಿ ಸಂಸಾರ ಮೆಚ್ಚಿ, ನೀನ್ ಹೋಗದ್ರೆ ತಮ್ಮ ಕಣ್ಣ ಮುಚ್ಚಿ ಮಣ್ಣ ಮುಚ್ಚಿ ಅಂತ. ಹಾಗಾಗಿ ನೀನೇನ್ ತರ್ತಾ ಇರ್ತೀಯ, ಎಲ್ಲದು ಇಲ್ಲಿಂದನೆ ತಗೊಂಡಿರೋದು, ಏನು ತರಬೇಕಾಗಿಲ್ಲ. ನಾವೆಲ್ಲೇ ಬರ್ಬೇಕಾರೆ ಗಿಡ ಮರ ಬಳ್ಳಿ ಇವೆಲ್ಲ ಸೃಷ್ಟಿ, ಭೂಮಿ ಬರಕ್ಕಿಂತ ಸೃಷ್ಟಿ ಮಾಡಿದ್ವ, ಈ ನದಿ ಮಾಡಿದ್ವ, ಗುಡ್ಡ ಮಾಡಿದ್ವ, ಗಾಳಿ ಬೀಸೋದ್ ಮಾಡಿದ್ವ, ಈ ಸೂರ್ಯ ಚಂದ್ರನ ತಂದ್ವಿ, ಏನೊಂದು ತಂದಿಲ್ಲ. ಈ ಪ್ರಕೃತಿ ತತ್ತಗ ಈ ಪಂಚಭೂತಗಳಿಂದ ಕೂಡಿರ್ತಕ್ಕಂತ ಈ ಪ್ರಪಂಚ, ಆಕಾಶ ಭೂಮಿ ಗಾಳಿ ನೀರು ಬೆಂಕಿ, ಇಷ್ಟು ಪೂರ್ಣ ಪರಮಾತ್ಮ ನಮ್ಗಿವೆಲ್ಲ ಬೇಕು. ಇದು ದೇಹನು ಪಂಚಭೂತಗಳಿಂದ ಕೂಡಿರೋದು. ಹಾಗಾಗಿ ಇದೆಲ್ಲ ಬೇಕು ಅಂತಾನೆ ಪರಮಾತ್ಮ ನಮ್ಗೆಲ್ಲ ಇದನ್ನ ಸೃಷ್ಟಿ ಮಾಡಿದ. ಹಾಗಾಗಿ ಇದು ಇಲ್ಲಿಂದಲೇ ನೀನೆಲ್ಲ ಪಡ್ಕೊಂಡಿರ್ತೀಯ, ಹಾಗಾಗಿ ಒಂದು ಪಾಲನ್ನ ನಾನು ಸಮಾಜಕ್ಕೆ ನೀನ್ ಕೊಡು ಅಂತ ಅದು ಇದು ಸಾರ್ಥಕ ಆಗ್ತತಿ. ಕರಕ್ಕೆ ಶೃಂಗಾರ ಅಂದ್ರೆ ನೀನ್ ಸಮಾಜ. ಒಂದು ಉದಾಹರಣೆ, ಕರಕ್ಕೆ ಶೃಂಗಾರ ಸತ್ಪಾತ್ರಕ್ಕೆ ಇವುದು, ಕರಕ್ಕೆ ಸಹಾಯ ಮಾಡೋದು ತನು ಮನ ಧನನ. ಒಂದು ಉದಾಹರಣೆ ನೋಡೋಣ. ಹೈದರಾಬಾದಲ್ಲಿ ಒಂದ್ಸರ್ತಿ ತುಂಬಾ ಬರಗಲಾಗಿರುತ್ತೆ. ಆವಾಗ ಕಾರ್ಯಕರ್ತರು, ಸಮಾಜ ಕಾರ್ಯಕರ್ತರೆಲ್ಲ ಹೋಗ್ತಾರೆ ಹೈದರಾಬಾದಲ್ಲಿ ಹತ್ರ, ನೋಡಿ ಎಲ್ಲ ತುಂಬಾ ಬರಗಾಲ ಇದೆ, ನಿಮ್ಮ ದಾಸೋ ಇದರಿಂದ ಖಜಾನ್ಸಿಯಿಂದ ಸ್ವಲ್ಪ ರಾಜ್ಯಕ್ಕೆ ಕೊಡ್ರಿ, ಗಂಜಿ ಕೇಂದ್ರ ಅವನ್ನೆಲ್ಲ ಮಾಡಿ, ಜನ ಊಟ ಇಲ್ಲದೆ ಸಾಯ್ತಾ ಇದ್ದಾರೆ ಅಂತ ಕಾರ್ಯಕರ್ತರು ಹೋಗ್ತಾರೆ. ಅವಾಗ ಹೈದರಾಬಾದಲ್ಲಿ ಹೇಳ್ತಾರೆ, ಇಲ್ಲ ಇಲ್ಲ ಖಜಾನೆಯಲ್ಲಿ ಹಣ ಇಲ್ಲ, ಎಲ್ಲಾ ಖಾಲಿಯಾಗಿದೆ ಅಂತ ಹೇಳ್ತಾರೆ. ಅದು ಒಂದು ವಾರ ಹಿಂದೆ ಏನಾಗಿರತ್ತಪ್ಪ ಅಂದ್ರೆ, 3,000 ಜನ 3 ದಿವಸ ಹಗಲು ರಾತ್ರಿ ಅಷ್ಟು ಹಣನ ಎಣಿಸಿರ್ತಾರೆ ಖಜಾನೆ ಅಂದ್ರೆ, ಖಜಾನೆ ಆ ರಾಜ್ಯ ಖಜಾನೆಯಲ್ಲಿ ಅಷ್ಟೊಂದು ಹಣ ತುಂಬಿ ತುಳುಕ್ತಾ ಇರ್ತತಿ. ದೇಶದಲ್ಲಿ ಬರಗಾಲ ಆಗಿರ್ತತಿ. ದೇಶದ ರಾಜ ಹೈದರಾಲಿ ಬೊಕ್ಕಸದಲ್ಲಿ ಹಣ ಇಲ್ಲವೇ ಇಲ್ಲ ಅಂತಂದು ಕಾರ್ಯಕರ್ತರು ವಾಪಸ್ ಕಳಿಸ್ತಾರೆ ನೋಡ್ರಿ. ಆ ಒಳ್ಳೆಯ ಹಣನ ಒಳ್ಳೆ ಕೆಲ್ಸಕ್ಕೆ ನಾವು ಉಪಯೋಗಿಸ್ಬೇಕು, ಅದು ಸಾರ್ಥಕ ಆಗ್ತತಿ. ಹಣ ಯಾವ್ದಕ್ಕೆ ಒಳ್ಳೆ ಕೆಲ್ಸಕ್ಕೆ ಉಪಯೋಗಿಸ್ಬೇಕು. ಹಾಗಾಗಿ ಇದರಲ್ಲಿ ಹೇಳ್ತಾರೆ ವಚನಕ್ಕೆ ಶೃಂಗಾರ ಶರಣನ ನುಡಿಗಡಣ ಅಂತ ಹೇಳ್ತಾರೆ. ಹಾಗಾಗಿ ತನು ಮನ ಧನವನ್ನ ನಾವು ಸಹಾಯ ಮಾಡ್ಬೇಕು. ಅದಕ್ಕೆ ವಚನಕ್ಕೆ ಯಾವ್ದಪ್ಪ ಶೃಂಗಾರ ಅಂತಂದ್ರೆ ಶರಣರ ನುಡಿಗಡಣ. ವಚನ ಅಂದ್ರೆ ಶರಣರ ನುಡಿಗಡಣ, ವಚನಕ್ಕೆ ಶೃಂಗಾರ. ನಾವು ಶರಣರ ಜೀವನ ಸಾಧನೆ ಸಂದೇಶಗಳನ್ನ ಕೇಳ್ತಾ ಇದ್ರೆ ನಮ್ಮ ಜೀವನ ಪಾವನ ಆಗ್ತತಿ. ಶರಣರದ್ದು ನುಡಿಯ ಸಿದ್ಧಾಂತ, ನಡೆಯ ಸಿದ್ಧಾಂತ ಅಲ್ಲ, ನಡೆ ನುಡಿ ಒಂದಾದ ಜೀವನ ಶರಣರ ಜೀವನ. ಇದಿಲ್ಲದೆ ಜೀವಿಯ ಜೀವ ಏತಕ್ಕೆ ಬಾತೆಯ ಚನ್ನಮಲ್ಲಿಕಾರ್ಜುನ ಎಂದು ಆತ್ಮಾದಿತ ಹೇಳ್ತಾ ಇದ್ದಾರೆ. ಅಂದ್ರೆ ಇಷ್ಟೆಲ್ಲ ನಾವು ಅಳವಡಿಸಿಕೊಂಡ್ಮೇಲೆ ನಮ್ಮ ಮಾನವ ಜನ್ಮ ಏನಕ್ಕೆ ಸಾರ್ಥಕ? ಹಾಗಾಗಿ ಕಣ್ಣಿಗೆ ಶೃಂಗಾರ ಗುರು ಹಿರಿಯರ ನೋಡುವುದು, ಕರ್ಣಕ್ಕೆ ಶೃಂಗಾರ ಸುಗಿಂತಗಳ ಕೇಳುವುದು, ಕರಕ್ಕೆ ಶೃಂಗಾರ ಸತ್ಪಾತ್ರಕ್ಕೆ ಬೀಯುವುದು, ಇವಿಲ್ಲದ ಜೀವಿಯ ಜೀವ ಏತಕ್ಕೆ ಬಾತೆಯ ಚನ್ನಮಲ್ಲಿಕಾರ್ಜುನ ಅಂತಂದು ಆತ್ಮಾದೇವಿ ವಚನ ಮೂಲಕ ಅರ್ಥ ನಮ್ಗೆ ಹೇಳ್ತಾ ಇದ್ದಾರೆ. ನಮ್ಮ ಜೀವನದಲ್ಲಿ ನಾವು ಇಷ್ಟಾಗುತ್ತಷ್ಟು ಜೀವನದಲ್ಲಿ ನಾವು ಅಳವಡಿಸ್ಕೊಂತ ಹೋಗೋಣ ಅಂತ ಹೇಳ್ತಾ ಇದು FM ರೇಡಿಯೋ ಇವರಿಗೆ ಶರಣು ಶರಣಾರ್ಥಿ ಪವಿತ್ರ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ.
0: ಧನ್ಯವಾದಗಳು ಮೇಡಮ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮೂಲಕ ವಚನಗಳಲ್ಲಿ ಹೇಳಿರುವಂತಹ ಗುರುವಿನ ಮಹತ್ವ, ಹಾಗೆ ಗುರುವಿನ ಜೊತೆ ತಂದೆ ತಾಯಿಗಳು ಕೂಡ ಗುರುವಿನ ಸ್ಥಾನದಲ್ಲಿ ನಿಂತು ಮಕ್ಕಳಿಗೆ ಹೇಗೆ ಒಳ್ಳೆಯ ದಾರಿಯಲ್ಲಿ ತರೋದಕ್ಕೆ ಪ್ರಯತ್ನವನ್ನ ಮಾಡಬೇಕು, ಈ ಎಲ್ಲ ಸಮಗ್ರ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದೀರಾ. ಹಾಗೆ ನಮ್ಮ ಶಿವಶರಣರ ವಿಚಾರಧಾರೆಗಳು ಈಗ ಕೂಡ ಹೇಗೆ ಪ್ರಸ್ತುತವಾಗುತ್ತೆ, ಪ್ರತಿಯೊಬ್ಬರ ಜೀವನಕ್ಕೆ ಎಷ್ಟು ಪ್ರಾಮುಖ್ಯತೆ ಇದೆ ಎಂಬುದನ್ನ ತಿಳಿಸ್ಕೊಟ್ಟಿದ್ದೀರಾ. ನಿಮ್ಗೆ ನಮ್ಮ ರೇಡಿಯೋ ಶಿವಮೊಗ್ಗದ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ ಕೇಳಿದ್ರಲ್ಲ ಸ್ನೇಹಿತರಿ, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ರಾಷ್ಟ್ರೀಯ ಬಸವ ದಳದ ಸದಸ್ಯರಾದ ಶ್ರೀಮತಿ ರತ್ನಮ್ಮ ಅವರು ಭಾಗವಹಿಸಿ ವಚನಗಳಲ್ಲಿ ಗುರುವಿನ ಮಹತ್ವದ ಕುರಿತು ಮಾಹಿತಿಯನ್ನ ತಿಳಿಸ್ಕೊಟ್ರು. ಇದೇ ರೀತಿ ನಾಳೆಯ ಸಂಚಿಕೆಯಲ್ಲಿ ಇನ್ನಷ್ಟು ಶಿವಶರಣರ ವಿಚಾರಧಾರೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಅಮ್ಮ ನೀರು ನೀರು.
3: ನಮ್ ಫ್ಯಾಕ್ಟರಿ ಮುಚ್ಚಕ್ ಕಾರಣನೇ ಈ ನೀರಿನ ಸಮಸ್ಯೆ
4: ರೀ. ನೋಡ್ರಿ, 4 ದಿವಸದಿಂದ ನೀರ್ ಬಂದಿಲ್ಲ, ಬಟ್ಟೆ ವಾಶ್ ಆಗಿಲ್ಲ, ಇರೋ ಬಟ್ಟೆನೆ ಅಡ್ಜಸ್ಟ್ ಮಾಡ್ಕೋಬೇಕು, ಗೊತ್ತಾಯ್ತಾ?
5: ಇದುವರೆಗೂ ಮುಖ್ಯಾಂಶಗಳನ್ನು ಕೇಳಿದಿರಿ, ಈಗ ವಿವರಗಳು. ಈ ಬಾರಿ ನೀರಿನ ಅಭಾವ ಎದುರಾಗಿದ್ದರಿಂದ ಫಸಲು ಇಳುವರಿಯಲ್ಲಿ ಗಣನೀಯ ಕುಸಿತ ನೋಡಬಹುದು.
6: ಮಹಾಜನಗಳೇ, ನನ್ನ ಮೊದಲ ಆದ್ಯತೆ ನಮ್ಮೂರಿಗೆ ನೀರನ್ನ ತರಿಸೋದು.
7: ಅಯ್ಯೋ, ನಾನು ಅರ್ಜೆಂಟ್ ಹೋಗ್ಬೇಕು, ನೀರೇ ಬರ್ತಿಲ್ಲ. ಅಯ್ಯೋ ರಮಾ.
8: ಮಾ, ನಾನು ನಾಳೆಯಿಂದ ಶಾಲೆಗೆ ಹೋಗಲ್ಲ, ಯಾಕಂದ್ರೆ ಶಾಲೆಯಲ್ಲಿ ನೀರಿಲ್ಲ.
9: ಅಯ್ಯೋ, ಏನ್ ಮನುಷ್ಯರೋ ಏನೋ, ನಮ್ಮಂತಹ ಪ್ರಾಣಿಗಳಿಗೆ ಕುಡಿಯೋಕೆ ನೀರು ಇಡೋಲ್ಲ.
10: ದೇವ್ರೇ, ಮಿತಿ ಮೀರ್ ಬೇರ್ ಬಿಟ್ರು ನೀರಿನ ಸೆಲೆನೆ ಕಾಣಿಸ್ತಿಲ್ಲ.
11: ನೀರು ಜಗತ್ತಿನ ಅಮೂಲ್ಯ ವಸ್ತು, ಇದು ಮಲಿನವಾಗದಂತೆ ವ್ಯರ್ಥವಾಗದಂತೆ ಕಾಪಾಡಿಕೊಳ್ಳುವುದು ಸಮಸ್ತ ಮನುಕುಲದ ಜವಾಬ್ದಾರಿ. ಈ ಜವಾಬ್ದಾರಿ ನಿರ್ವಹಣೆಯಲ್ಲಿ ನಾವು ನೀವು ಭಾಗಿಯಾಗೋಣ.
12: ಹವಾಮಾನ ಬದಲಾವಣೆಯ ಪ್ರತಿಕೂಲ ಪರಿಣಾಮವನ್ನು ತಗ್ಗಿಸುವ ನಿಟ್ಟಿನಲ್ಲಿ ವೈಯಕ್ತಿಕ ಸಹಭಾಗಿತ್ವದೊಂದಿಗೆ ಭಾರತ ಸರ್ಕಾರದ ಮಿಷನ್ ಲೈಫ್ನ 7 ವಿಷಯಗಳನ್ನು ಆಧರಿಸಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಪ್ರಾದೇಶಿಕ ಕಚೇರಿ ಶಿವಮೊಗ್ಗ ಹಾಗೂ ರೇಡಿಯೋ ಶಿವಮೊಗ್ಗ ಈ ಸಂದೇಶವನ್ನು ನೀಡುತ್ತಿದೆ.
13: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
14: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ.
13: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
14: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
13: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು, ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
14: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
13: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
14: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ
15: 9449849678. ಸಂಖ್ಯೆ ಮತ್ತೊಮ್ಮೆ 9449846798.
13: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ ಎಸ್ಎಸ್ ಏಜೆನ್ಸಿಯನ್ನು ಇಂದೇ ಸಂಪರ್ಕಿಸಿ. ಬೆರಗು, ಈಗ ಈ ವಿಶೇಷ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
16: ಕನ್ನಡದ ಭಗವದ್ಗೀತೆ ಎಂದೇ ಪ್ರಸಿದ್ಧಿ ಪಡೆದಿರುವ ಡಿವಿ ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಶ್ರೀಮತಿ ವಿಜಯ ಗಣೇಶ್ ಶಿವಮೊಗ್ಗ ಇವರು ಅರ್ಥ ವಿವರಣೆಯೊಂದಿಗೆ ವಾಚನ ಮಾಡಲಿದ್ದಾರೆ. ಬನ್ನಿ ಕೇಳೋಣ.
17: ನಮಸ್ಕಾರ. ಶ್ರೀಯುತ ಡಿವಿ ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗದ ಭಾವಾರ್ಥದೊಂದಿಗೆ ನಾನು ವಿಜಯ ನಿಮ್ಮ ಮುಂದೆ. ಕಗ್ಗ ಸರಸತೆಯೇ ಸುಂದರ. ಪರಿಪರಿಯ ವಿಶ್ವ ಪ್ರಕೃತಿ ಶಕ್ತಿ ತೇಜಗಳು ಕೆರಳಿಸಲು ನರ ಹೃದಯ ರಭಸಗಳ ನದರಿಂ ಪೊರಮಡುವ ಸಮ್ಮೋಹ ಧೀರ ಗಂಭೀರಗಳ ಸರಸತೆಯೇ ಸುಂದರವು ಮಂಕುತಿಮ್ಮ. ಪರಿಪರಿಯ ವಿಶ್ವ ಪ್ರಕೃತಿ ಶಕ್ತಿ ತೇಜಗಳು, ಪರಿಪರಿಯಾಗಿರುವಂತಹ ಈ ವಿಶ್ವದಲ್ಲಿರುವಂತಹ ಪ್ರಕೃತಿ ಶಕ್ತಿ ತೇಜಗಳು ಕೆರಳಿಸಲು ನರ ಹೃದಯ, ಮನುಷ್ಯನ ಹೃದಯನ ಕೆರಳಿಸಿದಾಗ ರಭಸಗಳ ನದರಿಂ ಪೊರಮಡುವ, ಅದರಿಂದ ರಭಸದಲ್ಲಿ ಹೊರಬರುವಂತಹ, ಪೊರಮಡುವ ಅಂದರೆ ಹೊರಬರುವಂತಹ, ಹೊರಡುವಂತಹ ಸಮ್ಮೋಹ ಧೀರ ಗಂಭೀರಗಳ, ಸಮ್ಮೋಹ ಶಕ್ತಿ ಇರ್ಬೋದು, ಗಂಭೀರತೆ ಇರ್ಬೋದು, ಸರಸತೆಯೇ ಸುಂದರ, ಹಾಗೆ ಬರುವಂತಹ ಸರಸತೆ ಸ್ವಾರಸ್ಯನೇ ಸುಂದರವಾಗಿದೆ ಅಂತ ಈ ಕಗ್ಗನ ಇನ್ನೊಮ್ಮೆ ಹೇಳ್ತೀನಿ ನೋಡಿ. ಪರಿಪರಿಯ ವಿಶ್ವ ಪ್ರಕೃತಿ ಶಕ್ತಿ ತೇಜಗಳು ಕೆರಳಿಸಲು ನರ ಹೃದಯ ರಭಸಗಳ ನದರಿಂ ಪೊರಮಡುವ ಸಮ್ಮೋಹ ಧೀರ ಗಂಭೀರಗಳ ಸರಸತೆಯೇ ಸುಂದರವು ಮಂಕುತಿಮ್ಮ. ಹಾಗಂದ್ರೇನಂತ ನೋಡೋಣ ಬನ್ನಿ. ವಿಶ್ವ ಪ್ರಕೃತಿಯ ಶಕ್ತಿಗಳು ತೇಜಸ್ಸುಗಳು ಉದಿಸಿದಾಗ ಮನುಷ್ಯನ ಹೃದಯಗಳು ಕೆರಳತ್ತೆ. ಇದರಿಂದ ಅವನಲ್ಲಿ ಮೋಹ ಧೀರತೆ ಗಾಂಭೀರ್ಯಗಳು ಉದಿಸಿ ಹೊರಬೀಳುತ್ತೆ. ಸರಸವೇ ಸುಂದರವಾದದ್ದು ಅಂತಿದ್ದಾರೆ ಇಲ್ಲಿ ಗುಂಡಪ್ಪನವರು. ಹೌದಲ್ವಾ, ಬದುಕಿರೋವರೆಗೂ ಪ್ರತಿಯೊಬ್ಬ ಮನುಷ್ಯನು ಪ್ರಪಂಚದೊಟ್ಟಿಗೆ ಯಾವುದೇ ಒಂದು ರೀತಿಯಲ್ಲಿ ಸಂಬಂಧ ಇಟ್ಕೊಂಡಿರಲೇಬೇಕಾಗತ್ತೆ. ಅವನು ಪ್ರಪಂಚಕ್ಕೊಂದಿಷ್ಟನ್ನು ಕೊಡೋದು, ಅದರಿಂದ ಪಡೆಯೋದು ನಡೆದೇ ಇರುತ್ತೆ. ಹೀಗೆ ಕೊಟ್ಟು ಪಡೆಯೋದ್ರಲ್ಲಿ ಅವನ ಸ್ವಭಾವದಲ್ಲಿ ಬದಲಾವಣೆಗಳು ಸಹ ಕಾಣಿಸಿಕೊಳ್ಳುತ್ತೆ. ಮನುಷ್ಯನ ಬುದ್ಧಿ ಹೊರಗಿನ ಪ್ರಕೃತಿಗೂ ಅವನ ಅಂಥ ಚೈತನ್ಯಕ್ಕೂ ಮಧ್ಯ ಸೇತುವೆ ಹಾಗೆ ಕೆಲಸ ಮಾಡುತ್ತೆ. ಪ್ರಕೃತಿಯಲ್ಲಿ ಮೂರು ಗುಣಗಳು ಸೇರ್ಕೊಂಡಿದೆ. ಅವು ಯಾವುದು ಅಂದರೆ ಸತ್ವ, ರಜಸ್ಸು ಮತ್ತು ತಮಸ್ಸುಗಳು. ಈ ಮೂರೂ ಗುಣ ಮನುಷ್ಯನಲ್ಲಿ ಇದ್ದೇ ಇರುತ್ತೆ. ಆದರೆ ಅವುಗಳ ಪ್ರಮಾಣ ಒಬ್ಬೊಬ್ಬರಲ್ಲಿ ಬೇರೆ ಬೇರೆ ರೀತಿಯಾಗಿರಬಹುದು. ಅವು ಬಹಳಷ್ಟು ಸಲ ಅವನು ಬೆಳೆದು ಬಂದ ವಾತಾವರಣ, ವಂಶವಾಹಿನಿ ಅಥವಾ ಸಂಪರ್ಕದಲ್ಲಿದ್ದ ಜನರ ನಡವಳಿಕೆಯಿಂದಲೇ ಉಂಟಾಗಿರುವಂಥದ್ದು. ಪ್ರಕೃತಿ ತನ್ನ ಗುಣಗಳಿಂದ ಮನುಷ್ಯನನ್ನು ಸೆಳೆದಾಗ ಅವನಲ್ಲಿದ್ದ ಗುಣಗಳು ಅವುಗಳ ಜೊತೆ, ಪ್ರಕೃತಿ ಜೊತೆಗೆ ಹೊಂದಾಣಿಕೆ ಆಗಿಯೋ ವಿರುದ್ಧವಾಗಿಯೋ ವರ್ತಿಸಿ ಅವನಲ್ಲಿ ಬೇರೆ ಬೇರೆ ಭಾವಗಳನ್ನು ಉಕ್ಕಿಸುತ್ತೆ. ಪ್ರಕೃತಿಯ ಸತ್ವಗುಣ ಮನುಷ್ಯನನ್ನು ಕೆಣಕಿದಾಗ ಅದು ಆತ್ಮಾಭಿಮುಖವಾಗುತ್ತೆ. ನಡತೆಯಲ್ಲಿ ಸೊಬಗು, ಕರುಣೆ, ವಿನಮ್ರತೆಗಳು ಕಾಣಿಸುತ್ತೆ. ಅದೇ ರೀತಿ ರಾಜಸ ಮತ್ತು ತಾಮಸ ಗುಣಗಳನ್ನು ಪ್ರಕೃತಿ ಪ್ರಚೋದನೆ ಮಾಡಿದಾಗ ವ್ಯಕ್ತಿಗಳ ಗುಣಚರ್ಯಗಳೇ ಬದಲಾಗುತ್ತೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ತನ್ನ ಹೆಂಡತಿನ ಅಪಹರಣ ಮಾಡ್ಕೊಂಡು ಹೋದ ದೈತ್ಯ ರಾವಣನ ಜೊತೆ ಭೀಕರ ಯುದ್ಧನ ಮಾಡಬೇಕಾದ್ರೆ ತನ್ನ ಶೌರ್ಯವನ್ನು ರಾಮಚಂದ್ರ ತೋರಿಸ್ತಾನೆ. ರಾವಣನ ವಧೆ ಆದ ತಕ್ಷಣನೇ ಕರುಣೆಯಿಂದ ಅವನ ಗೌರವದ ಅಂತ್ಯಕ್ರಿಯೆಯನ್ನು ಮಾಡೋದಕ್ಕೆ ವಿಭೀಷಣನಿಗೆ ಹೇಳ್ತಾನೆ. ಅದೇ ರಾಮ ಅಲ್ವಾ ಈ ಎರಡು ಗುಣ ತೋರಿಸಿದ್ದು? ಅದಷ್ಟಕ್ಕೆ ನಿಲ್ಲೋದಿಲ್ಲ. ಸಮುದ್ರ ದಾರಿ ನೀಡೋದಿಲ್ಲ ಅಂತಾದಾಗ ಅಧಿಕವಾದ ರೋಷದಿಂದ ಬಾಣ ಬಿಟ್ಟು ಸಮುದ್ರನೇ ಒಣಗಿಸಿಬಿಡೋದಾಗಿ ಸೆಟ್ಟದು ನಿಂತು ಬಿಡ್ತಾನೆ. ಪ್ರಾಣತ್ಯಾಗ ಮಾಡ್ತಾ ಇರೋ ಜಟಾಯುವನ್ನ ನೋಡಿ ದುಃಖದಿಂದ ಕಣ್ಣೀರು ಸುರಿಸ್ತಾನೆ. ಸೀತೆ ಮೇಲೇನೋ ಅನಾದೃಶ್ಯವಾದ ಪ್ರೀತಿನ ರಾಮ ತೋರಿಸ್ತಾನೆ. ಆದ್ರೆ ಲಂಕೆಯಲ್ಲಿ ಯುದ್ಧ ಮುಗಿದ ಮೇಲೆ ಅವಳ ಮೇಲೆ ಏನು ಪ್ರೀತಿನೇ ಇಲ್ವೇನೋ ಅನ್ನೋ ಹಾಗೆ ಅಗ್ನಿ ಪರೀಕ್ಷೆಗೆ ಕರೆ ಕೊಡ್ತಾನೆ. ಎಷ್ಟೊಂದು ಸ್ವಭಾವದಲ್ಲಿ ಬದಲಾವಣೆನ ನಾವು ಗಮನಿಸಿದ್ವಿ ಅಲ್ವಾ? ಇವೆಲ್ಲ ಪ್ರಕೃತಿಯ ಪ್ರಚೋದನೆಯಿಂದಾಗಿರೋ ಬದಲಾವಣೆಗಳು. ನಾವು ಒಂದು ಗಾಡೀಲಿ ಕೂತ್ಕೊಂಡು ಹಿಮಾಲಯದ ಪರ್ವತದ ಶ್ರೇಣಿಯಲ್ಲಿ ಸಾಗ್ತಾ ಇರಬೇಕಾದ್ರೆ ಆ ಸೃಷ್ಟಿ ಸೌಂದರ್ಯ ಹೃದಯಕ್ಕೆ ಆಹ್ಲಾದನ ಉಂಟು ಮಾಡುತ್ತೆ, ಹೌದ್ ತಾನೆ? ಆದರೆ ಅದೇ ನಮ್ಮ ಮುಂದಿರುವಂಥ ಒಂದು ಕಾರು ಜಾರಿ ಪ್ರಪಾತ ಕುರುಳಿದ್ರೆ ಅದೇ ಆಹ್ಲಾದ ಮರೆಯಾಗಿ ಗಾಬರಿ ಆಗೋದಕ್ಕೆ ಶುರುವಾಗುತ್ತೆ. ಇದನ್ನೇ ಇಲ್ಲಿ ಡಿ ವಿ ಜಿ ಅವರು ಹೇಳ್ತಾ ಇರೋದು ಈ ಕಗ್ಗದ ಮೂಲಕ. ಪ್ರಕೃತಿಯ ಶಕ್ತಿಗಳು ತೇಜಗಳು ಮನುಷ್ಯನ ಹೃದಯನ ಕೆರಳಿಸಿದಾಗ ಅವನಿಂದ ಹೊರಡುವಂತಹ ಮೋಹದ ಧೀರತೆಯ ಗಂಭೀರ ಪ್ರತಿಕ್ರಿಯೆಗಳ ಸರಸತೆನೇ ಸುಂದರವಾದದ್ದು ಅಂತ. ನಿಮಗೂ ಹಾಗೆ ಅನಿಸ್ತಾ? ಅನಿಸಿಕೆನ ಕಳಿಸಿಕೊಡ್ಬೋದು. ನಾನು ಇನ್ನೊಂದು ಕಗ್ಗದೊಟ್ಟಿಗೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು.
13: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
18: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
19: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
18: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
0: ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ದಿನೇಶ್ ಹೊಸನಗರ್ ಅವರು ಒಂದು ಗಾದೆ ಮಾತಿನ ಕುರಿತು ಮಾಹಿತಿ ಹೇಳ್ತಾರೆ, ಕೇಳೋಣ ಬನ್ನಿ.
20: ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ನಿಮಗೆ ಹಸ್ತೆ ಮಳೆ ಬಗ್ಗೆ ಹೇಳ್ತೇನೆ. ಹಸ್ತೆ ಮಳೆ ಹಿಂಗಾರಿನ ಮೊದಲು ಮಳೆ. ಇಷ್ಟವರೆಗೆ ಮುಂಗಾರಿನ ಮಳೆ ಬಂದಿದ್ದು ಈ ಹಿಂಗಾರಿನ ಮಳೆ ಬರ್ತದೆ. ಹಿಂಗಾರು ಬೆಳೆ ಬೆಳೆಯೋರಿಗೆ ಈ ಮಳೆ ಹದದ ಮಳೆ ಆಗಿದೆ. ಹಾಗಾಗಿ ಭಾರಿ ವಿಶೇಷವಾದ ಮಳೆ. ಹಸ್ತ ಕೈ ಕೊಟ್ಟರೆ ರೈತ ಹಲ್ಕಿಸ್ತ ಅಂತ ಗಾದೆ ಮಾತಿದೆ. ಅಂದರೆ ಅವ್ರಿಗೆ ಹಸ್ತೆ ಮಳೆ ಕೈಕೊಟ್ಟು ಹೋಗ್ಬಿಟ್ರೆ ಮುಂದಿನ ಅವರು ಕೃಷಿ ಭಾಳ ಕಷ್ಟ ಆಗ್ದಂಗಾಗಿ ಅವ್ರು ಹಲ್ಕಿಸಿದ್ಬಿಟ್ರೆ ಮತ್ತೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಈ ಗಾದೆ ಮಾತಿನ ಅರ್ಥ. ಹಾಗಾಗಿ ಹಸ್ತೆ ಮಳೆಗೆ ಭಾಳ ಇಂಪಾರ್ಟೆಂಟ್ ಕೊಟ್ರಿ. ಹೇಗಿದೆ ಅಂತ ಹೇಳಿದ್ರೆ, ಹಸ್ತೆ ಮಳೆ ಅಂದರೆ ಹಸ್ತಕ್ಕೆ 6 ಕಾಯಿ, ಚಿತ್ತಕ್ಕೆ 3 ಕಾಯಿ ಅಂತ. ಅಂದರೆ ಹಸ್ತದಲ್ಲೇ ಬಿತ್ತಿದ್ರೆ 6 ಕಾಯಿ ಸಿಕ್ಕಿದ್ರೆ, ಹಸ್ತದಲ್ಲಿ ಬಿತ್ತೋದನ್ನು ತಪ್ಪಿಸ್ಕೊಂಡ್ರೆ ಚಿತ್ತೆ ಮಳೆಗೆ ಬಿತ್ತರೆ 3 ಕಾಯಿ ಸಿಗುತ್ತೆ ಅಂತ. ಅಂದರೆ ಅಷ್ಟು ಕಮ್ಮಿ ಆಗ್ತದೆ. ಹಾಗಾಗಿ ಹಸ್ತೆ ಮಳೆ ಹಿಂಗಾರು ಬೆಳೆ ಬೆಳೆಯೋರಿಗೆ ಭಾಳ ವಿಶೇಷವಾದ ಮಳೆ ಆಗಿತ್ತು. ಈ ಮಳೆ ಸಂಬಂಧಪಟ್ಟಂತೆ ಯಾಕೆ ಹಸ್ತ ಅಂತ ಬಂತು ಅಂದರೆ, ಈ ಮಳೆ ಕುರಿತು ಒಂದು ಚಿಕ್ಕ ಜಾನಪದ ಕತೆ ಇದೆ. ಒಂದಿನ ಈ ಭೂಮಿ ಮೇಲೆ ಮಳೆ ಸುರಿಸ್ತಿರುವಂಥ ಎಲ್ಲ ಮಳೆಗಳು ಒಟ್ಟಿಗೆ ಸಮುದ್ರದಿಂದ ಆವಿಯಾಗಿ ಮೋಡ ಕಟ್ಟಬೇಕಾದ್ರೆ ಅವಕ್ಕೊಂದು ಆಲೋಚನೆ ಬಂತಂತೆ. ನಾವು ಇಷ್ಟೆಲ್ಲ ಮಾಡಿ ಭೂಮಿ ಮೇಲೆ ಮಳೆ ಸುರಿಸ್ತಾ ಇದ್ದೀವಿ ಮತ್ತು ಇವೆಲ್ಲ ಸುಖವಾಗಿರಲಿಕ್ಕೆ ನಾವು ಕಾರಣ ಆಗಿದ್ದೇವೆ. ಆದರೆ ಇವಕ್ಕೇನಾದ್ರೂ ಸ್ವಲ್ಪ ನಮ್ಮ ಸೇವೆ ಬಗ್ಗೆ ಗೊತ್ತಿದೆಯಾ, ನಾವು ಕೊಡುವಂಥ ಸೇವೆಗೆ ಇವ್ರದ್ದನ್ನು ಕೃತಜ್ಞತೆ ಇದೆಯಾ ನೋಡಬೇಕಲ್ಲ ಅಂತ, ಅದಕ್ಕೊಂದು ಪರೀಕ್ಷೆ ಮಾಡಬೇಕು ಅಂಥೇಳಿ ಈ ಮರು ವಾಪಸ್ ಮೋಡಕ್ಕೆ ಹೋಗಿ ಕಟ್ಕೊಂಡವ್ರೆ. ನೆಕ್ಸ್ಟು 3-4 ತಿಂಗಳು ಮಳೆ ಬೀಳದೇ ಇಲ್ಲ ಅಂತ. 3-4 ತಿಂಗಳು ಮಳೆ ಬೀಳದಿದ್ದಾಗ ಇವರಿಗೆಲ್ಲ ಭೂಮಿ ಮೇಲೆ ಎಲ್ಲ ಜೀವಿಗಳು ಸಹ ಮಳೆಗಾಗಿ ಹಾಹಾಕಾರಕ್ಕೆ ಕರೆದು ಅಂತ. ಅಯ್ಯೋ ಮಳೆ ಬೀಳ್ತಾನೆ ಇಲ್ಲ ಮಳೆ ಬೀಳ್ತಾನೆ. ಮನುಷ್ಯ ಅಂತೂ ವಿಪರೀತ ಭಯಕ್ಕೆ ಶುರು ಮಾಡ್ಬಿಟ್ಟಾನೆ. ಯಾವಾಗಲೂ ಬರ್ತಿರೋ ಮಳೆ ಇವಾಗ ಬಂದೇ ಹೋಗ್ಬಿಡ್ತು, ಹಿಂಗೆ ಮಳೆ ಹೋಗ್ಬಿಟ್ರೆ ಏನು ಗತಿ, ಈ ಮಳೆಗೆ ಏನಾಗಿದೆ ಅಂತೇಳಿ ಬೈಕ್ ಸ್ಟಾರ್ಟ್ ಮಾಡಿಬಿಟ್ಟದೆ. ಆಗ ಇದನ್ನೆಲ್ಲ ಕೇಳಲಿಕ್ಕಾಗದೆ ಮಳೆ ಸೀದಾ ಭೂಮಿಗೆ ಬಂದು ಹೇಳಿದಂತೆ, ಈಗ ನಮಗೆ ನಿರಂತರ ಮಳೆ ಸುರಿಸಿ ಸುರಿಸಿ ಶಕ್ತಿಯೆಲ್ಲ ಹೋಗ್ಬಿಟ್ಟಿದೆ. ಈಗ ಮೋಡ ಭಾಳ ಗಟ್ಟಿಯಾಗ್ಬಿಟ್ಟಿದೆ. ಹಾಗಾಗಿ ಈ ಮೋಡವನ್ನು ನಾವು ಸ್ಫೋಟಿಸಿದ್ರೆ ಅದು ಮೇಘಾ ಸ್ಫೋಟ ಥರಾಗಿ ಸಿಕ್ಕಾಪಟ್ಟಿ ಮಳೆ ಬಂದುಬಿಡುತ್ತೆ. ಹಾಗಾಗಿ ಅವು ನಿಮ್ಗೆ ತಡಿಲಿಕ್ಕಾಗಲ್ಲ. ಹಾಗಾಗಿ ನಮಗೆ ಕೆರೀಲಿಕ್ಕೆ ಬೇಕು, ನಮ್ಮ ಕೈಯೆಲ್ಲ ಶಕ್ತಿನೇ ಇಲ್ದಂಗೆ ಆಗ್ಬಿಟ್ಟಿದೆ. ಅದಕ್ಕೆ ನೀವೆಲ್ಲ ಸೇರಿ ಒಂದು ಕೈ ಮಾಡಿಕೊಡಿ ಅಂತ. ಹಿಂಗೆ ಹೇಳಿದ ತಕ್ಷಣ ಸಸ್ಯ ಸಂಕುಲ ಇದ್ದು ಅಲ್ಲ ಪಾಪ ಹಳದಿ ಆಗಿಬಿಟ್ಟಿದ್ದು. ಅವು ಹಿಂದೆ ಮುಂದೆ ಯೋಚನೆ ಮಾಡಿದೆ. ತಮ್ಮ ಇಡೀ ಶಕ್ತಿಯನ್ನು ದಾರ ಹಿಡಿದು ತಮ್ಮ ಕೊಂಬೆಗಳನ್ನೆಲ್ಲ ಸೇರಿಸಿ ಒಂದು ದೊಡ್ಡ ಕೈ ಮಾಡಿಕೊಡ್ತಾನೆ. ತಕ್ಷಣ ಪ್ರಾಣಿಗಳು ಏನು ಮಾಡಿದ್ರಂತೆ, ಆ ಕೈಗಳಿಗೆ ತಮ್ಮ ಜೀವನ ಶಕ್ತಿಯನ್ನು ದಾರ ಹಿಡಿದು ಅದಕ್ಕೆ ದೊಡ್ಡ ದೊಡ್ಡ ಉಗುರುಗಳನ್ನು ಮಾಡಿಕೊಡ್ತು. ಅದೇ ಇಷ್ಟೆಲ್ಲ ಮಾಡ್ತಿರುವಾಗ ಚಿಕ್ಕ ಪಕ್ಷಿಗಳ ಸಂಕುಲ ಸುಮ್ಮನೆ ಇರಲಿ ಅಂತ ಅವರೆಲ್ಲ ತಮ್ಮ ಹಾರುವ ಶಕ್ತಿಗಳನ್ನು ಜೋಡಿಸಿ ಆ ಕೈಗೆ ರೆಕ್ಕೆ ಮಾಡಿಕೊಡ್ತಾರೆ. ಇವೆಲ್ಲ ಕೊಡ್ತಿದ್ರೆ ಮನುಷ್ಯ ಸಂಕುಲ ಸುಮ್ಮನೆ ಕೂತು ನೋಡ್ತಾ ಇತ್ತಂತೆ. ಆಗ ಮನುಷ್ಯನಿಗೆ ಮಳೆ ಕೇಳ್ತಂತೆ, ಎಲ್ಲ ಕೊಟ್ಟರು ನೀವ್ಯಾಕೆ ಕೊಡ್ತಿಲ್ಲ, ನೀವು ಹೆಚ್ಚು ಅದರ ಉಪಯೋಗ ಪಡ್ಕೊಳ್ತೀರಿ, ನೀವ್ಯಾಕೆ ಕೊಡ್ತಾ ಇಲ್ಲ ಅಂತ. ಅದಕ್ಕೆ ಎಲ್ಲ ಕೊಡೋದು ನೋಡ್ತಾ ಇದ್ವಿ, ಅದು ನಮಗೇನು ಕೊಡಬೇಕು ಗೊತ್ತಾಗ್ದಿಲ್ಲ ಅಂತ. ಈ ಹಸ್ತಕ್ಕೆ ಎಲ್ಲವೂ ಇದೆ, ಬುದ್ಧಿ ಇಲ್ಲ, ಅದಕ್ಕೆ ಬುದ್ಧಿ ಕೊಡಿ ಅಂತ. ಸರಿ, ಅವರು ಬುದ್ಧಿ ಕೊಟ್ಟರಂತೆ. ಆ ಹಸ್ತ ಸಿದ್ಧವಾಗುತ್ತಂತೆ. ಆ ಹಸ್ತ ಸಿದ್ಧವಾಗಿ ಅದಕ್ಕೆ ಬುದ್ಧಿನೂ ಸೇರ್ಕೊಳುತ್ತೆ, ಮನುಷ್ಯನ ಬುದ್ಧಿ ಸೇರ್ಕೊಳತ್ತಲ್ಲ. ಹಾಗಾಗಿ ಏನು ಮಾಡುತ್ತದು, ಎಲ್ಲ ಕಡೆ ಕೆರೆದು ಬೀಳೋದಿಲ್ಲ. ಇಲ್ಲೊಂದು ಸ್ವಲ್ಪ ಕೆರೆಯುತ್ತೆ, ಇಲ್ಲಿ ಸ್ವಲ್ಪ ಮಳೆ ಬೀಳುತ್ತೆ, ಇನ್ನು ಸ್ವಲ್ಪ ಕೆರೆತಂಗೆ ಅಲ್ಲಲ್ಲಲ್ಲಿ ಬಂದಂಗೆ ಬಂದಂಗೆ ಮಳೆ ಬೀಳ್ತದೆ. ಅದಕ್ಕೆ ಅದಕ್ಕೆ ಮನುಷ್ಯನ ಬುದ್ಧಿ ಸೇರಿದ್ರಿಂದ ಅದು ಹಂಗಾಗ್ತಿದೆ ಅಂಥೇಳಿ ಅದಕ್ಕೊಂದು ಗಾದೆ ಹೇಳ್ತಾರೆ. ಹಸ್ತೆ ಮಳೆ ಎತ್ತೆತ್ತಲಿಂದ ಆದರೂ ಬರುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಒಂದು ಕಡೆಯಿಂದ ಬರೋದಿಲ್ಲ, ಇಲ್ಲೊಂದು ಸ್ವಲ್ಪ ಬೀಳ್ಬೋದು, ಆ ಕಡೆಯಿಂದ ಗಾಳಿ ಬಂದು ಆ ಕಡೆ ಬೀಳ್ಬೋದು, ಅಲ್ಲೊಂದು ಸ್ವಲ್ಪ ಬೀಳ್ಬೋದು, ಹಾಗೆ ಚದರಿ ಚದರಿ ಮಳೆ ಬರುತ್ತೆ ಇದು ಅಂತ ಹೇಳ್ತಾರೆ. ಅದಕ್ಕಾಗಿ ಅದಕ್ಕೆ ಪೂರ್ವಕ ಇನ್ನೊಂದು ಗಾದೆ ಹೇಳುತ್ತೆ, ಹಸ್ತೆ ಮಳೆ ಹತ್ತು ಕರೆಯುತ್ತೆ, ಕರೆದು ಅಳುತ್ತೆ ಅಂತ. ಇದು ಭಾಳ ಚೆನ್ನಾಗಿದೆ, ಸ್ವಲ್ಪ ಗಮನಿಸ್ಬೇಕು ನೀವು. ಹಸ್ತೆ ಮಳೆ ಹತ್ತು ಕರೆಯುತ್ತೆ, ಕರೆದು ಅಳುತ್ತೆ ಅಂತ. ಅಂದರೆ ಆ ಹಸ್ತೆ ಮಳೆ ತಾನು ಬರ್ತೀನಿ ಬರ್ತೀನಿ ಅಂತ ಹತ್ತು ಕರೆದು ಬರ್ತಂತೆ. ಆಮೇಲೆ ಬಂದಮೇಲೆ ಅಯ್ಯೋ ನಂಗೆ ಬರೋಕ್ಕಾಗೋದಿಲ್ಲ, ಕಷ್ಟ ಆಗ್ತಿದೆ ಅಂತ ಮತ್ತೆ ಅಳುತ್ತಂತೆ. ಒಂದು ಇನ್ನೊಂದು ಅರ್ಥದಲ್ಲಿ ಹೇಗೆ ಹೇಳ್ತಿರ್ತಾರೆ, ಹಸ್ತ ಮಳೆ ಕರೆದು ಹತ್ತು ಕರೆಯುತ್ತೆ, ನಾವೇ ಏನೋ ಮಾಡಿ ಕರೆದು ಕರೆದು ಅದು ಹತ್ಕೊಂಡು ಬರುತ್ತೆ, ಇನ್ನು ಬಂದ್ಬಿಡುತ್ತೆ. ಬಂದಮೇಲೆ ಇಲ್ಲಿ ನಿರಂತರವಾಗಿ ಸುರಿತಾ ಅದು ಏನಂದರೆ ಹೆಚ್ಚು ಕಡಿಮೆ ಅಕ್ಟೋಬರ್ ತಿಂಗಳು ಬರುತ್ತೆ. ಈ ಮಲೆನಾಡಿನವ್ರಿಗೆ ಏನಾಗುತ್ತೆ ಅಂದರೆ ಆ ಸಮಯದಲ್ಲಿ ಸಣ್ಣಕ್ಕೆ ಕಾಯಿ ಕಟ್ಟಿ ಬಾಗ್ತಾ ಇರುತ್ತೆ, ಅವಾಗ ಮಳೆ ಬಿತ್ತು ಅಂದರೆ ಅದು ಪೂರ್ತಿ ಕಟ್ಟಾಕಿ ಹೋಗ್ಬಿಡುತ್ತೆ. ಹಂಗಾಗಿ ಆ ಹಸ್ತೆ ಮಳೆ ಬಂದು ಇಲ್ಲಿದ್ದವ್ರ ಕಣ್ಣಲ್ಲಿ ನೀರು ತರಿಸುತ್ತೆ ಅಂತ, ಇಲ್ಲಿದ್ದವ್ರನ್ನ ಅಳಿಸುತ್ತೆ ಅಂತ. ಹಾಗೂ ಈಗ ಅದೇ ಅರ್ಥ ಆಗ್ತದೆ. ಆ ಕಡೆ ಸೈಡ್ ಅದು ಹಿಂಗಾರಿಗೆ ಹೋದರೆ ಒಂದು ಕಡೆ ಬರುತ್ತೆ, ಒಂದು ಕಡೆ ಬರೋದಿಲ್ಲ. ಬಂದಿದ್ದು ವಿಪರೀತ ಒಂದೇ ಕಡೆ ಬಿತ್ತಾ ಇದ್ರೆ ಅಲ್ಲಿ ಅವರಿಗೆ ಕೃಷಿ ಮಾಡಲಿಕ್ಕಾಗಲ್ಲ, ಹದಕ್ಕೆ ಮಳೆ ಬೇಕಿತ್ತು. ಆದರೆ ಏನಾಗುತ್ತೆ, ಪಿಚಿ ಪಿಚಿ ಆಗ್ಬಿಡುತ್ತೆ. ಹಂಗಾಗಿ ಮತ್ತವರು ಅದಕ್ಕಾಗಿ ಅವ್ರು ಹೇಳ್ತಾರೆ, ಈ ಹತ್ತು ಕಣ್ಣು ಕರ್ಕೊಂಡು ಬಂದಿದ್ದು ಮತ್ತೆ ಇಲ್ಲಿ ಬಂದು ನಮ್ಮ ಮತ್ತೆ ಕರೆದು ನಮ್ಮನ್ನ ಅಳಿಸುತ್ತಿದ್ವು, ಆ ಥರ ಕತೆ ಇದು ಅಂತ ಮಾತು ಹೇಳ್ತಾರೆ. ಹೀಗೆ ಹಸ್ತೆ ಮಳೆಗೆ ಕೆಲವು ಕತೆಗಳು, ಜಾನಪದ ಕತೆಗಳ ಮೂಲಕ ಮತ್ತು ಅನುಭವದ ಗಾದೆಗಳ ಮೂಲಕ ಆ ಮಳೆಯ ವಿಶೇಷ ಮತ್ತು ವಿಚಿತ್ರವಾದಂಥ ಗುಣಗಳ ಬಗ್ಗೆ ಚೆನ್ನಾಗಿ ಹೇಳಿದ್ದಾರೆ ಅಂತ ಹೇಳ್ತಾ ಇಲ್ಲಿವರೆಗೆ ಈ ಗಾದೆಯನ್ನು ಕೇಳಿದ ಎಲ್ಲರಿಗೂ ಸಹ ಧನ್ಯವಾದ.
0: ಧನ್ಯವಾದಗಳು ಸರ್. ಮಳೆಯ ಕುರಿತಾದಂತಹ ಒಂದು ಗಾದೆ ಮಾತು, ಜೊತೆಗೆ ಗಾದೆಗೆ ಪೂರಕವಾದಂತಹ ವಿಚಾರವನ್ನ ತಿಳಿಸ್ಕೊಟ್ಟಿದ್ದೀರಾ. ನಿಮ್ಗೆ ನಮ್ಮ ರೇಡಿಯೋ ಶಿವಮೊಗ್ಗದ ಪರವಾಗಿ ಧನ್ಯವಾದಗಳು ಸರ್.
1: ಈಗ ನೀವು ಕೇಳಲಿದ್ದೀರಿ ಮಕ್ಕಳಿಗಾಗಿ ಪೊನ್ನಜ್ಜಿಯ ಕಥೆಗಳು. ಪೊನ್ನಜ್ಜಿಯಾಗಿ ಉಷಾ ನಟೇಶ್ ಕಾಸರವಳ್ಳಿ ನಿರೂಪಣೆ ಮಾಡಲಿದ್ದಾರೆ. ಇದರಲ್ಲಿ ಸಾಯಿ ಕೀರ್ತನ, ಸೃಜನ, ವರ್ಷಿಣಿ ಐಸಿರಿ, ಆದ್ಯ, ಯುಕ್ತ ಪಾಲ್ಗೊಳ್ಳಲಿದ್ದಾರೆ. ಮಕ್ಕಳೇ, ನಿಮಗಾಗಿ ಈ ಕಥಾ ಮಾಲಿಕೆ.
21: ಪೊನ್ನಜ್ಜಿ, ಮತ್ಸ್ಯ ಅಂದ್ರೇನು?
22: ಮತ್ಸ್ಯ ಅಂದ್ರೆ ಮೀನು. ಮತ್ಸ್ಯಾವತಾರ ಅಂತ ಹೇಳ್ತಾರಲ್ಲ, ಕೇಳಿದ್ಯಾ?
21: ಮತ್ಸ್ಯ ಎಷ್ಟು ಚಂದ ಇದೆ ಹೆಸರು.
23: ಆದ್ರೆ ಮೀನು ವಾಸನೆ ತಡೆಯಕ್ಕೆ ಆಗಲ್ಲ.
22: ಹೌದು, ಮೀನಿನ ವಾಸನೆ ಅಭ್ಯಾಸ ಇಲ್ಲದವರಿಗೆ ತಡೆಯೋಕ್ಕಾಗಲ್ಲ. ಕೌರವ ಪಾಂಡವರ ಮುತ್ತಜ್ಜಿ ಸತ್ಯವತಿಯ ಮೊದಲನೇ ಹೆಸರು ಮತ್ಸ್ಯಗಂಧಿ ಅಂತ.
24: ಏನು ಮತ್ಸ್ಯಗಂಧಿ ಅಂತನಾ?
22: ಹ್ಞೂ, ಅಂದ್ರೆ ಮೀನಿನ ವಾಸನೆ ಉಳ್ಳವಳು ಅಂತ ಅರ್ಥ.
25: ಅಂದ್ರೆ ನಿಜವಾಗ್ಲೂ ಅವಳು ಮೀನಿನ ವಾಸನೆ ಉಳ್ಳವಳಾಗಿದ್ಲ?
22: ಹೌದು, ಅದಕ್ಕೆ ಇವತ್ತು ಮತ್ಸ್ಯಗಂಧಿ ಕತೆ ಹೇಳ್ತೀನಿ. ಯಮುನಾ ನದಿಯ ತಟದಲ್ಲಿ ಒಬ್ಬ ಬೆಸ್ತರ ಕನ್ಯೆ ವಾಸವಾಗಿದ್ಲು. ಅವಳ ತಂದೆ ಯಮುನಾ ನದಿಯನ್ನು ದಾಟುವ ಜನರನ್ನ ಆ ದಡಕ್ಕೆ ದಾಟಿಸುವ ನಾವಿಕ ಆಗಿದ್ದ. ಅವಳ ಹೆಸರು ಮತ್ಸ್ಯಗಂಧಿ ಅಂತ ಆಗಿತ್ತು. ದೇವ ಕನ್ಯೆಯರನ್ನೇ ಮೀರಿಸುವ ಸೌಂದರ್ಯ ಅವಳದ್ದಾಗಿತ್ತು. ಸುರ ಕನ್ಯೆಯರ ರೂಪು ಅವಳದ್ದು. ಆದರೆ ಅವಳಿಗೆ ಒಂದು ಕೊರಗು ಅಂಟ್ಕೊಂಡಿತ್ತು. ಅವಳ ಸುಂದರ ಶರೀರದಿಂದ ಸದಾ ಕಾಲ ಸತ್ತ ಮೀನಿನ ಕಟು ವಾಸನೆ ಹೊರಗೆ ಸೂಸ್ತಾ ಇತ್ತು. ಮೈಲಿ ಮೈಲಿ ದೂರದವರೆಗೆ ಆ ದುರ್ಗಂಧ ಹರಡ್ತಿತ್ತು. ಇದರಿಂದ ಮತ್ಸ್ಯಗಂಧಿ ಬಹಳ ದುಃಖಿತಳಾಗಿದ್ಲು. ಅಯ್ಯೋ, ನನ್ನದು ಎಂಥ ಜೀವನ ಇದು! ಜಗತ್ತಿನ ಬೇರೆ ಯಾವ ಪರಿಮಳವನ್ನು ಆಸ್ವಾದಿಸುವ ಅದೃಷ್ಟನೇ ನನಗಿಲ್ವಲ್ಲ. ಸದಾ ಈ ಮೀನಿನ ಕೆಟ್ಟ ವಾಸನೆ ನನ್ನನ್ನು ಆವರಿಸ್ಕೊಂಡ್ಬಿಟ್ಟಿರುತ್ತೆ. ನನ್ನ ಸೌಂದರ್ಯಕ್ಕೆ ಮರುಳಾದ ಪುರುಷರು ನನ್ನ ಹತ್ರ ಬಂದಾಗ ಈ ತಲೆ ತಿರುಗುವ ದುರ್ಗಂಧದಿಂದಾಗಿ ಮೂಗು ಮುಚ್ಚಿಕೊಂಡು ದೂರ ದೂರ ಓಡಿ ಹೋಗ್ತಾರೆ. ಈ ಮೀನಿನ ವಾಸನೆಯಿಂದಾಗಿ ನನಗೆ ಸಂತೋಷ ನೆಮ್ಮದಿನೇ ಇಲ್ಲವಾ ಹೋಗಿದೆ. ಭಗವಂತ, ನನ್ನನ್ನು ಈ ವೇದನೆಯಿಂದ ಮುಕ್ತಳನಾಗಿ ಮಾಡು ಅಂತ ಮರುಗ್ತಾ ಇದ್ಲು. ತನ್ನ ದುರ್ವಾಸನೆಯನ್ನು ಹೋಗ್ಲಾಡಿಸ್ಲಿಕ್ಕೆ ವಿವಿಧ ಔಷಧೀಯ ಗಿಡ ಮೂಲಿಕೆಗಳನ್ನು ಅರೆದು ಅರೆದು ಮೈಗೆ ಹಚ್ಕೋತಾ ಇದ್ಲು. ಸುಗಂಧ ಪುಷ್ಪಗಳ ಜೊತೆಗೆ ದಿನಾಲೂ ಮೂರು ಸಲ ಸ್ನಾನ ಮಾಡ್ತಾ ಇದ್ಲು. ಆದರೆ ಅದರಿಂದ ಏನೂ ಪ್ರಯೋಜನ ಆಗಲಿಲ್ಲ. ತನ್ನನ್ನು ಸುಗಂಧ ಭರಿತಳನ್ನಾಗಿ ಮಾಡೋಕ್ಕೆ ಅವಳು ಮಾಡಿದ ಎಲ್ಲ ಪ್ರಯತ್ನಗಳು ವ್ಯರ್ಥ ಅಂತ ಅನಿಸ್ಕೊಳ್ತಾ ಇತ್ತು.
2: ಪಾಪ ಮತ್ಸ್ಯಗಂಧಿ, ಆ ವಾಸನೆನ ಹ್ಯಾಕೆ ಸಹಿಸ್ಕೊಂಡಿರ್ತಾ ಇದ್ಲು?
22: ಇನ್ನೇನು ಮಾಡ್ತಾಳೆ, ಸಹಿಸ್ಕೊಳ್ಳೇಬೇಕಾಗಿತ್ತಲ್ಲ. ಹೀಗಿರಬೇಕಾದ್ರೆ ಒಂದಿನ ವಶಿಷ್ಠ ಮಹರ್ಷಿಗಳ ಮೊಮ್ಮಗ ಪರಾಶರರು ಅನ್ನುವ ಒಬ್ಬ ಮುನಿಶ್ರೇಷ್ಠರು ತಮ್ಮ ಎಂದಿನ ತಪೋ ಕಾರ್ಯಗಳಿಗಾಗಿ ಯಮುನಾ ನದಿಯಲ್ಲಿರುವ ದ್ವೀಪದತ್ತ ಹೋಗೋಕ್ಕೆ ಹೊರಟಿದ್ರು. ಆಗ ಅವ್ರ ಮೂಗಿಗೆ ಮೀನಿನ ಕಟು ದುರ್ಗಂಧ ಒಡೆದು ಅವರು ಜಿಗುಪ್ಸೆಯಿಂದ ಮೂಗನ್ನು ಮುಚ್ಚಿಕೊಂಡು ಮುಖವನ್ನು ತಿರುಗಿಸ್ಕೊಳ್ತಾರೆ. ಆಗ ಮತ್ಸ್ಯಗಂಧಿ ವಿನೀತಳಾಗಿ ನಮಸ್ಕಾರ ಮಾಡಿ ಅವರನ್ನು ಉದ್ದೇಶಿಸಿ, ಮುನಿವರ್ಯರೇ, ತಾವು ಯಮುನಿಯನ್ನು ದಾಟಬೇಕಿತ್ತೆ ಅಂತ ಕೇಳಿದ್ಲು. ಪರಾಶರರು ಒಲ್ಲದ ಮನಸ್ಸಿನಿಂದ ಹೌದು, ಆ ದ್ವೀಪಕ್ಕೆ ಹೋಗಬೇಕಾಗಿತ್ತು ಅಂತ ಹೇಳ್ತಾರೆ. ಆಗ ಆಕೆ, ನನ್ನ ತಂದೆ ಯಾವುದೋ ಕೆಲಸದ ಮೇಲೆ ದೂರ ಹೋಗಿದ್ದಾರೆ, ಅವರಿಲ್ಲದಾಗ ನಾನೇ ಜನರನ್ನು ಯಮುನೆಯನ್ನು ದಾಟಿಸುವ ಕೆಲಸವನ್ನು ಮಾಡ್ತೀನಿ. ತಮ್ಮ ಅಭ್ಯಂತರ ಏನೂ ಇಲ್ಲದೇ ಇದ್ದರೆ ನಾನೇ ನಿಮ್ಮನ್ನು ಆ ದ್ವೀಪಕ್ಕೆ ಬಿಡ್ತೀನಿ ಅಂತ ಹೇಳ್ತಾಳೆ. ಪರಾಶರರು ಬೇರೆ ದಾರಿ ಕಾಣದೆ ಅದಕ್ಕೊಪ್ಪಿ ದೋಣಿ ಹತ್ತಿ ಕೂತ್ಕೋತಾರೆ. ಆದರೆ ಆ ಕಟು ವಾಸನೆಯನ್ನು ತಡೆಯೋಕ್ಕೆ ಅವರಿಗಾಗೋದೇ ಇಲ್ಲ. ಅವರು ಮೂಗನ್ನು ಮುಚ್ಚಿ ಮುಖ ಸಿಂಡಿರಿಸ್ಕೊಂಡು ಕೂತ್ಕೋತಾರೆ. ಅವರ ಅಸಹನೆಯನ್ನು ನೋಡಿ ಮತ್ಸ್ಯಗಂಧಿಗೆ ಬಹಳ ದುಃಖ ಆಗುತ್ತೆ. ಅವಳು, ಮುನಿಶ್ರೇಷ್ಠರೇ, ನನ್ನ ಜೀವನದ ಅತ್ಯಂತ ದುರ್ಬರವಾದ ದುರಂತ ಇದು. ನನ್ನ ಶರೀರದಿಂದ ಯಾವಾಗಲೂ ಈ ಕೆಟ್ಟ ವಾಸನೆ ಹೊರಗೆ ಸೂಸ್ತಾ ಇರುತ್ತೆ. ಇದರಿಂದ ಜನರ ಅವಹೇಳನಕ್ಕೆ ನಾನು ಗುರಿಯಾಗಿದ್ದೀನಿ. ತಾವು ಮುನಿಶ್ರೇಷ್ಠರು, ನನ್ನನ್ನು ಈ ದುಃಖದಿಂದ ದೂರ ಮಾಡ್ತೀರಾ? ಹಾಗಾದಲ್ಲಿ ನೀವು ಕೇಳಿದ್ದನ್ನು ಕೊಡೋಕ್ಕೆ ನಾನು ಸಿದ್ಧಳಿದ್ದೇನೆ ಅಂತ ದೈನ್ಯವಾಗಿ ಬೇಡ್ಕೊಳ್ತಾಳೆ. ಅವಳ ದುಃಖವನ್ನು ನೋಡಿ ಅವರ ಮನಸ್ಸು ಕರಗಿಬಿಡುತ್ತೆ. ಅವರು ಕಣ್ಮುಚ್ಚಿ ಮತ್ಸ್ಯಗಂಧಿಯ ಈ ಸ್ಥಿತಿಗೆ ಕಾರಣ ಏನಿರ್ಬೋದು ಅಂತ ತಿಳಿಯೋಕ್ಕೆ ಬಯಸ್ತಾರೆ. ಮತ್ಸ್ಯಗಂಧಿ ಬೆಸ್ತರ ಕನ್ಯೆ ಆಗಿರದೆ ಒಬ್ಬ ಗಂಧರ್ವ ಕನ್ಯೆಯಾಗಿದ್ಲು. ಅವಳು ಉಪಚಾರಿಕ ಮತ್ತು ಆಗ್ರಿಕ ಎಂಬ ಗಂಧರ್ವ ದಂಪತಿಗಳ ಪುತ್ರಿಯಾಗಿದ್ಲು. ಯಾವುದೋ ಒಂದು ಕಾರಣಕ್ಕೆ ಅವರು ಶಾಪಗ್ರಸ್ತರಾಗಿದ್ದರು. ತಂದೆ ತಾಯಿ ಮಾಡಿದ ತಪ್ಪನ್ನು ಮಗಳು ಅನುಭವಿಸುವ ಹಾಗೆ ಆಗಿತ್ತು. ಅವಳ ಈ ದಸೆಗೆ ಆ ಶಾಪನೇ ಕಾರಣ ಅಂತ ಅವರು ಅರ್ಥಕೊಳ್ತಾರೆ. ಅವರ ಮನಸ್ಸು ಮತ್ಸ್ಯಗಂಧಿಗಾಗಿ ಮಿಡುಕುತ್ತೆ. ಅವರು, ಎಲೆ ಕನ್ಯೆ, ಚಿಂತೆ ಮಾಡಬೇಡ, ನಿನ್ನನ್ನು ಈ ದುರ್ದಶೆಯಿಂದ ಈಗಲೇ ನಾನು ಪಾರು ಮಾಡ್ತೀನಿ ಅಂತ ಹೇಳ್ತಾರೆ. ಅವರು ಯಮುನಿಯ ನೀರನ್ನು ಬೊಗಸೆಯಲ್ಲಿ ಹಿಡ್ಕೊಂಡು ಅದನ್ನು ಅಭಿಮಂತ್ರಿಸಿ ಮತ್ಸ್ಯಗಂಧಿಯ ಮೇಲೆ ಚುಮುಕಿಸ್ತಾರೆ. ಕೂಡಲೇ ಅವಳ ದುರ್ನಾಥದಿಂದ ಕೂಡಿದ ಶರೀರದಿಂದ ಸುವಾಸನೆಯುಳ್ಳ ಪರಿಮಳ ಹೊರಸೂಸಲಿಕ್ಕೆ ಆರಂಭ ಆಗುತ್ತೆ. ಆ ಪರಿಮಳ ಒಂದು ಯೋಜನ ಅಂದರೆ 12 ಮೈಲಿಯಷ್ಟು ದೂರ ಹರಡುತ್ತೆ. ಹಾಗಾಗಿನೇ ಅವಳನ್ನು ಮುಂದೆ ಯೋಜನಗಂಧಿ ಅಂತ ಕರೀತಾ ಇದ್ರು. ಮತ್ಸ್ಯಗಂಧಿಗೆ ಈ ಚಮತ್ಕಾರದಿಂದ ಬಹಳ ಸಂತೋಷವಾಗುತ್ತೆ. ಅವಳು, ಮುನಿವರ್ಯರೇ, ನಿಮ್ಮ ಋಣವನ್ನು ನಾನು ಹೇಗೆ ತೀರಿಸಲಿ? ನನ್ನ ಜೀವನದ ಅನುದಿನದ ಸಂಕಟವನ್ನು ಕ್ಷಣ ಮಾತ್ರದಲ್ಲಿ ದೂರ ಮಾಡಿದ್ದೀರಾ ನೀವು. ನಿಮ್ಮ ಈ ಪುಣ್ಯ ಕಾರ್ಯಕ್ಕೆ ಏನು ಬೇಕಾದರೂ ಕೇಳಿ, ನಾನು ಕೊಡೋಕ್ಕೆ ಸಿದ್ಧವಾಗಿದ್ದೀನಿ ಅಂತ ಹೇಳ್ತಾಳೆ. ಪರಾಶರರು ಯೋಜನಗಂಧಿಯನ್ನು ನೋಡ್ತಾರೆ. ಮುಂಜಾವಿನ ಇಬ್ಬನಿಯ ಸಾಂಗತ್ಯದಲ್ಲಿ ಆಗತಾನೇ ಅರಳಿದ ಪ್ರಾಂಜಲ ಪುಷ್ಪದ ಹಾಗೆ ಅವಳು ಹೊಳಿತಾ ಇದ್ಲು. ಅವಳ ಕಾಯದಿಂದ ಹೊರಸೂಸಿದ ಸುಗಂಧ ಅವರನ್ನೇ ಪರವಶರನ್ನಾಗಿ ಮಾಡಿಬಿಡತ್ತೆ. ಅವರು, ಮತ್ಸ್ಯಗಂಧಿ, ನನಗೆ ನೀನೇ ಬೇಕು, ನಿನ್ನ ಕನ್ಯತ್ವ ಬೇಕು ಅಂತ ಹೇಳಿಬಿಡ್ತಾರೆ. ಇದನ್ನು ಕೇಳಿದಾಗ ಮತ್ಸ್ಯಗಂಧಿ ಬೆಚ್ಚಿ ಬೀಳ್ತಾಳೆ. ಅವಳು ತನ್ನನ್ನು ತಾನು ಸಾವರಿಸಿಕೊಂಡು, ಮುನಿಗಳೇ, ನಾನೊಬ್ಬಳು ಕನ್ಯೆ, ನನಗಿನ್ನೂ ಮದುವೆ ಆಗಿಲ್ಲ, ನಿಮ್ಮನ್ನು ಸೇರಿದರೆ ಸಮಾಜ ನನ್ನನ್ನು ಕಲಂಕಿತಳು ಅಂತ ಜರಿದು ನಿಕೃಷ್ಟ ಮಾಡುತ್ತೆ. ಅದನ್ನು ಬಿಟ್ಟು ಬೇರೆ ಏನಾದರೂ ಕೇಳಿ ಅಂತ ವಿನಂತಿಸ್ತಾಳೆ. ಆಗ ಪರಾಶರರು, ಎಲೆ ಯುವತಿಯೇ ಚಿಂತೆ ಮಾಡಬೇಡ, ಇದು ದೈವ ಸಂಕಲ್ಪ. ನನ್ನಿಂದ ನಿನಗೊಬ್ಬ ಪುತ್ರ ಜನಿಸ್ತಾನೆ. ನಿನ್ನ ಹೆರಿಗೆಯನ್ನು ದೇವತಾ ಸ್ತ್ರೀಯರೇ ಮಾಡ್ತಾರೆ. ಹುಟ್ಟಿದ ತಕ್ಷಣ ಅವನು ದೊಡ್ಡವನಾಗ್ತಾನೆ, ಪ್ರಕಾಂಡ ಪಂಡಿತ ಅಂತ ಅನಿಸ್ಕೊಳ್ತಾನೆ. ಅವನೇ ಕೃಷ್ಣ ದ್ವೈಪಾಯನ. ಮುಂದೆ ವೇದಗಳನ್ನು ವಿಂಗಡಿಸಿ ವೇದವ್ಯಾಸ ಎಂಬ ಹೆಸರಿನಿಂದ ಕೂಡ ಆತ ಗುರುತಿಸ್ಕೊಳ್ತಾನೆ. ಅವನಿಂದ ಅನೇಕ ಮಹತ್ ಕಾರ್ಯಗಳು ನಡೆಯುತ್ತೆ. ನಿನ್ನ ಹೆರಿಗೆ ನಂತರ ನಿನ್ನ ಕನ್ಯತ್ವವನ್ನು ನೀನು ಮತ್ತೆ ಪಡಿತೀಯ ಅಂತದ ಭರವಸೆಯನ್ನು ನೀಡ್ತಾನೆ. ಮತ್ಸ್ಯಗಂಧಿ ಪರಾಶರರ ಮಾತನ್ನು ಒಪ್ಪಿ ದೋಣಿಯನ್ನು ದ್ವೀಪಕ್ಕೆ ತಲುಪಿಸ್ತಾಳೆ. ಆಗ ಸೂರ್ಯ ಮರೆಯಾಗಿ ಶೀತಲ ಚಂದ್ರ ಬಂದಿದ್ದ. ಅವರಿಬ್ಬರ ಸಮಾಗಮಕ್ಕೆ ಪುಷ್ಪವೃಷ್ಟಿಯಾಗುತ್ತೆ. ಮುಂದೆ ಪರಾಶರರು ಹೇಳಿದ ಹಾಗೆ ಮತ್ಸ್ಯಗಂಧಿಯ ಗರ್ಭದಲ್ಲಿ ಪುತ್ರರತ್ನನ ಜನನೂ ಆಗುತ್ತೆ. ಆತ ಹುಟ್ಟುತ್ತಾ ಇದ್ದ ಹಾಗೆಯೇ ದೊಡ್ಡವನಾಗಿ ತನ್ನ ತಾಯಿ ಹತ್ರ ಬಂದು, ತಾಯಿಯೇ, ನಾನು ನನ್ನ ತಂದೆಯ ಜೊತೆ ಹೋಗಿ ವೇದ ಶಾಸ್ತ್ರಗಳನ್ನು ಕಲಿತು ಸಕಲ ವಿದ್ಯೆಯ ಪಾರಾಂಗತನಾಗಬೇಕು ಅಂತ ಬಯಸಿದ್ದೀನಿ. ನೀನು ಅವಶ್ಯಕತೆ ಬಿದ್ದಾಗ ನನ್ನನ್ನು ಮನದಲ್ಲಿ ಸ್ಮರಿಸು, ನಾನು ಕೂಡಲೇ ಬಂದು ನಿನ್ನ ಅಭಿಷ್ಟೆಯನ್ನು ಪೂರೈಸ್ತೇನೆ ಅಂತ ಮಾತನ್ನು ಕೊಟ್ಟು ತಂದೆಯ ಜೊತೆ ಹೊರಟೋಗ್ತಾನೆ. ಯೋಜನಗಂಧಿ ಪರಾಶರರ ಮಾತಿನಂತೆ ಮತ್ತೆ ಕನ್ಯತ್ವವನ್ನು ಪಡೀತಾಳೆ. ಮುಂದೆ ಚಂದ್ರವಂಶದ ರಾಜ ಕುರುವಂಶದ ದೊರೆ ಶಂತನು ಇವಳನ್ನು ಮೋಹಿಸಿ ಮದುವೆ ಆಗ್ತಾನೆ. ಆ ಯೋಜನಗಂಧಿಯೇ ಸತ್ಯವತಿ ಅಂತ ಅನಿಸ್ಕೊಳ್ತಾಳೆ. ಅವಳೇ ಮಹಾಭಾರತದ ಕತೆಗೆ ಮೂಲ ಸ್ತ್ರೀ ಆಗ್ತಾಳೆ ಅನ್ನೋದು ಎಲ್ಲರಿಗೂ ತಿಳಿದ ವಿಷಯವಾಗಿದೆ. ಮತ್ಸ್ಯಗಂಧಿ ಕತೆ ಚೆನ್ನಾಗಿತ್ತು ಅಲ್ವಾ?
25: ಮತ್ಸ್ಯಗಂಧಿ ಯೋಜನಗಂಧಿ ಆದ ಕತೆ.
22: ಹ್ಞೂ ಮಕ್ಕಳೇ, ಮಹಾಭಾರತವೆಂಬ ಅದ್ಭುತ ಕತೆ ಅನೇಕ ಜೀವನ ದರ್ಶನವನ್ನು ಮಾನವ ಕುಲಕ್ಕೆ ಕೊಡುತ್ತೆ.
3: ಇದುವರೆಗೂ ಪೊನ್ನಜ್ಜಿಯ ಕಥೆಯನ್ನು ಕೇಳಿದಿರಿ. ಪೊನ್ನಜ್ಜಿಯ ಕಥೆಗಳನ್ನು ನಡೆಸಿಕೊಟ್ಟಂತಹ ಉಷಾ ನಟೇಶ್ ಕಾಸರವಳ್ಳಿ, ಸಾಯಿ ಕೀರ್ತನ, ಸೃಜನ, ವರ್ಷಿಣಿ ಐಸಿರಿ, ಆದ್ಯ, ಯುಕ್ತ ಇವರಿಗೆ ಧನ್ಯವಾದಗಳು.
13: ಇದರೊಂದಿಗೆ ಬೆರಗು ಕಾರ್ಯಕ್ರಮ ಮುಕ್ತಾಯವಾಗುತ್ತಿದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ
1: ಹೇಳ್ತೀನಿ ತಡಿಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
7: ಹೂಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು.
6: ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ?
7: ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
6: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ ನಲ್ಲಿ ಹಾಕೊಡ್ತಾರ ಬಿಡು.
7: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
6: ಏನವಿ ಅದು? ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ.
7: ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
6: ಹಂಗ ಅದ್ಯಾಕಂತೆ?
7: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲೇನ್ ನಿಂಗೆ?
6: ಉಕ್ಕಣಕ್ಕ ಮೊನ್ನೆ ಜೋರಾಗ್ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರ್ ನಮ್ಮ ಮನೆ ಮೋರಿನಾಗ್ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸನೆ ಮಾಡೈತೆ. ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡ್ ಅಂಗಡಿಗೆ ಹೋಯ್ತೀನಿ.
7: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
8: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿ

0: ಹಲೋ ಗೆಳೆಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು

0: ಬಗ್ಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
2: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
4: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
3: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
5: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
3: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
5: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
4: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
6: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
7: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
8: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
7: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
0: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
0: ಏ, ಅದ್ಯಾಕೆ ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
5: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
2: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
9: ನಮ್ಮೆಲ್ಲರ ನೆಚ್ಚಿನ ಪೌಷ್ಟಿಕ, ಅತ್ಯುತ್ತಮ ಗುಣಮಟ್ಟದ ಹಾಗೂ ಲಕ್ಷಾಂತರ ಜನರ ವಿಶ್ವಾಸವನ್ನ ಗಳಿಸಿರುವ ನಂದಿನಿ ಹಾಲು ಈಗ ಮತ್ತಷ್ಟು ಪೌಷ್ಟಿಕಾಂಶಗಳಿಂದ ಕೂಡಿದೆ. ನಮ್ಮೆಲ್ಲರ ನೆಚ್ಚಿನ ನಂದಿನಿ ಹಾಲು ಈಗ ವಿಟಮಿನ್ ಎ ಹಾಗೂ ವಿಟಮಿನ್ ಡಿ ಸಹಿತ ಬದಲಾಗದ ದರದಲ್ಲಿ. ನಂದಿನಿ ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
0: ನಂದಿನಿ. ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಸುತ್ತಮುತ್ತ ಕಾರ್ಯಕ್ರಮ. ಕನ್ನಡ ಸಾಹಿತ್ಯಕ್ಕೆ ದರಾ ಬೇಂದ್ರೆ ಅವರು ಅಮೋಘ ಕೊಡುಗೆ ನೀಡಿದ್ದು, ಅವರ ಸಾಹಿತ್ಯದ ಅಧ್ಯಯನದ ಮೂಲಕ ಜೀವನ ಮೌಲ್ಯವನ್ನ ಅರಿತುಕೊಳ್ಳಬಹುದಾಗಿದೆ ಎಂದು ಕುವೆಂಪು ವಿಶ್ವವಿದ್ಯಾಲಯದ NSS ಸಂಯೋಜನಾಧಿಕಾರಿ ಡಾಕ್ಟರ್ ಶುಭಾ ಮರವಂತೆ ಹೇಳಿದರು. ಕುಂಸಿ ಸಮೀಪದ ಆಯನೂರಿನ ಸರ್ಕಾರಿ PU ಕಾಲೇಜಿನಲ್ಲಿ ಶನಿವಾರ ಜಿಲ್ಲಾ ಕಸಾಪ ಆಯೋಜಿಸಿದ್ದ ದತ್ತಿನಿಧಿ ಕಾರ್ಯಕ್ರಮದಲ್ಲಿ ಅವರು ಡಾಕ್ಟರ್ ದರಾ ಬೇಂದ್ರೆ ಚಿಂತನೆ ಕುರಿತು ಉಪನ್ಯಾಸ ನೀಡಿದರು. ಬೇಂದ್ರೆಯವರನ್ನ ಕನ್ನಡದ ವರಕವಿ ಎಂದು ಕರೆಯಲಾಗುತ್ತದೆ. ಆರಂಭದಲ್ಲಿ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿದ್ದ ಅವರು 52ನೇ ವಯಸ್ಸಿನಲ್ಲಿ ಕನ್ನಡ ವಿಷಯದಲ್ಲಿ MA ಪದವಿ ಪಡೆದು ಕನ್ನಡ ಸಾಹಿತ್ಯಕ್ಕೆ ವಿಶಿಷ್ಟ ಕೊಡುಗೆ ನೀಡಿದರು. ಪದಗಳ ನಡುವಿನ ಸಂಬಂಧವನ್ನ ಅನಾವರಣಗೊಳಿಸುವ ಸಾಮರ್ಥ್ಯದಿಂದ ಅವರನ್ನ ಶಬ್ದಗಾರುಡಿಗ ಎಂದು ಕರೆಯಲಾಗುತ್ತದೆ. ಹಾಸ್ಯದ ಮಾತುಗಳ ಮೂಲಕ ಕನ್ನಡ ಪದಗಳ ಅರ್ಥ ಮತ್ತು ಸೊಗಡನ್ನ ಜನರಿಗೆ ಸುಲಭವಾಗಿ ತಲುಪಿಸಿದವರು ಬೇಂದ್ರೆ. ಕನ್ನಡದ ಉಳಿವಿಗಾಗಿ ಹಲವು ಹೋರಾಟದಲ್ಲಿ ಭಾಗವಹಿಸಿ ಜೈಲು ಶಿಕ್ಷೆಯನ್ನ ಅನುಭವಿಸಿದ್ದು ಅವರ ಭಾಷಾಭಿಮಾನಕ್ಕೆ ಸಾಕ್ಷಿಯಾಗಿದೆ ಎಂದು ಹೇಳಿದರು. ಕಸಾಪ ಜಿಲ್ಲಾಧ್ಯಕ್ಷ ಡಿ ಮಂಜುನಾಥ್ ಮಾತನಾಡಿ, ವಿದ್ಯಾರ್ಥಿಗಳಿಗೆ ಬಾಲ್ಯದಿಂದಲೇ ಕನ್ನಡ ಸಾಹಿತ್ಯದ ಅರಿವು ಬೆಳೆಸಬೇಕು. ಉತ್ತಮ ಪುಸ್ತಕಗಳ ಓದಿನ ಮೂಲಕ ವ್ಯಕ್ತಿತ್ವ ವಿಕಸನ ಸಾಧ್ಯವಾಗುತ್ತದೆ. ಕನ್ನಡ ಭಾಷೆಯ ಹಿರಿಮೆ ಗರಿಮೆಯನ್ನ ಪ್ರತಿಯೊಬ್ಬರೂ ಅರಿತುಕೊಳ್ಳಬೇಕು ಎಂದು ತಿಳಿಸಿದರು. ಕಾಲೇಜಿನ ಪ್ರಾಂಶುಪಾಲ PU ಕುಮಾರಸ್ವಾಮಿ ಮಾತನಾಡಿ, ಕನ್ನಡದ ಮೇಲಿನ ಅಭಿಮಾನ ಹಾಗೂ ಸಂವಿಧಾನದ ಅರಿವು ಇಂದಿಗೂ ವಿದ್ಯಾರ್ಥಿಗಳಿಗೆ ಅತ್ಯಗತ್ಯ. ಸಮಾಜದಲ್ಲಿ ಜವಾಬ್ದಾರಿಯುತ ನಾಗರಿಕರಾಗಿ ಬೆಳೆಯಲು ಸಾಹಿತ್ಯ ಮತ್ತು ಸಂವಿಧಾನ ಎರಡೂ ತಿಳುವಳಿಕೆ ಬೇಕು ಎಂದು ಹೇಳಿದರು. ಮುಂದಿನ ವಿವರ. ಹೊಳೆಹೊನ್ನೂರು ಪಟ್ಟಣ ಸಮೀಪದ ಡಿಬಿಹಳ್ಳಿ ಗ್ರಾಮದ ಪದ್ಮದೀಪ ಪಬ್ಲಿಕ್ ಶಾಲೆಯಲ್ಲಿ ಶಾಲೆ ಸಂಸತ್ ಚುನಾವಣೆ ಪದಗ್ರಹಣ ಕಾರ್ಯಕ್ರಮ ಶನಿವಾರ ನಡೆಯಿತು. ಈ ಸಂದರ್ಭ ಪ್ರಾಂಶುಪಾಲ ಕೆ ತಂಗರಾಜು ಮಾತನಾಡಿ, ಮಕ್ಕಳಲ್ಲಿ ಶಾಲಾ ದಿನಗಳಲ್ಲಿ ನಾಯಕತ್ವ ಗುಣ ಬೆಳೆಸಬೇಕು. ಇದರಿಂದ ಭವಿಷ್ಯದಲ್ಲಿ ಉತ್ತಮ ಪ್ರಜಾನಾಯಕನಾಗಿ ರೂಪುಗೊಳ್ಳುವ ಸಾಧ್ಯತೆ ಇದೆ. ಶಾಲೆಯಲ್ಲಿ ಸಂವಿಧಾನ ಹಾಗೂ ಆಡಳಿತದ ಬಗ್ಗೆ ವಿದ್ಯಾರ್ಥಿಗಳಲ್ಲಿ ಅರಿವು ಇರಬೇಕು. ಆಗ ಯಾವುದೇ ಅಹಿತಕರ ಘಟನೆ ಅಪರಾಧ ಪ್ರಕರಣಗಳು ಗಣನೀಯವಾಗಿ ಕಡಿಮೆ ಆಗಲು ಸಹಕಾರಿಯಾಗುತ್ತದೆ ಎಂದರು. ಸಮಾಜ ವಿಜ್ಞಾನ ಶಿಕ್ಷಕ ಶಿವರಾಜು ಮಾತನಾಡಿ, ಸಂವಿಧಾನ ಸರಕಾರ ರಚನೆ ಹಾಗೂ ನಾಯಕತ್ವದ ಗುಣವನ್ನು ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಜೊತೆಗೆ ನೀಡಬೇಕು. ಅದರಿಂದ ಮುಂದಿನ ಜೀವನದಲ್ಲಿ ವ್ಯಕ್ತಿತ್ವ ವಿಕಸನ ಗುಣ ಬೆಳೆದು ಉತ್ತಮ ನಡೆ ಕಲಿಯಲು ಸಾಧ್ಯವಾಗುತ್ತದೆ ಎಂದರು. ನಂತರ ವಿದ್ಯಾರ್ಥಿ ಮಂತ್ರಿ ಮಂಡಲ ರಚಿಸಿ ಖಾತೆ ಹಂಚಿಕೆ ಮಾಡಲಾಯಿತು. ಜೆಪಿ ಯಶಸ್ ಮುಖ್ಯಮಂತ್ರಿ, ಮೊಹಮ್ಮದ್ ಫರಾಜ್ ಉಪಮುಖ್ಯಮಂತ್ರಿ, ಯುಕ್ತಾವಿ ಸ್ವರ ಸಾಂಸ್ಕೃತಿಕ ಮಂತ್ರಿ, ಸುಹಾಸ್ ಕ್ರೀಡಾ ಮಂತ್ರಿ, ಯಶವಂತ್ ಆರೋಗ್ಯ ಮಂತ್ರಿ, ಹರ್ಷಿತ್ ಗ್ರಂಥಾಲಯ ಮತ್ತು ವಾರ್ತಾ, ಎಚ್ಡಿ ಮೈಥುನ್ ಪರಿಸರ ಮತ್ತು ನೈರ್ಮಲ್ಯ ಮಂತ್ರಿಯಾಗಿ ಪ್ರತಿಜ್ಞಾವಿಧಿ ಸ್ವೀಕರಿಸಿದರು. ಭುವನ ಪ್ರಾರ್ಥಿಸಿ ಭೂಮಿಕಾ ಸ್ವಾಗತಿಸಿ ರೇವತಿ ವಂದಿಸಿದರು. ಮುಂದಿನ ವಿವರ. ಶಿವಮೊಗ್ಗ ನಗರದ ಪೇಸ್ ಪಿಯು ಕಾಲೇಜು ವಿದ್ಯಾರ್ಥಿಗಳು ನೀಟ್ ಯುಜಿ ಪರೀಕ್ಷೆಯಲ್ಲಿ ಉತ್ತಮ ಸಾಧನೆ ಮಾಡಿದ್ದಾರೆ. ಕಾಲೇಜಿನ ವಿದ್ಯಾರ್ಥಿಗಳಾದ ಆರ್ ಸನ್ನಿಧಿ 594, ರಿಮ್ಷಾ ಶಫಿ 557, ಮಹೀನ್ ಖಾನಂ ಅಫ್ರಿದಿ 552 ಅಂಕ ಗಳಿಸಿದ್ದಾರೆ. 11 ಹೆಚ್ಚು ವಿದ್ಯಾರ್ಥಿಗಳು 500 ಹೆಚ್ಚು ಅಂಕವನ್ನ ಪಡೆದು ಕಾಲೇಜಿಗೆ ಕೀರ್ತಿ ತಂದಿದ್ದಾರೆ. 32 ಹೆಚ್ಚು ವಿದ್ಯಾರ್ಥಿಗಳು ಸರಕಾರಿ ವೈದ್ಯಕೀಯ ಕಾಲೇಜಿನಲ್ಲಿ ಪ್ರವೇಶ ಪಡೆಯಲು ಅರ್ಹರಾಗಿದ್ದಾರೆ. ಇಂತಹ ಇನ್ನೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀನಿ, ಅಲ್ಲಿ ತನಕ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಬೇಕಿದೆ ಎಂದು ತಿಳಿಸಿದರು. ಬಗರ್ ಹುಕುಂ ಸಮಿತಿ ಅಧ್ಯಕ್ಷ ಎಂಡಿ ಶೇಖರ್, ಅಣ್ಣಪ್ಪ ಹಾಲಘಟ್ಟ, ಪುರಸಭೆ ಮುಖ್ಯಾಧಿಕಾರಿ ಚಂದನ್, ಶಿರಸ್ತೇದಾರ್ ವೀರೇಶ್, ರಂಜಿತ್, ದೀಪಕ್, ವಿನಾಯಕ ಕಾನಡೆ, ಮಂಜು, ಶ್ರೀಧರ್ ಶೇಟ್ ಮತ್ತಿತರರಿದ್ದರು. ಮುಂದಿನ ವಿವರ. ತಂತ್ರಜ್ಞಾನದ ಬಳಕೆಯಲ್ಲಿ ಒಳಿತು ಕೆಡುಕುಗಳಿದ್ದು ವಿದ್ಯಾರ್ಥಿಗಳು ವಿವೇಕದಿಂದ ಬಳಸಬೇಕು ಎಂದು ರಾಷ್ಟ್ರೀಯ ಶಿಕ್ಷಣ ಸಮಿತಿ ಕಾರ್ಯದರ್ಶಿ ಎಸ್ಎನ್ ನಾಗರಾಜ್ ಹೇಳಿದರು. ಶಿವಮೊಗ್ಗ ನಗರದ ಕಮಲಾ ನೆಹರು ಕಾಲೇಜಿನಿಂದ ಶನಿವಾರ ಏರ್ಪಡಿಸಿದ್ದ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿನಿ ಸಾಂಸ್ಕೃತಿಕ ಸಂಘ, ಎನ್ಎಸ್ಎಸ್, ರೆಡ್ಕ್ರಾಸ್, ಎನ್ಸಿಸಿ ಮತ್ತಿತರ ಘಟಕಗಳ ಸಿ ಮಾತನಾಡಿ, ನಡೆ ನುಡಿ ಹಾಗೂ ಜೀವನ ಮೌಲ್ಯವನ್ನು ಸಂಪೂರ್ಣವಾಗಿ ಅರ್ಥೈಸಿಕೊಂಡು ಪರಿಪೂರ್ಣತೆಯತ್ತ ಸಾಗುವುದೇ ನಿಜವಾದ ಸಂಸ್ಕೃತಿ. ಸೌಜನ್ಯ, ಶಿಸ್ತು ಹಾಗೂ ಸಾಮಾಜಿಕ ಜವಾಬ್ದಾರಿ ಬೆಳೆಸಿಕೊಳ್ಳಲು ವಿದ್ಯಾರ್ಥಿ ಘಟಕಗಳು ಅತ್ಯುತ್ತಮ ವೇದಿಕೆಯಾಗಿದೆ ಎಂದು ತಿಳಿಸಿದರು. ಕಲಿಕೆಯಲ್ಲಿ ದೃಢ ಸಂಕಲ್ಪ ಅತ್ಯಗತ್ಯ. ವಿದ್ಯಾರ್ಥಿಗಳು ತಮ್ಮ ಪಾಲಕರ ತ್ಯಾಗ ಮತ್ತು ಶ್ರಮವನ್ನು ಸದಾ ನೆನಪಿನಲ್ಲಿಟ್ಟುಕೊಂಡು ವಿದ್ಯಾಭ್ಯಾಸದಲ್ಲಿ ಸಾಧನೆ ಮಾಡಬೇಕು. ಹೆಣ್ಣು ಮಕ್ಕಳು ಉತ್ತಮ ಶಿಕ್ಷಣ ಪಡೆದು ಆತ್ಮಗೌರವದಿಂದ ಬದುಕನ್ನು ಕಟ್ಟಿಕೊಳ್ಳಬೇಕು. ಶಿಕ್ಷಣವೇ ವ್ಯಕ್ತಿಗೆ ಆತ್ಮವಿಶ್ವಾಸ, ಸ್ವಾಭಿಮಾನ ಹಾಗೂ ಸ್ವಾವಲಂಬನೆಯ ಶಕ್ತಿಯನ್ನು ನೀಡುತ್ತದೆ ಎಂದರು. ಕೆಪಿಎಸ್ಸಿ ಸದಸ್ಯೆ ಬಿವಿ ಗೀತಾ, ಕುವೆಂಪು ವಿಶ್ವವಿದ್ಯಾಲಯ ದೈಹಿಕ ಶಿಕ್ಷಣ ವಿಭಾಗದ ನಿವೃತ್ತ ಸಹ ನಿರ್ದೇಶಕ ಜೆಎಸ್ ನಾಗರಾಜ್, ಪ್ರಾಚಾರ್ಯೆ ಪಿಆರ್ ಮಮತಾ, ಐಕ್ಯುಎಸ್ಸಿ ಸಂಚಾಲಕಿ ಎಂ ಆಶಲತಾ ಮತ್ತಿತರರಿದ್ದರು. ಆಧುನಿಕ ಜೀವನ ಶೈಲಿ, ತಂತ್ರಜ್ಞಾನದ ಮೇಲಿನ ಅತಿಯಾದ ಅವಲಂಬನೆ ಮತ್ತು ದೈಹಿಕ ಚಟುವಟಿಕೆಗಳ ಕೊರತೆಯಿಂದ ಇಂದಿನ ಯುವ ಪೀಳಿಗೆ ದೈಹಿಕ ಸಾಮರ್ಥ್ಯವನ್ನು ಕ್ರಮೇಣ ಕಳೆದುಕೊಳ್ಳುತ್ತಿದೆ. ಆರೋಗ್ಯಕರ ಜೀವನಕ್ಕಾಗಿ ಪ್ರತಿಯೊಬ್ಬರೂ ದಿನದ ಕೆಲ ಗಂಟೆ ದೈಹಿಕ ವ್ಯಾಯಾಮ, ಕ್ರೀಡೆ ಅಥವಾ ಯೋಗಕ್ಕೆ ಮೀಸಲಿಡಬೇಕು. ಕ್ರೀಡೆ ಎಂಬುದು ಎಲ್ಲ ಸಂಕೋಲೆಯನ್ನ ಮೀರಿ ಒಂದೇ ವೇದಿಕೆಯಲ್ಲಿ ಎಲ್ಲರನ್ನೂ ಒಗ್ಗೂಡಿಸುವ ಶಕ್ತಿ ಹೊಂದಿದೆ ಎಂದು ಕುವೆಂಪು ವಿಶ್ವವಿದ್ಯಾಲಯ ದೈಹಿಕ ಶಿಕ್ಷಣ ವಿಭಾಗದ ನಿವೃತ್ತ ಸಹ ನಿರ್ದೇಶಕ ಜಿಎಸ್ ನಾಗರಾಜ್ ಅಭಿಪ್ರಾಯ ವ್ಯಕ್ತಪಡಿಸಿದರು. ಮುಂದಿನ ವಿವರ. ನಾವು ಶಾಲೆಗೆ ಭಯದಿಂದ ಬರಬಾರದು. ಶಿಕ್ಷಣ ಎಂದರೆ ಕೇವಲ ದೊಡ್ಡ ಹುದ್ದೆ ಪಡೆಯುವುದಕ್ಕಾಗಲಿ ಅಥವಾ ಹಣ ಸಂಪಾದಿಸುವುದಕ್ಕಾಗಲಿ ಅಲ್ಲ. ಜೀವನದಲ್ಲಿ ನಿಜವಾಗಿ ಸಂಪಾದಿಸಬೇಕಾಗಿರುವುದು ಸ್ವಾತಂತ್ರ್ಯ. ಆ ಸ್ವಾತಂತ್ರ್ಯವನ್ನು ಗಳಿಸಲು ಶಿಕ್ಷಣ ಅತ್ಯಗತ್ಯ ಎಂದು ಶಿಕಾರಿಪುರ ವೈದ್ಯಾಧಿಕಾರಿ ಡಾಕ್ಟರ್ ಹರ್ಷ ಹೇಳಿದರು. ಪಟ್ಟಣದ ಬಿಎಂ ಶ್ರೀ ಕೆಪಿಎಸ್ ಬಾಲಕಿಯರ ಶಾಲೆಯಲ್ಲಿ ಆಯೋಜಿಸಿದ ಸಂಭ್ರಮ ಶನಿವಾರ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿದರು. ಮುಖ್ಯ ಶಿಕ್ಷಕಿ ಲಲಿತಾ, ಶಿಕ್ಷಕಿಯರಾದ ಗೀತಾ ಬಂಕೊಳ್ಳಿ ಮತ್ತಿತರರಿದ್ದರು. ಇಂತಹ ಇನ್ನೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀನಿ, ಅಲ್ಲಿ ತನಕ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ದಿನದ ವಿಶೇಷ ಕಾರ್ಯಕ್ರಮ. ಕೆನರಾ ಬ್ಯಾಂಕ್ ದೇಶಪಾಂಡೆ RST ಸಂಸ್ಥೆಯು ಗ್ರಾಮೀಣ ಭಾಗದ ಆಸಕ್ತ ಅಭ್ಯರ್ಥಿಗಳಿಗಾಗಿ 31 ದಿನಗಳ ಕಾಲ ಉಚಿತ ಫೋಟೋಗ್ರಾಫಿ ಮತ್ತು ವಿಡಿಯೋಗ್ರಾಫಿ ತರಬೇತಿಯನ್ನು ಆಯೋಜಿಸಿದ್ದು ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಈ ತರಬೇತಿ ಕಾರ್ಯಕ್ರಮವು ಸೆಪ್ಟೆಂಬರ್ ಮೊದಲ ವಾರದಲ್ಲಿ ಪ್ರಾರಂಭವಾಗಲಿದ್ದು 18-50 ವರ್ಷ ವಯೋಮಿತಿಯ ಗ್ರಾಮೀಣ ಭಾಗದ ಆಸಕ್ತ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು. ತರಬೇತಿಯು ಸಂಪೂರ್ಣ ಉಚಿತವಾಗಿದ್ದು ಅಭ್ಯರ್ಥಿಗಳಿಗೆ ಊಟ ಮತ್ತು ವಸತಿ ಸೌಲಭ್ಯವನ್ನು ಒದಗಿಸಲಾಗುತ್ತದೆ. ತರಬೇತಿಯ ನಂತರ ಅಭ್ಯರ್ಥಿಗಳಿಗೆ ಸ್ವಯಂ ಉದ್ಯೋಗ ಪ್ರಾರಂಭಿಸಲು ಸಹಕಾರಿಯಾಗಲಿದೆ. ಆಸಕ್ತ ಅಭ್ಯರ್ಥಿಗಳು ಒಂದು ಬಿಳಿ ಹಾಳೆಯ ಮೇಲೆ ತಮ್ಮ ಹೆಸರು, ವಿಳಾಸ, ಜನ್ಮ ದಿನಾಂಕ ಮತ್ತು ಮೊಬೈಲ್ ಸಂಖ್ಯೆಯನ್ನು ಸ್ಪಷ್ಟವಾಗಿ ಬರೆದು ಅದನ್ನು ಫೋಟೋ ತೆಗೆದು ಕೆಳಗಿನ ವಾಟ್ಸಪ್ ಸಂಖ್ಯೆಗೆ ಕಳುಹಿಸುವ ಮೂಲಕ ಅಥವಾ ಕರೆ ಮಾಡುವ ಮೂಲಕ ನೋಂದಾಯಿಸಿಕೊಳ್ಳಬಹುದು. ಮೊದಲು ಅರ್ಜಿ ಸಲ್ಲಿಸಿದವರಿಗೆ ಆದ್ಯತೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಕೆನರಾ ಬ್ಯಾಂಕ್ ದೇಶಪಾಂಡೆ RCT ಉದ್ಯೋಗ ವಿದ್ಯಾನಗರ ಹಳಿಯಾಳ, ಮೊಬೈಲ್ ಸಂಖ್ಯೆ 9483485489. ಈ ಸಂಖ್ಯೆಯನ್ನು ಸಂಪರ್ಕಿಸಬಹುದೆಂದು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಮುಂದಿನ ವಿವರ. July 28 ವಿಶ್ವ ಹೆಪಟೈಟಿಸ್ ದಿನವಾಗಿದ್ದು ಇದರ ಅಂಗವಾಗಿ ಸವಳಂಗ ರಸ್ತೆಯ ಸುಶೋಧ ಆಸ್ಪತ್ರೆಯಲ್ಲಿ July 26 August 1 ಹೆಪಟೈಟಿಸ್ ಬಿ ಮತ್ತು ಸಿ ತಪಾಸಣೆ ಹಾಗೂ ಹೆಪಟೈಟಿಸ್ ಉಚಿತ ಲಸಿಕೆ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರಾದ ಡಾ ಪ್ರದೀಪ್ ಕುಮಾರ್ ಜಿಕೆ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಹೆಪಟೈಟಿಸ್ ಬಿ ಮತ್ತು ಸಿ ಸೋಂಕು ಲಿವರ್ ಸಿರೋಸಿಸ್ ಹಾಗೂ ಲಿವರ್ ಕ್ಯಾನ್ಸರ್ಗಳ ಬಹುಮುಖ್ಯ ಕಾರಣವಾಗಿದೆ. ಈ ಸೋಂಕನ್ನ ಸ್ಯಾಂಪಲ್ ರಕ್ತ ಪರೀಕ್ಷೆ ಮೂಲಕ ಪತ್ತೆ ಹಚ್ಚಿ ಸಂಪೂರ್ಣವಾಗಿ ಗುಣಪಡಿಸಬಹುದು ಹಾಗೂ ಯಾರಿಗೂ ಹರಡದಂತೆ ತಡೆಗಟ್ಟಬಹುದು ಎಂದರು. July 26 August 1 9:00 AM SE5 ಹೆಪಟೈಟಿಸ್ ಬಿ ಲಸಿಕೆಯ 3 ಡೋಸ್ಗಳನ್ನು ಉಚಿತವಾಗಿ ನೀಡಲಾಗುತ್ತದೆ. ಇದರ ಸದುಪಯೋಗವನ್ನು ಜಿಲ್ಲೆಯ ಜನರು ಪಡೆದುಕೊಳ್ಳುವಂತೆ ಮನವಿ ಮಾಡಿದರು. ಅವರು ಈ ಕಾರ್ಯಕ್ರಮವನ್ನು ಸವಳಂಗ ರಸ್ತೆಯ ಸುಶೋಧ ಆಸ್ಪತ್ರೆಯಲ್ಲಿ 9:30 ಉದ್ಘಾಟಿಸಲಿದ್ದು ಮಾಜಿ ಉಪಮುಖ್ಯಮಂತ್ರಿ ಕೆಎಸ್ ಈಶ್ವರಪ್ಪ ಮತ್ತು ಖ್ಯಾತ ನಟ ದಿಗಂತ ಮಂಚಾಲೆ ಭಾಗವಹಿಸಲಿದ್ದಾರೆ ಎಂದರು. ಡಾ ಅರ್ಜುನ್ ರಾವ್, ಕೃಷ್ಣಮೂರ್ತಿ, ಬಸವರಾಜ್, ಯಶವಂತ್ ಇತರರಿದ್ದರು. ಮುಂದಿನ ವಿವರ. ಕುವೆಂಪು ವಿಶ್ವವಿದ್ಯಾಲಯವು 2026-27 ಸಾಲಿನ ವಿವಿಧ ಸ್ನಾತಕೋತ್ತರ ಪದವಿ, ಸ್ನಾತಕೋತ್ತರ ಡಿಪ್ಲೊಮಾ ಹಾಗೂ ಸರ್ಟಿಫಿಕೇಟ್ ಕೋರ್ಸ್ಗಳ ಪ್ರವೇಶಾತಿಗೆ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕವನ್ನು July 31 ವಿಸ್ತರಿಸಿದೆ. ಸ್ನಾತಕೋತ್ತರ ಪದವಿ ರಿಪೀಟರ್ಸ್ ಪರೀಕ್ಷಾ ಫಲಿತಾಂಶಗಳು ಹಾಗೂ ರಾಜ್ಯದ ವಿವಿಧ ವಿಶ್ವವಿದ್ಯಾಲಯಗಳ ಪರೀಕ್ಷಾ ಫಲಿತಾಂಶ ಪ್ರಕಟಣೆ ವಿಳಂಬವಾಗುತ್ತಿರುವ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಕುಲಪತಿಗಳ ಅನುಮೋದನೆ ಪಡೆದು ಅರ್ಜಿ ಸಲ್ಲಿಕೆಯ ವೇಳಾಪಟ್ಟಿಯನ್ನು ಮರು ನಿಗದಿಪಡಿಸಲಾಗಿದೆ. July 31 ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕವಾಗಿದ್ದು ಮೆರಿಟ್ ಪಟ್ಟಿ ಪ್ರಕಟ August 10. ಅರ್ಹ ಹಾಗೂ ಆಸಕ್ತ ವಿದ್ಯಾರ್ಥಿಗಳು ನಿಗದಿತ ದಿನಾಂಕದೊಳಗೆ ಅರ್ಜಿ ಸಲ್ಲಿಸಿ ಇದರ ಪ್ರಯೋಜನ ಪಡೆದುಕೊಳ್ಳಬಹುದಾಗಿದೆ ಎಂದು ವಿಶ್ವವಿದ್ಯಾಲಯದ ಕುಲಸಚಿವರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಇಲ್ಲಿಗೆ ಇವತ್ತಿನ ದಿನದ ವಿಶೇಷ ಕಾರ್ಯಕ್ರಮ ಮುಕ್ತಾಯವಾಗಿದೆ. ಇಂತಹ ಅಪ್ಡೇಟ್ಸ್ಗಳಿಗಾಗಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ನಿಮ್ಮ ಲಿವರ್ ಸುರಕ್ಷಿತವಾಗಿದ್ಯಾ?
1: ಹೆಪಟೈಟಿಸ್ ಯಾವುದೇ ಲಕ್ಷಣ ತೋರದೆ ಒಳಗೊಳಗೆ ಲಿವರ್ ಅನ್ನು ನಾಶಪಡಿಸಬಹುದು.
0: ಇದೇ ಜುಲೈ 28ರ ವಿಶ್ವ ಹೆಪಟೈಟಿಸ್ ದಿನದ ಪ್ರಯುಕ್ತ ಶಿವಮೊಗ್ಗದ ಅತ್ಯಾಧುನಿಕ ಸುಶೋಧ ಇನ್ಸ್ಟಿಟ್ಯೂಟ್ ಆಫ್ ಗ್ಯಾಸ್ಟ್ರೋ ಎಂಟ್ರೋಲಜಿ ನಿಮಗಾಗಿ ತರುತ್ತಿದೆ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರ.
1: ಜುಲೈ 26ರಿಂದ ಆಗಸ್ಟ್ 1ರವರೆಗೆ ಸವಳಂಗ ರಸ್ತೆಯಲ್ಲಿರುವ ಸುಶೋಧ ಆಸ್ಪತ್ರೆಯಲ್ಲಿ ಉಚಿತ ಹೆಪಟೈಟಿಸ್ ಬಿ ಮತ್ತು ಸಿ ತಪಾಸಣೆ ಹಾಗೂ ಹೆಪಟೈಟಿಸ್ ಬಿ ಲಸಿಕೆ ಉಚಿತವಾಗಿ ಸಿಗಲಿದೆ.
0: 18ರಿಂದ 60 ವರ್ಷದ ಪ್ರತಿಯೊಬ್ಬರು, ವಿಶೇಷವಾಗಿ ಮಧುಮೇಹ, ಸ್ಥೂಲಕಾಯ ಅಥವಾ ಇತರ ಸಮಸ್ಯೆ ಇರುವವರು ಲಿವರ್ ರೋಗ ಹಾಗೂ ಕ್ಯಾನ್ಸರ್ನಿಂದ ರಕ್ಷಣೆ ಪಡೆಯಲು ಇದು ಸೂಕ್ತ ಸಮಯ.
1: ನೆನಪಿಡಿ, ಸೀಮಿತ ಲಸಿಕೆಗಳು ಮಾತ್ರ ಲಭ್ಯವಿದ್ದು ಪೂರ್ವ ನೋಂದಣಿ ಕಡ್ಡಾಯವಾಗಿದೆ. ತಡ ಮಾಡಬೇಡಿ, ಈಗಲೇ 8277736455 ಕರೆ ಮಾಡಿ ನಿಮ್ಮ ಉಚಿತ ಲಸಿಕೆ ಕಾಯ್ದಿರಿಸಿ.
0: ನಿಮ್ಮ ಆರೋಗ್ಯವಂತ ಲಿವರ್ಗೆ ಸುಶೋಧ ಆಸ್ಪತ್ರೆಯ ಬಲ ನೀಡಿ.
2: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವೆಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವೆಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವೆಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವೆಲ್. ಭೇಟಿ ಕೊಡಿ ಮೈತ್ರಿ ಮೈಚುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈಚುವೆಲ್.
3: ಲತಾ, ನಿನ್ ಫೇಸ್ ಮತ್ತೆ ಸ್ಕಿನ್ ನಲ್ಲಿ ಎನಿ ಟೈಮ್ ಗ್ಲೋ ಇರುತ್ತೆ, ಯಾವ ಬ್ಯೂಟಿ ಪಾರ್ಲರ್ ಗೆ ಹೋಗ್ತೀಯಾ?
4: ಸುಮಾ, ಹೊರಗಿನ ಹೆಲ್ತ್ ಚೆನ್ನಾಗಿರ್ಬೇಕು ಅಂದ್ರೆ ಮೊದಲು ಒಳಗಿನ ಹೆಲ್ತ್ ಚೆನ್ನಾಗಿರ್ಬೇಕು.
3: ನಿನ್ ಮಾತಿನ ಅರ್ಥ, ದಿನ ನಂದಿನಿ ಹಾಲನ್ನೇ ಯೂಸ್ ಮಾಡು, ಆರೋಗ್ಯ ಚೆನ್ನಾಗಿರುತ್ತೆ.
5: ಸ್ವಾದಿಷ್ಟಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ.
6: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
0: ಹಾಯ್, ಹಲೋ, ಗುಡ್ ಮಾರ್ನಿಂಗ್, ಶುಭೋದಯ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಪ್ರೀತಿಯ ರೇಡಿಯೋ ಶಿವಮೊಗ್ಗದ ಕೇಳುಗರೆಲ್ಲರಿಗೂ ಕೂಡ ಪರಿಸರ ಪರಿಚಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಹೆಸರು ಹೇಳೋ ಹಾಗೇನೆ ಪರಿಸರದ ಬಗ್ಗೆ ಒಂದೊಂದೇ ವಿಷಯವನ್ನ ಪರಿಚಯ ಮಾಡಿಕೊಡುವಂತ ಕಾರ್ಯಕ್ರಮ. ಸರಿ, ಇವತ್ತು ಯಾವ ವಿಷಯದ ಬಗ್ಗೆ ಪರಿಚಯ ಮಾಡಿಕೊಡೋಣ ಅಂತ ಇದೀನಿ ಅನ್ನೋದಾದ್ರೆ, ನಾವು ನದಿಗಳ ಬಗ್ಗೆ ಮಾತನಾಡುವಾಗ ನದಿ, ಜಲಪಾತ, ಸರೋವರ, ಬೆಟ್ಟ, ಗುಡ್ಡ ಎಲ್ಲವೂ ಬರುತ್ತೆ. ಅದರಲ್ಲೂ ನದಿಗಳ ಬಗ್ಗೆ ತಿಳ್ಕೊಳ್ಳೋಕೆ, ಜೊತೆಗೆ ನಮಗೆ ತಿಳಿಸ್ಕೊಳ್ಳೋಕೆ ಇವತ್ತು ನಮ್ಮೊಟ್ಟಿಗೆ ಇತಿಹಾಸ ತಜ್ಞರಾಗಿರುವಂತಹ ಅಜಯ್ ಕುಮಾರ್ ಶರ್ಮಾ ಅವರಿದ್ದಾರೆ. ಅವ್ರ ಜೊತೆ ಇವತ್ತಿನ ಕಾರ್ಯಕ್ರಮವನ್ನ ಮುಂದುವರೆಸೋಣ. ಜೊತೆಗೆ ಅಜಯ್ ಕುಮಾರ್ ಶರ್ಮಾ ಅವರೇ, ನಮಸ್ತೆ. ನಿಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
7: ನಮಸ್ತೆ, ಎಲ್ಲರಿಗೂ ನಮಸ್ತೆ. ಯಾರ್ಯಾರು ಕೇಳ್ತಾ ಇದ್ದೀರಾ ಕಾರ್ಯಕ್ರಮ, ಎಲ್ಲರಿಗೂ ಗುಡ್ ಮಾರ್ನಿಂಗ್.
0: ಗುಡ್ ಮಾರ್ನಿಂಗ್, ಅವ್ರ ಕಡೆಯಿಂದ ನಿಮಗೂ ವೆರಿ ಗುಡ್ ಮಾರ್ನಿಂಗ್ ಸರ್. ಸೊ ಸರ್, ಕಾಫಿ ಆಯ್ತಾ?
7: ಖಂಡಿತ, ಬೆಳಗ್ಗೆ ಕಾಫಿ ಕುಡ್ಕೊಂಡೆ ಇಲ್ಲಿಗೆ ಬಂದಿರೋದು.
0: ಕಾಫಿ ಕುಡ್ಕೊಂಡೆ ಬಂದಿದ್ದೀರಾ, ನಮ್ದು ಕಾಫಿ ಆಗಿದೆ ಸರ್. ಪ್ರೋಗ್ರಾಮ್ ಆದ್ಮೇಲೆ ಟಿಫನ್ ಮಾಡೋಣ ಸರ್ ಒಟ್ಟಿಗೆ.
7: ಖಂಡಿತ.
0: ಓಕೆನಾ ಸರ್, ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತಿಸಿದಾಯ್ತು. ಇವತ್ತಿನ ಕಾರ್ಯಕ್ರಮದಲ್ಲಿ ಆದರೂ ನಾವು ಕಳೆದ ಸಂಚಿಕೆಯಲ್ಲಿ ತುಂಗಭದ್ರಾ ನದಿಗಳ ಬಗ್ಗೆ ಹೆಚ್ಚು ಮಾಹಿತಿಯನ್ನ ತಿಳ್ಕೊಂಡ್ವಿ ಸರ್. ನೀವು ಒಳ್ಳೊಳ್ಳೆ ಮಾಹಿತಿನ ಕೊಟ್ರಿ, ಹಾಗೆ ಮನುಷ್ಯ ನದಿಗಳಿಂದ ಏನೆಲ್ಲ ಕಲಿಬಹುದು ಅನ್ನೋದ್ರ ಬಗ್ಗೆ ಕೂಡ ಹೇಳ್ತಾ ಇದ್ರಿ ಸರ್. ಈಗ ಈ ತುಂಗಭದ್ರಾ ನದಿಗೆ ಇಷ್ಟೊಂದು ಹಿನ್ನೆಲೆ ಎಲ್ಲ ಇರುವಾಗ, ಅವಾಗ ಅಲ್ಲಿ ದೋಣಿ ಸಂಚಾರ ಎಲ್ಲ ಹೆಚ್ಚಾಗಿ ಇರ್ತಿತ್ತ ಸರ್? ವಾಟರ್ ಟ್ರಾನ್ಸ್ಪೋರ್ಟೇಷನ್ ಹೆಚ್ಚಿರ್ತಿತ್ತ ಅವಾಗ?
7: ನೋಡಿ, ಈಗ ನಾವು ಒಳ್ಳೆ ಪಾಯಿಂಟ್ ಅನ್ನು ನೀವು ಹೇಳಿದ್ದೀರಾ. ಉದಾಹರಣೆಗೆ ನಾವು ಕೇರಳ ಹೋಗ್ಬೋದು, ಅಥವಾ ಉತ್ತರ ಭಾರತ ಹೋದಾಗ ದೋಣಿಗಳ ಸಂಚಾರ ಹಿಂದೂ ಇತ್ತು, ಈಗಲೂ ಇದೆ. ಆದರೆ ಇಲ್ಲಿ ನಮ್ಮಲ್ಲಿ ಇತ್ತ? ಈಗಂತೂ ಸದ್ಯಕ್ಕಿಲ್ಲ. ಈಗ ಸದ್ಯಕ್ಕೆ ಹೇಗೆಂದ್ರೆ, ಒಂದು ದಂಡೆಯಿಂದ ಇನ್ನೊಂದು ದಂಡೆಗೆ ಹೋಗ್ಲಿಕ್ಕೆ ತೆಪ್ಪ ಅಥವಾ ಸಣ್ಣ ದೋಣಿಗಳ, ಈಗ ಉದಾಹರಣೆಗೆ ನಾವು ಹಿಂದೆ ಹೇಳಿದ್ವಿ, ತುಂಗೆ ಏನಿದೆ ಎರಡು ಜಿಲ್ಲೆಗೆ ಸಂಬಂಧಪಟ್ಟಂಗೆ,
0: ಚಿಕ್ಕಮಗಳೂರು, ಶಿವಮೊಗ್ಗ.
7: ಸೊ ಈಗೆಲ್ಲ ಮುಡಬಾ ಬ್ರಿಡ್ಜ್ ಸಾಕಷ್ಟು ಕಡೆ ಎಲ್ಲ ಬ್ರಿಡ್ಜ್ಗಳಾಗಿರೋದ್ರಿಂದ ಈಗ ಸಾಕಷ್ಟು ಜನ ಬ್ರಿಡ್ಜ್ ಮುಖಾಂತರ ಬರ್ತಾರೆ. ಆದ್ರೆ ಹಿಂದೆ ಬ್ರಿಡ್ಜ್ ಇಲ್ಲದ ಕಾರಣದಲ್ಲಿ ಅವಾಗ ತೆಪ್ಪ ಮತ್ತೆ ಸಣ್ಣ ದೋಣಿಗಳನ್ನ ಒಂದು ದಂಡದಿಂದ ಇನ್ನೊಂದು ದಂಡೆ ಕರ್ಕೊಂಡು ಹೋಗ್ತಾ ಇದ್ರು. ಆದ್ರೆ ದೂರ ಹೋಗ್ತಿರ್ಲಿಲ್ಲ, ಅಂದ್ರೆ ಒಂದು ದಂಡೆಯಿಂದ ಒಂದು ದಂಡೆಗೆ ಬಿಟ್ರೆ ಕೆಳ ಮಾರ್ಗದಲ್ಲಿ ಹೋಗ್ತಾ ಇರಲಿಲ್ಲ. ಅಂದ್ರೆ ಈಗ ನೀವೆಲ್ಲೋ ತೀರ್ಥಲ್ಲಿ ಕುತ್ಕೊಂಡು ದೋಣಿಲಿ ಶಿವಮೊಗ್ಗಕ್ಕೆ ಬರ್ತಾ ಇರಲಿಲ್ಲ. ಯಾಕೆ ಅಂದ್ರೆ ಈ ನದಿ ಹೇಗಿದೆ, ತುಂಗಾ ನದಿ ಹೇಗಿದೆ ಅಂದ್ರೆ, ಭದ್ರೆನೂ ಹಾಗೇನೆ, ತಿರುವುಗಳು ಜಾಸ್ತಿ. ಈ ನಮ್ಮ ಮಲೆನಾಡಲ್ಲಿ ಘಾಟ್ ಸೆಕ್ಷನ್ ಅಂತೇಳ, ಅದೇ ತರ ನದಿನೂ ಹಾಗೇನೆ, ಎಲ್ಲೂ ನಿಮ್ಗೆ ನೇರವಾಗಿ ಹರಿಯಲ್ಲ. ಅದ್ರ ಜೊತೆಗೆ ಬಂಡೆಗಳು ಸಾಕಷ್ಟಿದಾವೆ ತುಂಗೆಯಲ್ಲಿ, ಭದ್ರೆನೂ ಹಾಗೇನೆ. ಸೊ ನೀವು ದೋಣಿನ ತಗೊಂಡು ಹೋಗ್ಬೇಕಾರೆ, ಸೊ ಒಂದೊಂದ್ ಕಡೆ ನೀರು ಕಡಿಮೆ ಇದ್ದಾಗ ಅಲ್ಲಿ ಬಂಡೆಗೆ ನೀವು ತಾಗ್ಬೋದು. ಸೊ ಹಾಗಾಗಿ ಇದರಲ್ಲಿ ದೂರಕ್ಕೆ ಅವರು ನದಿಯಲ್ಲಿ ಪ್ರಯಾಣ ಮಾಡ್ತಾ ಇರ್ಲಿಲ್ಲ. ಸೊ ಒಂದು ದಂಡೆಯಿಂದ ಒಂದು ದಂಡೆಗೆ, ಅಂದ್ರೆ ನೇರವಾಗಿ ಹೋಗಿ ವಾಪಸ್ ಬರ್ತಾ ಇದ್ರು, ತೆಪ್ಪನು ಅದೇತಾರೆ. ಸೊ ಆತರ ಉಪಯೋಗಿಸ್ತಾ ಇದ್ರು. ಆದ್ರೆ ಇನ್ನೊಂದು ವಿಶೇಷ ಏನಂದ್ರೆ, ಈ ಪುಷ್ಪ ಸಿನಿಮಾ ಎಲ್ಲರೂ ನೋಡಿರ್ತಾರ, ಪುಷ್ಪ ಒಂದು ಭಾಗ ಅಂತೇಳಿ. ಸೊ ಅದ್ರದ್ದು ಒಂದು ಏನು ರಕ್ತ ಚಂದನ ಹೇಗೆ ನದಿಲಿ ಹಾಕಿ ಅವನು ಡ್ಯಾಮ್ ಅಲ್ಲಿ ಇದು ಮಾಡ್ತಾನೆ, ಆತರ ಇಲ್ಲಿ ಹಿಂದಿನಿಂದ ಮಾಡ್ತಿರುವ ಬಗ್ಗೆ ನಮ್ಮಲ್ಲಿ ಉಲ್ಲೇಖ ಇದಾವೆ. ಸೊ ಉದಾಹರಣೆಗೆ ಒಬ್ಬ ಬ್ರಿಟಿಷ್ ಆಫೀಸರ್ ಹೈದರಾಲಿ ಬಗ್ಗೆ ಬರೀತಾನೆ. ಸೊ ಎಲ್ಲರೂ ನಾವಿಲ್ಲಿ ಶಿವಪ್ಪ ನಾಯಕನ ಅರಮನೆ ಅಂತ ಹೇಳ್ತೀವಿ. ಈ ಶಿವಪ್ಪ ನಾಯಕನ ಅರಮನೆ ತಿಪ್ಪು ನಂತರ ಯಾಕೆ ಇದು ಫಾರೆಸ್ಟ್ ಆಫೀಸ್ ಆಯ್ತು ಅಂತ ತುಂಬಾ ಜನ ಗೊತ್ತಿಲ್ಲ. ಫಾರೆಸ್ಟ್ ಆಫೀಸ್ ಆಗಿದ್ದು ಎಲ್ಲರಿಗೂ ಗೊತ್ತಿದೆ, ಡಾಕ್ಟರ್ ಆ ಸುಂದರ ಅನ್ನೋರು ಇದು ಹಿಂದೆ ಶಿವಪ್ಪ ನಾಯಕನ ಅರಮನೆ ಇತ್ತು ಅಂತ ಹೇಳಿ ಸೊ ಫಾರೆಸ್ಟ್ ಆಫೀಸಿಂದ ಅದನ್ನು ವಾಪಸ್ ತಗೊಂಡು ಈಗ ಇವತ್ತು ನಾವು ಏನು ಅರಮನೆಯನ್ನು ಎಲ್ಲರೂ ನೋಡ್ಬೋದು. ಹಿಂದೆ ಅಂದರೆ ಹೈದರ್ಗಿಂತ ಮುಂಚೆನೂ ಇದು ಆಗ್ತಾ ಇತ್ತು, ಈ ಕೆಳದಿ ಅರಸರು ಏನು ಆಳ್ವಿಕೆ ಮಾಡಿದ್ದಾರೆ. ಸೊ ಈ ತೀರ್ಥಳ್ಳಿ ಭಾಗದಲ್ಲಿ ಸಾಕಷ್ಟು ಬೆಳೆ ಬಾಳುವ ಮರಗಳಿದ್ವು. ಬುಕನನ್ ಅಂತ ಒಬ್ಬ ಬ್ರಿಟಿಷ್ ಅಧಿಕಾರಿ ಟಿಪ್ಪು ಸುಲ್ತಾನ್ ಸರ್, ಹಾಂ, ಸೊ ಫ್ರಾನ್ಸಿಸ್ ಬುಕನನ್ ಅಂತ, ಅವ್ನು ಇಲ್ಲಿ ಬಂದಾಗ ಏನು ಮಾಡ್ತಾನೆ, ಅವನು ಇರ್ಬೋದು ಕಾಲಿನ್ ಮೆಕೆನ್ಸಿ ಇರ್ಬೋದು, ಅವ್ರು ಬರೀತಾರೆ ಶಿವಮೊಗ್ಗದಿಂದ ಕೌಳೆದುರ್ಗ, ಹಿಂದೆ ಕೌಳೆದುರ್ಗ ತಾಲೂಕಿತ್ತು, ತೀರ್ಥಳ್ಳಿ ತಾಲೂಕಲ್ಲ. ಸೊ ಹಳೆ ನಕ್ಷೆಗಳನ್ನು ತಗೊಂಡಾಗ, ಹರಕೆರೆ ದೇವಸ್ಥಾನದ ನೀವು ನಕ್ಷೆ ತಗೊಂಡಾಗ ಕೌಳೆದುರ್ಗಕ್ಕೆ ಹೋಗುವ ರಸ್ತೆ ಅಂತಿತ್ತು, ತೀರ್ಥಳ್ಳಿ ಅಂತಿಲ್ಲ. ಸೊ 1884 ತಾಲೂಕು ಏನಾಗ್ತದೆ, ತೀರ್ಥಳ್ಳಿಯಿಂದ ಕೌಳೆದುರ್ಗದಿಂದ ತೀರ್ಥಳ್ಳಿಗೆ ಬರ್ತದೆ. ಸೊ ತಾಲೂಕು ಅವಾಗ ತೀರ್ಥಳ್ಳಿ ಆಗ್ತದೆ, ಅಲ್ಲಿವರೆಗೆ ಕೌಳೆದುರ್ಗ ಅಂತಿದ್ರು. ಸೊ ದುರ್ಗಕ್ಕೆ ಹೋಗುವ ರಸ್ತೆ ತುಂಬಾ ಕಷ್ಟ ಇತ್ತು, ಒಳಗಡೆ ಹೋಗ್ಲಿಕ್ಕೆ ಆಗ್ತಾ ಇರ್ಲಿಲ್ಲ ಅಂತ ಹೇಳ್ತಾ ಇದ್ರು. ಸೊ ಅಷ್ಟು ದುರ್ಗಮವಾದ ಹಾದಿ, ಈಗೆಲ್ಲ ನಾವು ಹೈವೇ ಇದೆ, ಚೆನ್ನಾಗಿ ಹೋಗ್ತಾ ಇದೀವಿ. ಸೊ ಅವತ್ತು ಆ ಬೆಳೆ ಬಾಳುವ ಮರಗಳನ್ನ ತಗೊಂಡ್ ಬರ್ಬೇಕು ಅಂದ್ರೆ ಹರಸಾಹಸ ಪಡ್ಬೇಕಿತ್ತಂತ.
0: ಹಾಗಿದ್ರೆ ಕೇಳುಗರೆ, ಅವಾಗೆಲ್ಲ ಈ ವಾಟರ್ ಟ್ರಾನ್ಸ್ಪೋರ್ಟೇಷನ್ ಹೇಗೆ ಮಾಡ್ತಾ ಇದ್ರು, ಒಂದ್ ಕಡೆಯಿಂದ ಮತ್ತೊಂದ್ ಕಡೆಗೆ ಹೇಗೆ ಹೋಗ್ತಾ ಇದ್ರು ಅನ್ನೋದ್ರ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಕುತೂಹಲಕಾರಿ ವಿಷಯಗಳನ್ನ ಅಜಯ್ ಶರ್ಮಾ ಅವ್ರ ಹತ್ರ ಕೇಳಿ ತಿಳ್ಕೊಳ್ಳೋಣ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ವಿರಾಮವನ್ನ ತೆಗೆದುಕೊಂಡು ಬನ್ನಿ. ನೀವ್ ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಪರಿಸರ ಪರಿಚಯ ಕಾರ್ಯಕ್ರಮದಲ್ಲಿ ಈ ಒಂದು ವಾಟರ್ ಟ್ರಾನ್ಸ್ಪೋರ್ಟೇಷನ್ ಬಗ್ಗೆ ಮಾತಾಡ್ತಾ ಇದ್ವಿ. ನಮ್ಮ ಅಜಯ್ ಸರ್ ಹೇಳ್ತಾ ಇದ್ರು ಆಗ ಈ ಒಂದು ಕವಲೆ ದುರ್ಗ ಏನಿತ್ತು, ಆ ಒಂದು ದುರ್ಗದ ಹಾದಿ ತುಂಬಾನೇ ದುರ್ಗಮವಾಗಿತ್ತು, ಹಾಗೆ ಒಂದ್ ಕಡೆಯಿಂದ ಮತ್ತೊಂದ್ ಕಡೆ ವಸ್ತುಗಳನ್ನ ಸಾಗಿಸ್ಬೇಕಾದ್ರೆ ತುಂಬಾ ಕಷ್ಟ ಆಗ್ತಾ ಇತ್ತು ಅಂತ. ಹಾಗಿದ್ರೆ ಅಜಯ್ ಸರ್, ಆಗ ಕೆಳದಿ ನಾಯಕರು ಈ ಒಂದು ಟ್ರಾನ್ಸ್ಪೋರ್ಟೇಷನ್ಗೋಸ್ಕರ ಏನೆಲ್ಲ ಮಾಡ್ತಾ ಇದ್ರು, ಎಸ್ಪೆಷಲಿ ವಾಟರ್ ಟ್ರಾನ್ಸ್ಪೋರ್ಟೇಷನ್ ಹೇಗ್ ಮಾಡ್ತಾ ಇದ್ರು ಸರ್, ಅದ್ರ ಬಗ್ಗೆ ತಿಳಿಸ್ಕೊಡ್ಬೋದಾ?
3: ಕೆಳದಿ ನಾಯಕರು ಏನ್ ಮಾಡ್ತಾ ಇದ್ರು ಅಂದ್ರೆ, ಇವೆಲ್ಲವೂ ಕಟಾವ್ ಮಾಡಿ ತುಂಗಾ ನದಿಲಿ ಹಾಕ್ತಾ ಇದ್ರು. ಸೊ ಇಲ್ಲಿ ಏನ್ ಶಿವಪ್ಪ ನಾಯಕನ ಅರಮನೆ ಇದೆ, ಅಲ್ಲಿ ಒಂದು ಕಟ್ಟೆ ಇದೆ ನೋಡ್ಬೋದು ನೀವು, ಆಣೆ ಕಟ್ತಾರ ಸಣ್ಣದು. ಸೊ ಇದು ಇವತ್ತಿಂದಲ್ಲ, ಬಹಳ ಹಿಂದಿನಿಂದನೂ ಇದೆ. ಇದ್ರ ಬಗ್ಗೆ ಹೈದರಾಲಿ ನಾಮದಲ್ಲೂ ನಿಮಗೆ ಉಲ್ಲೇಖ ಸಿಗ್ತದೆ. ಆಮೇಲೆ ಬ್ರಿಟಿಷ್ ಆಫೀಸರ್ಸು, ಆಮೇಲೆ ಫ್ರೆಂಚ್ ಆಫೀಸರ್ಸ್ ಏನು ತಿಪ್ಪು ಜೊತೆಗಿದ್ರು ಅವರು ಉಲ್ಲೇಖ ಮಾಡ್ತಾರೆ. ಏನಂದ್ರೆ ಅದು ಅಲ್ಲಿ ಎತ್ತ ಏನು ಬಿಸಾಕ್ತಾರೆ, ಅದು ನದಿಲಿ ಹರ್ಕೊಂಬಂದು ಇಲ್ಲಿ ನಿಲ್ತದೆ, ಇಲ್ಲಿ ಆ ಕಟ್ಟೆ ಹತ್ರ. ನೀವು ಹೆಂಗೆ ಪುಷ್ಪ ಇದೆಲ್ಲ ಸೇಮ್ ಅದೇನೆ. ಸೊ ಅದನ್ನು ತೆಗೆದು ಅವರು ಇಲ್ಲಿ ಮೇಲೆ ಎತ್ತ ಹಾಕೊಂಡು ನಂತರ, ಅವಾಗ ಬ್ರಿಡ್ಜ್ ಇರಲಿಲ್ಲ, ಎಲ್ಲರಿಗೂ ಗೊತ್ತಿದೆ. ಸೊ ಇಲ್ಲಿ ಮತ್ತೆ ಭದ್ರಾವತಿಲಿ ಒಂದೇ ಟೈಮಿಗೆ ಬ್ರಿಡ್ಜ್ ಆಗಿದ್ದು ಬ್ರಿಟಿಷ್ ಕಾಲದಲ್ಲಿ. ಅದಕ್ಕಿಂತ ಮುಂಚೆ ಬ್ರಿಡ್ಜ್ ಇರಲಿಲ್ಲ. ಸೊ ಅಲ್ಲಿ ನದಿ ದಾಟಬೇಕು ಅಂದ್ರೆ ನೀವು ಅಲ್ಲಿ ಅಂಬಿಗರು ಇದ್ರು, ಅವರನ್ನ ಕರ್ಕೊಂಡು ಹೋಗಿ ನಮಗೆ ದಾಟಿಸ್ತಾ ಇದ್ರು. ಆತರ ಅದ್ರ ಬಗ್ಗೆ ಶಾಸನಗಳು ಸಿಗ್ತವೆ. ಸೊ ಮುಂದೆ ಟಿಪ್ಪು ಸುಲ್ತಾನ್ ಸತ್ತ ಮೇಲೆ ಏನು ಬ್ರಿಟಿಷ್ ಆಡಳಿತದವ್ರು ಏನ್ ಮಾಡ್ತಾರೆ ಅಂದ್ರೆ, ಅವ್ರು ಮೈಸೂರು ಆಡಳಿತ ಇದ್ರು, ಇವರೇ ಉಸ್ತುವಾರಿ ನೋಡ್ಕೊತಾ ಇದ್ರು. ಅದರೊಳಗೆ ವಿಶೇಷವಾಗಿ ಕಮಿಷನರ್ ರೂಲ್ ಅಂತ ಬರ್ತದೆ 1831-81. ಸೊ ಅವಾಗ ಏನ್ ಮಾಡ್ತಾರೆ ಈ ಬ್ರಿಟಿಷ್ ಅವ್ರು ಏನ್ ಮಾಡ್ತಾರೆ, ಆ ಅರಮನೆನೇ ಬ್ರಿಡ್ಜ್ ಫಾರೆಸ್ಟ್ ಆಫೀಸ್ ಮಾಡ್ಕೊತಾರೆ. ಯಾಕಂದ್ರೆ ಅಲ್ಲೇ ಎತ್ತಾಕತ್ತಾ ಇದ್ರಲ್ಲ. ಸೊ ಮೈಸೂರು ಮಹಾರಾಜರು ಅವರು ಅಷ್ಟಾದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ, ಕೆಳದಿ ನಾಯಕರು ಇರಲಿಲ್ಲ, ಹೈದರ ತಿಪ್ಪು ಇರಲಿಲ್ಲ. ಹಾಗಾಗಿ ಆ ಏನು ಸಂಗ್ರಹ ಮಾಡ್ತಾ ಇದ್ರು, ಆ ಮರನ ಎತ್ತಿ ಅಲ್ಲೇ ಸಂಗ್ರಹ ಮಾಡ್ತಾ ಇದ್ರು. ಸೊ ಈಸಿಯೆಸ್ಟ್ ಸೇಫೆಸ್ಟ್ ರೂಟ್ ಆಯ್ತದ. ನಂತರ ದಿನಗಳು ಏನಾಗ್ತದೆ, ರಸ್ತೆಗಳು ಅಗಲ ಮಾಡ್ತಾರೆ, ಒಂದೊಂದಾಗಿ ಅಗಲ ಮಾಡ್ತಾ ಹೋದಾಗ ಏನಾಗ್ತದೆ, ಈ ನದಿಯ ಏನು ನದಿಗಳು ಬಿಡ್ತಾ ಇದ್ರು, ಅದು ಕಡಿಮೆ ಆಯ್ತು. ಸೊ ಈ ಸ್ಟೋರಿ ಥೀಮ್ ನಾವು ಇವತ್ತು ಪುಷ್ಪ ಒನ್ನಲ್ಲಿ ಜನ ನೋಡಿರ್ಬೋದು. ಹಾಗಾಗಿ ಈ ಭಾಗದಲ್ಲಿ ಯಾಕೆ ನಾವು ದೋಣಿ ಇರ್ಬೋದು ಯಾಕೆ ತಗೊಂಡು ಹೋಗಲ್ಲ ಅಂದ್ರೆ, ಇದಕ್ಕೆ ಇದೇ ಕಾರಣ,
4: ಬಂಡೆಗಳು ಹೆಚ್ಚು
3: ಹೆಚ್ಚಿರ್ತವೆ, ಆಮೇಲೆ ತಿರುಗಳು ಜಾಸ್ತಿ ಇರ್ತವೆ.
4: ಸರ್, ಈಗೆಲ್ಲ ಸಿನಿಮಾ ಮಾಡ್ತಾರೆ, ಅವಾಗೆಲ್ಲ ಮುಂಚೆ ಇದನ್ನೆಲ್ಲ ರಾಜರು ಮಾಡ್ಬಿಟ್ಟಿದ್ದಾರೆ,
3: ಅದನ್ನೇ ಇವರು ತಗೊಂಡು ಮಾಡ್ತಾ ಇದ್ದಾರೆ ಅಷ್ಟೇ ಬಿಟ್ರೆ. ಸೊ ಪ್ರೇರಣೆ ಇಲ್ಲಿದೆ, ಇದೆಲ್ಲ ಮಾಡ್ಬಿಟ್ಟಿದ್ದಾರೆ ನಮ್ಮವರು. ಮಲ್ನಾಡದವರು ಬಹಳ ಬುದ್ಧಿವಂತರಂತಾನೆ ಹೇಳ್ಬೋದು.
4: ಎಲ್ಲ ಅವಾಗಿನ ಮರಗಳು ಕೂಡ ಈಗ ನದಿಯಲ್ಲಿ ತೇಲ್ತಾ ಇತ್ತ ಅಂದ್ರೆ ನೀವು ಹೇಳೋ
3: ಖಂಡಿತ ಎಲ್ಲ ತೇಲ್ತಾ ಇದ್ವು.
4: ಓಕೆ.
3: ಆಮೇಲೆ ನೋಡಿ, ಬ್ರಿಡ್ಜ್ ಮಾಡೋದು ನಮ್ಮಲ್ಲಿ ಈಗ ಕಲ್ಲಿನ ಬ್ರಿಡ್ಜ್ಗಳು ನಮ್ಮಲ್ಲಿ ಸಾಕಷ್ಟು ಇದಾವೆ. ಈ ಕೆಳದಿ ಅರಸರ ಕಾಲದಲ್ಲಿ ಕಲ್ಲಿನ ಬ್ರಿಡ್ಜ್ಗಳು, ಆಮೇಲೆ ನೀವು ಮಲ್ನಾಡಲ್ಲಿ ಹೋದಾಗ ತೋಟಗಳಿರ್ಬೋದು, ಒಂದೊಂದು ತೋಟ ಹೇಗೆ ಅಂದ್ರೆ ಮಧ್ಯೆ ಹಳ್ಳ ಹೊಳೆ ಹರಿತಾ ಇರ್ತದೆ. ಅಲ್ಲಿಗೆ ಏನು ಸೇತುವೆ ಸರ್ಕಾರ ಬಂದು ಕಟ್ಟಲ್ಲ, ಅದಕ್ಕೆ ಕಲ್ಲಿನ ಸಾರ ಅಂತ ಹೇಳಿ, ಕಲ್ಸಂಕ ಅಂತ ಹೇಳ್ತೀವಿ. ಮರದ್ದು ಅಂದ್ರೆ ಅಡಿಕೆ ಮರದಿರ್ಬೋದು, ಯಾವ್ದೋ ಒಂದು ಅಕೇಶ ನೀಲಿಗೆ ಯಾವ್ದೋ ಒಂದು ಮರ ತಗೊಂಡು ಅದನ್ನ ಅಡ್ಡಡ್ಡ ಹಾಕಿ ಚೆನ್ನಾಗಿ ಮಾಡ್ಕೊಡ್ತಾರೆ. ಅಂದ್ರೆ ಈ ಬ್ರಿಡ್ಜ್ ಮಾಡೋ ಟೆಕ್ನಿಕ್ ಮಲ್ನಾಡದವ್ರಿಗೆ ಮೊದಲಿಂದನೂ ಇದೆ. ಯಾಕಂದ್ರೆ ಇಲ್ಲಿ ಹಳ್ಳ ತೊರೆಗಳು ಜಾಸ್ತಿ ಇರೋದ್ರಿಂದ ಹಿಂದೆ 6 ತಿಂಗಳು ಮಳೆ ಆಗ್ತಾ ಇದ್ದಿದ್ದ. ಸೊ ನೀವು ಒಂದು ಹಳ್ಳಿಯಿಂದ ಒಂದು ಊರಿಂದ ಅಥವಾ ತನ್ನ ಗ್ರಾಮದಿಂದ ತೋಟಕ್ಕೆ ಗದ್ದೆಗೆ ಹೋಗ್ಬೇಕು ಅಂದ್ರೆ ಈ ತರ ದಾಟಬೇಕು ಅಂದ್ರೆ ಸೇತುವೆಗಳು ಮಾಡಲೇಬೇಕಿತ್ತು. ಸೊ ಸರ್ಕಾರವನ್ನು ಅವಲಂಬಿಸ್ತಿರ್ಲಿಲ್ಲ,
4: ಮ್ಯಾನ್ಮೇಡ್ ಸೇತುವೆ.
3: ಸೊ ನದಿಗಳು ತೊರೆಗಳು ಜಾಸ್ತಿ ಇರೋದ್ರಿಂದ ಇಲ್ಲಿ ಸೇತುವೆಗಳು ಜಾಸ್ತಿ, ಅದು ಮ್ಯಾನ್ ಮೇಡ್ ಇಂಡಿಜಿನಿಯಸ್ ಅಂತ ಹೇಳ್ಬೋದು.
4: ಮಲ್ನಾಡವರು ಹುಟ್ಟತಲೆ ಇಂಜಿನಿಯರ್ಸ್.
3: ಇಂಜಿನಿಯರ್ಸ್.
4: ಓಕೆ ಸರ್, ಈಗ ನಮ್ಮ ಕಾವೇರಿ ನದಿಯನ್ನ ಕರ್ನಾಟಕದ ಜೀವನದಿ ಅಂತ ಕರಿತೀವಿ ಆಯ್ತಾ, ನಮ್ಮ ಶಿವಮೊಗ್ಗದ ಜೀವನದಿ ಯಾವುದು ಸರ್?
3: ನೋಡಿ, ಶಿವಮೊಗ್ಗದ ಪಾಲಿಗೆ ಜೀವನದಿ ಖಂಡಿತವಾಗಿ ಶರಾವತಿ. ಸಾಕಷ್ಟು ಜನ ಕೇಳ್ಬೋದು, ತುಂಗೆ ಇದ್ದಾಳೆ, ತುಂಗೆ ಭದ್ರ ಇದ್ದಾಳೆ, ಸೊ ವರದಾ ನದಿ ಇದೆ, ಕುಮದವತಿ ಇದೆ, ಕುಶಾವತಿ ಇದೆ, ಸೊ ಇವೆಲ್ಲ ಯಾಕಲ್ಲ ಅಂತ. ಶರಾವತಿ ಯಾಕೆ ಅಂದ್ರೆ, ಶರಾವತಿ ಹುಟ್ಟೋದು ನಮ್ಮ ಶಿವಮೊಗ್ಗದಲ್ಲೇನೆ. 128 ಕಿಲೋಮೀಟರ್ ಚಲಿಸ್ತಾಳೆ. ಎರಡೇ ಜಿಲ್ಲೆ, ಒಂದು ಶಿವಮೊಗ್ಗ ಜಿಲ್ಲೆ, ಒಂದು ಕೆಳಗಡೆ ಕಾರವಾರ ಜಿಲ್ಲೆ. ಸೊ ತೀರ್ಥಳ್ಳಿ ತಾಲೂಕಿನಲ್ಲಿ ಹುಟ್ಟತಾಳೆ, ನಂತರ ಹೊಸನಗರದ ಮೂಲಕ ಸಾಗರಕ್ಕೆ ಹೋಗ್ತಾಳೆ. ಸೊ ಸಾಗರದಲ್ಲಿ ಜೋಗ ಜಲಪಾತದಿಂದ ಕಳಗ ದುಮುಕ್ತಾಳೆ. ಸೊ ಇದು ಜೋಗ ಜಲಪಾತ ಏನಿದೆ, ಹಿಂದೆ ಗೇರ್ಸೊಪ್ಪ ಫಾಲ್ಸ್ ಅಂತ ಹೇಳ್ತಿದ್ವಿ. ಗೇರ್ಸೊಪ್ಪ ಫಾಲ್ಸ್ ಯಾಕೆ ಜೋಗದ ಗುಂಡಿ ಆಯಿತು ಅಂತ ಅದಕ್ಕೊಂದು ಒಳ್ಳೆ ಕತೆ ಇದೆ. ಸೊ ಕಳಗ ದುಮುಕಿದ ಮೇಲೆ ಹೊನ್ನಾವರ ಮೂಲಕ ಹೋಗಿ ಶರಾವತಿ ಏನಿದೆ ಅರಬ್ಬಿ ಸಮುದ್ರವನ್ನು ಸೇರ್ತಾಳೆ. ಸೊ ಕೇವಲ ಒಂದು 4 ತಾಲೂಕು, 2 ಜಿಲ್ಲೆ, 4 ತಾಲೂಕು, 128 ಕಿಲೋಮೀಟರ್. ಸೊ ಈ ಶಿವಮೊಗ್ಗದ ಅದ್ರೂ ಪ್ರಮುಖವಾದ ನಮ್ಮ 7 ತಾಲೂಕಲ್ಲಿ 3 ತಾಲೂಕು ಏನಿದೆ, ಸೊ ಇಲ್ಲೇ ಹರಿತಾಳೆ. ಸೊ ಅದ್ರ ಜೊತೆಗೆ ಇಲ್ಲಿ ಸಾಕಷ್ಟು ಅರಸರು ಇಲ್ಲಿ ಆಳ್ವಿಕೆ ಮಾಡಿದ್ದಾರೆ. ಆಮೇಲೆ ಈ ಡ್ಯಾಮ್ಗಳು, ಅತಿ ಹೆಚ್ಚು ಡ್ಯಾಮ್ಗಳು ಶಿವಮೊಗ್ಗ ಅಂತಲ್ಲ, ನೀವು ಭಾರತದಲ್ಲಿ ನೋಡಿದಾಗ ಒಂದೇ ನದಿಗೆ ಅತಿ ಹೆಚ್ಚು ಡ್ಯಾಮ್ಗಳು ಪ್ರಾಜೆಕ್ಟ್ಗಳಾಗಿದೆ ಅಂದರೆ ಅದು ಶರಾವತಿ ಆ್ಯಂಡ್ ಅದರ ಉಪನದಿಗಳಿಗೆ. ಇದು ಬಹಳ ವಿಶೇಷ. ಇಡೀ ಭಾರತದಲ್ಲಿ ಒಂದು ನದಿಯನ್ನು ತಿರುಚಿದ್ದು ಯಾವ್ದಾರು ಉಂಟು ಅಂದ್ರೆ ಅದು ನಮ್ಮ ಶಿವಮೊಗ್ಗದಲ್ಲೇನೆ ಮೊಟ್ಟ ಮೊದಲ ಬಾರಿಗೆ. ಈ ಇತ್ತೀಚಿನ ದಿನಗಳಲ್ಲಿ ಶರಾವತಿನ ತಿರುಚಿ ಬೆಂಗಳೂರಿಗೆ ಕರ್ಕೊಂಡು ಹೋಗಬೇಕು ಅಂತ ದೊಡ್ಡ ಗಲಾಟೆ ಆಗಿತ್ತು. ಆದರೆ ಅದಕ್ಕಿಂತ ಮುಂಚೆ ಶರಾವತಿಯ ಒಂದು ಉಪನದಿ ಚಕ್ರ ಮತ್ತು ಸಾವೆಹಕ್ಲನ್ನು 80ರ ದಶಕದಲ್ಲಿ ಅದನ್ನು ತಿರುಚಿ ಶರಾವತಿಗೆ ಸೇರಿಸಿ ಆವಾಗಲೇ ಒಂದು ಯೋಜನೆ ಮಾಡಿದ್ದಾರೆ. ಹಾಗಾಗಿ ನಮ್ಮಲ್ಲಿ ಸಾಕಷ್ಟು ಯೋಜನೆಗಳಿಂದ ಹಿಂದೆ ಮುಂದೆ ವ್ಯತ್ಯಾಸಗಳಾಗಿದ್ದಾವೆ. ಆದರೆ ಶರಾವತಿ ಏನಿದೆ ಖಂಡಿತವಾಗಿ ಮಲೆನಾಡು ಹಾಗೂ ಜೀವ ನಮ್ಮ ಶಿವಮೊಗ್ಗಕ್ಕೆ ಸಂಬಂಧಪಟ್ಟಂಗೆ ಅದು ನಮ್ಮ ಜೀವನದಿ. ಕಾವೇರಿ ಹೇಗೆ ಅವರಿಗೆ ಜೀವನದಿ ಆಗಿದೆ, ನಮಗೆ ಶರಾವತಿನೇ ಜೀವನದಿ ನಮಗೆ.
4: ಓಕೆ, ಕೇಳ್ತಾ ಇದ್ರಲ್ಲ ಸ್ನೇಹಿತರೆ, ನಮ್ಮ ಮಲೆನಾಡಿನವರು ಎಂತ ಇಂಜಿನಿಯರ್ಸ್ ಇದ್ರು, ಆಗ್ಲೇ ಹೇಗೆಲ್ಲ ಅಣೆಕಟ್ಟುಗಳ ಬಗ್ಗೆ ಹೆಚ್ಚು ಯೋಚನೆ ಮಾಡಿದ್ರು, ಜೊತೆಗೆ ನಮ್ಮ ಭಾರತದಲ್ಲೇ ಒಂದು ನದಿಗೆ ಸಾಕಷ್ಟು ಅಣೆಕಟ್ಟು ಕಟ್ಟಿರೋದು ಅಂದ್ರೆ ಅದು ಶರಾವತಿ ನದಿಗೆ ಅಂತ ಹೇಳ್ತಿದ್ರು. ಹಾಗಿದ್ರೆ ಈ ಒಂದು ಕಾರ್ಯಕ್ರಮದಲ್ಲಿ ನದಿಗಳ ಮಹತ್ವದ ಬಗ್ಗೆ ಇನ್ನೊಂದಿಷ್ಟು ಮಾಹಿತಿ ಸಿಗಲಿದೆ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮವನ್ನ ತೆಗೆದುಕೊಂಡು ಬನ್ನಿ. ನೀವು ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ಕೇಳುಗರೆ, ಇವತ್ತಿನ ಪರಿಸರ ಪರಿಚಯ ಕಾರ್ಯಕ್ರಮದಲ್ಲಿ ನದಿಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ತಿಳ್ಕೊಳ್ತಾ ಇದ್ರಿ ಅಲ್ವಾ? ಹೌದು, ನಮ್ಮ ಶಿವಮೊಗ್ಗದಲ್ಲಿ ಈ ಒಂದು ಶರಾವತಿ ನದಿ ಎಲ್ಲಿ ಹುಟ್ಟುತ್ತೆ, ಜೊತೆಗೆ ಇದಕ್ಕೆ ಎಷ್ಟೊಂದೆಲ್ಲ ಅಣೆಕಟ್ಟುಗಳಿದೆ ಅಂತ ಹೇಳಿ ಇತಿಹಾಸ ತಜ್ಞರಾದಂತಹ ಅಜಯ್ ಶರ್ಮಾ ಅವರು ನಮಗೆ ಮಾಹಿತಿಯನ್ನ ನೀಡ್ತಾ ಇದ್ರು. ಇವ್ರ ಜೊತೆ ಮಾತುಕತೆನ ಮುಂದುವರೆಸೋಣ. ಅಜಯ್ ಸರ್, ಈಗ ನೀವೇ ಹೇಳ್ತಿದ್ರಿ ನಮ್ಮ ಶಿವಮೊಗ್ಗದ ಜೀವ ನದಿ ಅಂದ್ರೆ ಅದು ಶರಾವತಿ ನದಿ ಅಂತ. ಹಾಗಿದ್ಮೇಲೆ ಶರಾವತಿ ನದಿಯಿಂದ ಶಿವಮೊಗ್ಗದ ಜನತೆಗೆ ಏನೆಲ್ಲ ಉಪಯೋಗ ಆಗ್ತಾ ಇದೆ, ಅದ್ರ ಬಗ್ಗೆ ತಿಳಿಸ್ಕೊಡ್ಬೋದಾ?
3: ನೋಡಿ, ಶಿವಮೊಗ್ಗದವರಿಗೆ ಏನ್ ಪ್ರಯೋಜನ ಅಂತ ಕೇಳಿದ್ರೆ, ಒಂದು ಬಿಡಿಕಾಸು ಪ್ರಯೋಜನ ಇಲ್ಲ.
4: ಓಕೆ,
3: ಶರಾವತಿಯಿಂದ ದೇಶಕ್ಕೆ ಏನು ಪ್ರಯೋಜನ ಅಂದ್ರೆ ಸಾಕಷ್ಟು ಪ್ರಯೋಜನ ಇದೆ. ಈ ಉದಾಹರಣೆಗೆ ಬೆಂಗಳೂರಲ್ಲಿ ಸಾಕಷ್ಟು ಜನ ಹೇಳ್ತಾರೆ, ಈ ಶರಾವತಿದು ಇದು ಬಂದಾಗ ಬೆಂಗಳೂರು GDP ಏನಿದೆ, GDP ಜಾಸ್ತಿ ಅದಕ್ಕೆ ಇದು ಕೊಡ್ತಾ ಇರೋದು, ನೀಡ್ತಾ ಇರೋರು ಬೆಂಗಳೂರು. ಹಾಗಾಗಿ ಶರಾವತಿ ನೀರು ಬೆಂಗಳೂರಿಗೆ ಬಂದರೆ ಏನು ತೊಂದರೆ ಇಲ್ಲ ಅಂತೇಳಿ. GDPಗೆ ಏನೇ ಇರಲಿ, GDP ಇರ್ಬೋದು, ನಿಮ್ಮ ಸಾಫ್ಟ್ವೇರ್ ಇಂಡಸ್ಟ್ರಿ ಇರ್ಬೋದು, ಏನೇ ಇರಲಿ, ಅಥವಾ ಅಲ್ಲಿ ಇರೋ ಜನಕ್ಕೆ ನೀರು ಮತ್ತು ನೀರಿಗಿಂತ ಜಾಸ್ತಿ ವಿದ್ಯುತ್ ಕೊಡ್ತಾ ಇರೋದೇ ಶರಾವತಿ. ನಮಗೇನು ಸಿಕ್ಕಿಲ್ಲ. ನಾನು ಅದೇ ಹೇಳಿದೆ ನೋಡಿ, ನದಿಗಳೇ ಹಾಗೆ, ಶರಾವತಿ ಇರ್ಬೋದು, ಶರಾವತಿ ಕಣಿವೆಯಲ್ಲಿ ಅಕ್ಕಪಕ್ಕ ಇರ್ಬೋದು ನೀವು. ಸೊ ಆ ಕಾಡುಗಳೆಲ್ಲ ನೈಸರ್ಗಿಕ ಕಾಡು ಹೋಗ್ಬಿಟ್ಟಿದೆ MPM ಆದಮೇಲೆ. ಸೊ ಆ ಕಾಡು MPM ಕಟಾವು ಆದಮೇಲೆ ಈಗಲೇ ಅಕೇಶ ಕಾಡುಗಳಾಗಿದ್ದಾವೆ. ಅಕೇಶ ಕಾಡಿಂದ ನೀರಿಗೇನು ಬೆನಿಫಿಟ್ ಇಲ್ಲ. ಆಮೇಲೆ ಸಾಗರ, ತೀರ್ಥಳ್ಳಿ, ಆಮೇಲೆ ಹೊಸನಗರ, ಏನು ಈ ಭಾಗದಲ್ಲಿ ಶರಾವತಿ ಹರಿತಾಳೆ, ಅಲ್ಲಿ ಸಾಕಷ್ಟು ಹಳ್ಳಿಗಳು, ಅಕ್ಕಪಕ್ಕ ಹಳ್ಳಿಗಳಲ್ಲಿ ಇವತ್ತಿಗೂ 365 ದಿನ ಕರೆಂಟ್ ಇರಲ್ಲ. ಮಳೆಗಾಲ ಬಂತು ಅಂದರೆ 15 ದಿನ, 1 ತಿಂಗಳು ಗಟ್ಟಲೆ ಕರೆಂಟ್ ಇರಲ್ಲ. ಆಮೇಲೆ ಮೊಬೈಲ್ ತರಂಗಗಳಿಲ್ಲ. ಸೊ ಸಾಕಷ್ಟು ಸಮಸ್ಯೆಗಳಿದ್ದಾವೆ. ಸೊ ಆ ಶರಾವತಿ ನದಿಯ ಕಣಿವೆಯಲ್ಲಿ ಅಥವಾ ಆ ಮುಳುಗಡೆಯಿಂದ, ನಾನು ಹೇಳಿದೆ ಸಾಕಷ್ಟು ಡ್ಯಾಮ್ಗಳಿದ್ದಾವೆ ಅಂತ. ಸೊ ಆ ಮುಳುಗಡೆಯಿಂದ ಏನು ಒಂದಲ್ಲ ಎರಡಲ್ಲ ಮೂರು ಸರಿ ತಮ್ಮ ಜಾಗವನ್ನು ಬದಲಾಯಿಸಿದವರಿದ್ದಾರೆ, ಅವರಿಗೂ ಏನು ಉಪಯೋಗ ಆಗಿಲ್ಲ. ಶಿವಮೊಗ್ಗ ಜಿಲ್ಲೆಗೂ ಏನು ಉಪಯೋಗ ಆಗಿಲ್ಲ, ಯಾಕಂದರೆ ಶರಾವತಿ ಇಲ್ಲಿ ನೀರಾವರಿನ ನಾವು ಕೊಡಲಿಕ್ಕಾಗಲ್ಲ, ಚಾನೆಲ್ಗಳನ್ನು ಕೊಡಲಿಕ್ಕಾಗಲ್ಲ. ಅದೇ ಚೆನ್ನಗಿರಿ ಇರ್ಬೋದು, ದಾವಣಗೆರೆ, ಅಲ್ಲೆಲ್ಲ ಚಾನೆಲ್ಗಳು ಮಾಡ್ಬೋದು. ಸೊ ನಮಗಿಲ್ಲಿ ಮಳೆ ಆಶ್ರಿತ ನೀರೇ ಅಥವಾ ನದಿ ಹೊಳೆ ನೀರೇ
4: ಬರಬೇಕು.
3: ಸೊ ಶರಾವತಿಯಿಂದ ನಮಗೇನು ಉಪಯೋಗ ಆಗಿಲ್ಲ ಬಿಟ್ಟರೆ ಶರಾವತಿ ಉಳಿದವರಿಗೆ ಉಪಯೋಗ ಆಗಿದೆ. ಆದರೆ ನಮ್ಮ ಹೆಮ್ಮೆಯ ನದಿ, ಜೀವ ನದಿ ಆದಂದ್ರೆ ಶರಾವತಿನೇ ನಮಗೆ. ಕಾವೇರಿ ಅಷ್ಟೇ ನಮಗೆ ಬಹಳ ಹೆಮ್ಮೆ ಪಡುವ ವಿಷಯ ಏನಂದ್ರೆ ಶರಾವತಿನೇ ನಮಗೆ ಜೀವ ನದಿ, ನಮ್ಮ ಅಸ್ತಿತ್ವ ಅಂತಾನೆ ಹೇಳ್ಬೋದು. ಶರಾವತಿ ಇಲ್ಲದೆ ನಮ್ಮ ಅಸ್ತಿತ್ವನೇ ಇಲ್ಲ. ಹೇಗೆ ಪಶ್ಚಿಮ ಘಟ್ಟ ಇರ್ಬೋದು, ಶರಾವತಿ ಇರ್ಬೋದು, ಇದು ನಮ್ಮ ಅಸ್ತಿತ್ವಕ್ಕೆ ಒಂದು ಕೈಗನ್ನಡಿ ಅಂತಾನೆ ಹೇಳ್ಬೋದು. ಅಷ್ಟು ಇಂಪಾರ್ಟೆಂಟ್ ನಮಗೆ ಶರಾವತಿ ನದಿ ಅಂದ್ರೆ.
4: ಖಂಡಿತ ಕೇಳ್ತಾ ಇದ್ರಲ್ಲ ಸ್ನೇಹಿತರೆ, ನಮ್ಮ ಶಿವಮೊಗ್ಗದ ಜೀವ ನದಿ ಶರಾವತಿ ನದಿ. ಈ ನದಿ ಕರ್ನಾಟಕದಾದ್ಯಂತ ಹೆಚ್ಚು ಪ್ರಯೋಜನಕಾರಿಯಾಗಿದೆ, ಅದು ಹೇಗೆ ಅನ್ನೋದ್ರ ಬಗ್ಗೆ ಕೂಡ ನಮ್ಮ ಅಜಯ್ ಕುಮಾರ್ ಶರ್ಮಾ ಅವರು ಹೇಳ್ತಿದ್ರು. ಹಾಗಿದ್ರೆ ನಾವು ಮುಂದಿನ ಕಾರ್ಯಕ್ರಮದಲ್ಲಿ, ಅಂದ್ರೆ ಮುಂದಿನ ಸಂಚಿಕೆಯಲ್ಲಿ, ಈ ಶರಾವತಿ ನದಿಯಲ್ಲಿ ಉಗಮ ಆಗುತ್ತೆ, ಹೇಗೆಲ್ಲ ಮುಂದುವರಿಯುತ್ತೆ, ಎಷ್ಟು ಅಡಿ ಅಗಲ ಇದೆ, ಏನೆಲ್ಲ ಇದರಿಂದ ವಿಶೇಷತೆಗಳಿದೆ, ಅದ್ರ ಬಗ್ಗೆ ಎಲ್ಲ ಹೆಚ್ಚು ತಿಳ್ಕೊಳ್ಳೋಣ ಸರ್. ನೆಕ್ಸ್ಟ್ ಇದ್ರ ಬಗ್ಗೆ ಹೇಳ್ಬೇಕು ಸರ್.
3: ಖಂಡಿತ ಹೇಳ್ತೀನಿ. ಆಮೇಲೆ ಆಗ್ಲೇ ಹೇಳಿದ್ದೆ ಈ ಗೇರ್ ಫಾಲ್ಸ್ ಜೋಗ ಫಾಲ್ಸ್ ಹೇಗಾಯ್ತು ಅಂತೇಳಿ. ಸೊ ಅದು ಹಿಂದೆ ರಾಜಕೀಯ ಕಥೆನೇ ಇದೆ, ಅದು ಅದನ್ನ ಹೇಳ್ತೀನಿ ಮುಂದಿನ ಸಂಚಿಕೆಯಲ್ಲಿ.
4: ಸೊ ಈ ಒಂದು ಇಂಟ್ರೆಸ್ಟಿಂಗ್ ವಿಷಯಗಳನ್ನ ನೀವು ಕೇಳಬೇಕು ಅಂದ್ರೆ ನೆಕ್ಸ್ಟ್ ಎಪಿಸೋಡ್ ತನಕ ವೇಟ್ ಮಾಡಲೇಬೇಕು ಸರ್. ಇವತ್ತು ಇಷ್ಟೆಲ್ಲ ಮಾಹಿತಿಯನ್ನ ನೀಡಿದಕ್ಕಾಗಿ ನಿಮಗೆ ಆತ್ಮೀಯ ಧನ್ಯವಾದಗಳು ಸರ್.
3: ಥ್ಯಾಂಕ್ ಯು ವೆರಿ ಮಚ್.
0: ಓಕೆ, ಕೇಳಿದ್ರಲ್ಲ ಸ್ನೇಹಿತರೆ, ಅಜಯ್ ಕುಮಾರ್ ಶರ್ಮಾ ಅವರು ನದಿಗಳ ಬಗ್ಗೆ ಎಷ್ಟೊಂದೆಲ್ಲ ಮಾಹಿತಿಯನ್ನ ಹಂಚಿಕೊಂಡಿರುವಂತ ಹಾಗೆ ಸರ್ ಹೇಳ್ತಾ ಇದ್ರು. ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಏನು ನದಿಗಳ ಬಗ್ಗೆ ಮಾತಾಡ್ತೀವಿ ಆಗ ಶರಾವತಿಯ ಉಗಮದ ಬಗ್ಗೆ, ಜೊತೆಗೆ ಈ ಗೇರು ಸೊಪ್ಪೆ ಜಲಪಾತದ ಬಗ್ಗೆ ಕೂಡ ಮಾಹಿತಿಯನ್ನ ಹಂಚಿಕೊಳ್ತೀನಿ ಅಂತ. ನಾನಂತೂ ಆ ಮಾಹಿತಿಯನ್ನ ಕೇಳೋದಕ್ಕೆ ಕಾಯ್ತಾ ಇದ್ದೀನಿ, ಜೊತೆಗೆ ನೀವು ಕೂಡ ಕೇಳ್ತಾ ಇದ್ದೀರಾ ಅಂತ ಅನ್ಕೊಂಡು. ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸೋ ಸಮಯ ಕೂಡ ಬಂದಿದೆ. ಕಾರ್ಯಕ್ರಮ ಹೇಗನ್ನಿಸ್ತು? ಈ ಒಂದು ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ 9686096279 ಸಂಖ್ಯೆ ಮತ್ತೊಮ್ಮೆ 9686096279 ಈ ಒಂದು ಸಂಖ್ಯೆಗೆ ಕಳಿಸಿ ಅಂತ ಹೇಳ್ತಾ ನಾನು ನಿಮ್ಮ ಆರ್ಜೆ ಅರ್ಪಿತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಸಿಗ್ತೀನಿ. ನೀವು ಇದುವರೆಗೂ ಕೇಳಿದ್ದು ಪರಿಸರ ಪರಿಚಯ ಕಾರ್ಯಕ್ರಮ, ಹಾಗೆಯೇ ಯಾವಾಗ್ಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ನಾನು ಸಾಮಾನ್ಯವಾಗಿ ತುಂಬಾ ಸಮಾಧಾನದಿಂದ ಇರೋ ವ್ಯಕ್ತಿ, ಆದ್ರೆ ಪ್ರೆಸೆಂಟೇಶನ್ ಕೊಡುವಾಗ ಜಾನ್ವಿ ಕುಸಿದ್ ಬಿದ್ದುದನ್ನ ನೋಡಿದೆ. ನನಗೆ ಶಾಕ್ ಆಯ್ತು, ನನ್ ಕೈ ಕಾಲೇ ಆಡ್ಲಿಲ್ಲ.
1: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಟೋಲ್ ಫ್ರೀ ಸಂಖ್ಯೆ 1800-309-0309 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
2: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
3: ಹೂನೆ ರೆಡಿ ಆಗ್ತಾ ಇದೆ.
2: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
1: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
0: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ. ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕೆ.
4: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
0: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
4: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
0: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
4: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
0: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
4: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
0: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
5: ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಎಲ್ರು ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟ್ರಾವೆಲಿಂಗ್ ಅಂದ್ರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ? ಎಲ್ರಿಗೂ ಕೂಡ ಟ್ರಾವೆಲಿಂಗ್ ಇಷ್ಟ ಆಗೇ ಆಗುತ್ತೆ ಅಲ್ವಾ? ಹಾಗೆ ಒಬ್ಬೊಬ್ರು ಒಂದೊಂದು ರೀತಿಯ ಪ್ಲೇಸ್ಗಳಿಗೆ ಟ್ರಾವೆಲ್ ಮಾಡೋದಕ್ಕೆ ಇಷ್ಟಪಡ್ತಾರೆ ಅಂತಾನೆ ಹೇಳ್ಬೋದು. ಕೆಲವರು ಬೆಟ್ಟ, ಗುಡ್ಡ, ನದಿ, ಬೀಚಸ್ ಅಂತ ಹೋದ್ರೆ, ಇನ್ನು ಕೆಲವರು ಐತಿಹಾಸಿಕ, ಪಾರಂಪರಿಕ ಕ್ಷೇತ್ರಗಳು, ಧಾರ್ಮಿಕ ಕ್ಷೇತ್ರಗಳಿಗೆ ವಿಸಿಟ್ ಮಾಡಲಿಕ್ಕೆ ಹೋಗ್ತಾರೆ. ಒಟ್ಟಿನಲ್ಲಿ ಎಲ್ರಿಗೂ ಕೂಡ ಇಷ್ಟ ಆಗೋದು ಅಂತ ಹೇಳಿದ್ರೆ ಈ ಟ್ರಾವೆಲಿಂಗ್. ಟ್ರಾವೆಲಿಂಗ್ನ ಮಾಡ್ತಾ ಇರಬೇಕು, ಯಾಕೆಂದ್ರೆ ನಮ್ಮ ಒಂದು ಲೈಫ್ ರಿಫ್ರೆಶ್ಮೆಂಟ್ಗೋಸ್ಕರ. ಹಾಗೆ ಹೊಸದೇನೋ ಒಂದು ಮಾಡಬೇಕು ಅಂತ ಅನ್ಕೊಳ್ಳೋರು ಟ್ರಾವೆಲಿಂಗ್ ಮಾಡಿದ್ರೆ ಒಂದು ಹೊಸ ಎನರ್ಜಿ ಬರುತ್ತೆ, ಲೈಫಲ್ಲಿ ಏನಾದರೂ ಮಾಡಬೇಕು ಅಂತ ಅನ್ಸೋದಕ್ಕೆ ಶುರುವಾಗುತ್ತೆ. ಸೊ ಹಾಗಾಗಿ ನಮ್ಮ ಮನಸ್ಸಲ್ಲಿರೋ ನೋವನ್ನೆಲ್ಲ ಮರೆತು ಖುಷಿ ಖುಷಿಯಾಗಿರ್ಬೇಕು ಅಂದರೆ ಆಗಾಗ ಟ್ರಾವೆಲಿಂಗ್ ಮಾಡ್ತಾ ಇರಬೇಕು ಅಂತಲೇ ಹೇಳ್ಬೋದು. ಹಾಗೆ ಈ ಥರ ನೈಸರ್ಗಿಕ ಪ್ಲೇಸ್ ಇರ್ಬೋದು ಅಥವಾ ಧಾರ್ಮಿಕ ಕ್ಷೇತ್ರಗಳಿಗೆಲ್ಲ ಹೋದಾಗ ನಮ್ಮ ಒಂದು ಪಾಸಿಟಿವ್ ಎನರ್ಜಿ ಕೂಡ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಆದ್ರಿಂದ ದೂರ ದೂರ ಹೋಗಬೇಕು ಅಂತಿಲ್ಲ, ಯಾವುದೋ ವಿದೇಶದಲ್ಲಿರೋ ಪ್ಲೇಸ್ಗಳಿಗೋ ಅಥವಾ ಬೇರೆ ದೂರದಲ್ಲಿರೋ ಪ್ಲೇಸ್ಗಳಿಗೋ ಹೋಗ್ಬೇಕು ಅಂತಿಲ್ಲ. ಮನೆಯ ಸುತ್ತಮುತ್ತಲೇ ಅನೇಕ ಪ್ರವಾಸಿ ತಾಣಗಳಿರುತ್ತೆ. ಸೊ ಅಂತಹ ತಾಣಗಳಿಗೆ ಹೋದ್ರೂ ಕೂಡ ನಮಗೆ ಒಂದು ರಿಲ್ಯಾಕ್ಸೇಷನ್ ಸಿಗುತ್ತೆ, ಹಾಗೆ ಒಂದು ಖುಷಿ ಸಿಗುತ್ತೆ, ಹಾಗೆ ಹೊಸ ಹೊಸ ಜಾಗಗಳ ಬಗ್ಗೆ ಇನ್ಫಾರ್ಮೇಶನ್ ಕೂಡ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನ ಒಂದು ಅದ್ಭುತವಾಗಿರುವಂತಹ ಸ್ಥಳಕ್ಕೆ ಕರ್ಕೊಂಡು ಹೋಗೋಣ ಅಂತ ಇದ್ದೀನಿ. ನನ್ನ ಜೊತೆ ಟ್ರಾವೆಲ್ ಮಾಡೋದಕ್ಕೆ ನೀವೆಲ್ಲರೂ ಕೂಡ ರೆಡಿ ಇದ್ದೀರಾ ಅಲ್ವಾ?
2: ಇವತ್ತು ಒಂದು ಅದ್ಭುತವಾಗಿರುವ ಬೆಟ್ಟಕ್ಕೆ ನಿಮ್ಮನ್ನ ಕರ್ಕೊಂಡು ಹೋಗೋಣ ಅಂತ ಇದ್ದೀನಿ. ಹೌದು, ನಾನಿವತ್ತು ನಿಮ್ಮನ್ನ ಎಲ್ಲಿಗಪ್ಪ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾನಿವತ್ತು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇರುವುದು ಚಿಕ್ಕಮಗಳೂರು ಜಿಲ್ಲೆಯ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನದಲ್ಲಿ ಇರುವಂತಹ ಒಂದು ಬೆಟ್ಟಕ್ಕೆ. ಹೌದು, ಈ ಬೆಟ್ಟದ ಹೆಸರು ಗಂಗಡಿ ಕಲ್ ಅಥವಾ ಗಂಗಡಿ ಕಲ್ಲು ಅಂತ ಹೇಳಿ. ಗಂಗಡಿ ಕಲ್ಲು ಬೆಟ್ಟ ಹೇಗಿದೆ, ಇಲ್ಲಿನ ವಿಶೇಷತೆ ಏನು, ಈ ಹೆಸರು ಇಲ್ಲಿಗೆ ಬರುವುದಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ಎಲ್ಲ ಒಂದಿಷ್ಟು ಮಾಹಿತಿಯನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣ. ಈ ಒಂದು ಗಂಗಡಿ ಕಲ್ಲು ಪ್ರದೇಶ ಏನಿದೆ, ಇದು ಅತ್ಯಂತ ಸುಂದರವಾಗಿರುವ, ಹಸಿರುಮಯವಾಗಿರುವ, ಪ್ರಶಾಂತವಾದ ಚಾರಣದ ತಾಣವಾಗಿದೆ. ಇದು ಪಶ್ಚಿಮ ಘಟ್ಟಗಳ ಮಂಜು ಮುಸುಕಿದ ಬೆಟ್ಟಗಳು, ಹಚ್ಚ ಹಸಿರಿನ ಹುಲ್ಲುಗಾವಲು ಮತ್ತು ನಿಸರ್ಗ ಸೌಂದರ್ಯಕ್ಕೆ ತುಂಬಾನೇ ಹೆಸರುವಾಸಿಯಾಗಿದೆ. ಹಾಗೆ ಚಿಕ್ಕಮಗಳೂರು ಅಂತಿದ್ದ ಹಾಗೆ ಹಸಿರೇ ನೆನಪಾಗುತ್ತೆ, ಅದರಲ್ಲೂ ಕುದುರೆಮುಖ ಅಂತಿದ್ದ ಹಾಗೆ ಇನ್ನು ತಂಪಾದ ವಾತಾವರಣ ಇರಬಹುದು, ಹಾಗೆ ಸುತ್ತಲೂ ಕೂಡ ಹಸಿರೇ ಕಾಣಿಸುತ್ತೆ ಅಲ್ವಾ. ಅಂತಹ ಒಂದು ದಟ್ಟ ಕಾನನದ ಮಧ್ಯೆ ಇರುವಂತಹ ಬೆಟ್ಟವೇ ಗಂಗಡಿ ಕಲ್ಲು ಬೆಟ್ಟ. ಹಾಗೆ ಇದು ಕುದುರೆಮುಖ ಅರಣ್ಯ ಪ್ರದೇಶಕ್ಕೆ ಬರುತ್ತೆ. ಇಲ್ಲಿಗೆ ಟ್ರಕ್ ಮಾಡಬೇಕು ಅಂತ ಹೇಳಿದ್ರೆ ಸುಮಾರು 8-10 ಕಿಲೋಮೀಟರ್ ಚಾರಣವನ್ನು ಮಾಡಬೇಕಾಗುತ್ತೆ. ಹಾಗಿದ್ರೆ ಗಂಗಡಿ ಕಲ್ಲು ಬೆಟ್ಟದ ಬಗ್ಗೆ, ಇಲ್ಲಿನ ವಿಶೇಷತೆಯ ಬಗ್ಗೆ, ಇಲ್ಲಿಗೆ ಹೋಗ್ಬೇಕು ಅಂದ್ರೆ ಹೇಗೆ ಹೋಗ್ಬೇಕು, ಇಲ್ಲಿ ಪರ್ಮಿಷನ್ ತಗೋಬೇಕಾ, ಪರ್ಮಿಷನ್ ತಗೋಬೇಕು ಅಂದ್ರೆ ಎಲ್ಲಿ ತಗೋಬೇಕು ಏನು ಅನ್ನೋದ್ರ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನ ತಿಳಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ, ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನಾನು ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ఎస్, వెల్కమ్ బ్యాక్ టు రేడియో శివమొగ్గ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನಿವತ್ತು ಮಾತನಾಡ್ತಾ ಇದ್ದಿದ್ದು ಗಂಗಡಿ ಕಲ್ಲು ಬಗ್ಗೆ. ಹಾಗೆ ಗಂಗಡಿ ಕಲ್ಲು ಟ್ರಕ್ ಹೇಗಿರುತ್ತೆ ಏನೋ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿಸ್ತಾ ಇದೆ. ಹಾಗಿದ್ರೆ ಗಂಗಡಿ ಕಲ್ಲು ಬೆಟ್ಟದ ಬಗ್ಗೆ ಅಥವಾ ಶಿಖರದ ಬಗ್ಗೆ, ಇಲ್ಲಿನ ವಿಶೇಷತೆಯ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಈ ಗಂಗಡಿ ಕಲ್ಲು ಶಿಖರ ಏನಿದೆ, ಇದು ಸುಮಾರು 4,806 ಅಡಿಗಳಷ್ಟು ಎತ್ತರದಲ್ಲಿದೆ. ಮತ್ತು ಮೇಲಿನಿಂದ ಕಾಣುವ ನೋಟ ಸಂಪೂರ್ಣವಾಗಿ ತುಂಬಾ ಅದ್ಭುತವಾಗಿರುತ್ತೆ. ಹಾಗೆ ಸುತ್ತಲೂ ಕೂಡ ಶೋಲಾ ಕಾಡುಗಳಿಂದ ಆವೃತವಾಗಿದೆ ಈ ಒಂದು ಸುಂದರವಾದಂತಹ ಬೆಟ್ಟ. ಇನ್ನು ನೀವು ಬೆಟ್ಟ ಹತ್ತಿದ್ರೆ ಅಲ್ಲಿನ ವ್ಯೂ ಹೇಗಿರುತ್ತಪ್ಪ ಅಂತ ಹೇಳಿದ್ರೆ, ಕುದುರೆ ಮುಖ ಕಾಡುಗಳನ್ನ ಸಂಪೂರ್ಣವಾಗಿ ನೋಡಬಹುದು. ಕುದುರೆ ಮುಖವನ್ನ ನೀವು ಆ ಬೆಟ್ಟದಲ್ಲಿ ಹತ್ತಿ ನೋಡಬಹುದಾಗಿದೆ. ಒಂದು ಕಡೆ ಕ್ಯಾತನ್ಮಕ್ಕಿ ಬೆಟ್ಟವನ್ನ ನೋಡಬಹುದು, ಮತ್ತೆ ಇನ್ನೊಂದು ಕಡೆ ಕುರಿಂಜಾಲ್ ಮತ್ತೆ ವಾಲಿ ಕುಂಜವನ್ನ ಕೂಡ ನೋಡಬಹುದಾಗಿದೆ. ಕುರಿಂಜಾಲ್ ಬೆಟ್ಟವೂ ಕೂಡ ಕುದುರೆ ಮುಖದಲ್ಲೇ ಇರುವಂತಹ ಬೆಟ್ಟವಾಗಿದೆ. ಹಾಗೆ ಕ್ಯಾತನ್ಮಕ್ಕಿ ಬೆಟ್ಟ ಏನಿದೆ, ಇದು ಹೊರನಾಡಿಗೆ ತುಂಬಾನೇ ಸಮೀಪದಲ್ಲಿ ಇರುವಂತಹ ಒಂದು ಬೆಟ್ಟವಾಗಿದೆ. ಸೊ ನೀವೇನಾದ್ರೂ ಈ ಗಂಗಡಿ ಕಲ್ಲು ಬೆಟ್ಟವನ್ನು ಹತ್ತುತ್ತೀರಾ ಅಂದರೆ ಈ ಎರಡೂ ಬೆಟ್ಟಗಳು ಕೂಡ ನಿಮಗೆ ಅಲ್ಲೇ ಅಕ್ಕಪಕ್ಕದಲ್ಲಿ ಕಾಣಿಸುತ್ತೆ. ಇನ್ನು ಈ ಕಾಡುಗಳು ಉಷ್ಣವಲಯದ ಮಲೆನಾಡಿನ ಕಾಡುಗಳಾಗಿದ್ದು, ಎತ್ತರದ ಪರ್ವತ ಪ್ರದೇಶಗಳಲ್ಲಿ ಇಳಿಜಾರಾದ ಹುಲ್ಲುಗಾವಲುಗಳ ನಡುವೆ ಕಣಿವೆಗಳಲ್ಲಿ ಕಂಡುಬರುತ್ತೆ. ಈ ಕಾಡಿನಲ್ಲಿ ನಡೆದಾಡುವಾಗ ತುಂಬಾನೇ ಖುಷಿ ಕೊಡುತ್ತೆ. ಹಾಗೆ ತಂಪಾದ ಗಾಳಿ ಬೀಸ್ತಾ ಇರುತ್ತೆ, ಮನಸ್ಸಿಗೆ ಒಂದು ರೀತಿಯ ಮುದ ಕೊಡುತ್ತೆ. ಹಾಗೆ ನೀವೇನಾದರೂ ತುಂಬ ಸ್ಟ್ರೆಸ್ಸಿಂದ, ವರ್ಕ್ ಸ್ಟ್ರೆಸ್ಸಿಂದ ಅಥವಾ ಅದೇ ಲೈಫ್ ಸ್ಟೈಲಿಂದ ಬೇರೆ ಬೋರ್ ಆಗಿದ್ರೆ, ಖಂಡಿತ ಇಲ್ಲಿಗೆ ಬಂದರೆ ನಿಮಗೆ ಒಂದು ಒಳ್ಳೆ ರಿಫ್ರೆಶ್ಮೆಂಟ್ ಅಂತೂ ಸಿಗುತ್ತೆ ಅಂತಲೇ ಹೇಳಬಹುದು. ಹಾಗೆ ಇಲ್ಲಿ ಅನೇಕ ರೀತಿಯ ವನ್ಯಜೀವಿಗಳು ಕೂಡ ಇರ್ತವೆ. ಸೊ ಹಾಗೆ ನೀವಿಲ್ಲಿ ಹೋದರೆ ಅಲ್ಲೇ ಹತ್ತಿರದಲ್ಲೇ ಕೆಲವೊಂದಿಷ್ಟು ಸಾಕಷ್ಟು ಸಂಖ್ಯೆಯ ಕೋತಿಗಳು ಇಲ್ಲಿರುತ್ತೆ. ಅಲ್ಲದೆ ಮುಖ್ಯವಾಗಿ ನೀವಿಲ್ಲಿ ಕಾಡು ಕೋಣಗಳನ್ನು ನೋಡಬಹುದು. ಕುದುರೆ ಮುಖದಲ್ಲಿ ಹೋಗ್ತಾ ಇದ್ರೆ ನಿಮಗೆ ಆಚೆ ಈಚೆ ಕೆಲವೊಮ್ಮೆ ಕಾಡು ಕೋಣಗಳು ಕಂಡು ಬರುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ. ಸೊ ಹಾಗೆ ನೀವಿಲ್ಲಿಗೆ ಹೋಗಬೇಕು ಅಂದರೆ ಮುಖ್ಯವಾಗಿ ನೀವು ಯಾರನ್ನಾದರೂ ಗೈಡ್ನ ಕರ್ಕೊಂಡು ಹೋಗೋದು ತುಂಬಾ ಮುಖ್ಯವಾಗುತ್ತೆ. ಅದೇ ಊರಿನವ್ರನ್ನ ಕರ್ಕೊಂಡು ಹೋಗೋದು ತುಂಬಾ ಮುಖ್ಯವಾಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಅವರಿಗೆ ಸಾಮಾನ್ಯವಾಗಿ ಗೊತ್ತಿರುತ್ತೆ ಯಾವ ಪ್ರದೇಶದಲ್ಲಿ ಕಾಡು ಪ್ರಾಣಿಗಳು ಬರುತ್ತೆ, ಹಾಗೆ ಯಾವ ಟೈಮ್ನಲ್ಲಿ ಬರುತ್ತೆ ಅನ್ನೋದ್ರ ಬಗ್ಗೆ ಗೊತ್ತಿರೋದ್ರಿಂದ ನೀವು ಅಲ್ಲಿಂದ ಯಾರನ್ನಾದರೂ ಟ್ರಕ್ ಗೈಡ್ನ ಕರ್ಕೊಂಡು ಹೋಗೋದು ತುಂಬಾ ಮುಖ್ಯವಾಗುತ್ತೆ. ಹಾಗೆ ಇಲ್ಲಿ ಕೆಲವೊಂದಿಷ್ಟು ಗ್ರೇ ಹಾರ್ನ್ ಬಿಲ್ ಇರ್ಬೋದು, ಮಲಬಾರ್ ಟ್ರೋಗನ್ ಮತ್ತು ಆರೆಂಜ್ ಹೆಡ್ಡೆಡ್ ಥ್ರಶ್ನಂತಹ ವಿವಿಧ ಪಕ್ಷಿ ಪ್ರಭೇದಗಳನ್ನ ಕೂಡ ನೋಡಬಹುದು. ಇನ್ನು ಮುಖ್ಯವಾಗಿ ಹಾಗೆ ಶೀಲ್ ಟೇಲ್ಗಳು ಮತ್ತು ಮಲಬಾರ್ ಪಿಟ್ಟ ವೈಪರ್ಗಳಂತಹ ವಿವಿಧ ಹಾವು ಪ್ರಭೇದಗಳನ್ನು ಕೂಡ ಇಲ್ಲಿ ಕಾಣಬಹುದಾಗಿದೆ. ಹಾಗಿದ್ರೆ ಈ ಒಂದು ಗಂಗಡಿ ಕಲ್ಲು ಬಗ್ಗೆ, ಇಲ್ಲಿನ ವಿಶೇಷತೆಯ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನು ತಿಳಿಸ್ತೀನಿ. ಆದರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊಬರೋಣ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ಇವತ್ತು ನಾನು ಮಾತನಾಡ್ತಾ ಇದ್ದದ್ದು, ನಾನು ತಿಳಿಸ್ಕೊಡ್ತಾ ಇದ್ದದ್ದು ಯಾವ ಪ್ಲೇಸ್ನ ಬಗ್ಗೆ ಅಂತ ಹೇಳಿದ್ರೆ ಗಂಗಡಿ ಕಲ್ಲು ಬಗ್ಗೆ. ಹಾಗಿದ್ರೆ ಗಂಗಡಿ ಕಲ್ಲಿಗೆ ಗಂಗಡಿ ಕಲ್ಲು ಅಂತ ಹೆಸರು ಬರಲಿಕ್ಕೆ ಕೂಡ ಒಂದು ಕಾರಣ ಇದೆ. ಹಾಗಿದ್ರೆ ಈ ಗಂಗಡಿ ಕಲ್ಲಿಗೆ ಯಾಕೆ ಈ ಹೆಸರು ಬಂದಿದೆ ಅಂತ ನೋಡೋದಾದ್ರೆ, ಈ ಗಂಗಡಿ ಕಲ್ಲು ಅನ್ನುವಂತಹ ಹೆಸರು ಮೊದಲು ಇರಲಿಲ್ಲ. ಈ ಪ್ಲೇಸ್ಗೆ ಗಂಗೆಗೆ ಅಡಿಗಲ್ಲು ಅಂತ ಹೇಳಿ ಇತ್ತು. ಯಾಕೆ ಗಂಗೆಗೆ ಅಡಿಗಲ್ಲು ಅಂದ್ರೆ ಏನು ಅಂತ ಕೇಳಿದ್ರೆ, ಪವಿತ್ರ ಗಂಗೆಯ ಮೂಲ ಅಥವಾ ಅಡಿಪಾಯ ಅನ್ನುವಂತಹ ಒಂದು ಹೆಸರು ಇಲ್ಲಿಗೆ ಇತ್ತು. ಹಾಗೆಯೇ ನದಿಗಳ ಉಗಮ ಸ್ಥಾನ ಇದಾಗಿದೆ. ಪಶ್ಚಿಮ ಘಟ್ಟಗಳ ಈ ಪರ್ವತ ಶ್ರೇಣಿಯಲ್ಲಿ ಪ್ರಸಿದ್ಧ ನದಿಗಳಾದ ತುಂಗಭದ್ರಾ ಮತ್ತು ನೇತ್ರಾವತಿ ನದಿಗಳು ಉಗಮವನ್ನು ಪಡೆಯುತ್ತೆ. ನದಿಗಳು ಅಥವಾ ಪವಿತ್ರ ಜಲವನ್ನು ಗಂಗೆ ಅಂತ ಹೇಳಿ ಕರೆಯುವಂತಹ ರೂಢಿ ಇದೆ. ಇರನ್ನ ನಾವು ಗಂಗೆ ಅಂತೀವಲ್ವಾ, ಸೊ ಹಾಗಾಗಿ ಗಂಗೆಯ ಉಗಮ ಸ್ಥಾನ ಅಂದರೆ ನೀರಿನ ಉಗಮ ಸ್ಥಾನ ಆಗಿರೋದ್ರಿಂದ, ಹಾಗೆ ಈ ಪವಿತ್ರ ನೀರು ಹುಟ್ಟುವ ಕಲ್ಲುಗಳ ಬೆಟ್ಟ ಅನ್ನುವಂತಹ ಅರ್ಥ ಕೂಡ ಇದೆ. ಹಾಗಾಗಿ ಈ ಒಂದು ಹೆಸರು ಬಂದಿದೆ. ಮೊದಲು ಗಂಗೆಗೆ ಅಡಿಕಲ್ಲು, ಬಾಯಿಂದ ಬಾಯಿಗೆ ಹರಡ್ತಾ ಹರಡ್ತಾ ಕೊನೆಗೆ ಗಂಗಡಿ ಕಲ್ಲು ಅನ್ನುವಂತಹ ಹೆಸರು ಇಲ್ಲಿಗೆ ಬಂದಿದೆ. ಹಾಗಿದ್ರೆ ಗಂಗಡಿ ಕಲ್ಲಿಗೆ ನೀವು ಹೋಗಬೇಕು ಅಂದರೆ ಎಲ್ಲಿಂದ ಟ್ರಕ್ ಪ್ರಾರಂಭಿಸಬೇಕು, ಹೇಗೆ ಹೋಗಬೇಕು, ಎಲ್ಲಿಗೆ ಹೋಗಬೇಕು ಅನ್ನೋದ್ರ ಬಗ್ಗೆ ಎಲ್ಲ ನೋಡೋದಾದರೆ, ಇಲ್ಲಿ ಒಟ್ಟು 3 ವ್ಯೂ ಪಾಯಿಂಟ್ಗಳಿದೆ. ಅರಣ್ಯ ಚೆಕ್ಪೋಸ್ಟ್ನಿಂದ ಮೊದಲ ವ್ಯೂ ಪಾಯಿಂಟಿಂದ ಎರಡನೇ ವ್ಯೂ ಪಾಯಿಂಟ್ಗೆ ಚಾರಣವನ್ನು ಮಾಡೋದು ಸ್ವಲ್ಪ ಮಟ್ಟಿಗೆ ಕಷ್ಟವಾಗಿರುತ್ತೆ. ಎರಡನೇ ವ್ಯೂ ಪಾಯಿಂಟಿಂದ ಗಂಗಡಿ ಕಲ್ಲು ಬೆಟ್ಟಕ್ಕೆ ತುಂಬಾ ಕಷ್ಟವಾದಂತಹ ಹಾದಿ ಇರುತ್ತೆ. ಸೊ ಆದರೂ ಕೂಡ ನೀವು ಚಾರಣ ಮಾಡಿ ಅಭ್ಯಾಸ ಇದೆ, ಬೇರೆ ಬೇರೆ ಬೆಟ್ಟಗಳನ್ನೆಲ್ಲ ಹತ್ತಿದ್ದೀರಾ ಅಂದರೆ ಇಲ್ಲಿಗೆ ಹತ್ತೋದು ಅಂತ ಏನು ಕಷ್ಟ ಆಗುವುದಿಲ್ಲ. ಹಾಗೆಯೇ ನೀವು ಗಂಗಡಿ ಕಲ್ಲಿಗೆ ಹೋಗ್ತೀರಾ ಅಂತ ಹೇಳಿದ್ರೆ ಆದಷ್ಟು ಬೇಗ ಚಾರಣವನ್ನು ಪ್ರಾರಂಭಿಸುವುದು ತುಂಬಾ ಮುಖ್ಯವಾಗುತ್ತೆ. ಹಾಗೆ ನಿಮಗೆ ಇಲ್ಲಿ ಹೋಮ್ಸ್ಟೇಗಳು, ರೆಸಾರ್ಟ್ಗಳು ಕೂಡ ಲಭ್ಯ ಇರುತ್ತೆ. ನೀವು ಕುದುರೆ ಮುಖದಲ್ಲಿ ಕೂಡ ಸಿಗುತ್ತೆ, ಇಲ್ಲ ಸಂಸ್ಥೆಯಲ್ಲಿ ಕೂಡ ನಿಮಗೆ ಅನೇಕ ಹೋಮ್ಸ್ಟೇಗಳು ಮತ್ತು ರೆಸಾರ್ಟ್ಗಳು ಇದೆ. ಇಲ್ಲಾಂದರೆ ನೀವು ಕಳಸಕ್ಕೆ ಬಂದು 2 ಡೇಸ್ ಟ್ರಿಪ್ ಮಾಡ್ತೀರಾ ಅಂತ ಹೇಳಿದ್ರೆ, ಕಳಸ ಸುತ್ತಮುತ್ತಲೂ ಇರುವಂತಹ ಟ್ರಾವೆಲಿಂಗ್ ಪ್ಲೇಸ್ಗೆ ವಿಸಿಟ್ ಮಾಡಿ ನಂತರದಲ್ಲಿ ನೀವು ಕುದುರೆ ಮುಖ ಸುತ್ತಮುತ್ತಲೂ ಇರುವಂತಹ ಪ್ಲೇಸಸ್ಗಳನ್ನ ಎಕ್ಸ್ಪ್ಲೋರ್ ಮಾಡಬಹುದಾಗಿದೆ. ನಿಮಗೆ ಬೆಳಗ್ಗೆ 6 ಗಂಟೆಯಿಂದ 10 ಗಂಟೆವರೆಗೆ ಚಾರಣವನ್ನು ಪ್ರಾರಂಭಿಸುವುದಕ್ಕೆ ಅನುಮತಿ ಇದೆ. ನೀವು ಮಧ್ಯಾಹ್ನ 1 ಗಂಟೆಯೊಳಗೆ ಶಿಖರವನ್ನು ತಲುಪಬಹುದು. ಮಧ್ಯಾಹ್ನ 1 ಗಂಟೆಗೆ ಇದರಿಂದ ನೀವು ಹೋಗಬಹುದಾಗಿದೆ. ಹಾಗಿದ್ರೆ ಸುತ್ತಮುತ್ತಲೂ ಇನ್ನು ಯಾವೆಲ್ಲ ಪ್ಲೇಸಸ್ಗಳು ಇದೆ ಅಂತ ಹೇಳಿದ್ರೆ, ಕುದುರೆಮುಖ ಚಾರಣ ಚಿಕ್ಕಮಗಳೂರು ಜಿಲ್ಲೆ ಪಶ್ಚಿಮ ಘಟ್ಟದ ಹೃದಯ ಭಾಗದಲ್ಲಿದೆ. ಕುದುರೆಮುಖ ಚಾರಣ ತುಂಬಾ ಅದ್ಭುತವಾಗಿರೋ ತಾಣವಾಗಿದೆ. ಇದು ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನದ ವ್ಯಾಪ್ತಿಗೆ ಬರುತ್ತೆ. ಈ ಪಶ್ಚಿಮ ಘಟ್ಟಗಳಲ್ಲಿ 2ನೇ ಅತಿ ದೊಡ್ಡ ವನ್ಯಜೀವಿ ಸಂರಕ್ಷಿತ ಪ್ರದೇಶವಾಗಿದೆ. ಇನ್ನು ನೀವು ಕುರಿಂಜಾಲ್ ಟ್ರಕ್ ಮಾಡಬಹುದು. ಇದು ಸುಮಾರು ಸಮುದ್ರ ಮಟ್ಟದಿಂದ 5,751 ಅಡಿ ಎತ್ತರದಲ್ಲಿದೆ. ಶಿಖರಕ್ಕೆ ಟ್ರಕ್ಕಿಂಗ್ ಮಾಡುವುದ್ರ ಮೂಲಕ ಹೋಗಬಹುದಾಗಿದೆ. ಬಲ್ಲಾಳರಾಯನ ದುರ್ಗಾಚಾರಣ ಮಾಡಬಹುದು. ಬಲ್ಲಾಳರಾಯನ ದುರ್ಗಾಚಾರಣವು ಬೆಂಗಳೂರಿನಿಂದ ಕೇವಲ 280 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆ ಆನೆಗುಡ್ಡ ಚಾರಣವನ್ನು ಕೂಡ ಮಾಡಬಹುದಾಗಿದೆ. ಅನೇಕ ಜನರಿಗೆ ಇದು ತಿಳಿಯದೇ ಇರುವಂತಹ ಒಂದು ಹಿಡನ್ ಪ್ಲೇಸ್ ಆಗಿದೆ. ಆನೆಗುಡ್ಡ ಚಾರಣ ಪಶ್ಚಿಮ ಘಟ್ಟಗಳ ಪ್ರದೇಶದಲ್ಲೇ ಬರುತ್ತೆ. ಇದು ಆನೆ ಆಕಾರದಲ್ಲಿ ಇರೋದ್ರಿಂದ ಇದಕ್ಕೆ ಆನೆಗುಡ್ಡ ಅಂತ ಹೇಳಿ ಕೂಡ ಹೆಸರು ಬಂದಿದೆ. ಹಾಗೆ ನೀವು ಹೊರನಾಡು ದೇವಾಲಯಕ್ಕೆ ಹೋಗಬಹುದು. ಚಿಕ್ಕಮಗಳೂರು ಜಿಲ್ಲೆಯ ಒಂದು ಅದ್ಭುತವಾಗಿರುವಂತಹ ದೇವಾಲಯ, ಪ್ರಸಿದ್ಧ ದೇವಾಲಯ ಇದಾಗಿದೆ. ಸೊ ಹಾಗಾಗಿ ನೀವು ಈ ಎಲ್ಲ ಪ್ಲೇಸ್ಗಳಿಗೆ ಕೂಡ ಹೋಗಬಹುದಾಗಿದೆ. ಸ್ನೇಹಿತರೆ, ಇದಿಷ್ಟು ಕೂಡ ಗಂಗಡಿ ಕಲ್ಲು ಪ್ರದೇಶದ ಕುರಿತಾದಂತಹ ಒಂದಿಷ್ಟು ಮಾಹಿತಿಯಾಗಿತ್ತು. ಈ ಎಲ್ಲ ಮಾಹಿತಿ ನಿಮಗೆ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮದ ಬಗ್ಗೆ ನಿಮಗಿರುವ ಅನಿಸಿಕೆ ಅಭಿಪ್ರಾಯವನ್ನು ನಮ್ಮ ಸಂಖ್ಯೆ 9606096860962799 ಈ ಸಂಖ್ಯೆಗೆ ಮೆಸೇಜ್ ಮಾಡುವುದರ ಮೂಲಕ ಇಲ್ಲ ವಾಯ್ಸ್ ನೋಟ್ನ ಕಳಿಸೋದ್ರ ಮೂಲಕ ಕೂಡ ತಿಳಿಸಬಹುದಾಗಿದೆ. ಹಾಗೆ ನಾನೀಗ ಹೊರಡ್ತಾ ಇದ್ದೀನಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ನೀವಿಷ್ಟೊತ್ತು ಕೇಳಿದ್ದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಯಾವಾಗಲೂ ಕೂಡ ಹೀಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ನಿಮ್ಮ ಲಿವರ್ ಸುರಕ್ಷಿತವಾಗಿದ್ಯಾ?
1: ಹೆಪಟೈಟಿಸ್ ಯಾವುದೇ ಲಕ್ಷಣ ತೋರದೆ ಒಳಗೊಳಗೆ ಲಿವರ್ ಅನ್ನು ನಾಶಪಡಿಸಬಹುದು.
0: ಇದೇ ಜುಲೈ 28ರ ವಿಶ್ವ ಹೆಪಟೈಟಿಸ್ ದಿನದ ಪ್ರಯುಕ್ತ ಶಿವಮೊಗ್ಗದ ಅತ್ಯಾಧುನಿಕ ಸುಶೋಧ ಇನ್ಸ್ಟಿಟ್ಯೂಟ್ ಆಫ್ ಗ್ಯಾಸ್ಟ್ರೋ ಎಂಟ್ರೋಲಜಿ ನಿಮಗಾಗಿ ತರುತ್ತಿದೆ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರ.
1: ಜುಲೈ 26ರಿಂದ ಆಗಸ್ಟ್ 1ರವರೆಗೆ ಸವಳಂಗ ರಸ್ತೆಯಲ್ಲಿರುವ ಸುಶೋಧ ಆಸ್ಪತ್ರೆಯಲ್ಲಿ ಉಚಿತ ಹೆಪಟೈಟಿಸ್ ಬಿ ಮತ್ತು ಸಿ ತಪಾಸಣೆ ಹಾಗೂ ಹೆಪಟೈಟಿಸ್ ಬಿ ಲಸಿಕೆ ಉಚಿತವಾಗಿ ಸಿಗಲಿದೆ.
0: 18ರಿಂದ 60 ವರ್ಷದ ಪ್ರತಿಯೊಬ್ಬರು, ವಿಶೇಷವಾಗಿ ಮಧುಮೇಹ, ಸ್ಥೂಲಕಾಯ ಅಥವಾ ಇತರ ಸಮಸ್ಯೆ ಇರುವವರು, ಲಿವರ್ ರೋಗ ಹಾಗೂ ಕ್ಯಾನ್ಸರ್ನಿಂದ ರಕ್ಷಣೆ ಪಡೆಯಲು ಇದು ಸೂಕ್ತ ಸಮಯ.
1: ನೆನಪಿಡಿ, ಸೀಮಿತ ಲಸಿಕೆಗಳು ಮಾತ್ರ ಲಭ್ಯವಿದ್ದು ಪೂರ್ವ ನೋಂದಣಿ ಕಡ್ಡಾಯವಾಗಿದೆ. ತಡ ಮಾಡಬೇಡಿ, ಈಗಲೇ 8277736455ಗೆ ಕರೆ ಮಾಡಿ, ನಿಮ್ಮ ಉಚಿತ ಲಸಿಕೆ ಕಾಯ್ದಿರಿಸಿ.
0: ನಿಮ್ಮ ಆರೋಗ್ಯವಂತ ಲಿವರ್ಗೆ ಸುಶೋಧ ಆಸ್ಪತ್ರೆಯ ಬಲ ನೀಡಿ.
2: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲಾ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
3: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
4: ಹೂನೆ, ರೆಡಿ ಆಗ್ತಾ ಇದೆ.
3: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
0: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕೆಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
1: ಯಾರು ಮಧ್ಯವರ್ತಿಗಳಿಲ್ಲದೇ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಇಂದೇ ಬನ್ನಿ ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
5: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಸಾಹಿತ್ಯ ಲೋಕ ಕಾರ್ಯಕ್ರಮ. ಸ್ನೇಹಿತರೆ, ಜೀವನ ಅನ್ನುವಂಥದ್ದು ಯಾವ ಸಮಯದಲ್ಲಿ ಹೇಗೆ ಯಾವ ರೀತಿ ತಿರುವುಗಳನ್ನು ಪಡ್ಕೊಳ್ಳುತ್ತೆ ಅನ್ನೋದು ಗೊತ್ತಾಗಲ್ಲ ಅಲ್ವಾ? ಕೆಲವೊಂದು ಸಮಯದಲ್ಲಿ ಅನಿರೀಕ್ಷಿತ ಘಟನೆಗಳಿಂದ ಸಾಕಷ್ಟು ಬಗೆಯಲ್ಲಿ ಬದಲಾವಣೆಗಳನ್ನು ಕೂಡ ಕಾಣ್ತೀವಿ. ಅದೇ ರೀತಿಯ ಬದಲಾವಣೆ ಕೂಡ ಇಲ್ಲಿ ದ್ಯಾವುಡು ಅನ್ನುವಂಥವರು ಕೂಡ ಕಾಣ್ತಾರೆ. ಸ್ನೇಹಿತರೆ, ಈ 6 ವರ್ಷದ ದ್ಯಾವುಡು ಅನ್ನುವವರು ಕೂಲಿ ಗೆಲಸದವರ ಮಗ ಆಗಿರ್ತಾರೆ. ಇವರು ಆಂಧ್ರ ಪ್ರದೇಶದ ಒಂದೂರಿನ ಕೊಳಚೆ ಪ್ರದೇಶವಾಸಿಯಾಗಿರ್ತಾರೆ. ಸ್ಲಮ್ ಏರಿಯಾ ಹುಡುಗ ಈ ದ್ಯಾವುಡು ಆಗಿರ್ತಾನೆ. ದ್ಯಾವುಡು ಅವರಿಗೆ 6 ವರ್ಷ. ಸ್ನೇಹಿತರೆ, ನಾನಾಗಲೇ ಹೇಳ್ದಾಗೆ ಒಂದೂರಿನ ಕೊಳಚೆ ನಿವಾಸಿ ಇವರು, ಸ್ಲಮ್ ಏರಿಯಾದಲ್ಲಿರ್ತಾರೆ. ಈ ಸ್ಲಮ್ ಏರಿಯಾದಲ್ಲಿ ಇದ್ದಾರೆ ಅನ್ನುವಂತಹ ಮಾತನ್ನೇ ಕೇಳಿ ಗೊತ್ತಾಗಿರುತ್ತೆ ಇವರು ಬಡತನದಲ್ಲಿ ಇರ್ತಾರೆ ಅಂತ. ಊಟಕ್ಕೂ ಕೂಡ ಕಷ್ಟ ಇರುತ್ತೆ. ಒಂದೊತ್ತಿನ ಊಟಕ್ಕೆ ಕಷ್ಟಪಡ್ತಾ ಇರುವಂತಹ ಕುಟುಂಬ ಹೇಗೆ ಮಕ್ಕಳಿಗೆ ವಿದ್ಯಾಭ್ಯಾಸ ಕಲಿಸ್ಲಿಕ್ಕೆ ಸಾಧ್ಯವಾಗುತ್ತೆ? ಕಷ್ಟ ಆಗತ್ತೆ ಅಲ್ವಾ? ಊಟಕ್ಕೆ ಇಲ್ಲ, ಇನ್ನೇನು ಮಕ್ಕಳ ಎಜುಕೇಷನ್ಗೆ ಅಂತ ಖರ್ಚು ಮಾಡೋಕ್ಕಾಗತ್ತೆ. ಸೊ ಇಲ್ಲಿ ಕೂಡ ಅದೇ ಪರಿಸ್ಥಿತಿ ಉಂಟಾಗತ್ತೆ. ದ್ಯಾವುಡಿಗೂ ಕೂಡ ಯಾವುದೇ ರೀತಿಯ ಶಿಕ್ಷಣ ಸಿಗೋದಿಲ್ಲ. ಇದೇ ಕಾರಣಕ್ಕೆ ಈ ದ್ಯಾವುಡು ಅನ್ನುವಂತಹ 6 ವರ್ಷದ ಹುಡುಗ ಅಡ್ಡಾದಿಡ್ಡಿಯಾಗಿ ಬೆಳೀತಾನೆ. ಅಡ್ಡಾದಿಡ್ಡಿಯಾಗಿ ಅಂದರೆ ಸ್ನೇಹಿತರೆ, ಹೇಗೆಗೋ ಮಾತಾಡೋದು, ಕೆಟ್ಟ ಭಾಷೆ ಕಲಿಯೋದು, ಕೆಟ್ಟವರ ಸಹವಾಸ ಮಾಡೋದು, ಕೆಟ್ಟ ಅಭ್ಯಾಸಗಳನ್ನು ರೂಢಿಸ್ಕೊಳ್ಳೋದು, ಅಂದರೆ ಕೆಟ್ಟ ಬೈಗುಳ ಮಾತಾಡೋದು, ಕೆಟ್ಟ ಚಟಗಳನ್ನು ಅಳವಡಿಸ್ಕೊಳ್ಳೋದು, ಈ ರೀತಿ ಅಭ್ಯಾಸವನ್ನು ಮಾಡ್ಕೊಳ್ತಾನೆ 6 ವರ್ಷದ ದ್ಯಾವುಡು ಅನ್ನುವಂತಹ ಹುಡುಗ. ಈ ವಿಷಯಕ್ಕೆ ಸಂಬಂಧಪಟ್ಟಾಗೆ ಒಮ್ಮೆ ಸಿಟ್ಟಿಗೆದ್ದಂತಹ ಅವರ ತಂದೆ ತಾಯಿ ಇಬ್ಬರು ಕೂಡ ಸರಿಯಾಗಿ ಹೊಡೆದ್ಬಿಡ್ತಾರೆ ದ್ಯಾವುಡುಗೆ. ಇದೇ ವಿಷಯಕ್ಕೆ ತುಂಬನೇ ಬೇಸರ ಪಟ್ಕೊಂಡಂತಹ ದ್ಯಾವುಡು ರೈಲ್ವೆ ಸ್ಟೇಷನ್ಗೆ ಹೋಗ್ಬಿಡ್ತಾರೆ. ರೈಲ್ವೆ ಸ್ಟೇಷನ್ಗೆ ಹೋಗಿ ಯಾವುದೋ ಒಂದು ರೈಲನ್ನು ಹತ್ತಿ ಕುಳಿತುಬಿಡ್ತಾರೆ. ಆ ರೈಲನ್ನು ಹತ್ತಿ ಕುಳಿತಂತಹ ಈ ಹುಡುಗನಿಗೆ ತುಂಬನೇ ನಿದ್ದೆ ಬಂದ್ಬಿಡತ್ತೆ. ರೈಲಲ್ಲೇ ನಿದ್ದೆ ಮಾಡಿಬಿಡ್ತಾರೆ.
6: ದ್ಯಾವುಡಿಗೆ ಎಚ್ಚರ ಆದಾಗ ರೈಲು 100 ಮೈಲಿ ಹೋಗ್ಬಿಟ್ಟಿರತ್ತೆ ಸ್ನೇಹಿತರೆ, ಪ್ರಯಾಣ ಮಾಡಿರತ್ತೆ. ಅದೇ ಸಮಯಕ್ಕೆ ದ್ಯಾವುಡು ಹತ್ರ ಟಿಕೆಟ್ ಇಲ್ಲ ಅಂತ ಅಲ್ಲಿ ಕೂಡ ಬೈದು ಒದ್ದು ಒಡೆದು ಕೆಳಗಿಳಿಸ್ತಾರೆ. ದ್ಯಾವುಡು ಅನ್ನುವಂತಹ ಹುಡುಗನನ್ನು ಟ್ರೈನಿನಿಂದ ಇಳಿಸಿದ್ದು ಒರಿಸ್ಸಾದ ಭುವನೇಶ್ವರದಲ್ಲಿ. ನಿರ್ಗತಿಕನಾಗಿರ್ತಾನೆ, ಹೊಸ ಪ್ರಪಂಚ, ಹೊಸ ಊರು. ಇಷ್ಟು ದಿವಸ ಸ್ಲಮ್ನಲ್ಲಿ ಅವರ ತಂದೆ ತಾಯಿ ಒಟ್ಟಿಗೆ ಇದ್ದಂತಹ ದ್ಯಾವುಡು ಒರಿಸ್ಸಾದ ಭುವನೇಶ್ವರ ಸ್ಥಳಕ್ಕೆ ಬಂದಿಳಿದಾಗ ತುಂಬನೇ ಆಶ್ಚರ್ಯ ಅವನಿಗಾಗಿರುತ್ತೆ. ಹೊಟ್ಟೆಪಾಡಿಗಾಗಿ ಭಿಕ್ಷಾಟನೆಯನ್ನು ಮಾಡ್ತಾನೆ, ಸಣ್ಣ ಪುಟ್ಟ ಕೂಲಿ ಕೆಲಸ ಮಾಡ್ತಾನೆ, ರೈಲ್ವೆ ಭೋಗಿಗಳನ್ನು ಒರೆಸ್ತಾನೆ, ಫ್ಲಾಟ್ಫಾರಂನಲ್ಲೇ ಕೆಲಸ ಮಾಡ್ತಾ ಇರ್ತಾನೆ, ಅಲ್ಲೇ ಫ್ಲಾಟ್ಫಾರಂನಲ್ಲೇ ನೈಟ್ ಮಲಗ್ತಾ ಇರ್ತಾನೆ. ಮೈ ಮೇಲೆ ಕೊಳಕು ಬಟ್ಟೆ, ಬಾಯಲ್ಲಿ ಬರೀ ಕೆಟ್ಟ ಭಾಷೆ, ಬೀಡಿಯನ್ನು ಸೇತಾ ಇರ್ತಾನೆ, ಇಸ್ಪೀಟ್ ಆಡ್ತಾ ಇರ್ತಾನೆ. ಹೀಗೆ ಅವನಿಗೆ 11 ವರ್ಷ ಆಗೋಗತ್ತೆ. ಈ ರೀತಿಯಲ್ಲಿ ದ್ಯಾವುಡು ಅವರ ಜೀವನ ನಡೀತಾ ಇರುತ್ತೆ. 6 ವರ್ಷದ ಬಾಲಕ 11 ವರ್ಷದವರೆಗೂ ಈ ರೀತಿ ಜೀವನವನ್ನು ಕಳೀತಾನೆ. ಇದೇ ಸಮಯದಲ್ಲಿ ಮಧ್ಯ ವಯಸ್ಸಿನ ಶಾಲಾ ಅಧ್ಯಾಪಕಿಯೊಬ್ಬರು ಪ್ರತಿದಿನ ರೈಲಿನಲ್ಲಿ ಪ್ರಯಾಣ ಮಾಡ್ತಾ ಇರ್ತಾರೆ. ಈ ದ್ಯಾವುಡು ಹೋಗಿ ಅವ್ರ ಹತ್ರ ಭಿಕ್ಷೆ ಬೇಡ್ತಾನೆ. ಆಗ ಆ ಅಧ್ಯಾಪಕಿ ಬೈತಾರೆ, ಅಲ್ಲಪ್ಪ ಇಷ್ಟೊಂದು ವಯಸ್ಸಿದೆ, ಇನ್ನೂ ಚಿಕ್ಕೇಜ್ ಹುಡುಗ, ಯಾಕೋ ಭಿಕ್ಷೆ ಬೇಡ್ತಾ ಇದೀಯಾ, ಯಾಕೆ ನೀನು ಓದ್ತಾ ಇಲ್ಲ, ನಿನಗೆ ಓದಲಿಕ್ಕೆ ಬರೀಲಿಕ್ಕೆ ಇಷ್ಟ ಇಲ್ವಾ, ಓದೋದು ಬರೆಯೋದು ಬಿಟ್ಟು ನೀನ್ಯಾಕೆ ಈ ಥರ ಭಿಕ್ಷೆ ಬೇಡ್ತಾ ಇದೀಯಾ ಅಂತ ಆ ಅಧ್ಯಾಪಕಿ ಕೇಳ್ತಾರೆ. ಆಗ ತುಂಬಾ ಸಿಟ್ಟು ಬರುತ್ತೆ ದ್ಯಾವುಡು ಅವರಿಗೆ. ಈತ ಸಿಟ್ಟಿನಿಂದ ಹೇಳ್ತಾನೆ, ನಮ್ಮಂಥ ಫ್ಲಾಟ್ಫಾರಮಿನ ಭಿಕಾರಿ ಮಕ್ಕಳಿಗೆ ಶಾಲೆಯಲ್ಲಿದೆ, ನಮ್ಗ್ಯಾರು ಓದು ಬರಹ ಕಲಿಸ್ತಾರೆ ಅಂತ ಮತ್ತೆ ಪ್ರಶ್ನೆಯನ್ನು ಮಾಡ್ತಾನೆ ದ್ಯಾವುಡು. ಆಗ ಆ ಅಧ್ಯಾಪಕಿ, ಸರಿ ಹಾಗಾದ್ರೆ ನಾನು ನಿನಗೆ ವಿದ್ಯೆ ಕಲಿಸ್ತೀನಿ, ನಾನು ನಿನಗೆ ಶಿಕ್ಷಣ ಕೊಡ್ತೀನಿ, ನಿನಗೆ ಕಲೀಲಿಕ್ಕೆ ಇಷ್ಟ ಇದೆಯಾ ಅಂತ ಆ ಅಧ್ಯಾಪಕಿ ಕೇಳ್ತಾರೆ. ಅದಕ್ಕೆ ದ್ಯಾವುಡು, ಖಂಡಿತವಾಗ್ಲೂ ಕಲಿತೀನಿ, ನನಗೆ ಶಿಕ್ಷಣ ನೀವು ಕಲಿಸ್ತೀನಿ ಅಂದರೆ ನಾನ್ಯಾಕೆ ಬೇಡ ಅಂತೀನಿ, ಇವತ್ತಿಂದನೇ ಕಲಿಸೆ ಅಂತ ದ್ಯಾವುಡು ಹೇಳ್ತಾನೆ. ಹಾಗಿದ್ರೆ ನಾನಿವತ್ತು ಡ್ಯೂಟಿ ಮುಗಿಸ್ಕೊಂಡು ಬರ್ತೀನಿ, ನಾಳೆ ಬೆಳಗ್ಗೆಯಿಂದ ನಿನಗೆ ವಿದ್ಯಾಭ್ಯಾಸವನ್ನು ಕಲಿಸ್ಲಿಕ್ಕೆ ನಾನು ರೆಡಿಯಾಗಿ ಬರ್ತೀನಿ, ನೀನು ಇದೇ ಫ್ಲಾಟ್ಫಾರಂನಲ್ಲೇ ಇಲ್ಲೇ ನಿಂತಿರಬೇಕು ಅಂತ ಹೇಳಿ ಹೋಗ್ತಾರೆ. ಮರುದಿನ ಬೆಳಗ್ಗೆ ಆ ಅಧ್ಯಾಪಕಿ ಬರ್ತಾರೆ ಸ್ನೇಹಿತರೆ. ಫ್ಲಾಟ್ಫಾರಂನ ಮೂಲೆ ಒಂದರಲ್ಲಿ ಈ ದ್ಯಾವುಡು ಕುಳಿತಿರ್ತಾನೆ. ಇವನನ್ನು ಕೂರಿಸ್ಕೊಂಡು ಅ ಹೇಳ್ಕೊಡ್ತಾರೆ ಆ ಅಧ್ಯಾಪಕಿ. ಅ ಹೇಳ್ಕೊಟ್ಟ ನಂತರ ಪದ್ಯಗಳನ್ನು ಹಾಡಿಸ್ತಾರೆ. ದ್ಯಾವುಡಿಗೆ ಸಾಕಷ್ಟು ಪುಸ್ತಕಗಳನ್ನು ಕೂಡ ತಂದುಕೊಡ್ತಾರೆ. ಅದೇ ಸಮಯಕ್ಕೆ ಅವರು ಟ್ರೈನು ಬಂದಾಗ ಅವರು ಕೂಡ ಹೋಗಿ ಡ್ಯೂಟಿ ಮುಗಿಸ್ಕೊಂಡು ಬರ್ತಿರ್ತಾರೆ. ಮತ್ತೆ ಮರುದಿನ ದ್ಯಾವುಡು ಸಿದ್ಧವಾಗಿ ನಿಂತಿರ್ತಾನೆ, ಮತ್ತೆ ಅಕ್ಷರಾಭ್ಯಾಸ ಜೊತೆಗೆ ಸಂಖ್ಯೆಗಳನ್ನು ಹೇಳ್ಕೊಡ್ತಾರೆ. ಅಷ್ಟೇ ಅಲ್ಲದೆ ಆ ಪುಸ್ತಕಗಳ ಒಟ್ಟೊಟ್ಟಿಗೆ ಅವನಿಗೆ ಹೊಸ ಬಟ್ಟೆ ಮತ್ತು ಸೋಪು ತಂದುಕೊಡ್ತಾರೆ. ಯಾವಾಗೂ ಕೊಳಕು ಬಟ್ಟೆ ಹಾಕ್ಕೊಂಡು ಕೊಳಕು ಕೊಳಕಾಗಿ ಇರ್ತಾನೆ ದ್ಯಾವುಡು. ಅದನ್ನು ನೋಡಿದಂತಹ ಆ ಅಧ್ಯಾಪಕಿ ಆ ಕೆಲಸವನ್ನು ಕೂಡ ಮಾಡ್ತಾರೆ. ನಾಳೆಯಿಂದ ನೀನು ನೀಟಾಗಿ ಬರಬೇಕು, ಸ್ನಾನ ಮಾಡಿಕೊಂಡು ಈ ಹೊಸ ಬಟ್ಟೆಯನ್ನು ಹಾಕ್ಕೊಂಡು ಬಾ ಅಂತ ಹೇಳಿ ಹೊರಡ್ತಾರೆ. ಮಾರನೇ ದಿನ ಏನಾಗುತ್ತಪ್ಪ ಅಂದರೆ ದ್ಯಾವುಡು ಜೊತೆಗೆ ಮತ್ತಿಬ್ಬರು ಹುಡುಗರು ಕೂಡ ಬರ್ತಾರೆ, ಮೇಡಮ್ ನಮಗೂ ಕೂಡ ಒಂದಿಷ್ಟು ವಿಷಯಗಳನ್ನು ತಿಳಿಸ್ಕೊಡಿ ಅಂತ. ಕೆಲವೇ ದಿನಗಳಲ್ಲಿ ಈ ರೀತಿಯಲ್ಲಿ ಅವನ ಮಾತಿದೆ ಅಲ್ವಾ ಸ್ನೇಹಿತರೆ, ಹನಿ ಹನಿ ಗೂಡಿದ್ರೆ ಹಳ್ಳ, ತೆನೆ ತೆನೆ ಸೇರಿದ್ರೆ ಬಳ್ಳ ಅಂತ. ದ್ಯಾವುಡಿನಿಂದ ಶುರುವಾದಂತಹ ಆ ವಿದ್ಯಾಭ್ಯಾಸ ಕೆಲವೇ ದಿನಗಳಲ್ಲಿ 20ಕ್ಕೆ ಏರತ್ತೆ, ಮಕ್ಕಳ ಸಂಖ್ಯೆ 20 ಆಗತ್ತೆ. ತಪ್ಪದೇ ಆ ಅಧ್ಯಾಪಕಿ ಪ್ರತಿದಿನ ಕೂಡ ಆ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡ್ತಾ ಇರ್ತಾರೆ. ಇದೇ ರೀತಿಯಲ್ಲಿ 1980ರಲ್ಲಿ ಒರಿಸ್ಸಾದಲ್ಲಿ ಫ್ಲಾಟ್ಫಾರ್ಮ್ ಶಾಲೆಗಳು ಆರಂಭ ಆಗತ್ತೆ ಸ್ನೇಹಿತರೆ. ಈ ಫ್ಲಾಟ್ಫಾರ್ಮ್ ಶಾಲೆಗಳು 1980ರಲ್ಲಿ ಒರಿಸ್ಸಾದಲ್ಲಿ ಆರಂಭ ಆಗಿದ್ದು ಹೀಗೆ. ಆ ಪುಣ್ಯವಂತ ಮಹಿಳೆ ಯಾರಪ್ಪ ಅಂದರೆ ಇಂದರ್ಜಿತ್ ಕುರಾನ. ಇವರು ನಿವೃತ್ತ ಸೇನಾಧಿಕಾರಿಯ ಪತ್ನಿ. ಇವರು ಕೂಡ ಒಂದು ಸಂಸ್ಥೆಯನ್ನು ಕಟ್ತಾರೆ, ಅದೇ ರುಚಿಕಾ ಸೋಷಿಯಲ್ ಸರ್ವಿಸ್ ಆರ್ಗನೈಜೇಷನ್ ಅನ್ನುವಂತಹ ಸಂಸ್ಥೆ ಇವರ ಹೆಸರಾಗಿದೆ. ಮುಂದುವರಿತ ಸ್ನೇಹಿತರೆ, ಇವರು 20 ಫ್ಲಾಟ್ಫಾರ್ಮ್ ಶಾಲೆಗಳನ್ನು, 75 ಸ್ಲಮ್ ಶಾಲೆಗಳನ್ನು, 25 ನರ್ಸರಿ ಶಾಲೆಗಳನ್ನ ನಡೆಸ್ತಾರೆ. ಇವರ ಸಂಸ್ಥೆ RSSO ಅಂದ್ರೆ ರುಚಿಕಾ ಸೋಷಿಯಲ್ ಸರ್ವಿಸ್ ಆರ್ಗನೈಜೇಷನ್ ಅನ್ನುವಂತಹ ಸಂಸ್ಥೆ ಇಷ್ಟೆಲ್ಲ ಶಾಲೆಗಳನ್ನ ನಡೆಸ್ತಾ ಇದೆ. ಸುಮಾರು 4,000 ಮಕ್ಕಳು ಪ್ಲಾಟ್ಫಾರ್ಮ್ ಶಾಲೆಗಳಲ್ಲಿ ಕಲಿತಾ ಇದ್ದಾರೆ. ಭಿಕ್ಷಾಟನೆ ಬಿಟ್ಟು ಭವಿಷ್ಯದತ್ತ ಆಸೆಗಣ್ಣುಗಳನ್ನು ನೋಡ್ತಾ ಇದ್ದಾರೆ. ಮುಂಬೈನ ಮೀರಾ ನಾಯರ್ ಸಲಾಂ ಬಾಂಬೆ ಸಂಸ್ಥೆ ಉದಾರ ಧನ ಸಹಾಯ ಮಾಡಿದೆ ಕೂಡ. ಇಂದ್ರಜಿತ್ರೊಂದಿಗೆ RP ದ್ವಿವೇದಿ ಎನ್ನುವವರು ಪೂರ್ಣಾವಧಿಯಾಗಿ ದುಡಿತಾ ಇದ್ದಾರೆ ಕೂಡ. ಇವರ ಒಂದು ಧ್ಯೇಯವಾಕ್ಯ ಇದಾಗಿದೆ ಸ್ನೇಹಿತರೆ, ಮಕ್ಕಳು ಶಾಲೆಗೆ ಬರಲಾಗದಿದ್ದರೆ ಶಾಲೆಯೇ ಮಕ್ಕಳ ಬಳಿಗೆ ಹೋಗಬೇಕು. ಎಂತಹ ಅದ್ಭುತ ಧ್ಯೇಯವಾಕ್ಯ ಅಲ್ವಾ ಸ್ನೇಹಿತರೆ? ಸೊ ಇದಕ್ಕೆಲ್ಲ ಪರೋಕ್ಷವಾಗಿ ಸ್ಫೂರ್ತಿಯಾದ ದ್ಯಾವುಡು ಇತ್ತೀಚೆಗೆ ತೀರ್ಕೊಂಡ್ರಂತೆ ಸ್ನೇಹಿತರೆ. ಸೊ ಇವರೆಲ್ಲರೂ ಕೂಡ ನಮಗೆ ಸ್ಫೂರ್ತಿ ಆಗ್ತಾರೆ ಅಂತ ಹೇಳ್ತಾ ಈ ದಿನದ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನು ಶುರು ಮಾಡೋಣ. ಅಂದಾಗೆ ಸ್ನೇಹಿತರೆ, ಈ ದಿನದ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ತುಮಕೂರಿನ ವೀಣಾ ಕನ್ನಡತಿ ಅವರೇ ಬರೆದಂತಹ ಕವನಗಳನ್ನು ತಿಳಿಸ್ತಾ ಇದ್ದಾರೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ತುಮಕೂರಿನ ವೀಣಾ ಕನ್ನಡತಿರವರಿದ್ದಾರೆ. ಈ ದಿನ ವೀಣಾ ಮೇಡಮ್ ಅವರು ಅವರೇ ಬರೆದಂತಹ ಕವನಗಳನ್ನು ತಿಳಿಸ್ತಾ ಇದ್ದಾರೆ. ತಡ ಮಾಡೋದು ಬೇಡ, ಯಾವೆಲ್ಲ ಕವನಗಳನ್ನು ತಿಳಿಸ್ತಾ ಇದ್ದಾರೆ ಅನ್ನೋದನ್ನು ಅವರಿಂದಲೇ ಕೇಳೋಣ.
3: ನಮಸ್ತೆ, ನನ್ನ ಹೆಸರು ವೀಣಾ ಕನ್ನಡತಿ. ಊರು ಕಲ್ಪತರನಾಡು, ತುಮಕೂರು. ನನ್ನ ಹವ್ಯಾಸ ಹೊಸ ಹೊಸ ಪುಸ್ತಕ ಹಾಗೂ ಲೇಖನಗಳನ್ನು ಓದುವುದು ಮತ್ತು ಲೇಖನ ಮತ್ತು ಕವಿತೆ ಬರೆಯುವುದು. ಈಗ ನಾನು ಹೇಳಲು ಹೊರಟಿರುವ ಕವಿತೆ ಸ್ವಯಂ ರಚಿತ ಕವಿತೆ. ಕವಿತೆಯ ಶೀರ್ಷಿಕೆ ಭ್ರೂಣ. ತಾಯಿಯ ಹೊಟ್ಟೆ ನನ್ನ ಮೊದಲ ಮನೆ. ಬೆಚ್ಚಗಿತ್ತು, ಸುರಕ್ಷಿತವಾಗಿತ್ತು. ಆದರೆ ಡಾಕ್ಟರ್ ಬಾಯಿಂದ ಬಂದ ಒಂದೇ ಒಂದು ಪದ ಹೆಣ್ಣು ನನ್ನ ಮನೆಯನ್ನೇ ಸ್ಮಶಾನ ಮಾಡಿತು. ಅಜ್ಜಿಯ ಮುಖ ಕಪ್ಪು ಕಟ್ಟಿತು. ಅಪ್ಪನ ಲೆಕ್ಕಾಚಾರ ಶುರುವಾಯಿತು. ವರದಕ್ಷಿಣೆ, ಮದುವೆ ಖರ್ಚು, ಇವಳಿಯಿಂದ ನಮಗೇನು ಲಾಭ? ಅಮ್ಮ, ನಿನ್ನ ಕರುಳ ಬಳ್ಳಿ ನಾನು. ಕತ್ತರಿಸಿ ಬಿಸಾಡಬೇಡ ಅಮ್ಮ. ನಾನು ಚಿಗುರೊಡೆಯುವ ಮುನ್ನವೇ ನನ್ನ ಬೇರನ್ನೇ ಕೀಳಬೇಡ. ನಾಳೆ ನಿನ್ನ ಕಣ್ಣೀರು ಒರೆಸೋಕೆ ಇದೇ ಕೈ ಬೇಕಾಗುತ್ತೆ ಅಮ್ಮ.
2: ಖಂಡಿತವಾಗ್ಲೂ ಒಂದು ಕಾಲ ಇತ್ತು ಹೆಣ್ಮಕ್ಳು ಹುಟ್ಟಿದ್ರೆ ಮನೆ ಕಷ್ಟ ಅಂತ. ಆದರೆ ಈಗ ಕಾಲ ಬದಲಾಗಿದೆ. ಹೆಣ್ಮಕ್ಳು ಹುಟ್ಟಿದ್ರು ಅಷ್ಟೇ, ಗಂಡ್ಮಕ್ಳು ಹುಟ್ಟಿದ್ರು ಅಷ್ಟೇ, ಅದೇ ಖರ್ಚು, ಅದೇ ಟೆನ್ಷನ್ನು ಇದ್ದೇ ಇರುತ್ತೆ. ಜೊತೆಗೆ ನಮ್ಮ ತಲೆಯಲ್ಲಿರುವಂತಹ ಕೆಟ್ಟ ಯೋಚನೆಗಳನ್ನು, ಕೆಟ್ಟ ಚಿಂತನೆಗಳನ್ನು ತೆಗೆದಾಗ ಹೆಣ್ಣಾದರೂ ಓಕೆ, ಗಂಡಾದರೂ ಓಕೆ, ಆರೋಗ್ಯವಂತ ಮಗು ನಮ್ದಾಗಲಿ ಅನ್ನುವಂತಹ ಒಂದು ಉತ್ತಮ ಯೋಚನೆ, ಚಿಂತನೆ ಕೂಡ ಬಂದಾಗ ಲೈಫ್ ಕೂಡ ಚೆನ್ನಾಗಿರುತ್ತೆ ಅಲ್ವಾ? ಭ್ರೂಣದ ಬಗ್ಗೆ ಸ್ವರಚಿತ ಕವನ ತುಂಬ ಚೆನ್ನಾಗಿತ್ತು. ಇದರೊಟ್ಟಿಗೆ ಮತ್ತಷ್ಟು ಕವನಗಳನ್ನು ತಿಳಿಸಿದ್ದಾರೆ, ಕೇಳೋಣ.
3: ಎರಡನೇ ಕವನದ ಶೀರ್ಷಿಕೆ ಹುಟ್ಟು. ನಾನು ಮೊದಲ ಸಲ ಅತ್ತೆ. ಆಸ್ಪತ್ರೆಯ ರೂಮಿನಲ್ಲಿ ಹಬ್ಬ ಆಗಲಿಲ್ಲ. ಗಂಡು ಆಗಿದ್ರೆ ಚೆನ್ನಾಗಿತ್ತು ಅನ್ನು ಬಿಸುಮಾತು ಗೋಡೆಗೆ ಅಪ್ಪಳಿಸಿತು. ಅಪ್ಪ ಸಿಹಿ ಹಂಚಲಿಲ್ಲ, ಅಜ್ಜಿ ಪಟಾಕಿ ಹೊಡೆಯಲಿಲ್ಲ. ನನ್ನ ಪುಟ್ಟ ಪಾದ ನೋಡಿ ಅಮ್ಮ ಮೌನವಾಗಿ ಅತ್ತಳು. ಖುಷಿಯಿಂದಲೋ ಅಥವಾ ಭಯದಿಂದಲೋ ಗೊತ್ತಿಲ್ಲ. ಆದರೂ ನಾನು ಬಂದೆ ಲಕ್ಷ್ಮಿಯಾಗಿ ಅಲ್ಲ, ಒಂದು ಹೋರಾಟವಾಗಿ ಈ ಜಗಕ್ಕೆ ಕಾಲಿಟ್ಟೆ. ನನ್ನ ಮೂರನೇ ಕವನದ ಶೀರ್ಷಿಕೆ ಲೆಕ್ಕಾಚಾರ. ತೊಟ್ಟಿಲು ತೂಗಿದಳು ಅಮ್ಮ, ಜೋಗುಳ ಹಾಡಿದಳು ಅಮ್ಮ. ಆ ರಾಗದ ನಡುವೆ ಒಂದು ಪಿಸುಮಾತು, ಇವಳ ಮದುವೆಗೆಷ್ಟು ಖರ್ಚು? ನನ್ನ ನಿದ್ದೆಗಿಂತ ಅವರ ಚಿಂತೆ ದೊಡ್ಡದಿತ್ತು. ಆದರೆ ತೊಟ್ಟಿಲು ಬೆಚ್ಚಗಿತ್ತು, ಆದರೆ ಮನೆಯೇ ನಡುಗುತ್ತಿತ್ತು. ಅಮ್ಮ ನಿನ್ನ ಹಾಡು ಬೇಕು, ನಿನ್ನ ಲೆಕ್ಕ ಮಾತ್ರ ಬೇಡಮ್ಮ ನನಗೆ. ನನ್ನ ಮುಂದಿನ ಕವನದ ಶೀರ್ಷಿಕೆ ಹಸಿದ ಬೆರಳು. ಸ್ಲೇಟ್ ನನ್ನ ಕೈಗೆ ಸಿಗಲಿಲ್ಲ, ಪೆನ್ನು ನನ್ನ ಬೆರಳು ಮುಟ್ಟಲಿಲ್ಲ. ಎಲ್ಲರೂ ವರ್ಣಮಾಲೆ ಕಲಿತರೆ ನಾನು ಅನ್ನ ಸಾರು ಮಾಡುವುದ ಕಲಿತೆಯಲ್ಲ. ಪುಸ್ತಕಗಳ ವಾಸನೆ ನನ್ನ ಹಸಿವಾಯಿತು, ಆದರೆ ಅಕ್ಷರ ನನ್ನ ಕನಸಾಯಿತು. ಹೆಣ್ಣು ಮಕ್ಕಳಿಗೆ ಓದೇಕೆ, ಗಂಡನ ಮನೆಗೆ ಕಳಿಸೋಕಷ್ಟೇ ಅಂದರು. ಅಪ್ಪ ಒಂದೇ ಒಂದು ಸಲ ನನ್ನ ಬೆರಳಿಗೆ ಬಳಪ ಪೆನ್ನು ಕೊಡಿಯಪ್ಪ, ನಾನು ಅಕ್ಷರ ಕಲಿಯಬೇಕು ಅಪ್ಪ.
2: ವೀಣಾ ಕನ್ನಡತಿ ಅವರು ತಿಳಿಸಿಕೊಟ್ಟಂತಹ ಕವನಗಳೆಲ್ಲವೂ ಹೆಣ್ಣು ಮಗಳಿಗೆ ಸಂಬಂಧಪಟ್ಟಂತಹ ಕವನಗಳಾಗಿವೆ. ಮನೆಯಲ್ಲಿ ಹೆಣ್ಣು ಮಕ್ಕಳು ಕೇವಲ ಮಕ್ಕಳು ಮಾತ್ರ ಅಲ್ಲ, ಅವರು ಮನೆಯ ಜ್ಯೋತಿಯಾಗಿರ್ತಾರೆ, ಮನೆಗೆ ಜೀವ ತುಂಬುವ ಶಕ್ತಿಯಾಗಿರ್ತಾರೆ. ಅವರ ನಗು, ಪ್ರೀತಿ ಮತ್ತು ಕಾಳಜಿ ಇಡೀ ಕುಟುಂಬವನ್ನು ಒಗ್ಗೂಡಿಸುತ್ತೆ. ಹೆಣ್ಮಕ್ಳಿರುವಂತಹ ಮನೆಯಲ್ಲಿ ಸದಾ ಸಂತೋಷ, ನೆಮ್ಮದಿ ಮತ್ತು ಸಮೃದ್ಧಿ ಕೂಡ ಇರುತ್ತೆ. ಕಷ್ಟದ ಸಮಯದಲ್ಲಿ ಹೆಣ್ಣು ಮಕ್ಕಳ ಸಾಂತ್ವನ ಮತ್ತು ಪ್ರೀತಿಯು ಎಲ್ಲ ನೋವನ್ನು ಮರೆಸುತ್ತೆ ಕೂಡ. ಹೆಣ್ಣು ಮಕ್ಕಳು ಬೆಳೆದಂತೆ ತಂದೆ ತಾಯಿಗೆ ಉತ್ತಮ ಸ್ನೇಹಿತರಾಗಿ ಮತ್ತು ಮಾರ್ಗದರ್ಶಕರಾಗಿ ಕೂಡ ನಿಲ್ತಾರೆ. ಹೆಣ್ಣು ಮಕ್ಕಳು ಮನೆಯ ವಾತಾವರಣವನ್ನು ಸುಂದರವಾದ ಹೂದೋಟದಂತೆ ಪರಿವರ್ತಿಸುವ ಶಕ್ತಿಯನ್ನು ಕೂಡ ಹೊಂದಿರ್ತಾರೆ. ಅದಕ್ಕೆ ಅಲ್ವಾ ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಅನ್ನುವಂತಹ ಮಾತು ಕೂಡ ಇರೋದು. ಆದರೂ ಕೆಲವರಲ್ಲಿ ಹೆಣ್ಮಕ್ಳು ಹುಟ್ಟಿದ್ರೆ ಅಸಡ್ಡೆ ತೋರುವಂತಹ ಮನೋಭಾವನೆ ಇಂದಿಗೂ ಕೂಡ ಇದೆ. ಬೇರೆ ಮನೆಗೆ ಹೋಗುವರು, ಇವ್ರು ನಮಗೇನು ಉಪಯೋಗ ಇಲ್ಲ, ಯಾಕಾದರೂ ಹುಡ್ತಾರೋ ಅನ್ನುವಂತಹ ಮಾತುಗಳು ಕೂಡ ಕೇಳ್ಬರುತ್ತೆ. ಸೊ ಏನೇ ಆಗಲಿ ಸ್ನೇಹಿತರೆ, ಹುಟ್ಟು ಸಾವು ಅನ್ನುವಂಥದ್ದು ನಮ್ಮ ಕೈಯಲ್ಲಿಲ್ಲ. ಹೆಣ್ಣಾದರೂ ಗಂಡಾದರೂ ಒಂದೊಳ್ಳೆಯ ಸಂಸ್ಕಾರಯುತವಾಗಿ ಮೌಲ್ಯಯುತ ಬದುಕನ್ನು ನಡೆಸಿ ಎಲ್ರಿಗೂ ಕೂಡ ಸುಖ ಸಂತೋಷ ನೆಮ್ಮದಿ ಕೊಟ್ಟಾಗ ಅದೇ ಸಾರ್ಥಕ ಬದುಕು ಅಂತ ಹೇಳ್ತಾ ಮತ್ತಷ್ಟು ಕವನಗಳನ್ನ ವೀಣಾ ಕನ್ನಡತಿ ಅವರಿಂದ ತಿಳಿಯೋಣ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ,
5: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು,
6: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ,
7: ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ,
8: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ,
9: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ RJ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ, ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ, ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ತುಮಕೂರಿನ ವೀಣಾ ಕನ್ನಡತಿ ಮೇಡಮ್ ಅವರು ಸ್ವರಚಿತ ಕವನಗಳನ್ನು ತುಂಬ ಚೆನ್ನಾಗಿ ತಿಳಿಸ್ತಾ ಇದ್ದಾರೆ. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಮತ್ತಷ್ಟು ಕವನಗಳನ್ನು ವೀಣಾ ಕನ್ನಡತಿ ಅವರಿಂದ ಕೇಳೋಣ.
3: ನನ್ನ ಕವನದ ಶೀರ್ಷಿಕೆ ಹೂವಾಗದ ಮೊಗ್ಗು. ನನಗೆ ಹೆಸರು ಇಡಲಿಲ್ಲ ನನ್ನ ಅಮ್ಮ, ಒಂದು ನಿಟ್ಟಿಸಿರು ಇಟ್ಟರು. ಸಾಕು ಅನ್ನೋ ಪದವನ್ನೇ ನನ್ನ ಹಣೆಗೆ ಮೊಳೆ ಹೊಡೆದರು. ನಾನು ಮೊಗ್ಗಾಗಿದ್ದೆ, ಹರಡುವ ಆಸೆ ಇತ್ತು. ಆದರೆ ಹೆಣ್ಣು ಅನ್ನೋ ಗಾಳಿ ಬೀಸಿ ಎಳೆಸಾಗುವ ಮೊದಲೇ ಉದುರಿಸಿ ಬಿಟ್ಟರಲ್ಲ. ಏ ಮೊಗ್ಗೆ ನೀ ಸುಮ್ಮನಿರು, ಮೊಗ್ಗೆ ಅಡುಗೆ ಮನೆಗೆ ಹೋಗು, ಮೊಗ್ಗೆ ನಿನ್ನಪ್ಪನಿಗೆ ನೀರು ತಂದುಕೊಡು. ನನ್ನ ಹೆಸರೇ ಮರೆತು ಹೋಯಿತಲ್ಲ, ಮೊಗ್ಗು ಅನ್ನೋ ಅನಾಮಿಕ ಕರೆಯಷ್ಟೇ ಉಳಿಯಿತಲ್ಲ. ಅಮ್ಮ ನಾನು ಹೂವಾಗಬೇಕು ಅಮ್ಮ, ಒಂದು ದಿನ ನನ್ನ ಪರಿಮಳವನ್ನು ಈ ಜಗವೇ ಮೂಸಿ ನೋಡಬೇಕು. ಅರಳಲು ಬಿಡಮ್ಮ ನೀ ಕಿಚ್ಚಿವುಟ ಬೇಡ.
2: ಮತ್ತೊಂದು ಕವನವನ್ನ ಕೇಳೋಣ.
3: ಕವನದ ಶೀರ್ಷಿಕೆ ಕದ್ದ ನಗು. ಮೊದಲ ಸಲ ನಾ ಗಟ್ಟಿಯಾಗಿ ನಕ್ಕೆ, ಅಜ್ಜಿ ಬಂದು ಬಾಯಿ ಮುಚ್ಚಿದರು, ಹೆಣ್ಣು ಮಕ್ಕಳು ಹೀಗೆ ನಗಬಾರದೆಂದು. ಅಂದಿನಿಂದ ನನ್ನ ನಗು ಸೆರಗಿನ ಮರೆಯಲ್ಲಿ ಅಡಗಿತು. ದಿಂಬಿಗೆ ಮುಖ ಒತ್ತಿ ನಕ್ಕೆ, ನಗೋಕೂ ಅನುಮತಿ ಬೇಕಾ ಅಮ್ಮ, ಇದೊಂದನ್ನಾದರೂ ನನಗೆ ಬಿಡಮ್ಮ.
2: ಮತ್ತೊಂದು ಕವನವನ್ನ ಕೇಳೋಣ.
3: ಕವನದ ಶೀರ್ಷಿಕೆ ಬೆಂದ ಬಾಲ್ಯ. ನನ್ನ ಕೈಯಲ್ಲಿ ಬೊಂಬೆ ಇರಲಿಲ್ಲ, ಬದಲಿಗೆ ಸೌಟು ಇತ್ತು. ಆಟದ ಮೈದಾನ ಇರಲಿಲ್ಲ, ಒಲೆ ಮುಂದೆ ಜಾಗ ಇತ್ತು. ಅವರು ಅಕ್ಷರ ಕಲಿತರು, ನಾನು ಅಗ್ನಿ ಕಲಿತೆ. ನನ್ನ ಕನಸುಗಳ ಜೊತೆಗೆ ನಾನೇ ಕೊಳ್ಳಿ ಇಟ್ಟೆ. 5 ವರ್ಷಕ್ಕೆ ತಿಳಿಯಿತು, ಅನ್ನ ಬೆಂದರೆ ಹೊಟ್ಟೆ ತುಂಬುತ್ತೆ, ಕನಸು ಬೆಂದರೆ ಬದುಕು ಸುಡುತ್ತೆ. ಅಣ್ಣನ ನೋಟ್ಸ್ ಬುಕ್ಸ್ನಲ್ಲಿ ಅ ಇ, ನನ್ನ ಒಲೆಯ ಬೂದಿಯಲ್ಲಿ ನನ್ನ ಹೆಸರೇ ಇಲ್ಲ. ಅಪ್ಪ ನಾನು ವಿದ್ಯೆ ಅಂತ ಬರೆಯಬೇಕು ಅಂತಿದ್ದೆ, ನೀನು ಸೌಟು ಅಂತ ಬರೆಸಿಬಿಟ್ಟರಲ್ಲ. ಕವನದ ಶೀರ್ಷಿಕೆ ದಾರಿಯ ಮುಳ್ಳು. 13ರ ಹರೆಯ ಲಂಗ ದಾವಣಿ. ಶಾಲೆಗೆ ಹೊರಟರೆ ದಾರಿಯ ತುಂಬ ಹೂವು ಇರಲಿಲ್ಲ, ಬದಲಿಗೆ ಮುಳ್ಳು ಇತ್ತು. 4 ಕಣ್ಣಿನ ಮುಳ್ಳು. 1 ಶಬ್ದ, ಅದು ಸೀಟಿ ಅಲ್ಲ, ಚಾಟಿ ಏಟಿನ ಹಾಗೆ ಬಿತ್ತು ಬೆನ್ನಿಗೆ. ತಿರುಗಿ ನೋಡಿದೆ, ಹಲ್ಲು ಕಿಸಿದ ಹಸಿದ ತೋಳಗಳ ಹಿಂಡು. ಅಮ್ಮನ ಬಳಿ ಬಂದು ಅತ್ತರೆ, ದಾರಿ ಬದಲಾಯಿಸು ಮಗಳೇ, ತಲೆ ತಗ್ಗಿಸು ಅಂದರು. ತಪ್ಪು ಮಾಡಿದವರು ಅರಚಾಡುತ್ತಾರೆ, ನಾನೇಕೆ ಮುಕ್ಕಳಾಗಬೇಕು. ಆ ದಿನ ತಿಳಿಯಿತು, ಅಮ್ಮ ನನ್ನ ದಾರಿ ನನ್ನದಲ್ಲ, ನನ್ನ ಮೈ ನನ್ನದಲ್ಲ, ನನ್ನ ನೆರಳಿಗೂ ಇಲ್ಲಿ ಭಯ ಅಮ್ಮ, ಹೆಣ್ಣಾಗಿ ಹುಟ್ಟಿದ್ದೆ ದೊಡ್ಡ ಮುಳ್ಳಾಯ್ತು. ಕವನದ ಶೀರ್ಷಿಕೆ ಅವಳ ಅಂತರಂಗ. ಅವಳು ಹೆಸರಿಗಿಂತ ದೊಡ್ಡ ಒಂದು ನಿಟ್ಟುಸಿರು, ಮಾತಿಗಿಂತ ಆಳವಾದ ಒಂದು ಮೌನ, ಕಣ್ಣಿಗಿಂತ ದೂರ ಕಾಣುವ ಒಂದು ಕನಸು. ಗರ್ಭದ ಕತ್ತಲೆಯಲ್ಲೇ ಉಸಿರಿಗೆ ಪ್ರಶ್ನೆ ಕೇಳಿದ ಲೋಕ, ಆದರೂ ಬದುಕಬೇಕೆಂಬ ಹಠವನ್ನು ಮೊದಲ ತೊಟ್ಟಿಲಾಗಿಸಿಕೊಂಡವಳು. ಹುಟ್ಟಿದ ಕ್ಷಣದಿಂದಲೇ ನಿಯಮ ಸರಪಳಿಗಳನ್ನು ಉಡುಗೊರೆಯಾಗಿ ಪಡೆದವಳು. ಆದರೆ ಅವಳ ಕನಸುಗಳು ಯಾವ ಗೋಡೆಯನ್ನು ಒಪ್ಪಿಕೊಳ್ಳಲಿಲ್ಲ. ಅವಳ ಕಣ್ಣೀರು ದುರ್ಬಲತೆಯ ಭಾಷೆಯಲ್ಲ, ಗಾಯಗಳೊಳಗೆ ಮೊಳಕೆಯೊಡೆಯುವ ಧೈರ್ಯದ ಮೊದಲ ಮಳೆಯ ಹನಿಗಳು. ಪ್ರೀತಿಸಿದಾಗ ಪೂರ್ತಿ ಆಕಾಶವನ್ನೇ ತನ್ನ ಹೃದಯದಲ್ಲಿ ಹೊತ್ತು ನಿಂತಳು. ಮುರಿದಾಗ ತನ್ನ ತುಂಡುಗಳನ್ನು ತಾನೇ ಜೋಡಿಸಿಕೊಂಡಳು. ಸಾವಿರ ಬೆರಳುಗಳು ಅವಳ ದಾರಿಯನ್ನು ತೋರಿಸಲು ಬಂದವು, ಆದರೆ ಅವಳ ಹೆಜ್ಜೆಗಳು ತಮ್ಮದೇ ದಿಕ್ಕನ್ನು ಕಂಡುಕೊಂಡವು. ಸ್ವಾಭಿಮಾನವೆಂಬ ಗಾಳಿಯೆಲ್ಲೂ ಆರಲಿಲ್ಲ, ಆತ್ಮವಿಶ್ವಾಸವೆಂಬ ರೆಕ್ಕೆ ಬಿರುಗಾಳಿಯನ್ನು ಮೀರಿ ಹಾರಿತು. ಇಂದು ಅವಳು ಯಾರ ನೆರಳಲ್ಲೂ ಬದುಕುವವಳಲ್ಲ, ತನ್ನ ಬೆಳಕಿನಲ್ಲಿ ತಾನೇ ಅರಳುವ ಬೆಳಕಿನ ಮೊದಲ ಕಿರಣ. ಅವಳು ಕೇವಲ ಹೆಣ್ಣಲ್ಲ, ಅವಳ ನೋವಿನ ನಂತರವೂ ನಗುವ ಒಂದು ಜೀವ, ಸೋಲಿನ ನಂತರವೂ ಎದ್ದು ನಿಲ್ಲುವ ಶಕ್ತಿ, ಜೀವನದ ಪ್ರತಿಯೊಂದು ಅಧ್ಯಾಯವನ್ನು ತನ್ನ ಕೈಯಿಂದಲೇ ಬರೆಯುವ ಕವಿತೆ. ಧನ್ಯವಾದಗಳು. ನನ್ನ ಕವಿತೆ ಆಲಿಸಿದ ಎಲ್ಲರಿಗೂ ಧನ್ಯವಾದಗಳು. ಕೊನೆಯಲ್ಲಿ ಹೆಣ್ಣಿನ ಅಸ್ತಿತ್ವದ ಬಗ್ಗೆ ಕೆಲವು ಮಾತುಗಳನ್ನು ಹಂಚಿಕೊಳ್ಳಲು ಇಚ್ಛಿಸುತ್ತೇನೆ. ಹೆಣ್ಣು ಎಂದರೆ ಕೇವಲ ಒಂದು ಸಂಬಂಧವಲ್ಲ, ಅವಳು ಬದುಕಿಗೆ ಬೆಳಕು ನೀಡುವ ದೀಪ, ತನ್ನ ನೋವನ್ನು ಮೌನದಲ್ಲಿ ಮರೆಮಾಚಿ ಇತರರ ಸಂತೋಷದಲ್ಲಿ ನಗುವ ಜೀವ. ಅವಳ ಕಣ್ಣೀರನ್ನು ದೌರ್ಬಲ್ಯವೆಂದು ಭಾವಿಸಬೇಡಿ. ಅದೇ ಕಣ್ಣೀರು ಅನೇಕ ಕನಸುಗಳಿಗೆ ನೀರಾಗಿ ಅನೇಕ ಬದುಕುಗಳಿಗೆ ಶಕ್ತಿಯಾಗಿ ಹರಿಯುತ್ತದೆ. ಹೆಣ್ಣಿನ ಹೃದಯವನ್ನು ಅರ್ಥ ಮಾಡಿಕೊಳ್ಳಿ, ಅವಳ ಕನಸುಗಳಿಗೆ ರೆಕ್ಕೆ ನೀಡಿ. ಏಕೆಂದರೆ ಗೌರವಿಸಲ್ಪಟ್ಟ ಹೆಣ್ಣು ಒಂದು ಕುಟುಂಬವನ್ನಷ್ಟೇ ಅಲ್ಲ, ಇಡೀ ಸಮಾಜವನ್ನು ಬೆಳಗಿಸುತ್ತಾಳೆ. ಇಂತಿ ವೀಣಾ ಕನ್ನಡತಿ. ಧನ್ಯವಾದಗಳು.
2: ನಿಮಗೂ ಕೂಡ ಧನ್ಯವಾದಗಳು ವೀಣಾ ಕನ್ನಡತಿ ಮೇಡಮ್. ನೀವು ತಿಳಿಸಿಕೊಟ್ಟಂತಹ ಪ್ರತಿಯೊಂದು ಕವನಗಳು ಕೂಡ ತುಂಬನೇ ಅರ್ಥಗರ್ಭಿತವಾಗಿದ್ವು. ಶಕ್ತಿಯ ಸ್ವರೂಪ ಹೆಣ್ಣು ಮಗಳು. ಹೆಣ್ಣು ಅಂದರೆ ಮನೆಗೆ ಬೆಳಕು. ಅಡುಗೆ ಮನೆಯಲ್ಲೂ, ಆಫೀಸ್ನಲ್ಲೂ, ಮಕ್ಕಳ ಕಣ್ಣಲ್ಲೂ ಕೂಡ ಅವಳು ಒಂದೇ ರೀತಿ ಹೊಳೆಯುತ್ತಾಳೆ. ದುಃಖ ಬಂದರೂ ನಗ್ತಾ ಎಲ್ಲರನ್ನ ನಿಭಾಯಿಸುವ ಶಕ್ತಿ ಅವಳಿಗಿರುತ್ತೆ. ಅಮ್ಮನ ಪ್ರೀತಿ, ತಂಗಿಯ ಗಲಾಟೆ, ಹೆಂಡತಿಯ ಕಾಳಜಿ, ಗೆಳತಿಯ ಸಪೋರ್ಟ್, ಅವಳು ಕೊಡುವಂತಹ ಒಂದು ಪ್ರೀತಿ ಕುಟುಂಬಕ್ಕೆ ಮತ್ತಷ್ಟು ಆಸರೆ ಆಗತ್ತೆ, ಶಕ್ತಿ ಕೊಡುತ್ತೆ. ಖಂಡಿತ ಅಲ್ವಾ? ಎಸ್. ಸ್ನೇಹಿತರೆ, ಇದಾಗಿತ್ತು ಈ ದಿನದ ವಿಶೇಷ ಕಾರ್ಯಕ್ರಮ. ನೀವು ಕೂಡ ಈ ರೀತಿಯಲ್ಲಿ ಕವನಗಳನ್ನು ಬರೀತೀರಾ? ಪುಸ್ತಕಗಳನ್ನು ಓದುವ ಹವ್ಯಾಸ ನಿಮ್ಮಲ್ಲಿದೆಯಾ? ಭಾವಗೀತೆಗಳನ್ನು ಹಾಡ್ತೀರಾ? ಹಾಗಾದರೆ ಮತ್ತೆ ಆಗ್ತಡ 9686609962779 9686609627 ಈ ಸಂಖ್ಯೆಗೆ ಮೆಸೇಜ್ ಮಾಡಿ ತಿಳಿಸಿದರೆ ನಾನು ಕೂಡ ನೀವು ತಿಳಿಸಿದಂತಹ ವಿಷಯಗಳನ್ನು ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತೀನಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯಗಳೊಟ್ಟಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ. ಮತ್ತೊಮ್ಮೆ ತುಮಕೂರಿನ ವೀಣಾ ಕನ್ನಡತಿ ಮೇಡಮ್ ಅವ್ರಿಗೆ ಸ್ಪೆಷಲ್ ಆಗಿ ಧನ್ಯವಾದಗಳನ್ನ ತಿಳಿಸಲೇಬೇಕು. ಸಾಕಷ್ಟು ಕವನಗಳನ್ನು ಬರೀತಾರೆ, ಜೊತೆಗೆ ಲೇಖನಗಳನ್ನು ಬರೆಯುವ ಹವ್ಯಾಸವನ್ನು ಹೊಂದಿದ್ದಾರೆ, ಅದರೊಟ್ಟಿಗೆ ಪುಸ್ತಕಗಳನ್ನು ಕೂಡ ಓದ್ತಾರೆ. ಇವರ ಒಂದು ಕಾಯಕ ಇದೇ ರೀತಿಯಲ್ಲಿ ಮುಂದುವರಿಲಿ ಅಂತ ಹೇಳ್ತಾ ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
10: ಓ, ಯಾವುದೋ ಮೆಸೇಜ್ ಬಂತು.
11: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
10: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
11: ಕತೆ ಓದೋಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
10: ರೇಡಿಯೋನಾ? ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
11: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
12: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
13: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
12: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
10: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
12: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
10: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
13: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
14: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
15: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವೆಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವೆಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವೆಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವೆಲ್. ಭೇಟಿ ಕೊಡಿ ಮೈತ್ರಿ ಮೈಚುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈಚುವೆಲ್.
16: ಬ್ರೋ, ನಿನ್ನೆ ರಾತ್ರಿ ಒಂದ್ 10 ಗಂಟೆ ಇರಬಹುದು, ಆಫೀಸ್ ಇಂದ ಮನೆಗೆ ಹೊರಟಿದ್ದೆ. ನನ್ ಮುಂದೆನೆ ಒಂದ್ ಕಾರು ಡಿವೈಡರ್ಗೆ ಡಿಕ್ಕಿ ಹೊಡಿತು. ಒಂದ್ 10 ಜನ ಹೆಲ್ಪ್ ಮಾಡೋಕೆ ಅಂತ ಬಂದ್ರು, ಆದ್ರೆ ಒಬ್ರಿಗೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿರಲಿಲ್ಲ.
17: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538976998 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
18: ಹಾಯ್, ಹಲೋ, ನಮಸ್ತೆ, ಗುಡ್ ಮಾರ್ನಿಂಗ್, ಶುಭೋದಯ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ ಆರ್ ಜೆ ಅರ್ಪಿತಾ. ಸೊ ನಮ್ಮ ಪ್ರೀತಿಯ ಆತ್ಮೀಯ ನೆಚ್ಚಿನ ನಲ್ಮೆಯ ಕೇಳುಗರೆಲ್ಲರೂ ಹೇಗಿದ್ದೀರಿ? ಆರಾಮಾಗಿದ್ದೀರಾ ತಾನೆ? ಖುಷಿಯಾಗಿದ್ದೀರಾ ತಾನೆ? ಯಾವಾಗಲೂ ಖುಷಿಯಾಗಿ, ನಗ್ನಗ್ತಾ, ಆರಾಮಾಗಿ, ಆರೋಗ್ಯವಾಗಿರಿ, ಓಕೆನಾ? ಸೊ ಇವತ್ತು ಸೋಮವಾರ, ಜುಲೈ 27. ಸೋಮವಾರ ಬೆಳಗ್ಗೆ 10 ಗಂಟೆ ಕೂಡ ಆಗಿದೆ. ನಾನು ನಿಮ್ಮ ಆರ್ ಜೆ ಅರ್ಪಿತಾ ನಿಮ್ಮೊಟ್ಟಿಗೆ ಮಾತನಾಡೋದಕ್ಕೆ ಬಂದಿದ್ದು ಆಗಿದೆ. ಇನ್ನು ತಡ ಮಾಡೋದು ಬೇಡ, ಕಾರ್ಯಕ್ರಮವನ್ನು ಶುರು ಮಾಡೋಣ. ಕೆಲವರೆ, ಇವತ್ತಿನ ದಿನ 3 ವಿಶೇಷವಾದಂತಹ ವಿಷಯಗಳಿದೆ. ಏನು ಗೊತ್ತಾ, ಮೊದಲನೇದಾಗಿ ನಾವೆಲ್ಲರೂ ಗೀತೆಗಳನ್ನ ಕೇಳುವಾಗ, ಒಬ್ರು ವಾಯ್ಸ್ನ ಕೇಳುವಾಗ, ವಾವ್ ಎಷ್ಟು ಮೆಲೋಡಿ ಆಗಿದೆಯಲ್ಲಪ್ಪ ಇವರ ಗೀತೆಗಳು, ಇವರ ವಾಯ್ಸ್ ಅಂತ ಹೇಳ್ಬೋದು. ಅವರೇನೆ KS ಚಿತ್ರ ಅವರು. ಹೌದು, ಇವತ್ತು ಚಿತ್ರ ಅವರ ಜನ್ಮದಿನ. ಇವರು ಮೂಲತಃ ಕೇರಳದವರು. ಇನ್ನು ಕೃಷ್ಣನ್ ನಾಯರ್ ಶಾಂತಕುಮಾರಿ ಚಿತ್ರ ಇವರ ಪೂರ್ತಿ ಹೆಸರು. ಭಾರತದ KS ಚಿತ್ರ ಪ್ರಸಿದ್ಧ ಹಿನ್ನೆಲೆ ಗಾಯಕಿಯವರು ಕೂಡ. ಹೌದು. ಇನ್ನು ಕನ್ನಡ, ಮಲಯಾಳಂ, ತಮಿಳು, ತೆಲುಗು ಹಾಗೆ ಹಿಂದಿ ಸೇರಿದಂತೆ ಸಾಕಷ್ಟು ಭಾಷೆಗಳಲ್ಲಿ ಸಾವಿರಾರು ಹಾಡುಗಳನ್ನ ಹಾಡಿದರೆ. ಇವರ ಮಧುರ ಧ್ವನಿಗೆ ದಕ್ಷಿಣ ಭಾರತದ ಗಾನ ಕೋಕಿಲೆ ಅಂತಲೇ ಕರೆಯಲಾಗಿದೆ. ಇನ್ನು ಜುಲೈ 27 ಅಂದರೆ ಇವತ್ತು, ಜೊತೆಗೆ 1963 ಕೇರಳದ ತಿರುವನಂತಪುರಂನಲ್ಲಿ ಜನಿಸಿದ್ರು. ವಿಶೇಷವಾಗಿ 30 ಹೆಚ್ಚು ಹಾಡುಗಳನ್ನ ಹಾಡಿದ್ದಾರೆ. ಹೌದಲ್ವಾ, ಇದು ನಿಜಕ್ಕೂ ಖುಷಿ ಪಡುವಂತಹ ವಿಷಯ. ಇನ್ನು ಕೇಳುಕರೆ, ಹಾಗೆ ಈ ಒಂದು ದಿನ ಚಿತ್ರ ಅವ್ರ ಬಗ್ಗೆ ಮತ್ತಷ್ಟು ಮಾತನ್ನ ಆಡ್ಬೇಕು ಅಂದ್ರೆ, ಇವರಿಗೆ ತಮ್ಮ 47 ವರ್ಷದ ವೃತ್ತಿ ಬದುಕಿನಲ್ಲಿ ಅವರು 9 ಭಾಷೆಗಳಲ್ಲಿ ಗೀತೆಗಳನ್ನ ಹಾಡಿದ್ದಾರೆ. ಇನ್ನು ವಿಶೇಷವಾಗಿ ಪದ್ಮಭೂಷಣ, ಪದ್ಮಶ್ರೀ ಸೇರಿದಂತೆ ಸಾಕಷ್ಟು ಪ್ರಶಸ್ತಿಗಳಿಗೆ ಅವರು ಭಾಜನರಾಗಿದ್ದಾರೆ. ಹಾಗೆ ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಮತ್ತೋರ್ವರು ಕೂಡ ಜನ್ಮದಿನವನ್ನ ಆಚರಿಸ್ಕೊಳ್ತಾ ಇದ್ದಾರೆ. ಅವರೇನೆ? ಸಾಯಿ ಕುಮಾರ್ ಅವರು. ಹೌದು, ಸಾಯಿ ಕುಮಾರ್ ಅವರು ಕೂಡ ಇವತ್ತು ತಮ್ಮ ಜನ್ಮದಿನವನ್ನ ಆಚರಿಸ್ಕೊಳ್ತಾ ಇದ್ದಾರೆ. ಇನ್ನು ಇವರು ಕೂಡ ನಮ್ಮ ಕನ್ನಡದ ನಟರು ಕೂಡ. ಹೌದು, ಹಾಗೆ ಸಾಯಿ ಕುಮಾರ್ ಅವರು ಡೈಲಾಗ್ ಕಿಂಗ್ ಅಂತಾನೆ ಪ್ರಸಿದ್ಧಿಯನ್ನ ಪಡ್ಕೊಂಡಿದ್ರು. ಇನ್ನು ಸಾಯಿ ಕುಮಾರ್ ಅವರು ಮೂಲತಃ ತಮಿಳ್ನಾಡಿನಲ್ಲಿ ಜನಿಸಿದ್ರು. ಹಾಗೆ ಪುದಿಪೆಡ್ಡಿ ಸಾಯಿ ಕುಮಾರ್ ಇವರ ಮೊದಲ ಹೆಸರು. ಅದಾದ ಮೇಲೆ ಸಾಯಿ ಕುಮಾರ್ ಅಂತ ಪ್ರಸಿದ್ಧಿಯನ್ನ ಪಡ್ಕೊಂಡ್ರು. ಕನ್ನಡ, ತೆಲುಗು ಚಿತ್ರರಂಗದ ಪ್ರಸಿದ್ಧ ನಟರಾಗಿದ್ರು. ಇನ್ನು ತಮ್ಮ ಶಕ್ತಿಶಾಲಿ ಧ್ವನಿ ಹಾಗೆ ನಟನೆಗಾಗಿ ಪ್ರಸಿದ್ಧರಾದವರು. ಎಲ್ಲರೂ ಸಿನಿಮಾದಲ್ಲಿ ನಾವು ಡೈಲಾಗ್ ಕೇಳುವಾಗ ಸಾಯಿ ಕುಮಾರ್ ಅವರ ವಾಯ್ಸ್ ಬಂದ್ರೆ ಸಾಕ, ಬಾ ಎಷ್ಟು ಚೆನ್ನಾಗಿದೆ ಅಲ್ಲ ಇವರ ವಾಯ್ಸು. ಆ ವಾಯ್ಸ್ ಕೇಳಿದ್ರೆ ಇದು ಸಾಯಿ ಕುಮಾರ್ ಅವರದು ಪಕ್ಕ ಇವ್ರದೇ ವಾಯ್ಸ್ ಅಂತ ಹೇಳಿ ನಮಗೆ ಗೊತ್ತಾಗುತ್ತೆ. ಅಷ್ಟು ಅದ್ಭುತವಾದ ಧ್ವನಿ ಕೂಡ. ಹೌದು, ಹಾಗೆ ಇನ್ನೊಂದು ವಿಶೇಷ ಏನಪ್ಪ ಅಂದ್ರೆ, APJ ಅಬ್ದುಲ್ ಕಲಾಂ ಅವರು ಇವತ್ತು ನಮ್ಮನ್ನ ಅಗಲಿದಂತಹ ದಿನ ಕೂಡ. ಹೌದು, ಪುಣ್ಯ ಸ್ಮರಣೆ ಕೂಡ. ಹೌದು, ಅಂತಹ ಒಬ್ಬ ಮಹಾನ್ ಮೇರು ವ್ಯಕ್ತಿ ನಮ್ಮ ಭಾರತದಲ್ಲಿ ಜನಿಸಿದ್ದು ನಮ್ಮೆಲ್ಲರ ಒಂದು ಅದೃಷ್ಟ ಅಂತಾನೆ ಹೇಳ್ಬೋದು. ಇನ್ನು APJ ಅಬ್ದುಲ್ ಕಲಾಂ ಅವರು ಭಾರತದ 11ನೇ ರಾಷ್ಟ್ರಪತಿಯಾಗಿದ್ರು, ಶ್ರೇಷ್ಠ ವಿಜ್ಞಾನಿ ಕೂಡ ಆಗಿದ್ರು, ಮಿಸೈಲ್ ಮ್ಯಾನ್ ಅಂತಾನೆ ಪ್ರಖ್ಯಾತಿಯನ್ನು ಪಡ್ಕೊಂಡಿದ್ರು. ಹಾಗೆ October 15, 1931 ತಮಿಳ್ನಾಡಿನ ರಾಮೇಶ್ವರಂನಲ್ಲಿ ಜನಿಸಿದ್ರು. ನಂತರದಲ್ಲಿ ಸಾಕಷ್ಟು ಕೆಲಸಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡ್ರು. ಭಾರತದ ಅಭಿವೃದ್ಧಿಗಾಗಿ ಇನ್ನು ಯುವಜನತೆಗೆ ಅಪಾರವಾದ ಸ್ಫೂರ್ತಿಯನ್ನು ನೀಡಿದಂಥ ಮಹಾನ್ ವ್ಯಕ್ತಿ ಕೂಡ. ಹೌದು, ಅವರನ್ನ ಒಮ್ಮೆ ಮನಸಾರಿ ನೆನಪು ಮಾಡ್ಕೊಳ್ತಾ ಇನ್ನು ವಿಶೇಷವಾಗಿ ಇವತ್ತಿನ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಚಿತ್ರ ಅವರ ಗೀತೆಗಳನ್ನು ಹಾಡುವಂಥ ಒಂದು ಟಾಪಿಕನ್ನು ನಿಮಗಾಗಿ ತೆಗೆದುಕೊಂಡು ಬಂದಿದ್ದೀನಿ. ನೀವೇ ಕೇಳ್ಬೋದು, ಅವರ ಗೀತೆಗಳು ತುಂಬಾ ಒಂದಕ್ಕಿಂತ ಒಂದು ಅದ್ಭುತವಾಗಿದೆ. ಧ್ವನಿ ಕೂಡ ಅಷ್ಟೇ ಮೆಲೋಡಿಯಸ್ ಆಗಿದೆ, ಸ್ವೀಟ್ ಆಗಿದೆ. ಅಂಥ ಕಲಾವಿದೆಯಾಗಿರುವಂಥ KS ಚಿತ್ರ ಅವರ ಟಾಪಿಕ್ನ ತೆಗೆದುಕೊಂಡು ಬಂದಿದ್ದೀನಿ. ನೀವು ಕೂಡ ಅವರು ಹಾಡಿರುವಂತಹ ಗೀತೆಗಳನ್ನ ಹಾಡಬಹುದು. ಹಾಗಿದ್ರೆ ಕರೆ ಮಾಡಬೇಕಾಗಿರುವಂತಹ ಸಂಖ್ಯೆ 9686096729 ಸಂಖ್ಯೆ, ಮತ್ತೊಮ್ಮೆ 9686096279 ಈ ಒಂದು ಸಂಖ್ಯೆಗೆ ಕರೆ ಮಾಡಿ ಅಂತ ತಿಳಿಸ್ತಾ, ಜೊತೆಗೆ ಕರೆ ಮಾಡಬೇಕಾದ್ರೆ ನೆಟ್ವರ್ಕ್ ಇರುವಂತಹ ಜಾಗದಲ್ಲಿ ಕರೆ ಮಾಡಿ, ಹಾಗೇನೆ ವಿಶೇಷವಾಗಿ ರೇಡಿಯೋ ವಾಲ್ಯೂಮ್ನ ಕಡಿಮೆ ಮಾಡಿಕೊಂಡು ಕರೆ ಮಾಡಿ. ಇದು ಮೊದಲನೇದಾಗಿ ಇವತ್ತು ಚಿತ್ರ ಅವರ ಜನ್ಮದಿನದಕ್ಕಾಗಿ ಅವರಿಗಾಗಿ ಒಂದು ಗೀತೆಯನ್ನ ಡೆಡಿಕೇಟ್ ಮಾಡೋಣ. ಈ ಗೀತೆಯನ್ನ ಕೇಳ್ಕೊಂಡು ಬನ್ನಿ. ನೀವು ಕೇಳ್ತಾ ಇರೋದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಎಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ ಆರ್ ಜೆ ಅರ್ಪಿತಾ. ಸುಚಿತ್ರ ಅವರು ಹಾಡಿರುವಂತಹ ಒಂದು ಸುಮಧುರವಾದ ಗೀತೆಯನ್ನ ಕೇಳ್ಕೊಂಡ್ರೆ ಅಲ್ವಾ, ಹಾಲುಂಡತ್ತವರು ಸಿನಿಮಾದ ಗೀತೆ ಆಗಿದ್ದು. ಈ ಒಂದು ಹಾಡನ್ನ

0: హలో
1: హలో
0: నమస్తే, గుడ్ మార్నింగ్.
1: గుడ్ మార్నింగ్
0: మినమ్మా, ఇవత్తు ఫస్ట్ కాలర్ నీవే.
1: ಹೌದಾ? ಲಕ್ಕಿ.
0: ಹೇಗಿದ್ದೀರಾ?
1: ಚೆನ್ನಾಗಿದ್ದೀವಿ.
0: ಚೆನ್ನಾಗಿದ್ದೀರಾ? ಆಯ್ತಾ ತಿಂಡಿ?
1: ಹಾ, ತಿಂಡಿ ಆಯ್ತು. ಚಪಾತಿ, ಹುರುಳಿ, ಚಪಾತಿನು ಕೋಸ ಪಲ್ಯ.
0: ಓಕೆ. ಹಾ, ಎಸ್. ಹಾಗಿದ್ರೆ
1: ಅಮ್ಮ ಅವರಿಗೆ ಜನ್ಮದಿನದ ಶುಭಾಶಯಗಳು.
0: ಓಕೆ, ನಮ್ಮೆಲ್ಲರ ಪರವಾಗಿ ಕೂಡ ಅವ್ರಿಗೆ ಜನ್ಮದಿನದ ಹಾರ್ದಿಕ ಪ್ರೀತಿಯ ಶುಭಾಶಯಗಳು.
1: ಇದು ಗಟ್ಟಿಮೇಳ ಫಿಲ್ಮ್.
0: ಹಾಡಿ ಹಾಡಿ.
1: ನವಿಲೇನೋ ಕುಣಿಬೇಕು, ನವಿಲೇನು ಕುಣಿಬೇಕು, ಈಗ ಬಂತ ದಾರಿಗೆ. ನವಿಲೇನೋ ಕುಣಿಬೇಕು, ನವಿಲೇನು ಕುಣಿಬೇಕು, ಅಪ್ಪ
0: ಕೋಗಿಲೆಯೋ
1: ಹಾಡಬೇಕೋ ಹಾಡಬೇಕು, ಕೋಗಿಲೆಯೋ ಹಾಡಬೇಕು, ಅಪ್ಪನು ದುಡಿಬೇಕು, ಅವ್ವನು ಹಾಡಬೇಕು. ಅದಲ್ಲಿ ಬದಲಿ ಆಗೋದ್ರೆ ಕಲ್ಲಿನ ಕೋಳಿ ಕೂಗುತ್ತೈತು, ಲೋಕಕ್ಕೆ ಪ್ರಳಯ ಆಗುತ್ತೈತು. ನವಿಲೇನು ಕುಣಿಬೇಕು, ಎತ್ತೇನು ಎಳಿಬೇಕು, ನೇಗ್ಲೇನು ಉಳಬೇಕು, ಕೈಯಲ್ಲೇ ತಿನ್ನಬೇಕು,

0: ಸೂಪರ್ ಸೂಪರ್, ಥ್ಯಾಂಕ್ ಯು ಮೀನಮ್ಮ, ಒಳ್ಳೆ ಗೀತೆನ ಆಯ್ಕೆ ಮಾಡ್ಕೊಂಡ್ರಿ. ಎಸ್, ಮೀನಮ್ಮ ಅವರು ಬ್ಯಾಂಕ್ನಿಂದ ಕರೆ ಮಾಡಿ ಒಂದು ಒಳ್ಳೆ ಗೀತೆಯನ್ನು ಆಯ್ಕೆ ಮಾಡ್ಕೊಂಡು ಹಾಡಿದ್ರು. ಹಾಗೆ ಮುಂದಿನ ಕರೆ ಸಿದ್ಧವಾಗಿದೆ. ಯಾರು ಎಲ್ಲಿಂದ ಕರೆ ಮಾಡಿದ್ದಾರೆ ಕೇಳುವ? ಹಲೋ,
1: ಹಲೋ
0: ಸರ್, ನಮಸ್ತೆ.
1: ನಮಸ್ತೆ ರೀ ಮೇಡಮ್, ಆರಾಮದಿರಿ?
0: ನಾನ್ ಚಲೋ ಇದೀನ್ರಿ, ನೀವ್ ಹೇಗಿದ್ದೀರಿ?
1: ನಾವು ಎಲ್ಲ ಆರಾಮದೇ ನೋಡ್ರಿ ಮೇಡಮ್. ನಾಷ್ಟ ಏನ್ ಮಾಡಿ ಬಂದ್ರಿ ಇವತ್ತ?
0: ನಾಷ್ಟ ಇವತ್ತು ಪಲಾವ್ ತಿನ್ಕೊಂಡ್ ಬಂದೆ, ನೀವೇನ್ ತಿನ್ರಿ?
1: ನಾವ್ ಇನ್ನ ನಾಷ್ಟ ಇಲ್ರಿ ಮೇಡಮ್, ಕಾರ್ಯಕ್ರಮ ಕೇಳ್ಕೋದ್ ಕೆಲಸ ಮಾಡಕತ್ತಿದ್ದೇವ್ರಿ, ಹಂಗೆ ಕರೆ ಕನೆಕ್ಟ್ ಆಯ್ತ್ರಿ ಮೇಡಮ್. ನಮ್ ಕೆ ಎಸ್ ಚಿತ್ರ ಅವ್ರ ಹುಟ್ಟ ಬೇನ್ರಿ ಮೇಡಮ್?
0: ಹೌದ್ರಿ ಸರ,
1: ಅವ್ರ ಹುಟ್ಟು ಹಬ್ಬದ ಶುಭಾಶಯಗಳು ಅವ್ರಿಗಿರಿ.
0: ಓಕೆ, ಹಾಗಿದ್ರೆ ಯಾವ ಗೀತೆನ ಹಾಡ್ತೀರಾ ಅವ್ರು ಹಾಡಿರುವಂತದ್ದು?
1: ಅವ್ರು ಹಾಡಿರುವಂತದ್ದು ಒಂದು ಮೊಗ್ಗಿನ ಮನ ಸುಚಿತ್ರದಿಂದ ಒಂದ್ ಸ್ವಲ್ಪ ಹಾಡ್ಬಿಡ್ತೀನಿ ನೋಡ್ರಿ ಮೇಡಮ್.
0: ಹಾಡಿ ಸರ್.
1: ಯಾರಿಗೆ ಏನೋ ನೀಡುವ ದೇವನೇ ನನ್ನಿ ಮನವಿ ಕೇಳುವೆಯೇನು, ಬೆಚ್ಚನೆ ಭಾವ ಮೂಡಿಸುವಾಗ ನನ್ನಯ ಭಾವ ಕೇಳುವೆಯೇನು, ನಾನು ಈಗ ಪ್ರೀತಿಯಲ್ಲಿ ಬೀಳಬೇಕು, ನನಗೂ ಒಬ್ಬ ಗೆಳೆಯಬೇಕು, ಇದ್ದಲ್ಲೇ ಇದ್ದ ಹಾಗೆ ಸದ್ದ ಇಲ್ಲದ ಹಾಗೆ ಹೃದಯ ಕದ್ದು ಒಯ್ಯಬೇಕು, ನನಗೂ ಒಬ್ಬ ಗೆಳೆಯಬೇಕು, ನಾನು ಈಗ ಪ್ರೀತಿಯಲ್ಲಿ ಬೀಳಬೇಕು. ಧನ್ಯವಾದ ಮೇಡಮ್, ಸಾಗರಿ ಸರ್.
0: ಧನ್ಯವಾದ, ಧನ್ಯವಾದ ಸರ್,
1: ಧನ್ಯವಾದ. ನಮಸ್ತೆ ರೀ.
0: ನಮಸ್ತೆ. ಓಕೆ, ನವಾಜ್ ಅವ್ರು ಕರೆ ಮಾಡಿದ್ರು, ಮತ್ತೊಂದು ಕರೆ ಸಿದ್ಧವಾಗಿದೆ, ಯಾರು ಕೇಳುವ? ಹಲೋ,
2: ಹಲೋ,
0: ನಮಸ್ತೆ.
2: ನಮಸ್ಕಾರ ಮೇಡಮ್,
0: ಹೇಗಿದ್ದೀರಾ ಸರ್? ಆರಾಮಿದ್ದೀರಾ ಸರ್? ಇವತ್ತಿನ ಕಾರ್ಯಕ್ರಮದಲ್ಲಿ ಚಿತ್ರಮ್ಮ ಅವರ ಜನ್ಮದಿನ ಇರೋ ಪ್ರಯುಕ್ತ ಅವರು ಹಾಡಿರುವಂತಹ ಗೀತೆಗಳನ್ನ ಹಾಡಬೇಕು. ಯಾವ ಗೀತೆಯನ್ನ ಹಾಡ್ತೀರಾ?
2: ಹಾಗೆ ಡೈಲಾಗ್ ಸಾಯ್ಕುಮಾರ್ ಅವರು.
0: ಹೌದು, ಅವರ ಬರ್ಡೇ ಕೂಡ ಆಯ್ತು, ಅವ್ರಿಗೂ ವಿಶ್ ಮಾಡಿದ್ದಾಯ್ತು.
2: ಹೌದು ಮೇಡಮ್, ಹೌದು ಕೇಳದೆ.
0: ಹಾ ಹೇಳಿ.
2: ಅಲ್ಲ, ನಾನೊಂದ್ಸಲ ವಿಶ್ ಮಾಡೋಣ ಅಂತ ಮಾಡಿ.
0: ಮಾಡಿ ಮಾಡಿ ಸರ್.
2: ಸರಿ, ಇಲ್ಲ ಬಿಡಿ ಬಿಡು, ಹೇಳಿದ್ರಲ್ಲ. ಕೂಗಿಲೇ ಕೂಗಿಲೇ ಕೂಗಿಲೇ ಹಾಡಲ್ಲೇ ಸೇರಿಕೋ ಈಗಲೇ, ಮಧುಮಾಸವಿಲ್ಲಿ ನಿನಗಾಗಿ ಹೂ ಮಾವು ತಳಿರು ತೆರೆದು, ಮಧುಮಾಸವಿಲ್ಲಿ ನಿನಗಾಗಿ ಹೂ ಮಾವು ತಳಿರು ತೆರೆದು, ಕರೆಯೋಲೆ ನೀಡುವಾಗ ಬರದೇನು ಪ್ರೇಮ ರಾಗ, ಕೂಗಿಲೇ ಕೂಗಿಲೇ ಕೂಗಿಲೇ ನೀರದ ಮಾಸ ಚೈತ್ರವೇ, ನೀರದ ಪ್ರಾಸ ಮಧುರವೇ, ಈ ಬಾಳ ಮೇಳದಲ್ಲಿ ನೀನು ಸೇರಿದೆ, ಚಪ್ಪಾಳೆ ತಾಳವಲ್ಲವೇ, ಹೆಣ್ಣುಗಳು ರಾಗವೆಂಬ ಗಂಡುಗಳು ತಾಳವೆಂಬ ಜೀವನದ ಹಾಡಿಗ.

0: ಪ್ಲೀಸ್ ಹಂಗ್ ಮೇಡಮ್.
1: ಓಕೆ ಸರ್, ಒಳ್ಳೆ ಗೀತೆಯನ್ನು ಆಯ್ಕೆ ಮಾಡ್ಕೊಂಡ್ರಿ, ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ. ಎಸ್ ಮಹೇಶ್ ಸರ್ ಕರೆ ಮಾಡಿದ್ರು, ಒಂದು ಒಳ್ಳೆ ಗೀತೆಯನ್ನು ಆಯ್ಕೆ ಮಾಡ್ಕೊಂಡಿದ್ರು, ಹಾಗೆ ಮುಂದಿನ ಕರೆ ಸಿದ್ಧವಾಗಿದೆ. ಯಾರು ಎಲ್ಲಿಂದ ಕರೆ ಮಾಡಿದರೆ, ಯಾವ ಗೀತೆಯನ್ನು ಹಾಡ್ತಾರೆ ಕೇಳುವ. ಹಲೋ,
2: ನಮಸ್ತೆ ಮೇಡಮ್.
1: ನಮಸ್ತೆ ಸರ್.
2: ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ್.
1: ಸುಬ್ರಹ್ಮಣ್ಯ ಜಯಂತ್ ಅವರೇ, ಹೇಗಿದ್ದೀರಾ?
2: ನಾವು ಸೂಪರ್ ಆಗಿದ್ದೀವಿ ಮೇಡಮ್, ನೀವು ಹೇಗಿದ್ದೀರಾ ಮೇಡಮ್?
1: ನಾವು ಸೂಪರ್ ಫೈನ್, ಫಸ್ಟ್ ಕ್ಲಾಸ್ ಸರ್.
2: ಹಾ ಮೇಡಮ್,
1: ಇವತ್ತಿನ ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಾ?
2: ಖಂಡಿತ ಗೊತ್ತಾಯ್ತು ಮೇಡಮ್. ನಮ್ಮ ಯಜ್ಜನಕಮ್ಮ ಅವರು ಜೊತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಮ್ಮ ಹಾಡಿದಂತಹ ಜಾಸ್ತಿ ಗೀತೆಯಲ್ಲಿ ಇವರು ಸಹ ಚಿತ್ರಮ್ಮನೇ ಜಾಸ್ತಿ ಹಾಡಿರೋದು ಮೇಡಮ್ ಕನ್ನಡಕ್ಕೆ.
1: ಈಗ ಯಾವ ಗೀತೆಯನ್ನ ಆಯ್ಕೆ ಮಾಡ್ಕೊಂಡು ಹಾಡ್ತಿದ್ರಾ?
2: ನಾನು ಇದ ತಗೊಂಡೆ, ನಮ್ಮೂರ ಮಂದಾರ ಚಿತ್ರದ ಅಂತ ತಗೊಂಡಿದ್ದೇನೆ.
1: ಹಾಡಿ ಹಾಡಿ ಸರ್.
2: ಮತ್ತು ಮತ್ತು ನೀರ ನಿಯ ತಾಮ್ ತನನ ಉಲ್ಲಾಸದ ಮೇರ ಮೇರೆ ದೀಮ್ ತನಕ ದೀಮ್. ಮುತ್ತು ಮುತ್ತು ನೀರಹನಿಯ ತಾಂ ತನನಂ ಉಲ್ಲಾಸದ ಮೇರ ಮೇರೆ ದೀಂ ತನಕ ದೀಂ. ಆಹಾ ಇಂಥ ಸ್ಪಂದನ ಕಿಲ್ಲಿ ಮೂಲ ಋತುಮಾನ, ಓಹೋ ಇದೇ ನಿಂತ ಹೊಸತರ ಚೈತ್ರ ಋತುಗಾನ, ಮೈಮನವೇ ಋತು ಋತುಗಳ ಚೇತನ. ಅರರರೆ ತುಂತುರು ತುಂತುರುತು, ಅರರರೆ ತುಂತುರು ತುಂತುರುತು, ಋತುಗಳ ಆ ಬಂಡಿಯ ಮೇಲೆ ಈ ಬಾಳ ಪಯಣವಿದೆ. ಬಾಳಿನ ಈ ಪಯಣಗಳನ್ನು ಪ್ರೀತಿಯ ನಡೆಸುತ್ತಿದೆ. ಮಿನು ಮಿನುಗು ಮಿಂಚುಗಳಂತೆ ಬಾಳಲ್ಲಿ ತಿರುವು ಇದೆ. ಒಂದೊಂದು ತಿರುವುಗಳಲ್ಲೂ ಶೃಂಗಾರ ಸರಸವಿದೆ. ಆಹಾ ಎಲ್ಲ ಮನಸ್ಸು, ಆಹಾ ಎಲ್ಲ ಮನಸ್ಸು ಆಹ್ಲಾದಮಯವಿಲ್ಲಿ. ಓಹೋ ಎಲ್ಲ ಹೃದಯ ತುಂಬೋ ಈ ಸ್ನೇಹ ಜೊತೆ ಇಲ್ಲಿ. ಇಲ್ಲಿ ತುಟಿ ಪಿಟಿ ಕೆಂಟದ ಚಿಟಪಟ ಪುಟಿಯುವ ತುಂತುರು ಸಡಗರದಲ್ಲಿ ನಾವಿಲ್ಲಿ. ಮುತ್ತು ಮುತ್ತು ನೀರಹನಿಯ ತಾಂ ತನನಂ.
1: ಓಕೆ ಓಕೆ ಸರ್, ಒಳ್ಳೆ ಗೀತೆಯನ್ನ ಆಯ್ಕೆ ಮಾಡ್ಕೊಂಡ್ರಿ, ಧನ್ಯವಾದಗಳು ಸರ್ ಕರೆ ಮಾಡಿದಕ್ಕೆ.
2: ಥ್ಯಾಂಕ್ ಯು ಸೋ ಮಚ್ ಮೇಡಮ್.
1: ಓಕೆ ಎಸ್, ಮತ್ತೊಂದು ಕರೆ ಸಿದ್ಧವಾಗಿದೆ, ಯಾರು ಕೇಳುವ? ಹಲೋ
3: ಹಲೋ, ನಮಸ್ತೆ ಮೇಡಮ್. ಶುಭೋದಯ.
1: ನಮಸ್ತೆ ಶುಭೋದಯ, ಹೇಗಿದ್ದೀರಾ?
3: ಆರಾಮಿದ್ದೀವಮ್ಮ, ನೀವು?
1: ನಾನು ಕೂಡ ಆರಾಮಿದ್ದೀನಿ. ಆಯ್ತಾ ತಿಂಡಿ?
3: ಇಲ್ಲಪ್ಪ, ಇನ್ನ ಬಿಸಿಬೇಳೆ ಬಾತ್.
1: ಬಿಸಿಬೇಳೆ ಬಾತ್ ಬಿಸಿ ಇದ್ದಾಗಲೇ ತಿನ್ಬೇಕು.
3: ಇನ್ನ ಆಗ್ತಾ ಇದೆ, ಒಗ್ಗರಣೆ ಒಂದ್ ಹಾಕಿದ್ರೆ
1: ಮುಗಿದಿದೆ, ಒಗ್ಗರಣೆ ಹಾಕ್ತೀನಿ.
3: ನಿಮ್ದಮ್ಮ ತಿಂಡಿ?
1: ನಮ್ದು ಇವತ್ತು ಪಲಾವ್.
3: ಓಕೆ
1: ಓಕೆ, ಸೋ ಈಗ ಹೇಳಿ ಚಿತ್ರಮ್ಮ ಅವರೇ.
3: ಚಿತ್ರಮ್ಮ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ನಮ್ ಕಡೆಯಿಂದನು.
1: ಓಕೆ,
3: ಇದು ಪುನೀತಿನ ತಗೊಂಡಿದೀನಿ ನಮ್ಮ ರಮ್ಯದು.
1: ಹಾಡಿ ಹಾಡಿ.
3: ಹಾ ಎಂತ ಆ ಕ್ಷಣ ನೆನೆದರೆ ತಲ್ಲಣ, ತನ್ನಿಂತಾನೇ ಎದೆಯಲಿ ಪ್ರೀತಿಯ ನರ್ತನ. ಇದು ಯಾವಾಗ ಹೇಗಾಯ್ತು ಯಾಕೆ ಅಂತ ಗೊತ್ತೇ ಆಗಲಿಲ್ಲ. ಈ ಪ್ರೀತಿಲಿ ನೇನಂತ ಮಾಯ ಮಂತ್ರ ಒಂದು ತಿಳಿಯಲಿಲ್ಲ. ಆಹಾ ಎಂತ ಆ ಕ್ಷಣ, ಕಣ್ಗಳ ಮಾತಿಗೆ ತುಟಿಗಳು ಮೌನವು, ಹೃದಯವು ಬೆರೆತರೆ ಉಳಿದವು ಗೌಣವು. ನಿನ್ನೆವರೆಗೂ ನಾ ಹೇಗೋ ಇದ್ದೆ, ನಾ ಬೇರೆ ನೀ ಬೇರೆ ಅಂತಿದ್ದೆ. ನೆಪ ಮಾತ್ರಕ್ಕೆ ಎರಡು ದೇಹ ಇದೆ, ಅದರೊಳಗೆ ಪ್ರಾಣವು ಒಂದೇ.
1: ಅದರೊಳಗೆ ಇರೋ ಪ್ರಾಣವು ಒಂದೇ
3: ಒಂದೇ. ಈ ಪ್ರಾಣನೇ ನಿನಗಾಗಿ ಮೀಸಲಿಡುವೆ, ಬೇರೆ ಬರೋ ನನ್ನ ಗೆಳೆಯ. ನಿನ್ನ ಪ್ರೀತಿಗೆ ಏಳೇಳು ಜನ್ಮದಲ್ಲೂ ಮುಡಿಪು ನನ್ನ ಹೃದಯ. ಸ್ವಲ್ಪ ರಿಲ್ಯಾಕ್ಸ್, ಕಮ್ಮಿ ಹೆಚ್ಚು ಕಮ್ಮಿ ಆಗತ್ತಪ್ಪ.
1: ಚೆನ್ನಾಗಿ ಹಾಡಿದ್ರಿ,
3: ಕೊಡ್ಬೇಕು
1: ಅದಕ್ಕೆ ನಾ ಹೇಳ್ಕೊಟ್ಟೆ,
3: ಅದಕ್ಕೆ ಒಳ್ಳೇದು ಮೇಡಮ್ ಅಲ್ಲ ನೀವು ಹಂಗಾಗಿ.
1: ಥ್ಯಾಂಕ್ ಯು, ಥ್ಯಾಂಕ್ ಯು ಉಮಾ ಮ್ಯಾಮ್ ಕರೆ ಮಾಡಿದ್ದಕ್ಕೆ.
3: ಥ್ಯಾಂಕ್ ಯು ಅಮ್ಮ.
1: ಎಸ್ ಉಮಾ ಮ್ಯಾಮ್ ಕರೆ ಮಾಡಿ ಒಂದು ಒಳ್ಳೆ ಗೀತೆಯನ್ನು ಆಯ್ಕೆ ಮಾಡಿಕೊಂಡ್ರು, ಹಾಗೆ ಮತ್ತೊಂದು ಕರೆ ಸಿದ್ಧವಾಗಿದೆ. ಆದರೆ ಯಾರು ಅಂತ ಕೇಳೋಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಬ್ರೇಕ್ ತಗೊಳ್ಳೋ ಸಮಯ ಬಂದಿದೆ. ಹಾಗಿದ್ಮೇಲೆ ಬೇಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಒಂದು ಬ್ರೇಕ್ ತೆಗೆದುಕೊಂಡು ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಬೇಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ, ನಾನು ನಿಮ್ಮ ಆರ್ ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
0: ಒಂದ್ ಕಾಲದಲ್ಲಿ ಹುಕುಂ ಸಿಂಗ್ ಅವರನ್ನು ಮನೆಯವರು ಗುಣಗುವ ದಾಸ ಅಂತ ಕರೀತಿದ್ರು. ಏಕೆಂದ್ರೆ ಲೈಟ್ ಫ್ಯಾನ್ ಹಾಕಿದ್ರೆ ಸಿಟ್ಟಿನಿಂದ ಎಲ್ಲರ ಮೇಲೂ ಕಿರಿಸ್ತಿದ್ರು. ಅರೆ ರಾಮು, ಈ ಫ್ಯಾನ್ ಯಾಕೆ ಆನ್ ಇಟ್ಟಿದ್ಯಾ? ವಿದ್ಯುತ್ ಬಿಲ್ ಯಾರು, ನಿನ್ನ ಅಪ್ಪ ಕಟ್ತಾನ? ಆದ್ರೆ ಇಂದು ಎಲ್ರು ಅವರನ್ನು ಶಾಂತ ಮೂರ್ತಿ ಎಂದು ಕರೀತಾರೆ. ಏಕೆಂದ್ರೆ ಅವರು ಸೋಲಾರ್ ಪ್ಯಾನಲ್ ಅಳವಡಿಸಿದಾಗಿನಿಂದ ಮೀಟರ್ನ ಸೂಚಕ ಶಾಂತವಾಗಿ ನಿದ್ರಿಸ್ತಿದೆ. ಮತ್ತು ಹುಕುಂ ಸಿಂಗ್ ಕೂಡ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
6: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
7: ಏನಿಲ್ವಾ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
6: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣೋ. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನಿನ್ ಕೂಡ್ಲೆ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನ ಒಮ್ಮೆ ಸಂಪರ್ಕಿಸೋದು ಉತ್ತಮ.
4: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸ ಹೆಚ್ ಡಿ ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ ವಿಮ್ಯಾಟ್ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
8: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
1: ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬೇಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ RJ ಅರ್ಪಿತಾ. ಕೆಳಗರ ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷ್ಣ ನಾಯರ್, ಶಾಂತಕುಮಾರಿ ಚಿತ್ರ ಇವರ ಜನ್ಮದಿನದ ಪ್ರಯುಕ್ತ ಇವರು ನಟಿಸಿರುವಂತ, ಅಂದ್ರೆ ಇವರು ಹಾಡಿರುವಂತಹ ಗೀತೆಗಳ ಬಗ್ಗೆ ಮಾತನಾಡ್ತಾ ಇದ್ವಿ. ಹಾಗೆ ವಿಶೇಷವಾಗಿ ಏನ್ ಗೊತ್ತಾ, ನಮ್ಮ ಭಾರತೀಯ ಚಿತ್ರರಂಗದಲ್ಲಿ ಒಬ್ಬ ಮಹಿಳಾ ಗಾಯಕಿಗೆ ಸುಮಾರು 6 ರಾಷ್ಟ್ರ ಪ್ರಶಸ್ತಿಗಳು ಸಿಕ್ಕಿದೆ ಅಂದ್ರೆ ಅದು ಒನ್ ಅಂಡ್ ಓನ್ಲಿ ಚಿತ್ರಮ್ಮ ಅವರಿಗೆ. ಹೌದು ಕೇಳುಗರೆ, 6 ರಾಷ್ಟ್ರ ಪ್ರಶಸ್ತಿಗಳನ್ನ ಲಭಿಸಿದಂತಹ, ಭಾರತದ ಹೆಚ್ಚು ರಾಷ್ಟ್ರ ಪ್ರಶಸ್ತಿಯನ್ನ ಪಡೆದ ಏಕೈಕ ಮಹಿಳಾ ಗಾಯಕಿ ಅಂತ ಬಿರುದನ್ನ ಕೂಡ ಪಡ್ಕೊಂಡಿದ್ದಾರೆ. ಇನ್ನು ಸಾಕಷ್ಟು ಗೀತೆಗಳಲ್ಲಿ ಕೂಡ ತಮ್ಮನ್ನ ತಾವು ತೊಡಗಿಸ್ಕೊಂಡಿದ್ದಾರೆ. ಅವರು ಹಾಡುವಾಗ ಆ ಗೀತೆಗಳಲ್ಲಿ ಭಾವ ತುಂಬಿ ಹಾಡ್ತಾ ಇದ್ರು, ಹಾಗಾಗಿ ಜನರ ಮನಸ್ಸಿಗೆ ತುಂಬಾ ಹತ್ತಿರವಾಗುವಂತಹ ಗೀತೆಗಳನ್ನೇ ಹೆಚ್ಚು ನೀಡಿದ್ದಾರೆ ಅಲ್ವಾ? ಹಾಗಿದ್ರೆ ನೀವು ಕೂಡ ಎಸ್ ಚಿತ್ರ ಅವರು ನಟಿಸಿ ಅಂದ್ರೆ ಹಾಡಿರುವಂತಹ ಗೀತೆಗಳನ್ನ ಹಾಡ್ಬೋದು. ಆದ್ರೆ ನೀವು ಕರೆ ಮಾಡಬೇಕಾದ ಸಂಖ್ಯೆ 9686098069726. ಈ ಒಂದು ಸಂಖ್ಯೆಗೆ ಕರೆಯನ್ನ ಮಾಡಿ ಮಾತನಾಡಬಹುದು, ಹಾಡನ್ನು ಹಾಡಬಹುದು ಅಂತ ತಿಳಿಸ್ತಾ ನೆಕ್ಸ್ಟ್ ಕಾಲರ್ ರೆಡಿ ಇದಾರೆ. ಯಾರ್ ಕೇಳುವ? ಹಲೋ,
9: ಹಲೋ,
1: ನಮಸ್ತೆ.
9: ನಮಸ್ತೆ ಮ್ಯಾಮ್, ಗುಡ್ ಮಾರ್ನಿಂಗ್.
1: ಗುಡ್ ಮಾರ್ನಿಂಗ್, ಯಾರಿತು?
9: ನಾನು ಚೈತ್ರಾ.
1: ಚೈತ್ರಾ ಅವ್ರು ಏನ್ ಮಾಡ್ತಿರೋದು?
9: ಹೌಸ್ ವೈಫ್.
1: ಹೌಸ್ ವೈಫಾ? ಎಲ್ಲಿಂದ ಕರೆ ಮಾಡ್ತಿರೋದು ಮೇಡಮ್?
9: ಶಿವಮೊಗ್ಗ ವಿದ್ಯಾನಗರ.
1: ಶಿವಮೊಗ್ಗ ವಿದ್ಯಾನಗರ. ಏನ್ ಮಾಡ್ತಿದ್ದೀರಾ ಅಂದ್ರೆ, ಏನ್ ತಿಂಡಿ ಮಾಡಿದ್ರಿ ಇವತ್ತು?
9: ಇವತ್ತು ಚಪಾತಿ, ಕ್ಯಾರೆಟ್ ಪಲ್ಯ ಮಾಡಿದ್ದೆ.
1: ತಿಂತಿದಾಯ್ತಾ ಅಥವಾ ತಿನ್ಬೇಕಾ?
9: ತಿನ್ಬೇಕು ಮ್ಯಾಮ್, ತಿನ್ ಹಾಡಿ ಆದ್ಮೇಲೆ ತಿನ್.
1: ತಿನ್ಬಿಟ್ರೆ ಹಾಡಕ್ ತೊಂದ್ರೆ ಆಗತ್ತೆ ಅಂತನಾ?
9: ಹೌದೌದು.
1: ಓಕೆ ಓಕೆ. ಚೈತ್ರ ಅವರೇ, ಹಾಗಿದ್ರೆ ಇವತ್ತು ಚಿತ್ರಮ್ಮ ಅವರ ಯಾವ ಗೀತೆಯನ್ನ ಹಾಡ್ತಿದ್ದೀರಾ?
9: ಕಣ್ಣಿನಗಾಗಿ ಚಿತ್ರದ ಒಂದು ಸಾಂಗ್ ಹಾಡ್ತಾ ಇದ್ದೀನಿ.
1: ಕಣ್ಣಿನಲ್ಲಿ ಕಣ್ಣನಿಟ್ಟನ
9: ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು.
1: ಓಕೆ ಓಕೆ.
9: ನಿಮ್ಮ ಮೂಲಕ ಅವರಿಗೆ ಕಣ್ಣು ಮಾಡಿದ್ದೀರಿ.
1: ಓಕೆ ಓಕೆ. ರೇಡಿಯೋ ಶಿವಮೊಗ್ಗದ ಪರವಾಗಿ ಕೂಡ ಚಿತ್ರಮ್ಮ ಅವರಿಗೆ ಜನ್ಮದಿನದ ಶುಭಾಶಯಗಳು. ಸೊ ಹಾಡಿ.
9: ಕಣ್ಣಿನಲ್ಲಿ ಕಣ್ಣನಿಟ್ಟು ನೋಡಬಾರದೆ, ಗುಂಡಿಗೆಯ ಕೂಡ ಬಿಚ್ಚಿ ಹೇಳಬಾರದೆ,
10: ಕಣ್ಣೀರಲ್ಲಿ ಕಣ್ಣನಿಟ್ಟು ನೋಡಬಾರದೆ, ಗುಂಡಿಗೆಯ ಗೂಡು ಬಿಚ್ಚಿ ಹೇಳಬಾರದೆ, ಮನಸ್ಸು ಕೇಳುವ ನೂರು ಆಸೆಗೆ ಬೀರಿ ಹಾಕಬಹುದು, ಹೃದಯ ಹಾಡುವ ಉಸಿರಲಾರಿಗೆ ಯಾವ

0: ಕಣ್ಣೀನಲ್ಲಿ ಕಣ್ಣಲಿಟ್ಟು ನೋಡಬಾರದೆ, ಗುಂಡಿಗೆಯ ಗೂಡು ಬಿಚ್ಚಿ ಹೇಳಬಾರದೆ. ಹೊಸದಾಗಿ ಶುರುವಾಯಿತ ನಿಮ್ಮೊಳಗೆ ಈ ಗೆಳೆತನ, ನಿನ್ನೆಗಳ ನೆನಪಿಲ್ಲದೆ ಓಡುವುದೇ ನೆನಪುವಿನ ಮರೆವಿನೆಂದರೂ ನೀನೀಗ ಮರೆಯಲಾಗದು. ಆ ನೋವಿದೆಯೊಳಗೆ ಕಚ್ಚಿತು ಲಾಭವೇನಿದೆ ಓ ಜೀವ, ಹೃದಯದ ಮಾತನ್ನು ಒಮ್ಮೆ ಕೇಳಬಾರದೆ, ಕಣ್ಣಿನಲ್ಲಿ ಕಣ್ಣಲಿಟ್ಟು ನೋಡಬಾರದೆ, ಗುಂಡಿಗೆಯ ಗುರು ಬಿಚ್ಚಿ ಹೇಳಬಾರದೆ.
1: ಓಕೆ, ಥ್ಯಾಂಕ್ ಯು ಚೈತ್ರ ಅವರೇ, ಒಳ್ಳೆ ಗೀತೆಯನ್ನು ಆಯ್ಕೆ ಮಾಡ್ಕೊಂಡ್ರಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಓಕೆ, ಎಸ್, ಮುಂದಿನ ಕರೆ ಸಿದ್ಧವಾಗಿದೆ. ಯಾರು ಕೇಳುವ? ಹಲೋ
2: ಮೇಡಮ್, ನಮಸ್ತೆ.
1: ನಮಸ್ತೆ ಸರ್, ಹೇಗಿದ್ದೀರಾ?
2: ಆರಾಮಿದ್ದೀನಿ ಮೇಡಮ್.
1: ಆಯ್ತಾ ಊಟ ತಿಂಡಿ?
2: ಆಯ್ತು ಮೇಡಮ್, ಈಗ ತಾನೇ ಊಟ ಆಯ್ತು.
1: ಊಟ ಆಯ್ತಾ? ಓಕೆ ಸರ್, ಇವತ್ತಿನ ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಾ?
2: ಗೊತ್ತಾಯ್ತು ಮೇಡಮ್, ನೀವು ಹೋಮ್ ವರ್ಕ್ ಕೊಟ್ಟಿದ್ರಿ, ನಾನು ಯಾವ್ದು ಹಾಡು ಸೆಲೆಕ್ಟ್ ಮಾಡ್ಕೊಂಡಿದ್ದೆ, ಮೊಗ್ಗಿನ ಮನಸ್ಸು ಸ್ನೇಹಿತರೊಬ್ಬರು ಹಾಡಿದ್ದಾರೆ, ಇನ್ನೊಂದು ನೀಲಾಂಬರಿ ಇಟ್ಕೊಂಡಿದ್ದೀನಿ ಮೇಡಮ್ ನಾನು.
1: ಇಂಚರವೇ,
2: ನೀವು ಹೋಮ್ ವರ್ಕ್ ಕೊಟ್ಟಿದ್ರಿಂದ ಅನುಕೂಲ ಆಯ್ತು ನಮ್ಗೆ.
1: ಇಂಚರವೇ ಹಾಡ್ತಾನೆ, ಹಾಡಕ್ ಬಂದಿರೋದ್ ನೀವು?
2: ಖಂಡಿತ ಮೇಡಮ್,
1: ಹಾಡಿ ಹಾಡಿ, ಚೆನ್ನಾಗಿ ಹಾಡಿ, ಆಲ್ ದ ಬೆಸ್ಟ್.
2: ಆಮೇಲೆ ಚೈತ್ರ, ಇವ್ರು ಚಿತ್ರಮ್ಮ ಅವರು ಮೇಡಮ್ 25,000 ಹೆಚ್ಚು ಹಾಡು ಹಾಡಿದಾರಂತೆ, ಆಶ್ಚರ್ಯ ನಮ್ಗೆ. ಜಾನಕಿ ಅಮ್ಮ ಅವರ ಮರೆಯಲ್ಲಿ ಕಾನ್ಫರೆನ್ಸ್ ಅಂದ್ರೆ ಗೊತ್ತಾಗ್ತಾನೆ ಇರ್ಲಿಲ್ಲ.
1: ಹೌದೌದು,
2: ಬಟ್ ನೋಡ್ತಾ ಹೋದ್ರೆ ಇವರು ಕೂಡ ದೊಡ್ಡ ಮಟ್ಟದಲ್ಲಿ.
1: ವಿಶೇಷವಾಗಿ ಹೆಂಗ್ ಗೊತ್ತಾ, ಮಲಯಾಳಂ, ತಮಿಳು, ಕನ್ನಡ, ತೆಲುಗು, ಒಡಿಯಾ, ಹಿಂದಿ, ಅಸ್ಸಾಮಿ, ಬಂಗಾಳಿ, ಸಂಸ್ಕೃತ, ತುಳು, ಉರ್ದು, ಲ್ಯಾಟಿನ್, ಅರೇಬಿಕ್, ಪಂಜಾಬಿ, ಈ ಎಲ್ಲಾ ಭಾಷೆಗಳಲ್ಲಿ ಕೂಡ ಹಾಡಿದ್ದಾರೆ.
2: ಅದೇ, ಅದೊಂದು ಅದ್ಭುತ ಸಾಧನೆ ಮೇಡಮ್.
1: ಹೌದು,
2: ಅವ್ರದ್ದೊಂದು ಪ್ರಯತ್ನ ಮಾಡ್ತೀನಿ ಮೇಡಮ್, ಯಾಕೆಂದ್ರೆ ಅದು ತುಂಬಾ ಡ್ಯೂಯೆಟ್ ಸಾಂಗ್ ಅಲ್ಲಿ ಹಾಡಿದ್ದಾರೆ, ನಾನು ಸೋಲೋ ತಗೊಂಡಿದ್ದೀನಿ ಇವ್ರ ಚಿತ್ರ ಮಾಡಿ.
1: ಹಾಡಿ ಹಾಡಿ ಸರ್.
2: ಇಂಚರವೇ ಚೆಲ್ಲಿದ ಚೆಲುವಲ್ಲಿ ಚಂದ್ರ

0: ಅರ್ಥವಿಲ್ಲ ಜನ್ಮ ಜನ್ಮದೊಳಗು ಇಂಚರದೆ ಇಂಚರದೆ ಚೆಲ್ಲಿದ ಚೆಲುವಲ್ಲಿ ಚಂದ್ರಮಯದಲ್ಲಿ ಕಚಗುಳಿ ಇಡುವೆ ನಾ. ಇಷ್ಟು ನಾನು ಸ್ವಲ್ಪ ನೆನಪು ಮಾಡ್ಕೊಂಡೆ.
1: ಓಕೆ ಓಕೆ ಸರ್, ಒಳ್ಳೆ ಗೀತೆನ ಆಯ್ಕೆ ಮಾಡ್ಕೊಂಡ್ರಿ, ಹಾಗೆ ಒಳ್ಳೆ ಪ್ರಯತ್ನ ಕೂಡ ಪಟ್ರಿ. ಥ್ಯಾಂಕ್ ಯು ಸೋ ಮಚ್ ಸರ್ ಕರೆ ಮಾಡಿದ್ದಕ್ಕೆ.
0: ಧನ್ಯವಾದಗಳು ಮೇಡಮ್, ತಮಗೂ ಕೂಡ
1: ಧನ್ಯವಾದ. ಓಕೆ, ಮತ್ತೊಂದು ಕರೆ ಸಿದ್ಧವಾಗಿದೆ, ಯಾರು ಕೇಳುವಾ? ಹಲೋ ಹಲೋ
2: ಹಲೋ, ಗುಡ್ ಮಾರ್ನಿಂಗ್ ಮ್ಯಾಮ್.
1: ವೆರಿ ಗುಡ್ ಮಾರ್ನಿಂಗ್ ಮೇಡಮ್, ಹೇಗಿದ್ದೀರಾ? ನಾನು ಕೂಡ ಸೂಪರ್ ಫೈನ್. ಆಯ್ತಾ ತಿಂಡಿ?
2: ಪಲಾವ್.
1: ಪಲಾವ್ ನಮ್ದು ಅದೇ ಅಲ್ಲ, ಇವತ್ತು ನಮ್ಮನೆಯಿಂದ ತಗೊಂಡು ಹೋದ್ರಾ?
2: ಇಲ್ಲ ಮೇಡಮ್, ನಾನು ಈಗ ಮಾಡ್ತಾ ಇದ್ದೀನಿ.
1: ನಾನು ಆಗ್ಲೇ ಮಾಡಿ ತಿಂದು ಆಯ್ತು. ಮೇಡಮ್, ಇವತ್ತಿನ ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಾ?
2: ಸ್ವಲ್ಪ ಹೇಳಿ ಮೇಡಮ್.
1: ಇವತ್ತು ಚಿತ್ರ ಅವರು, ಕೆ ಎಸ್ ಚಿತ್ರ ಅವರು ತಮ್ಮ ಜನ್ಮದಿನವನ್ನ ಆಚರಿಸ್ಕೊಳ್ತಾ ಇದಾರೆ, ಹಾಗಾಗಿ ಅವರು ಹಾಡಿರುವಂತಹ ಕನ್ನಡ ಗೀತೆಯನ್ನ ನೀವು ಹಾಡಬೇಕು.
2: ಓಕೆ ಮ್ಯಾಮ್, ಫಸ್ಟ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು.
1: ಓಕೆ,
2: ಒಂದು ಸ್ಮಾಲ್ ಪ್ರಯತ್ನ ಹಾಡು.
1: ಖಂಡಿತ ಸ್ಮಾಲ್ ಪ್ರಯತ್ನ ಮಾಡಿ ಮೇಡಮ್.
2: ಓಕೆ ಮ್ಯಾಮ್. ಸಾವಿರ ಜನುಮ ಬಂದರು ನನಗೆ ನಿನ್ನವಳಾಗಿ ನಾನಿರುವೆ, ನಿನ್ನಂತ ರಂಗ ನಾನಲ್ಲವೇ, ನಿನ್ನ ಆಸೆ ಎಲ್ಲ ನನದಲ್ಲವೇ, ಈ ಪ್ರತಿಗಳಿಗೆ. ಮೇಡಮ್ ಮತ್ತೋಗ್ಬಿಡ್ತು,
1: ಪರವಾಗಿಲ್ಲ, ಕುಹುಕು ಹುಕ್ಕೋಕಿಲೆ ಅದೊಂದು ಒಳ್ಳೆ ಗೀತೆ ಅಲ್ವಾ?
2: ಓಕೆ ಮ್ಯಾಮ್,
1: ತುಂಬಾ ಚೆನ್ನಾಗಿ ಹಾಡಿದ್ದಾರೆ.
2: ಹಾ ಮ್ಯಾಮ್, ತುಂಬಾ ಚೆನ್ನಾಗಿದೆ, ಫಿಲಮು ಕೂಡ ಚೆನ್ನಾಗಿದೆ, ಹಾಡು ಚೆನ್ನಾಗಿ ಹಾಡಿದ್ದಾರೆ. ಹಾ ಮ್ಯಾಮ್, ಈ ಕಾರ್ಯಕ್ರಮಕ್ಕೆ ಕಾಯ್ತಾ ಇರ್ತೀನಿ ಮೇಡಮ್. ನಾನು ಫೋನ್ ಮಾಡಿ
1: ಕರೆ ಸಿಕ್ತಲ್ಲ, ಖುಷಿ ಆಯ್ತಾ?
2: ಹಾ ಮ್ಯಾಮ್, ತುಂಬಾ ಹ್ಯಾಪಿ.
1: ಓಕೆ, ಹೀಗೆ ಹ್ಯಾಪಿ ಆಗಿರಿ. ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದಕ್ಕೆ.
2: ಓಕೆ ಮ್ಯಾಮ್, ಥ್ಯಾಂಕ್ ಯು, ಬಾಯ್
1: ಬಾಯ್. ಓಕೆ, ನೆಕ್ಸ್ಟ್ ಕಾಲರ್ ಹೇಳಿದರೆ ಯಾರು ಕೇಳುವ? ಹಲೋ
3: ಹಲೋ,
1: ನಮಸ್ತೆ, ಗುಡ್ ಮಾರ್ನಿಂಗ್.
3: ನಮಸ್ತೆ ಮೇಡಮ್, ಗುಡ್ ಮಾರ್ನಿಂಗ್.
1: ಹೇಗಿದ್ದೀರಾ ಮೇಡಮ್?
3: ನಾ ಚೆನ್ನಾಗಿದ್ದೀನಿ ಮೇಡಮ್, ನೀವು?
1: ನಾನು ಕೂಡ ಚೆನ್ನಾಗಿದ್ದೀನಿ. ತಿಂಡಿ ಆಯ್ತಾ?
3: ಹಾ, ನಮ್ದು ಆಯ್ತು ಮೇಡಮ್.
1: ಓಕೆ, ಹಾಗಿದ್ರೆ ಇವತ್ತು ಚಿತ್ರಮ್ಮ ಅವರ ಯಾವ ಗೀತೆಯನ್ನ ಹಾಡ್ತಿದ್ದೀರಾ?
3: ವಿರಾಸತ್ತಿಂದ ಮ್ಯಾಮ್.
1: ಆಡಿ ಆಡಿ.
3: ಬಾಯಲಿ ಚುನ್ಮುನ್ ಚುನ್ಮುನ್, ಝಾಂಜರಿ ರುಂಝುನ್ ರುಂಝುನ್, ಕಿತು ಇನಿಲನ್. ಬಾಯಲಿ ಚುನ್ಮುನ್ ಚುನ್ಮುನ್, ಝಾಂಜರಿ ರುಂಝುನ್ ರುಂಝುನ್, ಕಿತನಾ ಮಧುರ ಹೇ ಇನಿಲ್.
1: ಮೇಡಮ್ ವಾಯ್ಸ್ ಬ್ರೇಕ್ ಆಗ್ತಾ ಇದೆ.
3: ಹೌದಾ?
1: ಹೌದು, ಹಾಡ್ ಕೇಳಿಸುದು
3: ಇವಾಗ ಮೇಡಮ್.
1: ಈಗ ಹಾಡಿ.
3: ಚಂಚಲನ ಚೂಡಿ ಬೋಲೆ, ಸಂಸಲನ ತೊಡುವ ಡೋಲೆ, ಗೂಂಜೆಯ ಧರತಿ ಅವರ್ಗಮ್, ಎದೆಯ ಗೋರಿ ಗೋರಿ, ಒಥಾನೆ ಚೋರಿ ಚೋರಿ, ಲಹಕಿ ಲಹಕಿ ಉನ್ಕೋ ಸದಾ.

0: हे राजा राजा कितना मधुर है ये मिलन।
1: ಓಕೆ ಥ್ಯಾಂಕ್ ಯು ಮ್ಯಾಮ್, ಒಳ್ಳೆ ಗೀತೆನ ಆಯ್ಕೆ ಮಾಡ್ಕೊಂಡ್ರಿ. ನೆಟ್ವರ್ಕ್ ಸ್ವಲ್ಪ ವೇರಿಯೇಷನ್ ಇತ್ತು. ನೆಕ್ಸ್ಟ್ ಟೈಮ್ ಕರೆ ಮಾಡ್ಬೇಕಾದ್ರೆ ನೆಟ್ವರ್ಕ್ ಇರುವಂಥ ಜಾಗದಲ್ಲಿ ಕರೆ ಮಾಡಿ. ಓಕೆನಾ?
0: ಓಕೆ ಮ್ಯಾಮ್,
1: ಥ್ಯಾಂಕ್ ಯು. ಎಸ್, ಒಳ್ಳೆ ಗೀತೆ ಅಲ್ವಾ? ಹಾಗೆ ನೆಕ್ಸ್ಟ್ ಕಾಲರ್ ಹಿಡಿದಾರೆ, ಯಾರು ಕೇಳುವ? ಹಲೋ,
2: ಹಲೋ,
1: ನಮಸ್ತೆ, ಗುಡ್ ಮಾರ್ನಿಂಗ್.
2: ಆರಾಮಿದ್ದೀರಿ?
1: ಆರಾಮಿದ್ದೀವ್ರಿ. ನೀವು?
2: ನಾವು ಆರಾಮಿದ್ದೇವ್ರಿ.
1: ಆಯ್ತಾ ತಿಂಡಿ?
2: ತಿಂಡಿ ಆಯ್ತ್ರಿ ಇವಾಗ ಜಸ್ಟ್.
1: ಏನು ತಿಂಡಿ?
2: ಅವಲಕ್ಕಿ ಒಗ್ಗಣಿ. ಸೋಮವಾರ ರೊಟ್ಟಿ ಮಾಡಂಗಿಲ್ಲ, ಇವತ್ತು ಒಂದೇ ದಿನ ಬಿಡು.
1: ಓಕೆ ಓಕೆ ಮೇಡಮ್, ಸೊ ರೊಟ್ಟಿಯಿಂದ ಇವತ್ತು ಬಿಡುವು ಸಿಕ್ಕಿದೆ.
2: ಇವತ್ತಷ್ಟೇ ಮುಕ್ತಿ, ಒಂದು ಅಮಾವಾಸ್ಯೆ ಹುಣ್ಣಿಮೆ ಸೋಮವಾರ ಅಷ್ಟೇ.
1: ಓಕೆ ಓಕೆ ಮೇಡಮ್, ಹಾಗಿದ್ರೆ ಇವತ್ತು ಯಾವ ಹಾಡನ್ನು ಹಾಡ್ತಿದ್ದೀರಾ?
2: ಗೊತ್ತು, ಹಾಡ್ತೇನೆ ಒಂದು ಹಾಡಲ್ಲಿ ಹುಟ್ಟಬ ಶುಭಾಶಯ
1: ಚಿತ್ರಮ್ಮಗೆ,
2: ಎಲ್ಲರಿಗೆ ಹುಟ್ಟಬ ಶುಭಾಶಯಗಳು.
1: ಓಕೆ ಹಾಡೈ
2: ಹಾಡ್ತೇನೆ. ಇಂಚರವೆ ಇಂಚರವೆ ಚಂದದ ಚೆಲುವಲ್ಲಿ ಚಂದ್ರನ ಎದೆಯಲ್ಲಿ ಕಸುಗುಡಿ ಹಿಡಿವಿನ ಇಂಚರವೇ ಇಂಚರವೆ ಇಂಚರವೆ ಚಂದನ ಚೆಲುವಲ್ಲಿ ಕಸುಗುಡಿ ಹಿಡುವ ಭೂಮಿ ನನ್ನದು ಗಗನ ನನ್ನದು ಗಾಳಿ ಬೆಂಕಿ ನೀರು ನನ್ನದು ನನಗಿಂತ ಯಾವ ಚಂದ ಇಲ್ಲ ಜನ್ಮ ಜನ್ಮದೊಳಗು ಇಂಚರವೇ ಇಂಚರವೇ ಇಂಚರವೇ ಚಂದದ ಚೆಲುವಲ್ಲಿ ಕಚ್ಚುಗುಳಿ ಹಿಡಿವಿನ ತರೆಗಳೆಲ್ಲ ಜಾರಿ ಹಂಚಿ ಹೋಯ್ತು ನನ್ನ ಯೌವನದ ಒಳಗೆ ಋತುಗಳೆಲ್ಲ ತೇಲಿ ಹೋಯ್ತು ನನ್ನ ಮೈ ಒಳಗಿನೊಳಗೆ ಎದೆಯೊಳಗೆ ಐಶ್ವರಿಯೇ ಮಿಂಚು ಮರೆ ಹಾಯಿತು ಮೈದಲಿ ಮೈಶಿರಿ ಜಗದ.
1: ಓಕೆ, ಒಳ್ಳೆ ಪ್ರಯತ್ನ ಮಾಡಿದ್ರಿ. ಧನ್ಯವಾದಗಳು ಅಕ್ಕ ಮಹಾದೇವಿಯವರೇ ಕರೆ ಮಾಡಿದ್ದಕ್ಕೆ.
2: ಥ್ಯಾಂಕ್ ಯು.
1: ಓಕೆ, ಎಸ್, ಮತ್ತೊಂದು ಕರೆ ಸಿದ್ಧವಾಗಿದೆ, ಯಾರು ಕೇಳುವ? ಹಲೋ ಹಲೋ, ಗುಡ್ ಮಾರ್ನಿಂಗ್ ಮೇಡಮ್.
3: ಚೆನ್ನಾಗಿದ್ದೀರಾ?
1: ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ?
3: ನಾನು ಚೆನ್ನಾಗಿದ್ದೇನೆ.
1: ಆಯ್ತಾ ತಿಂಡಿ?
3: ತಿಂಡಿ ಬಾಯಲ್ಲಿದೆ.
1: ಅದೇ ಅನ್ಕೊಂಡೆ, ವಾಯ್ಸ್ ಯಾಕೋ ಡಿಫ್ರೆಂಟ್ ಆಗಿ ಕೇಳಿಸ್ತಿತ್ತಲ್ಲ ಅಂತ.
3: ತಿಂಡಿ ಚೇಂಜ್ ಆಗ್ಬಿಡ್ತು ಅನ್ಕೊಂಡ್ರ?
1: ಇಲ್ಲ, ಅನ್ಕೊಂಡೇನೋ ತಿಂತಾ ಇರ್ಬೇಕು ಹಾಗೆ ಕಾಲ್ ಮಾಡಿದ್ರಿ ಅಂತ. ಏನ್ ತಿಂತಾ ಇವತ್ತು? ಏನ್ ಮಾತಾಡ್ತಿದ್ದೀರಾ? ಏನ್ ತಿಂತಾ ಮಾತಾಡ್ತಿದ್ದೀರಾ?
3: ನೀವು ಮಾಡಿರ ನಿಮ್ಮ ಪಲಾವಿನ ತಂಗಿ ವಾಂಗಿ ಬಾತ.
1: ವಾಂಗಿ ಬಾತ?
3: ವಾಂಗಿ ಬಾತ.
1: ಓಕೆ ಓಕೆ, ಸೊ ತಿಂದಿದ್ದಾಗಿದ್ರೆ ಈಗ ಗೀತೆ ಹಾಡ್ಬೋದಾ ಅಥವಾ ಸಮಯ ಬೇಕಾ?
3: ಖಂಡಿತ, ಸಮಯ ಕೊಟ್ರೆ ಬಂದು ಹೊಡಿತಾರೆ. ನೆಕ್ಸ್ಟ್ ಕಲರ್ ಅಲ್ಲ.
1: ಓಕೆ ಓಕೆ, ಹಾಡಿ ಕುಸುಮಾ ಮೇಡಮ್.
3: ಇದು ಸ್ವಾತಿ ಮುತ್ತಲ್ಲಿ ಹಾಡಿರುವಂತದ್ದು.
1: ಸೂಪರ್ ಸೂಪರ್ ಸಾಂಗ್ ಹಾಡಿ.

0: ಓಕೆ, ಒಳ್ಳೆ ಗೀತೆಯನ್ನ ಆಯ್ಕೆ ಮಾಡ್ಕೊಂಡ್ರಿ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಹಾಡನ್ನ ಹಾಡಿದಕ್ಕೆ.
1: ಥ್ಯಾಂಕ್ ಯು ಅರ್ಪಿತಾ.
0: ಓಕೆ ಯೆಸ್, ನೆಕ್ಸ್ಟ್ ಕಾಲರ್ ಹೇಳಿದ್ದಾರೆ, ಯಾರು ಕೇಳುವ? ಹಲೋ ಹಲೋ
2: ಹಲೋ,
0: ನಮಸ್ತೆ, ಗುಡ್ ಮಾರ್ನಿಂಗ್.
2: ನಮಸ್ತೆ ಬಿಂದಾಸ್ ಮಾರ್ನಿಂಗ್, ನಮ್ಮ ಕೇಳಿದ ಮಿತ್ರರಿಗೂ ಮತ್ತು ಫೇಮ್ ಬಾನಲಿ ಕೇಂದ್ರ ಎಲ್ಲರಿಗೂ ಬಿಂದಾಸ್ ಮಾರ್ನಿಂಗ್. ರಕ್ಷಿತಾ,
0: ಇದು ರಕ್ಷಿತಾ ಅಲ್ಲ, ಅರ್ಪಿತಾ.
2: ಓ ಸಾರಿ, ಅರ್ಪಿತಾ.
0: ನಿಮಗೂ ಕೂಡ ಬಿಂದಾಸ್ ಮಾರ್ನಿಂಗ್. ಆಯ್ತಾ ತಿಂಡಿ?
2: ಆಯ್ತು ತಿಂಡಿ ಆಯ್ತು ಅರ್ಪಿತಾ. ರೊಟ್ಟಿ ಪಲ್ಯ.
0: ಈಗ ಯಾವ ಗೀತೆಯನ್ನು ಹಾಡ್ತಿದ್ದೀರಾ?
2: ಇದು ಹೃದಯ ಗೀತೆ ಪಿಕ್ಚರ್ ಇಂದ ಹಾಡ್ತಾ ಇದ್ದೀನಿ.
0: ಹಾಡಿ ಹಾಡಿ.

0: ಶಾಶ್ವತ ಗಿರಿಗಗನವೇ ಬೀಳಲಿ ನಮ್ಮ ಪ್ರೀತಿ ಶಾಶ್ವತ. ಥ್ಯಾಂಕ್ ಯು.
1: ಎಸ್, ಒಂದು ಒಳ್ಳೆ ಗೀತೆನ ಆಯ್ಕೆ ಮಾಡ್ಕೊಂಡ್ರಿ. ಧನ್ಯವಾದಗಳು ಮೇಡಮ್ ಕರೆ ಮಾಡಿದಕ್ಕೆ.
0: ಲಾಸ್ಟ್ ನೀವು ಹಾಡಿ.
1: ಆಯ್ತು ಆಯ್ತು. ಓಕೆ, ಶಾಂತ ಮ್ಯಾಮ್ ಕರೆ ಮಾಡಿದ್ರು, ಅವರು ಕೂಡ ಒಂದು ಒಳ್ಳೆ ಗೀತೆನ ಆಯ್ಕೆ ಮಾಡ್ಕೊಂಡ್ರು. ನಮ್ಮ ಕೇಳುಗರೆಲ್ಲರೂ ಕೂಡ ತುಂಬಾನೇ ಒಳ್ಳೊಳ್ಳೆ ಗೀತೆಗಳನ್ನ ಆಯ್ಕೆ ಮಾಡ್ಕೊಳ್ತಾ ಇದ್ದಾರೆ, ಒಂದ್ರಕ್ಕಿಂತ ಒಂದು ಸೊಗಸಾದ ಗೀತೆಗಳನ್ನ ಹಾಡೋದಕ್ಕೆ ಪ್ರಯತ್ನ ಕೂಡ ಪಡ್ತಾ ಇದ್ದಾರೆ. ಹಾಗಿದ್ರೆ ಕಾರ್ಯಕ್ರಮ ಮುಂದುವರಿಸ್ತೀನಿ. ಅದಕ್ಕೂ ಮೊದಲು ನಮ್ಮ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಮತ್ತೊಂದು ಬ್ರೇಕ್ ತೆಗೆದುಕೊಂಡು ಬೇಗ ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ಕಾರ್ಯಕ್ರಮವನ್ನ ಬಿಂದಾಸ್ ನಡೆಸ್ಕೊಡ್ತಾ ಇರೋದು. ನಾನು ನಿಮ್ಮ ಮನೆ ಮಗಳು ಆರ್ಜೆ ಅರ್ಪಿತಾ. ಹಾಗೆ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ, ಈಗ ಹೇಗಿದ್ಯಾ?
5: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
4: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
5: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
4: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
5: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಬಿಪಿಎಲ್ ಹಾಗೂ ಎಪಿಎಲ್ ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ ಟಿಟಿಕೆ, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
6: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686689999 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
1: ಎಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ ಜೆ ಅರ್ಪಿತಾ. ಕೇಳುಕರೆ, ಇವತ್ತಿನ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ನಮ್ಮ ನೆಚ್ಚಿನ ಗಾಯಕಿಯಾಗಿರುವಂತಹ ಕೆ ಎಸ್ ಚಿತ್ರ ಅವರ ಜನ್ಮದಿನದ ಪ್ರಯುಕ್ತ ಅವರು ಹಾಡಿರುವಂತಹ ಗೀತೆಗಳನ್ನ ಆಯ್ಕೆ ಮಾಡಿಕೊಂಡು ನೀವು ಕೂಡ ಹಾಡಬಹುದು ಅನ್ನೋ ಒಂದು ಟಾಪಿಕ್ನ ತೆಗೆದುಕೊಂಡು ಬಂದಿದೆ. ಹೌದು, ನಮ್ಮ ಕೇಳುಗರು ಕೂಡ ಒಂದರಕ್ಕಿಂತ ಮತ್ತೊಂದು ಒಳ್ಳೊಳ್ಳೆ ಗೀತೆಯನ್ನ ಹಾಡ್ತಾ ಇದ್ದಾರೆ. ಈಗ ನಾವು ಸಿಂಗರ್ಸ್ ಆದರು ಒಂದು ಭಾಷೆಯಲ್ಲಿ ಹಾಡನ್ನ ಹಾಡಿದ್ರೇನೆ ಹೆಚ್ಚು, ಆದರೆ ನಮ್ಮ ಚಿತ್ರಮ್ಮ ಇದಾರಲ್ಲ, ಸೂಪರ್ ಬಿಡ್ರಿ ಅವರು. ಯಾಕಂದ್ರೆ ಮಲಯಾಳಮೂ ಓಕೆ, ತಮಿಳು ಓಕೆ, ಕನ್ನಡನೂ ಓಕೆ, ತೆಲುಗು ಓಕೆ, ಒಡಿಯಾನೂ ಓಕೆ, ಹಿಂದಿ, ಅಸ್ಸಾಮಿ, ಬಂಗಾಳಿ, ಸಂಸ್ಕೃತ, ತುಳು, ಉರ್ದು, ಲ್ಯಾಟಿನ್, ಅರೇಬಿಕ್, ಪಂಜಾಬಿ, ಮಲೈ, ಹೀಗೆ ಶ್ರೀಲಂಕನ್ ಸೇರಿದಂತೆ ನಮ್ಮ ಭಾರತೀಯ ಭಾಷೆಗಳ ಅಲ್ಲದಲೆ ವಿದೇಶಿ ಭಾಷೆಗಳಲ್ಲಿ ಕೂಡ ಹಾಡಿದ್ದಾರೆ. ಸುಮಾರು 25,000 ಹೆಚ್ಚಿನ ಹಾಡುಗಳನ್ನ ಹಾಡಿರಬಹುದು ಅಂತ ಅಂದಾಜಿಸಲಾಗಿದೆ. ಅವರನ್ನ ವಿವಿಧ ಭಾಷೆಯ ಜನರು ಅಭಿಮಾನದಿಂದ ಹಲವಾರು ಹೆಸರುಗಳಿಂದ ಕರೀತಾರೆ. ಇನ್ನು ಕೇರಳದಲ್ಲಿ ಕೇರಳ ತಿಂಡೆ ಅಂತ ಕರೆದ್ರೆ ಇನ್ನು ಕೇರಳದ ಕೋಗಿಲೆ ಅಂತ ಅರ್ಥ. ಇನ್ನು ತಮಿಳಿನಲ್ಲಿ ಚಿನ್ನ ಕೋಯಿಲ್ ಅಂತ ಕರೀತಾರೆ, ಅಂದ್ರೆ ಚಿಕ್ಕ ಕೋಗಿಲೆ ಅಂತಾರೆ. ಇನ್ನು ತೆಲುಗಿನಲ್ಲಿ ಸಂಗೀತ ಸರಸ್ವತಿ ಅಂತ ಕರೀತಾರೆ. ಇನ್ನು ಕನ್ನಡದಲ್ಲಿ ಕನ್ನಡ ಕೋಗಿಲೆ ಅಂತ ಕೂಡ ಅಭಿಮಾನಿಗಳು ಪ್ರೀತಿಯಿಂದ ಇವರನ್ನ ಕರೀತಾರೆ. ಹಾಗಿದ್ರೆ ನೀವು ಕೂಡ ಚಿತ್ರಮ್ಮ ಅವರು ಹಾಡಿರುವಂತಹ ಗೀತೆಗಳನ್ನ ಹಾಡಬಹುದು. ಹಾಗಿದ್ರೆ ಕರೆ ಮಾಡಬೇಕಾದಂತಹ ಸಂಖ್ಯೆ 9686609926279. ನಮ್ಮ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡಿದ್ದಾರೆ ಕೇಳುವ. ಹಲೋ
7: ಹಲೋ
1: ಹಲೋ
7: ನಮಸ್ತೆ. ಹೇಳಿ,
1: ಹೇಗಿದ್ದೀರಾ ವೇದ ಶೆಟ್ಟಿ ಅವರೇ? ನಿಮ್ಮ ಧ್ವನಿ ತುಂಬಾ ನಿಧಾನ ಕೇಳಿಸ್ತಾ ಸ್ವಲ್ಪ ಜೋರ. ಓಕೆ, ಈಗ ಒಂದು ಗೀತೆಯನ್ನ ಹಾಡಿ ಚಿತ್ರಮ್ಮ ಅವ್ರು ಹಾಡಿರೋದು.
7: ಚಿತ್ರಮ್ಮ ಕನಸು ಬೇರೆ
1: ಹಾಡಿ ಹಾಡಿ
7: ಸೂರ್ಯನಗಳ ತನಗೆ ಕಿರಣಗಳೇ ಸಾಕ್ಷಿ ಚಂದ್ರನಗಳ ತನಗೆ ಕವನಗಳೇ ಸಾಕ್ಷಿ ಯಾವ

0: ಸಾಗರವೇ ಸಾಕ್ಷಿ, ಹೆಣ್ಣಿನ ಗೆಳೆತನಕ್ಕೆ ಪ್ರಕೃತಿಯೇ ಸಾಕ್ಷಿ, ಸೂರ್ಯನ ಗೆಳೆತನಕ್ಕೆ ಕಿರಣಗಳೇ ಸಾಕ್ಷಿ, ಚಂದ್ರನ ಗೆಳೆತನಕ್ಕೆ ಕವನಗಳೇ ಸಾಕ್ಷಿ, ನಮ್ಮ ನಿಮ್ಮ ಗೆಳೆತನಕ್ಕೆ ಫೋನಿನೇ ಸಾಕ್ಷಿ. ಧನ್ಯವಾದಗಳು.
1: ಧನ್ಯವಾದಗಳು ಮ್ಯಾಮ್. ಓಕೆ, ಮತ್ತೊಂದು ಕರೆ ಸಿದ್ಧವಾಗಿದೆ, ಯಾರು ಕೇಳುವ? ಹಲೋ ಹಲೋ, ನಮಸ್ತೆ ಸರ್. ಆರಾಮಿದೀವಿ. ರೇಡಿಯೋ ವಾಲ್ಯೂಮ್ ನ ಮೊದಲು ಕಡಿಮೆ ಮಾಡಿ ಮಾಡಿದ್ರಾ? ಓಕೆ, ಈಗ ಇವತ್ತಿನ ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಾ? ಗೀತೆಗಳನ್ನ ಹಾಡ್ಬೇಕು ಸರ್. ಯಾವ ಗೀತೆಯನ್ನ ಹಾಡ್ತೀರಾ ಈಗ? ಹಾಡಿ ಹಾಡಿ ಸರ್.
2: ನಮಸ್ಕಾರ ಮೇಡಮ್.
1: ಹಾಡಿ ಸರ್.
2: ಸುವಿ ಸುವಿ ನೀನೇ ನಮ್ಮ ಸೀತೆ ನಮ್ಮ, ತುವಿ ತುವಿ ಹಕ್ಕಿಯಂತೆ ನಗಬೇಕಮ್ಮ, ಸುವಿ ಸುವಿ ನೀನೇ ನಮ್ಮ ಸೀತಾಲಮ್ಮ, ಗಂಡ ದೇವ ಅಂದುಕೊಂಡೆ ಗಂಡ ರಾಮನ ನಂಬಿಕೊಂಡೆ, ಗಂಡ ದೈವ ಅಂದುಕೊಂಡೆ ಹೋ ದಂಡ ರಾಮನ ನಂಬಿಕೊಂಡೆ, ಅಂದೋರಾಡೋ ನೋಡಿ ಕೇಳಿ ನಿನ್ನ ಕೋದಂಡ. ಸಾರಿ ಮೇಡಮ್, ತಪ್ಪಿದೆ. ಚೆನ್ನಾಗಿ
1: ನಿನ್ನ ಗೊಂಡಾರಣ್ಯಕ್ಕೆ ನೋಡಿ ನೂಕಿದಾರೆ ಅಂತ. ಪರವಾಗಿಲ್ಲ ಪರವಾಗಿಲ್ಲ ಸರ್, ಪ್ರಯತ್ನ ಪಟ್ರಿ. ಧನ್ಯವಾದಗಳು ಕರೆ ಮಾಡಿದಕ್ಕೆ. ಓಕೆ, ನೆಕ್ಸ್ಟ್ ಕಾಲರ್ ನಡೀತಾರೆ, ಯಾರು ಕೇಳುವ? ಹಲೋ ಹಲೋ, ನಮಸ್ತೆ. ಯಾರಿದು?
3: ಗಂಗಾವತಿಯಿಂದ ಮೇಡಮ್.
1: ಗಂಗಾವತಿಯಿಂದ. ನಿಮ್ ಹೆಸರು?
3: ಸುಧಾ ಮೇಡಮ್. ಸುಧಾ.
1: ಸುಧಾ ಮೇಡಮ್, ಹೇಗಿದ್ದೀರಾ?
3: ಚೆನ್ನಾಗಿದ್ದೀವಿ ಮೇಡಮ್, ನೀವು ಚೆನ್ನಾಗಿದ್ದೀರಿ ಮೇಡಮ್?
1: ನಾನು ಕೂಡ ಚೆನ್ನಾಗಿದ್ದೀನಿ. ಆಯ್ತಾ ತಿಂಡಿ?
3: ಆಯ್ತು ನೋಡ್ರಿ, ಇಡ್ಲಿ ಚಟ್ನಿ ಸಾಂಬಾರ್ ಆಯ್ತು. ನಿಮ್ದೇನಾಯ್ತು?
1: ಇಡ್ಲಿ ಚಟ್ನಿ ಸಾಂಬಾರ್, ನಮ್ದು ಪಲಾವ್.
3: ಓಕೆ ಓಕೆ ಮೇಡಮ್.
1: ಓಕೆ, ಹಾಗಿದ್ರೆ ಈಗ ಯಾವ ಗೀತೆಯನ್ನ ಹಾಡ್ತಿದ್ದೀರಾ?
3: ಇದು ಬೆಳ್ಳಿ ಕಾಲುಂಗುರದ ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ.
1: ಹಾಡಿ ಹಾಡಿ ಮ್ಯಾಮ್.
3: ಯಾರಾದ್ರೂ ಹಾಡಿದ್ದಾರೆ ಮೇಡಮ್?
1: ಇಲ್ಲ ಮೇಡಮ್, ಹಾಡಿ.
3: ಓಕೆ ಓಕೆ.

ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ, ಕನ್ನಡ ನುಡಿ ಕಾಣಿಸದೆ ಹೊನ್ನ ಚರಿತೆಯಲ್ಲಿ ಹಂಪೆಯ ಗುಡಿ, ಹಂಪೆಯ ಗುಡಿ ವೈಭವದ ತವರು ಕೂಗಿದೆ ಪ್ರೀತಿಸುವ ಹೃದಯ ಬೇಡಿದೆ ಕೇಳು ನೀನು ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ, ಕನ್ನಡ ನುಡಿ ಗಾಳಿಯೇ ಆದೇಶ ಮೇಘವೇ ಸಂದೇಶ ಪ್ರೇಮಕ್ಕೆ ಸಂಕೇತ ಹೊಂಬಣ್ಣದ ಆಕಾಶ ಋತು ಋತುಗಳು ನಿನ್ನ ಕಾದಿವೆ ನೀನಿರೆ ರಂಗೋಲಿ ಸಂಗಾತಿ ಸುವಾಲಿ ನವರಸವು ಮೈತಾಳಿ ಜೀವನದ ಜೋಕಾಲಿ ಯುಗ ಯುಗತನು ನಿನ್ನ ಕಾದಿವೆ ನೀನೊಮ್ಮೆ ಬಂದಿಲ್ಲಿ ಬೆಳಕನ್ನು

0: ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ, ಕನ್ನಡ ನುಡಿ. ಥ್ಯಾಂಕ್ ಯು ಮೇಡಮ್.
1: ಎಸ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಒಳ್ಳೆ ಗೀತೆನ ಆಯ್ಕೆ ಮಾಡ್ಕೊಂಡ್ರಿ, ಧನ್ಯವಾದಗಳು ಕರೆ ಮಾಡಿದಕ್ಕೆ.
0: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.
1: ಎಸ್, ಮುಂದಿನ ಕರೆ ಸಿದ್ಧವಾಗಿದೆ, ಯಾರ್ ಕೇಳುವ? ಹಲೋ,
2: ನಮಸ್ತೆ ಮೇಡಮ್.
1: ನಮಸ್ತೆ ಸರ್.
2: ನಮಸ್ತೆ ಮೇಡಮ್, ಸತೀಶ್ ವಿದ್ಯಾನಗರ.
1: ಸತೀಶ್ ಅವರೇ, ಹೇಗಿದ್ದೀರಾ?
2: ಹಾ, ಚೆನ್ನಾಗಿದೆ ಮೇಡಮ್, ಆರಾಮಿದೆ. ತಿಂಡಿ ಆಯ್ತಾ ಮೇಡಮ್?
1: ತಿಂಡಿ ಆಯ್ತು. ನಿಮ್ದು?
2: ನಮ್ದು ಆಯ್ತು ಮೇಡಮ್.
1: ಏನ್ ತಿಂಡಿ?
2: ಪಲಾವ್. ಚಟ್ನಿ? ಪಲಾವ್ ಚಟ್ನಿ.
1: ನಮ್ದು ಪಲಾವ್ ಮೊಸರು ಬಜ್ಜಿ.
2: ಮೊಸರು ಬಜ್ಜಿ ಇತ್ತು, ಆದ್ರೆ ಚಟ್ನಿ ಡಿಪೆಂಡ್ ಆಗಿರ್ಲಿ ಅಂತ
1: ತಗೊಂಡೆ. ಈಗ ಯಾವ ಗೀತೆನ ಹಾಡ್ತೀರಾ?
2: ಹಾ ಮೇಡಮ್, ಫಸ್ಟ್ ಚಿತ್ರಾ ಮೇಡಮ್ ಅವರಿಗೆ ಹುಟ್ಟಿದ ಹಬ್ಬದ ಶುಭಾಶಯಗಳು ಮೇಡಮ್.
1: ಓಕೆ,
2: ಆಮೇಲೆ ಇದು ಒಂದು ಹಾಡ್ತೀನಿ ಮೇಡಮ್, ನಮ್ಮೂರ ಮಂದಾರ ವೇದನ. ಹೇಳೆ ಕೋಗಿಲೆ ಇಂಪಾಗಲ, ಹೇಳೆ ಮಲ್ಲಿಗೆ ತಂಪಾಗಲ, ಎಲ್ಲೆಲ್ಲೂ ಹೊಸ ಬೆಳಕು ಕಂಡಂತಾಯಿತು. ಹೇಳೆ ಇಬ್ಬನಿ ತಂಪಾಗಲ, ಹೇಳೆ ತುಂಬಿಯೇ ಜಂಪಾಗಲ, ಎಲ್ಲೆಲ್ಲೂ ಹೊಸ ಚಿಗುರು ಬಂದಂತಾಯಿತು. ಹೇವೋ ಮೈಲಾಯಿ ಮೈಲ ಮರೆತಾಯಿತು, ಈ ಮನದುಂಬಿ ಉರಿದುಂಬಿದಂತಾಯಿತು, ಹೇಗಿಂತ ನವಿ ನವಿಕೆ ಮೈ ಕೂಡಿತು. ಹೇಳೆ ಕೋಗಿಲೆ ಇಂತ ಎಲ್ಲೆಲ್ಲೂ ಹೊಸ ಬೆಳಕು ಕಂಡಂತಾಯಿತು. ಜಿಗಿಯೋ ಜಿಗಿಯೋ ಭಾವನೆಯೋ ಮೈಯಲ್ಲಿ ಹಸಿರು ಉತ್ಸವ ಮಾಡಿತು, ಕನಸೋ ಕಲ್ಪನೆಯೋ ತೋಚದೆ ಕುಮಲ ಪುಡುಕಗಳ ತಂದಿತು.
1: ಓಕೆ ಓಕೆ ಸರ್, ಒಳ್ಳೆ ಗೀತೆನ ಆಯ್ಕೆ ಮಾಡ್ಕೊಂಡ್ರಿ, ಧನ್ಯವಾದಗಳು ಕರೆ ಮಾಡಿದಕ್ಕೆ.
2: ಮಧ್ಯದಿಂದ ಹಾಳಾಗೋಯ್ತು ಮೇಡಮ್, ಮಾಡೋದು
1: ಇರ್ಲಿ ಇರ್ಲಿ, ಪರವಾಗಿಲ್ಲ ಬಿಡಿ ಸರ್, ನಡೆಯುತ್ತೆ. ನೆಕ್ಸ್ಟ್ ಟೈಮ್ ಪ್ರಾಕ್ಟೀಸ್ ಮಾಡ್ಕೊಂಡು ಹಾಡಿ. ಓಕೆನಾ?
2: ಓಕೆ
1: ಓಕೆ, ಥ್ಯಾಂಕ್ ಯು ಸರ್. ಎಸ್, ಸತೀಶ್ ಸರ್ ಕರೆ ಮಾಡಿದ್ರು, ಮಾತನಾಡಿದ್ರು. ಹಾಗೆ ಇವತ್ತಿನ ಲಾಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತೀರ ಕೇಳುವ? ಹಲೋ, ನಮ್ಮ ಪರವಾಗಿ ನಿಮಗೂ ಕೂಡ ಸುಪ್ರಭಾತಗಳು.
3: ರೊಟ್ಟಿನೂ ಬೆಂಡೆಕಾಯಿ ಪಲ್ಯ ಮಾಡಿದ್ವಿ, ಅರ್ಧ ಮರ್ಧ ರೊಟ್ಟಿ ಹಾಕ್ಬೇಕು.
1: ಓಕೆ, ಈಗ ಕೊನೆಗೂ ಕಾಲ್ ಸಿಕ್ಕಿದೆ, ಈಗ ಹಾಡಿ ಒಂದು ಹಾಡನ್ನ.
3: ಆಯ್ತಮ್ಮ. ಓಕೆ,

ಸೂಪರ್. ಅಂತೂ ಇಂತೂ ಕರೆ ಸಿಕ್ತು, ಒಳ್ಳೆ ಗೀತೆಯನ್ನು ಕೂಡ ಆಯ್ಕೆ ಮಾಡ್ಕೊಂಡು ಚೆನ್ನಾಗಿ ಹಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಕರೆ ಮಾಡಿದ್ದಕ್ಕೆ. ಓಕೆ, ಈಶ್ವರನ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಎಸ್, ಮೀನಾ ಮೇಡಮ್ ಅವರು ಕರೆ ಮಾಡಿದ್ರು, ಹಾಗೆ ಇನ್ನು ಕರೆಗಳು ಬರ್ತಾ ಇದೆ. ನಿಮ್ಮೊಟ್ಟಿಗೆ ಮಾತಾಡ್ತಾ ಮಾತಾಡ್ತಾ ಸಮಯ ಸಾಗಿದ್ ಕೂಡ ಗೊತ್ತಾಗಿಲ್ಲ, ಇನ್ನು ಕಾರ್ಯಕ್ರಮ ಮುಗಿಸೋ ಸಮಯ ಕೂಡ ಬಂತು. ಹಾಗೆ ನಮ್ಮ ಕೇಳುಗರು ಮೆಸೇಜ್ ಕೂಡ ಹಾಕಿದ್ರೆ, ನೀವು ಒಂದು ಗೀತೆಯನ್ನು ಹಾಡಿ ಅಂತ. ಚಿತ್ರಮ್ಮ ಅವರ ಸಾಕಷ್ಟು ಗೀತೆಗಳಿದೆ, ಎಲ್ಲವೂ ಕೂಡ ನೆಚ್ಚಿನ ಗೀತೆಗಳೇ ಅಂತಾನೆ ಹೇಳ್ಬೋದು. ಅದರಲ್ಲಿ ಒಂದು ಗೀತೆಯನ್ನ ನಿಮಗಾಗಿ ಆಯ್ಕೆ ಮಾಡಿಕೊಂಡು ಒಂದು ಸಣ್ಣ ಪ್ರಯತ್ನವನ್ನ ಮಾಡುವಂತ. ಓಕೆನಾ? ಪ್ರೇಮದ ಸರಿ ಗಮ ಸ್ವರ ತಾಳದ ಕೊಳದಲ್ಲಿ ಹಾಡುತ್ತ ತಿಲಾಡುತ್ತ ಜ್ವರವೇ

നദീം തീം തന മധുര പ്രേമദ മുതല തല്ലണ ദ

ಸುಂದರ ಮಾನಸ ಸರೋವರದಲ್ಲಿ ಪ್ರೇಮ ತರಂಗ ಈ ಕಣ್ಣಿನ ಕವನೋದೋ ಹುಡುಗ. ಓಕೆ, ಇದು ಗಾಳಿಪಟ ಸಿನಿಮಾದ ಗೀತೆ ಆಗಿದ್ದು ಚಿತ್ರಮ್ಮ ಅವರು ಹಾಡಿರುವಂಥ ಒಂದು ಕನ್ನಡದ ಅದ್ಭುತ ಗೀತೆ ಅಂತ ಕೂಡ ಹೇಳ್ಬೋದು. ನನ್ನದೊಂದು ಸಣ್ಣ ಪ್ರಯತ್ನ ಅಷ್ಟೇ. ಹಾಗಿದ್ರೆ ಈ ಕಾರ್ಯಕ್ರಮ ಮುಗಿಸೋ ಸಮಯ ಕೂಡ ಬಂತು. ಕಾರ್ಯಕ್ರಮ ಹೇಗನ್ನಿಸ್ತು, ಈ ಒಂದು ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು 9686096279 ಈ ಒಂದು ಗೀತೆಗೆ ಕಳಿಸಿ ಅಂತ ತಿಳಿಸ್ತಾ, ಹಾಗೆ ಇವತ್ತು ಯಾರೆಲ್ಲ ಜನ್ಮದಿನವನ್ನು ಆಚರಿಸಿಕೊಳ್ತಿದ್ದಾರೋ ಎಲ್ರಿಗೂ ಮತ್ತೊಮ್ಮೆ ಹ್ಯಾಪಿ ಹ್ಯಾಪಿ ಬರ್ತ್ ತಿಳಿಸ್ತಾ, ಇನ್ನು ಸಾಯಿ ಕುಮಾರ್ ಅವ್ರಿಗೆ, ಇನ್ನು ನಮ್ಮ ಚಿತ್ರಮ್ಮ ಅವ್ರಿಗೆ ಮತ್ತೊಮ್ಮೆ ಜನ್ಮದಿನದ ಪ್ರೀತಿಯ ಶುಭಾಶಯನ ಕೊಡ್ತಾ ನಾನು ಹೋಗಿ ಬರ್ತೀನಿ. ಯಾವಾಗ್ಲೂ ನಗ್ತಾ ಇರಿ, ಖುಷಿಯಾಗಿರಿ, ಆರೋಗ್ಯವಾಗಿರಿ, ಹಾಗೇನೆ ಯಾವಾಗ್ಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ರೇಡಿಯೋ ಕೇಳಕ್ಕೀಗ ರೇಡಿಯೋನೇ ಬೇಕಾಗಿಲ್ಲ.
1: ಹೌದಾ ಅಂತ ಹುಬ್ಬೇರಿಸ್ಬೇಡಿ, ಇಲ್ಲಿ ಕೇಳಿ. ನಿಮ್ ಮೊಬೈಲ್ ನಲ್ಲಿರೋ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ ನಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.
0: ಜಗತ್ತಿನ ಯಾವುದೇ ಭಾಗದಲ್ಲಿದ್ದರೂ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳನ್ನು ದಿನದ 24 ಗಂಟೆಯೂ ಕೇಳಬಹುದು.
1: ಸಂಪೂರ್ಣ ಫ್ಯಾಮಿಲಿಗೆ ಭರಪೂರ ಕಾರ್ಯಕ್ರಮಗಳು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
2: ಕೇಳಿರಿ ಪ್ರತಿ ಕ್ಷಣ ಕ್ಷಣದೂ, ನೀವೇ ಕೇಳುತ್ತ ಕೇಳುತ್ತ ಕಲಿಯಿರಿ.
3: ಭಾರತದ ಪ್ರತಿ ಎರಡನೇ ಮನೆಯಲ್ಲಿ ಕ್ಯಾನ್ಸರ್ ಪತ್ತೆಯಾಗುತ್ತಿದ್ದರೂ ನಾವು ಅದನ್ನು ಏಕೆ ಹಗುರವಾಗಿ ಪರಿಗಣಿಸುತ್ತಿದ್ದೇವೆ? ಕುಟುಂಬದವರು ಕ್ಯಾನ್ಸರ್ನಿಂದ ಬಳಲಿದರು, ಯಾರೂ ತಪಾಸಣೆ ಮಾಡಿಸಿಕೊಳ್ಳುವ ಬಗ್ಗೆ ಏಕೆ ಯೋಚಿಸುತ್ತಿಲ್ಲ?
4: ಕ್ಯಾನ್ಸರ್ ನಮಗೆ ಬರುವುದಿಲ್ಲವೆಂದು ನಾವ್ಯಾಕೆ ಭಾವಿಸುತ್ತೇವೆ? ಕ್ಯಾನ್ಸರ್ಗೆ ವಯಸ್ಸಿನ ಮಿತಿ ಇಲ್ಲ, ಅದಕ್ಕೆ ಅವರಿವರೆಂಬ ಭೇದ ಭಾವವಿಲ್ಲ, ಮತ್ತು ಕ್ಯಾನ್ಸರ್ ತನ್ನಿಂದ ತಾನೇ ಗುಣವಾಗುವುದಿಲ್ಲ.
3: ಈಗ ಎಲ್ಲರೂ ಒಗ್ಗಟ್ಟಿನಿಂದ ಕ್ಯಾನ್ಸರ್ ಅನ್ನು ಸೋಲಿಸುವ ಸಮಯ. ತಪಾಸಣೆ ಮಾಡಿಸಿಕೊಳ್ಳಿ, ಏಕೆಂದರೆ ರೋಗ ನಿರ್ಣಯವೇ ಗೆಲುವು, ಮತ್ತು ರೋಗ ನಿರ್ಣಯದಿಂದ ಚಿಕಿತ್ಸೆಯವರೆಗೆ ಪ್ರತಿಯೊಂದು ಹಂತದಲ್ಲೂ ನಾರಾಯಣ ಹೆಲ್ತ್ನ ತಜ್ಞರು ನಿಮ್ಮೊಂದಿಗೆ ಇರಲಿದ್ದಾರೆ.
4: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಹ್ಯಾದ್ರಿ ನಾರಾಯಣ ಆಸ್ಪತ್ರೆ, ಎನ್ಟಿ ರಸ್ತೆ, ಹರಕೆರೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9986756611. ಸಂಖ್ಯೆ ಮತ್ತೊಮ್ಮೆ 9986756961.
5: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
6: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
5: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
1: ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕಥೆಗಳು ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ? ಎಲ್ರಿಗೂ ಕೂಡ ಕಥೆಗಳು ಇಷ್ಟ ಆಗೇ ಆಗುತ್ತೆ ಅಲ್ವಾ? ಸೊ ಹಾಗೆ ಕಥೆಗಳು ಅಂತಿದ್ದ ಹಾಗೆ ನಮ್ಮ ಅಜ್ಜಿ ಹೇಳಿದ ಕಥೆಗಳಿರ್ಬೋದು, ಅಪ್ಪ ಅಮ್ಮ ಹೇಳಿದ ಕಥೆಗಳಿರ್ಬೋದು, ಸ್ಕೂಲಲ್ಲಿ ಟೀಚರ್ಸ್ ಹೇಳಿರೋ ಕಥೆಗಳಿರ್ಬೋದು, ಹೀಗೆ ನಮಗೆ ಅನೇಕ ಕಥೆಗಳು ನೆನಪಾಗ್ತಾ ಇರ್ತವೆ. ಹಾಗೆ ಕೆಲವರಿಗೆ ಕಥೆಯನ್ನು ಓದುವಂತಹ ಹವ್ಯಾಸ ಕೂಡ ಇರುತ್ತೆ. ಸೊ ಹಾಗೆಯೇ ಹಾಗೀಗ ಸೋಷಿಯಲ್ ಮೀಡಿಯಾ ಜಮಾನದಲ್ಲಿ ನಾವಿರೋದ್ರಿಂದ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಕಥೆಗಳು ಬರ್ತಾ ಇರುತ್ತೆ. ಹಾಗೆ ಕಥೆಯನ್ನು ಬರೆಯೋದಕ್ಕೆ, ಕಥೆಯನ್ನು ಓದೋದಕ್ಕೆ ಅಂತಲೇ ಕೆಲವೊಂದಿಷ್ಟು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಇರೋದನ್ನು ಕೂಡ ನೋಡ್ತಾ ಇರ್ತೀವಿ ಅಲ್ವಾ? ಅದರಲ್ಲಿ ಕೂಡ ಅದ್ಭುತವಾಗಿರುವಂತಹ ಕಥೆಗಳು ಬರ್ತಾ ಇರುತ್ತೆ, ಒಳ್ಳೆಯ ಮೆಸೇಜಸ್ ಇರುವಂತಹ ಕಥೆಗಳು ಕೂಡ ಬರ್ತಾ ಇರುತ್ತೆ. ಹಾಗೆ ಎಲ್ರಿಗೂ ಕೂಡ ಮನರಂಜನೆಯನ್ನ ನೀಡುವಂತಹ ಕಥೆಗಳು ಕೂಡ ಬರ್ತಾ ಇರುತ್ತೆ ಅಂತಾನೆ ಹೇಳ್ಬೋದು. ಹಾಗೆ ಈ ಕಥೆಗಳಂತೂ ನಮ್ಮ ಜೀವನದ ಮೌಲ್ಯವನ್ನು ನಮಗೆ ತಿಳಿಸುತ್ತೆ. ನಾವು ಜೀವನದಲ್ಲಿ ಹೇಗೆ ಬದುಕಬೇಕು, ಹೇಗೆ ಇರಬೇಕು ಅನ್ನುವಂತಹ ತಿಳಿಸುವಂತಹ ನೀತಿ ಕಥೆಗಳು ಇರುತ್ತೆ. ಹಾಗೆ ನಾವು ಜೀವನದಲ್ಲಿ ಏನೋ ಸ್ವಲ್ಪ ಕುಗ್ಗಿದ್ದೀವಿ ಅಂದಾಗ ನಮ್ಮಲ್ಲಿ ವಿಶ್ವಾಸವನ್ನು ತುಂಬುವಂತಹ, ನಮ್ಮಲ್ಲಿ ಸ್ಫೂರ್ತಿಯನ್ನು ತುಂಬುವಂತಹ ಅನೇಕ ಕಥೆಗಳು ಕೂಡ ಇರುತ್ತೆ ಅಲ್ವಾ? ಸೊ ಹಾಗಾಗಿ ಈ ಕಥೆಯನ್ನು ಓದೋದು ಒಂದು ಒಳ್ಳೆಯ ಹವ್ಯಾಸ ಅಂತಲೇ ಹೇಳ್ಬೋದು. ಇನ್ನು ಈ ಕಥೆಗಳು ನಮ್ಮ ಕಲ್ಪನಾ ಶಕ್ತಿಯನ್ನ ಹೆಚ್ಚಿಸುತ್ತೆ ಅಲ್ವಾ? ಯಾವುದೋ ಒಂದು ಊರಲ್ಲಿ ಒಬ್ಬ ರಾಜ ಇದ್ನಂತೆ ಅಂದ್ರೆ ಆ ಒಂದು ಇಮ್ಯಾಜಿನೇಷನ್ ನಮಗ್ ಬರುತ್ತೆ. ಹಾಗೆ ಒಂದಾನೊಂದು ಕಾಲದಲ್ಲಿ ಒಂದು ಅಜ್ಜಿ ಇದ್ರು ಅಂದ್ರೆ ಆ ಅಜ್ಜಿಯ ಕಲ್ಪನೆ ನಮಗ್ ಬರುತ್ತೆ. ಹೀಗೆ ಕಥೆಯನ್ನ ಹೇಳ್ತಾ ಹೋದ ಹಾಗೆ ಆ ಕಥೆಯಲ್ಲಿ ಬರುವಂತಹ ಪಾತ್ರಗಳನ್ನ ನಾವೇ ಇಮ್ಯಾಜಿನ್ ಮಾಡ್ಕೊಳ್ತಾ ಇರ್ತೀವಿ ಅಲ್ವಾ? ಸೊ ಇದು ಕಥೆಗಳಿಗೆ ಇರುವಂತಹ ಶಕ್ತಿ ಅಂತಾನೆ ಹೇಳಬಹುದು. ಹಾಗೆ ಇತ್ತೀಚಿನ ದಿನಗಳಲ್ಲಂತೂ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಸಾಕಷ್ಟು ಕಥೆಯನ್ನು ಓದ್ತಾ ಇರ್ತೀನಿ. ಹಾಗೆ ಆ ಕಥೆಯಲ್ಲಿ ಒಂದಿಷ್ಟು ಕಥೆ ನನಗೆ ಇಷ್ಟ ಆದಂತಹ ಕಥೆಗಳನ್ನು ಈ ಒಂದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ಕೂಡ ಹೇಳ್ತಾ ಇರ್ತೀನಿ. ಅದೇ ರೀತಿಯಾಗಿ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಕಥೆಯನ್ನು ಓದ್ತಾ ಇದ್ದೆ. ಆ ಕಥೆ ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ಹಾಗೆ ಆ ಕಥೆಯನ್ನು ನಿಮಗೆ ಕೂಡ ಹೇಳೋಣ, ನಿಮ್ಮ ಜೊತೆ ಕೂಡ ಕಥೆಯನ್ನು ಹೇಳಿ ಎಂಜಾಯ್ ಮಾಡೋಣ ಅಂತ ಬಂದಿದ್ದೀನಿ. ಸೊ ಹಾಗಿದ್ರೆ ಕಥೆಯನ್ನು ಕೇಳೋದಕ್ಕೆ ನೀವೆಲ್ಲರೂ ಕೂಡ ರೆಡಿ ಇದ್ದೀರಾ ಅಲ್ವಾ? ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ಎರಡು ಕಥೆಯನ್ನು ಹೇಳ್ತಾ ಇದ್ದೀನಿ. ಕಥೆ ಯಾವುದು, ಹೇಗಿರುತ್ತೆ ಕಥೆ ಅಂತೆಲ್ಲ ತಿಳ್ಕೊಳ್ಳೋ ಕುತೂಹಲ ನಿಮಗೂ ಇದೆ ಅಲ್ವಾ? ಸೊ ಹಾಗಿದ್ರೆ ಕಥೆ ಏನು, ಎತ್ತ, ಕಥೆಯ ಶೀರ್ಷಿಕೆ ಏನು ಅನ್ನೋದ್ರ ಬಗ್ಗೆ ಎಲ್ಲ ಹೇಳ್ತೀನಿ. ಆದರೆ ನಿಮಗೋಸ್ಕರ ಒಂದು ಬ್ಯೂಟಿಫುಲ್ ಆಗಿರೋ ಸಾಂಗ್ ನ ಪ್ಲೇ ಮಾಡ್ತಾ ಇದ್ದೀನಿ. ಸಾಂಗ್ ನ ಎಂಜಾಯ್ ಮಾಡಿಕೊಂಡು ಮತ್ತೆ ಬನ್ನಿ. ನಿಮಗಾಗಿ ಕಥೆಯನ್ನ ಹೇಳೋದಕ್ಕೆ ನಾನು ರೆಡಿ ಇದ್ದೀನಿ. ಕತೆ ಕೇಳೋದಕ್ಕೆ ನೀವು ಕೂಡ ರೆಡಿಯಾಗಿ ಬನ್ನಿ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಇವತ್ತು ನಿಮಗಾಗಿ ಕಥೆಯನ್ನು ಹೇಳೋದಕ್ಕೆ ಬಂದಿದ್ದೀನಿ. ಹಾಗೆ ಇವತ್ತು ನಾನು ನಿಮಗಾಗಿ ಹೇಳ್ತಾ ಇರುವಂತಹ ಕಥೆ ಯಾವುದಪ್ಪ ಅಂತ ಹೇಳಿದ್ರೆ, ಇವತ್ತು ನಾನು ನಿಮಗಾಗಿ ಹೇಳ್ತಾ ಇರುವಂತಹ ಕಥೆ ಮುರಿದ ಓಟದ ಹಾದಿ ಅಂತ ಹೇಳಿ. ಕಥೆಯನ್ನು ಕೇಳೋದಕ್ಕೆ ರೆಡಿ ಇದ್ದೀರಾ ಅಲ್ವಾ? ಮುರಿದ ಓಟದ ಹಾದಿಯಲ್ಲಿ ಗೆಲುವಿನ ನಡಿಗೆ, ಅಪಘಾತದಿಂದ ಅದ್ಭುತ ಸಾಧನೆಯವರೆಗೆ. ಅಜಯ್ ಒಬ್ಬ ಅಪ್ರತಿಮ ಅಥ್ಲೆಟ್. ಬಾಲ್ಯದಿಂದಲೂ ಗಾಳಿಯ ವೇಗದಲ್ಲಿ ಓಡುವುದೆಂದ್ರೆ ಅವನಿಗೆ ಪಂಚ ಪ್ರಾಣ. ರಾಜ್ಯ ಮಟ್ಟದ 100 ಮೀಟರ್ ಓಟದ ಸ್ಪರ್ಧೆಯಲ್ಲಿ ಸತತವಾಗಿ ಚಿನ್ನದ ಪದಕ ಗೆಲ್ಲುತ್ತಿದ್ದ ಅಜಯ್ಗೆ ಒಲಿಂಪಿಕ್ಸ್ನಲ್ಲಿ ಭಾರತದ ಧ್ವಜವನ್ನ ಹಾರಿಸಬೇಕೆಂಬ ಬಲವಾದ ಕನಸಿತ್ತು. ಹಗಲು ರಾತ್ರಿ ಮೈದಾನದಲ್ಲಿ ಕಳೆಯುತ್ತಿದ್ದ ಅವರಿಗೆ ಊಟವೇ ಜೀವನವಾಗಿತ್ತು. ಆದರೆ ವಿಧಿಯ ಆಟವೇ ಬೇರೆಯಿತ್ತು. ರಾಷ್ಟ್ರೀಯ ಮಟ್ಟದ ಕ್ರೀಡಾಕೂಟಕ್ಕೆ ತೆರಳುವ ಮುನ್ನ ದಿನ ಸಂಭವಿಸಿದ ಭೀಕರ ಬೈಕ್ ಅಪಘಾತದಲ್ಲಿ ಅಜಯ್ನ ಬಲಗಾಲು ಬಲು ಕೆಟ್ಟ ರೀತಿಯಲ್ಲೇ ಜಖಂಗೊಂಡಿತ್ತು. ಆಸ್ಪತ್ರೆಯಲ್ಲಿ ಕಣ್ಣು ಬಿಟ್ಟ ಅಜಯ್ಗೆ ವೈದ್ಯರು ನೀಡಿದ ಸುದ್ದಿ ಸಿಡಿಲು ಬಡಿದಂತಾಗಿತ್ತು. ಇನ್ನು ಮುಂದೆ ನೀನು ಓಡಲು ಸಾಧ್ಯವಿಲ್ಲ, ನಡೆಯೋದು ದೊಡ್ಡ ಮಾತು ಎಂದಿದ್ರು ವೈದ್ಯರು. ಓಟದ ಮೈದಾನದಲ್ಲಿ ಗಾಳಿಯಂತೆ ನುಗ್ಗುತ್ತಿದ್ದವನಿಗೆ ಚಕ್ರದ ಕುರ್ಚಿ ಮತ್ತು ಕಾಲುಗಳಿಗೆ ಹಾಕಿದ್ದ ಕಬ್ಬಿಣದ ರಾಡುಗಳು ಶಾಪದಂತೆ ಕಂಡವು. ತಿಂಗಳುಗಟ್ಟಲೆ ಆಸ್ಪತ್ರೆಯ ಮಂಚದ ಮೇಲೆ ಮಲಗಿದ್ದಾಗ ಅವನ ಕನಸುಗಳು ಅವನ ಕಣ್ಣೆದುರೇ ಕಮರಿ ಹೋಗುತ್ತಿದ್ದವು. ಸಹ ಕ್ರೀಡಾಪಟುಗಳು ಪದಕ ಗೆಲ್ಲುತ್ತಿದ್ರೆ ಅಜಯ್ ಒಳಗೆ ದುಃಖದಿಂದ ಮುಖ ಕಿವುಚುತ್ತಿದ್ದ. ಮನೆಯ ಆರ್ಥಿಕ ಪರಿಸ್ಥಿತಿಯು ಹದಗೆಟ್ಟಿತ್ತು. ಅಜಯ್ನ ತಂದೆ ಒಬ್ಬ ಸಣ್ಣ ಫ್ಯಾಕ್ಟರಿ ಕಾರ್ಮಿಕರಾಗಿದ್ರು. ಮಗನ ಚಿಕಿತ್ಸೆಗಾಗಿ ಅವರು ಮಾಡಿದ ಸಾಲದ ಹೊರೆ ಬೆಟ್ಟದಂತಾಗಿತ್ತು. ಅಜಯ್ ತನ್ನನ್ನು ತಾನು ನಿಷ್ಪ್ರಯೋಜಕ ಎಂಬ ಭಾವಿಸಿ ಗಾಢವಾದ ಖಿನ್ನತೆಗೆ ಒಳಗಾದ. ಓಡಲಾರದ ಅಥ್ಲೆಟ್ ಬದುಕಿದ್ದು ಏನು ಪ್ರಯೋಜನ ಎಂಬ ಪ್ರಶ್ನೆ ಅವನನ್ನ ದಿನವೂ ಕಾಡುತ್ತಿತ್ತು. ಒಂದು ದಿನ ಕಿಟಕಿಯ ಹೊರಗೆ ಮಳೆ ಬೀಳುತ್ತಿದ್ದುದನ್ನ ನೋಡುತ್ತಿದ್ದಾಗ ಅಜಯ್ಗೆ ಒಂದು ದೃಶ್ಯ ಕಂಡಿತು. ಒಂದು ಪುಟ್ಟ ಹಕ್ಕಿ ರೆಕ್ಕೆ ಮುರಿದಿದ್ರೂ ಮಳೆಯ ನಡುವೆ ಹಾರಲು ಪ್ರಯತ್ನಿಸುತ್ತಿತ್ತು. ಹಲವಾರು ಸಲ ಬಿದ್ರೂ ಅದು ತನ್ನ ಪ್ರಯತ್ನವನ್ನ ಬಿಡಲಿಲ್ಲ. ಆ ಕ್ಷಣ ಅಜಯ್ಗೆ ಅರಿವಾಯಿತು, ನನ್ನ ಕಾಲು ಮುರಿದಿರಬಹುದು, ಆದ್ರೆ ನನ್ನೊಳಗಿನ ಕ್ರೀಡಾ ಸ್ಫೂರ್ತಿ ಇನ್ನೂ ಜೀವಂತವಾಗಿದೆ. ಅವನು ತನ್ನ ನೋವನ್ನ ಶಕ್ತಿಯನ್ನಾಗಿ ಪರಿವರ್ತಿಸಲು ನಿರ್ಧರಿಸ್ತಾನೆ. ಓಡಲು ಸಾಧ್ಯವಿಲ್ಲದಿದ್ರೆ ಏನಂತೆ, ಇತರರನ್ನ ಓಡಿಸಬಲ್ಲೆ ಎಂಬ ಹಠಾತೊಟ್ಟ. ತನ್ನ ಕಾಲಿನ ಚಿಕಿತ್ಸೆ ಪಡೆಯುತ್ತಲೇ ಕ್ರೀಡಾ ವಿಜ್ಞಾನ ಮತ್ತು ತರಬೇತಿಯ ಬಗ್ಗೆ ಆನ್ಲೈನ್ ಕೋರ್ಸ್ಗಳನ್ನು ಓದಲು ಆರಂಭಿಸಿದ. ವಿದೇಶಿ ತರಬೇತುದಾರರ ವಿಡಿಯೋಗಳನ್ನು ನೋಡಿ ತಂತ್ರಗಳನ್ನು ಕರಗತ ಮಾಡಿಕೊಂಡ. ಅಜಯ್ ತನ್ನ ಹಳ್ಳಿಯ ಸಣ್ಣ ಮೈದಾನದಲ್ಲಿ ಬಡ ಮಕ್ಕಳಿಗೆ ಉಚಿತವಾಗಿ ತರಬೇತಿ ನೀಡಲು ಶುರು ಮಾಡಿದ. ಆರಂಭದಲ್ಲಿ ಜನರು ಅವನನ್ನು ನೋಡಿ ನಡೆಯಲು ಬಾರದವನು ಓಡೋದನ್ನು ಕಲಿಸ್ತಾನಂತೆ ಎಂದು ವ್ಯಂಗ್ಯವಾಡಿದ್ರು. ಆದರೆ ಅಜಯ್ ಯಾವುದನ್ನೂ ಕಿವಿಗೆ ಹಾಕಿಕೊಳ್ಳಲಿಲ್ಲ. ಅವನು ಅನುಸರಿಸುತ್ತಿದ್ದ ಅತ್ಯಾಧುನಿಕ ತರಬೇತಿ ವಿಧಾನಗಳು ಮತ್ತು ಆಹಾರ ಕ್ರಮಗಳಿಂದಾಗಿ ಅವನ ಶಿಷ್ಯರು ಜಿಲ್ಲಾ ಮಟ್ಟದ ಸ್ಪರ್ಧೆಗಳಲ್ಲಿ ಅದ್ಭುತ ಪ್ರದರ್ಶನ ನೀಡತೊಡಗಿದ್ರು. ಅವನ ತರಬೇತಿಯ ಕೀರ್ತಿ ಹರಡುತ್ತಿದ್ದಂತೆ ಅವನು ಅಜಯ್ಯ ಸ್ಪೋರ್ಟ್ಸ್ ಅಕಾಡೆಮಿ ಎಂಬ ಸಣ್ಣ ಸಂಸ್ಥೆಯನ್ನ ಸ್ಥಾಪಿಸಿದ. ತಾನು ಕ್ರೀಡಾಪಟುವಾಗಿ ಪಟ್ಟ ಕಷ್ಟಗಳು ತನ್ನ ವಿದ್ಯಾರ್ಥಿಗಳಿಗೆ ಆಗಬಾರದೆಂದು ಅವನು ಪ್ರಾಮಾಣಿಕವಾಗಿ ಶ್ರಮಿಸಿದ. ಪ್ರತಿಭಾವಂತ ಆದರೆ ಬಡತನದಲ್ಲಿರುವ ಮಕ್ಕಳಿಗೆ ಅವನು ಉಚಿತವಾಗಿ ವಸತಿ ಮತ್ತೆ ಊಟದ ವ್ಯವಸ್ಥೆ ಮಾಡಿದ. ತನ್ನ ಅಕಾಡೆಮಿಯ

ಇದು ಅಜಯ್ ಇಂದಿನ ಯುವ ಪೀಳಿಗೆಗೆ ನೀಡುವ ಸಂದೇಶ. ಎಷ್ಟು ಚೆನ್ನಾಗಿದೆ ಅಲ್ವಾ ಸ್ನೇಹಿತರೆ, ಒಂದು ಇನ್ಸ್ಪಿರೇಷನಲ್ ಸ್ಟೋರಿ ಅಂತಾನೆ ಹೇಳಬಹುದು. ನನಗಂತೂ ಈ ಕಥೆ ಇಷ್ಟ ಆಯಿತು, ಹಾಗೆ ನಿಮಗೆ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ. ನಿಮಗಾಗಿ ಈಗ ಇನ್ನೊಂದು ಕಥೆಯನ್ನು ಕೂಡ ಹೇಳ್ತೀನಿ, ಆದರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊಬರೋಣ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ, ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ಕಥೆಯನ್ನ ಹೇಳೋದಕ್ಕೆ ಬಂದಿದ್ದೀನಿ. ಹಾಗೆ ನಾನು ಹೇಳೋ ಕಥೆಯನ್ನ ಕೇಳೋದಕ್ಕೆ ರೆಡಿ ಇದ್ದೀರಾ ಅಲ್ವಾ? ಆಗ್ಲೇ ನಿಮಗಾಗಿ ಒಂದು ಕಥೆಯನ್ನ ಹೇಳಿದ್ದೆ, ಈಗ ಇನ್ನೊಂದು ಕಥೆಯನ್ನ ಹೇಳ್ತಾ ಇದ್ದೀನಿ. ಕಥೆಯ ಶೀರ್ಷಿಕೆ ಅಕ್ಷರ ಮೀರಿಸಿದ ಜ್ಞಾನ ಅಂತ ಹೇಳಿ. ಅಕ್ಷರ ಮೀರಿಸಿದ ಅರಿವು, ಕೊಲೆಯಿಂದ ಕ್ರಾಂತಿಯವರೆಗೆ. ಲಕ್ಕಮ್ಮ ಎಂಬಾಕೆ ಹಳ್ಳಿಯ ಕಡು ಬಡತನದಲ್ಲಿ ಬೆಳೆದವರು. ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಬೇಡವೆಂಬ ಅಂದಿನ ಕಾಲದ ಕಟ್ಟುಪಾಡುಗಳಿಂದ ಅವರು ಶಾಲೆಯ ಮೆಟ್ಟಿಲು ಹತ್ತಲಿಲ್ಲ. ಚಿಕ್ಕ ವಯಸ್ಸಿನಲ್ಲಿ ಮದುವೆಯಾಗಿ ಕುಡುಕ ಪತಿಯ ಕಾಟಕ್ಕೆ ಸಿಲುಕಿ ಜೀವನ ನರಕವಾಗಿತ್ತು. ಮನೆಯಲ್ಲಿ ತಿನ್ನಲು ಅನ್ನವಿಲ್ಲದಿದ್ರೂ ಪತಿ ತರುತ್ತಿದ್ದ ಅಲ್ಪ ಸ್ವಲ್ಪ ಹಣವನ್ನ ಕುಡಿತಕ್ಕೇ ವ್ಯಯಿಸುತ್ತಿದ್ದ. ಹಸಿವಿನಿಂದ ಕಂಗಾಲಾದ ಮಕ್ಕಳು ಮತ್ತೆ ಬಡತನದ ಕ್ರೂರ ಮುಖ ಲಕ್ಷ್ಮಮ್ಮನನ್ನ ನಡುಗಿಸುತ್ತಿದ್ದವು. ಲಕ್ಷ್ಮಮ್ಮ ಹಗಲಿಡೀ ಕಲ್ಲು ಗಾರಿಯ ಕೆಲಸಕ್ಕೆ ಹೋಗ್ತಿದ್ರು. ತಲೆ ಮೇಲೆ ಕಲ್ಲು ಹೊತ್ತು ಸಾಗುವಾಗ ಆಗುತ್ತಿದ್ದ ಬೆನ್ನು ನೋವಿಗಿಂತ ಅಕ್ಷರ ಬಾರದೆ ಸಮಾಜದಲ್ಲಿ ಅನುಭವಿಸುತ್ತಿದ್ದ ಅವಮಾನ ಅವರಿಗೆ ದೊಡ್ಡದಾಗಿ ಕಾಣುತ್ತಿತ್ತು. ಅಂಗಡಿಯಲ್ಲಿ ಸಾಲ ಕೇಳಲು ಹೋದ್ರೆ ಸಹಿ ಮಾಡಲಾಗದ ನಿನ್ನ ನಂಬೋದು ಹೇಗೆ ಎಂದು ಗೇಲಿ ಮಾಡ್ತಿದ್ರು. ಸಾಲ ಕೊಟ್ಟವರು ಬಡ್ಡಿಯ ಲೆಕ್ಕದಲ್ಲಿ ಲಕ್ಷ್ಮಮ್ಮನನ್ನ ವಂಚಿಸ್ತಾ ಇದ್ರು. ಅಜ್ಞಾನ ಎಂಬುದು ಬಡತನಕ್ಕಿಂತ ದೊಡ್ಡ ಶಾಪ ಎಂಬುದು ಅವರಿಗೆ ಅರಿವಾಯಿತು. ಲಕ್ಷ್ಮಮ್ಮ ಸೋಲಲಿಲ್ಲ. ರಾತ್ರಿ ವೇಳೆ ಹಳ್ಳಿಯ ಮಕ್ಕಳು ಓದುವಾಗ ಅವರ ಬಳಿ ಕುಳಿತು ಅಕ್ಷರ ಕಲಿಯಲು ಶುರು ಮಾಡಿದ್ರು. 50ರ ಹರಿಯದಲ್ಲಿ ಅಕ್ಷರ ತಿದ್ದುವಾಗ ಹಳ್ಳಿಯವರು ನಕ್ರು. ಆದರೆ ಅವರು ಛಲ ಬಿಡಲಿಲ್ಲ. ಓದಲು ಕಲಿತ ಮೇಲೆ ಅವರಿಗೆ ಸರ್ಕಾರಿ ಯೋಜನೆಗಳ ಬಗ್ಗೆ ತಿಳಿಯಿತು. ತನ್ನಂತೆ ನೊಂದ ಇತರ 10 ಮಹಿಳೆಯರನ್ನ ಸೇರಿಸಿಕೊಂಡು ಸ್ವಸಹಾಯ ಸಂಘವನ್ನ ಆರಂಭಿಸಿದ್ರು. ಕುಡಿತದ ವಿರುದ್ಧ ಹೋರಾಡಿ ಹೆಣ್ಣು ಮಕ್ಕಳು ಸಣ್ಣ ಉಳಿತಾಯ ಮಾಡುವಂತೆ ಪ್ರೇರೇಪಿಸಿದ್ರು. ತನ್ನ ಸಂಘದ ಮೂಲಕ ಬ್ಯಾಂಕ್ನಿಂದ ಸಾಲ ಪಡೆದ ಲಕ್ಷ್ಮಮ್ಮ ಹಳ್ಳಿಯಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘವನ್ನ ಸ್ಥಾಪಿಸಲು ಮುಂದಾದ್ರು. ಯಾರು ಅವಳನ್ನ ಅಜ್ಞಾನಿ ಎಂದಿದ್ದರೋ ಅವರೇ ಹಾಲು ಪಡೆಯಲು ಲಕ್ಷ್ಮಮ್ಮನ ಬಳಿ ಬರಬೇಕಾಯಿತು. ಅವರು ಅತ್ಯಂತ ಪಾರದರ್ಶಕವಾಗಿ ವ್ಯವಹಾರ ನಡೆಸಿದ್ರು. ಪ್ರತಿಯೊಂದು ಪೈಸೆಗೂ ಲೆಕ್ಕ ಕೊಟ್ರು. ಹಾಲಿನ ವ್ಯವಹಾರದಿಂದ ಬಂದ ಲಾಭವನ್ನ ಹಳ್ಳಿಯ ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಬಳಸಲು ನಿರ್ಧರಿಸಿದ್ರು. ಅವರ ಈ ಪ್ರಾಮಾಣಿಕ ಹೋರಾಟ ಈಗ ಎಷ್ಟು ಬೆಳೆದಿದೆ ಎಂದ್ರೆ, ಆ ಹಳ್ಳಿಯ ಪ್ರತಿಯೊಬ್ಬ ಹೆಣ್ಣು ಮಗಳು ಇಂದು ಸ್ವಾವಲಂಬಿಯಾಗಿದ್ದಾಳೆ. ಲಕ್ಷ್ಮಮ್ಮ ಕಟ್ಟಿದ ಸಂಘ ಇಂದು ಜಿಲ್ಲೆಯಲ್ಲೇ ಮಾದರಿಯಾಗಿದೆ. ಲಕ್ಷ್ಮಮ್ಮ ಇಂದು ಕೇವಲ ಒಬ್ಬ ಮಹಿಳೆಯಲ್ಲ, ಸಾವಿರಾರು ಜನರಿಗೆ ಅಕ್ಕನಾಗಿ ಮಾರ್ಗದರ್ಶನ ನೀಡುತ್ತಿದ್ದಾರೆ. ನನಗೆ ಶಾಲೆಯ ಸರ್ಟಿಫಿಕೇಟ್ ಇಲ್ಲದಿರಬಹುದು, ಆದರೆ ಬದುಕಿನ ಪರೀಕ್ಷೆಯಲ್ಲಿ ನಾನು ಪಾಸಾಗಿದ್ದೇನೆ ಎಂದು ಅವರು ಹೆಮ್ಮೆಯಿಂದ ಹೇಳ್ತಾರೆ. ಅಕ್ಷರ ಬಾರದಿದ್ದರೂ ಅರಿವು ಇದ್ರೆ ಜಗತ್ತನ್ನೇ ಬದಲಾಯಿಸಬಹುದು ಎಂಬುದಕ್ಕೆ ಲಕ್ಷ್ಮಮ್ಮನೇ ಸಾಕ್ಷಿ. ಬಡತನ ಹುಟ್ಟಿನಿಂದ ಬರಬಹುದು, ಆದರೆ ಸಾಧನೆಗೆ ಅದು ಅಡ್ಡಿಯಾಗಬಾರದು. ಜ್ಞಾನ ಎಂಬುದು ಕೇವಲ ಪುಸ್ತಕದಲ್ಲಿಲ್ಲ, ಅದು ನಾವು ಮಾಡುವ ಕೆಲಸದ ಕೌಶಲ್ಯದಲ್ಲಿದೆ. ಎಷ್ಟು ಚೆನ್ನಾಗಿದೆ ಅಲ್ವಾ ಸ್ನೇಹಿತರೆ ಒಂದು ಕಥೆ? ನನಗಂತೂ ಕಥೆ ತುಂಬಾನೇ ಇಷ್ಟ ಆಯ್ತು. ಹಾಗೆ ನಿಮ್ಗೆ ಕೂಡ ಈ ಕಥೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನು ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮದ ಬಗ್ಗೆ ನಿಮಗಿರುವ ಅನಿಸಿಕೆ ಅಭಿಪ್ರಾಯವನ್ನ ನಮ್ಮ ಸಂಖ್ಯೆ 9682796860962799 ಈ ಸಂಖ್ಯೆಗೆ ಮೆಸೇಜ್ ಮಾಡುವುದರ ಮೂಲಕ ಇಲ್ಲ ವಾಯ್ಸ್ ನೋಟ್ನ ಕಳಿಸೋದ್ರ ಮೂಲಕ ಕೂಡ ತಿಳಿಸಬಹುದಾಗಿದೆ. ಹಾಗೆ ನಾನೀಗ ಹೊರಡ್ತಾ ಇದ್ದೀನಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ನೀವೆಷ್ಟೊತ್ತು ಕೇಳಿದ್ದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಯಾವಾಗ್ಲೂ ಕೂಡ ಹೀಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
1: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
0: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲಿ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
0: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
3: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
4: ಚಿಕ್ಕ ಚಿಕ್ಕ ಚಿಕ್ಕ ಬುಕ್ಕು, ಚಿಕ್ಕ ಚಿಕ್ಕ ಚಿಕ್ಕ ಬುಕ್ಕು, ಮನೆ ಮನೆಯಲ್ಲ ಮನೆ ಮನೆ ಮಂಗಿಯಲ್ಲ ಮನೆ, ಚಿಕ್ಕ ಚಿಕ್ಕ ಚಿಕ್ಕ ಬುಕ್ಕು, ಚಿಕ್ಕ ಚಿಕ್ಕ ಚಿಕ್ಕ ಬುಕ್ಕು, ಮನೆ ಮನೆಯಲ್ಲ ಮನೆ ಮನೆ ಮನೆಯಲ್ಲ.

0: ಹಲೋ ಗೆಳೆಯರೇ.
1: ಹಾಯ್ ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅರೇ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲ್ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡ್ ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
2: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಮ್ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ದಲೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಮ್ ನ ಕೇಳೋಣ, ನಾವು ಟೂರ್ ಮಾಡೋಣ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಓ, ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ? ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
0: ನಿಮ್ಮ ಲಿವರ್ ಸುರಕ್ಷಿತವಾಗಿದ್ಯಾ?
2: ಹೆಪಟೈಟಿಸ್ ಯಾವುದೇ ಲಕ್ಷಣ ತೋರದೆ ಒಳಗೊಳಗೆ ಲಿವರ್ ಅನ್ನು ನಾಶಪಡಿಸಬಹುದು.
0: ಇದೇ ಜುಲೈ 28ರ ವಿಶ್ವ ಹೆಪಟೈಟಿಸ್ ದಿನದ ಪ್ರಯುಕ್ತ ಶಿವಮೊಗ್ಗದ ಅತ್ಯಾಧುನಿಕ ಸುಶೋಧ ಇನ್ಸ್ಟಿಟ್ಯೂಟ್ ಆಫ್ ಗ್ಯಾಸ್ಟ್ರೋ ಎಂಟ್ರೋಲಜಿ ನಿಮಗಾಗಿ ತರುತ್ತಿದೆ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರ.
2: ಜುಲೈ 26ರಿಂದ ಆಗಸ್ಟ್ 1ರವರೆಗೆ ಸವಳಂಗ ರಸ್ತೆಯಲ್ಲಿರುವ ಸುಶೋಧ ಆಸ್ಪತ್ರೆಯಲ್ಲಿ ಉಚಿತ ಹೆಪಟೈಟಿಸ್ ಬಿ ಮತ್ತು ಸಿ ತಪಾಸಣೆ ಹಾಗೂ ಹೆಪಟೈಟಿಸ್ ಬಿ ಲಸಿಕೆ ಉಚಿತವಾಗಿ ಸಿಗಲಿದೆ.
0: 18ರಿಂದ 60 ವರ್ಷದ ಪ್ರತಿಯೊಬ್ಬರು, ವಿಶೇಷವಾಗಿ ಮಧುಮೇಹ, ಸ್ಥೂಲಕಾಯ ಅಥವಾ ಇತರ ಸಮಸ್ಯೆ ಇರುವವರು, ಲಿವರ್ ರೋಗ ಹಾಗೂ ಕ್ಯಾನ್ಸರ್ನಿಂದ ರಕ್ಷಣೆ ಪಡೆಯಲು ಇದು ಸೂಕ್ತ ಸಮಯ.
2: ನೆನಪಿಡಿ, ಸೀಮಿತ ಲಸಿಕೆಗಳು ಮಾತ್ರ ಲಭ್ಯವಿದ್ದು ಪೂರ್ವ ನೋಂದಣಿ ಕಡ್ಡಾಯವಾಗಿದೆ. ತಡ ಮಾಡಬೇಡಿ, ಈಗಲೇ 8 7 7 7 3 6 4 5 5 ಕರೆ ಮಾಡಿ, ನಿಮ್ಮ ಉಚಿತ ಲಸಿಕೆ ಕಾಯ್ದಿರಿಸಿ.
0: ನಿಮ್ಮ ಆರೋಗ್ಯವಂತ ಲಿವರ್ಗೆ ಸುಶೋಧ ಆಸ್ಪತ್ರೆಯ ಬಲ ನೀಡಿ.
1: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
3: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ.
1: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
3: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
1: ನೋಡೋ, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು, ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
3: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
1: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
3: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449984678. ಸಂಖ್ಯೆ ಮತ್ತೊಮ್ಮೆ 9449846798.
2: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
6: ಮಹಾಲಕ್ಷ್ಮಿ ಸ್ವೀಟ್ಸ್.
1: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಅಂಬೇಡ್ಕರ್ ಓದು ಸರಣಿಯ ಮುಖ್ಯ ಪ್ರವರ್ತಕರಾದ ಅರುಣ್ ಜೋಳದ ಕೂಡ್ಲಿಗೆ ಅವರು ಹೀಗೆ ಬರೆದುಕೊಳ್ಳುತ್ತಾರೆ. ಅಂತರ್ಜಾಲದಲ್ಲಿ ಅಂಬೇಡ್ಕರ್ ಹುಡುಕಾಟ ಮಾಡುವವರಿಗೆ ಕನ್ನಡದಲ್ಲಿ ಅವರ ಆಯ್ದ ಬರಹ, ಭಾಷಣ, ಆಡಿಯೋ ವಿಡಿಯೋ ರೂಪ ಸಿಗಬೇಕಾಗಿದೆ. ಹೀಗಾಗಿ ಅಂಬೇಡ್ಕರ್ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರಿಂದ ಅಂಬೇಡ್ಕರ್ ಬರಹ, ಭಾಷಣಗಳ ಆಯ್ದ ಭಾಗಗಳನ್ನು ಓದಿಸಿ ಇಲ್ಲಿ ಹಾಕಲಾಗುತ್ತಿದೆ. ಅಂಬೇಡ್ಕರ್ ಚಿಂತನೆಯನ್ನು ಸಾಮಾನ್ಯ ಜನರಿಗೆ ವಿಸ್ತರಿಸುವ ಕನಸು ಈ ಸರಣಿಯ ಹಿಂದಿದೆ. ಬಾಬಾ ಸಾಹೇಬರ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರ ಸಹಭಾಗಿತ್ವದಿಂದ ಈ ಕನಸು ನನಸಾಗಲು ಸಾಧ್ಯವಿದೆ. ಅಂತೆಯೇ ಬಾಬಾ ಸಾಹೇಬರ ಚಿಂತನೆಯ ಆಡಿಯೋ ರೂಪಿಸುವ ಉದ್ದೇಶವೂ ಇದೆ. ಅರುಣ್ ಜೋಳದ ಕುಳ್ಳಿಗಿ ಅವರ ಕನಸಿನ ಈ ಓದು ಸರಣಿಯ ಆಯ್ದ ಭಾಗ ಇಲ್ಲಿದೆ. ಇದನ್ನು ನಾಡಿನ ಪ್ರಖ್ಯಾತ ಚಿಂತಕರು ಓದಿದ್ದಾರೆ.
7: Our difficulty, as I said, is not about the ultimate future. Our difficulty is how to make the heterogeneous mess that we have today take a decision in common and march in a cooperative way on that road which is bound to lead us to unity.

0: ಆತ್ಮೀಯರೇ, ಎಲ್ಲರಿಗೂ ನಮಸ್ಕಾರ. ಇಂದಿನ ಸರಣಿಯಲ್ಲಿ ನಾನು ಮುಂಬೈ ಇಲಾಖೆಯ ಪ್ರಾಥಮಿಕ ಶಿಕ್ಷಣ ಬೆಳವಣಿಗೆ ಕುರಿತಾದ ಅಂಬೇಡ್ಕರ್ ಅವರ ಭಾಷಣವನ್ನು ತಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುತ್ತೇನೆ. ಮುಂಬಯಿಯ ಶಿಕ್ಷಣ ಮಂತ್ರಿಗಳಾಗಿದ್ದಂತಹ ನಾ ಮೌಲ್ವಿ ರಫೀವುದ್ದೀನ್ ಅಹಮದ್ ಅವರು ಮೇ 6 1929ರಲ್ಲಿ ಮಹಾಬಳೇಶ್ವರ್ನಲ್ಲಿ ಮುಂಬೈ ಭಾಗದಲ್ಲಿ ಶಿಕ್ಷಣ ಪ್ರಸಾರ ಕುರಿತು ಚಿಕ್ಕ ಪರಿಷತ್ತನ್ನು ಏರ್ಪಡಿಸಿದರು. ಪ್ರಾಥಮಿಕ ಶಿಕ್ಷಣದ ಪ್ರಸಾರದ ಬಗ್ಗೆ ಆಸಕ್ತಿ ಇರುವ ವಿವಿಧ ಧರ್ಮ ಜಾತಿಗಳ ವಿವಿಧ ಜಿಲ್ಲೆಗಳ ಜನರನ್ನು ಆ ಪರಿಷತ್ತಿಗೆ ಆಮಂತ್ರಿಸಲಾಗಿತ್ತು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೂಡ ಆ ಪರಿಷತ್ತಿನಲ್ಲಿ ಹಾಜರಿದ್ದರು. ಅವರು ಶಿಕ್ಷಣ ಮಂತ್ರಿ ಹಾಗೂ ಪರಿಷತ್ತಿನ ಸಭಾಸದರ ಎದುರು ತಮ್ಮ ವಿಚಾರಗಳನ್ನು ಸ್ಪಷ್ಟವಾಗಿ ಮಂಡಿಸಿದರು. ಮುಂದುವರಿದ ಧರ್ಮ ಜಾತಿ ವರ್ಗದವರ ಸ್ವತ್ತಾಗಿದ್ದ ಶಿಕ್ಷಣ ಸಾರ್ವತ್ರಿಕ ಹಕ್ಕಾಗಬೇಕು ಎನ್ನುವ ಉತ್ಕಟ ಹಂಬಲ ಅಂಬೇಡ್ಕರ್ ಅವರದ್ದಾಗಿತ್ತು. ಶಿಕ್ಷಣದಿಂದ ವಂಚಿತರಾಗಿದ್ದ ಎಲ್ಲರೂ ಕಾನೂನಿನ ಚೌಕಟ್ಟಿನ ಅಡಿಯಲ್ಲಿ ಕಡ್ಡಾಯ ಪ್ರಾಥಮಿಕ ಶಿಕ್ಷಣ ಪಡೆಯಬೇಕು ಎನ್ನುವ ಒತ್ತಾಯ ಅಂಬೇಡ್ಕರ್ ಭಾಷಣದ ಈ ತುಣುಕಿನಲ್ಲಿದೆ. ಕಡ್ಡಾಯ ಶಿಕ್ಷಣ ಜಾರಿಗೆ ತರುವಲ್ಲಿ ಇರುವ ತೊಡಕುಗಳನ್ನು ಮತ್ತು ಕಡ್ಡಾಯ ಶಿಕ್ಷಣಕ್ಕೆ ಅಗತ್ಯವಾದ ಆರ್ಥಿಕ ಮೂಲ, ಹಾಗೆಯೇ ಶಿಕ್ಷಣದ ಜವಾಬ್ದಾರಿ ಹಂಚಿಕೆ ಯಾರದ್ದಾಗಿರಬೇಕು ಎನ್ನುವ ಬಗ್ಗೆ ಕೂಡ ಅಂಬೇಡ್ಕರ್ ತಮ್ಮ ಭಾಷಣದಲ್ಲಿ ತರ್ಕಿಸಿದ್ದಾರೆ. ಜೊತೆಗೆ ಮದ್ಯಪಾನ ನಿಷೇಧ ಮತ್ತು ಕಡ್ಡಾಯ ಶಿಕ್ಷಣದ ಜಾರಿಯಾಗಬೇಕಾದಂತಹ ಅಗತ್ಯವನ್ನು ಕೂಡ ಮನಗಾಣಿಸಿದ್ದಾರೆ. ಈಗ ತಮ್ಮೆದುರು ಅಂಬೇಡ್ಕರ್ ಅವರ ಈ ಭಾಷಣದ ತುಣುಕು. ಪ್ರಾಥಮಿಕ ಶಿಕ್ಷಣದ ಪ್ರಸಾರ ಎನ್ನುವುದು ದೇಶದ ದೃಷ್ಟಿಯಲ್ಲಿ ಅತ್ಯಂತ ಮಹತ್ವವಾದ ಪ್ರಶ್ನೆಯಾಗಿದೆ. ಈಗಿನ ಕಾಲದಲ್ಲಿ ಸಾಕಷ್ಟು ಅನಕ್ಷರಸ್ಥರಿರುವ ದೇಶದ ಭವಿಷ್ಯ ಕತ್ತಲಿನಲ್ಲಿದೆ. ಪ್ರಾಥಮಿಕ ಶಿಕ್ಷಣದ ಪ್ರಸಾರ ದೇಶದ ವ್ಯಾಪಕ ಬೆಳವಣಿಗೆಯ ಅಡಿಪಾಯ. ಈ ಪ್ರಶ್ನೆಯನ್ನು ಕೇವಲ ಜನರ ಇಷ್ಟಾನಿಷ್ಟದ ಮೇಲೆ ಬಿಟ್ಟರೆ ಪ್ರಾಥಮಿಕ ಶಿಕ್ಷಣದ ಪ್ರಸಾರವಾಗಲು ಶತಕಗಳೇ ಕಳೆದಾವು. ಹಾಗಾಗಿ ಶಿಕ್ಷಣದ ವಿಷಯದಲ್ಲಿ ಕಡ್ಡಾಯವಾದ ಕಾನೂನು ಜಾರಿಗೆ ತರಬೇಕಾಗುತ್ತದೆ. ಈಗ ಸಾಕಷ್ಟು ಮುಂದುವರಿದ ದೇಶಗಳಲ್ಲಿ ಶಿಕ್ಷಣದ ಬಗ್ಗೆ ಕಡ್ಡಾಯವಾದ ಕಾನೂನಿನ ಮೂಲಕವೇ ಜನತೆಯ ನಿರಕ್ಷರತೆಯನ್ನು ಹೋಗಲಾಡಿಸಿರುವುದನ್ನು ನಾವು ಕಾಣುತ್ತೇವೆ. ಶಿಕ್ಷಣದ ಲಾಭ ಈಗಾಗಲೇ ಪಡೆಯುತ್ತಿರುವವರ ಮೇಲೆ ಕಡ್ಡಾಯದ ಅಗತ್ಯವಿಲ್ಲ. ಆದರೆ ಶಿಕ್ಷಣದ ಮಹತ್ವವೇ ಗೊತ್ತಿರದ ಹಾಗೂ ಶಿಕ್ಷಣದ ಬಗ್ಗೆ ಉದಾಸೀನ ಇರುವವರಿಗೆ ಕಡ್ಡಾಯವಾದ ಕಾನೂನಿನ ಅಗತ್ಯವಿದೆ. ಹಾಗಾಗಿ ಇಂದು ಶಿಕ್ಷಣದಲ್ಲಿ ಹಿಂದುಳಿದಿರುವ ಜನರಿಗಾಗಿ ಇದು ಅತ್ಯಂತ ಶ್ರದ್ಧೆಯ ಪ್ರಶ್ನೆಯಾಗಿದೆ. ಪ್ರಾಥಮಿಕ ಶಿಕ್ಷಣದ ಬಗ್ಗೆ ಕಡ್ಡಾಯವಾದ ಕಾನೂನು ಇರಬೇಕು ಎಂದು ಕೈನಾ ಗೋಪಾಲಕೃಷ್ಣ ಗೋಖಲೆಯವರು ತಂದ ಬಿಲ್ನಿಂದ ಚಳುವಳಿ ಆರಂಭವಾಯಿತು. ಆ ಬಿಲ್ಲಿಗೆ ದೇಶದ ಎಲ್ಲ ಜನತೆ, ವಿಶೇಷವಾಗಿ ಹಿಂದುಳಿದ ಜನಾಂಗದ ನಾಯಕರು ಉತ್ಸಾಹದಿಂದ ಬೆಂಬಲ ನೀಡಿದರು. ಆದರೆ ಕೆಲವು ಪ್ರಾಂತ್ಯಗಳಲ್ಲಿ ಕಡ್ಡಾಯವಾದ ಕಾನೂನು ಜಾರಿಗೆ ತರಲು ಸಾಕಷ್ಟು ವರ್ಷಗಳೇ ಕಳೆದವು. ಮುಂಬೈ ಇಲಾಖೆಯಲ್ಲಿ ಪ್ರಾಥಮಿಕ ಶಿಕ್ಷಣದ ಕಡ್ಡಾಯವಾದ ಕಾನೂನು ಬಂದಾಗಿದೆ. ಆದರೆ ಅದನ್ನು ಮುಂಬೈ ಎಲ್ಲೆಡೆ ಜಾರಿಗೆ ತರಲು ಮುನ್ಸಿಪಾಲಿಟಿ ಹಾಗೂ ಲೋಕಲ್ ಬೋರ್ಡ್ಗಳನ್ನು ಅವಲಂಬಿಸಿದ್ದಾರೆ. ಸರ್ಕಾರ ಸ್ವಲ್ಪ ಮಟ್ಟಿಗೆ ಸಹಾಯ ಮಾಡುವ ಆಶ್ವಾಸನೆ ಕೊಟ್ಟಿದೆಯಾದರೂ ಈ ಕಾನೂನು ಜಾರಿಗೆ ತಂದರೆ ಆಗುವ ಖರ್ಚು ಭರಿಸುವ ಜವಾಬ್ದಾರಿ ಮುನ್ಸಿಪಾಲ್ಟಿ ಇಲ್ಲವೇ ಲೋಕಲ್ ಬೋರ್ಡ್ಗಳು ಹೊರುತ್ತಿಲ್ಲ. ಹಾಗಾಗಿ ಇದನ್ನು ಜಾರಿಗೆ ತರುವಲ್ಲಿ ಸಾಕಷ್ಟು ತಡವಾಗುತ್ತಿದೆ. 1920-21ರಲ್ಲಿ ಈ ಇಲಾಖೆಯ ಗಂಡು ಹಾಗೂ ಹೆಣ್ಣು ಮಕ್ಕಳ ಶಾಲೆಗಳ ಸಂಖ್ಯೆ 13,000ಕ್ಕಿಂತ ಕಡಿಮೆ ಇತ್ತು. ಹಾಗೂ ಅಲ್ಲಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಸಂಖ್ಯೆ 800,001 1926-27ರಲ್ಲಿ ಶಾಲೆಗಳ ಸಂಖ್ಯೆ 13,835 ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಸಂಖ್ಯೆ 14%ರಷ್ಟು ಹೆಚ್ಚಿತು. 1920-21ರಲ್ಲಿ ಪ್ರಾಥಮಿಕ ಶಿಕ್ಷಣದ ಖರ್ಚು 1,27,00,000 ರೂಪಾಯಿಗಳು ಹಾಗೂ 1926-27ರಲ್ಲಿ 1,97,00,000 ರೂಪಾಯಿಗಳಷ್ಟಾಗಿತ್ತು. ಈ ಅಂಕಿಗಳು ಪ್ರಗತಿ ತೋರಿಸುತ್ತಿದ್ದರೂ ಬಹುಜನ ಸಮಾಜದ ನಿರಕ್ಷರತೆ ಇನ್ನೂ ಯಾವ ಹಂತದಲ್ಲಿದೆ ಎನ್ನುವುದನ್ನು ಗಮನಿಸಿದಾಗ ಒಟ್ಟು ಪ್ರಗತಿ ತುಂಬಾ ನಿಧಾನವಾಗಿ ಸಾಗಿದೆ ಎನ್ನಬಹುದು. 1921 ಚಂದಾವರ್ಕರ್ ಕಮಿಟಿಯ ರಿಪೋರ್ಟ್ನಲ್ಲಿಯ ಶಿಫಾರಸುಗಳು ಜಾರಿಗೆ ಬಂದಿದ್ದರೆ ಇಂದು ಪ್ರಾಥಮಿಕ ಶಿಕ್ಷಣದಲ್ಲಿ ಸಾಕಷ್ಟು ಬೆಳವಣಿಗೆ ಕಂಡುಬರುತ್ತಿತ್ತು. ಈ ಕಮಿಟಿಯು 10 ವರ್ಷಗಳ ಕಾರ್ಯಕ್ರಮಗಳನ್ನು ಯೋಜಿಸಿ ಅವುಗಳನ್ನು ಜಾರಿಗೆ ತರಲು ವರ್ಷಕ್ಕೆ 1,10,00,000 ರೂಪಾಯಿಗಳಷ್ಟು ಖರ್ಚು ಮಾಡಬೇಕಾದೀತು ಎನ್ನುವ ಅಂದಾಜು ಕೊಟ್ಟಿತ್ತು. ಈ ಮೊತ್ತದಲ್ಲಿ 77,00,000 ರೂಪಾಯಿಗಳಷ್ಟು ಹಣ ಸರ್ಕಾರ ಕೊಡಬೇಕಿತ್ತು. ಆದರೆ ಮುಂದಿನ ವರ್ಷಗಳಲ್ಲಿ ಹೆಚ್ಚುವ ಮೊತ್ತವನ್ನು ಗಮನಿಸಿ ಈ ಅಂಕಿಯಲ್ಲಿ ಬದಲಾವಣೆ ಮಾಡಬೇಕಾಯಿತು. ಕಡ್ಡಾಯ ಶಿಕ್ಷಣದ ಕಾನೂನನ್ನು ಎಲ್ಲೆಡೆ ಜಾರಿಗೆ ತರಲು 1,83,00,000 ರೂಪಾಯಿಗಳಷ್ಟು ಹೆಚ್ಚು ಖರ್ಚು ಮಾಡಬೇಕಾದೀತು ಹಾಗೂ ಅದರಲ್ಲಿ 1,21,00,000 ರೂಪಾಯಿಗಳನ್ನು ಸರ್ಕಾರ ಕೊಡಬೇಕಾಗುತ್ತದೆ ಎನ್ನುವುದು ಇಂದಿನ ಅಂದಾಜಾಗಿದೆ. ಕಡ್ಡಾಯ ಶಿಕ್ಷಣಕ್ಕಾಗಿ ತಗಲುತ್ತಿರುವ ಖರ್ಚನ್ನು ಜಿಲ್ಲಾ ಲೋಕಲ್ ಬೋರ್ಡ್ 1/3 ಹಾಗೂ ಮುನ್ಸಿಪಾಲ್ಟಿಯು 1/2 ಹಣ ಭರಿಸುವ ಜವಾಬ್ದಾರಿಯನ್ನು ಕಾನೂನು ಸರ್ಕಾರಕ್ಕೆ ವಹಿಸಿದೆ. ಹಾಗೆಯೇ ಸ್ವಯಂ ಪ್ರೇರಿತ ಶಿಕ್ಷಣಕ್ಕೆ ಸಂಬಂಧಿಸಿದಂತಹ ಯೋಜನೆಯ ಖರ್ಚನ್ನು ಕೂಡ ಅದೇ ಪ್ರಮಾಣದಲ್ಲಿ, ಆದರೆ ಅವರಲ್ಲಿ ಹಣದ ವ್ಯವಸ್ಥೆಯಾದಾಗ ಕೊಡುವುದಾಗಿ ಸರ್ಕಾರ ಆಶ್ವಾಸನೆ ನೀಡಿದೆ. 1922-23 ಪ್ರಾಥಮಿಕ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಮುಂಬೈ ಸರ್ಕಾರದ ಖರ್ಚು, ಮುಂಬೈ ಮುನ್ಸಿಪಾಲ್ಟಿಯ ಗ್ರಾಂಟ್ ಎಲ್ಲವನ್ನೂ ಸೇರಿಸಿ 28,00,000 ಹೆಚ್ಚಿದೆ. ಆದರೆ ಈ ಹೆಚ್ಚಿದ ಖರ್ಚಿನ ಭಾಗವನ್ನು ಶಿಕ್ಷಕರ ಹೆಚ್ಚಿರುವ ಸಂಬಳ ನುಂಗಿ ಹಾಕಿದೆ. ಕಡ್ಡಾಯ ಹಾಗೂ ಸ್ವಯಂ ಪ್ರೇರಿತ ಶಿಕ್ಷಣಗಳ ಯೋಜನೆಗಳನ್ನು ಮಂಡಿಸಿ ಸರ್ಕಾರದ ಎದುರು ಕೈವೊಡ್ಡಿ ಸಹಾಯ ಬೇಡಿದಾಗ ಸರ್ಕಾರ ಕೇವಲ 6,00,000 ರೂಪಾಯಿಗಳ ಯೋಜನೆಯನ್ನು ಮಾತ್ರ ಮಂಜೂರು ಮಾಡಿತು. ಕಾನೂನು ಯೋಜಿಸಿರುವಂತೆ ಕಡ್ಡಾಯ ಶಿಕ್ಷಣದ ಕಾರ್ಯಕ್ರಮವನ್ನು ಪೂರ್ಣಗೊಳಿಸಲು ಇನ್ನೂ 1,72,00,000 ರೂಪಾಯಿ ಖರ್ಚು ಮಾಡಬೇಕಾಗುತ್ತದೆ ಹಾಗೂ ಅದರಲ್ಲಿ 1,15,00,000 ರೂಪಾಯಿ ಸರ್ಕಾರ ಕೊಡಬೇಕಾಗುತ್ತದೆ. ಇಷ್ಟು ದೊಡ್ಡ ಮೊತ್ತದ ಹಣ ಖರ್ಚು ಮಾಡಬೇಕೆಂದರೆ ಜನತೆಯ ಮೇಲೆ ಹೆಚ್ಚಿನ ತೆರಿಗೆ ಹೇರಲಾಗಬಹುದು. ಹಾಗಾಗಿ ಎಂತಹ ತೆರಿಗೆಗಳಿರಬೇಕು ಎನ್ನುವುದನ್ನು ಕೂಡ ಚಂದಾವರ್ಕರ್ ಕಮಿಟಿ ಸೂಚಿಸಿತ್ತು. ಆದರೆ ಆ ವಿಷಯದ ಬಗ್ಗೆ ಇನ್ನೂ ಯಾವುದೇ ನಿರ್ಧಾರ ತೆಗೆದುಕೊಂಡಂತೆ ಕಾಣುವುದಿಲ್ಲ. ಒಂದು, ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರಗಳ ನಡುವೆ ತೆರಿಗೆ ಹೊಂಚಿಕೊಳ್ಳುವ ವಿಷಯದ ಬಗ್ಗೆ ವಾದ ನಡೆದಿದೆ. ಕೇಂದ್ರ ಸರ್ಕಾರದಿಂದ ಮುಂಬೈ ಸರ್ಕಾರಕ್ಕೆ ಪ್ರತಿ ವರ್ಷ ಹೆಚ್ಚು ಮೊತ್ತ ಸಿಕ್ಕರೆ ಅಷ್ಟರ ಮಟ್ಟಿಗೆ ಹಣದ ಸಮಸ್ಯೆ ಪರಿಹಾರವಾಗುತ್ತದೆ. ಈ ವಿಷಯದಲ್ಲಿ ಸೈಮನ್ ಕಮಿಷನ್ನಿಂದ ಕೂಡ ಕೆಲವು ಸೂಚನೆಗಳು ಬರುವ ಸಾಧ್ಯತೆಗಳು ಇವೆ. ಹಾಗಾದರೆ ಹೆಚ್ಚಿನ ತೆರಿಗೆ ವಿಧಿಸಿ ಶಿಕ್ಷಣಕ್ಕೆ ಬೇಕಾದಂತಹ ಹೆಚ್ಚು ಮೊತ್ತದ ಸಮಸ್ಯೆ ಪರಿಹಾರ ಮಾಡುವ ಸಾಧ್ಯತೆಗಳಿವೆ. ನಮ್ಮ ಮಟ್ಟಿಗೆ ಕಡ್ಡಾಯ ಶಿಕ್ಷಣಕ್ಕೆ ಸಂಬಂಧಿಸಿದ ಪ್ರಶ್ನೆಗಳ 2 ಮುಖ್ಯ ಭಾಗಗಳಿವೆ. ಮೊದಲನೆಯದು ಶಿಕ್ಷಣದ ಮೇಲಿನ ಹಿಡಿತ, ಎರಡನೆಯದು ಕಡ್ಡಾಯ ಶಿಕ್ಷಣವನ್ನು ಜಾರಿಗೆ ತರುವ ಜವಾಬ್ದಾರಿ. ಈ ಎರಡೂ ಭಾಗಗಳಲ್ಲಿ ಸದ್ಯದ ಕಡ್ಡಾಯ ಪ್ರಾಥಮಿಕ ಶಿಕ್ಷಣದ ಕಾಯ್ದೆಯಲ್ಲಿ ದೋಷಗಳಿವೆ ಎಂದು ನನಗನ್ನಿಸುತ್ತದೆ. ಆಂತರಿಕ ಸ್ವರಾಜ್ಯದ ವಿರುದ್ಧ ನಾವಿಲ್ಲ, ಆದರೆ ಸದ್ಯಕ್ಕೆ ಈ ವಿಷಯ ಶೈಕ್ಷಣಿಕ ವಿಷಯದ ಮಧ್ಯೆ ಬರದಿದ್ದರೆ ಒಳ್ಳೆಯದು. ಮುನ್ಸಿಪಾಲ್ಟಿ ಹಾಗೂ ಲೋಕಲ್ ಬೋರ್ಡ್ಗೆ ಆರಿಸಿ ಬರುವ ಜನರಲ್ಲಿ ಕೆಲವರು ಶಿಕ್ಷಣದ ಮೇಲೆ ಹಿಡಿತವಿಡಲು ಅಸಮರ್ಥರಾಗಿದ್ದಾರೆ. ಅನೇಕರಿಗೆ ಶಿಕ್ಷಣದ ಧ್ಯೇಯ ಹಾಗೂ ಶಿಕ್ಷಣ ಪದ್ಧತಿ ಇವುಗಳ ಬಗ್ಗೆ ಸರಿಯಾದ ಕಲ್ಪನೆಯೂ ಇರುವುದಿಲ್ಲ. ಅಲ್ಲದೆ ಜಾತಿ ಭೇದ ಹಾಗೂ ಪಕ್ಷ ಭೇದ ಇವುಗಳಿಂದಾಗಿ ಸಭಾಸದರಲ್ಲಿ ಸ್ಪರ್ಧೆ ಏರ್ಪಡುತ್ತದೆ. ಇವೆಲ್ಲದರ ಪರಿಣಾಮ ಶಾಲೆಗಳ ವ್ಯವಸ್ಥೆಯ ಮೇಲಾಗುತ್ತದೆ. ಶಿಕ್ಷಕರು ಕೂಡ ತಮ್ಮ ಲಾಭಕ್ಕಾಗಿ ಇಲ್ಲವೇ ತಮ್ಮ ಉಳಿವಿಗಾಗಿ ಸಭಾಸದರಲ್ಲಿ ಶಿಫಾರಸಿಗಾಗಿ ದುಂಬಾಲು ಬೀಳುತ್ತಾರೆ. ಸಭಾಸದರಿಗೂ ಚುನಾವಣೆ ಕಾಲದಲ್ಲಿ ಶಿಕ್ಷಕರ ಅವಶ್ಯಕತೆ ಇರುತ್ತದೆ. ಈ ಎಲ್ಲ ಪ್ರಸಂಗಗಳಿಂದ ಶಾಲೆಯ ಕೆಲಸ ಕಾರ್ಯಗಳಲ್ಲಿ ಶಿಸ್ತು ಇಲ್ಲವಾಗುತ್ತದೆ. ಮುಂಬೈ ಮುನ್ಸಿಪಾಲ್ಟಿಯ ಶಾಲೆಗಳ ಕೆಲಸ ಕಾರ್ಯಗಳಲ್ಲೂ ಈ ಎಲ್ಲ ಪ್ರಕಾರಗಳು ಕಂಡುಬರುತ್ತವೆ. ಅಂದ ಮೇಲೆ ಸಣ್ಣ ಪುಟ್ಟ ಮುನ್ಸಿಪಾಲ್ಟಿ ಹಾಗೂ ಲೋಕಲ್ ಬೋರ್ಡಿನ ನಿಯಂತ್ರಣದಲ್ಲಿರುವ ಶಾಲೆಯ ಕೆಲಸಗಳು ಹೇಗೆ ನಡೆಯುತ್ತಿರಬಹುದು ಎನ್ನುವುದನ್ನು ಪ್ರತಿಯೊಬ್ಬರೂ ಯೋಚಿಸಬೇಕು. ಈಗಿರುವ ಪದ್ಧತಿಯಿಂದ ತೀರಾ ಹಿಂದುಳಿದ ಇಲ್ಲವೇ ಅಲ್ಪಸಂಖ್ಯಾತರ ಹಿತಾಸಕ್ತಿಯ ರಕ್ಷಣೆಯಾಗುವುದಿಲ್ಲ. ಸುಮಾರು ಸಲ ದಲಿತರ ಹಾಗೂ ಮುಸಲ್ಮಾನರ ಪೈಕಿ ಒಬ್ಬನೇ ಸಭಾಸದನಿರುತ್ತಾನೆ. ಅವನು ಮುನ್ಸಿಪಾಲ್ಟಿಯ ಇಲ್ಲವೇ ಲೋಕಲ್ ಬೋರ್ಡಿನ ಕೆಲಸ ಕಾರ್ಯಗಳಲ್ಲಿ ವತನದಾರ ಜಾತಿಯ ಸಭಾಸದನೆದುರು ಅಸಹಾಯಕನಾಗಬೇಕಾಗುತ್ತದೆ. ಈ ಎಲ್ಲ ವಿಷಯಗಳ ಬಗ್ಗೆ ಯೋಚಿಸಿದಾಗ ಶಿಕ್ಷಣದ ಮೇಲೆ ರಾಜ್ಯ ಸರ್ಕಾರದ ಹಿಡಿತ ಇರಬೇಕಾದ್ದು ಅಗತ್ಯವಾಗಿದೆ ಎನಿಸುತ್ತದೆ. ರಸ್ತೆಗಳನ್ನು ತಯಾರಿಸುವುದು, ಚರಂಡಿ ಸ್ವಚ್ಛ ಮಾಡುವ ಕೆಲಸಗಳಿಗಿಂತಲೂ ಶಿಕ್ಷಣ ಸಾಕಷ್ಟು ಬೇರೆಯದಾಗಿದೆ. ರಾಜ್ಯದಲ್ಲಿ ಆಂತರಿಕ ಸ್ವಾತಂತ್ರ್ಯವನ್ನ ಕೇಳಿ ಪಡೆದು ದೇಶದ ದೃಷ್ಟಿಯಿಂದ ಶಿಕ್ಷಣದ ಧೋರಣೆಯನ್ನು ನಿರ್ಧರಿಸಿದರೆ ನಮಗ್ಯಾವ ಆಪತ್ತೂ ಇಲ್ಲ. ಆದರೆ ಶಿಕ್ಷಣದಲ್ಲಿ ನಿರಂಕುಶತೆ ಇರಬೇಕು. ಶಾಲೆಯ ಕೆಲಸ ಕಾರ್ಯಗಳು ಶಿಸ್ತಿನಲ್ಲಿ ನಡೆಯಬೇಕು ಹಾಗೂ ಒಳ್ಳೆಯ ಶಿಕ್ಷಣ ಸಿಗಬೇಕು. ಯಾವ್ಯಾವುದೋ ಜನ ಬಂದು ಶೈಕ್ಷಣಿಕ ಕ್ಷೇತ್ರದಲ್ಲಿ ಹಸ್ತಕ್ಷೇಪ ಮಾಡುವಂತೆ ಆಗಬಾರದು. ಕಳೆದ ಕೆಲವು ವರ್ಷಗಳಲ್ಲಿ ಸ್ಥಳೀಯ ಸ್ವರಾಜ್ಯಗಳ ಸಂಸ್ಥೆಗಳ ಅಶಿಸ್ತು ಕಾರುಬಾರು ಎಲ್ಲರೆದುರು ಬಹಿರಂಗವಾಗಿದೆ ಹಾಗೂ ಸರ್ಕಾರ ಆ ಸಂಸ್ಥೆಯ ಅಧಿಕಾರಗಳನ್ನು ತಾತ್ಕಾಲಿಕವಾಗಿ ಹಿಂತೆಗೆದುಕೊಂಡಿದೆ. ಉಳಿದ ವಿಷಯಗಳಲ್ಲಿ ಬೇಕಾಬಿಟ್ಟಿ ಕೆಲಸಗಳನ್ನು ಮಾಡಿದರೆ ಸಾರ್ವಜನಿಕರ ಹಣ ಪೋಲಾಗಬಹುದು. ಆದರೆ ಶೈಕ್ಷಣಿಕ ಕಾರುಬಾರಿನಲ್ಲಿ ಬೇಕಾಬಿಟ್ಟಿತನ ಹೆಚ್ಚಾದರೆ ಹೊಸ ಪೀಳಿಗೆ ನಷ್ಟ ಅನುಭವಿಸುತ್ತದೆ ಎನ್ನುವ ಈ ವ್ಯತ್ಯಾಸವನ್ನು ಎಂದೂ ಮರೆಯಬಾರದು. ಇದಲ್ಲದೆ ಶಿಕ್ಷಣದ ಮೇಲೆ ರಾಜ್ಯ ಸರ್ಕಾರದ ಹತೋಟಿಯೇ ಏಕಿರಬೇಕು ಎನ್ನುವ ಪ್ರಶ್ನೆಗೆ ಪುಷ್ಟಿ ಕೊಡುವ ಮಹತ್ವದ ವಿಷಯವೇನೆಂದರೆ ಶಿಕ್ಷಣಕ್ಕಾಗಿ 80%ಕ್ಕಿಂತ ಹೆಚ್ಚು ಖರ್ಚು ರಾಜ್ಯ ಸರ್ಕಾರದಿಂದ ಆಗುತ್ತದೆ. ಸ್ಥಳೀಯ ಸಂಸ್ಥೆಗಳು ಕೇವಲ 20%ರಲ್ಲಿ ಖರ್ಚು ಮಾಡುತ್ತವೆ. ಹಾಗಾಗಿ ಶಿಕ್ಷಣದ ಮೇಲೆ ಹತೋಟಿ ಇಡುವ ಹಕ್ಕು ರಾಜ್ಯ ಸರ್ಕಾರಕ್ಕೇ ಸಿಗಬೇಕು. ಅದರಂತೆ ಪ್ರಾಥಮಿಕ ಶಿಕ್ಷಣ ಎಲ್ಲೆಡೆ ಹರಡುವಂತೆ ಮಾಡುವ ಜವಾಬ್ದಾರಿ ಕೂಡ ಸರ್ಕಾರದ ಮೇಲಿರಬೇಕಾದ್ದು ಅತ್ಯಗತ್ಯವಾಗಿದೆ. ಸದ್ಯದ ಕಡ್ಡಾಯ ಶಿಕ್ಷಣ ಕಾಯ್ದೆಯಲ್ಲಿ ಹೆಚ್ಚಿನ ಜವಾಬ್ದಾರಿಯನ್ನು ಮುನ್ಸಿಪಾಲ್ಟಿ ಹಾಗೂ ಲೋಕಲ್ ಬೋರ್ಡಿನ ಮೇಲೆ ಹಾಕಿ ಸರ್ಕಾರ ಕೈ ತೊಳೆದುಕೊಂಡಿದೆ. ಲೋಕಲ್ ಬೋರ್ಡಿಗೆ 1/3 ಹಾಗೂ ಮುನ್ಸಿಪಾಲ್ಟಿಗೆ 1/4 ಖರ್ಚಿನ ಜವಾಬ್ದಾರಿ ಸರಿಯಲ್ಲ. ಲೋಕಲ್ ಬೋರ್ಡ್ ಹಾಗೂ ಮುನ್ಸಿಪಾಲ್ಟಿಗಳ ಆರ್ಥಿಕ ಪರಿಸ್ಥಿತಿ ಅಸಮಾಧಾನಕರವಾಗಿದ್ದು ಈಗಿರುವುದಕ್ಕಿಂತ ಹೆಚ್ಚಿನ ಆರ್ಥಿಕ ಭಾರ ಅವರು ವಹಿಸಲಾರರು. ಹೊಸ ಖರ್ಚನ್ನು ಭರಿಸಲು ಆದಾಯ ಹೆಚ್ಚಿಸಬೇಕೆಂದರೂ ಅವರಲ್ಲಿ ತುಂಬಾ ಕಡಿಮೆ ಸಾಧನಗಳಿವೆ. ಹಾಗಾಗಿ ಮನಸ್ಸಿದ್ದರೂ ಸಾಕಷ್ಟು ಜನ ಲೋಕಲ್ ಬೋರ್ಡ್ ಹಾಗೂ ಮುನ್ಸಿಪಾಲ್ಟಿಯ ಕಡ್ಡಾಯ ಶಿಕ್ಷಣ ಕೈಗೊಳ್ಳಲು ಮುಂದೆ ಬರುವುದಿಲ್ಲ. ಅಷ್ಟೇ ಅಲ್ಲದೆ ಸಾಕಷ್ಟು ಕಲಿತಂತಹ ಜನರ ಭರ್ತಿಯೇ ಹೆಚ್ಚಿರುವಂತಹ ಲೋಕಲ್ ಬೋರ್ಡ್ ಹಾಗೂ ಮುನ್ಸಿಪಾಲ್ಟಿಗಳಲ್ಲಿ ಕಡ್ಡಾಯ ಶಿಕ್ಷಣದ ಬಗ್ಗೆ ಒಲವಿರುವುದಿಲ್ಲ. ಕಡ್ಡಾಯವಿಲ್ಲದೆಯೇ ಅವರ ಜಾತಿಗಳಲ್ಲಿ ಜನ ಕಲಿಯುವುದರಿಂದ ಕಲಿಯಲು ಹಿಂದುಳಿದಂತಹ ಜನರಿಗೆ ಕಡ್ಡಾಯವಾಗಿ ಕಲಿಸಿ ತಮ್ಮ ಸಾಮಾಜಿಕ ವರ್ಚಸ್ಸಿನ ಮೇಲೆ ಅವರೇಕೆ ಕೊಡಲಿಯೇಟು ಹಾಕಿಕೊಂಡರು? ಮೇಲೆ ಹೇಳಿರುವ 2 ಅಡಚಣೆಗಳಿಂದ ಕಡ್ಡಾಯ ಶಿಕ್ಷಣ ಕಾಯ್ದೆ ಬಂದು ಇಷ್ಟು ವರ್ಷಗಳಾದರೂ ಇನ್ನೂ ಜಾರಿಗೆ ಬರುತ್ತಿಲ್ಲ. ಜನರನ್ನು ಅಕ್ಷರಸ್ಥರನ್ನಾಗಿಸಿ ಅನಕ್ಷರತೆಯನ್ನು ಓಡಿಸುವಂತಹ ಜವಾಬ್ದಾರಿ ರಾಜ್ಯ ಸರ್ಕಾರದ್ದಾಗಿದೆ. ಈ ಜವಾಬ್ದಾರಿಯನ್ನವರು ಯಾವತ್ತೂ ಅಲ್ಲಗಳೆಯುವಂತಿಲ್ಲ. ಅವರೇನಾದರೂ ಅಲ್ಲಗಳೆದರೆ ಒಂದು ಪವಿತ್ರ ಕಾರ್ಯ ಮಾಡುವುದರಲ್ಲಿ ಅದು ದಾರಿ ತಪ್ಪಿದೆ ಎಂದಷ್ಟೇ ಹೇಳಬಹುದು. ಇಂತಹ ಪವಿತ್ರ ಕಾರ್ಯದ ಜವಾಬ್ದಾರಿ ಹಾಗೂ ಅರಿವಿರುವ ಸರ್ಕಾರ ಯಾವತ್ತೂ ಕಾರಣಗಳನ್ನು ಕೊಟ್ಟು ಹಿಂದೆ ಸರಿಯಲಾರದು. ಸಾರ್ವತ್ರಿಕ ಶಿಕ್ಷಣದ ಪ್ರಶ್ನೆ ಸ್ವಲ್ಪ ಸ್ವಲ್ಪವೇ ಬಿಡಿಸುವಂತಹ ಪ್ರಶ್ನೆಯಲ್ಲ. ಅದನ್ನು ಇಡಿಯಾಗಿ ಬಿಡಿಸಬೇಕಾಗುತ್ತದೆ. ಎಲ್ಲ ರಾಜ್ಯಗಳಲ್ಲೂ ಸಮಾನ ಶೈಕ್ಷಣಿಕ ಪ್ರಗತಿಯಾಗಬೇಕೆಂದರೆ ಪ್ರಾಂತೀಯ ಸರ್ಕಾರವೇ ಇದರ ಜವಾಬ್ದಾರಿಯನ್ನು ಹೊರಬೇಕಾಗುತ್ತದೆ. ಎಲ್ಲ ಲೋಕಲ್ ಬೋರ್ಡ್ ಹಾಗೂ ಮುನ್ಸಿಪಾಲ್ಟಿಯ ಆರ್ಥಿಕ ಸ್ಥಿತಿ ಸಮನಾಗಿರುವುದಿಲ್ಲ. ಪರಿಸ್ಥಿತಿಯಂತೆ ಉತ್ಪನ್ನದ ಸಾಧನಗಳು ಹೆಚ್ಚು ಕಡಿಮೆ ಇರುತ್ತವೆ. ಫಲವತ್ತಾದ ಜಮೀನು, ವ್ಯಾಪಾರ, ಕಾರ್ಖಾನೆಗಳು, ಗಿರಣಿಗಳು ಹಾಗೂ ತೀರ್ಥಯಾತ್ರೆಗಳು ಇವುಗಳಿಂದ ಅನೇಕ ಲೋಕಲ್ ಬೋರ್ಡ್ ಹಾಗೂ ಮುನ್ಸಿಪಾಲ್ಟಿಯವರಲ್ಲಿ ಗಳಿಕೆಯ ಸಾಧನಗಳಿರುತ್ತವೆ. ಆದರೆ ಕೆಲವೆಡೆ ಗಳಿಕೆ ಅವರ ದೈನಂದಿನ ಸಾಧಾರಣ ಖರ್ಚಿಗೂ ಸಾಕಾಗುವುದಿಲ್ಲ ಹಾಗೂ ಗಳಿಕೆ ಹೆಚ್ಚಿಸುವುದೂ ಸಾಧ್ಯವಿರುವುದಿಲ್ಲ. ತಮ್ಮ ತಮ್ಮ ಜಿಲ್ಲೆಯ ಆರ್ಥಿಕ ಪರಿಸ್ಥಿತಿಯಂತೆ ಕಡ್ಡಾಯ ಶಿಕ್ಷಣದ ಪ್ರಸಾರವನ್ನು ಕೈಗೊಳ್ಳಬೇಕು ಅಂತಿದ್ದರೆ ರತ್ನಗಿರಿ ಹಾಗೂ ಪಂಚಮಹಲ್ನಂತಹ ಬಡ ಜಿಲ್ಲೆಗಳು ಜಗತ್ತಿನ ಅಂತಿಮ ದಿನಗಳವರೆಗೆ ಕಾಯಬೇಕಾಗುತ್ತದೆ. ಇಂತಹ ಬಡ ಜಿಲ್ಲೆಗಳು ಶಿಕ್ಷಣ ಪ್ರಸಾರದಿಂದ ವಂಚಿತರಾಗುವುದು ನ್ಯಾಯವೇ? ಇದು ರಾಜ್ಯ ಸರ್ಕಾರದ ಜವಾಬ್ದಾರಿ ಅಂತಿಟ್ಟುಕೊಂಡರೂ ಈ ಜವಾಬ್ದಾರಿಯನ್ನವರು ಒಪ್ಪಿಕೊಂಡು ಎಲ್ಲಾ ಇಲಾಖೆಗಳಲ್ಲಿ ಕಡ್ಡಾಯ ಶಿಕ್ಷಣದ ಯೋಜನೆಯನ್ನು ಜಾರಿಗೆ ತರಲು ಬೇಕಿರುವ ಖರ್ಚು ಭರಿಸಲು ಹಣ ಎಲ್ಲಿಂದ ಬರಬೇಕು ಎನ್ನುವ ಪ್ರಶ್ನೆಯೂ ಉಳಿದುಕೊಳ್ಳುತ್ತದೆ. ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರಗಳಲ್ಲಿರುವ ಒಟ್ಟು ಹಣವನ್ನು ಯೋಗ್ಯ ರೀತಿಯಲ್ಲಿ ಹಂಚಿದರೆ ಶೈಕ್ಷಣಿಕ ಪ್ರಸಾರಕ್ಕಾಗಿ ಮುಂಬೈ ಸರ್ಕಾರಕ್ಕೆ ಈಗಿರುವುದಕ್ಕಿಂತಲೂ ಹೆಚ್ಚು ಮೊತ್ತ ಸಿಗಬಹುದು. ಅಲ್ಲದೆ ಪ್ರಾಥಮಿಕ ಶಿಕ್ಷಣವನ್ನು ಕಡ್ಡಾಯ ಮಾಡಿದರೂ ಎಲ್ಲರಿಗೂ ಉಚಿತ ಶಿಕ್ಷಣ ಕೊಡುವ ಅಗತ್ಯವಿಲ್ಲ. ಪ್ರಾಥಮಿಕ ಶಿಕ್ಷಣದ ಫೀಸು ಹೇಳಿಕೊಳ್ಳುವಂತಹದ್ದೇನೂ ಇರುವುದಿಲ್ಲ. ಅದನ್ನು ಕೊಡಲು ಸಮರ್ಥರಿರುವವರಿಂದ ವಸೂಲು ಮಾಡಲು ಅಡ್ಡಿಯಿಲ್ಲ. ಇಂಗ್ಲೆಂಡಿನಲ್ಲಿ ಕೂಡ ಪ್ರಾಥಮಿಕ ಶಿಕ್ಷಣ ಕಡ್ಡಾಯ ಮಾಡಿದ ಕಾಲದಲ್ಲಿ ಎಲ್ಲರಿಗೂ ಅದನ್ನು ಉಚಿತವಾಗಿ ಕೊಟ್ಟಿರಲಿಲ್ಲ. ಉಚಿತ ಕೊಡಬೇಕೇ ಬೇಡವೇ ಎನ್ನುವುದು ನಂತರದ ವಿಷಯ. ಕಡ್ಡಾಯ ಶಿಕ್ಷಣ ಜಾರಿಗೆ ತರುವುದು ಮೊದಲ ಹಾಗೂ ಮಹತ್ವದ ವಿಷಯವಾಗಿದೆ. ಕಡಿಮೆ ಫೀಸು ಕೊಡುವುದು ಕಠಿಣವಾಗುವಂತಹ ವರ್ಗಗಳಿಗೆ ಮಾತ್ರ ಉಚಿತ ಶಿಕ್ಷಣ ಕೊಡುವಂತಾಗಬೇಕು. ಉದಾರತೆಯಿಂದ ಅವರ ಫೀಸನ್ನು ಮನ್ನಾ ಮಾಡಬೇಕು. ಆದರೆ ಫೀಸು ಕೊಡಲು ಸಾಧ್ಯವಿರುವವರಿಂದ ಫೀಸ್ ತೆಗೆದುಕೊಳ್ಳುವುದರಲ್ಲಿ ಯಾವ ಪಾಪವೂ ಅನ್ಯಾಯವೂ ಅಲ್ಲ. ಈ ರೀತಿಯಲ್ಲಿ ಫೀಸು ವಸೂಲಿಯಾದರೆ ಕಡ್ಡಾಯ ಶಿಕ್ಷಣ ಹೆಚ್ಚಿನ ಖರ್ಚು ಭರಿಸಲು ಸಹಾಯವಾಗುತ್ತದೆ. ಈಗಿನ ದ್ವಿದಳ ರಾಜ್ಯ ಪದ್ಧತಿಯಿಂದಾಗಿ ಒಂದು ಕಡೆ ಶಿಕ್ಷಣದ ಖರ್ಚು ಹೆಚ್ಚುತ್ತಿದ್ದರೆ ಮತ್ತೊಂದೆಡೆ ಅಬಕಾರಿಯ ಉತ್ಪನ್ನವನ್ನು ಕಡಿಮೆ ಮಾಡಿ ಮದ್ಯ ನಿಷೇಧ ಧೋರಣೆಯನ್ನು ಜಾರಿಗೆ ತರಬೇಕು ಎನ್ನುವುದು ಜನರ ಬೇಡಿಕೆ ಇರುವುದರಿಂದ ಈ ಜವಾಬ್ದಾರಿ ವಹಿಸಿರುವ ಖಾತೆಗಳ ಖರ್ಚಿನ ಜವಾಬ್ದಾರಿ ನಿಭಾಯಿಸುವುದು ಕಠಿಣವಾಗಿದೆ. ಮದ್ಯ ನಿಷೇಧ ಹಾಗೂ ಸಾರ್ವತ್ರಿಕ ಶಿಕ್ಷಣ ಎರಡೂ ಒಟ್ಟೊಟ್ಟಿಗೆ ಜಾರಿಗೆ ಬರಲು ಸಾಧ್ಯವಿಲ್ಲವಾಗಿದೆ. ಕಡ್ಡಾಯ ಶಿಕ್ಷಣದ ಖರ್ಚು ಭರಿಸಲು ಜನರ ಮೇಲೆ ಹೆಚ್ಚಿನ ತೆರಿಗೆ ವಿಧಿಸಬೇಕಾಗುವಂತೆ ಮದ್ಯ ನಿಷೇಧ ಜಾರಿಗೆ ತರಲೂ ಕೂಡ ಹೆಚ್ಚಿನ ತೆರಿಗೆಯನ್ನು ವಿಧಿಸಬೇಕಾಗುತ್ತದೆ. ತೆರಿಗೆಗಳ ಈ ಹೆಚ್ಚಿನ ಭಾರ ಹೊರಲು ಜನತೆ ಎಷ್ಟು ಸಮರ್ಥವಾಗಿದೆ ಎನ್ನುವುದು ನನಗಂತೂ ಅನುಮಾನವೇ. ಆದರೆ ಈ ಎರಡೂ ಸುಧಾರಣೆಗಳು ಅಗತ್ಯವಾಗಿದ್ದು ಒಂದು ಪೀಳಿಗೆಯ ನಂತರ ಎಲ್ಲರಿಗೂ ಇದರ ಒಳ್ಳೆಯ ಫಲ ಸಿಗಲಿರುವುದರಿಂದ ಸರ್ಕಾರ ಉಳಿದ ಕಡೆಗಳಲ್ಲಿ ಆದಷ್ಟು ಮಿತವ್ಯಯ ಮಾಡಿ ಈ ಸುಧಾರಣೆಗಳಿಗಾಗಿ ಹೆಚ್ಚಿನ ತೆರಿಗೆಯ ಭಾರ ಹೊರಲು ಸಿದ್ಧರಾಗುವುದು ದೂರದರ್ಶಿತನ ಎನಿಸಿಕೊಳ್ಳುತ್ತದೆ. ಏತನ್ಮಧ್ಯೆ ಮೊದಲು ಮದ್ಯ ನಿಷೇಧವೋ ಇಲ್ಲ ಕಡ್ಡಾಯ ಸಾರ್ವತ್ರಿಕ ಶಿಕ್ಷಣವೋ ಎನ್ನುವ ಪ್ರಶ್ನೆಯನ್ನು ಯಾರಾದರೂ ಕೇಳಿದರೆ ಮೊದಲು ಸಾರ್ವತ್ರಿಕ ಶಿಕ್ಷಣ ಎಂದೇ ನಾವು ಹೇಳಬಯಸುತ್ತೇವೆ. ಸಾರ್ವತ್ರಿಕ ಶಿಕ್ಷಣ ಮೊದಲು ಜಾರಿಗೆ ಬಂದರೆ ಮದ್ಯ ಕುಡಿಯುವವರನ್ನು ನಾವು ತಂತಾನೇ ಹತೋಟಿಗೆ ತರಬಹುದು. ಅಷ್ಟೇ ಅಲ್ಲದೆ ಜನತೆಯ ಮದ್ಯ ನಿಷೇಧದ ಬೇಡಿಕೆಯನ್ನು ನಿಶ್ಚಿತವಾಗಿ ಮುಂದುವರಿಸಿಕೊಂಡು ಹೋಗಬಹುದು ಎನ್ನುವ ಭರವಸೆ ನನಗಿದೆ. ಮದ್ಯ ನಿಷೇಧವನ್ನು ಜಾರಿಗೆ ತರುವ ಬಗ್ಗೆ ಸರ್ಕಾರ ಇನ್ನೂ ವಂಚಿಸುತ್ತಿದೆ. ಸದ್ಯದ ಪರಿಸ್ಥಿತಿಯಲ್ಲಿ ಮದ್ಯ ನಿಷೇಧ ಯಾವಾಗ ಜಾರಿಗೆ ಬರುತ್ತದೆ ಎಂದು ಹೇಳಲು ಸಾಧ್ಯವಿಲ್ಲ. ಹೀಗಿರುವಾಗ ಮದ್ಯ ನಿಷೇಧವೂ ಇಲ್ಲ ಹಾಗೂ ಸಾರ್ವತ್ರಿಕ ಶಿಕ್ಷಣವೂ ಇಲ್ಲ ಎನ್ನುವಂತಹ ಪರಿಸ್ಥಿತಿಯನ್ನು ಸ್ವೀಕರಿಸುವುದರಲ್ಲಿ ಅರ್ಥವೇನು? ಅದಕ್ಕಿಂತ ತುರ್ತಾಗಿ ಮದ್ಯ ನಿಷೇಧ ಕಾನೂನು ಜಾರಿಗೆ ತರುವ ದೃಷ್ಟಿಯಿಂದ ಅಬಕಾರಿ ಖಾತೆಯ ಉತ್ಪನ್ನ ಹೆಚ್ಚಿಸಲು ಜನತೆ ಹೊಸ ತೆರಿಗೆಯ ಭಾರ ಸಹಿಸಬೇಕಾಗಿ ಬಂದರೂ ಚಿಂತೆಯಿಲ್ಲ. ಸಾರ್ವತ್ರಿಕ ಶಿಕ್ಷಣದ ಸುಧಾರಣೆಯಾದರೂ ಅವರ ಪಾಲಿಗಿರುವಂತಾಗಲಿ. ಸಾಠೆ ಕಮಿಟಿಯ ಮದ್ಯ ನಿಷೇಧ ಜಾರಿಗೆ ತರಲು ಸೂಚಿಸಿರುವ ಹೆಚ್ಚಿನ ತೆರಿಗೆಯ ಉಪಾಯವನ್ನು ಪ್ರಾಥಮಿಕ ಶಿಕ್ಷಣವನ್ನು ಎಲ್ಲೆಡೆ ಹರಡುವಲ್ಲಿಯೂ ಉಪಯೋಗಿಸಿಕೊಂಡರೆ ಮಹತ್ವದ ಪ್ರಶ್ನೆಯೊಂದು ಪರಿಹಾರವಾಗುತ್ತದೆ. ಈ ಕಮಿಟಿಯ ಶಿಫಾರಸಿನಲ್ಲಿ ಸುಧಾರಣೆಗೆ ಸ್ಥಾನವಿಲ್ಲ ಎಂದಲ್ಲ, ಆದರೆ ಆ ಧೋರಣೆಯು ಕಡ್ಡಾಯ ಶಿಕ್ಷಣದ ಖರ್ಚನ್ನು ಸ್ವಲ್ಪ ಮಟ್ಟಿಗೆ ಭರಿಸಲು ಸಹಾಯವಾಗಬಹುದು ಏನೇ ಆದರೂ ಶಿಕ್ಷಣದ ಪ್ರಶ್ನೆಯನ್ನು ಪರಿಹಾರ ಮಾಡದೆ ಇಡುವಂತಿಲ್ಲ. ನಮಸ್ಕಾರ.
1: ಇದುವರೆಗೂ ಅಂಬೇಡ್ಕರ್ ಓದು ಕೇಳಿದಿರಿ. ಅರುಣ್ ಜೋಳದ ಕೂಡ್ಲಿಗಿ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಅಂಬೇಡ್ಕರ್ ಸರಣಿ ಓದಿನ ಆಯ್ದ ಭಾಗ ಇದಾಗಿತ್ತು. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
1: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್.
2: ನಿಮ್ಮ ಮನೆ ಮನದ ಕೈರುಚಿ.
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
4: ಏನ್ ಕೃಷ್ಣಪ್ಪ, ಬಹಳ ಖುಷಿಯಾಗಿದ್ಯಾ?
5: ಹೌದು, ನಾನು ಕ್ಯಾನ್ಸರ್ನ ಸೋಲಿಸ್ಬಿಟ್ಟೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಡಾಕ್ಟರ್ಗಳು ನನ್ನ ಉಳಿಸಿದ್ರು.
4: ಹೌದಾ, ಗ್ರೇಟ್ ಕಣೋ. ಕ್ಯಾನ್ಸರ್ ಅಂದ್ರೆ ಕ್ಯಾನ್ಸಲ್ ಅನ್ನೋ ಕಾಲ ಇದಲ್ಲ ಅಲ್ವಾ?
5: ಖಂಡಿತ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಿದ್ದಾರೆ. ಎಲ್ಲಾ ರೀತಿಯ ಕ್ಯಾನ್ಸರ್ಗಳಿಗೆ ಕೈಗೆಟುಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗುತ್ತೆ. ಇಲ್ಲಿನ ವೈದ್ಯರ, ಸಿಬ್ಬಂದಿಗಳ ನಗುಮೊಗದ ಸೇವೆ ಮರೆಯಲಾಗದು. ನಂದು ಆಯುಷ್ಮಾನ್ ಕಾರ್ಡ್ ಇತ್ತು, ಇದರಿಂದಾಗಿ ಚಿಕಿತ್ಸಾ ವೆಚ್ಚ ತಲೆಬಿಸಿ ಆಗಲಿಲ್ಲ.
0: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು.
6: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಸ್ಪೆಷಲ್ ಆಗಿರುವಂತಹ ಒಂದು ರೆಸಿಪಿಯನ್ನು ತಿಳಿಸ್ಲಿಕ್ಕೆ ನಮ್ಮೊಟ್ಟಿಗೆ ಶಿವಮೊಗ್ಗದ ವಿವೇಕಾನಂದ ಬಡಾವಣೆಯ ಭಾರತಿದೇವಿ ಮೇಡಮ್ ಅವರಿದ್ದಾರೆ. ಭಾರತಿದೇವಿ ಮೇಡಮ್ ಅವರು ಈ ದಿನ ದೋಸೆ ಬಗ್ಗೆ ತಿಳಿಸ್ತಾ ಇದ್ದಾರೆ. ಸ್ನೇಹಿತರೆ, ಅಯ್ಯೋ ದೋಸೆಗಳ ಬಗ್ಗೆನಾ, ದೋಸೆಯಲ್ಲಿ ಏನಿದೆ ಸ್ಪೆಷಲ್ ಅಂತ ಕೇಳ್ತಾ ಇದ್ದೀರಲ್ವಾ? ಖಂಡಿತ ಸ್ನೇಹಿತರೆ, ಇದು ಅಂತ ಇಂಥ ದೋಸೆ ಅಲ್ಲ, ಖಾರದ ದೋಸೆ ಬಗ್ಗೆ ತಿಳಿಸ್ಲಿಕ್ಕೆ ನಮ್ಮೊಟ್ಟಿಗಿದ್ದಾರೆ ಈ ದಿನ. ಅಂದಾಗೆ ಸಾಮಾನ್ಯವಾಗಿ ದೋಸೆಗಳ ವಿಷಯಕ್ಕೆ ಬಂದರೆ ಸಾಕಷ್ಟು ರೀತಿಯಲ್ಲಿ ಸಾಕಷ್ಟು ರೆಸಿಪಿಗಳನ್ನು ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಕೂಡ ತಿಳ್ಕೊಂಡಿದ್ದೀವಿ ಸ್ನೇಹಿತರೆ. ಟೊಮೊಟೊ ದೋಸೆ, ಕ್ಯಾರೆಟ್ ದೋಸೆ, ಸೌತೆಕಾಯಿ ದೋಸೆ, ಸಾದಾ ದೋಸೆ, ಬೆಣ್ಣೆ ದೋಸೆ, ಮಸಾಲಾ ದೋಸೆ, ಈರುಳ್ಳಿ ದೋಸೆ, ರವೆ ದೋಸೆ, ಅಕ್ಕಿ ದೋಸೆ, ಓಟ್ಸ್ ದೋಸೆ, ಬೇಸನ್ ದೋಸೆ, ರಾಗಿ ದೋಸೆ, ಉತ್ತಪ್ಪ, ನೀರು ದೋಸೆ, ಬೆನ್ಸ್ ದೋಸೆ, ಅಪ್ಪಮ್, ಸೊ ಪೇಪರ್ ದೋಸೆ, ಚೀಸ್ ದೋಸೆ, ಎಗ್ ದೋಸೆ, ಸೆಟ್ ದೋಸೆ, ಟೊಮೊಟೊ ದೋಸೆ, ಸೌತೆಕಾಯಿ ದೋಸೆ, ಸೊ ಒಂದಲ್ಲ ಎರಡಲ್ಲ ಸಾಕಷ್ಟು ಬಗೆ ಬಗೆಯಲ್ಲಿ ದೋಸೆಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀವಿ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ. ಕಳೆದ ಬಾರಿ ಕೋಸಿನಿಂದ ಮಾಡಬಹುದಾದಂತಹ ದೋಸೆ ಬಗ್ಗೆ ಕೂಡ ತಿಳಿಸ್ಕೊಟ್ಟೆ ಸ್ನೇಹಿತರೆ. ದೋಸೆ ಹಿಟ್ಟು ಒಂದೇ, ಆದರೆ ಆ ಹಿಟ್ಟಿನಿಂದ ಯಾವೆಲ್ಲ ಬಗೆಯಲ್ಲಿ ದೋಸೆಗಳನ್ನ ಮಾಡ್ಕೊಳ್ಬೋದು, ಯಾವೆಲ್ಲ ಫ್ಲೇವರ್ಸಲ್ಲಿ ಅನ್ನೋದನ್ನು ತಿಳಿತಾ ಹೋದರೆ ನಿಜವಾಗ್ಲೂ ಆಶ್ಚರ್ಯ ಆಗತ್ತೆ. ಸೊ ಅದಕ್ಕೆ ನಾನು ಆಗಾಗ ಹೇಳೋದು, ಈ ಅಡುಗೆ ಮಾಡೋದು ಒಂದು ಕಲೆ, ಮತ್ತು ಅಡುಗೆ ಮಾಡೋದು ಒಂದು ಮ್ಯಾಜಿಕ್ ಅಲ್ವಾ ಸ್ನೇಹಿತರೆ? ಸೊ ಇಷ್ಟೇ ಪ್ರಮಾಣದಲ್ಲಿ ಇಷ್ಟೇ ಉಪ್ಪು ಹಾಕಬೇಕು, ಇಷ್ಟೇ ಸಕ್ಕರೆ ಹಾಕಬೇಕು, ಇಷ್ಟೇ ಮಸಾಲ ಹಾಕಬೇಕು, ಹಾಗೆ ದೋಸೆ ಇಟ್ಟು ಇದೇ ಹದದಲ್ಲಿರಬೇಕು, ಹೀಗೆ ಇರಬೇಕು ಅನ್ನೋದಿದೆ ಅಲ್ಲ. ನಮ್ಮ ಹೆಣ್ಮಕ್ಕಳು ಮತ್ತು ನಳಮಹಾರಾಜರು, ಅಡುಗೆ ಮಾಡುವವರು ಕೂಡ ಒಂದು ರೀತಿಯಲ್ಲಿ ಇಂಜಿನಿಯರ್ಸ್ ಅಂತ ಹೇಳ್ಬೋದಲ್ವ ಸ್ನೇಹಿತರೆ? ಒಂದು ಮನೆಯನ್ನು ಕಟ್ಟುವಾಗ ಯಾವ ರೀತಿ ಪ್ಲ್ಯಾನ್ ಮಾಡ್ತಾರೋ ಹಾಗೆ ಅಡುಗೆ ಮಾಡುವಾಗ ಕೂಡ ಪ್ಲ್ಯಾನ್ ಇರಲೇಬೇಕು. ಇಷ್ಟೇ ತರಕಾರಿ, ಇಷ್ಟೇ ಬೇಳೆ, ಇಷ್ಟೇ ಖಾರದ ಪುಡಿ, ಇಷ್ಟೇ ಒಗ್ಗರಣೆಗೆ, ಇಷ್ಟೇ ಹೀಗೆ ಹೀಗೆ ಅಂತ. ಅದರಲ್ಲಿ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಅಡುಗೆ ಕೆಟ್ಟೋಗತ್ತೆ, ಊಟ ಮಾಡಲಿಕ್ಕೂ ಮನಸ್ಸಾಗಲ್ಲ. ಅಂದಾಗೆ ಸ್ನೇಹಿತರೆ, ನಾವು ಯಾವುದೇ ಕಾರ್ಯಕ್ರಮಗಳಿಗೋಗ್ಲಿ, ಯಾವುದೇ ಹಬ್ಬ ಹರಿದಿನಗಳಿರಲಿ, ಯಾವುದೇ ಸಭೆ ಸಮಾರಂಭಗಳ ಕಾರ್ಯಕ್ರಮಗಳಿರಲಿ, ಮದುವೆ ಇರಲಿ, ಏನೇ ಫಂಕ್ಷನ್ಸ್ ಇರಲಿ, ಆ ಫಂಕ್ಷನ್ ಎಲ್ಲ ಆದಮೇಲೆ ಪ್ರತಿಯೊಬ್ಬರು ಕೂಡ ಒಂದು ಉತ್ತಮ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದು ಊಟಕ್ಕಾಗಿ. ಆ ಕಾರ್ಯಕ್ರಮದಲ್ಲಿ ಊಟ ಚೆನ್ನಾಗಿದ್ದರೆ ಆ ಕಾರ್ಯಕ್ರಮ ಕೂಡ ಚೆನ್ನಾಗಾಯಿತು ಅನ್ನೋ ಒಂದು ಮಾತು ಬರುತ್ತೆ. ಅದೇ ಊಟದ ವ್ಯವಸ್ಥೆ ಆಚೆ ಈಚೆ ಆದರೆ, ಊಟದ ವ್ಯವಸ್ಥೆ ಸರಿ ಇಲ್ಲ ಅಂದರೆ, ಅಯ್ಯೋ ಅದೆಂಥ ಫಂಕ್ಷನ್ ಬಿಡು, ಅದೆಂಥ ಪ್ರೋಗ್ರಾಮ್ ಬಿಡು, ಒಂದು ಊಟದ ವ್ಯವಸ್ಥೆ ಸರಿ ಇಲ್ಲ, ಏನಿಲ್ಲ, ಅದೆಂಥ ಊಟ ಬಿಡು ಅಂತ ಮಾತಾಡೋದು ಉಂಟು. ಅದು ಏನೇ ದೊಡ್ಡ ಫಂಕ್ಷನ್ ಆಗಲಿ, ಶ್ರೀಮಂತರ ಫಂಕ್ಷನ್ ಆಗಲಿ ಅಥವಾ ಬಡವರ ಫಂಕ್ಷನ್ ಆಗಲಿ, ಸರಳವಾದಂತಹ ಕಾರ್ಯಕ್ರಮ ಆಗಲಿ ಅಥವಾ ರಿಚ್ ಕಾರ್ಯಕ್ರಮ ಆಗಲಿ, ಏನೇ ಆಗಲಿ, ಕೊನೆಗೆ ನಾವು ಇಷ್ಟಪಡೋದು ಆ ಕಾರ್ಯಕ್ರಮಕ್ಕಿಂತ ಅಲ್ಲಿಯ ಒಂದು ಊಟವನ್ನು ಸವಿಯುವಂಥದ್ದು, ಹಾಗೆ ಊಟದ ವ್ಯವಸ್ಥೆ ಅಲ್ವಾ. ಅದಕ್ಕೆ ಅಲ್ವಾ ಅನ್ನದಾತೋ ಸುಖಿನೋ ಭವಂತು ಅಂತ ಹೇಳೋದು. ಅನ್ನಕ್ಕೆ ಅಷ್ಟೊಂದು ಪ್ರಾಶಸ್ತ್ಯ ಇದೆ ಸ್ನೇಹಿತರೆ, ಅದಕ್ಕೆ ಅಲ್ವಾ ಅನ್ನ ದೇವರಿಗಿಂತ ಬೇರೆ ದೇವರು ಯಾವುದೂ ಇಲ್ಲ ಅಂತ. ಸೊ ಹಾಗಾದರೆ ತಡ ಮಾಡೋದು ಬೇಡ, ಶಿವಮೊಗ್ಗದ ಭಾರತೀ ದೇವಿ ಕೆಆರ್ ಮೇಡಮ್ ಅವರು ಖಾರದ ದೋಸೆಯನ್ನು ಹೇಗೆ ಮಾಡ್ತಾರೆ, ಆ ಖಾರದ ದೋಸೆ ಮಾಡಲಿಕ್ಕೆ ಯಾವೆಲ್ಲ ಸಾಮಗ್ರಿಗಳು ಬೇಕು ಅನ್ನೋದನ್ನು ಅವರಿಂದ ಕೇಳೋಣ. ಖಾರದ ದೋಸೆ ಸ್ಪೆಷಲ್ ರೆಸಿಪಿ ಬಗ್ಗೆ ಅವರಿಂದ ತಿಳಿಯೋದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೇ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕೆಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಶಿವಮೊಗ್ಗ ಜಿಲ್ಲೆಯ ಸ್ವಾಮಿ ವಿವೇಕಾನಂದ ಬಡಾವಣೆಯ ಭಾರತಿದೇವಿ ಕ್ಯಾರ್ ಮೇಡಮ್ ಅವರು ಖಾರದ ದೋಸೆಯನ್ನು ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ಕೊಡ್ಲಿಕ್ಕೆ ನಮ್ಮೊಟ್ಟಿಗಿದ್ದಾರೆ. ತಡ ಮಾಡೋದು ಬೇಡ, ಈ ಖಾರದ ದೋಸೆಯ ರೆಸಿಪಿ ಬಗ್ಗೆ ಅವರಿಂದ ತಿಳಿತಾ ಹೋಗೋಣ.
5: ಹಲೋ ರೇಡಿಯೋ FM ಚಾನಲ್ ಆರ್ಜೆ ಮಹಾಲಕ್ಷ್ಮಿಯವರಿಗೆ ನಮಸ್ಕಾರ. ಮೇಡಮ್, ಇವತ್ತು ಒಂದೆರಡು ರೆಸಿಪಿಗಳ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮೊದಲನೇದಾಗಿ ಒಂದು ಖಾರ ದೋಸೆ. ದೋಸೆಗಳಲ್ಲಿ ನಾನಾ ಬಗೆಯ ದೋಸೆ ಮಾಡ್ತೀವಿ ಅಲ್ವಾ, ಆದರೆ ಈ ಖಾರ ದೋಸೆಯಲ್ಲಿ ಅದೊಂದು ಹಿಟ್ಟು ಮಾಡಿಕೊಂಡ್ರೆ ಅದರೊಳಗೆ ಮೂರು ಥರ ದೋಸೆ ಮಾಡ್ಬೋದು. ಆ ದೋಸೆ ಮಾಡೋದು ಯಾವ ರೀತಿ, ಅದಕ್ಕೆ ಏನೇನು ಪದಾರ್ಥ ಬೇಕು ಅನ್ನೋದನ್ನು ಹೇಳ್ತೀನಿ. ಖಾರ ದೋಸೆ ಮಾಡಲು ಬೇಕಾದ ಪದಾರ್ಥ: ಒಂದೆರಡು ಲೋಟ ರೇಷನ್ ಅಕ್ಕಿ ಅಥವಾ ದಪ್ಪ ಅಕ್ಕಿ ಯಾವುದಾದ್ರು ಆಗ್ಬೋದು. ಅದನ್ನು ರಾತ್ರಿನೇ ಒಂದೆರಡು ಮೂರು ಸರಿ ಚೆನ್ನಾಗಿ ತೊಳೆದು ನೆನೆಸಿಟ್ಬಿಟ್ಟಿರಬೇಕು, ಆಯಿತಾ? ಅದಕ್ಕೆ ಒಂದು ಸ್ಪೂನ್, ಒಂದೇ ಒಂದು ಸ್ಪೂನ್ ಮೆಂತ್ಯ ಹಾಕಿರಬೇಕು. ಮತ್ತು ಬೆಳಗ್ಗೆ ಆ ನೀರೆಲ್ಲ ಬಸ್ದು ಇಟ್ಕೊಂಡು ಅದಕ್ಕೆ ಒಂದು ಬಟ್ಲು ತೆಂಗಿನಕಾಯಿ ತುರಿ. ಮತ್ತು ಮಸಾಲೆ ಏನೇನು ಹಾಕಬೇಕು? ಈ ದೋಸೆ ಹೆಸರು ಖಾರ ದೋಸೆ. ಖಾರ ದೋಸೆಗೆ ಮಸಾಲೆಗೆ ಏನೇನು ಬೇಕು ಅಂದರೆ, ಎರಡು ಚಮಚ ಕೊತ್ತಂಬರಿ ಬೀಜ ಅಥವಾ ಸಾಂಬಾರು ಬೀಜ ಅಂತೀವಲ್ಲ ಅದು, ಒಂದು ಚಮಚ ಎಲ್ಲವ ಟೀಸ್ಪೂನ್ಗಳು, ಆಯಿತಾ? ಜೀರಿಗೆ, ಆಮೇಲೆ ಒಂದು ಚಮಚ ಮೆಂತ್ಯೆ, ಮತ್ತು ಒಂದು ಐದಾರು ಬ್ಯಾಡಗಿ ಮೆಣಸಿನಕಾಯಿ, ಒಂದು ಐದಾರು ಬಳ್ಳಿಕಾಯಿ ಅಂತೀವಲ್ಲ ಎಲ್ಲ ಒಣಮೆಣಸಿನಕಾಯಿ, ಅದು ಸ್ವಲ್ಪ ಕರಿಬೇವು ಇದನ್ನೆಲ್ಲ. ಆಮೇಲೆ ಎರಡು ಚಮಚ ಉದ್ದಿನ ಬೇಳೆ, ಎರಡು ಚಮಚ ಕಡಲೆಬೇಳೆ, ಇದೆಲ್ಲವನ್ನು ಹಾಕಿ ಒಂದೇ ಒಂದು ಸ್ಪೂನು ಆಯಿಲು, ನೀವು ಅಡುಗೆಗೆ ಯಾವ ಆಯಿಲ್ ಉಪಯೋಗಿಸ್ತೀರೋ ಅದು ಹಾಕಿ ಸಣ್ಣ ಹುರಿಲಿ ಕಮ್ಮ ಅಂತ ಹುರಿಬೇಕು. ಹುರಿತ ಹಾಗೆ ಒಂದು ಸ್ವಲ್ಪ ಕರಿಬೇವು ಹಾಕಬೇಕು, ಘಮ ಘಮ ಅಂತ ಇರುತ್ತೆ ಚೂರಿ ಇಂಗು. ಈ ಹುರಿದಿದ್ದೆಲ್ಲವ ತಣ್ಣಗಾಗಬೇಕು. ತಣ್ಣಗಾದಮೇಲೆ ಇದನ್ನು ಫಸ್ಟ್ ಪೌಡ್ರ್ ಮಾಡ್ಕೋಬೇಕು. ಈ ಮಸಾಲೆ ಹುರಿದಿದ್ದ ಪೌಡ್ರ್ ಮಾಡ್ಕೊಂಡ್ಮೇಲೆ ಈ ಅಕ್ಕಿನೂ ಮತ್ತು ತೆಂಗಿನಕಾಯಿನೂ ಈ ಮಸಾಲೆ ಹುರಿದಿದ್ದನ್ನು ಒಂದು ದೊಡ್ಡ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ನೀರು, ಉಪ್ಪು, ಆಮೇಲೆ ಹುಣಸೆ ಹಣ್ಣು ನೆನೆಸಿಟ್ಕೊಂಡಿರ್ಬೇಕು. ಎಷ್ಟು? ಇದಿಷ್ಟಕ್ಕೆ ಒಂದು ನಿಂಬೆ ಹಣ್ಣಿನ ಗಾತ್ರದ ಹುಣಸೆ ಹಣ್ಣು, ಮತ್ತು ಒಂದು ಗಜ್ಗದ್ದಪ್ಪ ಬೆಲ್ಲ. ಎಲ್ಲವ ಉಪ್ಪು ಖಾರ ಹುಳಿ ಸಿಹಿ ಎಲ್ಲ ಸಮತೋಲನವಾಗಿ ಅದರೊಳಗೆ ಸಮ್ಮಿಶ್ರಿತವಾಗಬೇಕು. ಹಾಗಾಗಿ ಚೂರು ಬೆಲ್ಲನೂ ಹಾಕಬೇಕು ಎಲ್ಲ ಒಂದು. ಮತ್ತೆ ಎರಡು ಹಸಿಮೆಣಸಿನಕಾಯಿ ಹಾಕಬೇಕು. ಇದಿಷ್ಟನ್ನು ಚೆನ್ನಾಗಿ ನೈಸಾಗಿ ರುಬ್ಬಬೇಕು. ಒಂದು 8 ಗಂಟೆ ಹೊತ್ತಿನಲ್ಲಿ ರುಬ್ಬಿಟ್ಬಿಟ್ರೆ 9:30 ದೋಸೆ ರೆಡಿ ಮಾಡ್ಬೋದು. ಏನಿಲ್ಲ, ಸ್ವಲ್ಪ ದಪ್ಪವಾಗಿ ಮಾಡಬೇಕು, ತುಪ್ಪ ಹಾಕಿ ಬೇಯಿಸ್ಕೊಂಡ್ರೆ ಇದನ್ನು ತಿನ್ನೋದಕ್ಕೆ ಯಾವುದೇ ಒಂದು ಚಟ್ನಿ ಆಗಲಿ ಪಲ್ಯ ಆಗಲಿ ಏನು ಬೇಡ, ಬೆಣ್ಣೆ ಅಥವಾ ತುಪ್ಪ ಹಾಕ್ಕೊಂಡು ತಿನ್ಬೋದು ಖಾರ ದೋಸೆ.
4: ಸ್ನೇಹಿತರ ಕೇಳ್ತಾ ಇದ್ದೀರಲ್ವಾ, ಖಾರದ ದೋಸೆಯನ್ನ ಹೇಗೆ ಮಾಡ್ಕೊಳ್ಬೇಕು, ಈ ಖಾರದ ದೋಸೆ ಮಾಡ್ಕೊಳ್ಲಿಕ್ಕೆ ಯಾವೆಲ್ಲ ಸಾಮಗ್ರಿಗಳು ಬೇಕು ಅನ್ನೋದನ್ನ ತುಂಬಾ ಚೆನ್ನಾಗಿ ತಿಳಿಸಿದ್ರು ಭಾರತಿ ದೇವಿ ಕೆ ಆರ್ ಮೇಡಮ್ ಅವರು. ಆಗಾಗ ಈ ರೀತಿಯ ಒಂದು ರೆಸಿಪಿಗಳನ್ನ ಮಾಡ್ಕೊಳ್ಳೋದ್ರಿಂದ ಈ ಚಟ್ನಿ ಮತ್ತೆ ಪಲ್ಯವನ್ನ ಮಾಡ್ಕೊಳ್ಳೋದು ತಪ್ಪತ್ತೆ, ಅಂದ್ರೆ ಅರ್ಧ ಕೆಲಸ ಕಡಿಮೆ ಆಗತ್ತೆ, ಜೊತೆಗೆ ಹೊಸ ರೀತಿಯ ಟೇಸ್ಟ್ ಕೂಡ ಸಿಕ್ಕಂತಾಗತ್ತೆ ಅಲ್ವಾ. ಖಂಡಿತವಾಗ್ಲೂ ನೀವು ಕೂಡ ಟ್ರೈ ಮಾಡಿ, ಹೇಗ್ ಬಂತು ಅಂತ ನಮಗೆ ಮೆಸೇಜ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ಇದೇ ಹಿಟ್ಟನ್ನು ಬಳಸ್ಕೊಂಡು ಇನ್ನೂ ಯಾವೆಲ್ಲ ಬಗೆಯಲ್ಲಿ ದೋಸೆ ಮಾಡ್ಕೊಳ್ಬೋದು ಅನ್ನೋದನ್ನು ಭಾರತಿ ದೇವಿ ಕೆ ಆರ್ ಮೇಡಮ್ ಅವರಿಂದ ತಿಳಿಯೋಣ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಶಿವಮೊಗ್ಗ ಜಿಲ್ಲೆಯ ಸ್ವಾಮಿ ವಿವೇಕಾನಂದ ಬಡಾವಣೆಯ ಭಾರತಿದೇವಿ ಕೆಆರ್

0: ಮೇಡಮ್ ಅವರು ನಮ್ಮೊಟ್ಟಿಗಿದ್ದಾರೆ. ಭಾರತಿ ದೇವಿ ಕೆ ಆರ್ ಮೇಡಮ್ ಅವರು ಖಾರದ ದೋಸೆನ ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸಿದರು. ಇದರೊಟ್ಟಿಗೆ ಅದೇ ಹಿಟ್ಟನ್ನು ಬಳಸ್ಕೊಂಡು ಇನ್ನೂ ಬಗೆ ಬಗೆಯಲ್ಲಿ ದೋಸೆಗಳನ್ನು ಮಾಡ್ಕೊಳ್ಬೋದು ಅನ್ನೋದನ್ನು ಹೇಳ್ತಾ ಇದ್ರು ಸ್ನೇಹಿತರೆ. ಹಾಗಾದರೆ ಅದೇ ಹಿಟ್ಟಲ್ಲಿ ಇನ್ನೂ ಯಾವೆಲ್ಲ ರೀತಿಯಲ್ಲಿ ದೋಸೆಗಳನ್ನು ಮಾಡ್ಕೊಳ್ಬೋದು ಅನ್ನೋದನ್ನು ಕೇಳೋಣ.
1: ಇದೇ ಹಿಟ್ಟಲ್ಲಿ ನಾವು ಇನ್ನೇನೇನು ಮಾಡ್ಬೋದು ಅನ್ನೋದನ್ನು ಹೇಳ್ತೀನಿ. ಒಂದು ಹೀರೆಕಾಯಿ ದೋಸೆ, ಒಂದು ಉಡುಪಿ ಗುಳ್ಳ, ಬದನೆಕಾಯಿ ಇರುತ್ತಲ್ಲ ಉಡುಪಿ ಗುಳ್ಳ ಅಂತೀವಲ್ಲ ದಪ್ಪಕ್ಕೆ, ಅದನ್ನು ಸ್ಲೇಸ್ ಮಾಡ್ಕೋಬೇಕು. ಹೀರೆಕಾಯಿನೂ ಸ್ಲೇಸ್ ಮಾಡ್ಕೋಬೇಕು. ಮತ್ತು ಬಸಳೆ ಸೊಪ್ಪು ದೊಡ್ಡ ದೊಡ್ಡ ಎಲೆ ಬರುತ್ತಲ್ಲ ಅದನ್ನು ಎಲ್ಲ ತೊಳೆದು ಬಿಡಿಯಾಗಿ ಜೋಡಿಸಿಟ್ಕೊಂಡಿರಬೇಕು. ಒಂದು ಹಿಟ್ಟು ದೋಸೆ ಹಿಟ್ಟು ಯಾವ ಕನ್ಸಿಸ್ಟೆನ್ಸಿ ಮಾಡ್ಕೊಂಡಿರ್ತೀವೋ ಅದೇ ಕನ್ಸಿಸ್ಟೆನ್ಸಿಲೇ ಆ ದೋಸೆ ಹಿಟ್ಟಿಗೆ ಇದನ್ನು ಅದ್ದುಬಿಟ್ಟು ಕಾವಲಿ ಮೇಲೆ ಪಕ್ಕ ಪಕ್ಕ ಪಕ್ಕ ಪಕ್ಕ ಈ ಗೆಜ್ಜೆ ವಸ್ತ್ರಗಳು ಜೋಡಿಸ್ತೀವಲ್ಲ ಆ ರೀತಿ ಜೋಡಿಸೋದು. ಒಳ್ಳೆ ಬಲೆ ಹೇಳದಂಗೆ ಹೀರೆಕಾಯಿ ದೋಸೆ ಆಗಲಿ, ಆಮೇಲೆ ಉಡುಪಿ ಗುಳ್ಳದ್ದಾಗಲಿ, ಬಸಳೆ ಸೊಪ್ಪಿಂದಾಗಲಿ ತುಂಬ ಚೆನ್ನಾಗಿ ನೋಡೋಕ್ಕೂ ಆಕರ್ಷಕವಾಗಿ, ಕಲ್ಲರು ಅಷ್ಟೇ ಒಳ್ಳೆ ಸೌರನ್ ಕಲ್ಲರ್ ಆಗಿರುತ್ತೆ. ಖಾರ ಎಲ್ಲ ಮಸಾಲೆ ಹಾಕಿರ್ತೀವಲ್ಲ ಸಣ್ಣ ಉರಿನಲ್ಲಿ ತುಪ್ಪ ಹಾಕಿ ಬೇಯಿಸಿಕೊಂಡ್ಬಿಟ್ರೆ ಎರಡೂ ಬದಿನಲ್ಲಿ ತುಂಬ ಚೆನ್ನಾಗಿರುತ್ತೆ. ಈ ರೆಸಿಪಿ ಅಂದರೆ ಒಂದು ದೋಸೆ ಹಿಟ್ಟು ಮಾಡಿಕೊಂಡ್ರೆ ಮೂರು ಥರ ದೋಸೆ ಮಾಡ್ಕೋಬೋದು ನೋಡಿ. ಬದನೆಕಾಯಿ ಗುಳ್ಳದ್ದು, ಹೀರೆಕಾಯಿಂದು, ಬಸಳೆ ಸೊಪ್ಪಿಂದು. ಚೆನ್ನಾಗಿದೆ ಅಲ್ವಾ ಈ ದೋಸೆ? ಇದು ನನಗೆ ಬರ್ತಾ ಇರಲಿಲ್ಲ. ನನ್ನ ಕಲಿಗೂ ಸಾವಿತ್ರಿ ಅಂತ, ಅವರು ಸೌತ್ ಕೇಂದ್ರದವರು, ಅವ್ರ ಕಡೆ ಈ ದೋಸೆ ಮಾಡೋದು ಜಾಸ್ತಿ. ಆಫೀಸಲ್ಲಿದ್ದಾಗಲೂ ತಂದುಕೊಡ್ತಾ ಇದ್ರು. ಆಮೇಲೆ ಯಾವಾಗಲೂ ಹೇಳ್ತಾ ಇದ್ದೆ, ಅಯ್ಯೋ ನನಗೆ ಹೇಳ್ರಿ ಸಾವಿತ್ರಿ, ಅದು ಮರ್ತು ಹೋಗ್ಬಿಟ್ಟಿದೆ, ಕನ್ಫ್ಯೂಸ್ ಆಗಿದೆ. ಹಸಿ ಮಸಾಲೆ ಹಾಕಬೇಕು, ಹುರಿದು ಹಾಕಬೇಕು ಅಂತ. ಇವತ್ತು ನನಗೆ ಅವ್ರು ಮಾಡ್ತಾ ಇದ್ದಿದ್ದನ್ನು ವೀಡಿಯೋನೇ ಹಾಕಿ ತೋರಿಸ್ಬಿಟ್ರು. ಹಾಗಾಗಿ ಇವತ್ತು ಜ್ಞಾಪಕ ಬಂತು. ನಾನು ಆ ರೆಸಿಪಿನ ನಮ್ಮ ಕೇಳಿದರು ಎಫ್ ಎಂ ಚಾನಲ್ ಬಳಗದವರೆಲ್ಲರೂ ಕೇಳಿಕೊಂಡು ಮಾಡಿಕೊಂಡು ತಿನ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಖುಷಿ ಆಯ್ತಲ್ವಾ? ನೀವು ಮಾಡಿ ಹೇಗಿತ್ತು ಅಂತ ಹೇಳಿ. ನಾನು ಭಾರತೀ ದೇವಿ ಕೆ ಆರ್, ಸ್ವಾಮಿ ವಿವೇಕಾನಂದ ಬಡಾವಣೆ, ಶಿವಮೊಗ್ಗ.
0: ಇದೇ ವಿಷಯಕ್ಕೆ ಸ್ನೇಹಿತರೆ ಈ ಅಡುಗೆ ಮಾಡೋದು ಒಂದು ಮ್ಯಾಜಿಕ್ ಅಂತ ಹೇಳಿದ್ದು. ಸೊ ಭಾರತೀ ದೇವಿ ಕೆ ಆರ್ ಮೇಡಮ್ ಅವರು ಅವರ ಪರಿಚಿತರಿಂದ ತಿಳ್ಕೊಂಡು ಈ ರೆಸಿಪಿಯನ್ನು ಕಲ್ತಿದ್ದಾರೆ, ಈಗ ನಮಗೂ ಕೂಡ ತಿಳಿಸ್ಕೊಟ್ರು. ಈಗ ನಾವು ಕೂಡ ಈ ರೀತಿಯ ರೆಸಿಪಿಗಳನ್ನು ಮಾಡ್ಕೊಳ್ಳೋದ್ರಿಂದ ಹೊಸ ರೀತಿಯ ಒಂದು ರುಚಿ ಸಿಕ್ಕಂತಾಗತ್ತೆ. ಸೊ ಒಂದೊಂದು ಭಾಗದಲ್ಲಿ ಒಂದೊಂದು ರೀತಿಯ ಅಡುಗೆಗಳು ಫೇಮಸ್ ಆಗಿರ್ತವೆ. ಆ ರೀತಿಯ ಅಡುಗೆಗಳನ್ನು ಕಲಿತು ಮಾಡಿ ಅದನ್ನು ಮನೆಯ ಸದಸ್ಯರು ಖುಷಿಯಿಂದ ತಿಂದಾಗ ನಮಗೂ ಕೂಡ ಖುಷಿ ಆಗತ್ತೆ ಅಲ್ವಾ, ಮಾಡಿದ್ದಕ್ಕೂ ಸಾರ್ಥಕ ಅನಿಸತ್ತೆ. ಎಸ್, ಈ ದಿನ ಭಾರತೀ ದೇವಿ ಮೇಡಮ್ ಅವರು ತಿಳಿಸ್ಕೊಟ್ಟಂತಹ ಖಾರದ ದೋಸೆ ರೆಸಿಪಿ ನಿಮಗೆಲ್ಲ ತುಂಬ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಭಾರತೀ ದೇವಿ ಮೇಡಮ್ ಅವ್ರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಮುಂದಿನ ಸಂಚಿಕೆಯಲ್ಲಿ ಹೊಸ ಹೊಸ ರೆಸಿಪಿಗಳೊಟ್ಟಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ. ಸ್ನೇಹಿತರೆ, ನೀವು ಕೂಡ ಈ ರೀತಿಯಲ್ಲಿ ರೆಸಿಪಿಗಳನ್ನು ಮಾಡ್ತಾ ಇದ್ದೀರಾ? ಹಾಗಾದರೆ ಮತ್ತೆ ಆಗ್ತಡ 9686092729 ಈ ಸಂಖ್ಯೆಗೆ ಮೆಸೇಜ್ ಮಾಡಿ ತಿಳಿಸಿದರೆ ನಾನು ಕೂಡ ನೀವು ತಿಳಿಸಿದಂತಹ ರೆಸಿಪಿಗಳನ್ನು ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತೀನಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಹೊಸ ಅಡುಗೆಗಳೊಟ್ಟಿಗೆ ನಿಮ್ಮೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡಿಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಡ್ಯೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
4: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.
6: ನೋಡಿ ಮಿಸ್ಟರ್, ಆಸ್ ಎ ಡಾಕ್ಟರ್ ನಾನೇನ್ ಹೇಳ್ತೀನಿ ಅಂದ್ರೆ, ನಿಮ್ಮೆಲ್ಲ ಕಾಯಿಲೆಗಳಿಗೆ ಕಾರಣವಾಗಿರೋದು ನಿಮ್ಮ ದೇಹಕ್ಕೆ ಒಗ್ಗದ ಯಾವುದೋ ಹೊರಗಿನ, ಅಂದ್ರೆ ಜಂಕ್ ಫುಡ್ ನಿಂದ ಹೀಗಾಗಿದೆ.
7: ಡಾಕ್ಟ್ರೆ, ಹಾಗಾದ್ರೆ ದೇಹಕ್ಕೆ ಒಗ್ಗೋ ಫುಡ್ ಅಂದ್ರೆ ಯಾವುದು?
6: ನೋಡಿ, ನಾವ್ ಯಾವ ಊರಲ್ಲಿ ಇರ್ತೀವೋ ಆ ಊರಿನ ಸುತ್ತಮುತ್ತಲಿನ 30 ಕಿಲೋಮೀಟರ್ ಒಳಗೆ ಬೆಳೆಯುವ ಆಹಾರವನ್ನ ಸೇವಿಸಬೇಕು. ಹೊರ ದೇಶದ ಆಹಾರ ಪದ್ಧತಿಯನ್ನಾಗಲಿ, ಆಹಾರದ ವಸ್ತುವನ್ನಾಗಲಿ ಬಳಕೆ ಮಾಡೋದ್ರಿಂದ ನಮ್ಮ ಆರೋಗ್ಯ ಹಾಳಾಗುತ್ತೆ.
7: ಹಾಗಲ್ಲ ಡಾಕ್ಟ್ರೆ, ಫಾರಿನ್ ಇಂದ ಬರೋ ಎಷ್ಟೋ ಹಣ್ಣುಗಳಲ್ಲಿ ತುಂಬಾ ಪೌಷ್ಟಿಕಾಂಶ ಇರುತ್ತೆ, ಹೆಚ್ಚು ಉಪಯೋಗಿ ಕೂಡ.
6: ಅವೆಲ್ಲ ನಮ್ಮೂರಿನ ಹಾಲು, ಹಣ್ಣು, ತರಕಾರಿ, ಆಹಾರ ಸಾಮಗ್ರಿಗಳಲ್ಲೇ ಇವೆ. ನಾವದನ್ನ ಗುರುತಿಸಿಲ್ಲ ಅಷ್ಟೇ. ನಮ್ಮ ವಾಸದ ಸ್ಥಳದ ಸುತ್ತಮುತ್ತಲಿನ ಆಹಾರವನ್ನೇ ಬಳಸೋದ್ರಿಂದ ನಮ್ಮ ಲೈಫು ಚೆನ್ನಾಗಿರುತ್ತೆ, ಎಲ್ಲರ ಜೀವನ ಕೂಡ ಚೆನ್ನಾಗಿರುತ್ತೆ.
8: ಸಸ್ಟೈನಬಲ್ ಫುಡ್ ಸಿಸ್ಟಮ್, ಇದನ್ನು ಎಲ್ಲರೂ ಅಳವಡಿಸಿಕೊಳ್ಳಬೇಕು. ಸುಸ್ಥಿರ ಆಹಾರ ಪದ್ಧತಿ ಇದ್ದಾಗ ಮಾತ್ರ ಎಲ್ಲರೂ ಎಲ್ಲವೂ ಸುಭದ್ರವಾಗಿರುತ್ತದೆ.
6: ಹವಾಮಾನ ಬದಲಾವಣೆಯ ಪ್ರತಿಕೂಲ ಪರಿಣಾಮವನ್ನು ತಗ್ಗಿಸುವ ನಿಟ್ಟಿನಲ್ಲಿ ವೈಯಕ್ತಿಕ ಸಹಭಾಗಿತ್ವದೊಂದಿಗೆ ಭಾರತ ಸರ್ಕಾರದ ಮಿಷನ್ ಲೈಫ್ನ 7 ವಿಷಯಗಳನ್ನು ಆಧರಿಸಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ, ಪ್ರಾದೇಶಿಕ ಕಚೇರಿ ಶಿವಮೊಗ್ಗ ಹಾಗೂ ರೇಡಿಯೋ ಶಿವಮೊಗ್ಗ ಈ ಸಂದೇಶವನ್ನ ನೀಡುತ್ತಿದೆ.
9: ಯಾರಿಗಾದ್ರೂ ಬ್ರೈನ್ ಸ್ಟ್ರೋಕ್ ಆಗಿದ್ದನ್ನ ನಾನು ಇದುವರೆಗೂ ನೋಡೇ ಇರ್ಲಿಲ್ಲ. ಇದು ಪ್ಯಾರಾಲಿಸಿಸ್ ಅಟ್ಯಾಕ್ ತರನೇ ಇತ್ತು. ಅಪ್ಪನ ಮುಖ ಇದ್ದಕ್ಕಿದ್ದಂಗೆ ಸೊಟ್ಟಗಾಯ್ತು, ನೋಡೋದಕ್ಕೆ ಭಯ ಆಯ್ತು.
6: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಟೋಲ್ ಫ್ರೀ ಸಂಖ್ಯೆ 1800-30-90309 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
10: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ವೇತಾ. ಇದು ಸುತ್ತಮುತ್ತ ಕಾರ್ಯಕ್ರಮ. ಬ್ರಾಹ್ಮಣ ಸಮಾಜ ಆರ್ಥಿಕವಾಗಿ ಗಟ್ಟಿಯಾಗಬೇಕಿದ್ದು ಮುಂದಿನ 5 ವರ್ಷದಲ್ಲಿ 100 ಕೋಟಿ ರೂಪಾಯಿ ಆಪತ್ ನಿಧಿ ಸಂಗ್ರಹಿಸುವ ಗುರಿಯನ್ನು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಹೊಂದಿದೆ ಎಂದು ಮಹಾಸಭಾ ಅಧ್ಯಕ್ಷ ಎಸ್ ರಘುನಾಥ್ ಹೇಳಿದರು. ಕುವೆಂಪು ರಂಗಮಂದಿರದಲ್ಲಿ ಭಾನುವಾರ ವಿಪ್ರ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಶಿವಮೊಗ್ಗ ಜಿಲ್ಲಾ ಘಟಕದಿಂದ ಆಯೋಜಿಸಿದ್ದ ಪ್ರತಿಭಾ ಪುರಸ್ಕಾರ, ವಿದ್ಯಾನಿಧಿ ವಿತರಣೆ, ಸುವರ್ಣ ದಾಂಪತ್ಯ ಸನ್ಮಾನ, ಸಂಘದ ನಿರ್ದೇಶಕರಿಗೆ ಹಾಗೂ ಸಾಧಕರಿಗೆ ಅಭಿನಂದನಾ ಸಮಾರಂಭ ಉದ್ಘಾಟಿಸಿ ಮಾತನಾಡಿದರು. ಬ್ರಾಹ್ಮಣರು ಆರ್ಥಿಕವಾಗಿ ಸಂಘಟಿತರಾಗಬೇಕಿದೆ. ಈ ನಿಟ್ಟಿನಲ್ಲಿ ಸ್ಥಿತವಂತರನ್ನು ಸಂಪರ್ಕಿಸಿ ತಲಾ 1 ಲಕ್ಷ ರೂಪಾಯಿ ದೇಣಿಗೆ ಪಡೆಯಲಾಗುತ್ತಿದೆ. 85 ಲಕ್ಷ ರೂಪಾಯಿ ಸಂಗ್ರಹವಾಗಿದ್ದು ಮಹಾಸಭಾ ಅಧ್ಯಕ್ಷನಾಗಿ ಸಮಾಜಕ್ಕೆ ಜೋಳಿಗೆ ಇಟ್ಟುಕೊಂಡು ಭಿಕ್ಷೆ ಬೇಡಲು ಸಿದ್ಧನಿದ್ದೇನೆ ಎಂದು ತಿಳಿಸಿದರು. ಬ್ರಾಹ್ಮಣ ಮಹಾಸಭಾ 33 ಜಿಲ್ಲೆಯನ್ನಾಗಿ ಮಾಡಿಕೊಂಡಿದ್ದು ಒಂದೊಂದು ಜಿಲ್ಲೆಯಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿನಲ್ಲಿ ಉತ್ತೀರ್ಣರಾದ ತಲಾ 6 ವಿದ್ಯಾರ್ಥಿಗಳಿಗೆ ತಲಾ 10,000 ರೂಪಾಯಿ ಸ್ಕಾಲರ್ಶಿಪ್ ನೀಡಲು ನಿರ್ಧರಿಸಲಾಗಿದೆ. ನಿವೃತ್ತ ನ್ಯಾಯಾಧೀಶ ಎನ್ ಕುಮಾರ್ ಹೆಸರಿನಲ್ಲಿ 1ರಿಂದ 9ನೇ ತರಗತಿ ವಿದ್ಯಾರ್ಥಿಗಳಿಗೂ ತಲಾ 1,000 ರೂಪಾಯಿ ನೀಡಲಾಗುವುದು. ಒಟ್ಟಾರೆ ಜುಲೈ 31ರೊಳಗೆ 226 ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ನೀಡಲಾಗುವುದು ಎಂದರು. ವಿಪ್ರ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಜಿಲ್ಲಾಧ್ಯಕ್ಷ HK ಕೇಶವಮೂರ್ತಿ ಮಾತನಾಡಿ, 2004ರಲ್ಲಿ ಪೇಜಾವರ ಶ್ರೀಗಳ ಆಶೀರ್ವಾದದಿಂದ ಸಂಘ ಆರಂಭಗೊಂಡು 22ನೇ ವರ್ಷಕ್ಕೆ ಕಾಲಿಟ್ಟಿದ್ದು 50 ವರ್ಷ ದಾಂಪತ್ಯ ಜೀವನ ನಡೆಸಿದ 100ಕ್ಕೂ ಹೆಚ್ಚು ದಂಪತಿಗಳಿಗೆ ಸನ್ಮಾನ ಮಾಡಿ ಗೌರವಿಸಲಾಗಿದೆ. ಈವರೆಗೆ 1.10 ಕೋಟಿ ರೂಪಾಯಿ ಪ್ರತಿಭಾ ಪುರಸ್ಕಾರ ಮತ್ತು ವಿದ್ಯಾನಿಧಿ ವಿತರಣೆ ಮಾಡಲಾಗಿದೆ ಎಂದು ತಿಳಿಸಿದರು. ಶಾಸಕರಾದ ಎಸ್ಎನ್ ಚನ್ನಬಸಪ್ಪ, ಸಂಘದ ಜಿಲ್ಲಾ ಗೌರವಾಧ್ಯಕ್ಷ ಆರ್ ಅಚ್ಯುತರಾವ್, ಉಪಾಧ್ಯಕ್ಷ ಎಚ್ಎನ್ ಛಾಯಾಪತಿ, ಕಾರ್ಯದರ್ಶಿ ಬಿಕೆ ರವೀಂದ್ರನಾಥ್, ಸಂಘದ ಮುಖ್ಯ ಸಲಹೆಗಾರ ಮಾ ಸ ನಂಜುಂಡಸ್ವಾಮಿ, ಸಂಘಟನಾ ಕಾರ್ಯದರ್ಶಿ ಎಚ್ಸಿ ರವಿಕುಮಾರ್, ಕೆಎನ್ ವಿಶ್ವನಾಥ್, ಕೆಕೆ ಶಶಿರೇಖಾ, ಲಕ್ಷ್ಮೀ ಶ್ರೀಧರ್, ಎಸ್ ನಾಗೇಶ್ ಉಪಸ್ಥಿತರಿದ್ದರು. ಮುಂದಿನ ವಿವರ. ಅರಣ್ಯ ಕಾಯ್ದೆಗಳಿಂದ ವನವಾಸಿಗಳ ಬದುಕು ತುಂಬಾ ಕಠಿಣವಾಗಿದೆ. ಕನಿಷ್ಠ ಓಡಾಡಲು ರಸ್ತೆ, ವಿದ್ಯುತ್ ಸಂಪರ್ಕ ಮತ್ತು ಮಕ್ಕಳಿಗೆ ಶಿಕ್ಷಣದ ವ್ಯವಸ್ಥೆಯೂ ಇಲ್ಲದಂತಾಗಿದೆ ಎಂದು ವಿಧಾನ ಪರಿಷತ್ ಸದಸ್ಯ ಶಾಂತಾರಾಮ ಸಿದ್ದಿ ಬೇಸರ ವ್ಯಕ್ತಪಡಿಸಿದರು. ರವೀಂದ್ರನಗರದ ಗಣಪತಿ ದೇವಸ್ಥಾನದಲ್ಲಿ ಭಾನುವಾರ ಶ್ರೀ ಅನ್ನಪೂರ್ಣೇಶ್ವರಿ ಮುಷ್ಟಿ ಅಕ್ಕಿ ಯೋಜನೆ ವನವಾಸಿ ಕಲ್ಯಾಣ ಸಂಸ್ಥೆ ಆಶ್ರಯದಲ್ಲಿ ಸ್ನೇಹ ಮಿಲನ ಹಾಗೂ 17ನೇ ವಾರ್ಷಿಕೋತ್ಸವ ಉದ್ಘಾಟಿಸಿ ಮಾತನಾಡಿ, ಅರಣ್ಯ ಇಲಾಖೆ ಕಾಯ್ದೆಗಳು ವನವಾಸಿಗಳ ಪಾಲಿಗೆ ತೊಡಕಾಗಿವೆ. ಆ ಕಾಯ್ದೆಗಳ ಬದಲಾವಣೆ ನಿರೀಕ್ಷಿಸುವಂತಾಗಿದೆ. ನಾನು ಅರಣ್ಯ ಕಾನೂನು ವಿರೋಧಿಯಲ್ಲ, ಆದರೆ ವನವಾಸಿಗಳಿಗೆ ಪೂರಕವಾಗಿ ಕಾಯ್ದೆಗಳ ತಿದ್ದುಪಡಿ ಅವಶ್ಯಕವಾಗಿದೆ ಎಂದು ಸಲಹೆ ನೀಡಿದರು. ವನವಾಸಿಗಳಿಗೆ ನಗರದ ಕಾರ್ಯಕರ್ತರು ಪ್ರಮುಖವಾದ ಶಕ್ತಿ. ವನವಾಸಗಳ ಬಗ್ಗೆ ನಗರವಾಸಿಗಳಿಗೆ ತಿಳಿಸುವ ಕೆಲಸ ಆಗಬೇಕಿದೆ. ವಿದ್ಯಾರ್ಥಿಗಳಿಗೆ ನೆರವು ಕಲ್ಪಿಸುವ ಉದ್ದೇಶದಿಂದ ವನವಾಸಿ ಕಲ್ಯಾಣ ಸ್ಥಾಪಿಸಲಾಗಿದೆ. ಶಿಕ್ಷಣ ನೀಡಲು ಆರಂಭಿಸಲಾಗಿತ್ತು, ಆದರೆ ಬಳಿಕ ಸಂಸ್ಕಾರ ಜಾಗೃತಿ ಮಾಡುವ ಕೆಲಸ ಆರೋಗ್ಯ, ಕ್ರೀಡೆ, ಸ್ವಸಹಾಯ ಸಂಘಗಳ ಸ್ಥಾಪನೆಗಳು ಆಗಿವೆ ಎಂದರು. ಮುಷ್ಟಿ ಅಕ್ಕಿ ಯೋಜನೆ ಕುರಿತು ರುಕ್ಮಿಣಿ ನಾಯಕ್ ಮಾತನಾಡಿ, ವನವಾಸಿಗಳ ಕಲ್ಯಾಣಕ್ಕೆ ದಾನಿಗಳು ಮುಂದೆ ಬರಬೇಕಿದೆ. ನಮ್ಮ ಮಕ್ಕಳು ಉಪವಾಸ ಇರಬಾರದೆಂದು ಹೇಗೆ ಯೋಚಿಸುತ್ತೇವೆಯೋ ಅದೇ ರೀತಿ ವನವಾಸಿ ಮಕ್ಕಳು ಉಪವಾಸ ಇರಬಾರದೆಂಬ ಕಾರಣಕ್ಕೆ ಮುಷ್ಟಿ ಅಕ್ಕಿ ಯೋಜನೆ ಆರಂಭಿಸಲಾಗಿದೆ ಎಂದು ತಿಳಿಸಿದರು. ಮುಷ್ಟಿ ಅಕ್ಕಿ ಯೋಜನೆ ಅಧ್ಯಕ್ಷೆ ಸುಮಾಮೂರ್ತಿ, ವನವಾಸಿ ಕಲ್ಯಾಣದ ಕ್ಷೇತ್ರೀಯ ನಗರೀಯ ಕಾರ್ಯಪ್ರಮುಖ ಗೋಪಾಲ ಕೇಸರಿ, ಸಹನಾ ಚೇತನ್ ಮತ್ತಿತರರು ಉಪಸ್ಥಿತರಿದ್ದರು. ಇಂತಹ ಇನ್ನಷ್ಟು ಅಪ್ಡೇಟ್ಗಳನ್ನು ಕೊಡ್ತೀವಿ. ಇದು ಸುತ್ತಮುತ್ತ ಕಾರ್ಯಕ್ರಮ. ನಾನು ಆರ್ಜೆ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಸುತ್ತಮುತ್ತ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಶ್ವೇತಾ. ಖಾಸಗಿ ಬಸ್ ನಿಲ್ದಾಣ ಸಮೀಪವಿರುವ ಹೂವಿನ ಮಾರುಕಟ್ಟೆಯನ್ನು ಪೂರ್ಣ ಪ್ರಮಾಣದಲ್ಲಿ ನಗರದ ಶಿವಪ್ಪ ನಾಯಕ ಪ್ರತಿಮೆ ಇರುವ ಸ್ಥಳವಾದ ಹುಲಿಕೆರೆ ಶಾಂತಪ್ಪ ವೃತ್ತದ ಬಳಿಯ ಬಹುಮಹಡಿ ವಾಹನ ನಿಲ್ದಾಣ ಕಟ್ಟಡಕ್ಕೆ ಭಾನುವಾರ ಸ್ಥಳಾಂತರಿಸಲಾಯಿತು. ಮುಂದಿನ ವಿವರ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯು 2026-27 ಸಾಲಿನ ಸಾಮಾನ್ಯ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡ ಉಪಯೋಜನೆಯಡಿ ವಿವಿಧ ಸಾಂಸ್ಕೃತಿಕ ಚಟುವಟಿಕೆಗಳು ಮತ್ತು ಕಲಾವಿದರಿಗೆ ಸಹಾಯಧನ ನೀಡಲು ಅರ್ಜಿ ಆಹ್ವಾನಿಸಿದೆ. ನಾಡಿನ ಭಾಷಾ ಸಂವರ್ಧನೆ, ಕಲೆ, ಸಾಹಿತ್ಯ, ಸಂಗೀತ, ಜಾನಪದ ಮತ್ತು ನೃತ್ಯ ಕಲಾ ಪ್ರಕರಣಗಳನ್ನು ಉಳಿಸಿ ಬೆಳೆಸಲು ರಾಜ್ಯಾದ್ಯಂತ ಹಾಗೂ ಹೊರ ರಾಜ್ಯಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನೋಂದಾಯಿತ ಸಂಘ ಸಂಸ್ಥೆಗಳಿಗೆ ಧನಸಹಾಯ ನೀಡಲಾಗುತ್ತದೆ. ಕಲಾವಿದರಿಗೆ ವಾದ್ಯ ಪರಿಕರ ಹಾಗೂ ವೇಷಭೂಷಣ ಖರೀದಿಸಲು ಮತ್ತು ಚಿತ್ರಕಲೆ, ಶಿಲ್ಪ ಕಲಾಕೃತಿಗಳ ಪ್ರದರ್ಶನ ಆಯೋಜಿಸಲು ಸಹಾಯಧನ ಒದಗಿಸಲಾಗುತ್ತದೆ. ಅರ್ಜಿ ಸಲ್ಲಿಸಲು ಆಗಸ್ಟ್ 20 ಕೊನೆಯ ದಿನಾಂಕವಾಗಿದೆ. ಸೇವಾ ಸಿಂಧು ಪೋರ್ಟಲ್ sevasindhu.karnataka.gov.in ಮೂಲಕ ಆನ್ಲೈನ್ನಲ್ಲಿ ಮಾತ್ರ ಅರ್ಜಿ ಸಲ್ಲಿಸಬೇಕು. ಇಲಾಖೆಯ ಕಚೇರಿಯಲ್ಲಿ ನೇರವಾಗಿ ಅರ್ಜಿಗಳನ್ನು ಸ್ವೀಕರಿಸಲಾಗುವುದಿಲ್ಲ. ಅರ್ಜಿ ಸಲ್ಲಿಕೆಗೆ ಸಂಬಂಧಿಸಿದ ಮಾರ್ಗಸೂಚಿಗಳನ್ನು ಸೇವಾ ಸಿಂಧು ಪೋರ್ಟಲ್ ಹಾಗೂ ಇಲಾಖೆಯ ಅಧಿಕೃತ ವೆಬ್ಸೈಟ್ www.kannadasiri.karnataka.gov.in ನೀಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ 0802221353 ಅಥವಾ ಜಿಲ್ಲಾ ಸಹಾಯಕ ನಿರ್ದೇಶಕರ ಕಚೇರಿ, ಕುವೆಂಪು ರಂಗಮಂದಿರ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯನ್ನು ಸಂಪರ್ಕಿಸಬಹುದು ಎಂದು ಇಲಾಖೆಯ ಪ್ರಕಟಣೆ ತಿಳಿಸಿದೆ. ಮುಂದಿನ ವಿವರ. ನಮಗೆ ಓದು ಬರಹ ಜೊತೆಗೆ ಉತ್ತಮ ಸಂಸ್ಕಾರ ನೀಡಿದ ಶಿಕ್ಷಕರು ಹಾಗೂ ಶಾಲೆಗೆ ಎಲ್ಲರೂ ಎಂದೆಂದಿಗೂ ಋಣಿಗಳಾಗಿರಬೇಕು ಎಂದು ಶಾಸಕರಾದ ಶಾರದಾ ಪೂರ್ಯನಾಯಕ್ ಹೇಳಿದರು. ಪಟ್ಟಣ ಸಮೀಪದ ಸನ್ಯಾಸಿ ಕೋಡಮಗ್ಗೆ ಗ್ರಾಮದ ಸಹಕಾರಿ ಪ್ರೌಢಶಾಲೆಯ ಹಿರಿಯ ವಿದ್ಯಾರ್ಥಿಗಳಿಂದ ಶಾಲೆ ಆವರಣದಲ್ಲಿ ಭಾನುವಾರ ಏರ್ಪಡಿಸಿದ್ದ ಗುರುವಂದನೆ ಹಾಗೂ ಸ್ನೇಹ ಸಮ್ಮಿಲನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಪ್ರತಿಯೊಬ್ಬ ವ್ಯಕ್ತಿಗೆ ಶಿಕ್ಷಣದ ಅಗತ್ಯತೆ ಇದೆ. ಒಂದು ಶಾಲೆಯು ಒಬ್ಬ ಮನುಷ್ಯನನ್ನು ಪರಿಪೂರ್ಣ ವ್ಯಕ್ತಿಯಾಗಿ ಸಮಾಜಕ್ಕೆ ಕೊಡುಗೆಯಾಗಿ ನೀಡುತ್ತದೆ. ಅಲ್ಲದೆ ಶಿಕ್ಷಕ ಶಿಲ್ಪಿಯಾಗಿ ಶಿಲೆಯಂತಹ ವಿದ್ಯಾರ್ಥಿಗೆ ಉತ್ತಮ ಶಿಕ್ಷಣ ನೀಡಿ ಮೂರ್ತಿಯನ್ನಾಗಿ ಮಾಡುತ್ತಾರೆ. ಎಲ್ಲರ ಜೀವನದಲ್ಲಿ ಅಂತಹ ಉತ್ತಮ ಹಾಗೂ ಮಹತ್ತರ ಕಾರ್ಯ ಮಾಡಿದ ಶಾಲೆ ಹಾಗೂ ಶಿಕ್ಷಕರನ್ನು ಗೌರವಿಸುವ ಮಹಾನ್ ಕೆಲಸ ಈ ಶಾಲೆಯ ಹಿರಿಯ ವಿದ್ಯಾರ್ಥಿಗಳ ಸಾಹಸ ಎಲ್ಲರೂ ಮೆಚ್ಚಬೇಕಿದೆ. ಇಂತಹ ಕಾರ್ಯ ಇತರರಿಗೂ ಪ್ರೇರಣೆಯಾಗಿದೆ ಎಂದರು. ಈ ಸಂದರ್ಭ 1989 2026 ಸಾಲಿನವರೆಗೆ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸಿದ ಎಲ್ಲಾ ಸಿಬ್ಬಂದಿಗೆ ಹಾಗೂ ಶಾಲೆ ಅಭಿವೃದ್ಧಿಗೆ ಶ್ರಮಿಸಿದವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಸುಮಾರು 1600 ಹೆಚ್ಚು ಹಿರಿಯ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಕ್ಷೇತ್ರ ಶಿಕ್ಷಣಾಧಿಕಾರಿ ಸುರೇಶ್, ಗ್ರಾಮದ ಮುಖಂಡರಾದ ಎನ್ಪಿ ಷಡಾಕ್ಷರಪ್ಪ, ಕೆ ಚಂದ್ರಪ್ಪ, ಪಿ ಮೈಲಾರಪ್ಪ ಗುಡ್ಡೇಳೇರ, ರತ್ನಮ್ಮ, ಕೆವಿ ರುದ್ರಪ್ಪ ಮುಖ್ಯ ಶಿಕ್ಷಕರಾಗಿ ಕರ್ತವ್ಯ ನಿರ್ವಹಿಸಿದ ಸಿ ಲಿಂಗಪ್ಪ, ಎ ಶೇಷಾದ್ರಿ, ಜಿ ಕೊಟ್ರಪ್ಪ, ಟಿ ರಾಮನಾಯಕ್, ಎನ್ ಜಗದೀಶ್, ಎನ್ ವಿ ನಟರಾಜ್, ಹಿರಿಯ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷ ಕೆಇ ಪ್ರಶಾಂತ್ ಹಾಗೂ ಪದಾಧಿಕಾರಿಗಳು ಹಾಜರಿದ್ದರು. ಟಿಆರ್ ಗೀತಾ ಸಂಗಡಿಗರು ಪ್ರಾರ್ಥಿಸಿ ಜಿಆರ್ ಪ್ರಕಾಶ್ ಸ್ವಾಗತಿಸಿದರು. ಕೆಎಂ ಭಾರತಿ ಹಾಗೂ ಕೆಇ ಪ್ರಶಾಂತ್ ನಿರೂಪಿಸಿದರು. ಎಕೆ ಹನುಮಂತಪ್ಪ ವಂದಿಸಿದರು. ಇಂತಹ ಇನ್ನಷ್ಟು ಅಪ್ಡೇಟ್ಗಳನ್ನು ಕೊಡ್ತೀವಿ. ಇದು ಸುತ್ತಮುತ್ತ ಕಾರ್ಯಕ್ರಮ. ನಾನು ಆರ್ಜೆ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಸುತ್ತಮುತ್ತ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಶ್ವೇತಾ. ರಜೆ ದಿನವಾದ ಭಾನುವಾರ ಜೋಗ ಜಲಪಾತ ನೋಡಲು 30,000 ಹೆಚ್ಚು ಪ್ರವಾಸಿಗರು ಆಗಮಿಸಿದ್ದರು. ಸುರಿಯುವ ಮಳೆ ನಡುವೆ ಮಂಜಿನ ತೆರೆ ಸರಿಯುತ್ತಿದ್ದಂತೆ ಜಲಪಾತವನ್ನು ಕಣ್ತುಂಬಿಕೊಳ್ಳುತ್ತಿದ್ದ ಪ್ರವಾಸಿಗರು ಹರ್ಷೋದ್ಘಾರ ಮಾಡುತ್ತಿದ್ದರು. ಪ್ರವಾಸಿಗರ ದಟ್ಟಣೆಯಿಂದ ಜೋಗ ಸಂಪರ್ಕಿಸುವ ಎಲ್ಲಾ ರಸ್ತೆಗಳು ವಾಹನಗಳಿಂದ ತುಂಬಿ ಹೋಗಿದ್ದವು. ಸಾಗರ ಜೋಗ ರಸ್ತೆಯಲ್ಲಿ ಕೆಲಕಾಲ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ದೊಡ್ಡ ಬಸ್ಸುಗಳನ್ನು ತಿರುವಿನಲ್ಲಿ ತಿರುಗಿಸಲಾಗದೆ ಸಾಕಷ್ಟು ಪ್ರಯಾಸಪಟ್ಟು ಚಾಲನೆ ಮಾಡುತ್ತಿದ್ದದ್ದು ಕಂಡುಬಂತು. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಹುಬ್ಬಳ್ಳಿ, ಹಾವೇರಿ ಮುಂತಾದ ಕಡೆಗಳಿಂದ ಜೋಗ ಜಲಪಾತ ನೋಡುವ ಪ್ರವಾಸಿಗರಿಗೆ ವಿಶೇಷ ಬಸ್ ವ್ಯವಸ್ಥೆ ಮಾಡಿತ್ತು. ಪ್ರತಿ ವಾರಾಂತ್ಯದಲ್ಲಿ ಈ ವ್ಯವಸ್ಥೆ ಇರಲಿದೆ. ಶ್ರೀ ಕ್ಷೇತ್ರ ವಡನಬೈಲು. ವಡನಬೈಲು ದೇವರ ದರ್ಶನಕ್ಕೂ ಕೆಪಿಸಿ ತಪಾಸಣಾ ಗೇಟ್ ಬಳಿ ವಾಹನಗಳು ಸಾಲುಗಟ್ಟಿ ನಿಂತಿದ್ದವು. ಕಾರ್ಗಲ್ ಪೊಲೀಸ್ ಠಾಣೆಯ ಪಿಎಸ್ಐ ನಾಗರಾಜ್ ನೇತೃತ್ವದಲ್ಲಿ ಪೊಲೀಸರು, ಹೋಂಗಾರ್ಡ್ ಸಿಬ್ಬಂದಿ ಹಾಗೂ ಜೋಗ ನಿರ್ವಹಣಾ ಪ್ರಾಧಿಕಾರದ ಭದ್ರತಾ ಗಾರ್ಡ್ಗಳು ಪ್ರವಾಸಿಗರ ಸುಲಲಿತ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿದ್ದರು. ವಾಹನ ನಿಲ್ಲಿಸುವ ವಿಚಾರಕ್ಕೆ ವಾಹನ ಚಾಲಕರು ಹಾಗೂ ಭದ್ರತಾ ಸಿಬ್ಬಂದಿ ನಡುವೆ ಅಲ್ಲಲ್ಲಿ ಮಾತಿನ ಚಕಮಕಿ ನಡೆಯಿತು. ಉತ್ತರ ಕನ್ನಡ ಜಿಲ್ಲೆಗೆ ಸೇರಿದ ರಾಜಾ ಫಾಲ್ಸ್ ಪ್ರದೇಶದಲ್ಲೂ ಸಾಕಷ್ಟು ಪ್ರವಾಸಿಗರು ಆಗಮಿಸಿದ್ದರು. ಇಲ್ಲೂ ಕೂಡ ಕೆಲಕಾಲ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಪ್ರವಾಸಿಗರಿಗೆ ಯಾವುದೇ ರೀತಿಯ ಅನಾನುಕೂಲ ಆಗದಂತೆ ಪ್ರವಾಸಿ ಮಿತ್ರರು ಮಾರ್ಗದರ್ಶನ ಮಾಡಿದರು. ಪ್ರತಿ ಭಾನುವಾರ ಬೆಳಗ್ಗೆ 6:30 ಕರ್ತವ್ಯಕ್ಕೆ ಹಾಜರಾಗುತ್ತಿದ್ದೇವೆ.

0: ಪ್ರಾಧಿಕಾರದಿಂದ ಬೆಳಗಿನ ಉಪಹಾರ, ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ಎಲ್ಲ ಭದ್ರತಾ ಸಿಬ್ಬಂದಿಗೂ ಕಲ್ಪಿಸಿಕೊಡಬೇಕು ಎಂಬ ಆಗ್ರಹ ಹಲವು ಸಿಬ್ಬಂದಿಯಿಂದ ಕೇಳಿಬಂತು. ಪ್ರವಾಸೋದ್ಯಮ ಇಲಾಖೆ ಸಹಾಯಕ ನಿರ್ದೇಶಕ ಧರ್ಮಪ್ಪ ಶನಿವಾರ ಜೋಗ್ ಫಾಲ್ಸ್ಗೆ ಭೇಟಿ ನೀಡಿ ಹಲವು ಸೂಚನೆಗಳನ್ನು ನೀಡಿದರು. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಸೂಕ್ತ ಬಂದೋಬಸ್ತ್ ವ್ಯವಸ್ಥೆ ಕಲ್ಪಿಸಿದ್ದರು. ಮುಂದಿನ ವಿವರ. ಗುರು ಪೂರ್ಣಿಮೆ ನಿಮಿತ್ತ ಪ್ರತಿ ವರ್ಷದಂತೆ ಶಿವಮೊಗ್ಗ ನಗರದ ಶ್ರೀಧರ ಸ್ವಾಮಿ ಭಕ್ತ ಮಂಡಳಿ ಸದಸ್ಯರು ಶ್ರೀಕ್ಷೇತ್ರ ವರದಹಳ್ಳಿಗೆ ಪಾದಯಾತ್ರೆ ನಡೆಸಲಿದ್ದಾರೆ. ಸೋಮವಾರ ಬೆಳಗ್ಗೆ ಶಿವಮೊಗ್ಗದಿಂದ ಹೊರಡುವ ಯಾತ್ರಿಗಳು ರಾತ್ರಿ ಪಟ್ಟಣ ಸಮೀಪದ ಮುರುಘಾಮಠದಲ್ಲಿ ತಂಗಲಿದ್ದಾರೆ. ಮಂಗಳವಾರ ಬೆಳಗ್ಗೆ ಗುಂಡಿಬೈಲು ಗದ್ದೆಯ ಹಾನಂಬಿ ರಸ್ತೆ ಮೂಲಕ ಆನಂದಪುರದ ಶ್ರೀ ಮಾರಿಕಾಂಬಾ ದೇಗುಲದ ಎದುರಿನ ವೃತ್ತ ತಲುಪಿ ಪ್ರಯಾಣ ಮುಂದುವರಿಸಿ ರಾತ್ರಿ ವರದಹಳ್ಳಿ ತಲುಪಲಿದ್ದಾರೆ. ಬುಧವಾರ ಗುರು ಪೂರ್ಣಿಮೆ ನಿಮಿತ್ತ ಶ್ರೀಧರ ಆಶ್ರಮದಲ್ಲಿ ಪೂಜೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಮಾಹಿತಿಗಾಗಿ ಶಿವಮೊಗ್ಗದ ವಿನೋದ ಅವರನ್ನು ಸಂಪರ್ಕಿಸಲು ಪ್ರಕಟಣೆ ತಿಳಿಸಿದೆ. ಅವರ ಮೊಬೈಲ್ ಸಂಖ್ಯೆ 9035116340. ಇದರೊಂದಿಗೆ ಇಂದಿನ ಸುತ್ತಮುತ್ತ ಕಾರ್ಯಕ್ರಮವು ಮುಕ್ತಾಯಗೊಳ್ಳಲಿದೆ. ನಾನು ಆರ್ಜೆ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಏನಣ್ಣ, ತುಂಬಾ ದಿನ ಆಯ್ತು ನಮ್ಮ ಅಂಗಡಿ ಕಡೆ ಬಂದಿಲ್ಲ.
2: ನಾಳೆ ನನ್ನ ಮಗಳು ಹುಟ್ಟಿದಬ್ಬ, ಅದಕ್ಕೆ ರಜೆ ಹಾಕಿ ಬಂದೆ. ಪ್ಲಾಸ್ಟಿಕ್ ತಟ್ಟೆ, ಲೋಟ, ಚಮಚ, ಬಂಟಿಂಗ್ಸ್, ಟೋಪಿ, ನಿಂಗ್ ಗೊತ್ತಲ್ಲ ಬರ್ತ್ಡೇ ಪಾರ್ಟಿ ಬೇಕಾಗೋ ಎಲ್ಲೋ ಐಟಮ್ಸ್ ದೊಡ್ಡ ಪ್ಲಾಸ್ಟಿಕ್ ಕವರ್ ನಲ್ಲಿ ಪ್ಯಾಕ್ ಮಾಡಿಟ್ಟಿರು, ಬಂದ್ ತಗೊಂಡ್ ಹೋಗ್ತೀನಿ ಆಯ್ತಾ?
1: ಓ, ನಿನ್ಗಿನ್ನು ವಿಷಯನೇ ಗೊತ್ತಿಲ್ಲ ಅಂಗಾರೆ.
2: ಏನು ಏನ್ ವಿಷಯ ಅಮ್ಮ?
1: ನೀನು ಈಗ ಕೇಳ್ದೆ ಅಲ್ಲ ಪ್ಲಾಸ್ಟಿಕ್ ಸಾಮಾನು, ಅವನ್ನೆಲ್ಲ ಮಾರೋ ಆಗಿಲ್ಲ, ಉಪಯೋಗಿಸೋ ಆಗೂ ಇಲ್ಲ. ಹಾಗೇನಾದ್ರೂ ಮಾಡಿದ್ರೆ ನನ್ನ ಅಂಗಡಿ ಮುಚ್ಚಿಸ್ತಾರೆ, ಜೊತೆಗೆ ದಂಡ ಹಾಕ್ತಾರೆ. ಅದಕ್ಕೆ ಅದನ್ನ ತರೋದೇ ನಿಲ್ಸ್ಬಿಟ್ಟಿದ್ದೀನಿ ನಾನು.
3: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ವಸ್ತುಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.
4: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
5: ಹೂನೆ, ರೆಡಿ ಆಗ್ತಾ ಇದೆ.
4: ಏ, ಅದ್ಯಾಕೆ? ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
6: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
7: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
8: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
9: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
8: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
6: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
8: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
6: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
9: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
10: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
11: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.

0: ಮಾಡ್ತೀರಾ, ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ.
1: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
0: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
1: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
0: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
1: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
0: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
1: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕಲಿಕಾ ಸಮಯ. ಇದು ರೇಡಿಯೋ ಶಿವಮೊಗ್ಗ ರೂಪಿಸಿದ ವಿಶೇಷ ಕಾರ್ಯಕ್ರಮವಾಗಿದೆ. ಮಕ್ಕಳು ಹಾಗೂ ಹಿರಿಯರಿಗೆ ಬೇಕಾದ ಅನೇಕ ಮಾಹಿತಿಗಳನ್ನು ನೀಡುವ ಪ್ರಯತ್ನ ಮಾಡಲಾಗುತ್ತಿದೆ. ಈಗ ಕೇಳಿ ಕಲಿಕಾ ಸಮಯದ ವಿಶೇಷ ಪ್ರಸಾರವನ್ನು.
3: ಈಗ ನೀವು ಕೇಳಲಿದ್ದೀರಿ ಜಾಣಸುದ್ದಿ. ಇದು ಹಿರಿಯ ವಿಜ್ಞಾನಿ, ವಾಗ್ಮಿ, ವಿವಿಧ ಪ್ರಶಸ್ತಿ ಪುರಸ್ಕೃತ ವಿಜ್ಞಾನ ಲೇಖಕ ಶ್ರೀಯುತ ಕೊಳ್ಳೇಗಾಲ ಶರ್ಮಾ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆಯ ಆಯ್ದ ಭಾಗವಾಗಿದೆ.
4: ನಮಸ್ಕಾರ, ಇದು ಜಾಣಸುದ್ದಿ, ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ಪ್ರತಿ ವಾರ ಹೊಸ ಜ್ಞಾನ.
5: ಕೇಳು ಕೇಳು ಕೇಳು ಜಾಣ.

0: ಜಾಣ ಸುದ್ದಿ. ಇಂದಿನ ಸಂಚಿಕೆಯಲ್ಲಿ ನೀವು ಕೇಳಲಿದ್ದೀರಿ, ಮನುಷ್ಯನಲ್ಲಿ ಕಳೆದು ಹೋದ ಗುಣಗಳು. ಪ್ಲಾಸ್ಟಿಕ್ ಪುರಾಣ 9, ಸ್ಟೈರೀನು, ಮೃದು ಹಠಮಾರಿ, ಬೀಗ ಸಾಹಸಯಾನ ಹಾಗೂ ವಾರದ ವಿಜ್ಞಾನಿ ಥಾಮಸ್ ಎಚ್ ಹಕ್ಸ್ಲಿ.
1: ಮನುಷ್ಯನಲ್ಲಿ ಕಳೆದು ಹೋದ ಗುಣಗಳು. ಮಣ್ಣಿನಿಂದ ಮಾನವ ಆದ ಎನ್ನುವ ಮಾತು ಬಹುಶಃ ಈಗ ಇರುವಷ್ಟು ಸುದ್ದಿಯಲ್ಲಿ ಹಿಂದೆಂದೂ ಇರಲಿಲ್ಲ. 9ನೇ ತರಗತಿಯಲ್ಲಿ ಬೋಧಿಸಬೇಕಿದ್ದ ಮಾನವ ವಿಕಾಸದ ಪಾಠವನ್ನು ಹಾಗೂ ಅದರೊಟ್ಟಿಗೆ ವಿಕಾಸವಾದವನ್ನು ಪ್ರತಿಪಾದಿಸಿದ ಚಾರ್ಲ್ಸ್ ಡಾರ್ವಿನ್ನ ಉಲ್ಲೇಖವನ್ನು ಎನ್ಸಿಇಆರ್ಟಿ ಸಂಸ್ಥೆ ತೆಗೆದುಹಾಕಿದೆ ಎನ್ನುವುದು ಸುದ್ದಿಯಲ್ಲಿದೆ. ನಿಜ, ಕಳೆದ 150 ವರ್ಷಗಳಿಂದಲೂ ಈ ಬಗ್ಗೆ ವಾದ ವಿವಾದಗಳು ಆಗುತ್ತಲೇ ಇವೆ. ಆದರೂ ಮಂಗ ವಾನರಗಳಂತಹ ಮಾತುಬಾರದ ಜೀವಿಗಳಿಂದ ಭಾವುಕ ಬಹುಭಾಷಿಕನಾದ ಮಾನವನೆಂಬ ಜೀವಿ ಹುಟ್ಟಿರಬಹುದು ಎನ್ನುವುದನ್ನು ನಂಬುವುದು ಕಷ್ಟವೇ. ಈ ಬಗ್ಗೆ ಜೀವಿ ವಿಜ್ಞಾನಿಗಳು ಹೊಸ ಹೊಸ ಪುರಾವೆಗಳನ್ನು ಹೆಕ್ಕಿ ತೋರಿಸುತ್ತಿದ್ದರೂ ಜನಸಾಮಾನ್ಯರ ಮನಸ್ಸಿನಲ್ಲಿ ಮಂಗದಿಂದ ಮಾನವನಾಗುವುದು ಸಾಧ್ಯವೇ ಎನ್ನುವ ಪ್ರಶ್ನೆ ಇದ್ದೇ ಇದೆ. ಇದು ಈ ಬಗ್ಗೆ ಇನ್ನೊಂದು ಪುರಾವೆ ಮುಂದೆ ಬಂದಿದೆ. ಚಿಂಪಾಂಜಿ, ಮಂಗ ಮೊದಲಾದ ಪ್ರಾಣಿಗಳಲ್ಲಿ ಇದ್ದಂತಹ ಕೆಲವು ತಳಿ ಗುಣಗಳು ಕಾಣೆಯಾಗಿದ್ದರಿಂದಲೇ ಮಾನವ ಪ್ರಾಣಿಗಳಂತಲ್ಲದೆ ವಿಕಾಸವಾಗಿದ್ದಾನೆ, ಮನುಷ್ಯನಾಗಿದ್ದಾನೆ ಎನ್ನುತ್ತದೆ ಸೈನ್ಸ್ ಪತ್ರಿಕೆಯಲ್ಲಿ ಪ್ರಕಟವಾಗಿರುವ ಒಂದು ಸುದ್ದಿ. ಅಮೆರಿಕೆಯ ಹಾರ್ವರ್ಡ್ ವಿಶ್ವವಿದ್ಯಾನಿಲಯದ ಬ್ರಾಡ್ ಸಂಶೋಧನಾ ಸಂಸ್ಥೆಯ ವಿಜ್ಞಾನಿ ಜೇಮ್ಸ್ ಜಿಯನ್ ಹಾಗೂ ಯೇಲ್ ವೈದ್ಯಕೀಯ ಸಂಶೋಧನಾಲಯದ ವಿಜ್ಞಾನಿ ಸ್ಟೀವನ್ ರೈಲಿ ತಮ್ಮ ಸಂಗಡಿಗರ ಜೊತೆಗೂಡಿ ಹೀಗೊಂದು ಸಂಶೋಧನೆ ಮಾಡಿದ್ದಾರೆ. ಮಾನವ ಜೀವನಿನಲ್ಲಿರುವ ಡಿಎನ್ಎಯಲ್ಲಿ ಚಿಂಪಾಂಜಿ ಅಥವಾ ಇತರೆ ವಾನರಗಳ ಜೀವನಿನಲ್ಲಿ ಇರುವಂತಹ ಸುಮಾರು 10,000 ತುಣುಕುಗಳು ಕಾಣೆಯಾಗಿವೆಯಂತೆ. ಇವು ಒಬ್ಬಿಬ್ಬರಲ್ಲಿ ಕಾಣೆಯಾಗಿಲ್ಲ, ಎಲ್ಲ ಮನುಷ್ಯರ ಜೀವನಿನಲ್ಲಿಯೂ ಇವು ಇಲ್ಲ. ಆದ್ದರಿಂದ ಇವು ಮಂಗನಿಂದ ಮನುಷ್ಯನಾಗಿ ವಿಕಾಸವಾಗುತ್ತಿರುವ ಬದಲಾವಣೆಗಳಿರಬೇಕು ಎಂದು ಇವರು ವರದಿ ಮಾಡಿದ್ದಾರೆ. ಜೀವನು ಅಂದರೆ ಗೊತ್ತಲ್ಲ, ಮನುಷ್ಯನಲ್ಲಿ ಇರುವ ಒಟ್ಟಾರೆ ಎಲ್ಲ ಗುಣಗಳ ಮಾಹಿತಿ ಇದು. ಜೀವಕೋಶಗಳ ಒಳಗೆ ವರ್ಣತಂತುಗಳು ಎನ್ನುವ ಕೋಶಾಂಗಗಳಲ್ಲಿ ಡಿಎನ್ಎ ಎನ್ನುವ ರಾಸಾಯನಿಕದ ರೂಪದಲ್ಲಿ ಇದು ಇರುತ್ತದೆ. ನಮ್ಮ ದೇಹದಲ್ಲಿರುವ ಒಟ್ಟಾರೆ 18,000 ತಳಿ ಗುಣಗಳ ಮಾಹಿತಿ ಇದರಲ್ಲಿ ಇರುತ್ತದೆ. ಈ 18,000 ತಳಿ ಗುಣಗಳು ತಂದೆಯ ವೀರ್ಯ, ತಾಯಿ ಅಂದಾಣು ಕೂಡಿ ಹೊಸ ಭ್ರೂಣವೊಂದು ಸೃಷ್ಟಿಯಾದಾಗಿನಿಂದ ಕಾರ್ಯಪ್ರವೃತ್ತವಾಗಿರುತ್ತದೆ ಅಷ್ಟೆ. ಬೇರೆ ಬೇರೆ ಸಮಯದಲ್ಲಿ ಬೇರೆ ಬೇರೆ ಜೀವಿಗಳು ಚಟುವಟಿಕೆಯಿಂದ ಇರುವುದರಿಂದ ಜೀವಕೋಶಗಳು ದೊಡ್ಡದಾಗುವುದು, ಸಂಖ್ಯೆಯಲ್ಲಿ ಹೆಚ್ಚುವುದು, ರೂಪ ಬದಲಿಸಿಕೊಂಡು ವಿವಿಧ ಅಂಗಗಳಾಗುವುದು, ನಿರ್ದಿಷ್ಟ ಜಾಗದಲ್ಲಿ ಅಂಗಗಳಿರುವುದು, ಸಂವೇದನೆ ಮುಂತಾದವು ಆಗುತ್ತವೆ ಎನ್ನುವುದು ಜೀವಿ ವಿಜ್ಞಾನಿಗಳ ತಿಳಿವು. ಮಂಗ ಮತ್ತು ಮಾನವರ ಜೀವನಿನಲ್ಲಿರುವ ವ್ಯತ್ಯಾಸವನ್ನು ತಿಳಿದರೆ ಈ ಎರಡು ಜೀವಿಗಳಲ್ಲಿನ ವ್ಯತ್ಯಾಸಗಳು ಹೇಗೆ ಉಂಟಾದವು ಎನ್ನುವುದನ್ನು ತಿಳಿಯಬಹುದು ಎನ್ನುವ ಆಸೆ ಇದೆ. ಈ ಆಸೆಯಿಂದ ವಿವಿಧ ಜೀವಿಗಳ ಜೀವನವನ್ನು ಹೋಲಿಸಿ ನೋಡುವುದು ಆರಂಭವಾಗಿದೆ. ವಿಜ್ಞಾನದಲ್ಲಿ ಆಗಾಗ್ಗೆ ಆಗುವಂತೆ ಇದು ಈಗಿನ ಫ್ಯಾಷನ್. ಒಂದು ಕಾಲಕ್ಕೆ ಪರಮಾಣುಗಳ ಅಧ್ಯಯನವೆಂದರೆ ಫಿಸಿಕ್ಸ್ನ ಮೇರು ವಿಜ್ಞಾನ ಎನ್ನುತ್ತಿದ್ದರು. ಹೊಸ ಮೂಲ ವಸ್ತುವನ್ನು ಹುಡುಕುವುದು ರಸಾಯನ ವಿಜ್ಞಾನದಲ್ಲಿ ಮೇರು ಸಾಧನೆ ಎನಿಸಿತ್ತು. ಇದೀಗ ಜೀನೋಮ್ ವಿಶ್ಲೇಷಣೆ ಇಂತಹ ಮೇರು ವಿಜ್ಞಾನ ಎನಿಸಿದೆ. ಮಾನವನ ಜೀನೋಮನ್ನು ಅಂದರೆ ಪ್ರಪಂಚದಲ್ಲಿರುವ ಎಲ್ಲ ಮಾನವರಲ್ಲಿಯೂ ಇರಬಹುದಾದ 18,000 ಜೀನುಗಳಲ್ಲಿ ಪ್ರತಿಯೊಂದರ ವಿವಿಧ ಬಗೆ ಹಾಗೂ ಒಂದಕ್ಕೊಂದು ಹೋಲಿಸಿದಂತೆ ಅವುಗಳಿಗಿರುವ ಸ್ಥಾನ, ಪ್ರತಿಯೊಂದರ ಚಟುವಟಿಕೆ ಅರ್ಥಾತ್ ಅದರಲ್ಲಿರುವ ಪ್ರೋಟೀನ್ ಮಾಹಿತಿಯನ್ನು ಅರಿಯುವುದು ಜೀನೋಮ್ ತಂತ್ರಜ್ಞಾನದ ಗುರಿಯಾಗಿತ್ತು. 21ನೆಯ ಶತಮಾನದ ಆದಿಯಲ್ಲಿ ಇದು ಸಾಧ್ಯವಾದ ಮೇಲೆ ವಿವಿಧ ಜೀವಿಗಳ ಜೀನೋಮ್ ಜೊತೆಗೆ ಈ ಮಾಹಿತಿಯನ್ನು ಹೋಲಿಸಲಾಗುತ್ತಿದೆ. ಉದಾಹರಣೆಗೆ ಮಾನವನಲ್ಲಿರುವ ಜೀನೋಮಿಗೂ ಚಿಂಪಾಂಜಿಯ ಜೀನೋಮಿಗೂ ಬಲು ಅತ್ಯಂತ ವ್ಯತ್ಯಾಸ, ಕೇವಲ 4% ವ್ಯತ್ಯಾಸವಷ್ಟೇ. ಒಟ್ಟ ಒಟ್ಟಾರೆ 18,000 ಜೀನುಗಳಲ್ಲಿ ಎಲ್ಲದರಲ್ಲೂ ಇರುವ ವ್ಯತ್ಯಾಸಗಳನ್ನು ಕೂಡಿದರೂ ಕೇವಲ ಇಷ್ಟೇ ವ್ಯತ್ಯಾಸ ಕಾಣುತ್ತದೆ. ಅಷ್ಟಕ್ಕೆ ಚಿಂಪಾಂಜಿಗೂ ಮಾನವನಿಗೂ ಎಷ್ಟು ವ್ಯತ್ಯಾಸ ಅಲ್ಲವೇ?
2: ವಿಶೇಷ ಎಂದರೆ ಈ ವ್ಯತ್ಯಾಸಗಳು ಪ್ರೋಟೀನಿನಲ್ಲಿ ಇರುವುದಿಲ್ಲ. ಏನಿದ್ದರೂ ಪ್ರೋಟೀನ್ಗಳ ಮಾಹಿತಿ ಇಲ್ಲದ ಸಿಗ್ನಲ್ಗಳು ಸಂಕೇತಕಾರಕವಲ್ಲ ಎನ್ನುವ ಡಿಎನ್ಎಯಲ್ಲಿ ಇರುತ್ತವೆ.
1: ಈ ವ್ಯತ್ಯಾಸಗಳು ತಮ್ಮಂತಾವೇ ಕಾಲಾಂತರದಲ್ಲಿ ಆದಂಥವು. ವಿಜ್ಞಾನಿಗಳು ತಳಿಗುಣಗಳಲ್ಲಿನ ಈ ವ್ಯತ್ಯಾಸಗಳನ್ನು ವಿಕೃತಿಗಳು ಎಂದು ಗುರುತಿಸುತ್ತಾರೆ. ಡಿಎನ್ಎಯಲ್ಲಿ ಒಂದು ಭಾಗ ಕಾಣೆಯಾಗಬಹುದು, ಅಥವಾ ಒಂದು ಹೊಸ ಜೀನ್ ಅಲ್ಲಿ ಸೇರಬಹುದು, ಅಥವಾ ಇರುವ ಜೀನಿನಲ್ಲಿಯೇ ಏನೋ ವ್ಯತ್ಯಾಸವಾಗಿ ಅದು ಹೊಸದಾಗಿ ವರ್ತಿಸಬಹುದು. ಇವೆಲ್ಲವೂ ವಿಕೃತಿಯ ವಿವಿಧ ಬಗೆಗಳು. ಎರಡು ಜೀನಿಗಳ ಜೀನೋಮಿನಲ್ಲಿ ಎಷ್ಟು ಇಂತಹ ವಿಕೃತಿಗಳಿವೆ ಎಂಬುದನ್ನು ಗಮನಿಸಿ ಅವುಗಳ ಸಂಬಂಧ ನಿಕಟವೋ ದೂರವೋ ಎಂದು ಲೆಕ್ಕ ಹಾಕುತ್ತಾರೆ. ಈ ರೀತಿ ಲೆಕ್ಕ ಹಾಕಿದಾಗ ಚಿಂಪಾಂಜಿಯೇ ಉಳಿದೆಲ್ಲ ಮಂಗ ವಾನರಗಳಿಗಿಂತ ಮನುಷ್ಯನಿಗೆ ಬಲು ನಿಕಟ ಸಂಬಂಧಿ, ಹತ್ತಿರದ ಬಂಧು. ವ್ಯತ್ಯಾಸಗಳು ಇವೆ ಎನ್ನುವುದು ಗೊತ್ತಿತ್ತಾದರೂ ಎಂತಹ ವ್ಯತ್ಯಾಸಗಳು ಎಂಬುದರ ಬಗ್ಗೆ ಸ್ಪಷ್ಟತೆ ಇರಲಿಲ್ಲ. ಚಿಂಪಾಂಜಿ ಮಾನವನಂತೆ ವಿಕಾಸವಾಗಲು ಹೊಸ ತುಣುಕುಗಳು ಬಂದದ್ದು ಕಾರಣವೋ, ಇದ್ದ ತುಣುಕುಗಳೇ ವ್ಯತ್ಯಸ್ತವಾದವೋ, ಅಥವಾ ಕಾಣೆಯಾದವುಗಳು ಕಾರಣವೋ, ಇದು ಪ್ರಶ್ನೆ. ಹೀಗಾಗಿ ಜುನಿಯರ್ ಮತ್ತು ರೈಲಿ ತಂಡ ಚಿಂಪಾಂಜಿ ಹಾಗೂ ಮನುಷ್ಯರ ಜೀನೋಮಿನಲ್ಲಿರುವ ಆ 4% ವ್ಯತ್ಯಾಸಗಳನ್ನು ವಿಶ್ಲೇಷಿಸಿತು. ವಿವಿಧ ಸ್ತನಿಗಳ ಜೀನೋಮನ್ನು ಹೋಲಿಸಿದಾಗ ಅವುಗಳೆಲ್ಲದರಲ್ಲೂ ಸಾಮಾನ್ಯವಾಗಿ ಕಾಣುವ ವಿಕೃತಿಯನ್ನು ಆಯ್ದುಕೊಂಡು ಅದು ಮನುಷ್ಯರ ಜೀನೋಮಿನಲ್ಲಿ ಯಾವ ಯಾವ ಜೀನಿನಲ್ಲಿ ಇದೆ, ಚಿಂಪಾಂಜಿಯದರಲ್ಲಿ ಎಲ್ಲಿ ಇದೆ ಎಂದು ಗುರುತಿಸಿತು. ಒಟ್ಟು ಇಂತಹ 10,000 ವಿಕೃತಿಗಳನ್ನು ಈ ತಂಡ ಹೋಲಿಸಿತು. ಹೀಗೆ ಹೋಲಿಸಿದಾಗ ಕಂಡಿದ್ದು ಇವುಗಳಲ್ಲಿ ಕೆಲವದರ ಪ್ರಮಾಣ ನಿರ್ದಿಷ್ಟ ಅಂಗಾಂಶಗಳಲ್ಲಿ ಹೆಚ್ಚಿತ್ತು. ಉದಾಹರಣೆಗೆ ರಕ್ತ, ಚರ್ಮ ಹಾಗೂ ಸ್ಟೆಮ್ ಕೋಶಗಳಲ್ಲಿ ಇರುವುದಕ್ಕಿಂತ ಹಲವು ಪಟ್ಟು ಹೆಚ್ಚು ವಿಕೃತಿಗಳು, ಅದರಲ್ಲಿಯೂ ವಿಶೇಷವಾಗಿ ಕೆಲವು ತುಣುಕುಗಳು ಕಾಣೆಯಾಗಿದ್ದು ಸ್ನಾಯುಕೋಶ, ನರಕೋಶ ಹಾಗೂ ರೋಗ ನಿರೋಧಕತೆಯನ್ನು ನಿರ್ಧರಿಸುವ ಜೀವಕೋಶಗಳಲ್ಲಿ ಹೆಚ್ಚಿದ್ದುವು. ಆದರೆ ಜೀವಕೋಶಗಳ ಚಟುವಟಿಕೆಗಳ ಮೇಲೆ ಪ್ರಭಾವ ಬೀರುವ ಈ ವಿಕೃತಿಗಳನ್ನು ಹೆಕ್ಕಿದಾಗ ಅವು ಬಹುತೇಕ ನರಮಂಡಲದ ವಿವಿಧ ಜೀವಕೋಶಗಳ ಚಟುವಟಿಕೆಗಳನ್ನು ಬಾಧಿಸುವಂತವಾಗಿದ್ದವು. ಸುಮಾರು 800 ವಿಕೃತಿಗಳು ಮನುಷ್ಯರಲ್ಲಿ ಮಾತ್ರವೇ ಕಾಣುವ ಜೀವಕೋಶಗಳ ಚಟುವಟಿಕೆಗೆ ಸಂಬಂಧಿಸಿದ್ದವು. ಸುಮಾರು 30% ವಿವಿಧ ಜೀವಕೋಶಗಳ ಚಟುವಟಿಕೆಯನ್ನು ಹೆಚ್ಚಿಸುವ ಇಲ್ಲವೇ ನಿರ್ಬಂಧಿಸುವ ರಿಸೆಪ್ಟಾರು ಪ್ರೋಟಾನ್ಗಳ ತಯಾರಿಕೆಯನ್ನು ಬಾಧಿಸುವಂತವಾಗಿದ್ದವು. ನರಮಂಡಲದ ಬೆಳವಣಿಗೆಗೆ ಕಾರಣವಾಗುವಂತಹ ರಾಸಾಯನಿಕ ಕ್ರಿಯೆಗಳನ್ನು ಬಾಧಿಸುವ ಹಲವು ವಿಕೃತಿಗಳೂ ಇದ್ದುವು. ಇವೆಲ್ಲವೂ ಕೂಡ ಚಿಂಪಾಂಜಿಯಲ್ಲಿ ಇದ್ದು ಆನಂತರ ಕಾಣೆಯಾದಂತಹ ಗುಣಗಳು ಎನ್ನಬಹುದು. ನರಮಂಡಲದ ಚಟುವಟಿಕೆಗಳಾದ ಗ್ರಹಿಕೆ, ಕಲಿಕೆ, ಸ್ಮರಣೆ ಮೊದಲಾದವುಗಳಿಗೆ ಸಂಬಂಧಿಸಿದ ನರಕೋಶಗಳಲ್ಲಿ ಈ ವಿಕೃತಿಗಳಿವೆ. ಅದರಲ್ಲಿಯೂ ಮನುಷ್ಯನ ನರಕೋಶಗಳಲ್ಲಿ ಎಷ್ಟೇ ಇವೆ ಎನ್ನುವುದನ್ನು ಗಮನಿಸಿದರೆ ಈ ವಿಕೃತಿಗಳ ಒಟ್ಟಾರೆ ಫಲವಾಗಿಯೇ ನಮ್ಮ ಬುದ್ಧಿ, ಗ್ರಹಿಕೆ, ಸಂವೇದನೆಗಳು ಹಾಗೂ ನರಮಂಡಲದ ಸ್ವರೂಪ ಬೆಳೆದಿರಬೇಕು ಎಂದು ಜುವೆ ಮತ್ತು ರೈಲಿ ತಂಡ ತರ್ಕಿಸಿದೆ. ಅಂದರೆ ಅರ್ಥ ಇಷ್ಟೇ, ನಾವು ವಿಕಾಸವಾಗುವುದಕ್ಕೆ ಸಾಕಷ್ಟು ಕಳೆದುಕೊಂಡಿದ್ದೇವೆ. ಅದರಿಂದ ಬಹಳಷ್ಟು ಪಡೆದುಕೊಂಡಿದ್ದೇವೆ.
0: ನಿಮಗೆ ಗೊತ್ತೇ, ಮನುಷ್ಯರ ಮನಸ್ಸಿನೊಳಗಿನ ಮಾತುಗಳನ್ನ ಪಾಠವನ್ನಾಗಿ ಬರೆಯುವ ಸಾಧನ ಬಂದಿದೆಯಂತೆ. MRI ತಂತ್ರದಿಂದ ಮೆದುಳಿನೊಳಗೆ ಭಾಷೆಯ ಸಂಸ್ಕರಣಾ ಭಾಗದಲ್ಲಿ ಆಗುತ್ತಿರುವಂತಹ ವಿದ್ಯುತ್ ಚಟುವಟಿಕೆಗಳನ್ನು ಗ್ರಹಿಸಿ ಅವನ್ನು ಅಕ್ಷರ ರೂಪಕ್ಕೆ ಪರಿವರ್ತಿಸುವ ತಂತ್ರಜ್ಞಾನವನ್ನು ಅಮೆರಿಕದ ಟೆಕ್ಸಾಸ್ ವಿಶ್ವವಿದ್ಯಾನಿಲಯದ ಜೆರಿ ಟಾಂಗ್ ಎನ್ನುವ ವಿಜ್ಞಾನಿಯ ತಂಡ ಮಾಡಿದೆಯಂತೆ. ನೇರವಾಗಿ ಮನಸ್ಸು ಯೋಚಿಸಿದಂತೆಯೇ ಅಲ್ಲದಿದ್ದರೂ ಈ ಯೋಚನೆಯ ಸಾರಾಂಶವನ್ನ ಬರೆದು ಈ ತಂತ್ರಾಂಶ ತಿಳಿಸುತ್ತದೆಯಂತೆ. ಮೆಷಿನ್ ಲರ್ನಿಂಗ್ ಹಾಗೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಳಸಿ ಈ ತಂತ್ರಾಂಶವನ್ನು ಸಿದ್ಧಪಡಿಸಲಾಗಿದೆ.
3: ಪ್ಲಾಸ್ಟಿಕ್ ಪುರಾಣ 9. ಸ್ಟೈಲಿನು ಮೃದು ಹಠಮಾರಿ ವಸ್ತು. ಇದೀಗ ಚುನಾವಣೆ ಭರಾಟೆ. ಎಲ್ಲ ಕಡೆಯೂ ರೋಡ್ ಶೋಗಳು ರ್ಯಾಲಿಗಳು ನಡೀತವೆ. ದೂರದ ಊರುಗಳಿಂದ ಹಿಂಬಾಲಕರನ್ನ ಕರೆತಂದು ರ್ಯಾಲಿ ಮಾಡಿ ಊಟ ಬಡಿಸಿ ಕಳಿಸ್ತಾರಷ್ಟೇ. ಈ ರ್ಯಾಲಿಗಳು ರೋಡ್ ಶೋಗಳು ಮುಗಿದ ಮೇಲೆ ಉಳಿಯುವ ಒಂದು ವಸ್ತು ಸ್ಟೈರೀನು. ಊಟ ಬಡಿಸಲು ಬಳಸುವ ಹಗುರವಾದ ಫೋಮ್ ತಟ್ಟೆ ಹಾಗೂ ನೀರು ಕುಡಿಯಲು ಬಳಸುವ ಹಗುರವಾದ ಲೋಟಗಳು ಕೊಂಡೊಯ್ಯಲು ಹಗುರವಾಗಿದ್ರು ಪರಿಸರದ ಮಟ್ಟಿಗೆ ಬಹಳ ಹಠಮಾರಿ ವಸ್ತುಗಳು. ಪಾಲಿಇಥಿಲೀನಿನ ನಂತರ ನಮ್ಮೂರ ಕಸದಲ್ಲಿ ಅತಿಯಾಗಿ ಕಾಣುವ ಪ್ಲಾಸ್ಟಿಕ್ಗಳು, ಇವುಗಳಿಗೆ ಮೂಲವಾದ ವಸ್ತು ಸ್ಟೈರೀನು. ಸ್ಟೈರೀನಿನ ಪಾಲಿಮರೇ ಪಾಲಿಸ್ಟೈರೀನು. ಪಾಲಿಇಥಿಲೀನ್ನಂತೆಯೇ ಸ್ಟೈರೀನ್ ಕೂಡ ಬಹುರೂಪಿ. ಮದುವೆ ಮನೆಯಲ್ಲಿ ಕೊಡುವ ತಿಳ್ಳಗೆ ಬೆಳ್ಳಗೆ ಸ್ವಲ್ಪ ಜೋರಾಗಿ ಒತ್ತಿದ್ರೆ ಹರಿದು ಹೋಗುವ ನೀರು ಕುಡಿಯುವ ಕಪ್ಪಿನಲ್ಲಿ ಇರುವ ಒಂದು ಬಗೆಯ ಪಾಲಿಸ್ಟೈರೀನು. ವಧುವರರಿಗೆ ಕಾಣಿಕೆ ಎಂದು ತಂದುಕೊಟ್ಟ ಮಿಕ್ಸಿಯೋ ಗ್ರೈಂಡರು, ಅಪ್ಪ ಅಮ್ಮ ಕೊಡಿಸಿದ ರೆಫ್ರಿಜರೇಟರು ಮನೆ ತಲುಪುವುದು ಪಾಲಿಸ್ಟೈರೀನನ್ನ ಹೊತ್ತುಕೊಂಡೆ. ಸ್ಮಾರ್ಟ್ಫೋನ್ನಂತಹ ವಸ್ತುಗಳಿಗೆ ಸಾಗಾಟದ ಹೊಡೆತ ಬಡಿತಗಳು ತಾಕದಿರಲಿ ಎಂದು ಬೆಳ್ಳಗಿನ ರಂಧ್ರಭರಿತ ತೆಳ್ಳನೆಯ ಶೀಟ್ ಅನ್ನು ಹೊದಿಸಿರುವುದನ್ನ ನೋಡಿರ್ತೀರಿ. ಇದು ಕೂಡ ಪಾಲಿಸ್ಟೈರೀನು. ಮಿಕ್ಸಿ ಗ್ರೈಂಡರ್ನ ದೇಹದಲ್ಲಿರುವ ಗಟ್ಟಿ ಪ್ಲಾಸ್ಟಿಕ್ ಏನೆಂದ್ಕೊಂಡಿರಿ, ಅದು ಕೂಡ ಪಾಲಿಸ್ಟೈರೀನದ್ದೇ ವಸ್ತು. ಜೊತೆಗೆ ಒಂದಿಷ್ಟು ನೈಟ್ರೋಜನ್ ಹಾಗೂ ಬ್ಯೂಟಾಡೈನ್ ಎನ್ನುವ ರಾಸಾಯನಿಕಗಳು ಕೂಡಿಕೊಂಡು ಆದ ಅಸೆಟೋನೈಟ್ರೈಲ್ ಬ್ಯೂಟಾಡೈನ್ ಸ್ಟೈರೀನ್ ಅರ್ಥಾತ್ ಎಬಿಎಸ್ ಪ್ಲಾಸ್ಟಿಕ್. ಎಬಿಎಸ್ ಬಾಡಿ ಇರುವ ಸಾಧನೆ ಎಂದ್ರೆ ಅದರಲ್ಲಿ ಸ್ಟೈರೀನ್ ಇದೆ ಎಂದು ಅರ್ಥ. ಸ್ಟೈರೀನ್ ಅನ್ನ ಬೆಂಜಿನ್ನಿಂದಲೇ ತಯಾರಿಸುತ್ತಾರೆ. ಮೂಲತಃ ಬೆಂಜಿನ್ ಒಂದು ದ್ರವ. ಸಾವಯವ ವಸ್ತುಗಳಲ್ಲಿ ಇದಕ್ಕೆ ವಿಶೇಷ ಗೌರವ, ಏಕೆಂದ್ರೆ ಇದು ಇಥಿಲೀನು ಮೀಥೇನ್ಗಳಂತೆ ಉದ್ದುದ್ದನೆಯ ಅಣುವಲ್ಲ, ಒಂದು ವರ್ತುಲಾಕಾರದ ಅಣು. ಸ್ಟೈರೀನು ಇದರಿಂದ ಪಡೆದ ಇನ್ನೊಂದು ರಾಸಾಯನಿಕ ಅಷ್ಟೇ.

ಕೂಡ ಒಂದು. ನಮ್ಮ ದೇಶಕ್ಕೆ ರಬ್ಬರ್ ಬರಲು ಇದೇ ಯುದ್ದ ಕಾರಣ. ಒಂದೆಡೆಯಿಂದ ರಬ್ಬರ್ ದೊರೆಯದಿದ್ದಾಗ ನಮ್ಮನ್ನ ಆಳ್ತಾ ಇದ್ದ ಬ್ರಿಟಿಷರು ಅದನ್ನು ತಂದು ನೆಟ್ಟರು. ನಮ್ಮ ದೇಶದಲ್ಲಿ ರಬ್ಬರ್ ಉದ್ಯಮ ಆರಂಭವಾಯಿತು. ಎರಡನೆಯ ವಿಶ್ವಯುದ್ಧದ ಸಮಯದಲ್ಲಿ ರಬ್ಬರಿಗೆ ಅಪಾರ ಬೇಡಿಕೆ ಬಂತು. ಯುದ್ದ ವಾಹನಗಳಿಗೆ ಬೇಕಾದ ಚಕ್ರಗಳನ್ನು ತಯಾರಿಸಲು ಸೈನಿಕರಿಗೆ ತೇವವಾಗದ ಹಾಸಿಗೆ, ಬೂಟು, ದಿರಿಸುಗಳನ್ನು ತಯಾರಿಸಲು ಇತ್ಯಾದಿಗಳಿಗೆ ರಬ್ಬರ್ ಬೇಕಿತ್ತು. ಅದರ ಸರಬರಾಜು ಕಡಿಮೆ ಆದಾಗ ಪರ್ಯಾಯವಾದೊಂದು ವಸ್ತುವಿಗಾಗಿ ಹುಡುಕಾಟ ಆರಂಭವಾಯಿತು. ಅಂತಹ ಸಂದರ್ಭದಲ್ಲಿ ಕೈಗೆಟಕಿದ ವಸ್ತುವೆ ಸ್ಟೇರಿನು. ಬೆಂಜಿನ್ನ ಜೊತೆಗೆ ಇಥಿಲಿನ್ನ ಸೇರಿಸಿದ್ರೆ ಎರಡು ಸಂಯೋಗವಾಗಿ ವೃತ್ತಾಕಾರದ ಅಣುವಿಗೆ ಒಂದು ಹೈಡ್ರೋಜನ್ ಕಳೆದುಕೊಂಡು ಜೋಡಿಯಾದ ಇಥಿಲಿನ್ನ ಬಾಲ ಇರುವಂತಹ ಸ್ಟೈರಿನ್ ಉತ್ಪತ್ತಿಯಾಗುತ್ತದೆ. ಇದೊಂದು ರೀತಿ ಕಿವಿಯೋಲೆ, ಜುಮ್ಕಿ ಅಥವಾ ಲೋಲಾಕಿನಂತೆ ಎನ್ನೋಣ. ಸ್ಟೈರಿನ್ ಜುಮ್ಕಿಯ ಕೊಂಡಿಗಳನ್ನು ಒಂದಕ್ಕೊಂದು ಸೇರಿಸಿದ್ರೆ ಪಾಲಿಸ್ಟೈರಿನ್ ತಯಾರು. ಎಷ್ಟು ಜುಮ್ಕಿಗಳನ್ನ ಜೋಡಿಸ್ತೀರಿ, ಅದರೊಟ್ಟಿಗೆ ಇನ್ನೇನು ಮುತ್ತು ಹವಳಗಳನ್ನ ಸೇರಿಸ್ತೀರಿ ಎನ್ನುವುದರ ಮೇಲೆ ಅಂತಿಮವಾಗಿ ತಯಾರಾಗುವ ಜುಮ್ಕಿಯ ಮಾಲೆ ಪಾಲಿಸ್ಟೈರಿನ್ನ ಸ್ವರೂಪ ಇರುತ್ತದೆ. ಸಾಮಾನ್ಯವಾಗಿ ಸ್ಟೈರಿನ್ ಕುದಿಸಿದಾಗ ಅದು ಮತ್ತೊಂದು ಹೈಡ್ರೋಜನ್ ಪರಮಾಣುವನ್ನು ಕಳೆದುಕೊಂಡು ರಬ್ಬರ್ನಂತಹ ವಸ್ತುವಾಗುತ್ತದೆ. ಇದೇ ಪಾಲಿಸ್ಟೈರಿನ್ ತಯಾರಾಗಲು ಬಳಸುವ ಮೂಲ ವಸ್ತು. ಯುದ್ಧದ ಸಮಯದಲ್ಲಿ ಇದನ್ನ ಕೃತಕ ರಬ್ಬರ್ ಎಂದು ಹೇಳಿ ವ್ಯಾಪಕವಾಗಿ ತಯಾರಿಸಿ ಬಳಸ್ತಾ ಇದ್ರು. ಆದರೆ ಯುದ್ಧ ಮುಗಿದ ಮೇಲೆ ಸ್ಟೈರಿನ್ನ ಬೇಡಿಕೆ ಕಡಿಮೆಯಾಯಿತು. ಕೃತಕ ರಬ್ಬರ್ ತಯಾರಿಸುವ ರಾಸಾಯನಿಕ ಕಾರ್ಖಾನೆಗಳು ಬೀಗ ಹಾಕುವ ಸ್ಥಿತಿ ಬಂತು. ಆಗ ತಯಾರಾಗಿದ್ದೇ ಪಾಲಿಸ್ಟೈರಿನ್. ಪಾಲಿಸ್ಟೈರಿನ್ನ ತಯಾರಿಕೆ ಸುಲಭವು. ಅದಕ್ಕೆ ಬೇಕಾದ ಬೆಂಜಿನ್ ಮತ್ತು ಇಥನಾಲ್ಗಳು ಸುಲಭವಾಗಿ ದೊರೆತಾ ಇದ್ದುದರಿಂದಲೂ ಈ ಪ್ಲಾಸ್ಟಿಕ್ ಬಲು ಜನಪ್ರಿಯವಾಯಿತು ಎನ್ನಬಹುದು. ಇದನ್ನ ಸ್ವಲ್ಪ ಬಿಸಿ ಮಾಡಿ ಒತ್ತಿ ಬೇಕಾದ ಆಕಾರಕ್ಕೆ ತಿದ್ದಬಹುದು. ನೀರಿನ ಲೋಟಗಳನ್ನು ತಯಾರಿಸುವುದು ಹೀಗೆ: ಹಾಳೆಗಳನ್ನ ಬಿಸಿ ಮಾಡಿದ ಅಚ್ಚಿನ ಮೇಲೆ ಹಾಸಿ ಒತ್ತಿ ಲೋಟಗಳ ಆಕಾರವನ್ನು ನೀಡುತ್ತಾರೆ. ಈ ಬಗೆಯಲ್ಲಿ ಪಾಲಿಸ್ಟೈರಿನನ್ನ ಯಾವುದೇ ಆಕಾರಕ್ಕೂ ತಿದ್ದಬಹುದು. ಇದು ನೀರು ಹೀರಿಕೊಂಡು ತೇವವಾಗದ ಸ್ವಲ್ಪ ಮಟ್ಟಿಗೆ ಪಾರದರ್ಶಕವಾದ ಹಾಳೆ. ಹಬೆಯ ಉಷ್ಣತೆಯಲ್ಲಿ ಇದು ಮೆತ್ತಗಾಗಿ ಬಿಡುತ್ತದೆ. ಸ್ವಲ್ಪ ಹೆಚ್ಚು ಬಿಸಿಲು ಬಿದ್ದರೆ ಸೀಳಿ ಹೋಗುವಷ್ಟು ಬಿರುಕಲು ವಸ್ತು. ಹೀಗಾಗಿ ಇದನ್ನ ಬೀದಿ ಬದಿಯಲ್ಲಿ ಮಾರುವ ಸಣ್ಣ ಪುಟ್ಟ ವಸ್ತುಗಳನ್ನ ಪ್ಯಾಕ್ ಮಾಡುವ ಡಬ್ಬಿಯನ್ನ ತಯಾರಿಸಲು ಬಳಸುವುದು ವಾಡಿಕೆ. ಸ್ಟೇರಿನು ಜೊತೆಗೆ ಬೇರೆ ವಸ್ತುವನ್ನು ಕೂಡಿಸಿ ಕಾಯಿಸಿದಾಗ ಇನ್ನೂ ಹೊಸ ವಸ್ತುಗಳು ತಯಾರಾಗ್ತವೆ. ಉದಾಹರಣೆಗೆ ನೈಟ್ರೋಜನ್ ಭರಿತ ಸಾವಯವ ವಸ್ತುಗಳು. ರಬ್ಬರ್ನಲ್ಲಿರುವ ಬಬ್ಯುಟಾಡಾಯಿನ್ ಎನ್ನುವ ವಸ್ತುವಿನ ದ್ರಾವಣವನ್ನು ಮಿಶ್ರ ಮಾಡಿ ಅದರೊಳಗೆ ಸ್ಟೇರಿನ್ ಅನ್ನ ಸೇರಿಸಿದ್ರೆ ಅಸಿಟೋನೈಟ್ರೈಲ್ ಬ್ಯೂಟಾಡಾಯಿನ್ ತಯಾರಾಗ್ತದೆ. ಇದಕ್ಕೆ ಪಾಲಿಮರ್ ಆಗುವ ಸ್ಟೈರಿನು ಲೋಲಾಕು ಸರಪಳಿ ಹಂದರ ಒದಗಿಸುತ್ತದೆ. ಹೀಗೆ ಗಟ್ಟಿಯಾದೊಂದು ಪ್ಲಾಸ್ಟಿಕ್ ತಯಾರಾಗ್ತದೆ. ಈ ಮಿಶ್ರ ದ್ರವವು ಗಟ್ಟಿಯಾಗುವುದಕ್ಕೂ ಮೊದಲೇ ನಿರ್ದಿಷ್ಟ ಅಚ್ಚುಗಳಲ್ಲಿ ಎರಕ ಹೊಯ್ಯಬಹುದು. ಮಿಕ್ಸಿಯ ದೇಹವನ್ನು ತಯಾರಿಸಬಹುದು. ಎಬಿಎಸ್ ಪ್ಲಾಸ್ಟಿಕ್ ನೀರು ಹೀರಿಕೊಂಡು ಒದ್ದೆಯಾಗುವುದಿಲ್ಲ. ಮಿಕ್ಸಿ ಒರೆಸಲು ಅನುಕೂಲ. ಲೋಹದ ಮೋಟರ್ನಂತೆ ತುಕ್ಕು ಹಿಡಿಯುವುದಿಲ್ಲ. ಒಳಗಿನ ವಿದ್ಯುತ್ತಿನ ಸರ್ಕ್ಯೂಟ್ಗಳಲ್ಲಿ ಹರಿಯುವ ಕರೆಂಟ್ ನಿಮಗೆ ತಾಗದಂತೆ ಕಾಯುವ ಆವಾಕ ವಸ್ತು ಕೂಡ. ಹೀಗಾಗಿ ಸ್ಟೈರಿನ್ನ ಈ ವಸ್ತು ವ್ಯಾಪಕವಾಗಿ ಬಳಕೆಯಾಗುತ್ತದೆ. ಸ್ಟೈರಿನ್ನ ಜೊತೆಗೆ ಇದೇ ರೀತಿಯಲ್ಲಿ ಗಾಜಿನ ಎಳೆಗಳನ್ನು, ಇತರೆ ಪಾಲಿಮರ್ಗಳ ನಾರುಗಳನ್ನು ಸೇರಿಸಿ ಬಳಸುವ ಅಥವಾ ಗಟ್ಟಿಯಾದ ಪ್ಲಾಸ್ಟಿಕ್ ಅನ್ನು ತಯಾರಿಸಬಹುದು. ಎಲ್ಇಡಿ ಬಲ್ಬ್ಗಳ ಪಾರದರ್ಶಕವಾದ ಹೊರಕವಚ, ಸೈಕಲ್ಗಳ ಮಡ್ಗಾರ್ಡ್, ಇಲೆಕ್ಟ್ರಿಕ್ ಸ್ಕೂಟರ್ನ ಹಗುರವಾದ ದೇಹ, ಅಗ್ಗದ ಆಟಿಕೆಗಳಲ್ಲಿಯೂ ಪಾಲಿಸ್ಟೈರಿನ್ ಇರುತ್ತದೆ. ಸ್ಟೈರಿನು ಕ್ಯಾನ್ಸರ್ ಉಂಟು ಮಾಡಬಲ್ಲದು ಎನ್ನುವ ಕಾರಣದಿಂದ ಇಂತಹ ವಸ್ತುಗಳನ್ನು ಮಕ್ಕಳಿಗೆ ಆಡಲು ಕೊಡಬೇಡಿ ಎಂದು ಸಲಹೆಯೂ ಮಾಡುತ್ತಾರೆ. ಬಿಸಿಲಿಗೆ ತೆರೆದಿಟ್ಟರೆ ಪಾಲಿಸ್ಟೈರಿನ್ನ ಪ್ಲಾಸ್ಟಿಕ್ಗಳು ಬಿರುಕು ಬಿಡುತ್ತವೆ. ಪಾಲಿಸ್ಟೈರಿನ್ನ ಮರುರೂಪಣೆ ಅರ್ಥಾತ್ ರೀಸೈಕ್ಲಿಂಗ್ ಕೂಡ ಸುಲಭವಲ್ಲ. ಮಿಕ್ಸಿ ಕಂಪ್ಯೂಟರ್ಗಳ ದೇಹ ಭಾಗಗಳನ್ನು ಸಂಗ್ರಹಿಸಿ ಮರುರೂಪಿಸಲು ಬಳಸುವ ಆಯೋಜನೆಗಳಿವೆ. ಆದರೆ ಈ ಪ್ಲಾಸ್ಟಿಕ್ ಎಷ್ಟು ಅಗ್ಗ ಅಂದರೆ ಹಳೆ ಪ್ಲಾಸ್ಟಿಕ್ನಿಂದ ತಯಾರಿಸಿದ ಹೊಸ ವಸ್ತು ದುಬಾರಿ ಎನಿಸಿಬಿಡುತ್ತದೆ. ರಾಸಾಯನಿಕವಾಗಿ ಕಷ್ಟವಾಗದಿದ್ರೂ ರದ್ದಿಯನ್ನ ಸಂಗ್ರಹಿಸಿ ವೆಚ್ಚವೇ ದುಬಾರಿಯಾಗಿ ಮರುರೂಪಿಸಿದ ಪ್ಲಾಸ್ಟಿಕ್ ಹೆಚ್ಚು ದುಬಾರಿಯಾಗುತ್ತದೆ. ಹೀಗಾಗಿ ಈ ಪ್ಲಾಸ್ಟಿಕ್ಗಳನ್ನ ಯಾರೂ ರದ್ದಿಯಲ್ಲಿಯೂ ಸಂಗ್ರಹಿಸುವುದಿಲ್ಲ. ಸ್ಟೈರಿನು ವಸ್ತುಗಳ ಕಸದ ಸಮಸ್ಯೆಯನ್ನ ಪರಿಹರಿಸಲು ಒಂದೇ ಉಪಾಯ: ಇವುಗಳ ಬಳಕೆಯನ್ನ ಕಡಿಮೆ ಮಾಡುವುದು. ಅದರಲ್ಲಿಯೂ ನೀರಿನ ಲೋಟಗಳಂತಹ ಒಮ್ಮೆ ಬಳಸಿ ಬಿಸಾಡುವ ವಸ್ತುಗಳನ್ನ ಬಳಸದೇ ಇರುವುದು ಉಚಿತ. ಇನ್ನು ಇತರೆ ಪ್ಲಾಸ್ಟಿಕ್

0: ಪುಸ್ತಕಗಳನ್ನ ಸಂಗ್ರಹಿಸಿಟ್ಟು ವಿಂಗಡಿಸಿ ಮಾರುವುದು ಉಚಿತ. ಆದರೆ ಅಷ್ಟು ತಾಳ್ಮೆ, ಸಮಯ ಮತ್ತು ಅರಿವು ನಮಗೆ ಇರಬೇಕಲ್ಲ.
1: ನಿಮಗೆ ಗೊತ್ತೇ, ಮೊತ್ತ ಮೊದಲ ನುಂಗಬಹುದಾದ ಮಲಗುಳಿಕೆ ರೆಡಿಯಾಗಿದೆ. ಇದರ ಬಳಕೆಗೆ ಅಮೆರಿಕದಲ್ಲಿ ಒಪ್ಪಿಗೆಯೂ ಸಿಕ್ಕಿದೆಯಂತೆ. ವೋಸ್ಟ್ ಎನ್ನುವ ಹೆಸರಿನ ಈ ಗುಳಿಕೆಯಲ್ಲಿ ಹೊಟ್ಟೆಯನ್ನ ಕೆಡಿಸಿ ಬೇದಿ, ನೋವು ಮೊದಲಾದ ತೊಂದರೆಯನ್ನುಂಟು ಮಾಡುವ ಕ್ಲಾಸ್ಟ್ರಿಡಿಯಾಡಿಸ್ ಡಿಫಿಸಿಲ್ ಎನ್ನುವ ಬ್ಯಾಕ್ಟೀರಿಯಾದ ಸೋಂಕನ್ನು ತಡೆಯುವ ಜೀವಂತ ಬ್ಯಾಕ್ಟೀರಿಯಾಗಳಿವೆ. ಇವು ಕರುಳಿನಲ್ಲಿ ಬೆಳೆದು ಕ್ಲಾಸ್ಟ್ರಿಡಿಯಾಡಿಸ್ ಬೆಳೆಯದಂತೆ ತಡೆಯೊಡ್ಡುತ್ತವಂತೆ. ಗುಳಿಕೆಯಲ್ಲಿರುವ ಬ್ಯಾಕ್ಟೀರಿಯಾಗಳನ್ನು ಆರೋಗ್ಯವಂತರ ಮಲದಿಂದ ಸಂಗ್ರಹಿಸಿ ಗುಳಿಕೆಯಲ್ಲಿ ಸೇರಿಸಲಾಗಿದೆ.
2: ಲೀಗಲ್ ಸಾಹಸಯಾನ. ಸುಪ್ರಸಿದ್ಧ ಜೀವಿ ವಿಜ್ಞಾನಿ ಚಾರ್ಲ್ಸ್ ಡಾರ್ವಿನ್ 200 ವರ್ಷಗಳ ಹಿಂದೆ ಬೀಗಲ್ ಹಡಗಿನಲ್ಲಿ ವಿಶ್ವ ಪರ್ಯಟನೆ ಮಾಡಿದಾಗ ಕಂಡು ದಾಖಲಿಸಿದ್ದ ವೈಜ್ಞಾನಿಕ ಸಂಗತಿಗಳ ಟಿಪ್ಪಣಿಗಳ ಅನುವಾದ. ಸಂಚಿಕೆ 177. ಏಪ್ರಿಲ್ 1, ಹಿಂದೂ ಮಹಾಸಾಗರದಲ್ಲಿ ಸುಮಾತ್ರಾದ ಪಶ್ಚಿಮ ತೆರೆದಿಂದ ಸುಮಾರು 600 ಮೈಲಿ ದೂರದಲ್ಲಿದ್ದ ಕೀಲಿಂಗ್ ಅಥವಾ ಕೋಕೋಸ್ ದ್ವೀಪಗಳೆಂದು ಹೆಸರಾದ ದ್ವೀಪಗಳನ್ನು ಬಂದು ತಲುಪಿದೆವು. ಇಲ್ಲಿಗೆ ಬರುವಾಗ ಸಮೀಪದಲ್ಲಿಯೇ ಇದ್ದ ಕಡಿಮೆ ಎತ್ತರದ ಭೂಶಿರದಂತೆಯೇ ಹವಳದ ದಿಬ್ಬಗಳಿಂದ ರೂಪುಗೊಂಡ ಅಟಾಲ್ಗಳಲ್ಲಿ ಇದು ಒಂದು. ಹಡಗು ನೀರ್ಗಾಲುವೆಯ ಮೂತಿ ತಲುಪಿದಾಗ ಮಿಸ್ಟರ್ ಲೈಸಕ್ ಎನ್ನುವ ಇಲ್ಲಿನ ಇಂಗ್ಲಿಷ್ ನಿವಾಸಿ ದೋಣಿಯಲ್ಲಿ ಬಂದ. ಇಲ್ಲಿನ ನಿವಾಸಿಗಳ ಚರಿತ್ರೆಯನ್ನು ಕೆಲವೇ ಪದಗಳಲ್ಲಿ ಹೇಳುವುದಾದರೆ ಹೀಗೆ ಹೇಳಬಹುದು. ಸುಮಾರು 9 ವರ್ಷಗಳ ಹಿಂದೆ ಮಿಸ್ಟರ್ ಹೇರ್ ಎನ್ನುವ ನಿಷ್ಪ್ರಯೋಜಕನೊಬ್ಬ ಈಸ್ಟ್ ಇಂಡಿಯಾದ ಮಲಯ ಭೂಶಿರ ಪ್ರದೇಶದಿಂದ ಕೆಲವು ಗುಲಾಮರನ್ನು ಇಲ್ಲಿಗೆ ಕರೆತಂದಿದ್ದ. ಈಗ ಅವರ ಸಂಖ್ಯೆ ಮಕ್ಕಳನ್ನು ಸೇರಿಸಿ 100ಕ್ಕೂ ಹೆಚ್ಚಾಗಿದೆ. ಅದಾದ ಸ್ವಲ್ಪ ನಂತರ ಕ್ಯಾಪ್ಟನ್ ರಾಸ್ ಎಂಬಾತ ತನ್ನ ಕುಟುಂಬ ಹಾಗೂ ಸರಕುಗಳ ಜೊತೆಗೆ ಇಲ್ಲಿಯೇ ನೆಲೆಸಲು ಬಂದ. ಈತ ಯಾವುದೋ ಸರಕಿನ ಹಡಗಿನಲ್ಲಿ ಪಯಣಿಸುತ್ತಿದ್ದಾಗ ಈ ದ್ವೀಪಕ್ಕೆ ಹಿಂದೊಮ್ಮೆ ಭೇಟಿ ನೀಡಿದ್ದನಂತೆ. ಮಿಸ್ಟರ್ ಲೈಸ್ಕ್ ಹಡಗಿನಲ್ಲಿ ಈತನ ಜೊತೆಗಾರನಾಗಿದ್ದ. ಮಿಸ್ಟರ್ ಹೇರ್ ಜೊತೆಗೆ ನೆಲೆಸಿದ್ದ ಮಲಯ ಗುಲಾಮರು ಸ್ವಲ್ಪ ಕಾಲದ ನಂತರ ಓಡಿ ಹೋಗಿ ಮಿಸ್ಟರ್ ರಾಸ್ ಜೊತೆ ಸೇರಿಕೊಂಡರು. ಹೀಗಾಗಿ ಮಿಸ್ಟರ್ ಹೇರ್ ಅಲ್ಲಿಂದ ಕಾಲು ತೆಗೆಯಬೇಕಾಯಿತು. ಈ ಮಲಯನ್ನರು ಈಗ ಸ್ವತಂತ್ರರಾಗಿ ಬಿಟ್ಟಿದ್ದಾರೆ. ಅವರ ಮಟ್ಟಿಗೆ ಸ್ವತಂತ್ರರೇ ಆಗಿದ್ದರೂ ಉಳಿದ ವಿಷಯಗಳಲ್ಲಿ ಇನ್ನೂ ಗುಲಾಮರೇ. ಒಂದರಿಂದ ಇನ್ನೊಂದು ದ್ವೀಪಕ್ಕೆ ಹೀಗೆ ಹೊತ್ತೊಯ್ದದ್ದರಿಂದ, ಅತೃಪ್ತರಾಗಿಯೋ ಅಥವಾ ಸರಿಯಾದ ನಿರ್ವಹಣೆ ಇಲ್ಲದ್ದರಿಂದಲೋ ಸಿರಿವಂತಿಕೆ ಅಷ್ಟೇನಿಲ್ಲ. ಇಲ್ಲಿ ಹಂದಿಯ ಹೊರತಾಗಿ ಬೇರೆ ಯಾವ ಸಾಕುಪ್ರಾಣಿಯೂ ಇಲ್ಲ. ತೆಂಗು ಇಲ್ಲಿನ ಪ್ರಮುಖ ಬೆಳೆ. ಇಡೀ ಪ್ರದೇಶದ ಸಿರಿವಂತಿಕೆಯೆಲ್ಲವೂ ಈ ಒಂದು ಮರವನ್ನೇ ಅವಲಂಬಿಸಿದೆ. ತೆಂಗಿನಕಾಯಿ ಹಾಗೂ ಕೊಬ್ಬರಿ ಮಾತ್ರ ರಫ್ತಾಗುವ ಸರಕುಗಳು. ಇವನ್ನು ಸಿಂಗಾಪುರ್ ಮತ್ತು ಮಲೇಷಿಯಾಗೆ ಕೊಂಡೊಯ್ಯುತ್ತಾರೆ. ಅಲ್ಲಿ ಇವನ್ನು ತುರಿದ ಸಾಂಬಾರು, ಪಲ್ಯ ಮಾಡಲು ಬಳಸುತ್ತಾರೆ. ಕೊಬ್ಬಿನಿಂದ ತುಂಬಿದ ಇಲ್ಲಿನ ಹಂದಿಗಳಿಗೂ, ಬಾತು ಮತ್ತು ಕೋಳಿಗಳಿಗೂ ತೆಂಗೇ ತಿನಿಸು. ಇಲ್ಲಿರುವ ಒಂದೇ ಒಂದು ದೊಡ್ಡ ನೆಲದ ಇಡಿಗೂ ಕೂಡ ಈ ಉಪಯುಕ್ತ ಬೆಳೆಯನ್ನು ಒಡೆದು ತಿನ್ನುವ ಸಾಮರ್ಥ್ಯವನ್ನು ನಿಸರ್ಗ ಒದಗಿಸಿದೆ. ವೃತ್ತಾಕಾರದ ಈ ಲಗೂನಿನಂತಹ ದ್ವೀಪದ ಹವಳದ ಗೋಡೆಗಳು ಉದ್ದಕ್ಕೂ ಬಹುತೇಕವಾಗಿ ಉದ್ದುದ್ದನೆಯ ಕಿರು ದ್ವೀಪಗಳಂತಿವೆ. ಉತ್ತರದ ಬದಿಯಲ್ಲಿರುವ ಒಂದು ಕಿರು ಸಂಧಿಯ ಮೂಲಕ ನಾವೆಗಳು ಒಳಸಾಗಿ ಲಂಗರು ಹಾಕಬಹುದು. ಪ್ರವೇಶಿಸಿದ ಕೂಡಲೇ ಕಾಣುವ ಇಲ್ಲಿನ ನೋಟ ಸ್ವಾರಸ್ಯಕರವೂ ಹೌದು, ಸುಂದರವೂ ಹೌದು. ಸುತ್ತಲಿನ ಬಣ್ಣಗಳ ಹೊಳಪಿಗೆ ತಕ್ಕಂತೆ ಇದರ ಸೌಂದರ್ಯ ತೋರುತ್ತದೆ. ಆಳವಾದ ನಿಚ್ಚಳವಾಗಿ ಅಲುಗಾಡದೆ ನಿಂತ ಲಗೂನಿನ ನೀರು ಬಹುತೇಕ ಬಿಳಿಯ ಮರಳಿನ ಮೇಲೆ ಹರಡಿಕೊಂಡಿದೆ. ನೆತ್ತಿಯ ಮೇಲೆ ಸೂರ್ಯನ ಪ್ರಕಾಶವಿದ್ದಾಗ ಹಚ್ಚನೆಯ ಹಸುರಾಗಿ ಹೊಳೆಯುತ್ತದೆ. ಈ ಹೊಳೆಯುವ ಜಲಾಶಯದ ಅಗಲವೇ ಹಲವಾರು ಮೈಲುಗಳಾಗಿದ್ದು ಎಲ್ಲ ಬದಿಯಲ್ಲಿಯೂ ಒಂದೋ ದಟ್ಟನೀಲಿಯ ಸಾಗರದ ಅಲೆಗಳಿಂದ ಎದ್ದು ಬಂದ ಬೆಳ್ಳಗಿನ ನೆರೆತೆರೆಗಳಿಂದ ಇಲ್ಲವೇ ಒಂದೇ ಮಟ್ಟದಲ್ಲಿರುವ ತೆಂಗಿನ ಮರಗಳ ಶಿರಗಳೇ ತುಂಬಿರುವ ಸ್ವರ್ಗವೋ ಎನ್ನುವ ನೋಟ ಕಾಣುತ್ತದೆ. ಲಗೂನಿನಲ್ಲಿರುವ ಹಚ್ಚ ಹಸಿರು ನೀರನ್ನು ಅಲ್ಲಿ ಬೆಳೆದಿರುವ ಹವಳದ ದಿಬ್ಬಗಳು ಕಪ್ಪಗಾಗಿಸಿರುವುದಕ್ಕೆ ವ್ಯತಿರಿಕ್ತವಾಗಿ ಅಚ್ಚ ನೀಲಿ ಬಣ್ಣದ ಆಕಾಶದಲ್ಲಿ ಅಲ್ಲೊಂದು ಇಲ್ಲೊಂದರಂತೆ ತೇಲುವ ಬೆಳ್ಳಿ ಮೋಡಗಳಿವೆ. ಮರುದಿನ ಬೆಳಗ್ಗೆ ಹಡಗು ಲಂಗರು ಹಾಕಿದ ನಂತರ ನಾನು ಡೈರೆಕ್ಷನ್ ದ್ವೀಪದ ಕಡಲ ತೀರದಲ್ಲಿ ನಡೆದೆ. ಇಲ್ಲಿರುವ ನೆಲ 100 ಗಜದಷ್ಟು ಅಗಲವಿರಬಹುದಷ್ಟೇ. ಲಗೋಲಿನ ಬದಿಯಲ್ಲಿ ಒಂದು ಬೆಳ್ಳಗಿನ ಸುಣ್ಣದ ತಿರವಿದೆ. ಇದರಿಂದ ಪ್ರತಿಫಲಿಸಿದ ಬಿಸಿಲು ಬಹಳ ಬೇಗೆ ಎನಿಸಿತ್ತು. ನೆಲದ ಇನ್ನೊಂದು ತೀರದಲ್ಲಿ ಅಗಲವಾಗಿ ಸಪಾಟಾದ ಹವಳದ ಕೊಲ್ಲೊಂದು ತೆರೆದ ಸಮುದ್ರದ ಅಬ್ಬರವನ್ನು ಕುಗ್ಗಿಸುವಂತಿತ್ತು. ಲಗೂನಿನ ಬಳಿಯಲ್ಲಿ ಬಿಳಿಯ ಮರಳು ಇರುವಲ್ಲಿಯಷ್ಟೇ ನೆಲದಲ್ಲಿ ದುಂಡಗಿನ ಹವಳದ ತುಣುಕುಗಳು ತುಂಬಿದ್ದುವು. ಇಂತಹ ಸಡಿಲವಾದ ಒಣಕಲ್ಲಿನ ಕಣಗಳಂತಹ ಮಣ್ಣಿನಲ್ಲಿ ಕೇವಲ ಈ ಉಷ್ಣವಲಯದ ಪ್ರದೇಶಗಳ ಹವೆಯಷ್ಟೇ ಸಸ್ಯರಾಶಿಯನ್ನು ಬೆಳೆಸಬಹುದು. ಇಲ್ಲಿನ ಕೆಲವು ಪುಟ್ಟ ದ್ವೀಪಗಳಲ್ಲಿ ಪುಟ್ಟ ಹಾಗೂ ದೊಡ್ಡದಾದ ತೆಂಗಿನ ಮರಗಳು ಒಂದಿನ್ನೊಂದರ ಬೆಳವಣಿಗೆಗೆ ಅಡ್ಡವಾಗದಂತೆ ಸಮವಾಗಿ ಬೆಳೆದು ಕಾಡುಗಳಂತಾಗಿದ್ದುದು ನೋಡಲು ಸುಂದರವಾಗಿತ್ತು. ಇವೆಲ್ಲ ಸ್ವರ್ಗದ ನೆಲೆಗಳಿಗೆ ಬಿಳಿಯ ಮರಳಿನ ಅಂಚು ಹಾಸಿತ್ತು. ನಾನೀಗ ಈ ದ್ವೀಪಗಳ ನೈಸರ್ಗಿಕ ಚರಿತ್ರೆಯನ್ನೊಂದಿಷ್ಟು ಹೇಳುವೆ. ಈ ಬಗ್ಗೆ ವಿವರಣೆಗಳು ಇಲ್ಲ ಎನ್ನುವುದೇ ಸ್ವಾರಸ್ಯಕರ. ಇಲ್ಲಿರುವ ಎಲ್ಲ ಕಾಡು ಕೂಡ ತೆಂಗಿನ ಮರದ್ದು ಎಂದು ಮೊದಮೊದಲಿಗೆ ಅನಿಸುತ್ತದೆ. ಆದರೆ ಇಲ್ಲಿ ಇನ್ನೂ ಐದಾರು ಬೇರೆ ಮರಗಳೂ ಇವೆ. ಇವುಗಳಲ್ಲಿ ಒಂದು ಬಲು ದೊಡ್ಡ ಗಾತ್ರದ್ದಾಗಿ ಬೆಳೆಯುತ್ತದೆ. ಆದರೆ ಅದೆಷ್ಟು ಮೃದುವಾದ ಮರವೆಂದರೆ ಸಂಪೂರ್ಣ ನಿಷ್ಪ್ರಯೋಜಕ ಮರ. ಇನ್ನೊಂದು ದಾವೆಗಳನ್ನು ಮಾಡಲು ಒಳ್ಳೆಯ ಮರವನ್ನು ಒದಗಿಸುತ್ತದೆ. ಇವುಗಳ ಹೊರತಾಗಿ ಬೇರೆ ಸಸ್ಯಗಳ ಸಂಖ್ಯೆ ಬಹಳ ಮಿತವಷ್ಟೇ ಅಲ್ಲ. ಅವು ನಿರ್ಲಕ್ಷಿಸಬಹುದಾದ ಕಳೆ ಗಿಡಗಳು. ನಾನು ಇಲ್ಲಿ ಸಂಗ್ರಹಿಸಿದವುಗಳಲ್ಲಿ 20 ಪ್ರಭೇದಗಳಿವೆ. ಇಲ್ಲಿನ ಸಸ್ಯ ರಾಶಿಯನ್ನೆಲ್ಲ ನಾನು ಪೂರ್ಣವಾಗಿ ಸಂಗ್ರಹಿಸುತ್ತೇನೆ. ಆದರೂ ಒಂದಾದರೂ ಶಿಲಾವಲ್ಕವಾಗಲಿ ಬೂಸ್ಟ್ ಜೀವಿಯಾಗಲಿ ಇದರಲ್ಲಿಲ್ಲ. ಈ ಸಂಗ್ರಹಕ್ಕೆ ಇನ್ನೆರಡು ಮರಗಳನ್ನು ಸೇರಿಸಬೇಕು. ಒಂದು ಆಗ ಹೂ ತಳೆದಿರಲಿಲ್ಲ, ಇನ್ನೊಂದರ ಬಗ್ಗೆ ನಾನು ಕೇಳಿ ತಿಳಿದಿದ್ದೆ ಅಷ್ಟೆ. ನಾನು ಕೇಳಿದ ಈ ಮರ ಏಕಾಂಗಿಯಾಗಿ ಒಂದು ತೀರದಲ್ಲಿ ಬೆಳೆದಿದೆಯಂತೆ. ಅದರ ಬೀಜ ಅಲೆಗಳಲ್ಲಿ ತೇಲಿ ಬಂದು ಬಿದ್ದಿರಬೇಕು ಎನ್ನುವುದರಲ್ಲಿ ಅನುಮಾನವೇ ಇಲ್ಲ. ಇಲ್ಲಿನ ಕಿರುದ್ವೀಪವೊಂದರಲ್ಲಿ ಗ್ವಿಲಾಂಡಿನ ಕೂಡ ಬೆಳೆದಿತ್ತು. ಈ ಪಟ್ಟಿಯಲ್ಲಿ ನಾನು ಕಬ್ಬು, ಬಾಳೆ, ಕೆಲವು ತರಕಾರಿಗಳು ಹಾಗೂ ಹಣ್ಣಿನ ಮರಗಳು ಮೊದಲಾದ ಆಮವಾದ ಸಸ್ಯರಾಶಿಯನ್ನು ಸೇರಿಸಿಲ್ಲ. ಸಂಪೂರ್ಣವಾಗಿ ಹವಳದಿಂದಲೇ ಆಗಿರುವ ಈ ದ್ವೀಪ ಸಮೂಹವು ಒಂದಾನೊಂದು ಕಾಲದಲ್ಲಿ ನೀರಿನಲ್ಲಿ ಮುಳುಗಿದ್ದ ದಿಬ್ಬಗಳಾಗಿದ್ದಿರಬೇಕು. ಅವುಗಳಲ್ಲಿ ಬೆಳೆದ ಸಸ್ಯಗಳೆಲ್ಲವೂ ಇಲ್ಲಿಗೆ ಸಮುದ್ರದ ಅಲೆಗಳು ತಂದು ಬಿತ್ತಿದಂಥವಾಗಿರಬೇಕು. ಈ ನನ್ನ ಊಹೆಗೆ ಅನುಗುಣವಾಗಿಯೇ ಇಲ್ಲಿನ ಸಸ್ಯಗಳೆಲ್ಲದರಲ್ಲಿಯೂ ನಿರಾಶ್ರಿತರ ಗುಣವನ್ನು ನೋಡಬಹುದು. ಇಲ್ಲಿರುವ 20 ಪ್ರಭೇದಗಳು 19 ವಿಭಿನ್ನ ಕುಲಕ್ಕೆ ಸೇರಿದವು ಎಂದು ಪ್ರೊಫೆಸರ್ ಹಾರ್ಲೋ ತಿಳಿಸಿದರು. ಈ 19 ಕುಲಗಳು ಕೂಡ 16 ವಿಭಿನ್ನ ಕುಟುಂಬದ ಸಸ್ಯಗಳಂತೆ. ಹೋಲ್ಮನ್ನನ ಪ್ರವಾಸ ಕಥನಗಳಲ್ಲಿ ಈ ದ್ವೀಪಗಳಲ್ಲಿ 12 ತಿಂಗಳು ವಾಸವಿದ್ದ ಮಿಸ್ಟರ್ ಎ.ಎಸ್. ಕೀಟಿಂಗ್ ಎಂಬುವನು ಇಲ್ಲಿನ ತೀರಗಳಿಗೆ ಅಲೆಗಳೇರಿ ಬಂದು ಬಿದ್ದ ವಿವಿಧ ಬೀಜ ವಸ್ತುಗಳ ಬಗ್ಗೆ ಹೇಳಿದ ವೃತ್ತಾಂತವಿದೆ. ಸುಮಾತ್ರಾ ಮತ್ತು ಜಾವಾ ದ್ವೀಪಗಳಲ್ಲಿರುವ ಸಸ್ಯಗಳ ಬೀಜಗಳು ನೆರೆತೆರೆಗಳನ್ನೇರಿ ಬಂದು ಸಮುದ್ರದ ಕಡೆಗಿರುವ ತೀರಗಳಲ್ಲಿ ಬಿದ್ದಿದ್ದುವು. ಇವುಗಳಲ್ಲಿ ಸುಮಾತ್ರಾ ಹಾಗೂ ಮಲಾಕ್ಕಾ ಪ್ರಸ್ಥಭೂಮಿಗಳು ತವರಾಗಿರುವಂತಹ ಕಿಮಿರಿ, ವಿಶಿಷ್ಟ ಗಾತ್ರ ಹಾಗೂ ಆಕಾರವಿರುವ ಬಾಲ್ಚಿ ತೆಂಗಿನಕಾಯಿ, ಮಲಯನ್ನರು ಮೆಣಸಿನ ಬಳ್ಳಿಗಳಿಗೆ ಆಸರೆಯಾಗಿ ನೆಡುವ ದದಾಸ್ ಎನ್ನುವ ಮರ, ಮರದ ಮೇಲಿರುವ ಮುಳ್ಳುಗಳಿಗೆ ಸುತ್ತಿಕೊಂಡು ಬಳ್ಳಿ ಬೆಳೆಯುತ್ತದೆ, ಸೀಗೆ ಮರ, ಹರಡಿನ ಮರ, ಸಾಗೋ ಮರ ಹಾಗೂ ಈ ದ್ವೀಪಗಳಲ್ಲಿ ನೆಲೆಸಿರುವ ಮಲಯನ್ನರಿಗೆ ಅಪರಿಚಿತವಾದಂತಹ ಹಲವು ಬೀಜಗಳು ಬಂದು ಬಿದ್ದಿರುತ್ತವೆ. ಇವೆಲ್ಲವನ್ನು ನ್ಯೂ ಹಾಲ್ಯಾಂಡ್ ದ್ವೀಪದಿಂದ ಹಿಂಗಾರು ಮಾರುತವು ಅಟ್ಟಿಕೊಂಡು ಬಂದು ಬೀಳಿಸಿರಬೇಕು. ಜಾವಾ ತೇಗಿನ ಮರ ಹಾಗೂ ಎಲ್ಲೋ ಮರದ ಬೃಹತ್ ದಿಮ್ಮಿಗಳನ್ನೂ ಕಂಡೆವು. ಇದಲ್ಲದೆ ಒಂದಿಷ್ಟು ಹಾಳಾಗದ ಸ್ಥಿತಿಯಲ್ಲಿ ಬಂದು ಬಿದ್ದಿದ್ದ ಕೆಂಪು ಮತ್ತು ಬಿಳಿಯ ಸೆಡಾರ್ ಮರಗಳು ಮತ್ತು ನೀಲಿ ಅರಗಿನ ಮರಗಳನ್ನೂ ನೋಡಿದೆವು. ಆದರೆ ಮಾವಿನಂತಹ ಮರಗಳ ಮೃದುವಾದ ಬೀಜಗಳು ಪಯಣದ ವೇಳೆಯಲ್ಲಿ ಹಾಳಾಗಿ ಬಿಡುತ್ತವೆ. ಕೆಲವೊಮ್ಮೆ ಲಂಗರು ಹರಿದ ದೋಣಿಗಳು ಇಲ್ಲಿನ ತೀರಕ್ಕೆ ಬಂದು ಬಿದ್ದಿರುವುದನ್ನೂ ನೋಡಿದ್ದೇವೆ. ಇವು ಕೂಡ ಜಾವಾ ದ್ವೀಪದ್ದೇ ಇರಬೇಕು. ಹಲವು ದೇಶಗಳಿಂದ ತೆರೆದ ಸಮುದ್ರದಲ್ಲಿ ತೇಲಿಕೊಂಡು ಬಂದು ಬೀಳುವ ಬೀಜಗಳು ಎಷ್ಟು ಎನ್ನುವುದನ್ನು ತಿಳಿಯುವುದು ಸ್ವಾರಸ್ಯಕರ. ನಾನು ಸಂಗ್ರಹಿಸಿ ತಂದ ಎಲ್ಲ ಸಸ್ಯಗಳು ಕೂಡ ಈಸ್ಟ್ ಇಂಡಿಯಾ ದ್ವೀಪ ಸಮೂಹದ ತೀರಗಳಲ್ಲಿ ಸಾಮಾನ್ಯವಾಗಿ ಬೆಳೆಯುವ ಪ್ರಭೇದಗಳು ಎಂದು ಪ್ರೊಫೆಸರ್ ಹೆನ್ಸ್ಲೋ ತಿಳಿಸಿದರು. ಆದರೆ ಅಲ್ಲಿ ಬೀಸುವ ಗಾಳಿ ಹಾಗೂ ನೀರಿನಲೆಗಳ ದಿಕ್ಕು ಗಮನಿಸಿದರೆ ಇವು ಆ ತೀರಗಳಿಂದ ಇಲ್ಲಿಗೆ ನೇರವಾಗಿ ಬಂದು ಬಿದ್ದಿರುವುದು ಅಸಾಧ್ಯ. ಆದರೆ ಮಿಸ್ಟರ್ ಕೀಟಿಂಗ್ ಸೂಚಿಸಿದಂತೆ ಅವು ಮೊದಲು ನ್ಯೂ ಹೋಲ್ಯಾಂಡ್ ಕಡೆಗೆ ಹೋಗಿ ತದನಂತರ ಅಲ್ಲಿನ ಸಸ್ಯಗಳ ಬೀಜಗಳೊಟ್ಟಿಗೆ ಹೋಳಿ ಈ ದಿಕ್ಕಿಗೆ ಪಯಣಿಸಿರಬಹುದಾದ ಸಾಧ್ಯತೆಗಳಿವೆ. ಅಂದರೆ ಈ ಬೀಜಗಳು ಮೊಳೆಯುವ ಮುನ್ನ ಸುಮಾರು 1800 2400 ಮೈಲುಗಳಾದರೂ ಪಯಣಿಸಿರಬೇಕು.
1: ವಾರದ ವಿಜ್ಞಾನಿ ಥಾಮಸ್ ಹೆನ್ರಿ ಹಕ್ಸ್ಲಿ. 19ನೇ ಶತಮಾನದ ಕೊನೆಯಲ್ಲಿ ಇಂಗ್ಲೆಂಡಿನಲ್ಲಿ ಬಹಳಷ್ಟು ಸುದ್ದಿ ಮಾಡಿದ ವಿಜ್ಞಾನಿ ಈತ. ವಿಜ್ಞಾನ, ಮಾನವತಾವಾದ ಹಾಗೂ ಶಿಕ್ಷಣಕ್ಕೆ ಒತ್ತು ಕೊಟ್ಟ ಅಂದಿನ ಕಾಲದ ಪ್ರಭಾವಿ ಚಿಂತಕ ಕೂಡ, ಆ ಕಾಲದ ಅತ್ಯುತ್ತಮ ವಿಜ್ಞಾನ ಸಂವಹನಕಾರ. ಈತ ಹುಟ್ಟಿದ್ದು ಇಂಗ್ಲೆಂಡಿನ ಈಲಿಂಗ್ ಎಂಬಲ್ಲಿ. 1825ನೇ ಇಸವಿಯ ಮೇ ತಿಂಗಳ 4ನೇ ತಾರೀಕು ಜನಿಸಿದ. ಬಾಲ್ಯದಲ್ಲಿ ಈಲಿಂಗಿನಲ್ಲಿಯೇ ಶಾಲೆ ಸೇರಿದರು. ಅನಂತರ ಕೋವೆಂಟ್ರಿ ಎಂಬ ಪಟ್ಟಣಕ್ಕೆ ಇವನ ಕುಟುಂಬ ವಲಸೆ ಹೋಯಿತು. ತದನಂತರ ವಿದ್ಯಾರ್ಥಿ ವೇತನದ ನೆರವಿನಿಂದ ಥಾಮಸ್ ವೈದ್ಯಕೀಯದಲ್ಲಿ ಪದವಿ ಪಡೆದ. ಅದರ ಫಲವಾಗಿ ಇಂಗ್ಲೆಂಡಿನ ನೌಕಾದಳದಲ್ಲಿ ಅಲ್ಪಕಾಲ ವೈದ್ಯನಾಗಿಯೂ ಸೇವೆ ಸಲ್ಲಿಸಿದ. ಆ ನಂತರ HMS ರಾಟಲ್ ಸ್ನೇಕ್ ಎನ್ನುವ ಹಡಗಿನಲ್ಲಿ ವೈದ್ಯನಾಗಿ ಆಸ್ಟ್ರೇಲಿಯಾ ಹಾಗೂ ಇತರೆ ಪ್ರದೇಶಗಳಿಗೆ ಭೇಟಿ ನೀಡಿದ. ಈ ಸಾಗರ ಪ್ರಯಾಣದ ಸಂದರ್ಭದಲ್ಲಿ ಸಾಗರದಲ್ಲಿ ಕಂಡ ಜೀವಿಗಳನ್ನು ಹಾಗೂ ಸಾಗರದ ಬಗೆಗೆ ಕೂಲಂಕಷವಾಗಿ ಅಧ್ಯಯನ ಮಾಡಿದ ಸಾಗರ ವಿಜ್ಞಾನಿ ಎನ್ನಿಸಿಕೊಂಡ. ಇಂಗ್ಲೆಂಡಿಗೆ ಮರಳಿದ ನಂತರ ಪ್ರಾಧ್ಯಾಪಕನಾಗಿ ಪಾಠ ಕಲಿಸುತ್ತಿದ್ದ. ಅದೇ ವೇಳೆ ಚಾರ್ಲ್ಸ್ ಡಾರ್ವಿನ್ನ ಆರಿಜಿನ್ ಆಫ್ ಸ್ಪೀಸೀಸ್ ಎನ್ನುವ ಪುಸ್ತಕ ಬಿಡುಗಡೆಯಾಯಿತು. ಮಾನವ ಹಾಗೂ ಇತರೆ ಜೀವಿಗಳು ಒಂದಕ್ಕೊಂದು ಸಂಬಂಧಪಟ್ಟಂತವು ಎನ್ನುವ ವಾದ ಇದರಲ್ಲಿತ್ತು. ಹಾಗೂ ಅಂದು ಧಾರ್ಮಿಕತೆ ನಂಬಿದ್ದಂತಹ ಸೃಷ್ಟಿಕರ್ತನ ಪಾತ್ರವನ್ನ ಇದು ಅಲ್ಲಗಳೆದಿತ್ತು. ಹೀಗಾಗಿ ಅಲ್ಲಿನ ಧಾರ್ಮಿಕರು ಹಾಗೂ ವಿಜ್ಞಾನಿಗಳ ನಡುವೆ ವಿವಾದ ಚರ್ಚೆ ಆರಂಭವಾಗಿತ್ತು. ಈ ಚರ್ಚೆಯಲ್ಲಿ ಡಾರ್ವಿನ್ನ ಪರವಾಗಿ ಥಾಮಸ್ ಹಕ್ಸ್ಲಿ ಎಲ್ಲ ಕಡೆಯಲ್ಲೂ ವಾದಿಸಿದ. ಸಾರ್ವಜನಿಕ ಸಭೆಗಳಲ್ಲಿ ಡಾರ್ವಿನ್ನ ವಾದವನ್ನು ಪ್ರತಿಪಾದಿಸಿದ. ಅದಕ್ಕೆ ತಕ್ಕ ಪುರಾವೆಗಳನ್ನು ಒದಗಿಸಲು ಆರಂಭಿಸಿದ. ಆ ಸಂಬಂಧ ಅಧ್ಯಯನಗಳನ್ನು ಮಾಡಿ ಪ್ರಬಂಧಗಳನ್ನು ಬರೆದ. ಅಂದಿನ ಚರ್ಚ್ ಮುಂದಿಟ್ಟ ಎಲ್ಲ ವಾದಗಳು ಜೊಳ್ಳು ಎಂದು ತೋರಿಸಿದ. ಈ ಕಾರಣಕ್ಕೆ ಈತನನ್ನು ಡಾರ್ವಿನ್ಸ್ ಬುಲ್ಡಾಗ್ ಅಥವಾ ಡಾರ್ವಿನ್ನ ಕಾವಲು ನಾಯಿ ಎಂದು ಕೂಡ ಬಿರುದುಕೊಟ್ಟಿದ್ದರು. ಹೀಗೆ ಟ್ರಾಲ್ ಆದ ಮೇಲೂ ಕೂಡ ಈತ ಬಿಡದೆ ವಿಕಾಸವಾದದ ಸತ್ಯತೆಯನ್ನು ಬಯಲಾಗಿಸುತ್ತಲೇ ಇದ್ದ. ಆದರೆ ಹಕ್ಸ್ಲಿಯ ಸಾಧನೆ ಇಷ್ಟಕ್ಕೆ ನಿಲ್ಲುವುದಿಲ್ಲ. ಬಹುಶಃ ಅಂದಿನ ದಿನಗಳಲ್ಲಿ ಈತ ಬರೆದಷ್ಟು ವೈಜ್ಞಾನಿಕ ಪ್ರಬಂಧಗಳನ್ನು ಜನಪ್ರಿಯ ಲೇಖನಗಳನ್ನು ಬರೆದವರು ಬಹಳ ಕಡಿಮೆ. ವಿಜ್ಞಾನ, ಶಿಕ್ಷಣ ಹಾಗೂ ತತ್ವಶಾಸ್ತ್ರಗಳ ಬಗ್ಗೆ ಸಾಕಷ್ಟು ಹಕ್ಸ್ಲಿ ಬರೆದಿದ್ದಾನೆ. ಹಾಗೆಯೇ ಅತ್ತ ನಾಸ್ತಿಕನೂ ಅಲ್ಲ, ಈತ ಆಸ್ತಿಕನೂ ಅಲ್ಲ ಎನ್ನುವ ಅಗ್ನೋಸ್ಟಿಕ್ ತಾನು ಎಂದೂ ಈತ ಹೇಳಿಕೊಂಡಿದ್ದ. ಅಂದರೆ ದೇವರಿದ್ದಾನೆ ಎಂದು ನಂಬಲು ನನಗೆ ಕಾರಣಗಳಿಲ್ಲ ಎನ್ನುವುದು ಈತನ ವಾದವಾಗಿತ್ತು. ಹೀಗೆ ಅಗ್ನೋಸ್ಟಿಕ್ ಎಂಬ ಹೊಸ ಪದವನ್ನು, ಒಂದು ಪಂಗಡವನ್ನು ಈತ ಹುಟ್ಟುಹಾಕಿದ್ದ. ಮಹಿಳೆಯರಿಗೆ ಶಿಕ್ಷಣ ನೀಡಬೇಕೆಂದು ವಾದಿಸಿದವರಲ್ಲಿ ಪ್ರಮುಖನಾದ ವ್ಯಕ್ತಿ ಈತ. ಹೀಗೆ ವಿಜ್ಞಾನ, ತತ್ವಜ್ಞಾನ ಹಾಗೂ ಶಿಕ್ಷಣ ಕ್ಷೇತ್ರಗಳಲ್ಲಿ ಸುಧಾರಣೆ ತರಬೇಕೆಂದು ಪ್ರಯತ್ನಿಸಿದ ಮಾನವತಾವಾದಿಗಳಲ್ಲಿ ಪ್ರಮುಖ. ತನ್ನ ಬಗ್ಗೆ ಈತ ಹೇಳಿಕೊಂಡಿದ್ದು ಹೀಗೆ: ದೇವರೆಂಬುವನಿಗೆ ಆತ ಇದ್ದರೆ ನನಗೆ ಸಿಕ್ಕಿರುವ ಈ ವಿಸ್ತಾರವಾದ ಆಸಕ್ತಿ ಕುತೂಹಲಕ್ಕಾಗಿ ಧನ್ಯವಾದ ಹೇಳಬೇಕೆನಿಸುತ್ತದೆ. ವೈಜ್ಞಾನಿಕ ಚಟುವಟಿಕೆಗಳಿಂದ ಬಹುಶಃ ದೂರವಿದ್ದಿದ್ದರೆ ನನಗೆ ಸಂಕಟವಾಗಬಹುದಿತ್ತು. ಆದರೆ ನನಗೆ ಆಸಕ್ತಿ ಹುಟ್ಟಿಸುವ ಅಸಂಖ್ಯ ವಿಷಯಗಳು ಇನ್ನೂ ಇವೆಯಲ್ಲ. ಹಂದಿಗಳಿಂದ ಹಿಡಿದು ಗ್ಲಾಡ್ಸ್ಟೋನರ ಮನೋವಿಜ್ಞಾನದವರೆಗೆ ಎಲ್ಲದರಲ್ಲಿಯೂ ಕುತೂಹಲವಿದೆ. ವಿಶ್ವದ ಪ್ರತಿಯೊಂದು ಮೂಲೆಯೂ ನನಗೆ ಸ್ವಾರಸ್ಯಕರ ಎನಿಸುತ್ತದೆ. ಹಾಗೆ ಬೆಕ್ಕಿಗೆ ಆಯುಸ್ಸು ಅನಂತವಂತೆ ನನಗೂ ಅದೇ ರೀತಿಯ ಅನಂತ ಜೀವಗಳಿದ್ದರೆ ಈ ವಿಶ್ವದ ಮೂಲೆ ಮೂಲೆಯನ್ನು ನಾನು ಅನ್ವೇಷಿಸುತ್ತಿದ್ದೆ ಎಂದು ಬರೆದುಕೊಂಡಿದ್ದಾನೆ. ಚಾರ್ಲ್ಸ್ ಡಾರ್ವಿನ್ನ ವೈಜ್ಞಾನಿಕ ವಿಕಾಸವಾದ ಧಾರ್ಮಿಕರ ಒತ್ತಡವನ್ನು ಮೀರಿ ಜನಮನ್ನಣೆ ಗಳಿಸುವುದಕ್ಕೆ ಥಾಮಸ್ ಹಕ್ಸ್ಲಿ ಕೊಟ್ಟ ಕೊಡುಗೆ ಬಹಳ ಹಿರಿದು. ಈ ವಾರ ಆತ ಹುಟ್ಟಿದ ವಾರ. ಇದು ಇಂದಿನ ಜಾಣ ಸುದ್ದಿ. ರಚನೆ ಕೊಳ್ಳೇಗಾಲ ಶರ್ಮಾ. ಜಾಣಧ್ವನಿ ಶ್ರೀಮತಿ ಎಎಸ್ ಪ್ರತಿಭಾ, ಶ್ರೀಮತಿ ತೇಜಸ್ವಿನಿ ರಾಜೇಶ್, ಶ್ರೀಮತಿ ಭಾರತಿ ಹಾಗೂ ಶ್ರೀ ಕೊಳ್ಳೇಗಾಲ ಶರ್ಮಾ. ಜಾಣ ಸುದ್ದಿಯ ಬಗ್ಗೆ ನಿಮ್ಮ ಸಲಹೆ, ಸಂದೇಹ, ಸೂಚನೆಗಳು ಏನಾದರೂ ಇದ್ದಲ್ಲಿ ನೇರವಾಗಿ 9886640328, ಇನ್ನೊಮ್ಮೆ 9886640328 ಈ ನಂಬರಿಗೆ ಕರೆ ಮಾಡಿ ಇಲ್ಲವೇ ವಾಟ್ಸ್ಆಪ್ ಮಾಡಿ.
3: ಇದುವರೆಗೂ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆ ಜಾಣಸುದ್ದಿ ಕೇಳಿದ್ದೀರಿ. ಇದನ್ನು ನಡೆಸಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳು.
4: ಪರಿಸರದ ಕುರಿತು ಪದಗಳ ಅರ್ಥವನ್ನು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲಿ ಮುಖ್ಯ ಪರಿಸರ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸಿ ನಿವೃತ್ತರಾಗಿರುವ ಶ್ರೀ ಡಿಆರ್ ಕುಮಾರಸ್ವಾಮಿಯವರು ನಮ್ಮ ಪರಿಸರ ಪ್ರಿಯರಿಗಾಗಿ ಪ್ರಸ್ತುತಪಡಿಸಲಿದ್ದಾರೆ. ಬನ್ನಿ, ಅವರ ಮಾತುಗಳನ್ನು ಆಲಿಸಿ ಪರಿಸರವನ್ನು ಅರಿಯೋಣ.
5: ಎರಡನೇ ಎಪಿಸೋಡ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಭೂಮಿಯ ಮೇಲೆ ನೀರು ಯಾವಾಗ ಹುಟ್ಟಿತು ಎನ್ನುವುದರ ಬಗ್ಗೆ ಮಾಹಿತಿ ಇಲ್ಲ. ಏಕೆಂದರೆ ಒಂದು ವರದಿಯ ಪ್ರಕಾರ ನೀರು ಭೂಮಿಗಿಂತ ಹಳೆಯ ವಸ್ತು. ಆದರೆ ಇದನ್ನು ನಮ್ಮ ಹಿಂದೂ ಧರ್ಮದಲ್ಲಿ ಇದನ್ನು ವಿವರಿಸಲಾಗಿದೆ. ಏಕೆಂದರೆ ವಿಷ್ಣು ಯಾವಾಗಲೂ ನೀರಿನ ಮೇಲೆ ಮಲಗಿರುತ್ತಾನೆ ಎಂದು ಹೇಳಲಾಗಿದೆ. ಸೊ ದೇವತೆಗಳು ಎಲ್ಲ ಸ್ವರ್ಗದಲ್ಲಿ ಇರುತ್ತಾರೆ ಎಂದು ತಿಳಿಸಲಾಗಿದೆ. ವಿಷ್ಣು ಸಹ ಸ್ವರ್ಗದಲ್ಲಿ ವೈಕುಂಠದಲ್ಲಿ ಇರುತ್ತಾನೆಂದು ತಿಳಿಸಲಾಗಿದೆ. ಹಾಗಾಗಿ ವೈಕುಂಠವು ನಮ್ಮ ಭೂಮಿಯ ಅಥವಾ ನಮ್ಮ ಸೌರಮಂಡಲದಿಂದ ಹೊರಗೆ ಇರುವ ಸಾಧ್ಯತೆ ಇದೆ. ಅಲ್ಲಿಂದ ನೀರು ಬಂದಿರಬಹುದೆಂದು ಹೇಳಲಾಗುತ್ತದೆ. ಏಕೆಂದರೆ ಕ್ಷೀರಸಾಗರದಲ್ಲಿ ವಿಷ್ಣು ಸದಾ ಹಾವಿನ ಮೇಲೆ ಮಲಗಿರುತ್ತಾನೆ. ಅಂದರೆ ನೀರು ಯೂನಿವರ್ಸ್ನಲ್ಲಿ, ಈ ಬ್ರಹ್ಮಾಂಡದಲ್ಲಿ ಎಲ್ಲೋ ಒಂದು ಕಡೆ ಸಿಗುವ ಸಾಧ್ಯತೆ ಇದೆ. ಅಲ್ಲಿಂದ ಅದು ಮಿಟೀರಿಯರ್ಸ್ ಅಂದರೆ ಕ್ಷುದ್ರ ಗ್ರಹಗಳ ಅಥವಾ ಧೂಮಕೇತುಗಳ ಮೂಲಕ ನೀರಿಗೆ ಬಂದು ಅಪ್ಪಳಿಸಿರಬಹುದು ಎಂದು ಒಂದು ವಾದವಿದೆ. ಸೊ ಹಾಗಾಗಿ ನೀರು ಭೂಮಿಗಿಂತ ಹಳೆಯದು ಎಂದರೆ ಹಿಂದೂ ಪುರಾಣದಲ್ಲಿ ಹೇಳಿರುವ ವಿಷ್ಣುವು ನೀರಿನ ಮೇಲೆ ಮಲಗಿರುವ ಕ್ಷೀರಸಾಗರವನ್ನು ನಾವು ನೀರು ಎಂದು ತಿಳಿಯಬಹುದು. ಇತ್ತೀಚಿನ ದಿನಗಳಲ್ಲಿ ನ್ಯಾಸದ ಒಂದು ವರದಿಯು ಬಂದಿತ್ತು. ಆ ವರದಿಯ ಪ್ರಕಾರ ನಮ್ಮ ಗ್ಯಾಲಕ್ಸಿಯಲ್ಲಿ ಎಲ್ಲೋ ಒಂದು ಕಡೆ ಅತ್ಯಂತ ಹೆಚ್ಚು ಪ್ರಮಾಣದ ನೀರು ಇದೆ ಎಂದು ಹೇಳುತ್ತದೆ. ಹಾಗಾಗಿ ಹಿಂದೂ ಪುರಾಣವು ಈ ಸೈಂಟಿಫಿಕ್ ಆಗಿ ಇರಬಹುದೆಂದು ನನ್ನ ಅನಿಸಿಕೆ. ಅಲ್ಲಿಂದ ನೀರು ಬಂದ ನಂತರವೇ ಜೀವ ವಿಕಾಸವಾಗಿರುವ ಸಾಧ್ಯತೆ ಇದೆ. ಏಕೆಂದರೆ ಪ್ರತಿ ಜೀವಿಯಲ್ಲೂ ಸುಮಾರು 70%ನಷ್ಟು ನೀರಿರುತ್ತದೆ. ಸೊ ನೀರಿಲ್ಲದೆ ಎಲ್ಲೂ ಜೀವವಿರಲು ಸಾಧ್ಯವೇ ಇಲ್ಲ. ಭೂಮಿಯ ಮೇಲೆ ಮಾತ್ರ ನೀರು ಇದೆ. ಭೂಮಿಯ ಬಿಟ್ಟು ಬೇರೆ ಯಾವುದೇ ಗ್ರಹದಲ್ಲಿ ನೀರು ಇಲ್ಲ. ಭೂಮಿಯಿಂದ ಹತ್ತಿರದಲ್ಲಿ ವೀನಸ್, ಶುಕ್ರ ಗ್ರಹಗಳು ಇದ್ದಾವೆ. ಆ ಗ್ರಹಗಳ ಟೆಂಪರೇಚರ್ 500°C ವರೆಗಿಂತ ಹೆಚ್ಚಾಗುತ್ತದೆ. ಹಾಗಾಗಿ ವೀನಸ್ನಿಂದ ಮುಂದೆ ಇರುವ ಗ್ರಹಗಳಲ್ಲಿ ನೀರಿರಲು ಸಾಧ್ಯತೆ ಇಲ್ಲ. ಏಕೆಂದರೆ ನೀರು 100°C ಆವಿಯ ರೂಪದಲ್ಲಿರುತ್ತದೆ. ಅದೇ ರೀತಿ ಮಂಗಳ ಗ್ರಹ ಭೂಮಿಯ ಪಕ್ಕದಲ್ಲಿದೆ, ಅಂದರೆ ಸೂರ್ಯನಿಂದ ದೂರವಿದೆ. ಅಲ್ಲಿಯ ಟೆಂಪರೇಚರ್ -20°C ಹೋಗುತ್ತದೆ. ಹಾಗಾಗಿ ಅಲ್ಲಿಯೂ ಸಹ ನೀರು ಇದ್ದರೆ ಅದು ಐಸ್ ರೂಪದಲ್ಲಿರಬಹುದು. ಅದಾದ ನಂತರ ಜುಪಿಟರ್ ಇದೆ, ಅದಾದ ನಂತರ ಸ್ಯಾಟರ್ನ್ ಇದೆ, ಅದಾದ ನಂತರ ಯುರೇನಸ್, ನೆಪ್ಚೂನ್ ಇವೆಲ್ಲ ಇದೆ. ಇಲ್ಲೆಲ್ಲ -200°C-300°C ಮೈನಸ್ನಲ್ಲಿ ಇರುತ್ತದೆ ಅಲ್ಲಿಯ ವಾತಾವರಣದ ಬಿಸಿ. ಏಕೆಂದರೆ ಸೂರ್ಯನ ಕಿರಣಗಳು ಅಷ್ಟು ದೂರದವರೆಗೆ ತಲುಪುವುದಿಲ್ಲ. ಸೊ ಭೂಮಿಯು ಇರುವ ಪೊಜಿಷನ್ ಸುಮಾರು 15 ಕೋಟಿ ಕಿಲೋಮೀಟರ್ ದೂರದಲ್ಲಿ ಸೂರ್ಯನಿಂದ ದೂರವಿದೆ. ಸೊ 15 ಕೋಟಿಗಿಂತ ಹತ್ತಿರವಿದ್ದರೆ ಅಲ್ಲಿ ನೀರು ಆವಿಯ ರೂಪದಲ್ಲಿರಬಹುದು, ಅಥವಾ 15 ಕೋಟಿಗಿಂತ ದೂರದಲ್ಲಿದ್ದರೆ ಅಲ್ಲಿಯ ನೀರು ಐಸ್ ಗೆಡ್ಡೆಯ ಅಥವಾ ಮಂಜುಗೆಡ್ಡೆಯಾಗಿರಬಹುದು. ಇವೆರಡೂ ಸಾಧ್ಯತೆಗಳು ಇರುವ ಸಾಧ್ಯತೆ ಇತ್ತು ನೀರು ಇದ್ದರೆ. ಆದರೆ ಯಾವುದೇ ಯಾವುದೇ ಪ್ಲಾನೆಟ್ನಲ್ಲಿ, ಯಾವುದೇ ಗ್ರಹದಲ್ಲಿ ನೀರು ಇಲ್ಲ. ಹಾಗಾಗಿ ನಾವು ವಿಷ್ಣು ಪುರಾಣದಲ್ಲಿ ಇರುವ ನೀರು ನಮ್ಮ ಭೂಮಿಯಿಂದ ದೂರದೆಲ್ಲೋ ಯೂನಿವರ್ಸ್ನಲ್ಲಿ ಇತ್ತು ಅನ್ನುವುದನ್ನು ನಾವು ಒಪ್ಪಬೇಕಾಗುತ್ತದೆ. ಅದೇ ರೀತಿ ಇತ್ತೀಚಿನ ಕೆಲವು ವರ್ಷಗಳ ಹಿಂದೆ ಸೆಂಚುರಿಯಾ ಎಂಬ ಒಂದು ಸೂರ್ಯ ಭೂಮಿಗೆ ಅತ್ಯಂತ ಸಮೀಪದಲ್ಲಿರುವುದಾಗಿ ತಿಳಿದು ಬಂದಿದೆ. ಸೊ ಈ ಸೆಂಚುರಿಯಾಗೂ ಸಹ ಒಂದು ಭೂಮಿ ಇದೆ ಎನ್ನುವುದನ್ನು ನ್ಯಾಸಾ ತಿಳಿಸುತ್ತದೆ. ಅಂದರೆ ಈ ಸೆಂಚುರಿಯಾ ಸೂರ್ಯನ ಹತ್ತಿರ ಹೋಗಲು ನಮಗೆ ಸುಮಾರು 4.2 ಜ್ಯೋತಿರ್ವರ್ಷ, ಲೈಟ್ ಇಯರ್ ಅಂದರೆ ಲೈಟ್ ಒಂದು ಸೆಕೆಂಡಿಗೆ 300,000 ಕಿಲೋಮೀಟರ್ ವೇಗವನ್ನು ಹೋಗುತ್ತದೆ, ವೆಲಾಸಿಟಿ ಅದರ ವೆಲಾಸಿಟಿ. ಹಾಗಾಗಿಯೇ ಮಳೆಗಾಲದಲ್ಲಿ ನಮಗೆ ಮೊದಲು ಮಿಂಚು ಕಾಣುತ್ತದೆ. ಯಾಕಂದರೆ ಮಿಂಚು ಅದರ ವೆಲಾಸಿಟಿ, ಮಿಂಚಿನ ವೆಲಾಸಿಟಿ 300,000 ಕಿಲೋಮೀಟರ್ ಪರ್ ಸೆಕೆಂಡ್. ಹಾಗೂ ಗುಡುಗು, ಗುಡುಗು ಅಂದರೆ ಶಬ್ದ, ಇದರ ವೆಲಾಸಿಟಿ ಕೇವಲ 334 meters per second. ಹಾಗಾಗಿ ಮೊದಲು ಮಿಂಚು ಕಾಣುತ್ತದೆ, ಆಮೇಲೆ ನಮಗೆ ಮೋಡಗಳಿಂದ ಬರುವ ಗುಡುಗು ಕೇಳಿಸುತ್ತದೆ. ಸೊ ನಾವು ಬೆಳಕಿನ ವೇಗದಲ್ಲಿ ಹೋದರೆ ಚಂದ್ರನನ್ನು ಮುಟ್ಟಲು ನಮಗೆ 1.1 seconds ಬೇಕಾಗುತ್ತದೆ. ಅದೇ ರೀತಿ ಭೂಮಿಗೆ ಸೂರ್ಯನ ಕಿರಣಗಳು ಸುಮಾರು 8.3 minutes ನಿಮಿಷಗಳವರೆಗೆ ಅದು ನಮ್ಮ ಭೂಮಿಯನ್ನು ತಲುಪುತ್ತದೆ. ಸೊ ಹಾಗೆ ನಾವು ಲೆಕ್ಕ ಮಾಡಿದಾಗ ಇದು 15 crore kilometers ದೂರದಲ್ಲಿರಬಹುದು ಎಂದು ಅಂದಾಜಿಸಬಹುದು. ಸೊ ದೂರವು ಸಹ ಬಹಳ ಮುಖ್ಯವಾಗಿರುತ್ತದೆ. ಸೊ ಇನ್ನೊಂದು ಸೌರಮಂಡಲ ರೀಚ್ ಮಾಡಲು 4.2 years ಜ್ಯೋತಿರ್ವರ್ಷಗಳು ಬೇಕಾಗುತ್ತವೆ. ಸೊ ಸದ್ಯದ ಸೈಂಟಿಫಿಕ್ ಇದರಲ್ಲಿ ಈ ಸೈನ್ಸ್ ಅಥವಾ ಸೈಂಟಿಫಿಕ್ ಯುಗದಲ್ಲಿ ಬೆಳಕಿನ ವೇಗದಲ್ಲಿ ಟ್ರಾವೆಲ್ ಮಾಡತಕ್ಕಂಥ ಯಾವುದೇ ವೆಹಿಕಲನ್ನು ಅವರು ಡಿಸೈನ್ ಮಾಡಿಲ್ಲ. ಏಕೆಂದರೆ ಸೂರ್ಯನ ಇದು ನಮ್ಮ ಒಂದು ವೆಹಿಕಲ್, ಇವಾಗೇನು ಸ್ಯಾಟಲೈಟ್ಗಳನ್ನು ಹಾರಿಬಿಡಲಾಗುತ್ತದೆ, ಅದು 11 kilometers per second ವೇಗದಲ್ಲಿ ಹೋಗುತ್ತದೆ. ಹಾಗೆ ಹೋಗಿ ಚಂದ್ರನನ್ನು ತಲುಪಲು ಸುಮಾರು 3-4 days ಹಿಡಿಯುತ್ತವೆ. ಸೊ ಅಂತಹ ಒಂದು ಸೂರ್ಯನ ಬೆಳಕಿನ ವೇಗದಲ್ಲಿ ಚಲಿಸತಕ್ಕಂತಹ ವೆಹಿಕಲನ್ನು ಮೊದಲು ನಾವು ಕಂಡುಹಿಡಿಯಬೇಕಾಗುತ್ತದೆ. ತದನಂತರ ನಾವು ಆ ವೆಹಿಕಲ್ಗೆ 4.2 ಬೆಳಕಿನ ವರ್ಷ ಬೇಕಾಗುವ ಇಂಧನವನ್ನು ಆ ವೆಹಿಕಲ್ಗೆ ನಾವು ತುಂಬಬೇಕಾಗುತ್ತದೆ. ನಂತರ ನಾವು ಆ ಭೂಮಿಯನ್ನು ತಲುಪಲು 4.2 years ಟ್ರಾವೆಲ್ ಮಾಡಿದ ನಂತರ ನಾವು ಮತ್ತೊಂದು ಸೂರ್ಯನನ್ನು ನೋಡುವ ಸಾಧ್ಯತೆ ಇದೆ. ಆದರೆ ಸದ್ಯದ ಟೆಕ್ನಾಲಜಿನಲ್ಲಿ ನಾವು ಅದನ್ನು ನೋಡಲು ಸಾಧ್ಯವಿಲ್ಲ. ಮುಂದೆ ಒಂದು ದಿನ ಅಂತಹ ಒಂದು ಟೆಕ್ನಾಲಜಿ ಬಂದರೆ ನಾವು ಎರಡನೇ ಸೂರ್ಯ ಸೌರಮಂಡಲವನ್ನು ತಲುಪಿ ಅಲ್ಲಿರುವ ಭೂಮಿಯಲ್ಲಿ ಜೀವಿಗಳು ಇರಬಹುದೇ ಎಂದು ನಾವು ತಿಳಿಯಬಹುದಾಗಿದೆ. ಎರಡನೇ ಪದ ಎಬಯಾಟಿಕ್. ಎಬಯಾಟಿಕ್ ನಿಮಗೆ ಈಗಾಗಲೇ ತಿಳಿಸಿದ್ದೇನೆ, ಬಯೋ ಮೀನ್ಸ್ ಲಿವಿಂಗ್, ಅಂದರೆ ಉಸಿರಾಡತಕ್ಕಂತಹ ಜೀವಿಗಳು ಅಥವಾ ಬದುಕಿರುವ ಜೀವಿಗಳು ಅಥವಾ ಪ್ರಾಣ ಇರುವ ಜೀವಿಗಳು. ಯಾಕಂದರೆ ಬಯೋ ಅಂದರೆ ಲಿವಿಂಗ್ ಅಂತ ಆಗುತ್ತೆ. ಎಬಯಾಟಿಕ್ ಅಂದರೆ ಜೀವ ಇಲ್ಲದೇ ಇರತಕ್ಕಂಥ ಅಜೈವಿಕ ವಸ್ತುಗಳು ಎಂದು ನಾವು ಕರೆಯಬಹುದು. ಜೀವಿಗಳೆಂದು ಕರೆಯಲು ಸಾಧ್ಯವಿಲ್ಲ, ಏಕೆಂದರೆ ಜೀವಿಗಳು ಎಂದರೆ ಅವು ಉಸಿರಾಡುತ್ತವೆ, ನಿರ್ಜೀವಿಗಳು ಎಂದರೆ ಅವು ಉಸಿರಾಡುವುದಿಲ್ಲ. ಈ ಅಯಬಯಾಟಿಕ್ಕನ್ನು ಈ ಪರಿಸರ ನಿಘಂಟಿನಲ್ಲಿ ವಿವರವನ್ನು ನೀಡುತ್ತಾರೆ. ಇದರ ಅರ್ಥ ನಿರ್ಜೀವ ವಸ್ತುಗಳಿಗೆ ಸಂಬಂಧಿಸಿದ ಎಂದು ತಿಳಿಯಬಹುದು. ಸೊ ನಿರ್ಜೀವಿ ಮೂಲ ಮಣ್ಣು, ಗಾಳಿ ಹಾಗೂ ನೀರು ಹಾಗೂ ಭೌತಿಕ ಘಟಕಗಳು. ಸೊ ಭೌತಿಕ ಘಟಕಗಳು ಅಂದರೆ ನಿರ್ಜೀವಿ ಜೀವಿಗಳ ಘಟಕಗಳು ವಿವರಿಸಲು ಈ ಪದವನ್ನು ಬಳಸುತ್ತಾರೆ. ಎಬಯಾಟಿಕ್ ಪದವನ್ನು ನಿರ್ಜೀವ ವಸ್ತುಗಳನ್ನು ವಿವರಿಸಲು ಬಳಸುತ್ತಾರೆ. ಅಬೋರಿಜನ್ ಎಂದ ಇಂಗ್ಲೀಷಿನ ಪದಕ್ಕೆ ಕನ್ನಡ ಅರ್ಥ ಮೂಲ ನಿವಾಸಿ. ನಿಮ್ಮ ಮೂಲ ನಿವಾಸಿಗಳ ಬಗ್ಗೆ ನಾನು ನಿಮಗಾಗಲೇ ತಿಳಿಸಿದ್ದೇನೆ. ಒಂದು ವರದಿಯ ಪ್ರಕಾರ ಆಫ್ರಿಕಾದಲ್ಲಿ ಮೂಲ ನಿವಾಸಿಗಳಿದ್ದರು ಎಂದು ತಿಳಿದು ಬರ್ತದೆ. ಎರಡನೇ ಜಾಗವೆಂದರೆ ಆಸ್ಟ್ರೇಲಿಯಾದಲ್ಲಿ. ಸೊ ಆಸ್ಟ್ರೇಲಿಯಾದ ಜನಾಂಗ ಇವರು ಆಸ್ಟ್ರಲಾಯ್ಡ್ ಎಂದು ಕರೀತಾರೆ. ಜನಾಂಗದ ಈಗಿರುವ ಏಕೈಕ ಸಂತತಿ ಇದು. ಆಸ್ಟ್ರೇಲಿಯಾದಲ್ಲಿ ಈ ಮೂಲ ನಿವಾಸಿಗಳು ಇನ್ನೂ ಇದ್ದಾರೆ. ಈ ಮೂಲ ನಿವಾಸಿಗಳು ಬೇಟೆ ಮತ್ತು ಗೆಡ್ಡೆ ಗೆಣಸುಗಳ ಸಂಗ್ರಹಣದಿಂದ ಜೀವನವನ್ನು ಸಾಗಿಸುತ್ತಾರೆ. ಇನ್ನೂ ಈ ಜನಾಂಗವಿದೆ. ನೃತ್ಯ ಇವರ ಸಂಸ್ಕೃತಿಯ ಪ್ರಧಾನ ಭಾಗ. ಸುಮಾರು 175 years ಯುರೋಪಿಯನ್ ವಸತು ಗಾರಿಕೆಯ ಸಮಯದಲ್ಲಿ ಇವರ ಜನಸಂಖ್ಯೆ ಸುಮಾರು 300,000 ತದಾದ ನಂತರ ಇವರ ಜನಸಂಖ್ಯೆ ಕೇವಲ 60,000 ಇಳಿದಿದೆ. ಇತ್ತೀಚೆಗೆ ಈ ಮೂಲ ನಿವಾಸಿಗಳ ಸಂಖ್ಯೆ ಮತ್ತೆ ಏರತೊಡಗಿದೆ. ಅಂದರೆ ಇವರ ಸಂಸ್ಕೃತಿ ಜೀವನ ಕ್ರಮ ಕ್ರಮೇಣ ನಾಶವಾಗುತ್ತಿವೆ. ಇದರಲ್ಲಿ ಸುಮಾರು 500 ಸ್ಥಳೀಯ ಭಾಷೆಗಳಿವೆ. ಆದರೆ ಈ ಇಂಗ್ಲಿಷ್ ಈ ಎಲ್ಲ ಭಾಷೆಗಳನ್ನು ತಾನೇ ನುಂಗಿದೆ. ಹಾಗಾಗಿ ಪ್ರಪಂಚದಾದ್ಯಂತ ಇಂಗ್ಲಿಷನ್ನು ಹೆಚ್ಚು ಜನರು ಮಾತನಾಡುತ್ತಾರೆ. ಇತರೆ ಜನಾಂಗಗಳ ಜೊತೆ ಸಾಮಾಜಿಕ ಸಂಬಂಧವನ್ನು ಕೂಡ ಇವರು ಈಗ ಬೆಳೆಸಿಕೊಂಡಿದ್ದಾರೆ. ಸೊ ಬೇರೆ ಮೂಲ ನಿವಾಸಿಗಳು ಅಂತಲೇ ಹೇಳ್ಬೋದು. ಬೇರೆ ಮೂಲ ನಿವಾಸಿಗಳು ಅಥವಾ ಇತ್ತೀಚಿನ ಮಾಡರ್ನ್ ಜನಾಂಗ ಇವರ ಬಗ್ಗೆ ಸಹ ಅಂದರೆ ಇವರ ಜೊತೆ ಇವರು ಸಂಬಂಧಗಳನ್ನು ಬೆಳೆಸಿಕೊಂಡಿದ್ದಾರೆ. ಯಾವುದೇ ನೆಲದ ಮೂಲ ಜನಾಂಗ ಮಾನವ ಜನಾಂಗ ಈ ಜನಾಂಗದ ಸಂತತಿ. ಸಾವಿರಾರು ವರ್ಷಗಳಿಂದ ಅನೇಕ ಜನಾಂಗಗಳು ಮೂಲ ಆವಾಸದಲ್ಲೇ ಜೀವಿಸುತ್ತಿದ್ದರು. ಆದರೆ ಕೆಲವರು ಮೂಲ ಆವಾಸಗಳಿಂದ ಹೊರಬಂದಿದ್ದಾರೆ. ಆಧುನಿಕ ಜೀವನ ಶೈಲಿ ಮತ್ತು ಅಭಿವೃದ್ಧಿ ಯೋಜನೆಗಳ ಮೂಲ ನಿವಾಸಿಗಳ ಆವಾಸಗಳದ ಶಾಂತಿಯನ್ನು ಕದಡಿವೆ. ಭಾರತ ಸರ್ಕಾರವು ಕೆಲವು ನೀತಿಗಳು ಕಾನೂನು ಮೂಲ ನಿವಾಸಿಗಳ ಸ್ಥಾನ ನಂತರಕ್ಕೆ ಕಾರಣವಾಗಿದೆ. ಕರ್ನಾಟಕದಲ್ಲಿ ಮೂಲ ನಿವಾಸಿಗಳ ಸಂಖ್ಯೆ ಒಟ್ಟು ಜನಸಂಖ್ಯೆಯ 0.8% ಅನೇಕ ಮೂಲ ನಿವಾಸಿಗಳು ನಮ್ಮ ಸಂಸ್ಕೃತಿಯನ್ನು ಕಾಯ್ದುಕೊಂಡು ಪ್ರತ್ಯೇಕವಾಗಿ ಜೀವಿಸುತ್ತಿದ್ದಾರೆ. ಮೂಲ ನಿವಾಸಿಗಳ ಸಂಸ್ಕೃತಿಯನ್ನು ಸಾಮಾಜಿಕ ಹಾಗೂ ಆರ್ಥಿಕ ವ್ಯವಸ್ಥೆಗಳನ್ನು ಅರಿಯಲು ಇಂದು ಪ್ರಪಂಚದಾದ್ಯಂತ ಅನೇಕ ಅಧ್ಯಯನಗಳು ನಡೆಯುತ್ತಿವೆ. ಇವರ ಆಚರಣೆಗಳು ಸುಸ್ಥಿರ ಅಭಿವೃದ್ಧಿ ಸಸ್ಟೈನಬಲ್ ಡೆವಲಪ್ಮೆಂಟ್ ಸುಸ್ಥಿರ ಅಭಿವೃದ್ಧಿಗೆ ಅಡಿಪಾಯವಾಗಬಲ್ಲವು ಎಂದು ನಂಬಲಾಗಿದೆ. 1993 ವರ್ಷವನ್ನು ಅಂತಾರಾಷ್ಟ್ರೀಯ ಮೂಲ ನಿವಾಸಿಗಳ ವರ್ಷವೆಂದು ಘೋಷಿಸಲಾಗಿತ್ತು. ಆ ವರ್ಷದಲ್ಲಿ ಮೂಲ ನಿವಾಸಿಗಳು ಸಂಸ್ಕೃತಿ ಹಾಗೂ ಜೀವನ ಕ್ರಮಗಳ ತಳಹದಿಯ ಮೇಲೆ ಅವರ ಅಭಿವೃದ್ಧಿಗೆ ಹಲವಾರು ಯೋಜನೆಯನ್ನು ರೂಪಿಸಲಾಗಿತ್ತು. ಇಲ್ಲಿಗೆ ಎರಡನೆಯ ಎಪಿಸೋಡ್ ಮುಕ್ತಾಯವಾಯಿತು. ಕೇಳಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು.
6: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ ಅನೇಕ ಮಹನೀಯರಲ್ಲಿ ಅಗ್ರಪಂಕ್ತಿಯಲ್ಲಿ ನಿಲ್ಲುವುದು ಆದಿಕವಿ ಪಂಪ. ಪಂಪನ ಕೃತಿಯನ್ನು ಮರು ಓದುವುದು ಎಲ್ಲರ ಅಪೇಕ್ಷೆಯಾಗಿರುತ್ತದೆ. ಈಗ ನೀವು ಮಾಧವ ಪೆರಾಜೆ ಅವರ ಧ್ವನಿಯಲ್ಲಿ ಕೇಳಲಿದ್ದೀರಿ ಪಂಪನ ಕೃತಿಯ ಓದನ್ನು.
7: ಇದು ಪಂಪನ ವಿಕ್ರಮಾರ್ಜುನ ವಿಜಯಂ ಕಾವ್ಯದ ದ್ವಿತೀಯ ಆಶ್ವಾಸದ 65ನೆಯ ಪದ್ಯ. ಆ ಪದ್ಯ ಹೀಗಿದೆ. ನೆರೆಯ ಧನುರ್ವಿದ್ಯೆಯ ಕಂದರ ವಿನಗಂ ಕಲ್ತ ನಿಮ್ಮ ಮಕ್ಕಳ ಮೈಯೋಳ್ ಮರೆದ ಪೇನೆನ್ನ ವಿದ್ಯೆಯ ನರಿದು ಐಕ್ಕನೆ ನೆರೆದು ನೋಳ್ಪುದನಿ ಬರುಮೀಗಳ್. ಈ ಪದ್ಯವನ್ನು ಹೀಗೆ ಬಿಡಿಸಿ ಓದಬಹುದು. ನೆರೆಯ ಧನುರ್ವಿದ್ಯೆಯ ಕಣ್ದೆರವಿನಗಂ ಕಣ್ ಕೂಡಿಸು ತೆರವಿನಗಂ ಕಣ್ದೆರವಿನಗಂ ಕಲ್ತ ನಿಮ್ಮ ಮಕ್ಕಳ ಮೈಯೊಳ್ ಮೆರೆದಪ್ಪೆಂ ಎನ್ನ ವಿದ್ಯೆಯ ವಿದ್ಯೆಯಂ ಅರಿದು ವೈಕ್ಕನೆ ನೆರೆದು ನೋಳ್ಪುದುಂ ಅನಿಬರುಂ ಈಗಳ್. ದ್ರೋಣಾಚಾರ್ಯರು ಇಷ್ಟೆಲ್ಲ ಘಟನೆಗಳ ನಂತರ ಒಂದು ದಿನ, ಈಗಾಗಲೇ ನಾನು ಹೇಳಿದಾಗೆ ಭೂರಿಷ್ಠವ ಸೋಮದತ್ತ ಗಾಂಗೆಯ ಧೃತರಾಷ್ಟ್ರ ವಿದುರ ಇವರುಗಳ ಮುಂದೆ ನಿಂತು ಹೀಗೆ ಹೇಳ್ತಾನೆ. ನೆರೆಯ ಧನುರ್ವಿದ್ಯೆಯ ಕಣ್ದೆರವಿನಗಂ, ನೆರೆಯೇ ಅಂದರೆ ಪೂರ್ಣವಾಗಿ ಎನ್ನುವಂತಹ ಅರ್ಥ. ನೆರೆಯ ಧನುರ್ವಿದ್ಯೆಯ ಕಣ್ದೆರವಿನಗಂ, ಧನುರ್ವಿದ್ಯೆ ಬಿಲ್ವಿದ್ಯೆ ಕಣ್ದೆರವಿನಗಂ ಕಣ್ಣು ತೆರೆಯುವ ಹಾಗೆ ಕಲ್ತ ನಿಮ್ಮ ಮಕ್ಕಳ ಮೈಯೋಳ್. ಅಂದರೆ ಧನುರ್ವಿದ್ಯೆಗೆ ಜೀವ ಬಂದ ಹಾಗೆ ಈ ಮಕ್ಕಳು ಈಗ ನನ್ನಿಂದ ವಿದ್ಯಾಭ್ಯಾಸವನ್ನು ಪಡೆದು ಕಂಗೊಳಿಸ್ತಾ ಇದ್ದಾರೆ. ನೆರೆಯ ಧನುರ್ವಿದ್ಯೆ ಕಣ್ದರವಿನಗಂ ಕಲ್ತ ನಿಮ್ಮ ಮಕ್ಕಳ್ ಸಾಕ್ಷಾತ್ ಬಿಲ್ವಿದ್ಯೆಯೇ ಜೀವಂತಿಕೆಯನ್ನು ಪಡೆದು ನಿಮ್ಮ ಮಕ್ಕಳ ರೂಪದಲ್ಲಿ ಈಗ ನಿಂತಿದೆಯೋ ಎನ್ನುವ ಹಾಗೆ ನೆರೆಯೇ ಧನುರ್ವಿದ್ಯೆಯೇ ಕಣ್ದರವಿನಗಂ, ಧನುರ್ವಿದ್ಯೆ ಕಣ್ ತೆರೆಯುವ ಹಾಗೆ ಕಲ್ತ ನಿಮ್ಮ ಮಕ್ಕಳ ಮೈಯೊಳ್ ಮೆರೆದಪ್ಪೆಂ ನಿಮ್ಮ ಮಕ್ಕಳ ಮೈಯೊಳು ಮೆರೆದೆಪ್ಪೆನ್, ಅಂದರೆ ನಿಮ್ಮ ಮಕ್ಕಳ ಮೈಯಲ್ಲಿ ಮೆರೆದೆಪ್ಪೆನ್, ಮೆರೆಸುತ್ತೇನೆ ಅಂದರೆ ನಿಮ್ಮ ಮಕ್ಕಳ ಮೂಲಕ ಈಗ ಬಿಲ್ಲು ವಿದ್ಯೆಯೇ ಕಣ್ಣು ತೆರೆದು ನಿಂತಿದೋ ಎನ್ನುವ ಹಾಗೆ ನಾನು ತೋರಿಸುತ್ತೇನೆ. ಎನ್ನ ವಿದ್ಯೆಯನ್ನು ಅರಿದು ನನ್ನ ವಿದ್ಯೆಯನ್ನು ತಿಳಿದು ವೈಖರಿ ನೆರೆದು ನೋಡಬಹುದು. ನನ್ನ ವಿದ್ಯೆ ಹೇಗಿದೆ ಎನ್ನುವುದನ್ನು ವೈಖರಿ ಅಂದರೆ ನೇರವಾಗಿ ತಿಳಿದು ನೋಡಬಹುದು. ನೆರೆದು ನೋಡಬಹುದು ಈಗಳು. ನೀವೆಲ್ಲರೂ ಕೂಡ ಯಾರು, ಬಾಹುಲಿಕ, ಭೂರಿಶ್ರವ, ಸೋಮದತ್ತ, ಗಾಂಗೆಯ, ಧೃತರಾಷ್ಟ್ರ, ವಿದುರರ್ಕಳು ಮತ್ತು ಅಲ್ಲಿದ್ದ ಸಮಸ್ತರು, ಹಸ್ತಿನಾವತಿಯಲ್ಲಿರುವಂಥ ಸಮಸ್ತ ಪರಿವಾರ ಎಲ್ಲರೂ ಕೂಡ ವೈಖರಿ ನೆರೆದು ನೋಡಬಹುದು ಅನಿಬರ್ಮ್ ಈಗಳು. ನೀವೆಲ್ಲರೂ ಕೂಡ ಈ ಧನುರ್ವಿದ್ಯೆಯನ್ನು ಈ ಮಕ್ಕಳು ಈವರೆಗೆ ನನ್ನ ಬಳಿಯಲ್ಲಿ ಕಲಿತಿದ್ದಾರೆ. ಆದರೆ ಅವರು ಎಷ್ಟರ ಮಟ್ಟಿಗೆ ಪರಿಣಿತರಾಗಿದ್ದಾರೆ ಎನ್ನುವುದನ್ನು ಈಗ ನೀವು ನೋಡಬಹುದು, ನೋಡಬೇಕು. ಅಂತಹ ಒಂದು ಅವಕಾಶವನ್ನು ನನಗೆ ಕಲ್ಪಿಸಿಕೊಡಿ ಅಂತ ಕೇಳ್ತಾನೆ. ಅಂದರೆ ಈಗಿನ ಹಾಗೆ ನಾವು ಯಾವ ರೀತಿಯಲ್ಲಿ ವರ್ಷದ ನಂತರ ಒಂದು ಪರೀಕ್ಷೆ ಅಂತ ಮಾಡ್ತೇವೆಲ್ಲ ವಿದ್ಯಾರ್ಥಿಗಳಿಗೆ, ಹಾಗೆಯೇ ದ್ರೋಣಾಚಾರ್ಯ ಕಲಿತ ಮಕ್ಕಳಿಗೆ ಒಂದು ಪರೀಕ್ಷೆಯನ್ನು ಮಾಡಿಸಬೇಕು ಎನ್ನುವುದಾಗಿ ಹೇಳ್ತಾನೆ. ಅಂದರೆ ಈ ಪರೀಕ್ಷಾ ಪದ್ಧತಿ ಎನ್ನುವುದು ಇಂದು ನಿನ್ನೆ ಬಂದಿರೋದಲ್ಲ, ಭಾರತೀಯ ವಿದ್ಯಾ ಪರಂಪರೆಯಲ್ಲಿ ಈ ಪರೀಕ್ಷಾ ಪದ್ಧತಿ ಎನ್ನುವುದು ಬಹಳ ಹಿಂದಿನಿಂದಲೂ ಕೂಡ ಬಂದಿದ್ದು, ಅದರಲ್ಲೂ ಕೂಡ ವಾರ್ಷಿಕ ಪರೀಕ್ಷೆ. ಈ ವಾರ್ಷಿಕ ಪರೀಕ್ಷೆಯನ್ನು ಬಹುಶಃ ಈಗ ದ್ರೋಣಾಚಾರ್ಯರು ತಮ್ಮ ಮಕ್ಕಳಿಗೆ ನಡೆಸಬೇಕು ಅಂತ ಹೇಳಿದ್ದಾರೆ. ಆ ವಾರ್ಷಿಕ ಪರೀಕ್ಷೆಯ ಕ್ರಮಗಳನ್ನು ನೀವು ಗಮನಿಸಬೇಕು. ಸಾರ್ವಜನಿಕರ ಎದುರಲ್ಲಿ ಪರೀಕ್ಷೆಯನ್ನು ನಾವು ಅಂದರೆ ಅವರು ಮಾಡಬೇಕು ಎನ್ನುವುದಾಗಿ ದ್ರೋಣಾಚಾರ್ಯ ಹೇಳ್ತಾನೆ. ಈಗ ಸಾರ್ವಜನಿಕ ಪರೀಕ್ಷೆ ಅಂತಂದರೆ ಮಾಸ್ ಕಾಪಿ ಅಂತ ಹೇಳೋದು ನಾವು, ಅದು ಅಲ್ಲ. ಅದರ ಬದಲಾಗಿ ಈಗ ಅಂದರೆ ದ್ರೋಣಾಚಾರ್ಯರು ಹೇಳ್ತಿರೋದು, ಸಾರ್ವಜನಿಕರು ಗಮನಿಸುವ ಹಾಗೆ ನಿಮ್ಮ ಮಕ್ಕಳ ಪರಿಶ್ರಮ ಹೇಗಿದೆ ಎನ್ನುವುದನ್ನು ನೋಡುವುದಕ್ಕೆ ಒಂದು ಅವಕಾಶವನ್ನು ನಮಗೆ ಕಲ್ಪಿಸಿ ಕೊಡಿ ಎನ್ನುವ ಹಾಗೆ ಹೇಳ್ತಿದ್ದಾನೆ. ಅಂದರೆ ಈ ಪರೀಕ್ಷಾ ಪದ್ಧತಿ ಪೂರ್ವಕಾಲದಿಂದಲೇ ಇತ್ತು ಎನ್ನುವುದನ್ನು ನಾವು ಗಮನಿಸಬಹುದು.
6: ಆದಿಕವಿ ಪಂಪನ ಕೃತಿಯನ್ನು ಓದಿದಂತಹ ಮಾಧವ ಪೆರಜೆ ಅವರಿಗೆ ಧನ್ಯವಾದಗಳು.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮ ಪ್ರಸಾರವಾಗಲಿದ್ದು, ವಿಜಯ SH ಅವರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ.
8: ಹೆಲೋ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಮಾತನಾಡೋದನ್ನ ಕಲಿಯೋಣ. ನಾನು ವಿಜಯ. ಹಿಂದಿನ ಸಂಚಿಕೆಯಲ್ಲಿ ನಾವು ಭೇಟಿ ಮತ್ತು ಬೀಳ್ಕೊಡುಗೆ ಸಮಯದಲ್ಲಿ ನಾವು ಬಳಸುವಂಥ ವಾಕ್ಯಗಳನ್ನು ಇಂಗ್ಲೀಷ್ನಲ್ಲಿ ಹೇಗೆ ರಚನೆ ಮಾಡಬೇಕು ಅನ್ನೋ ತಿಳ್ಕೊಂಡ್ವಿ. ಅಷ್ಟೇ ಅಲ್ಲದೆ ಗ್ರ್ಯಾಟಿಟ್ಯೂಡ್, ಕೃತಜ್ಞತೆ ಸಲ್ಲಿಸೋದಿರಬೇಕಾದ್ರೆ, ಗುಡ್ ವಿಷಸ್, ಕಂಗ್ರ್ಯಾಚುಲೇಷನ್ಸ್ನ ತಲುಪಿಸಬೇಕಾದ್ರೆ, ಅಂದರೆ ಶುಭಾಶಯಗಳು, ಅಭಿನಂದನೆಗಳನ್ನು ಹೇಗೆ ವಾಕ್ಯಗಳ ರೂಪದಲ್ಲಿ ನಾವು ಹೇಳಬೇಕು ಅನ್ನೋದನ್ನು ಕಲ್ತ್ವಿ. ಇವತ್ತು ಒಂದಷ್ಟು ಮಿಶ್ರಿತ ವಾಕ್ಯಗಳು, ದಿನನಿತ್ಯದಲ್ಲಿ ಬಳಸುವಂತಹ ಎಲ್ಲ ರೀತಿಯ ವಾಕ್ಯಗಳನ್ನು ನಾವು ನೋಡೋಣ. ಬನ್ನಿ ಬನ್ನಿ, ಊಟ ಮಾಡೋಣ. ಹೇಗೆ ಹೇಳ್ತೀರಾ? ಟ್ರೈ ಮಾಡಿ. ಬನ್ನಿ ಈಗ ಊಟ ಮಾಡೋಣ. ಲೆಟ್ಸ್ ಹ್ಯಾವ್ ಫುಡ್ ನೌ, ಲೆಟ್ಸ್ ಹ್ಯಾವ್ ಫುಡ್ ನೌ ಅಂತ ಹೇಳಬೇಕು. ನೀವು ಏನನ್ನು ಇಷ್ಟಪಡ್ತೀರಿ, ಚಾನ ಕಾಫಿನಾ, ಏನು ಕುಡಿಯೋದಕ್ಕೆ ಇಷ್ಟಪಡ್ತೀರಾ? ಮನೆಗೆ ಬಂದವ್ರಿಗೆ ಕೇಳ್ತೀವಲ್ಲ, ವಾಟ್ ವುಡ್ ಯು ಲೈಕ್, ಟೀ ಆರ್ ಕಾಫಿ? ವಾಟ್ ವುಡ್ ಯು ಲೈಕ್, ಟೀ ಆರ್ ಕಾಫಿ? ನಾನು ನಿಮ್ಮನ್ನು ಸ್ಟೇಷನ್ವರೆಗೂ ಬಿಡೋದಕ್ಕೆ ಬರ್ತೀನಿ. ಐ ವಿಲ್ ಕಮ್ ಟು ದ ಸ್ಟೇಷನ್ ಟು ಸಿ ಯು ಆಫ್, OFF ಆಫ್. ನಾನು ನಿಮ್ಮನ್ನು ಸ್ಟೇಷನ್ವರೆಗೂ ಬಿಡೋದಕ್ಕೆ ಬರ್ತೀನಿ ಅನ್ನೋದಕ್ಕೆ ಐ ವಿಲ್ ಕಮ್ ಟು ದ ಸ್ಟೇಷನ್ ಟು ಸಿ ಯು ಆಫ್ ಅಂತ ಹೇಳಬೇಕು. ನೀವು ಯಾವಾಗಾದರೂ ಶಿವಮೊಗ್ಗಕ್ಕೆ ಬಂದರೆ ನನ್ನನ್ನು ಭೇಟಿ ಮಾಡಿ ಅಂತ ಹೇಳ್ತೀರ. ಪ್ಲೀಸ್ ಕಾಲ್ ಮೀ ವೆನ್ ಎವರ್ ಯು ಕಮ್ ಟು ಶಿವಮೊಗ್ಗ. ನೀವು ಯಾವಾಗಾದರೂ ಶಿವಮೊಗ್ಗಕ್ಕೆ ಬಂದರೆ ನನ್ನನ್ನು ಭೇಟಿ ಮಾಡಿ ಅನ್ನೋದಕ್ಕೆ ಪ್ಲೀಸ್ ಕಾಲ್ ಮೀ ವೆನ್ ಎವರ್ ಯು ಕಮ್ ಟು ಶಿವಮೊಗ್ಗ ಅಂತ ಹೇಳಬೇಕು. ಬನ್ನಿ ನಮ್ಮ ಪರಿವಾರನ ಪರಿಚಯ ಮಾಡಿಕೊಡ್ತೀನಿ. ಲೆಟ್ ಮೀ ಇಂಟ್ರೊಡ್ಯೂಸ್ ಯು ಟು ಮೈ ಫ್ಯಾಮಿಲಿ, ಲೆಟ್ ಮೀ ಇಂಟ್ರೊಡ್ಯೂಸ್ ಯು ಟು ಮೈ ಫ್ಯಾಮಿಲಿ. ಬನ್ನಿ ನಮ್ಮ ಪರಿವಾರನ ಪರಿಚಯ ಮಾಡಿಕೊಡ್ತೀನಿ ಅಂತ ಹೇಳೋದಕ್ಕೆ ಲೆಟ್ ಮೀ ಇಂಟ್ರೊಡ್ಯೂಸ್ ಯು ಟು ಮೈ ಫ್ಯಾಮಿಲಿ ಅಂತ ಹೇಳಬೇಕು. ಇವರು ನನ್ನ ಪತ್ನಿ, ನನ್ನ ಮಗಳು, ನನ್ನ ಮಗ, ಅವರ ಹೆಸರು ಸಮೇತ ಹೇಳೋದಿದ್ದಾಗ ಪ್ಲೀಸ್ ಮೀಟ್ ಮೈ ವೈಫ್, ಮೈ ಡಾಟರ್, ಮೈ ಸನ್, ಅವ್ರ ಹೆಸರು ಜೊತೇಲಿ ನೀವು ಹೇಳ್ಬೋದು. ಆಗ ಅವ್ರೇನು ಹೇಳ್ಬೋದು, ಓ ನಿಮ್ಮ ಮಕ್ಕಳು ತುಂಬ ಮುದ ಆಗಿದ್ದಾರೆ, ಯು ಹ್ಯಾವ್ ಲವ್ಲಿ ಚಿಲ್ಡ್ರನ್, ನಿಮ್ಮ ಮಕ್ಕಳು ತುಂಬ ಮುದ ಆಗಿದ್ದಾರೆ ಅನ್ನೋದಕ್ಕೆ ಯು ಹ್ಯಾವ್ ಲವ್ಲಿ ಚಿಲ್ಡ್ರನ್. ಅವರನ್ನು ನೋಡಿದಾಗ ಮೀಟ್ ಮಾಡಿದವರಿಗೆ, ನಿಮ್ಮ ಸ್ನೇಹಿತರಿಗೆ, ಸಂಬಂಧಿಗಳಿಗೆ ಅನ್ನಿಸ್ಬೋದು, ನಿಮ್ಮನ್ನು ಮೊದಲೇ ಭೇಟಿ ಆಗಿದ್ದೀನಿ ಅಂತ ನನಗೆ ಅನ್ನಿಸ್ತಿದೆ, ಎಲ್ಲೋ ನೋಡಿದ ಹಾಗಿದೆ ಅಂತ ಅನ್ಸೋದಿದೆಯಲ್ಲ. ಐ ಥಿಂಕ್ ವಿ ಹ್ಯಾವ್ ಮೆಟ್ ಬಿಫೋರ್, ಐ ಥಿಂಕ್ ವಿ ಹ್ಯಾವ್ ಮೆಟ್ ಬಿಫೋರ್, ಮುಂಚೆನೇ ಎಲ್ಲೋ ಭೇಟಿ ಆಗಿದ್ದೀನಿ ಅನಿಸುತ್ತೆ ಅನ್ನೋದಕ್ಕೆ ಐ ಥಿಂಕ್ ವಿ ಹ್ಯಾವ್ ಮೆಟ್ ಬಿಫೋರ್. ಆಯಿತು, ಬಂದರು ಮೀಟ್ ಆದರು ಇನ್ನೇನು ಹೊರಡ್ತೀನಿ ಅಂತಾರೆ, ಏನು ಹೇಳ್ತೀರಾ, ಸರಿ ಹೋಗಿ ಬನ್ನಿ ಅಂತೀರಾ, ಇಲ್ಲ ಅಷ್ಟೊಂದು ಅವಸರ ಯಾಕೆ, ಸ್ವಲ್ಪ ತಡೀರಿ, ಸ್ವಲ್ಪ ವೆಯ್ಟ್ ಮಾಡಿ, ವಾಟ್ಸ್ ದ ಹರಿ, ಪ್ಲೀಸ್ ಸ್ಟೇ ಅ ಲಿಟಲ್ ಮೋರ್, ವಾಟ್ಸ್ ದ ಹರಿ, ಪ್ಲೀಸ್ ಸ್ಟೇ ಅ ಲಿಟಲ್ ಮೋರ್, ಅಷ್ಟೊಂದು ಅವಸರ ಯಾಕೆ, ಸ್ವಲ್ಪ ನಿಲ್ಲಿ ಅನ್ನೋದಕ್ಕೆ ವಾಟ್ಸ್ ದ ಹರಿ, ಪ್ಲೀಸ್ ಸ್ಟೇ ಅ ಲಿಟಲ್ ಮೋರ್ ಅಂತ ಹೇಳಬೇಕು. ನಿಮಗೆ ಕೃತಜ್ಞತೆ ಹೇಳೋದಕ್ಕೆ ನನ್ನ ಹತ್ರ ಮಾತುಗಳೇ ಇಲ್ಲ, ಹಾಗೆ ಅನಿಸಿರೋದಿದೆ ಅಲ್ವಾ ಎಷ್ಟೋ ಸಲ, ನಮಗೆ ಯಾರೋ ನಮಗೇನೋ ಸಹಾಯ ಮಾಡಿರ್ತಾರೆ, ಒಳ್ಳೇದು ಮಾಡಿರ್ತಾರೆ, ಆಗ ಐ ಹ್ಯಾವ್ ನೋ ವರ್ಡ್ಸ್ ಟು ಎಕ್ಸ್ಪ್ರೆಸ್ ಮೈ ಥ್ಯಾಂಕ್ಸ್ ಟು ಯು, ಐ ಹ್ಯಾವ್ ನೋ ವರ್ಡ್ಸ್ ಟು ಎಕ್ಸ್ಪ್ರೆಸ್ ಮೈ ಥ್ಯಾಂಕ್ಸ್ ಟು ಯು, ನಿಮಗೆ ಕೃತಜ್ಞತೆ ಹೇಳೋದಕ್ಕೆ ನನ್ನ ಹತ್ರ ಮಾತುಗಳೇ ಇಲ್ಲ ಅನ್ನೋದಕ್ಕೆ ಐ ಹ್ಯಾವ್ ನೋ ವರ್ಡ್ಸ್ ಟು ಎಕ್ಸ್ಪ್ರೆಸ್ ಮೈ ಥ್ಯಾಂಕ್ಸ್ ಟು ಯು ಅಂತ ಹೇಳಬೇಕು. ನಿಜವಾಗಿ ನೀವು ನನ್ನನ್ನು ಸಂಕಟದಿಂದ ಪಾರ್ ಮಾಡಿದ್ದೀರಿ, ಕಷ್ಟದಲ್ಲಿದ್ದಾಗ ಸಹಾಯ ಮಾಡಿದ್ರು ಅವರು, ಹಾಗೇನು ಹೇಳಬೇಕು, ಯು ರಿಲಿ ಸೇವ್ಡ್ ಮೈ ಲೈಫ್, ಯು ರಿಲಿ ಸೇವ್ಡ್ ಮೈ ಲೈಫ್, ನಿಜವಾಗಿ ನೀವು ನನ್ನನ್ನು ಕಷ್ಟದಿಂದ ಪಾರ್ ಮಾಡಿದ್ರಿ ಅನ್ನೋದಕ್ಕೆ ಯು ರಿಲಿ ಸೇವ್ಡ್ ಮೈ ಲೈಫ್, ಯು ರಿಲಿ ಸೇವ್ಡ್ ಮೈ ಲೈಫ್ ಅಂತ ಹೇಳಬೇಕು. ಇನ್ನು ವಿಷಸ್ ಹೇಳು ಟೈಮು, ಯಾರೋ ಮ್ಯಾರಿಡ್ ಕಪಲ್ ಅಂತ ಅಂದ್ಕೊಳ್ಳಿ, ನೀವು ನಿಮ್ಮ ಜೀವನದಲ್ಲಿ ದೀರ್ಘಕಾಲ ಸುಖ ಸಮೃದ್ಧಿಯಿಂದ ಚೆನ್ನಾಗಿ ಬಾಳಿ ಅಂತ ಹೇಳಬೇಕು ವಿಶಸ್ಸು. ಹೇಗೆ ಹೇಳ್ತೀರಾ ಅದನ್ನ, ಮೇ ಯು ಹ್ಯಾವ್ ಅ ಲಾಂಗ್ ಹ್ಯಾಪಿ ಆ್ಯಂಡ್ ಪ್ರಾಸ್ಪರಸ್ ಮ್ಯಾರಿಡ್ ಲೈಫ್, ಮೇ ಯು ಹ್ಯಾವ್ ಅ ಲಾಂಗ್ ಹ್ಯಾಪಿ ಆ್ಯಂಡ್ ಪ್ರಾಸ್ಪರಸ್ ಮ್ಯಾರಿಡ್ ಲೈಫ್. ನೀವು ನಿಮ್ಮ ಜೀವನದಲ್ಲಿ ದೀರ್ಘಕಾಲ ಸುಖ ಸಮೃದ್ಧಿಯಿಂದ ಬದುಕಿ ಅನ್ನೋದಕ್ಕೆ ಮೇ ಯು ಹ್ಯಾವ್ ಅ ಲಾಂಗ್ ಹ್ಯಾಪಿ ಆ್ಯಂಡ್ ಪ್ರಾಸ್ಪರಸ್ ಮ್ಯಾರಿಡ್ ಲೈಫ್ ಅಂತ ಹೇಳಬೇಕು. ಈಗ ನಾವೆಲ್ಲ ಬೇರೆ ಬೇರೆ ರೀತಿಯ ವಾಕ್ಯಗಳನ್ನಂತೂ ಕಲ್ತ್ಕೊಂಡ್ವಿ. ಇಲ್ಲಿ ನೀವು ಒಂದಷ್ಟು ಅಂಶಗಳನ್ನು ನೆನ್ಪಿಟ್ಕೊಳ್ಬೇಕು. ಯಾರಿಗಾದರೂ ಏನಾದರೂ ವಿನಂತಿಸ್ಕೊಳ್ಬೇಕಿದ್ರೆ, ಪ್ರಾರ್ಥನೆ ಮಾಡ್ಕೊಳ್ಬೇಕಿದ್ರೆ, ಅಂದರೆ ರಿಕ್ವೆಸ್ಟ್ ಮಾಡಬೇಕಾಗಿದ್ದಾಗ ವುಡ್ ಮತ್ತು ಪ್ಲೀಸ್ ಎರಡನ್ನು ಜೊತೆಯಲ್ಲಿ ಉಪಯೋಗಿಸ್ಬೇಕು. ಒಂದು ಉದಾಹರಣೆ ಹೇಳ, ವುಡ್ ಯು ಪ್ಲೀಸ್ ಲೆಂಡ್ ಮೀ 10 rupees, ವುಡ್ ಯು ಪ್ಲೀಸ್ ಲೆಂಡ್ ಮೀ 1000 rupees, ಯಾವುದೋ ಒಂದಷ್ಟು ದುಡ್ಡು ಏನೋ ಒಂದು ಕೇಳ್ತಿದ್ದೀರಾ. ನೋಡಿ ಇಲ್ಲಿ ವುಡ್ ಮತ್ತು ಪ್ಲೀಸ್ ಎರಡೂ ಪದಗಳನ್ನು ಬಳಕೆ ಮಾಡಿದ್ರಿ, ಈ ವಾಕ್ಯಗಳಲ್ಲಿ ಹೆಚ್ಚು ವಿನಯತೆ ತೋರಿಸುತ್ತೆ. ವಿಲ್ ಯು ಪ್ಲೀಸ್ ಲೆಂಡ್ ಮೀ 10 rupees ಅಂದಾಗ ಆ ವಾಕ್ಯದಲ್ಲಿ ಅಷ್ಟೊಂದು ವಿನಮ್ರತೆ ಕಾಣಿಸೋದಿಲ್ಲ ಅಲ್ಲ. ಅದರ ಬದಲಾಗಿ ವುಡ್ ಯು ಪ್ಲೀಸ್ ಲೆಂಡ್ ಮೀ 10 rupees ಅಂತಂದರೆ ಒಂದು ಸ್ವಲ್ಪ ವಿನಯಪೂರ್ವಕವಾಗಿ ಹೇಳಿದ ಹಾಗೆ ಅನಿಸುತ್ತೆ. ಇನ್ನು ಎಷ್ಟೋ ಸರ್ತಿ ನಾವು ಥ್ಯಾಂಕ್ಸ್ ಅಂತ ಹೇಳಿಬಿಡ್ತೀವಿ, ಅದಕ್ಕಿಂತ ಥ್ಯಾಂಕ್ ಯು ಅಂತ ಹೇಳಿದಾಗ ಅದು ಹೆಚ್ಚು ಚೆನ್ನಾಗಿರುತ್ತೆ. ಥ್ಯಾಂಕ್ಸ್ ಜೊತೆಗೆ ಫಾರ್ ಸಹ ಉಪಯೋಗಿಸಲಾಗತ್ತೆ, ಆ ರೀತಿ ಹೇಳೋದು ಕೂಡ ಒಳ್ಳೆಯದೇ. ಆದರೆ ವಾಕ್ಯ ಒಂದು ಸ್ವಲ್ಪ ಉದ್ದ ಅನಿಸತ್ತೆ. ಐ ಥ್ಯಾಂಕ್ ಯು ಸರ್ ಫಾರ್ ಯುವರ್ ಇಂಟ್ರೆಸ್ಟ್ ಇನ್ ಮೈ ಫ್ಯಾಮಿಲಿ. ನೋಡಿ, ಐ ಥ್ಯಾಂಕ್ ಯು ಸರ್ ಫಾರ್ ಯುವರ್ ಇಂಟ್ರೆಸ್ಟ್ ಇನ್ ಮೈ ಫ್ಯಾಮಿಲಿ, ನಮ್ಮ ಕುಟುಂಬದ ಬಗ್ಗೆ ಕಾಳಜಿ ಆಸಕ್ತಿ ತೋರಿಸಿರೋದಕ್ಕೆ ನಾನು ನಿಮಗೆ ಧನ್ಯವಾದನ ಹೇಳ್ತಿದ್ದೀನಿ ಅಂತ. ಆದರೆ ಐ ಥ್ಯಾಂಕ್ ಯು ಅಂತ ಹೇಳೋದಿಕ್ಕೆ ಹೋಗಬಾರ್ದು, ಇದು ಅಷ್ಟೊಂದು ವಿನಯಪೂರ್ವಕ ಪ್ರಯೋಗ ಅಂತ ಅನಿಸ್ಕೊಳ್ಳೋದಿಲ್ಲ. ಇನ್ನು ಕಾಂಗ್ರ್ಯಾಚುಲೇಷನ್ಸ್ ಈ ಪದನ ಕೂಡ ನಾವು ತುಂಬ ಸಲ ಬಳಸ್ತಾ ಇರ್ತೀವಿ. ಇಲ್ಲಿ ಆನ್ ಅನ್ನೋ ಶಬ್ದದ ಜೊತೆ ಅದನ್ನು ಬಳಸಬೇಕೇ ವಿನಃ ಫಾರ್ ಮತ್ತು ಎಟ್ ಶಬ್ದಗಳನ್ನಲ್ಲ. ಕಾಂಗ್ರ್ಯಾಚುಲೇಷನ್ಸ್ ಫಾರ್ ಅಥವಾ ಎಟ್ ಯುವರ್ ಸಕ್ಸಸ್ ಅನ್ನಂತ ನಾವೇನಾದರೂ ಬಳಸಿದ್ರೆ ಆ ವಾಕ್ಯ ಸರಿ ಅನ್ಸೋಲ್ಲ. ಅದರ ಬದಲಾಗಿ ಕಾಂಗ್ರ್ಯಾಚುಲೇಷನ್ಸ್ ಆನ್ ಯುವರ್ ಸಕ್ಸಸ್ ಅಂತ ಹೇಳಬೇಕು. ಅರ್ಥ ಆಯಿತಾ? ಕಾಂಗ್ರ್ಯಾಚುಲೇಷನ್ಸ್ ಎಟ್ ಯುವರ್ ಸಕ್ಸಸ್ ಅಂತನೋ, ಕಾಂಗ್ರ್ಯಾಚುಲೇಷನ್ಸ್ ಫಾರ್ ಯುವರ್ ಸಕ್ಸಸ್ ಅಂತನೋ ನಾವು ಬಳಸಬಾರ್ದು. ಅದರ ಬದಲಾಗಿ ಆನ್ ಕಾಂಗ್ರ್ಯಾಚುಲೇಷನ್ಸ್ ಆನ್ ಯುವರ್ ಸಕ್ಸಸ್ ಅನ್ನೋದೇ ಸರಿಯಾದ ಪ್ರಯೋಗ. ಯಾವುದೇ ಶುಭ ಸಮಾರಂಭದಲ್ಲಿ ಕೇವಲ ಕಾಂಗ್ರ್ಯಾಚುಲೇಷನ್ಸ್ ಅಥವಾ ಕಾಂಗ್ರಾಟ್ಸ್ ಅಂತ ಹೇಳೋದು ಕೂಡ ಸರಿಯಾದ ಪ್ರಯೋಗನೇ. ಆದರೆ ಅಲ್ಲಿ ಆನ್ ಅಂತ ಶಬ್ದನ ಬಳಸ್ಬೋದು ಉದ್ದ ವಾಕ್ಯ ಮಾಡಿದಾಗ, ಆನ್ ಯುವರ್ ಸಕ್ಸಸ್ ಅಂತ, ಬದಲಾಗಿ ಫಾರ್ ಯುವರ್ ಸಕ್ಸಸ್, ಆಟ್ ಯುವರ್ ಸಕ್ಸಸ್ ಅಂತ ಹೇಳಿದರೆ ಅದು ಸರಿಯಾಗಿರೋದಿಲ್ಲ. ಇಷ್ಟೆಲ್ಲ ವಾಕ್ಯ ರಚನೆ, ಒಂದಷ್ಟು ಅದ್ರ ಬಗ್ಗೆ ತಿಳ್ಕೊಳ್ಬೇಕಾಗಿರೋ ಅಂಶಗಳನ್ನೆಲ್ಲ ನಾನು ಹೇಳಿದೆ. ಇನ್ನು ತಿರಸ್ಕಾರ ಮಾಡೋದು, ಕೆಲವ್ರಿಗೆ ಅಭ್ಯಾಸ ಇರುತ್ತೆ, ಏನು ಹೇಳಿದ್ರು ಬೇಡ ಆಗಲ್ಲ ಆ ಥರ, ರಿಫ್ಯೂಸಲ್, ಆ ಥರ ವಾಕ್ಯಗಳನ್ನು ಒಂದಷ್ಟು ನೋಡೋಣವಾ. ಯಾರೋ ಎಲ್ಗೋ ಕರೀತಾರೆ, ಕರೆ ತಕ್ಷಣ ನಂಗೆ ಬರೋದಕ್ಕೆ ಸಾಧ್ಯ ಆಗಲ್ಲ ಅಂತ ಹೇಳಿಬಿಡ್ತೀವಿ. ಹೇಗೆ ಹೇಳ್ತೀರ ಅದನ್ನು ಇಂಗ್ಲೀಷಲ್ಲಿ? ನನಗೆ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋದಕ್ಕೆ ಐ ವೋಂಟ್ ಬಿ ಏಬಲ್ ಟು ಕಮ್, ಐ ವೋಂಟ್ ಬಿ ಏಬಲ್ ಟು ಕಮ್. ನನಗೆ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋದಕ್ಕೆ ಐ ವೋಂಟ್ ಬಿ ಏಬಲ್ ಟು ಕಮ್ ಅಂತ ಹೇಳಬೇಕು. ನೀನು ಹೇಳ್ದಾಗೆ ನಾನು ಮಾಡೋದಕ್ಕೆ ಆಗೋದಿಲ್ಲ ಅಂತಿರ್ತಾರಲ್ವಾ, ನಿನ್ನ ಇಚ್ಛೆ ಪ್ರಕಾರ ಮಾಡೋದಕ್ಕೆ ನನಗೆ ಸಾಧ್ಯ ಇಲ್ಲ. ಐ ವೋಂಟ್ ಬಿ ಏಬಲ್ ಟು ಡೂ ಆ್ಯಸ್ ಯು ವಿಶ್, ಐ ವೋಂಟ್ ಬಿ ಏಬಲ್ ಟು ಡೂ ಆ್ಯಸ್ ಯು ವಿಶ್ ಅಂತ ಹೇಳಬೇಕು. ಇಲ್ಲೋ ಯಾರೋ ಕರೀತಾರೆ, ನಾನು ಬರೋದಿಲ್ಲ, ನಂಗೆ ಇಷ್ಟ ಇಲ್ಲ ಅನ್ನೋದಕ್ಕೆ ಐ ಡೋಂಟ್ ವಾಂಟ್ ಟು ಕಮ್, ನಾನು ಬರೋದಕ್ಕೆ ಇಷ್ಟಪಡೋದಿಲ್ಲ ಅನ್ನೋದಕ್ಕೆ ಐ ಡೋಂಟ್ ವಾಂಟ್ ಟು ಕಮ್ ಅಂತ ಹೇಳಬೇಕು. ನಿನ್ನ ಎಲ್ಲ ತಿರಸ್ಕಾರ ಮಾಡ್ತೀರಾ, ಆದರೆ ಏನೋ ಬೇಸರ ಅನಿಸುತ್ತೆ, ಹಂಗೆ ಮಾಡೋದಕ್ಕೆ ಇಷ್ಟ ಇರೋದಿಲ್ಲ, ಬಟ್ ನಿಮಗೂ ಒಪ್ಕೊಳ್ಳೋಕ್ಕೂ ಮನಸ್ಸಿರೋದಿಲ್ಲ, ತಿರಸ್ಕಾರ ಮಾಡೋದಕ್ಕೆ ನನಗೆ ಬಹಳ ದುಃಖ ಆಗಿದೆ ಅಂತೀರಾ. ಅದಕ್ಕೆ ಹೇಗೆ ಹೇಳಬೇಕು? ಐ ಆಮ್ ಸಾರಿ ಟು ರೆಫ್ಯೂಸ್, ಐ ಆಮ್ ಸಾರಿ ಟು ರೆಫ್ಯೂಸ್ ಅಂತ ಹೇಳಬೇಕು. ಅವ್ರು ಇದಕ್ಕೆಲ್ಲ ಒಪ್ಪೋದಿಲ್ಲ, ದೇ ವೋಂಟ್ ಅಗ್ರಿ ಟು ದಿಸ್, ಅವ್ರು ಇದಕ್ಕೆ ಒಪ್ಪೋದಿಲ್ಲ ಅನ್ನೋದಕ್ಕೆ ದೇ ವೋಂಟ್ ಅಗ್ರಿ ಟು ದಿಸ್, ಇದು ಸಾಧ್ಯನೇ ಇಲ್ಲ, ಇಟ್ಸ್ ನಾಟ್ ಪಾಸಿಬಲ್ ಅಥವಾ ಇಟ್ಸ್ ಇಂಪಾಸಿಬಲ್, ಇದು ಸಾಧ್ಯ ಇಲ್ಲ ಅನ್ನೋದಕ್ಕೆ ಇಟ್ಸ್ ನಾಟ್ ಪಾಸಿಬಲ್ ಅಥವಾ ಇಟ್ಸ್ ಇಂಪಾಸಿಬಲ್. ನೀವು ಹೇಳಿದ್ದನ್ನು ಒಪ್ಪೋದಕ್ಕೆ ಸಾಧ್ಯ ಆಗದೆ ಇರೋದಕ್ಕೆ ನನಗೆ ಬೇಸರ ಇದೆ ಅನ್ನೋದಕ್ಕೆ ಐ ರಿಗ್ರೆಟ್ ಐ ಕಾಂಟ್ ಎಕ್ಸೆಪ್ಟ್ ದಿಸ್ ಪ್ರಪೋಸಲ್, ಐ ರಿಗ್ರೆಟ್ ಐ ಕಾಂಟ್ ಎಕ್ಸೆಪ್ಟ್ ದಿಸ್ ಪ್ರಪೋಸಲ್. ಹೆಚ್ಚಿನ ಸಮಯ ಕೆಲಸದ ಜಾಗದಲ್ಲಿ ನಾವೆಲ್ಲಿ ವರ್ಕ್ ಮಾಡ್ತಿರ್ತೀವಿ ಅಂತಲ್ಲಿ ಈ ವಾಕ್ಯ ಉಪಯೋಗಿಸಲ್ಪಡುತ್ತೆ ಅಲ್ವಾ. ನೀವು ಹೇಳಿದ್ದನ್ನು ಒಪ್ಕೊಳ್ಳೋದಕ್ಕೆ ಸಾಧ್ಯ ಆಗದೇ ಇರೋದಕ್ಕೆ ನನಗೆ ಬೇಸರ ಇದೆ, ಐ ರಿಗ್ರೆಟ್ ಐ ಕಾಂಟ್ ಎಕ್ಸೆಪ್ಟ್ ದಿಸ್ ಪ್ರಪೋಸಲ್. ನೀನು ನನ್ನ ಮಾತನ್ನು ಒಪ್ಪೋದಿಲ್ವಾ, ಒಪ್ತೀಯಾ? ಯು ಡೋಂಟ್ ಅಗ್ರಿ ವಿತ್ ಮೀ, ಡೂ ಯು? ನನ್ನ ಮಾತನ್ನು ಒಪ್ತಿರೋ ಇಲ್ವಾ ಅಂತ ಹೇಳೋದಕ್ಕೆ ಯು ಡೋಂಟ್ ಅಗ್ರಿ ವಿತ್ ಮೀ, ಡೂ ಯು? ನೀವು ಹೇಳಿದ್ದನ್ನು ಅರೇಂಜ್ ಮಾಡೋದಕ್ಕೆ, ಏರ್ಪಾಡು ಮಾಡೋದಕ್ಕೆ ಸಾಧ್ಯ ಇಲ್ಲ, ಇಟ್ ಕಾಂಟ್ ಬಿ ಅರೇಂಜ್ಡ್. ನೀವು ಹೇಳಿದ್ದನ್ನು ಏರ್ಪಾಡು ಮಾಡೋದಕ್ಕೆ ಸಾಧ್ಯ ಇಲ್ಲ ಅಥವಾ ಅದನ್ನು ಏರ್ಪಾಡು ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋದಕ್ಕೆ ಇಟ್ ಕಾಂಟ್ ಬಿ ಅರೇಂಜ್ಡ್. ಏನೋ ಯಾರಿಗೋ ಹೇಳಿರ್ತೀರಿ, ಅದು ಆ ಹುಡುಗಿಗೆ ಇಷ್ಟ ಆಗಿರೋದಿಲ್ಲ, ಅದನ್ನ ನೀವು ಹೇಗೆ ಹೇಳ್ತೀರಾ? ಇದು ಅವಳಿಗೆ ಇಷ್ಟ ಆಗೋದಿಲ್ಲ ಅನ್ನೋದಕ್ಕೆ ಶಿ ಡಸಂಟ್ ಲೈಕ್ ಇಟ್, ಶಿ ಡಸ್ ನಾಟ್ ಲೈಕ್ ಇಟ್ ಯಾವುದಾದ್ರೂ ಬಳಸ್ಬೋದು. ಶಿ ಡಸಂಟ್ ಲೈಕ್ ಇಟ್, ಅವಳಿಗೆ ಇಷ್ಟ ಆಗೋದಿಲ್ಲ ಅನ್ನೋದಕ್ಕೆ ಶಿ ಡಸಂಟ್ ಲೈಕ್ ಇಟ್. ತಿರಸ್ಕಾರ ಭಾವನೆ ಬರುವಂತಹ ಒಂದಷ್ಟು ವಾಕ್ಯಗಳ ರಚನೆನ ನಾವು ಮಾಡಿದ್ವಿ. ಇನ್ನೂ ಒಂದಷ್ಟು ಕಲಿಯೋದಿದೆ, ಹೇಳೋದಿದೆ, ಆದರೆ ಅದಕ್ಕಾಗಿ ನೀವು ಮುಂದಿನ ಸಂಚಿಕೆಯವರೆಗೂ ಕಾಯಲೇಬೇಕು. ಟಿಲ್ ದೆನ್ ಟೇಕ್ ಕೇರ್, ಥ್ಯಾಂಕ್ ಯು, ಬಾಯ್.
3: ಇದುವರೆಗೂ ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮವನ್ನ ಕೇಳಿದಿರಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರವಾಗುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
9: ಇದುವರೆಗೂ ಕಲಿಕಾ ಸಮಯದ ವಿಶೇಷ ಕಾರ್ಯಕ್ರಮಗಳನ್ನು ಕೇಳಿದಿರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
10: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
11: ಮುಕ್ಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು.
10: ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ?
11: ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
10: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ ನ ಹಾಕೊಡ್ತಾರ ಬಿಡು.
11: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
10: ಏನವಿ ಅದು? ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ.
11: ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
10: ಹಂಗ ಅದ್ಯಾಕಂತೆ? ಅಲ್ ಕಣವಿ ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲೇನ್ ನಿಂಗೆ?
11: ಕಣಕ್ಕ, ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸನೆ ಮಾಡೈತೆ. ತಡಿ, ಮನೆಗೋಗಿ ಈಗ್ಲೇ ಬಟ್ಟೆ ಪಾಡ್ ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸನೆ ಮಾಡೈತೆ. ತಡಿ, ಮನೆಗೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
10: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
12: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮಹಾಲಕ್ಷ್ಮಿ ಸ್ವೀಟ್ಸ್.
3: ನಿಮ್ಮ ಲಿವರ್ ಸುರಕ್ಷಿತವಾಗಿದ್ಯಾ?
4: ಹೆಪಟೈಟಿಸ್ ಯಾವುದೇ ಲಕ್ಷಣ ತೋರದೆ ಒಳಗೊಳಗೆ ಲಿವರ್ ಅನ್ನು ನಾಶಪಡಿಸಬಹುದು.
3: ಇದೇ ಜುಲೈ 28ರ ವಿಶ್ವ ಹೆಪಟೈಟಿಸ್ ದಿನದ ಪ್ರಯುಕ್ತ ಶಿವಮೊಗ್ಗದ ಅತ್ಯಾಧುನಿಕ ಸುಶೋಧಾ ಇನ್ಸ್ಟಿಟ್ಯೂಟ್ ಆಫ್ ಗ್ಯಾಸ್ಟ್ರೋ ಎಂಟ್ರೋಲಜಿ ನಿಮಗಾಗಿ ತರುತ್ತಿದೆ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರ.
4: ಜುಲೈ 26ರಿಂದ ಆಗಸ್ಟ್ 1ರವರೆಗೆ ಸವಳಂಗ ರಸ್ತೆಯಲ್ಲಿರುವ ಸುಶೋಧಾ ಆಸ್ಪತ್ರೆಯಲ್ಲಿ ಉಚಿತ ಹೆಪಟೈಟಿಸ್ ಬಿ ಮತ್ತು ಸಿ ತಪಾಸಣೆ ಹಾಗೂ ಹೆಪಟೈಟಿಸ್ ಬಿ ಲಸಿಕೆ ಉಚಿತವಾಗಿ ಸಿಗಲಿದೆ.
3: 18ರಿಂದ 60 ವರ್ಷದ ಪ್ರತಿಯೊಬ್ಬರು, ವಿಶೇಷವಾಗಿ ಮಧುಮೇಹ, ಸ್ಥೂಲಕಾಯ ಅಥವಾ ಇತರ ಸಮಸ್ಯೆ ಇರುವವರು, ಲಿವರ್ ರೋಗ ಹಾಗೂ ಕ್ಯಾನ್ಸರ್ನಿಂದ ರಕ್ಷಣೆ ಪಡೆಯಲು ಇದು ಸೂಕ್ತ ಸಮಯ.
4: ನೆನಪಿಡಿ, ಸೀಮಿತ ಲಸಿಕೆಗಳು ಮಾತ್ರ ಲಭ್ಯವಿದ್ದು ಪೂರ್ವ ನೋಂದಣಿ ಕಡ್ಡಾಯವಾಗಿದೆ. ತಡ ಮಾಡಬೇಡಿ, ಈಗಲೇ 8 7 7 7 3 6 4 5 ಗೆ ಕರೆ ಮಾಡಿ ನಿಮ್ಮ ಉಚಿತ ಲಸಿಕೆ ಕಾಯ್ದಿರಿಸಿ.
3: ನಿಮ್ಮ ಆರೋಗ್ಯವಂತ ಲಿವರ್ಗೆ ಸುಶೋಧ ಆಸ್ಪತ್ರೆಯ ಬಲ ನೀಡಿ.
5: ಮಗ, ಅದೇ ಕೆಲ್ಸ, ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
6: ಓಕೆ,
7: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
6: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡಿಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ಯಾಕೆ ಈ ಸ್ವೀಟ್ ಬಿಸ್ನೆಸ್ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
8: ಓಕೆ
9: ಡ್ಯೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರು ಗೈಡ್ ಮಾಡ್ತಾರೆ?
6: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
0: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
6: ಸೋಮವಾರದಿಂದ ಶನಿವಾರ

0: ಹೇಳಿ
1: ಹೇಳಿ
0: ಒಂದ್ ಮಾತು
1: ಹೇಳಿ.
0: ಹೇಳಿದ್ರೆ ಕೇಳ್ತೀಯ?
1: ನಿಮ್ ಮಾತು ಯಾವತ್ ಕೇಳಿಲ್ಲ.
0: ಹಾಗಾದ್ರೆ ಆ ಪಾತ್ರೆಯಲ್ಲಿಡು.
1: ಇಟ್ಟೆ.
0: ಬಾಯಲ್ಲಿ ಬಾರೆ ಅಂದ್ರೆ ಕುತ್ಕೋಯ್ ಮಂಚದ ಮೇಲೆ.
1: ಏನ್ರಿ ಇದು ಇಷ್ಟತ್ನಲ್ಲಿ?
0: ಅಯ್ಯೋ ಅದಕ್ಕಲ್ವೇ. ಹಾಯಾಗಿ ಕುಳಿತಿರು ನೀನು ರಾಣಿಯ ಹಾಗೆ ಮಹಾರಾಣಿಯ ಹಾಗೆ.
1: ಮನೆ ಕೆಲಸ ಯಾರಿ ಮಾಡೋದು? ನಿಮ್ಮ ಮನ

ಬಯಲು ಶೌಚ ಮುಕ್ತ, ಪ್ಲಾಸ್ಟಿಕ್ ಮುಕ್ತ, ಕಸ ಮುಕ್ತ ವಾತಾವರಣವನ್ನ ನಿರ್ಮಿಸೋಣ.

0: ಅರೆ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಹೆಂಗಮ್ಮ ಮಲ್ಗೆ ಮಾರು,
1: ಹೂ ತಗೊಳಕ್ ಮೊದ್ಲು ಬ್ಯಾಗ್ ಐತ ನಿಮ್ತವ?
0: ಇದೇನೆ ಹೊಸ್ತ ಕೇಳ್ತಿದ್ಯಾ? ಯಾವಾಗ್ಲೂ ಪ್ಲಾಸ್ಟಿಕ್ ಕವರ್ ನಾಗೆ ಹಾಕೊಡ್ತಿದ್ದೆ.
1: ಇನ್ಮೇಲೆ ಹಂಗೆಲ್ಲ ಆಗಕ್ಕಿಲ್ಲ ಕಣಕ್ಕ. ಪ್ಲಾಸ್ಟಿಕ್ ಕವರ್ ನಾಗೆ ಹೂ ಹಣ ಹಾಕೊಟ್ರೆ ನಮ್ಮ ಅಂಗಡಿನ ಮುಚ್ಚಿಸ್ಬಿಡ್ತಾರೆ, ಜೊತೆಗೆ ದಂಡ ಬೇರೆ ಕಟ್ಬೇಕಾಯ್ತದೆ. ಅದಕ್ಕೆ ನೀವೇ ಬ್ಯಾಗ್ ತಂದ್ರೆ ಒಳ್ಳೇದು. ಇಲ್ಲ ಈ ಬಟ್ಟೆ ಬ್ಯಾಗ್ ತಗೊಳ್ಳಿ, 10 ರೂಪಾಯಿ. ಬಿರ್ಬರ್ನ ಹೇಳಿ ಅಕ್ಕ, ಏನ್ ಮಾಡ್ಲಿ?
2: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಕವರ್ಗಳ ಉಪಯೋಗವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಕವರ್ಗಳನ್ನು ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗ್ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಪ್ರತಿ ಕ್ಷಣ ಕ್ಷಣದೂ ನೀವೇ ಕೇಳುತ್ತ ಕೇಳುತ್ತ ಕಲಿಯಿರಿ.
6: ರೇಡಿಯೋ ಕೇಳಕ್ಕೀಗ ರೇಡಿಯೋನೇ ಬೇಕಾಗಿಲ್ಲ.
7: ಹೌದಾ ಅಂತ ಹುಬ್ಬೇರಿಸ್ಬೇಡಿ, ಇಲ್ಲಿ ಕೇಳಿ. ನಿಮ್ ಮೊಬೈಲ್ ನಲ್ಲಿರೋ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ ನಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.
6: ಜಗತ್ತಿನ ಯಾವುದೇ ಭಾಗದಲ್ಲಿದ್ದರೂ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳನ್ನು ದಿನದ 24 ಗಂಟೆಯೂ ಕೇಳಬಹುದು.
7: ಸಂಪೂರ್ಣ ಫ್ಯಾಮಿಲಿಗೆ ಭರಪೂರ ಕಾರ್ಯಕ್ರಮಗಳು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
5: ಕೇಳಿರಿ ಪ್ರತಿ ಕ್ಷಣ ಕ್ಷಣದೂ ನೀವೇ ಕೇಳುತ್ತ ಕೇಳುತ್ತ ಕಲಿಯಿರಿ.
6: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
0: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
6: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
8: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಕ್ಕೂ ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಕ್ಕೂ ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಕ್ಕೂ ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
6: 4,000 ಕ್ಕೂ ಹೆಚ್ಚು ಗರ್ಭಕೋಶದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಕ್ಕೂ ಹೆಚ್ಚಿನ ಉದರದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
8: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
0: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
3: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240142, ಮೊಬೈಲ್ ಸಂಖ್ಯೆ 9535191545.
9: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
10: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
9: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
11: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
12: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-182-35-80-83. ಸಂಖ್ಯೆ ಮತ್ತೊಮ್ಮೆ 0818-2-35-80-83. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
6: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಕಾಫಿ ವಿತ್ RJ ಕಾರ್ಯಕ್ರಮ. ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಕಾಫಿ ವಿತ್ RJ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಈ ದಿನದ ಕಾಫಿ ವಿತ್ RJ ಕಾರ್ಯಕ್ರಮವನ್ನು ಶುರು ಮಾಡೋದಕ್ಕಿಂತ ಮುನ್ನ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ, ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹಾಗೆ ನಮ್ಮ ಶಿವಮೊಗ್ಗದಲ್ಲಿ ಸ್ವಲ್ಪ ವಾತಾವರಣ ತಂಪಾಗಿದೆ. ನಿಮ್ಮ ಕಡೆ ಎಲ್ಲ ಹೇಗಿದೆ, ಮಳೆ ಬೆಳೆ ಎಲ್ಲ ಹೇಗಿದೆ ಅನ್ನೋದ್ರ ಬಗ್ಗೆ ಕೂಡ ಒಂದಿಷ್ಟು ಮಾತಾಡೋಣ. ಹಾಗೆ ಈ ದಿನದ ಕಾಫಿ ವಿತ್ RJ ಕಾರ್ಯಕ್ರಮದಲ್ಲಿ ಏನಪ್ಪ ವಿಷಯ ಅಂದರೆ, ಸ್ನೇಹಿತರೆ, ಶಿಕ್ಷಣ ಅಂದರೆ ಕೇವಲ ಓದು ಬರಹ ಅಲ್ಲ, ಅದು ನಮ್ಮ ಒಂದು ಜೀವನವನ್ನು ಬದುಕೋಕ್ಕೆ, ನಮ್ಮ ಜೀವನಕ್ಕೆ ಯಾವ ರೀತಿ ನಾವು ಬದುಕಬೇಕು ಅನ್ನುವಂತಹ ಒಂದು ಒಳ್ಳೆಯ ವಿದ್ಯೆಯನ್ನು ಕಲಿಸುವಂತಹ ಕಲೆ, ಹಾಗೆ ಒಂದು ಯೋಚಿಸುವ ಶಕ್ತಿ ಕೊಡುವಂಥದ್ದು, ಹಾಗೆ ಒಳ್ಳೆಯದ್ಯಾವುದು ಕೆಟ್ಟದ್ದು ಯಾವುದು ಅನ್ನುವಂತಹ ತಿಳ್ಕೊಳ್ಳುವಂತಹ ಜ್ಞಾನವನ್ನು ಕೊಡುವಂಥದ್ದು. ಇದು ಒಂದು ರೀತಿಯ ಉತ್ತಮ ನಿಜವಾದ ಶಿಕ್ಷಣ ಅಂತ ಹೇಳ್ತಾರೆ. ಹಾಗೆ ಜ್ಞಾನ ಕೌಶಲ್ಯ ವ್ಯಕ್ತಿತ್ವವನ್ನು ಬೆಳೆಸಲಿಕ್ಕೆ ಶಿಕ್ಷಣ ಬೇಕೇ ಬೇಕು. ಅಂದಾಗೆ ಸ್ನೇಹಿತರೆ, APJ ಅಬ್ದುಲ್ ಕಲಾಂ ಅವರು ಕೂಡ ಒಂದು ಮಾತು ಹೇಳ್ತಾರೆ, ಶಿಕ್ಷಣ ದೇಶ ಕಟ್ಟುವ ಆಯುಧ ಅಂತ ಹೇಳಿದರು. ಇಂಥ ಆಯುಧಗಳನ್ನು ತಯಾರು ಮಾಡುವಾಗ ಹಾಗೆ ಸ್ವಲ್ಪನಾದರೂ ಬೈದು ಬುದ್ಧಿ ಹೇಳಿ ಈ ಆಯುಧಗಳನ್ನು ಗಟ್ಟಿಗೊಳಿಸೋದು ಒಳ್ಳೆಯದು, ಅಥವಾ ಹಾಗೆ ನಾವು ಒಂದು ಬರೀ ಮಾತಲ್ಲಿ ಹೇಳಿ ಅವರನ್ನು ತಿದ್ದೋದು ಒಳ್ಳೆಯದು, ಅಥವಾ ಇತ್ತೀಚೆಗಂತೂ ಮಕ್ಕಳಿಗೆ ಶಿಕ್ಷೆ ಕೊಡೋದೇ ಬೇಡ, ಹಾಗೆ ಪ್ರೀತಿಯಿಂದ ಅವರ ಮನಸ್ಸನ್ನು ಗೆದ್ದು ಶಿಕ್ಷಣ ಕೊಟ್ಟರೆ ಒಳ್ಳೆಯದು ಅಂತ ಹೇಳುತ್ತೆ ನಮ್ಮ ಒಂದು ಸರ್ಕಾರ ಕೂಡ. ಸಾಕಷ್ಟು ವಿಷಯಗಳನ್ನು ಇತ್ತೀಚೆಗೆ ವರದಿ ಮಾಡಿದೆ. ಸೊ ನಿಮ್ಮ ಪ್ರಕಾರ ಸ್ನೇಹಿತರೆ, ನೀವು ಕಲಿಯುವಾಗ ನಿಮ್ಮ ಒಂದು ಶಿಕ್ಷಣ ಹೇಗಿತ್ತು, ಈಗ ಒಂದು ಶಿಕ್ಷಣದಲ್ಲಿ ಯಾವ ರೀತಿ ಬದಲಾವಣೆ ತಂದರೆ ಚೆನ್ನಾಗಿರುತ್ತೆ, ಶಿಕ್ಷಣದಲ್ಲಿ ಶಿಕ್ಷೆ ಇರಬೇಕೋ ಬೇಡವೋ, ಮಕ್ಕಳಿಗೆ ಪ್ರೀತಿಯಿಂದ ಕಲಿಸುವ ಶಿಕ್ಷಣ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಈ ದಿನ ನೀವು ಕಾಫಿ ವಿತ್ RJ ಕಾರ್ಯಕ್ರಮದಲ್ಲಿ ನನ್ನೊಟ್ಟಿಗೆ ಮಾತಾಡ್ಬೋದು, ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯಗಳನ್ನ ಕೂಡ ಹಂಚ್ಕೊಳ್ಬೋದು. ನೀವು ಮಾಡಬೇಕಾಗಿರೋದು ಎಷ್ಟೇ 9686092729 ಈ ಸಂಖ್ಯೆಗೆ ಕರೆ ಮಾಡಿ. ಶಿಕ್ಷೆ ಇಲ್ಲದ ಶಿಕ್ಷಣ ಹೇಗಿರುತ್ತೆ? ಒಂದು ಕಾಲದಲ್ಲಿತ್ತು ಸ್ನೇಹಿತರೆ, ಮುಂದೆ ಗುರಿ ಇತ್ತು, ಹಿಂದೆ ಗುರು ಇದ್ರು, ಮುಂದೆ ನಡೆದಿತ್ತು ಧೀರರ ದಂಡು ಧೀರರ ಹಿಂಡು. ಈಗ ಮುಂದೆ ಗುರಿಯೂ ಇಲ್ಲ, ಹಿಂದೆ ಗುರುವೂ ಇಲ್ಲ, ನಡೆದಿದೆ ಹೇಡಿಗಳ ಹಿಂಡು ಅನ್ನುವಂತಹ ಮಾತು ಕೂಡ ಕೇಳ್ಬರ್ತಾ ಇದೆ. ಸೊ ಮಕ್ಕಳಿಗೆ ಗದರಿಸಿ ಒಡೆದು ಬಡೆದು ಹೇಳುವಂತಹ ಶಿಕ್ಷಣ ಸಾಕಷ್ಟು ದಿನಗಳ ಕಾಲ ಇರೋದಿಲ್ಲ, ಯಾಕಂದರೆ ಮಕ್ಕಳ ಮನಸ್ಸಲ್ಲಿ ಭಯ ಅನ್ನುವಂಥ ಭೂತ ಕಾಡ್ತಾ ಇರುತ್ತೆ. ಆ ಭಯವನ್ನು ಕಡಿಮೆ ಮಾಡಬೇಕು, ಭಯವನ್ನು ಹೋಗ್ಲಾಡಿಸ್ಬೇಕು ಅಂದರೆ ಅಲ್ಲಿ ಪ್ರೀತಿಯ ಶಿಕ್ಷಣ ಮುಖ್ಯ ಅಂತ ಹೇಳ್ತಾರೆ ಇನ್ನು ಕೆಲವರು. ಸೊ ಹಾಗಾದರೆ ಫಸ್ಟ್ ಕರೆ ರೆಡಿ ಇದೆ, ಯಾರು ಎಲ್ಲಿಂದ ಇವ್ರು ಏನು ಹೇಳ್ತಾರೆ ಯಾವ ಶಿಕ್ಷಣ ಮುಖ್ಯ ಅನ್ನೋದನ್ನು ತಿಳಿಸ್ತಾರೆ, ಕೇಳುವ ಅವರ ಒಂದು ಅನಿಸಿಕೆಯನ್ನು. ನಮಸ್ತೆ.
13: ನಮಸ್ತೆ ಮಹಾಲಕ್ಷ್ಮಿ. ಗುಡ್ ಈವ್ನಿಂಗ್.
6: ನಮಸ್ತೆ, ಶುಭ ಸಂಜೆ, ಗುಡ್ ಈವ್ನಿಂಗ್. ಕುಸುಮಾ ಮೇಡಮ್ ಹೇಗಿದ್ದೀರಿ?
13: ನಾನು ಚೆನ್ನಾಗಿದ್ದೀನಿ ಮಹಾಲಕ್ಷ್ಮಿ, ನೀವು ಆರಾಮಿದ್ದೀರಾ ಅನ್ಕೊಂಡಿದ್ದೀನಿ.
6: ಎಸ್ ಮೇಡಮ್, ಆರಾಮ್ ಮೇಡಮ್.
13: ಎಸ್ ಖಂಡಿತ, ಆರಾಮಾಗಿರ್ಬೇಕು ನೀವೆಲ್ಲ.
6: ಮೇಡಮ್ ಇವತ್ತಿನ ವಿಷಯ ಗೊತ್ತಾಯ್ತಾ?
13: ಖಂಡಿತ ಗೊತ್ತಾಯ್ತು. ಶಿಕ್ಷಣದಲ್ಲಿ ಶಿಕ್ಷೆ ಇರ್ಬೇಕೋ ಬೇಡವೋ, ಪ್ರೀತಿಯಿಂದ ಕಲಿಸುವ ಶಿಕ್ಷಣ
6: ಹೇಗಿರ್ಬೇಕು
13: ಹೇಗಿರ್ಬೇಕು ಅಂತ ಈಗ ನೀವ್ ಹೇಳ್ತಾ ಇದ್ರೆ, ವ್ಯಕ್ತಿಯ ಒಂದು ಸರ್ವಾಂಗೀಣ ವಿಕಾಸವೇ ಶಿಕ್ಷಣ ಅಂತ ಹೇಳಿ ಅಲ್ವಾ. ಶಿಕ್ಷಣ ಅನ್ನೋದು ಒಂದು ಮಾನವನ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಒಂದು ಪ್ರಕ್ರಿಯೆ ಆಗಿರುತ್ತೆ. ಇದು ಶಿಶು ಇದ್ದಾಗಿಂದ ವಿಕಾಸ ಹೊಂದಿ ಸಮಾಜದಲ್ಲಿ ಒಂದು ಸ್ಥಾನ ಪಡೆದುಕೊಳ್ಬೇಕು ಅಂದ್ರೆ ಒಂದು ಶಿಕ್ಷಣ ಇರ್ಬೇಕು, ವಿದ್ಯಾವಂತ ಆಗಿರ್ಬೇಕು. ಅವಿದ್ಯಾವಂತರಿಗೆ ಒಂದು ಸ್ಥಾನ ಇರಲ್ಲ ಅಂತ ಅಲ್ಲ, ಬಟ್ ಆದ್ರೆ ಒಂದು ಶಿಕ್ಷಣ ಅನ್ನೋದು ಒಂದು ಶಿಸ್ತು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ.
6: ನಿಜ ನಿಜ, ಕರೆಕ್ಟ್.
13: ಯಾಕೆ ಅಂದ್ರೆ ಶಿಸ್ತು ಶಿಕ್ಷಣ ಅನ್ನೋದಕ್ಕಿಂತ ನಾವು ಶಿಸ್ತು ಅಂತ ಹೇಳಿ ತಗೊಂಡ್ಬಿಟ್ರೆ ಅವನ ಜೀವನದಲ್ಲಿ ಯಶಸ್ವಿ ಆಗ್ಲಿಕ್ಕೆ ಅವನು ಅದು ಒಂದು ಕ್ರಮಬದ್ಧತೆಯ ಒಂದು ಮೌಲ್ಯವಾದ ಗುಣ ಅಂತ ನನ್ನ ಪ್ರಕಾರ ಇದು.
6: ಓಕೆ, ಖಂಡಿತ ಖಂಡಿತ.
13: ಹಾಗಾಗಿ ಒಂದು ಶಿಸ್ತುಬದ್ಧ ಜೀವನ ಇರ್ಬೇಕು, ಜೊತೆಗೆ ಶಿಕ್ಷೆ ಕೊಟ್ಟು ನೀವು ಶಿಕ್ಷಣ ಕಲಿಸ್ಬೇಕಾ ಅಂತ ಹೇಳಿದ್ರೆ ಅದು ನನ್ನ ಪ್ರಕಾರ ಈಗ ಒಂದು 20 ಇಯರ್ಸ್ ಬ್ಯಾಕೆ ಮುಗ್ದೋಯ್ತು ಅಂತ ನಾನ್ ಅನ್ಕೊಂತೀನಿ. ಹೊಡೆದು ಬಡ್ದು ದಂಡಂ ದಶಗುಣಂ ಅಂತ ಹೇಳಿ ಹೇಳಿದ್ರು, ಆಮೇಲೆ ಮೊದ್ಲೇ ಕೇಳ್ತಾರೆ ಎಲ್ಲ ಮಾಡ್ತಾರೆ, ನಂತರ ಒದೆ ಕೊಡ್ತಾ ಇದ್ರು, ಒದಿತಾ ಇದ್ರು ಅಂತ ಹೇಳ್ತಾ ಇದ್ರು. ಗುರುಕುಲ ಪದ್ಧತಿ ಇತ್ತು, ಮಾಸ್ಟರ್ ಹೊಡೆದ್ರೆ ಯಾರು ಕೇಳ್ತಿರ್ಲಿಲ್ಲ. ಸ್ಕೂಲ್ ಅಲ್ಲಿ ಏನ್ ಮಾಡಿದ್ರು ಅವನೇ ಒಳ್ಳೇದಕ್ಕೋಸ್ಕರನೆ ಅಂತ ಹೇಳಿ ಅಪ್ಪ ಅಮ್ಮ ಎಚ್ಚರಿಕೆ ಪಡ್ತಾ ಇದ್ರು. ಮಗನಿಗೆ ಹೊಡ್ತಿದ್ದಾರೆ ಅಂದ್ರೆ ತಂದೆ ತಾಯಿ ಏನೋ ಒಂದು ಎಚ್ಚರಿಕೆಯಿಂದ ನಡ್ಕೊಳ್ಲಿಕ್ಕೆ ಅದೊಂದು ಸೂಚನೆ ಅಂತ ಅನ್ಕೊಂತಿದ್ರು ಅವಾಗೆಲ್ಲ. ಈಗ ಆಗಲ್ಲ, ಮಕ್ಳಿಗೆ ಹೊಡೆಯಾಗಿಲ್ಲ, ಪ್ರೀತಿಯಿಂದನೆ ತಾಳ್ಮೆಯಿಂದನೆ ಹೇಳ್ಕೊಡ್ಬೇಕು. ಅದನ್ನ ಪ್ರೀತಿ ಕೊಟ್ಟು ಪ್ರೋತ್ಸಾಹ ಕೊಟ್ಟು ಕಲ್ಸಿದ್ರೆ ಮಕ್ಳು ಹೆಚ್ಚಿಗೆ ಆಸಕ್ತಿ ತೋರಿಸ್ತಾರೆ ಓದೋದ್ರಲ್ಲಿ ಅಂತ ಹೇಳಿ ಈಗಿನ ಶಿಕ್ಷಣ ಪದ್ಧತಿ ಇದೆ.
6: ಓಕೆ, ಮತ್ತೆ ಅವರು ಶಿಕ್ಷಕರು ಹೇಳ್ಕೊಟ್ಟಿದ್ದು ಮನನ ಮಾಡ್ಕೊಳ್ತಾರೆ ಪ್ರೀತಿಯಿಂದ ಹೇಳ್ಕೊಟ್ರೆ ಅಂತ.
13: ಹೌದು, ಪ್ರೀತಿಯಿಂದ ಹೇಳ್ಕೊಟ್ರೆ ಖಂಡಿತ ಶಿಕ್ಷಕರು ಮಕ್ಕಳನ್ನ ತುಂಬಾ ಗೌರವ ಅಂದ್ರೆ ಅವರು ಮಕ್ಕಳು ನಾನು ಹೇಳ್ದಂಗ್ ಕೇಳ್ಬೇಕು ಅನ್ನೋ ಒಂದು ಭಾವನೆ ಇರಬಾರ್ದು, ಗೌರವನ ಇರ್ಬೇಕು ಮಕ್ಳ ಬಗ್ಗೆ, ಪ್ರೀತಿನೂ ಇರ್ಬೇಕು. ಪ್ರೀತಿಯಿಂದ ನಾವ್ ಏನೇ ಕೆಲಸ ಮಾಡಿದ್ರು ನಿಜವಾಗಿ ಜಗತ್ತನ್ನ ಗೆಲ್ಬಹುದು ಅಂತ ಹೇಳ್ತಾರೆ.
6: ಓಕೆ,
13: ಹಾಗಾಗಿ ತಪ್ಪು ಮಾಡಿದಾಗ ನಾವು ಫಿಸಿಕಲಿ ಒಂದು ಪನಿಷ್ಮೆಂಟ್ ಕೊಡೋದಕ್ಕಿಂತ ಆ ತಪ್ಪು ಯಾಕೆ ಮಾಡಿದೆ ಹೇಗಾಯ್ತು ಅಂತ ಹೇಳಿ ಅದನ್ನ ತಿದ್ದಿ ಅದ್ರ ಕಾರಣ ತಿಳಿಸ್ಬೇಕು, ತಪ್ಪು ಮಾಡಬಾರ್ದು ಅಂತ ಹೇಳಿ ತಾಳ್ಮೆಯಿಂದ ಹೇಳ್ಕೊಡ್ಬೇಕು. ಅದ್ರ ಪ್ರಕಾರ ಈಗಿನ ಒಂದು ಎಜುಕೇಶನ್ ಅಲ್ಲಿ ಕಲ್ಲಿನಲ್ಲಿ ಅಂತ ಹೇಳಿ ಏನೇನೋ ಚಟುವಟಿಕೆಗಳು ಬಂದಿದೆ. ಆತರ ಒಂದು ಕತೆ ಹೇಳೋದ್ರ ಮೂಲಕ, ನೀತಿ ಪಾಠ ತಿಳಿಸೋದ್ರ ಮೂಲಕ, ಅಥವಾ ಆಟದಿಂದ, ಅಥವಾ ಹಾಡುಗಳ ಮೂಲಕ, ಇತರ ಒಂದ್ ಯಾವ್ದೇ ಒಂದ್ ಚಟುವಟಿಕೆ ಮೂಲಕ ಆ ಕಲಿಕೆ ಅನ್ನೋದ್ ಏನಿರುತ್ತೆ ಅದನ್ನ ಅವ್ರಿಗೆ ಖುಷಿ ಕೊಡುವಂಗ್ ಮಾಡ್ಬೇಕು. ಅವಾಗ ಮಗುವಿನ ಒಂದು ನಡವಳಿಕೆಯನ್ನ ನೋಡ್ಕೊಂಡ್ಬಿಟ್ಟು ಅವನಿಗೆ ಒಂದು ಪ್ರಶಂಸೆ ಅಂದ್ರೆ ಹೊಗಳ್ಬೇಕು ಚೆನ್ನಾಗ್ ಮಾಡಿದೆ ಅಂತ ಹೇಳ್ದಾಗ ಅವನಿಗೆ ಖುಷಿ ಆಗುತ್ತೆ, ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ಆ ಸ್ಕೂಲ್ ಅಲ್ಲಿ ಇರೋಂತ ಭಯ ಇರ್ಬೋದು, ಶಿಕ್ಷಣದ ಬಗ್ಗೆ ಇರೋಂತ ಭಯ ಇರ್ಬೋದು, ಅದೆಲ್ಲ ಹೊರಟೋಗುತ್ತೆ. ಅದನ್ನ ಈ ರೀತಿ ಅವರು ಒಂದು ಫ್ರೆಂಡ್ಶಿಪ್ ಅಲ್ಲಿ ಅಥವಾ ಒಂದು ವಿಶ್ವಾಸಕ್ಕೆ ತೆಗೆದುಕೊಂಡು ಆ ರೀತಿ ವಾತಾವರಣ ಇರಬೇಕು. ಶಿಕ್ಷಣ ಅಂದ ತಕ್ಷಣನೇ ಶಿಕ್ಷೆ ಕೊಡೋದು ಅಂತ ಅಲ್ಲ ನನ್ನ ಪ್ರಕಾರ.
14: ಸೂಪರ್ ಮೇಡಮ್, ತುಂಬಾ ಚೆನ್ನಾಗಿ ಮಾತಾಡಿದ್ರಿ, ಥ್ಯಾಂಕ್ ಯು.
13: ಆಮೇಲೆ ಒಂದ್ ಮಾತು, ಭಯದಿಂದ ಕಲಿತ ಪಾಠಕ್ಕಿಂತ ಪ್ರೀತಿಯಿಂದ ಕಲಿತ ಪಾಠ ಏನಿರುತ್ತೆ ಜೀವನ ಪೂರ್ತಿ ನೆನಪಿನಲ್ಲಿರುತ್ತೆ.
14: ವೆರಿ ನೈಸ್, ಸೂಪರ್ ಮೇಡಮ್
13: ಅಲ್ವಾ. ಹಾಗಾಗಿ ಶಿಕ್ಷಣದಲ್ಲಿ ಶಿಕ್ಷೆ ಏನ್ ಬೇಡ, ಪ್ರೀತಿ ತಾಳ್ಮೆ ಮಾರ್ಗದರ್ಶನ ಶಿಸ್ತು ಇದ್ಬಿಟ್ರೆ ಒಳ್ಳೆ ಶಿಕ್ಷಣ ಪಡೆದು ಮಕ್ಕಳು ಒಳ್ಳೆ ವ್ಯಕ್ತಿಗಳಾಗ್ತಾರೆ ಅಂತ ನನ್ನ ಒಂದು ಅನಿಸಿಕೆ.
14: ವೆರಿ ನೈಸ್ ಮೇಡಮ್, ತುಂಬಾ ಚಂದ ಮಾತಾಡಿದ್ರಿ, ಥ್ಯಾಂಕ್ ಯು ಮೇಡಮ್.
13: ಥ್ಯಾಂಕ್ ಯು.
14: ಎಸ್ ಮೇಡಮ್, ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
15: ಹಲೋ.
14: ನಮಸ್ತೆ.
15: ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ನಾನು ಹುಚ್ಚರಾಯಪ್ಪ ಅಂತ ಹೇಳಿ, ನಿವೃತ್ತ ಶಿಕ್ಷಕ ಶಿಕಾರಿಪುರ.
14: ಓ ಸೂಪರ್ ಸರ್.
15: ಮೇಡಮ್, ಇವತ್ತಿನ ಸಬ್ಜೆಕ್ಟ್ ನಮ್ಮ ಶಿಕ್ಷಣ ಇಲಾಖೆ ಸಂಬಂಧಪಟ್ಟಿದ್ದು.
14: ಹೌದು ಸರ್, ಹೌದು. ಶಿಕ್ಷಣದಲ್ಲಿ ಶಿಕ್ಷೆ ಇರಬೇಕು ಬೇಡವೋ ಅಂತ.
15: ಅದೇ ನನಗೆ, ನಾನು 67ನೇ ಇಸ್ವಿಯಲ್ಲಿ ಜನ್ಮನಾಗಿ ಆಮೇಲೆ ನಾವು ನಂತರದಲ್ಲಿ ಗುರುಗಳ ಸೇವೆ ಮಾಡ್ತಾ ಶಿಕ್ಷಣವನ್ನು ಪಡೆದ್ವಿ. ಅವಾಗ ಇರೋ ಶಿಕ್ಷಣದ ಶಿಕ್ಷೆಗೂ ಇತ್ತೀಚಿನ 10 ವರ್ಷದ ಈಚಿನ ಒಂದು ಬದಲಾವಣೆಗೂ ಸಾಕಷ್ಟು ವ್ಯತ್ಯಾಸ ಇದೆ.
14: ಹೌದು, ತುಂಬಾನೇ ವ್ಯತ್ಯಾಸ.
15: ಆದ್ರೆ ನಾವು ಬದಲಾವಣೆ ಆಗ್ಬೇಕು, ಶಿಕ್ಷಕರು ಬದಲಾವಣೆ ಆಗ್ಬೇಕು, ಶಿಕ್ಷೆಯ ಪ್ರಮಾಣನು ಚೇಂಜ್ ಆಗ್ತಾ ಹೋಗ್ತಿರ್ಬೇಕು. ನಾವು ನಂತರದಲ್ಲಿ ಏನಾಯ್ತು, ನಮಗೆ ಕಿವಿ ಹಿಡಿಯೋದು, ಕುರ್ಚಿ ಟೈಪ್ ನಿಲ್ತಕ್ಕಂಥದ್ದು, ಒಂಟಿಗಾಲಲ್ಲಿ ನಿಲ್ಲೋದು, ಆ ಶಿಕ್ಷೆ ನಮಗಿತ್ತು.
14: ಹೌದು, ಬಸ್ಗೆ ಓಡಿಸೋದು.
15: ಇದರಿಂದ ನಮಗೆ ಒಂದ್ ರೀತಿ ಯೋಗಾಭ್ಯಾಸದ ಒಂದು ಅನುಭವ ಆಗ್ತಾ ಇತ್ತು.
14: ಹೌದು,
15: ಒಂಟಿಗಾಲಲ್ಲಿ ನಿಲ್ಲೋದು ಒಂದು ಯೋಗದ ಒಂದು ಪಾತ್ರ ಇದು. ಅದೇ ರೀತಿ ಕಿವಿ ಹಿಡ್ಕೊಂಡು ನಿಲ್ಲೋದು ಅಥವಾ ಕುರ್ಚಿ ಟೈಪ್ ಕೂರ ಒಂದು
14: ಬಸ್ಗೆ ಓಡಿಸೋದು
15: ಸ್ವಭಾವ. ಆದ್ರೆ ಈಗಿನ ಒಂದು ಇದರಲ್ಲಿ ಶಿಕ್ಷೆ ಕೊಡೋದು ಅಪರಾಧ, ಶಿಕ್ಷೆ ಕೊಡಬಾರ್ದು ಮಕ್ಕಳಿಗೆ. ಆದ್ರೆ ಮಕ್ಕಳಿಗೆ ಶಿಕ್ಷೆ ಕೊಡಬಾರ್ದು ಅಂದ್ರೆ ಪೋಷಕರ ಒಂದು ಪಾತ್ರದಲ್ಲಿ ಇಲ್ಲಿ ನಾನು ಹೇಳುದು, ಮೊಬೈಲ್ ಅನ್ನ ಮಕ್ಕಳಿಗೆ ಯಾಕೆ ಕೊಡ್ತೀರಿ? ಮೊಬೈಲ್ ನೋಡಿ ಮಕ್ಕಳು, ನಾವು ಹೋಮ್ವರ್ಕ್ ಕೊಟ್ರೆ ಆ ಹೋಮ್ವರ್ಕ್ ಅನ್ನ ನೆಸ್ಟೇ ಮಕ್ಕಳು, ನಾವು ಬೋರ್ಡ್ ಮೇಲೆ ಬರೆದಿದ್ದೆ ಬರದೇ ಇರೋ ಬರೆಯದೇ ಇರೋ ಮಕ್ಕಳೇ ಸಾಕಷ್ಟು ಇದ್ರು ನಾನು ಇತ್ತೀಚಿನ ದಿನಗಳಲ್ಲಿ. ಅಂತದ್ರಲ್ಲಿ ಹೋಮ್ವರ್ಕ್ ಅನ್ನ 30 ಮಕ್ಕಳಿದ್ರೆ 10 ಮಕ್ಕಳು ಹೋಮ್ವರ್ಕ್ ಮಾಡ್ಕೊಬರೋರು. ನಾವ್ ಏನ್ ಮಾಡ್ಬೇಕು? ಅವ್ರು ಕಲಿಬೇಕೋ ಬೇಡವೋ? ನಮಗೆ ಮಕ್ಕಳಿಗೆ ಕಲಿಸುವ ಹಂಬಲ, ಮಕ್ಕಳು ಕಲೀಲಿ ಅನ್ನೋದೇ ನಮ್ಮ ಒಂದು ಉದ್ದೇಶ
14: ಆಗಿರುತ್ತೆ.
15: ಈಗ ಈ ಮಧ್ಯೆ ಸರ್ಕಾರದ ನೀತಿ ನಿಯಮವನ್ನ ನಾವಂತೂ ಮೀರಲ್ಲ, ಮೀರಬಾರ್ದು. ಸರ್ಕಾರ ಏನು ಮಕ್ಕಳಿಗೆ ಶಿಕ್ಷೆ ಕೊಡಬಾರ್ದು, ಆದ್ರೆ ನಾವು ಏನ್ ಶಿಕ್ಷೆ ಕೊಡ್ಬೋದು ಅನ್ನೋದು ಈ ಪ್ರಶ್ನೆ ಒಂದು ದೊಡ್ಡ ನಮ್ಮ ಶಿಕ್ಷಣ ತಂಡಗಳು ಸಾಕಷ್ಟು ಜನ ಇದಾರೆ. ಇದೊಂದು ನಾವು ಒಂದು ಯಕ್ಷ ಪ್ರಶ್ನೆ ಅಂತ ಹೇಳ್ಬೋದು. ಶಿಕ್ಷೆಯ ಪ್ರಮಾಣ, ಶಿಕ್ಷೆಯ ರೀತಿ ಚೇಂಜ್ ಆಗ್ಬೇಕು. ದೈಹಿಕವಾಗಿ ಮಾನಸಿಕವಾಗಿ ಹಿಂಸೆ ಕೊಡಬಾರ್ದು, ಅದು ಮಾತ್ರ ನಾವು ಒಪ್ತೇನೆ.
14: ಓಕೆ ಸರ್, ಓಕೆ, ಸೂಪರ್ ಸರ್, ಥ್ಯಾಂಕ್ ಯು ಸರ್ ಕರೆ ಮಾಡೋದಕ್ಕೆ.
15: ಓಕೆ ಮೇಡಮ್.
14: ಎಸ್ ಸರ್, ಎಸ್ ಸರ್. ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
16: ಹಲೋ, ನಮಸ್ತೆ ಮೇಡಮ್.
14: ನಮಸ್ತೆ ಚಂದ್ರಶೇಖರ್ ಸರ್, ನಿಮ್ ಪರಿಚಯ ಮಾಡ್ಕೋಬಿಡಿ.
16: ನನ್ನ ಹೆಸರು ಸಿ ಡಿ ಚಂದ್ರಶೇಖರ್, ಅತ್ತಿ ಚೌಡನಹಳ್ಳಿ, ಹುಣಸೂರು ತಾಲೂಕು, ಹಾಸನ ಜಿಲ್ಲೆ 573211. ನಮ್ಮೆಲ್ಲ ಸೋದರ ಸೋದರಿಯರಿಗೆ ನಿಮ್ಗೂ ಸೇರಿಸಿ ನನ್ನ ನಮಸ್ಕಾರಗಳು.
14: ಓಕೆ ಸರ್, ಓಕೆ, ನಿಮ್ಗೂ ಕೂಡ.
16: ಸ್ವಲ್ಪ ಸೌಂಡ್ ಕಡಿಮೆ ಆಯ್ತು ಮೇಡಮ್, ನಿಮ್ದು ಮಾಡ್ಲಿಲ್ವಾ
14: ಸರ್? ನಮ್ಮ ವಾಯ್ಸ್ ಕರೆಕ್ಟ್ ಇದೆ, ನಿಮ್ಗೆ ಯಾವಾಗ್ಲೂ ಈ ತರ ಆಗತ್ತೆ. ನೀವು ಸಿಗ್ನಲ್ ಇರೋ ಪ್ಲೇಸ್ ಗೆ ಬರ್ಬೇಕು ಸರ್. ಇಷ್ಟೊತ್ತು ಮಾತಾಡಿದವ್ರು ತುಂಬಾ ಚಂದ ಮಾತಾಡಿದ್ರು, ಅವ್ರಿಗೆ ಕ್ಲಿಯರ್ ಕಟ್ ಆಗಿ ನೀಟಾಗಿ ಕೇಳಿಸ್ತಾ ಇದೆ. ನಿಮ್ಗೊಬ್ರಿಗೆ ಇವಾಗ ಮಾತಾಡಿ ಸರ್ ವಿಷಯದ ಬಗ್ಗೆ, ಶಿಕ್ಷೆ. ಹಲೋ, ಓಕೆ, ಎಸ್, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
17: ನಮಸ್ತೆ.
14: ನಮಸ್ತೆ, ಯಾರಿದು?
17: ನಾನು ರಶ್ಮಿ ಬೆಂಗಳೂರಿಂದ.
14: ರಶ್ಮಿ ಮೇಡಮ್ ಅವರು ಬೆಂಗಳೂರಿಂದ. ಓಕೆ ರಶ್ಮಿ ಅವರು ಏನ್ ಮಾಡ್ಕೊಂಡಿರೋದು?
17: ನಾನು ಹೌಸ್ ಮೇಕರ್.
14: ವೆರಿ ನೈಸ್, ಸೂಪರ್. ಹೇಗಿದೆ ಮೇಡಮ್ ಬೆಂಗಳೂರು ವಾತಾವರಣ? ಮಳೆ ಆಯ್ತಾ?
17: ಮಳೆ ಇಲ್ಲ ಬಟ್ ಅಷ್ಟು ಬಿಸಿಲಿಲ್ಲ, ಹ್ಯುಮಿಡಿಟಿ.
14: ಓಕೆ ಮೇಡಮ್, ಇವತ್ತಿನ ವಿಷಯ ಗೊತ್ತಾಯ್ತಾ?
17: ಶಿಕ್ಷೆ, ಮಕ್ಕಳಿಗೆ ಶಿಕ್ಷೆ ಕೊಡೋದು ಸ್ಕೂಲಲ್ಲಿ.
14: ಶಿಕ್ಷೆ ಇಲ್ಲದ ಶಿಕ್ಷಣ ಹೇಗಿರ್ಬೇಕು, ಹಾಗೆ ಮಕ್ಕಳಿಗೆ ಪ್ರೀತಿಯಿಂದ ಕಲಿಸುವ ಶಿಕ್ಷಣ ಹೇಗಿರ್ಬೇಕು, ಹಾಗೆ ಶಿಕ್ಷೆ ಇರ್ಬೇಕು ಬೇಡವೋ ಅಂತ ನಿಮ್ ಪ್ರಕಾರ?
17: ನನ್ನ ಪ್ರಕಾರ ಮೇಡಮ್, ನಾವು ಚಿಕ್ಕೋ ಇದ್ದಾಗ, ನಾನು ಓದಿದ ಶಿವಮೊಗ್ಗದಲ್ಲಿ ಆಯ್ನೂರಲ್ಲಿ, ಬೇಸಿಕಲಿ ನಾನು ಗ್ರಾಮೀಣ ಭಾಗದವಳೆ. ನಾವು ಚಿಕ್ಕದಾಗ ಸರ್ ಹಿಂದೆ ಮಾತಾಡ್ತಾ ಇದ್ರು, ಕಿವಿ ಹಿಂಡೋದು ಅಂದ್ರೆ ಅದೆಲ್ಲ ಆಕ್ಚುಲಿ ನಿಜವಾಗ್ಲೂ ಅವ್ರು ಹೇಳ್ದಾಗೆ ಅದೊಂಥರ ಯೋಗ ತರನು ಇತ್ತು, ದೈಹಿಕವಾಗಿ ನಮ್ಮನ್ನ ಶ್ರಮ ಪಡತ್ರ ಇತ್ತು. ಅದು ಶಿಕ್ಷೆ ಅಲ್ಲ ಆಕ್ಚುಲಿ. ನೀವು ನೋಡಿ, ಹಿಂದೆ ಕೈ ಹಿಡಿಯ ಕಿವಿನ ಹಿಂಡೋದ್ರಿಂದ ಅದೊಂದು ನರಗಳೆಲ್ಲ ಅಲ್ಲಿ ಆಕ್ಟಿವ್ ಆಗತ್ತೆ ಅಂತ ಹೇಳ್ತಾ ಇರೋದು. ಮತ್ತೆ ಈಗಿನ ಮಕ್ಕಳಿಗೆ ಸ್ವಲ್ಪ ಗೆದ್ರಿದ್ರೆ ಅವ್ರ ಪೇರೆಂಟ್ಸ್ ಅನ್ನ ಕರ್ಕೊಂಡ್ ಬರ್ತಾರೆ. ಬಟ್ ಶಿಕ್ಷೆ ಇಲ್ಲದ ಶಿಕ್ಷಣ ಕಷ್ಟನೇ.
14: ಓಕೆ,
17: ಈಗ ನೀವು ಏನು ಶಿಕ್ಷಣ ಕೊಡ್ತಾ ಇದ್ರೆ ಮಕ್ಕಳು ಅವರು ಸರಿಯಾದ ರೀತಿಯಲ್ಲಿ ಬೆಳವಣಿಗೆ ಕಷ್ಟ, ಬಟ್ ಆದ್ರೆ ಅದನ್ನ ಪ್ರೀತಿನ ಮಾಡೋದು ನಿಜವಾಗ್ಲು ಹೌದು ಅವ್ರು ಹೇಳಿದ ಹಾಗೇನೆ. ಏನೋ ಪನಿಷ್ ಮಾಡದೇ ಇದ್ರೆ ಅವ್ರು ಹೇಗೆ ಬೆಳೆದು ಹೋಗ್ಬಿಡ್ತಾರೆ ಹಾಗೆ.
14: ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅನ್ನುವಂತ ಮಾತು ಕೂಡ ಇದೆ.
17: ಎಕ್ಸಾಕ್ಟ್ಲಿ, ನಾವು ಅವ್ರಿಗೆ ಅಟ್ಲೀಸ್ಟ್ ಅವ್ರಿಗೆ ಭಯ ಇರುತ್ತೆ. ಟೀಚರ್ ನಾವೆಲ್ಲ ನಮಗೆ ನಾವು ಈಗಲೂ ಕೂಡ ನಮ್ ಟೀಚರ್ಸ್ ಯಾಕೆ ನೆನೆಸ್ಕೊಳ್ತೀವಿ ಅಂದ್ರೆ ನಮ್ಮನ್ನ ತಿದ್ದಿ ತೀಡಿ ಸರಿಯಾದ ರೀತಿಯಲ್ಲಿ ಅವ್ರನ್ನ ನಮ್ಮನ್ನ ದಾರಿ ತಂದ್ರು ಮಾಡಿದಾಗ ಅವ್ರನ್ನ ಮಾಡ್ಬಿಟ್ಟು.
14: ನಿಜ, ಮತ್ತೆ ಅದಕ್ಕೆ ತಕ್ಕಂಗೆ ಮನೇಲಿ ಪ್ರೋತ್ಸಾಹ ಕೊಡ್ತಿರ್ಲಿಲ್ಲ, ನನ್ ಮಗಳ ತಪ್ಪು ಮಾಡೋ ಚೆನ್ನಾಗಿ ಹೊಡಿರಿ ಅಂತ ಹೇಳಿ ಕಳಿಸೋರು ಟೀಚರ್.
17: ಯಾರು ಬರ್ತಾನೆ ಇರ್ಲಿಲ್ಲ ನಮ್ಗೆಲ್ಲ,
14: ನಾವು ಸುಮ್ಮನೆ ಮನೆ ಬಂದ ಏನೇ ಮಾಡಿಲ್ಲ.
17: ಹೌದು, ಮತ್ತೆ ನಾವು ಆ ಕಂಪ್ಲೇಂಟ್ ಅನ್ನ ಮನೆಗೆ ತಲುಪಿಸ್ತಾನೆ ಇರ್ಲಿಲ್ಲ. ಹೊಡೆದ್ರ ಸರಿ ಆಯ್ತು, ಇನ್ನೊಂದ್ಸರಿ ಮಾಡಲ್ಲ ಅನ್ನೋದು ಅವತ್ತೇ ತರಲ್ಲಿ ನಾವು ತುಂಬಿಸ್ಕೊಂಡ್ಬಿಡ್ತೀವಿ. ಇನ್ಮೇಲೆ ತಪ್ಪು ಮಾಡಲ್ಲ, ಸರಿಯಾದ ಟೈಮಿಗೆ ಸ್ಕೂಲ್ಗೆ ಹೋಗ್ಬೇಕು, ಅವ್ರು ಹೇಳಿದ ಪಾಠಗಳನ್ನ ಬರ್ಕೊಂಡು ಹೋಗ್ಬೇಕು ಅಂತ. ಹೇಗಾಗಿದೆ ಅಂದ್ರೆ ಮನೆಯಿಂದ ಬಂದ ತಕ್ಷಣ ಟ್ಯೂಷನ್, ಟ್ಯೂಷನ್ ಬಂದಷ್ಟು ಅಷ್ಟೇ ಆಗೋಗಿದೆ ಅವ್ರಿಗೆ ಜೀವನ, ಹೇಳಿದ್ರೆ ಹೆಕ್ಟಿಕ್ ಆಗಿದೆ.
14: ನಿಜ ನಿಜ ನಿಜ ನಿಜ.
17: ಹೇಳಲಿಕ್ಕೆ ಕೊಡುವಂತ ಸಿಲೆಬಸ್ ಇಲ್ಲ, ಈಗಿರುವಂತ ಸಿಲೆಬಸ್ ನಿಜವಾಗ್ಲು ನಾನು ನನ್ನ ಮಗನ್ ನೋಡ್ತಾ ಇರ್ತೀನಿ. ಸಿಬಿಎಸ್ಇ ಸಿಲೆಬಸ್ ಎಲ್ಲ ತುಂಬಾ ಕಷ್ಟ ಇದಾರೆ ಓದ್ಲಿಕ್ಕೆ.
14: ಹೌದೌದು, ನಾವು ಪಿಯುಸಿ ಡಿಗ್ರಿ ಎಲ್ಲ ಕಲ್ತಿದ್ದವ್ರು ಪ್ರೈಮರಿಯಲ್ಲೇ ಕಲಿತಾ ಇದಾರೆ ಇವಾಗ.
17: ಎಷ್ಟು ಕಷ್ಟ ಆಗಿದೆ ಅವರಂತ ಅಂದ್ರೆ, ಬಂದ ತಕ್ಷಣ ಟ್ಯೂಷನ್ ಹೋಗಲ್ಲ, ನನಗೆ ಸಿಟ್ಟೆ ಬರ್ತಿರುತ್ತೆ. ಅವ್ರಿಗೆ ಅಷ್ಟು ಬಿಡಾಗ್ತಿರುತ್ತೆ, ಸ್ಟ್ರೆಸ್ ಆಗ್ತಿರುತ್ತೆ.
14: ಹೌದು,
17: ಈಗ ಪುಟ್ಟ ತಲೆಯಲ್ಲಿ ಎಷ್ಟು ತುಂಬಿಸ್ಕೊಳ್ಲಿಕ್ಕಾಗತ್ತೋ ಅಷ್ಟು ಮಾತ್ರ ತುಂಬಿಸ್ಕೊಳ್ಲಿಕ್ಕಾಗತ್ತೆ.
14: ಹೌದೌದು,
17: ಅದಕ್ಕೂ ಮೀರಿ ಹೋದಾಗ ಅವ್ರಿಗೆ ಬರ್ಡನ್ ಸ್ಟಾರ್ಟ್ ಆಗತ್ತೆ. ನಾವ್ ಹೇಳ್ತೀವಿ, ಅವ್ರನ್ನ ಹೇಳ್ತಾರೆ ನೀವು ಬನ್ನಿ ಟೀಚಿಂಗ್ ಮಾಡಿ ಬನ್ನಿ ಸ್ಟಾರ್ಟ್ ಆಗಿ ಗೊತ್ತಾಗತ್ತೆ ನಿಮಗೆ ಅಂತಾನೆ. ಅವಾಗ ಅದೆಲ್ಲ ನನಗೆ ರಿವೀಲ್ ಆಗ್ತಿರುತ್ತೆ, ಹೌದು ಕರೆಕ್ಟ್, ನಮಗೆ ನಿಮಗಿದ್ದೇ ಬೇರೆ, ನೀವು ಓದಿದ್ದೇ ಬೇರೆ, ಇವಾಗ ನಮಗೆ ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ ಅಂತ ಹೇಳ್ತಾರೆ ಪ್ರತಿದಿನ.
14: ನಮಗೆ ಕನ್ನಡ ಇಂಗ್ಲಿಷ್ ಹಿಂದಿ ಮ್ಯಾಥ್ಸ್ ಅಷ್ಟೇ ಐತಿ. ಈಗ ಮಕ್ಕಳಿಗೆ ಕನ್ನಡದಲ್ಲೇ ನಾಲ್ಕು ಬುಕ್, ಇಂಗ್ಲಿಷ್ ಅಲ್ಲೇ ನಾಲ್ಕು ಬುಕ್, ಮ್ಯಾಥ್ಸ್ ಅಲ್ಲೇ ಮೂರು ಬುಕ್.
17: ಹೌದು, ನಾನು ಕನ್ನಡ ಮಾಧ್ಯಮದಲ್ಲೇ ನನ್ನ ಮಾಸ್ಟರ್ಸ್ ಕೂಡ ಮಾಡ್ಕೊಂಡಿರೋದು, ನನಗೆ ಅದು ಕಷ್ಟ ಅನ್ಸಲ್ಲ. ಅದೆಲ್ಲ ಇವ್ರಿಗೆ ಕನ್ನಡ ಬರೋದೇ, ಕನ್ನಡನೇ ಬರಲ್ಲ ಫಸ್ಟ್ ಸರಿಯಾಗಿ.
14: ನಿಜ ನಿಜ,
17: ಯಾಕಂದ್ರೆ ಟೀಚಿಂಗ್ ಕೂಡ ಆಗಿದೆ, ಕನ್ನಡ ಸರಿಯಾಗಿ ಹೇಳ್ಕೊಡಲ್ಲ. ಹಾಗಾಗಿ ಶಿಕ್ಷೆ ಇಲ್ಲದ ಶಿಕ್ಷಣ ಕಷ್ಟ, ಬಟ್ ಆದ್ರೆ ಪೇರೆಂಟ್ಸ್ ಕೂಡ ಅರ್ಥ ಮಾಡ್ಕೊಬೇಕು. ಹುಡುದ್ರು ಅಂತ ಹೋಗ್ಬಿಡೋದು, ನಿಮ್ ಮಗ ಈಗ ನಾವು ನಮ್ಮ ಮನೆಯಲ್ಲೇ ಅದನ್ನ ಹೇಳ್ಕೊಡ್ಬೇಕು, ನಿಮ್ ಸರಿಯಾದ ರೀತಿಯಲ್ಲಿ ಬರ್ಕೊಂಡು ಅವತ್ತಿಂದ ಅವತ್ತು ಪಾಠಗಳನ್ನ ಅವ್ರಿಗೆ ಒಪ್ಪಿಸ್ತಾ ಇದ್ರೆ ಯಾರು ಯಾರು ಹೊಡೆಯೋದಿಲ್ಲ ಟೀಚರ್. ಹೌದಲ್ವಾ, ನೀವ್ ಹೇಳ್ಕೊಟ್ಟಿದ್ರೆ ಅವ್ರಿಗೆ ಅವತ್ತಿಂದ ಒಪ್ಪಿಸ್ತಾ ಇದ್ರೆ, ಹೇಳಿದ್ರೆ ಕರೆಕ್ಟ್ ಆಗಿ ಕಲಿತಾ ಇದ್ರೆ ಅವ್ರಿಗೊಂದು ಸಂತೋಷ ಇರುತ್ತೆ, ಟೀಚರ್ಗಳಿಗೂ ಕೂಡ. ನಾನು ನೋಡಿದಾಗ ಈಗ ನಮ್ಗೆ ನೋಡಿ, ನಾವು ಓದ್ಬೇಕಾದ್ರೆ ಪ್ರೈವೇಟ್ ಸ್ಕೂಲೇ ಇರ್ಲಿಲ್ಲ ನಮ್ಮೂರ.

0: ಶಿಕ್ಷೆ ಕೊಟ್ಟರು ಅನ್ನೋದನ್ನು ಚರ್ಚೆ ಮಾಡಿ ಕೂತ್ಕೊಂಡು ಎಲ್ಲರೂ ಇದ್ದಾಗ ಇಲ್ಲಿ ಮಕ್ಕಳು, ಪೋಷಕರು, ಟೀಚರ್ಸ್ ಮೂರು ಜನ ತುಂಬಾ ಮುಖ್ಯ ಆಗ್ತಾರೆ.
1: ನಿಜವಾಗ್ಲೂ ಕರೆಕ್ಟ್, ಎಕ್ಸಾಕ್ಟ್ಲಿ ನೀವು ಪಾಯಿಂಟ್ ಹೇಳ್ತಾ ಇದ್ದೀರಾ. ಸಂವಾದ ಅನ್ನೋದು ನೇರ ಇರಬೇಕು, ಪೋಷಕರು ಮತ್ತೆ ಟೀಚರ್ಸ್ ಟೀಚ್ ಮಾಡೋರು ಮತ್ತೆ ಮಕ್ಕಳನ್ನ ಇಟ್ಕೊಂಡ್ಬೇಕು ನಾವು. ಅವಾಗ ಗೊತ್ತಾಗ ನಮ್ದು ಅವ್ರು ಏನ್ ಮಾಡ್ತಾರೆ ಅಂತ.
0: ಕರೆಕ್ಟ್,
1: ಸುಮ್ನೆ ಏಕಾಏಕಿ ಹೋಗ್ಬಿಟ್ಟು ಅವ್ರ ಮೇಲೆ ಹರಿಹಾಯದು ತಪ್ಪು ಮ್ಯಾಮ್ ನನ್ನ ಪ್ರಕಾರ.
0: ನಿಜ, ಸ್ವಲ್ಪ ಶಿಕ್ಷೆನೂ ಇರ್ಬೇಕು, ಪ್ರೀತಿನೂ ಇರ್ಬೇಕು, ಶಿಕ್ಷಣನೂ ಇರ್ಬೇಕು, ಮೌಲ್ಯಗಳು ಇರ್ಬೇಕು ನಿಮ್ ಪ್ರಕಾರ.
1: ಮೌಲ್ಯ ಪ್ರೀತಿನೇ ಕಲಿಕೆ ಸಾಧ್ಯ, ನಾವು ರೇಗಕ್ಕೂ ಆಗಲ್ಲ, ಟೀಚರ್ಸ್ ರೇಗಕ್ಕೂ ಆಗಲ್ಲ. ಅವ್ರು ಏನೋ ಇಟ್ಕೊಂಡ್ಬಂದು ಒಬ್ರು ಮತ್ತೆ ಈಗೇನಾಗ್ತೀನಿ ಅಂದ್ರೆ ನಾನ್ ನೋಡ್ದಾಗೆ ಯಾರೋ ಓದ್ತಾರೆ ಅವ್ರಿಗೆ ಮಾತ್ರ ಖುಷ್ ಮಾಡ್ತಾರೆ ಇದ್ರೊಳಗೆಲ್ಲ, ಅದು ಮಾಡ್ಬಾರ್ದು. ನಮ್ಗೆಲ್ಲ ನೋಡಿ, ಓದ್ಲಿ ಓದಲಿ ಎಲ್ಲರೂ ಸಮಾನವಾಗಿ ನೋಡ್ಕೊಳ್ಳೋರು,
0: ತಾರತಮ್ಯ ಮಾಡಬಾರ್ದು ಅಂತ.
1: ತಾರತಮ್ಯ ತುಂಬಾ ಇದೆ, ನಾನೇ ನೋಡ್ತೀನಿ ತುಂಬಾ. ನಾನು ಹೇಳಲೇಬೇಕು ಅನ್ಸ್ಬಿಡ್ತದೆ ಅಂತ ಏನಾದ್ರು ನೋಡ್ತಾ ಇದ್ರೆ ಅದಿದ್ದಾಗ್ಲೇ ಆಕ್ಚುಲಿ ಮಕ್ಳು ಒಬ್ಬರ ಮೇಲೆ ಒಬ್ರು ಒಂಥರ ನೋಡೋ, ನೀವು ಮಾತ್ರ ಹೆಲ್ಪ್ ಮಾಡ್ತಾರೆ ಓದ್ಲಿಕ್ಕೆ.
0: ಈ ಹೋಲಿಕೆ ಅನ್ನುವಂತದ್ದೇ ಮುಖ್ಯವಾಗಿ ಮಕ್ಕಳನ್ನ ಕುಗ್ಗಿಸ್ಬಿಡತ್ತೆ ಮಾನಸಿಕವಾಗಿ.
1: ಹೌದು ಹೌದು, ಅವ್ರನ್ನ ಮಾತಾಡೋ ರೀತಿನೇ ಹೋಲಿಕೆ ಮಾಡ್ತಾ ಹೋಗ್ತಾರಲ್ಲ, ಅದು ತಪ್ಪು, ಅದನ್ನ ಬಿಡುತ್ತಾ ಹೋಗ್ಬೇಕಷ್ಟೇ. ಯಾರು ದಡ್ಡಿರ್ತಾರ ಅವ್ರನ್ನ ನಮ್ ನಾವ್ ಓದ್ಬೇಕ್ರೆ ಹಾಗೆ ಮಾಡ್ತಾ, ಯಾರು ದಡ್ಡಿರ್ತಾರ ಅವ್ರನ್ನ ಆದಷ್ಟು ಅವ್ರನ್ನ ಓದಿಸ್ಲಿಕ್ಕೆ ನೀನ್ ಚೆನ್ನಾಗಿ ಓದ್ಬೇಕು ಅಂತ ಹೇಳ್ಕೊಡ್ತಾ ಇದ್ರು.
0: ನಮ್ ಪ್ರಕಾರ ಈಗ ರ್ಯಾಂಕ್ ಬರೋರ್ನೇ ನಾವು ರ್ಯಾಂಕ್ ತರ್ಸೋದಲ್ಲ, ಬೇರೆ ಮಕ್ಕಳನ್ನ ಬೇರೆ ಸ್ವಲ್ಪ ಕಡಿಮೆ ಇದುವರಲ್ಲಿ ಫಸ್ಟ್ ಕ್ಲಾಸ್ ಸೆಕೆಂಡ್ ಕ್ಲಾಸ್ ಇರೋ ಮಕ್ಕಳನ್ನ ರ್ಯಾಂಕ್ ತರಿಸಿದಾಗ ಅವರ ಒಂದು ಇದು ಕೂಡ ಗೊತ್ತಾಗತ್ತಲ್ಲ, ವ್ಯಾಲ್ಯೂ ಏನು ಅಂತ.
1: ಹೌದು, ಅವರಲ್ಲೂ ಟ್ಯಾಲೆಂಟ್ ಇರುತ್ತೆ, ಅವರಿಗೆ ಸ್ವಲ್ಪ ಅವಕಾಶ ಕೊಟ್ರೆ ಅವರು ಕೂಡ ರ್ಯಾಂಕ್ ಸ್ಟೂಡೆಂಟ್ ಆಗಬಹುದಲ್ವಾ.
0: ಓಕೆ,
1: ನಾವೆಲ್ಲ ನೋಡಿ, ನೀವು ನಾವೆಲ್ಲ ಒಂದು 20 ಇಯರ್ಸ್ ಬ್ಯಾಕ್ ಚಿಲ್ಡ್ರನ್ ಸ್ಕೂಲ್ಗಿಂತ, ಅದಕ್ಕೆ ನಮಗೆ ಅದೇ ತರ ಥಾಟ್ ಇದೆ.
0: ಓಕೆ ಮೇಡಮ್, ಓಕೆ, ಎಸ್ ಮ್ಯಾಮ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ.
1: ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಸರಿ
0: ಮೇಡಮ್, ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
2: ನಮಸ್ತೆ ಮೇಡಮ್.
0: ನಮಸ್ಕಾರ ಶಿವಶರಣ ಸರ್, ಹೇಗಿದ್ದೀರಿ?
2: ಆರಾಮಿದ್ದೀರಿ ಮೇಡಮ್? ತಾವು ಹೇಗಿದ್ದೀರಿ?
0: ಎಸ್ ಸರ್, ಆರಾಮ್ ಸರ್. ಹೇಗಿದೆ ಬಿಜಾಪುರ್ ಕ್ಲೈಮೇಟ್?
2: ಕ್ಲೈಮೇಟ್ ಏನ್ ಮೇಡಮ್, ಮತ್ತೆ ಮಳೆ ಕಡಿಮೆ ಆಗಿಬಿಟ್ಟಿದೆ ಮೇಡಮ್ ಇವಾಗ.
0: ಓಕೆ, ಹಾ,
2: ಅದು ಏನ ಸ್ವಲ್ಪ ಬೇಕಾಗಿತ್ತು ನಮಗ. ಅದು ತಾತ್ಕಾಲಿಕವಾಗಿ ಯಾಕೋ ನಿಂತು ಬಿಟ್ಟಾರೆ, ಗೊತ್ತಾಗ್ತಾ ಇಲ್ಲ ಮೇಡಮ್ ಏನೈತೆ ಅದ್ರದ್ದು.
0: ಓಕೆ ಓಕೆ ಸರ್ ಸರ್, ಇವತ್ತಿನ ವಿಷಯ ಗೊತ್ತಾಯ್ತಾ?
2: ಹಾ ಗೊತ್ತಿದೆ ಮೇಡಮ್, ಶಿಕ್ಷಣ ಅಥವಾ ಶಿಕ್ಷಣನೋ.
0: ಹಾ,
2: ಅದು ಶಿಕ್ಷಣ ಅನ್ಕೋಬೇಕು ಮೇಡಮ್, ನಮ್ಗೆ ಶಿಕ್ಷಣ ಅನ್ಕೋಬಾರ್ದು ಯಾವಾಗೂ ಅದನ್ನ.
0: ಓಕೆ,
2: ಯಾಕೆ ಕೇಳಿದ್ರೆ ನಮಗೆ ಒಳ್ಳೇದಾಗುತ್ತಪ್ಪ ಅಂದ್ರೆ ಶಿಕ್ಷಣ ಹೇಗಾಗುತ್ತೆ ಮೇಡಮ್?
0: ನಿಜ,
2: ಶಿಕ್ಷಣ ಆಗಂಗೆ ಇಲ್ಲ ಮೇಡಮ್. ಅವ್ರು ಏನೇ ಮನೆಯಾಗ ಹೊಡಿಲಿ ಬಡಿಲಿ, ಅವರು ಶಿಕ್ಷೆ ಅಂತೂ ಎಂದೂ ಆಗುದಿಲ್ಲ ಮೇಡಮ್. ಅದು ನಮಗ ಶಿಕ್ಷಣನೇ ಆಗುತ್ತೆ, ನಮಗೊಂದು ಊಟ ಮಾಡಕ್ ಅನುಕೂಲ ಆಗುತ್ತೆ ಮೇಡಮ್ ಮುಂದ. ಅದು
0: ಬದುಕನ್ನ ಕಟ್ಕೊಡತ್ತೆ.
2: ಹಾ, ಬದುಕ ಕಟ್ಕೊಡುತ್ತೆ ಮೇಡಮ್. ಅದು ಅದು ಮಾಡ್ಬೇಕಾದ್ರೆ ನಮ್ಮಂತವ್ರು ನಾವಂತೂ ಕಲ್ತಿಲ್ಲ, ಆ ಮಾತ್ ಇರ್ಲಿ, ಕಲಿಯವರಿಗೆ ಒಂದು ಉದಾಹರಣೆ ಹೇಳ್ತೀನಿ ಮೇಡಮ್. ಅವಾಗ ಗುರುಕುಲದಾಗ ಒಂದು 50 ವರ್ಷಗಟ್ಲೆ ಹೋದ್ರೂ ದೀಕ್ಷಾ ಕೊಟ್ಟಿಲ್ಲ ಒಬ್ಬೊಬ್ರು ಗುರುಗಳು.
0: ಹೌದೌದು, ಕಠಿಣ ಪರಿಶ್ರಮ ಪಡಲೇಬೇಕಿತ್ತು.
2: ಕಠಿಣ ಪರಿಶ್ರಮ ಪಡಲೇಬೇಕು, ಹೊಡಿತಾರು ಬಡಿತಾರು ಅಂದ್ರೆ ಅಲ್ಲ ಮೇಡಮ್. ಅದು ಯಾವಾಗಿದ್ರು ಗುರುಕುಲದಾಗ ನೋಡ್ತಾ ಇದ್ವಿ ನಾವು ಎಷ್ಟೋ ಸಲ. ಇಲ್ಲಿ ನಮ್ಮ ಸಿದ್ದೇಶ್ವರ ಸ್ವಾಮಿಗಳು ಎಷ್ಟೋ ಮಂದಿಗೆ ಸಿಕ್ಕಿ ದೀಕ್ಷಾನ ಕೊಡಂಗೆ ಸ್ಪಷ್ಟವಾಗಿ ಹೇಳ್ಬಿಡ್ತಿದ್ರು ಅವರು. ನಿನಗೆ ನೀಗುದೇನ ಕೊಟ್ಟ ಏನ್ ಮಾಡುದು ಅದು? ಅದ್ರ ಸಲುವಾಗಿ ಏನಾಯ್ತು, ಅವ್ರ ಶಿಕ್ಷೆ ಅಂತ ಏನಾಗೋತಿಲ್ಲ ನಮಗ, ಅವಾಗ ಶಿಕ್ಷೆ ಆಗ್ಬಿಡುತ್ತೆ ಅದು. ಆದ್ರ ನಮಗ ಮುಂದ ದಾರಿ ಸಿಕ್ತ ಮೇಡಮ್ ಅದರಿಂದ ನಮಗೆ.
0: ನಿಜ ನಿಜ ನಿಜ.
2: ನಮಗೆ ಯಾಕೆ ನಮಗೆ ಗುರುಗಳು ನಮಗೆ ಯಾಕೆ ದೀಕ್ಷೆ ಕೊಡ್ಲಿಲ್ಲಪ್ಪ ಅಂದ್ರೆ ಮುಂದ ನಮ್ಮಲ್ಲಿ ಅದ್ರ ತಕ್ಕ ನಾವು ನಡೀತಾ ಇಲ್ಲ, ಅದ್ರ ಸಂಬಂಧ ನಮಗ್ ಕೊಟ್ಟಿಲ್ಲ ಅನ್ನೋದು ನಾವು ತಿಳ್ಕೊಬೇಕು ಅದನ್ನ.
0: ಹೌದು,
2: ಅದಕ್ಕೆ ಶಿಕ್ಷೆ ಯಾವ್ದು ಅಲ್ಲ ಮೇಡಮ್, ಶಿಕ್ಷಣ ಏನ್ ಮಾಡ್ತಾರಲ್ಲ ಅವ್ರು ಏನ್ ಕೊಡ್ತಾರಲ್ಲ ಶಿಕ್ಷೆ ಅಲ್ಲ, ಅದು ಶಿಕ್ಷಣ ಅದು.
0: ಓಕೆ ಓಕೆ,
2: ಮುಂದೆ ನಮಗೆ ಪರಿವರ್ತನೆ ಆಗ್ಬೇಕಾದ್ರೆ ನಾವು ಅದನ್ನ ತಿಳ್ಕೊಬೇಕು. ತಿಳ್ಕೊಬೇಕು ಯಾವಾಗ ತಿಳ್ಕೊತೀವಪ್ಪ ಅಂದ್ರೆ ನಾವು ಮುಕ್ಕಿನ ಕಾಲಕ್ಕೆ ತಿಳ್ಕೊಡ್ತೀವಿ ಮೇಡಮ್. ಅದು
0: ಹೌದು ಸರ್.
2: ಹೌದು, ನಮಗ್ ಅದಕ್ಕೆ ಇವ್ರು ನಮ್ಮನ್ನ ಇವ್ರು ವ್ಯಕ್ತ ನಮ್ಗೆ ಯಾಕೋ ನಮ್ಮನ್ನ ನೋಡ್ಲೇ ಇಲ್ಲ ಇವರು. ಮನಸ್ಸು ಸರಿ ಇರಲ್ಲ ನಮ್ದು, ಯಾವಾಗ ಆಗ್ಬೇಕು ಮೇಡಮ್ ನಮ್ಗೆ ಕೊಡಂಗೆ ಇಲ್ಲ ಅವರು. ಅದರ ಸಲುವಾಗಿ ಏನಾಯ್ತು, ಶಿಕ್ಷಣ ಶಿಕ್ಷೆ ಅಲ್ಲ, ಅದೊಂದು ನಮ್ಮ ಬದುಕಿನ ದಾರಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ.
0: ಓಕೆ ಸರ್, ಓಕೆ, ವೆರಿ ನೈಸ್, ಸೂಪರ್ ಸರ್, ಥ್ಯಾಂಕ್ ಯು ಸರ್ ಕರೆ ಮಾಡಿದ್ದಕ್ಕೆ.
2: ಧನ್ಯವಾದ ಮೇಡಮ್, ಧನ್ಯವಾದ.
0: ಓಕೆ ಸರ್. ಎಸ್, ಸ್ನೇಹಿತರೆ ಶಿವಶರಣ ಸರ್, ಶಿಕ್ಷಣ ಅನ್ನುವಂಥದ್ದು ಬದುಕಿಗೆ ದಾರಿ ತೋರಿಸತ್ತೆ, ಅದು ಶಿಕ್ಷೆ ಅಲ್ಲ, ಅದು ಶಿಕ್ಷಣ ಅಂತ ತಿಳ್ಕೊಂಡ್ರೆ ಬದುಕು ಬಂಗಾರವಾಗತ್ತೆ ಅನ್ನೋದನ್ನು ತುಂಬ ಚೆನ್ನಾಗಿ ತಿಳಿಸಿದ್ರು. ಹಾಗೆ ನಮ್ಮ ರಶ್ಮಿ ಮೇಡಮ್ ಅವರು ತಾರತಮ್ಯ ಮಾಡಬಾರ್ದು, ತಾರತಮ್ಯ ಮಾಡಿದ್ದಲ್ಲಿ ಮಕ್ಕಳು ಮಾನಸಿಕವಾಗಿ ಕುಗ್ಗೋಗ್ತಾರೆ ಅನ್ನೋದನ್ನು ಕೂಡ ಹೇಳಿದರು. ಹಾಗೆ ನಮ್ಮ ಹುಚ್ಚರಾಯಪ್ಪ ಸರ್ ಕೂಡ ತುಂಬ ಚೆನ್ನಾಗಿ ತಿಳಿಸಿದರು, ನಾವು ಮಕ್ಕಳಿಗೆ ಒಂದು ಕೆಲಸವನ್ನು ಕೊಡ್ತೀವಿ, ಅವ್ರದ್ದು ನೀಟಾಗಿ ಮಾಡ್ಕೊಬಂದರೆ ನಮಗೂ ಕೂಡ ಖುಷಿಯಾಗತ್ತೆ. ಅದರಲ್ಲಿ 100 ಜನದಲ್ಲಿ 10 ಜನ ಮಾತ್ರ ಮಾಡ್ಕೊಂಡು ಬಂದು ಇನ್ನು 90 ಜನ ಮಾಡ್ಕೊಂಡು ಬಂದಿಲ್ಲ ಅಂದರೆ ಆಗ ನಾವು ಏನು ಮಾಡಬೇಕು ಅನ್ನೋದನ್ನು ಅವ್ರಿಗೂ ಕೂಡ

0: ಒಂದು ಯಕ್ಷ ಪ್ರಶ್ನೆ ಆಗಿ ಕಾಡಿದೆ ಅನ್ನೋದನ್ನು ಕೂಡ ತಿಳಿಸಿದರು. ಹಾಗೆ ಕುಸುಮ ಮೇಡಮ್ ಅವರು ಇಲ್ಲಿ ಭಯಕ್ಕಿಂತ ಪ್ರೀತಿ ಇದ್ದರೆ ಶಿಕ್ಷಣ ತುಂಬ ಚೆನ್ನಾಗಿರುತ್ತೆ ಅನ್ನೋದನ್ನು ತಿಳಿಸಿದರು. ಎಸ್, ಒಬ್ಬೊಬ್ಬರು ಕೂಡ ಒಂದೊಂದು ರೀತಿಯಲ್ಲಿ ತಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನು ತುಂಬ ಚೆನ್ನಾಗಿ ವ್ಯಕ್ತಪಡಿಸ್ತಾ ಇದ್ದಾರೆ. ಸ್ನೇಹಿತರೆ, ಕಾರ್ಯಕ್ರಮ ಮುಂದುವರಿಸ್ತೀನಿ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
0: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
3: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
0: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
3: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
0: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
3: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
4: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
5: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240442, ಮೊಬೈಲ್ ಸಂಖ್ಯೆ 9535191545.
0: ಮತ್ತೊಮ್ಮೆ ಕಾಫಿ ವಿತ್ RJ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಕಾಫಿ ವಿತ್ RJ ಕಾರ್ಯಕ್ರಮದಲ್ಲಿ ಶಿಕ್ಷೆ ಇಲ್ಲದ ಶಿಕ್ಷಣ ಹೇಗಿರುತ್ತೆ, ಶಿಕ್ಷಣದಲ್ಲಿ ಶಿಕ್ಷೆ ಇರಬೇಕೋ ಬೇಡವೋ, ಹಾಗೆ ಮಕ್ಕಳಿಗೆ ಪ್ರೀತಿಯಿಂದ ಕಲಿಸುವ ಶಿಕ್ಷಣ ಹೇಗಿರಬೇಕು ಅನ್ನೋದ್ರ ಬಗ್ಗೆ ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ನಾನು ಈ ಕ್ವಶನ್ಗಳನ್ನು ಕೇಳ್ತಾ ಇದ್ದೆ. ಹಾಗೆ ಅವರು ಕೂಡ ಸಾಕಷ್ಟು ವಿಷಯಗಳನ್ನು ತುಂಬ ಚೆನ್ನಾಗಿ ಅವರವರ ಒಂದು ಅನಿಸಿಕೆ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸ್ನೇಹಿತರೆ, ನೀವು ಕೂಡ ಇದ್ರ ಬಗ್ಗೆ ಕರೆ ಮಾಡಿ ಮಾತಾಡ್ಬೋದು. 9686092279 ಈ ಸಂಖ್ಯೆಗೆ ಕರೆ ಮಾಡಿ ಈ ವಿಷಯದ ಕುರಿತು ಮಾತಾಡಿ. ಅಂದಾಗೆ ಸ್ನೇಹಿತರೆ, GSS ಶಿವರುದ್ರಪ್ಪ ಅವರು ಒಂದು ಮಾತು ಹೇಳ್ತಾರೆ, ಮಹಾನ್ ಕವಿಗಳು, ಜಗತ್ತಿನಲ್ಲಿ ಎಲ್ಲವನ್ನು ಗೆಲ್ಲಬಲ್ಲ ಅಸ್ತ್ರ ಅಂದರೆ ಅದು ಪ್ರೀತಿ ಮಾತ್ರ. ಪ್ರೀತಿ ಇಲ್ಲದ ಮೇಲೆ ಹೂವು ಅರಳಿತೋ ಹೇಗೆ ಅಂತ GSS ಅವರು ಹೇಳ್ತಾರೆ. ಖಂಡಿತವಾಗ್ಲೂ ಪ್ರೀತಿಯಿಂದ ಜಗತ್ತಲ್ಲಿ ಏನು ಬೇಕಾದರೂ ಗೆಲ್ಬೋದು. ಹಾಗೆ ಮಕ್ಕಳ ಮನಸ್ಸನ್ನು ಗೆದ್ದು ಪಾಠ ಮಾಡ್ಬೋದಲ್ವಾ? ಮಕ್ಕಳ ಮನಸ್ಸು ಹೂವಿನ ಥರ. ಸೊ ನಾವು ಅವರಲ್ಲಿ ಏನು ಹೇಳ್ತೀವೋ, ಏನು ತಿಳಿಸ್ತೀವೋ ಅದು ಅವ್ರಿಗೆ ಹಚ್ಚಾಗಿ ನಿಲ್ಲತ್ತೆ ಅದೇ ಮೆದುಳಲ್ಲಿ. ಸೊ ಅದ್ರ ಬಗ್ಗೆ ಎಲ್ಲರೂ ಕೂಡ ನಾವು ಯೋಚನೆ ಮಾಡಬೇಕಾಗತ್ತೆ. ಇಲ್ಲಿ ಶಿಕ್ಷಕರಷ್ಟೇ ಅಲ್ಲ, ಇಲ್ಲಿ ಪೋಷಕರ ಪಾತ್ರನೂ ಕೂಡ ತುಂಬ ಮುಖ್ಯ ಆಗುತ್ತೆ. ಹಾಗೆ ಮಕ್ಕಳು ಕೂಡ, ಇಲ್ಲಿ ಮಕ್ಕಳು, ಪೋಷಕರು, ಟೀಚರ್ಸ್, ಈ ಮೂರು ಒಂದು ಸರ್ಕಲ್ ಏನಿದೆ, ಈ ಮೂರು ಜನರ ಪಾತ್ರ ತುಂಬ ಇಂಪಾರ್ಟೆಂಟ್ ಶಿಕ್ಷಣ ಕಲಿಕೆಯಲ್ಲಿ, ವ್ಯವಸ್ಥೆಯಲ್ಲಿ ಅಂತ ಹೇಳ್ತಾ ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತಾಡೋಣ. ನಮಸ್ತೆ.
6: ನಮಸ್ತೆ ಮೇಡಮ್.
0: ನಮಸ್ತೆ ವಿಶ್ವಾಸ್ ಸರ್. ನಮಸ್ತೆ.
6: ನಮಸ್ತೆ ಮೇಡಮ್.
0: ಸರ್, ಇವತ್ತಿನ ವಿಷಯ ಗೊತ್ತಾಯ್ತಾ?
6: ಮೇಡಮ್, ವಿಷಯ ಗೊತ್ತಾಯ್ತು. ಶಿಕ್ಷೆ ಇಲ್ಲದ ಶಿಕ್ಷಣ, ಶಿಕ್ಷಣದಲ್ಲಿ ಶಿಕ್ಷೆ ಇರಬೇಕು ಬೇಡವ ಅಂತ ಕೇಳಿದ್ರೆ ಮೇಡಮ್, ಶಾಲೆಯಲ್ಲಿ ಶಿಕ್ಷೆ ಇರ್ಬೇಕು ಮೇಡಮ್, ಮನೇಲಿ ಪ್ರೀತಿ ಇರ್ಬೇಕು
0: ಮೇಡಮ್. ಸೂಪರ್ ಸರ್.
6: ಯಾಕ ಗೊತ್ತಾ ಮೇಡಮ್? ಒಂದ್ ಈಗ ಪೊಲೀಸ್ ಇದ್ಮೇಲೆ ಕಳ್ಳರಿರಲೇಬೇಕು, ದೇವರಿರಲೇಬೇಕು. ಹಾಗಾಗಿ ಶಾಲೆಯಲ್ಲಿ ಕಠಿಣ ಶಿಕ್ಷೆ ಇರ್ಬೇಕು ಮೇಡಮ್, ಮನೆಯಲ್ಲಿ ಪ್ರೀತಿ ಇರಬೇಕು. ಯಾಕಂದ್ರೆ ಎರಡೂ ಬ್ಯಾಲೆನ್ಸ್ ಇದ್ರೆ ಮಾತ್ರ ಮೇಡಮ್ ಆರೋಗ್ಯಕರ ವಾತಾವರಣ ಇರುತ್ತೆ. ಮತ್ತೆ ನಾವು ಯೋಚನೆ ಮಾಡೋ ರೀತಿ, ಮತ್ತೆ ನನ್ ಮಗಳಿಗೆ ಹೇಳಿದಂಗೆ ಮೇಡಮ್, ನನ್ಗೋಸ್ಕರ ನನ್ ಮಗಳಿಗೋಸ್ಕರ ಓದ್ಬೇಡ. ಫಂಕ್ಷನ್ ಅಲ್ಲಿ ಅಥವಾ ಎದುರುಗಡೆ ಯಾರು ಸಿಕ್ಕಿದಾಗ ಪದವಿ ಮುಗಿದ್ಮೇಲೆ ಏನು ಓದಿ ಏನ್ ತಗೊಂಡಿದ್ಯಾ ಅಂದಾಗ ಖುಷಿಯಿಂದ ಹೇಳ್ಕೊಂಡಿರ್ಬೇಕು, ಸತ್ಯದಿಂದ ಹೇಳಂಗಿರ್ಬೇಕು, ಮತ್ತೆ ಇನ್ನು ನಿನಗೆ ಅಳ್ಕಂಗಿರ್ಬಾರ್ದು, ಅದಕ್ಕೋಸ್ಕರ ಓದಮ್ಮ ಅಂತ ಹೇಳಿದೀನಿ ಮೇಡಮ್. ಹಾಗಾಗಿ ಅವಳ ದಿವಸ ಬೆಳಗ್ಗೆ SLC ಈಗ 4:30-4:45 ಇರ್ತಾರೆ. ಆಕ್ಚುಲಿ ಅವಳು 5:30 ವಾಕ್ಯ ಇದು ಟ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಹಂಗಾಗಿ ನಾನು ನಮ್ಮ ಮನೇಲಿ 3 ಜನ ಇರ್ತೀವಿ, ಯಾಕಂದ್ರೆ ಅವಳೊಬ್ಳೇ ಇದ್ದಾಳೆ, ಅಯ್ಯೋ ನಾನು ಒಬ್ಬನೇ ಇದ್ದಾಳ್ಬೇಕಾ ಅಂತ ಅನ್ಸಕ್ಕು. ನಾನು 3 ಜನ ಇದ್ದಾಗ ಅವ್ನ ಜೊತೆ ಅಪ್ಪ ಅಮ್ಮನ ಇದ್ದೀರಿ ಅಂದ ತಕ್ಷಣ ಅವಳಿಗೆ ಮನೋಬಲ ಜಾಸ್ತಿ ಆಗುತ್ತೆ ಮೇಡಮ್. ಯಾಕೆ ಅಂದ್ರೆ ಅದು ಬರೀ ನಂದು ಮತ್ತೆ ನಮ್ಮನೆಯವರು ಸ್ವಾರ್ಥಿಕ ಸ್ವಾರ್ಥ ಇದೆ ಮೇಡಮ್. ಯಾಕಂದ್ರೆ ಅವ್ರು ಶಿಕ್ಷಣಕ್ಕೋಸ್ಕರ ಬೆಳಗ್ಗೆ ಬೇಗ ಎದ್ದಿರ್ಬೇಕಾರೆ ನಮ್ದು ಬ್ರಾಹ್ಮಿ ವರ್ತ ಅಂತ ನನ್ಗೂ ಗೊತ್ತು, ನಮ್ಮನೆಯವ್ರಿಗೆ ಗೊತ್ತು. ಅವ್ರು ಸ್ವಲ್ಪ ಪ್ರೇಯರ್ ಮಾಡಿದ್ರೆ ನನಗೂ ನಮ್ಮ ಆರೋಗ್ಯವಾಗಿ ನಮ್ಮ ಮನೆಯವರ ಆರೋಗ್ಯವಾಗಿ ಮತ್ತೆ ಪ್ಲಸ್ ನನ್ನ ಮಗಳು ಒಳ್ಳೇದಾಗಿ ಅಂತ ಇದು ಮಾಡ್ತೀನಿ ಮ್ಯಾಮ್. ಈಗ ಅಕಾರ್ಡಿಂಗ್ ಟು ನಿಮ್ಮ ಹೇಳಿರೋ ಮಾಹಿತಿ ಪ್ರಕಾರ ಶಾಲೆ ಶಿಕ್ಷೆ ಇರ್ಲೇಬೇಕು ಮೇಡಮ್, ಪ್ರೀತಿಯಿಂದ ಮಾಡಕ್ಕಾಗಲ್ಲ ಮ್ಯಾಮ್. ಇದು 60ರ ಮತ್ತೆ 70ರ ದಶಕದಲ್ಲ ಅಲ್ಲ ಮೇಡಮ್ ಇದು ಶಿಕ್ಷಣ. ಯಾಕಂದ್ರೆ ಮೇಡಮ್ ಈಗಿಂದ ಮನಸ್ಸುಗಳು ಪ್ರತಿ ಮಕ್ಕಳು ಮೊಬೈಲ್ ಬಳಸೋದ್ರಿಂದ ಹಿಡಿದು ಅವ್ರ ಶಿಕ್ಷಣ ಕಡೆ ಆದ್ಯತೆ ಕೊಡ್ತಾ ಸ್ವಲ್ಪ ಕಡಿಮೆ ಆಗ್ತಿದೆ. ಅವರಿಗೆ ಎಲ್ಲರ ಮುಂದೆ ಹೊಡೆದಾಗ ಅಯ್ಯೋ ಹೊಡಿತಾರಲ್ಲ ಅಂತ ಒಂದು ಇರುತ್ತಲ್ಲ ಮೇಡಮ್, ಅದಕ್ಕೋಸ್ಕರ ನಾವು ತಿದ್ಕೊಳಕ್ ಒಂದು ಒಂಥರ ಅವಕಾಶ ಕೊಟ್ಟಂಗ ಆಗುತ್ತೆ. ಆಮೇಲೆ ಇನ್ನೊಂದು ಮೇಡಮ್, ಈಗ ನೆಕ್ಸ್ಟ್ ಹೋಮ್ವರ್ಕ್ ಬಂದ್ ತಂದಿಲ್ಲ ಅಂತ ಪುಸ್ತಕ ಬೆಂಚ್ ಮಾಡ್ತಾರಲ್ಲ ಮೇಡಮ್, ಪ್ರತಿಯೊಬ್ಬರು ತಂದಿಡ್ಬೇಕಾದ್ರೆ ನಾನು ತಗೊಂಡೋಗಿಟ್ಟಿಲ್ಲ ಅಂದ್ರೆ ನಮ್ಗೆ ಎಲ್ಲರ ಮುಂದೆ ಅವಮಾನ ಹೆದರಿಕೆ ಇರುತ್ತಲ್ಲ ಮೇಡಮ್, ಅದರಿಂದ ನಾವು ತಿದ್ಕೊಳಕ್ ಒಂದು ಅವಕಾಶ ಕೊಟ್ಟಂಗ ಆಗುತ್ತೆ. ಆಮೇಲೆ ಬರವಣಿಗೆ ಕೊಡ್ತಾರೆ ಮೇಡಮ್, ಬರವಣಿಗೆ ತಿದ್ದುಪಡಿ ವ್ಯಾಖ್ಯಾನ ಅಲ್ಪ ಪ್ರಾಣ ಮಹಾಪ್ರಾಣ ಹೆಚ್ಚು ಕಮ್ಮಿ ಆಗಿ ಬಂದು ಹೊಡಿತಾರಲ್ಲ ಮೇಡಮ್, ಅವ ನಮ್ಗೆ ಹೊಡಿತಾರ ಅಂತ ತಿದ್ಕೊಳಕಾದ್ರೆ ಒಂದು ಅವಕಾಶ ಆಗತ್ತೆ. ಆಮೇಲೆ ಎಲ್ಲಕ್ಕಿಂತ ಮೇಲೆ ಶಿಕ್ಷಣ ಮೇಡಮ್, ನಾವು ಶಿಕ್ಷಣ ಅಂದ್ರೆ 1ನೇ ತರಗತಿಯಿಂದ 10ನೇ ತರಗತಿ ಫಸ್ಟ್ ಇಯರ್ ಸೆಕೆಂಡ್ ಪಿ ಯು ಸಿ ಮಾಸ್ಟರ್ ಡಿಗ್ರಿ ಅಂತಲ್ಲ ಮೇಡಮ್, ನಾವು ಸಾಯೋ ತನಕ ಶಿಕ್ಷಣ ಕಲಿತೀವಿ ಮೇಡಮ್. ಆದ್ರೆ ಪುಸ್ತಕ ರೂಪದಲ್ಲ ಮೇಡಮ್, ಇನ್ನೊಬ್ರು ಎದುರುಗಡೆ ಬಂದಾಗ ಅವ್ರು ನಮಗೆ ಕೊಡ ಗೌರವಕ್ಕೆ ನಾವು ಅವ್ರಿಗೆ ಕೊಡ ಗೌರವಕ್ಕು ಅದೊಂಥರ ಶಿಕ್ಷಣ ಇದ್ದಂಗೆ ಆಗತ್ತೆ ಮೇಡಮ್. ಯಾಕಂದ್ರೆ ಜೀವನ ಅನ್ನೋದು ಪ್ರತಿಯೊಂದು ಹಂತದಲ್ಲಿ ಕಲಿಯೋದಿರುತ್ತೆ ಮೇಡಮ್. ಹಾಗಾಗಿ ಶಿಕ್ಷಣ ಅಂತಂದ್ರೆ ಪುಸ್ತಕ ಬದ್ನಾಯ್ಕಲ್ಲ ಮೇಡಮ್, ಏನೋ ದೊಡ್ಡವ್ರು ಹೇಳಿರ ದೇಶ ಸುತ್ತ ಕೋಶ ಓದು ಅಂತ ಹೇಳ್ತಾರಲ್ಲ ಮೇಡಮ್, ಶಿಕ್ಷಣನ ದೇಶದ ಸ್ಕೂಲ್ ಅಲ್ಲಿ ಓದ್ಬೇಕು, ಅದನ್ನ ಹೊರಗಡೆ ನಾವು ತೋರ್ಸ್ಕೊಬೇಕು. ನೀವ್ ಹೇಳ್ತೀರ ಮೇಡಮ್ ಪ್ರೀತಿ ಪ್ರೀತಿಯಿಂದ ಕಲಿಸ್ಬೇಕು ಅಂತಿಲ್ಲ ಮ್ಯಾಮ್, ಅದು ಶಿಕ್ಷಣ ಅವರು ಖಾಸಗಿ ಶಾಲೆಯಲ್ಲಿ ಪ್ರೀತಿಯಿಂದ ಹೇಳ್ಕೊಟ್ಟು ಅಂತ ಆತರ ಬರುತ್ತೆ. ಆದ್ರೆ ಗೌರ್ಮೆಂಟ್ ಶಾಲೆಯಲ್ಲಿ ಮೇಡಮ್ ಈಗಿನ ಸ್ಥಿತಿ ನೋಡಿದ್ರೆ ಮೇಡಮ್ ಅಯೋಮಯ ಅನ್ಸುತ್ತೆ ಮೇಡಮ್. ಯಾಕಂದ್ರೆ ಸ್ಟ್ರೆಂತ್ ಇರಲ್ಲ, ಪ್ರತಿಯೊಬ್ಬರು ರಾಜಕಾರಣಿಗಳು ತಮ್ಮ ತಮ್ಮ ಹೆಸರಲ್ಲಿ ಶಾಲೆಗಳು ಇದ್ ಮಾಡಿದ್ರೆ, ಹಾಗಾಗಿ ಶಾಲೆ ಅಂತರ ವ್ಯವಹಾರಿಕವಾಗಿ ಇದೆ ಅಂತ ಅನ್ಕೊಂತೀನಿ. ಆಮೇಲೆ ಇನ್ನೊಂದು ವಿಷಯ ಎಲ್ಲ ವಿಷಯಾಂತರ ಮಾಡ್ತೀನಿ ಅನ್ಕೊಂಬಿಡಿ, ಶಿಕ್ಷಣದಲ್ಲಿ ಶಿಕ್ಷೆ ಭಾರಿ ಮುಖ್ಯ ಮೇಡಮ್. ಯಾಕಂದ್ರೆ ನಾಳೆ ಹೊಡಿತಾರಲ್ಲ ಅಂದ್ಬಿಟ್ಟು ಇವತ್ತು 10 ಗಂಟೆ ತನಕ ಬರೆಯೋರು 11ವರೆ ತನಕ 12 ಗಂಟೆ ತನಕ ಬರೀತಾರೆ ಮೇಡಮ್. ಈಗ ಅಯ್ಯೋ ನಮ್ ಬರ್ಕೊಂಡಿಲ್ಲ ಪ್ರೀತಿ ಮಾಡಿ ಹಂಗೆ ದಪ್ತಾರೆ ಅಂದ್ಬಿಟ್ರೆ ಒಂಥರ ಸಲಿಗೆ ಸಿಗತ್ತೆ ಮೇಡಮ್. ಹಾಗಾಗಿ ಶಿಕ್ಷಣದಲ್ಲಿ ಶಿಕ್ಷೆ ಅವಶ್ಯಕತೆ ಇರ್ಲೇಬೇಕು ಮೇಡಮ್. ಯಾಕಂದ್ರೆ ಮೇಡಮ್ ಶಿಕ್ಷಣದಲ್ಲಿ ನಾವು ನನಗೀಗ ಹೆದರಿಕೆ ಆಗತ್ತೆ ಮೇಡಮ್. ನಾನು ಓದಿದ್ದೆ ಸೆಕೆಂಡ್ ಸ್ಕೂಲ್ ಮೇಡಮ್, ಪ್ರತಿಯೊಂದು ಹೋಗ್ಲ ಬರ್ಕೊಂಡು ಹೋಗ್ಲಾ ತುಂಬಾ ಹೊಡಿಯೋರು ಮೇಡಮ್, ಹೊಡಿತಾರ ಅಂತ ಅವಸ್ಕರು ಚನ್ನೂರಪ್ಪ ಅನ್ನೋರನ್ನು ಕುತ್ಕೊಂಡ್ ಬರೀತಾ ಇದೀವಿ ಮೇಡಮ್. ಯಾಕಂದ್ರೆ ಪಕ್ಕದವರು ಮತ್ತೆ ಹಿಂದೆ ಮುಂದೆ ಹುಡುಗ ಮುಂದೆ ಮರಾಯಿ ಹೋಗುತ್ತೆ ಅಂತ ಬರೀತಿದ್ವಿ. ಇಲ್ಲ ಇಲ್ಲ ಇಲ್ಲ ಖಂಡಿತ ಮೇಡಮ್, ಇದು ತಿಳ್ಕೊಳಕ್ಕೆ ಯಾಕಂದ್ರೆ ಇನ್ನೊಬ್ರು ಮುಂದೆ ಕನ್ನಡ ಬರು ಅಂತ ಬರ್ಕೊಳ್ತೀವಿ ಮೇಡಮ್. ಆಮೇಲೆ ನಮ್ಮ ಆಗಿನ ಪ್ರಾಧ್ಯಾಪಕರು ಈಗಿನ ಪ್ರಾಧ್ಯಾಪಕರು ಅಜಗಜ ಅಂತ ವ್ಯತ್ಯಾಸ ಇದೆ ಮೇಡಮ್. ಅವರು ವರ್ಣೆ ಮಾಡ್ತಾ ನೀತಿ ನಿಂತು ನೋಡ್ತಾ ಇದ್ರೆ ನಾವು ಒಂಥರ ಇನ್ನು ಸೈಲೆಂಟ್ ಆಗಿ ಮಾಡ್ತಿದ್ವಿ. ಈಗಿನ ಇದಂದ್ರೆ 40 ನಿಮಿಷ 50 ನಿಮಿಷ 40 ನಿಮಿಷ 40 ನಿಮಿಷ ತಿಳಿಸಿದ್ರೆ ಶಿಕ್ಷಣದಲ್ಲಿ ಸ್ವಲ್ಪ ಮಾರ್ಪಾಟಾಗಿದೆ ಅನ್ಸುತ್ತೆ. ಆಗಿಂದ ನಾನು ಓದಿದ್ದು 93, 94, 95, 96 ಅಲ್ಲಿ ಶಿಕ್ಷಣನೇ ಅದ್ಭುತವಾಗಿತ್ತು ಮೇಡಮ್. ನನ್ನ ಪ್ರಕಾರ ನೀವ್ ಹೇಳಿದ ಟಾಪಿಕ್ಗೆ ನಾ ಹೇಳೋದಾದ್ರೆ ಶಿಕ್ಷಣದಲ್ಲಿ ನಾವು ಶಿಕ್ಷೆ ಇಲ್ಲದೆ ಶಿಕ್ಷಣ ಕಲಿಯಕ್ ಆಗಲ್ಲ ಮೇಡಮ್. ಶಿಕ್ಷೆ ಇರಬೇಕು ಮೇಡಮ್. ಯಾಕಂದ್ರೆ ಮೇಡಮ್ ನಾ ಹೇಳ್ದಲ್ಲ ಮೇಡಮ್, ಫಸ್ಟ್ ಹೇಳ್ದಲ್ಲ ಮನೆಯಲ್ಲಿ ಪ್ರೀತಿ ಇರ್ಬೇಕು ಅಂದ್ರೆ ಅಪ್ಪ ಅಮ್ಮನ ಗೊತ್ತಾರೆ ಅಂತ ನಾವು ಅಯ್ಯೋ ಅಪ್ಪ ಅಮ್ಮಂಗರ ಓದ್ಬೇಕಂತ ಮನೇಲಿ ಇರ್ಬೇಕು. ಶಾಲೆಯಲ್ಲಿ ಬಂದ ತಕ್ಷಣ ಅಯ್ಯಪ್ಪ ಶಿಕ್ಷೆ ಕೊಡ್ತಾರಪ್ಪ ಅಂತ ಒಂದಂಗೆ ಇರ್ಬೇಕು. ಅವೆರಡೂ 50% ಸಿಕ್ಕಿದ್ರು ಪ್ಲಸ್ ಮೇಡಮ್, -8% ಆಗಲ್ಲ ಮೇಡಮ್. ಹಾಗಾಗಿ ಇಲ್ಲ ಇಲ್ಲಿ ಇರೋದು ವಿಷಯ
0: ಮೇಡಮ್, ಖಂಡಿತ ನಾ ಅಕ್ಸೆಪ್ಟ್ ಮಾಡ್ಕೊಳ್ತೀನಿ ನಿಮ್ ಪ್ರಕಾರ.
6: ಅಕ್ಸೆಪ್ಟ್ ಅಂತಲ್ಲ ಯಾಕಂದ್ರೆ ಕೇಳಿದ್ರಿಗೂ ಒಂದ್ ಮಾತು ಹೇಳ್ತೀವಿ ಮ್ಯಾಮ್. ಪ್ರತಿಯೊಬ್ಬರು ಮಕ್ಕಳಿಗೆ ಬಂದ್ ಬಿಡಕ್ಕಿಂತ ಪ್ರೀತಿಯಿಂದ ಮೇಡಮ್ ಒಂದು ಸಣ್ಣ ಸಿನಿಮಾ ತುಳಿಸ್ಬೇಕು ಮೇಡಮ್. ಮಗಿನ ಮನಸ್ಸಲ್ಲಿ ಹೀರೋಯಿನ್ ಗೆ ಅಪ್ಪ ಅಪ್ಪ ಹೊಡೆದು ಕೇಳೋಯ್ತು, ಅಯ್ಯ ನೀನ್ ಯಾಕೆ ನೀನು ಕಡಿಮೆ ಆಗ್ತಿದ್ದೀಯ ಅಂತ. ಅವರು ಆಕ್ಚುಲಿ ಹೀರೋಯಿನ್ ಗೆ ಒಂದು ವಾಯುವಿಹಾರ ಕರ್ಕೊಂಡಾಗ ಬೋಟ್ ಅಲ್ಲಿ ಕರ್ಕೊಂಡೋಗಿ ಫುಲ್ ಒಂದ್ ಸುತ್ತಾಡ್ಬಿಟ್ಟು ಒಂದ್ ಮಾತು ಕೇಳ್ತಾನೆ ಮೇಡಮ್. ಅದ್ ನನಗೆ ಭಾರಿ ಇಷ್ಟ ಆಯ್ತು ಮೇಡಮ್, ಯಾಕಮ್ಮ ಒಸರಿ ಸೆಮಿಸ್ಟರ್ ಕಡಿಮೆ ಅನ್ಸ್ತದೆ, ಯಾಕೆ ಯಾಕೆ ಯಾಕೆ ಕೊಟ್ಟಿದ್ದೆ, ಯಾಕೆ ಎಲ್ಲ ಹಿಡಿದ್ಯಾ ಅಂತ ಖುಷಿ ಬಿಂದು ಅದ್ ನಂತರ ಸದ್ಯ ಕಷ್ಟದಿಂದ ದುಃಖದಿಂದ ಕೇಳ್ತಾರೆ ಮೇಡಮ್. ಅವಾಗ ಇರೋ ಇನ್ನು ಅಯ್ಯೋ ನಮ್ಮ ಅಪ್ಪ ಅಮ್ಮಗೋಸ್ಕರ ಓದ್ಬೇಕಲ್ಲ ಅಂತ ಅದು ಆ ತಪ್ಪ ಕೇಳೋ ರೀತಿಯಲ್ಲಿ ಇರ್ತಲ್ಲ ಮೇಡಮ್. ಅದು ನಂಗೆ ಭಾರಿ ಇಷ್ಟ ಆಯ್ತು. ಹಂಗೆ ಮಕ್ಕಳನ್ನ ವಿಶ್ವಾಸ ತಗೊಂಡು ಓದಿಸ್ಬೇಕು ಮೇಡಮ್. ಕಷ್ಟಪಟ್ಟು ಓದ್ ಬಂಡ ಬಿಟ್ಟು ಹೊಡೆದು ಅಷ್ಟು ಸರಿ ಅನ್ಸಲ್ಲ ಮೇಡಮ್,
0: ವಿಶ್ವಾಸರವರು ಮಕ್ಕಳನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಓದ್ಬೇಕು, ಅಪ್ಪ ಅಮ್ಮನ ಪ್ರೀತಿ, ಶಿಕ್ಷಕರ ಒಂದಿಷ್ಟು ಶಿಕ್ಷೆ ಇರ್ಲೇಬೇಕು ಅಂತ ಹೇಳ್ತಾರೆ ವಿಶ್ವಾಸರವರು. ಮತ್ತೊಂದು ಕರೆ ಸ್ವೀಕಾರ ಮಾಡೋಣ. ನಮಸ್ತೆ
7: ಮೇಡಮ್. ನಮಸ್ತೆ.
0: ನಮಸ್ತೆ ಸೋಮಶೇಖರ್ ಸರ್, ಹೇಗಿದ್ದೀರಿ?
7: ಆರಾಮಿದ್ದೀನಿ ಮೇಡಮ್.
0: ಓಕೆ, ನಿಮಗೆ ಈ ದಿನದ ವಿಷಯ ತುಂಬಾ ಇಷ್ಟ ಆಗತ್ತೆ ಅನ್ಕೊಳ್ತೀನಿ.
7: ಖಂಡಿತ ಖಂಡಿತ ಮೇಡಮ್, ನಾನು ಕೇಳ್ತಾ ಇದ್ದೆ. ನಿಜ ಒಂದ್ ಮಾತಿದೆ ಮೇಡಮ್, ಟೀಚಿಂಗ್ ಪ್ರೊಫೆಷನ್ ಇಸ್ ಬೆಸ್ಟ್ ಪ್ರೊಫೆಷನ್ ಅಂತ. ಗುರುಗಳಿಗೆ ಏನ ವಿದ್ಯಾ ಕಲಿಸಿದ್ರೆ ಗುರುಗಳಿಗೆ ಇರ್ತಕ್ಕಂತ ಗೌರವ ಬೇರೆ ಯಾವುದರಲ್ಲೂ ಸಿಗೋದಿಲ್ಲ ಮೇಡಮ್. ಹಾಗಾಗಿ ಇವತ್ತಿರೋದು ಮಕ್ಕಳಿಗೆ ಶಿಕ್ಷೆ ಕೊಡ್ಬೇಕು ಬೇಡ ಅಂತ ಮೇಡಮ್. ಶಿಕ್ಷೆ ಕೊಡ್ಬೇಕು ಅದು ಅಂದ್ರೆ ಮಕ್ಕಳ ಮನಸ್ಸಿಗೆ ಬೇರೆ ರೀತಿಯ ಪ್ರಭಾವ ಬೀರಂಗಿರ್ಬಾರ್ದು ಮೇಡಮ್. ಅವರು ಮತ್ತೆ ಶಾಲೆಗೆ ಹೋಗ್ಲೇಬಾರ್ದು ಅನ್ನೋ ಅಂತ ಒಂದು ಮನಸ್ಥಿತಿ ಹೋಗ್ಬಾರ್ದು. ಒಂದು ಸಣ್ಣ ಪ್ರಮಾಣದಲ್ಲಿ ಅವ್ರಿಗೆ ನೀನು ಇವತ್ತು ಹೋಮ್ವರ್ಕ್ ಮಾಡ್ಕೊಂಡ್ ಬಂದಿಲ್ವಾ, ನಾಳೆ ಮಾಡ್ಕೊಂಡ್ ಬರ್ದಿದ್ರೆ ನಿನ್ಗೆ ಶಾಲೆ ಒಳಗ್ ಸೇರ್ಸಲ್ಲ ಅಂತಲ್ಲ, ಏನು ಒಂದ್ ಸಣ್ಣದಾಗಿ ಮಾಡ್ಕೊಂಡ್ ಬರ್ಬೇಕು ಅಂತ ಈ ತರ ಹೇಳಿ ಅವ್ರನ್ನ ದಾರಿ ತರ್ಬೇಕ ಬರ್ತು. ಅವ್ರಿಗೆ ಹೊಡೆದು ಬಡದು ಎದುರಿಸಿದ್ರೆ ಅವರು ಮಾನಸಿಕವಾಗಿ ಕುಗ್ಗೋಗ್ಬಿಡ್ತಾರೆ ಮೇಡಮ್. ಆಮೇಲೆ ಒಂದ್ ಕಾನ್ಸೆಪ್ಟ್ ಬಂತು ಮಧ್ಯೆ, ನಲಿ ಕಲಿ ಅಂತ. ಅವರು ನಲಿತಾ ಕಲಿಬೇಕು ಅನ್ನೋ ಒಂದ್ ಕಾನ್ಸೆಪ್ಟ್ ಬಹಳ ಚೆನ್ನಾಗಿದೆ ಮೇಡಮ್. ಆಮೇಲೆ ಒಬ್ಬ ಉತ್ತಮ ಶಿಕ್ಷಕ ಆದವ್ರು ಏನ್ ಮಾಡ್ತಾರೆ ಅಂದ್ರೆ ಕೆಲವು ಪದ್ಯಗಳನ್ನ ಮಾಡುವಾಗ ಹಾಡ್ತಾ ಹಾಡ್ತಾ ಹಾವ ಭಾವದಲ್ಲೇ ಅವ್ರಿಗೆ ಹಿತವಾದಂಗೆ ಕಲಿಸ್ತಾರೆ,
0: ಆಕರ್ಷಣೆ ಮಾಡ್ಕೊಳ್ತಾರೆ.
7: ಆಕರ್ಷಣೆ ಅದು ತುಂಬಾ ಮಕ್ಕಳಿಗೆ ನೋಡಿ, ಮಕ್ಕಳಿಗೆ ಕಥೆ ಮೂಲಕ ಹೇಳಿದಂತೂ ಇನ್ನು ಬಹಳ ಸೊಗಸಾಗಿರುತ್ತೆ. ಏಕೆ ಉದಾಹರಣೆ, ನಮ್ಮ ಮಗಳ ಚಿಕ್ಕವಳಿದ್ದಾಗ ನಾನು ತೋಟದಿಂದ ಬಂದ ಕೂಡಲೇ ಅವಳು ಕುಯ್ಯ ಅಂತ ಅನ್ನೋಳ ಮೇಡಮ್ ತೊಟ್ಲಲ್ಲಿ, ನಾನ್ ತೂಗಬೇಕು ತ್ರಿಪದಿಗಳನ್ನ ಆಡ್ತಾ ದಿನ ಅದು ನೋಡ್ರಿ ಅಭ್ಯಾಸ ಮಾಡ್ಕೊಂಡ್ಬಿಡ್ತಾರ ಅವರು. ಮತ್ ರಾತ್ರಿ ಮಲಗುವಾಗ ಕತೆ ಹೇಳ್ಬೇಕು, ಆ ಲೂಸಿ ಗ್ರೇ ಅಂತ ಒಂದು ನಮಗೆ ಪಿ ಯು ಪಾಠ ಇತ್ತು, ಆ ಕತೆ ಅವಳು ಲೂಸಿ ಗ್ರೇ ಅಂತ ಕತೆ ಹೇಳಿ ಮಲಗಿಸ್ತಿದ್ದೆ ಅಂದ್ರೆ ಮಕ್ಕಳಿಗೆ ಅದು ಅವ್ರು ಕೇಳೋ ಅಂತ ಮನಸ್ಥಿತಿ ಬಂದ್ಬಿಡುತ್ತೆ ಮೇಡಮ್ ಕತೆ ರೂಪದಲ್ಲಿ ಮತ್ತೆ ಹಾಡಿನ ರೂಪದಲ್ಲಿ ಕಲಿಸ್ತಾ ಹೋದಾಗ. ಹಾಗಾಗಿ ಪ್ರೀತಿಯಿಂದ ನೀವ್ ಹೇಳ್ದಂಗೆ ಅವರು ನಮ್ ಜಿ ಎಸ್ ಎಸ್ ಇರೋದಂಗೆ ಪ್ರೀತಿ ಇಲ್ಲದ ಮೇಲೆ ಹೂವು ಹರಳಿತು ಹೇಗೆ ಅಂತಾರೆ, ಆ ರೀತಿ ಅವ್ನ್ ಸ್ವಲ್ಪ ಪ್ರೀತಿಯಿಂದ ಅವ್ರಿಗೆ ಹಿತವಾಗ್ಬೇಕು ಮೇಡಮ್. ಅವರು ನಾಳೆ ಶಾಲೆಗೆ ಬಹಳ ಖುಷಿಯಿಂದ ಹೊರಡ್ಬೇಕು, ಆ ರೀತಿಯ ವಾತಾವರಣ ಅಲ್ಲಿ ಕಲ್ಪಿಸ್ಕೊಡ್ಬೇಕು. ಹಾಗಾದಾಗ ಅವರು ಚೆನ್ನಾಗಿ ಕಲಿತಾರೆ. ಹಂಗಂತ ಅದೇ ಅತಿ ಆದ್ರೆ ಅವರು ಎಲ್ಲಿ ಕಲಿದನೂ ಇರ್ಬಹುದು, ಸ್ವಲ್ಪ ಇರ್ಬೇಕು ಮೇಡಮ್. ಏನು ನಾವು ಊಟಕ್ಕೆ ಉಪ್ಪಿನಕಾಯಿ ಇಟ್ಕೊಂತೀವಲ್ಲ ಹಂಗೆ ಶಿಕ್ಷಣ ಸ್ವಲ್ಪ ಇರ್ಬೇಕು, ಅದು ಹೆಚ್ಚಾಗಿ ಅವರಿಗೆ ಮಾನಸಿಕ ಕ್ಷೋಭೆಯನ್ನ ತರಬಾರದು ಅನ್ನೋದು ನನ್ನ ನಿಲುವು ಮೇಡಮ್.
0: ಓಕೆ ಸರ್, ಓಕೆ ಓಕೆ ಓಕೆ. ಶಿಕ್ಷೆ ಹಿತಮಿತವಾಗಿರ್ಬೇಕು, ದೈಹಿಕವಾಗಿ ಮಾನಸಿಕವಾಗಿ ಕುಗ್ಗಿಸೋ ಅಂತ ಇರಬಾರ್ದು ಅಂತ
7: ಇರಬಾರ್ದು. ಯಾಕೆಂದ್ರೆ ಮಕ್ಕಳು ತುಂಬಾ ಅನುಕರಣ ಪ್ರಿಯರು, ಅವರು ಹೇಳಿದ್ದನ್ನ ಅರ್ಥ ಮಾಡ್ಕೊಳ್ತಾರೆ ಮೇಡಮ್. ಅದನ್ನ ಒಳ್ಳೆ ರೀತಿಯಲ್ಲಿ ಹೇಳ್ಬೇಕಾಗ್ತ ಅಷ್ಟೇನೆ.
0: ನಿಜ ಸರ್, ನಿಜ. ಓಕೆ ಸರ್,
7: ಹಾಗಾದಾಗ ಸರಿ ಹೋಗುತ್ತೆ ಅಂತ ನನ್ನ ಅನಿಸಿಕೆ ಮೇಡಮ್.
0: ಎಸ್ ಸರ್, ಎಸ್ ಸರ್, ಥ್ಯಾಂಕ್ ಯು ಸರ್ ಕರೆ ಮಾಡಿದಕ್ಕೆ.
7: ಧನ್ಯವಾದಗಳು ಮೇಡಮ್ ತಮಗೂ ಕೂಡ.
0: ಎಸ್ ಸರ್, ಎಸ್ ಸರ್. ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
8: ಹಲೋ.
0: ನಮಸ್ತೆ.
8: ಹಲೋ, ನಮಸ್ಕಾರ ಮೇಡಮ್. ಗುಡ್ ಆಫ್ಟರ್ನೂನ್. ನಾನು ಬ್ರಹ್ಮಾನಂದ ರಾನಡೆ, ವಿಜಯನಗರ ಮೇಡಮ್.
0: ಎಸ್ ಸರ್, ಗುಡ್ ನೋನ್ ರಾನಡೆ ಸರ್.
8: ಓ, ಮಹಾಲಕ್ಷ್ಮಿ ಮೇಡಮ್ ಬಂದಿ. ಸೂಪರ್ ಸೂಪರ್.
0: ಓಕೆ ಸರ್,
8: ನೀವಿದ್ರೆ ಸ್ವಲ್ಪ ಎಲ್ಲ ಜೋರ್ ಜೋರ್ ಅಟ್ರಾಕ್ಟಿವ್.
0: ಹಾಗೇನಿಲ್ಲ ಸರ್,
8: ನಮಗೂ ವಿಷಯ ಹೇಳಕ್ಕೆ ಇನ್ನು ಖುಷಿ.
0: ಓ ಹಾಗೆ. ಓಕೆ ಸರ್, ಇವತ್ತಿನ ವಿಷಯ ಏನಪ್ಪ ಅಂದ್ರೆ ಶಿಕ್ಷೆ ಇಲ್ಲದ ಶಿಕ್ಷಣ, ಹಾಗೆ ಶಿಕ್ಷಣದಲ್ಲಿ ಶಿಕ್ಷೆ ಇರಬೇಕೋ ಬೇಡವೋ ಅನ್ನುವಂತ ವಿಷಯವನ್ನ ತಂದಿದ್ದೆ.
8: ಹೌದು ಮೇಡಮ್, ಇದು ನಿಜವಾಗ್ಲೂ ಒಳ್ಳೆ ಟಾಪಿಕ್. ನಮ್ಮ ಈಗ ಸ್ಕೂಲಿನ ಒಂದು ಏನು ಕಾನ್ಸೆಪ್ಟ್ ಶುರು ಆಯ್ತಲ್ಲ, ಅಂದ್ರೆ ನಮ್ಮ ವೇದ ಕಾಲದಿಂದಾಗ್ಲಿ ಪುರಾಣ ಕಾಲದಿಂದಾಗ್ಲಿ ಗುರು ಶಿಷ್ಯರದ್ದು ಒಂದು ಕಾನ್ಸೆಪ್ಟ್ ಇತ್ತಲ್ಲ, ಅವಾಗಿಂದನ ತಪ್ಪು ಮಾಡಿದ ಶಿಷ್ಯರಿಗೆ ಗುರುಗಳು ಶಿಕ್ಷೆ ಕೊಡ್ತಾನೆ ಇದ್ರು. ನಾವು ಕತೆಗಳಲ್ಲಿ ಓದಿದೀವಿ, ಇತಿಹಾಸದಲ್ಲೆಲ್ಲ ಕೇಳಿದೀವಿ, ಗುರುಗಳು ಎಷ್ಟು ಶಿಕ್ಷೆ ಕೊಡ್ತಿದ್ರು ಹುಡುಗರಿಗೆ ಅಂದ್ರೆ, ಆವಾಗಿನ ಕಾಲದಲ್ಲಿ ಬಹಳ ಬಹಳ ಕಷ್ಟ ಇತ್ತು. ಒಂದು ಸ್ವಲ್ಪನೂ ಯಾವ್ದು ತಪ್ಪೆ ಮಾಡಂಗಿರ್ಲಿಲ್ಲ ಶಿಷ್ಯರು, ಅಷ್ಟು ಸ್ಟ್ರಿಕ್ಟ್ ಆಗಿ ನೋಡ್ಕೊಂತಿದ್ರು. ಏಕಲವ್ಯ ಆಗ್ಲಿ, ಆಮೇಲೆ ಕರ್ಣ ಆಗ್ಲಿ, ಅವರೆಲ್ಲ ವಿದ್ಯೆ ಕಲ್ತಿದ್ದು ಗುರುಗಳು ಹಿಂದೆ ಗುರುಗಳ ಹಿಂದ್ಗಡೆಯಿಂದ ನೋಡ್ಕೊಂಡೇ ಕಲ್ತಿದ್ರು. ಮತ್ತೆ ಈ ರಾಮನಿಗಾಗ್ಲಿ ರಾಮನ್ ಸಹೋದರಿಗಾಗ್ಲಿ ಎಲ್ಲ ತುಂಬಾ ಉಗ್ರವಾಗಿ ಶಿಕ್ಷೆ ಸಮೇತ ಅವರು ವಿದ್ಯಾಭ್ಯಾಸವನ್ನ ಕಲಿಸ್ತಿದ್ರು ಏನೇ ತಪ್ಪು ಮಾಡಿದ್ರು. ಆಮೇಲೆ ಈಗ ನಮಗ್ ಗೊತ್ತಿರೋ ಹಾಗೆ ನಾವು ಈ ಸ್ವತಂತ್ರ ನಂತರದಲ್ಲಿ ಹುಟ್ಟಿದ್ವಲ್ಲ, ನಮ್ಮ ದೇಶದಲ್ಲ ಅವಾಗ ಸ್ವಲ್ಪ ಇನ್ನು ಗುರುಕುಲ ಶಿಕ್ಷಣ ನಂತರದಲ್ಲಿ ಈಗ ಸರ್ಕಾರಿ ಮಟ್ಟದ ಶಿಕ್ಷಣ ಬಂತು. ಅವಾಗ್ಲೂ ಸಹ ನಮ್ಮ ಹಿಂದಿನ ನಾವೆಲ್ಲ ಚಿಕ್ಕವರಿದ್ದಾಗ ನಮ್ಮ ಮೇಷ್ಟ್ರುಗಳೆಲ್ಲ ತುಂಬಾ ಸ್ಟ್ರಿಕ್ಟ್ ಆಗಿದ್ರು. ನಾವ್ ಅವಾಗೆಲ್ಲ ಟೀಚರ್ ಬರ್ತಿದ್ದಾರೆ ಅಂದ್ರೆ ಭಯ ಪಡ್ತಿದ್ವಿ, ಅವ್ರನ್ನ ನೋಡಿದ್ರೆ ಭಯ ಪಡ್ತಿದ್ವಿ, ಮತ್ತೆ ಹೆದರ್ಕೊಳ್ತಿದ್ವಿ ಅವರು. ಯಾಕಂದ್ರೆ ಜೋರು ಮಾಡ್ತಿದ್ರು, ಹೆಚ್ಚು ಕಡಿಮೆ ಆದ್ರೆ ಕಾಲು ಕೈಗೆ ಬೆನ್ನಿಗೆ ಬಾರಿಸ್ತಾನೆ ಇದ್ರು. ನನಗೂ ಪ್ರೈಮರಿ ಮತ್ತು ಹೈಸ್ಕೂಲ್ ಅಲ್ಲಿ ತುಂಬಾ ಶಿಕ್ಷೆನ ಕೊಡ್ತಾ ಇದ್ರು ಮಕ್ಳು, ಇವರು ಗುರುಗಳು. ಆವಾಗ ಅನ್ನಿಸ್ತಿತ್ತು ನಮಗೆ, ಅವರು ಶಿಕ್ಷೆ ಕೊಡುವಾಗ ಹೆದರ್ತಿದ್ವಿ, ಆದ್ರೆ ಅವ್ರು ಶಿಕ್ಷೆ ಕೊಟ್ಟಿದ್ರಿಂದ ನಾವೇನ್ ತಪ್ಪು ಮಾಡಿದೀವಿ ಅಂತ ತಿದ್ಕೊಂಡು ಮುಂದಕ್ಕೆ ಹೋಗ್ತಿದ್ವಿ. ನಿಜವಾಗ್ಲೂ ಆ ಒಂದು ಪದ್ಧತಿ ತುಂಬಾ ಚೆನ್ನಾಗಿತ್ತು. ಆದ್ರೆ ಬರ್ತಾ ಬರ್ತಾ ಬರ್ತಾ ನಮ್ಮ ಶಿಕ್ಷಣ ಮಾಡರ್ನೈಸ್ ಆಯ್ತು, ಮತ್ತೆ ಪೋಷಕರು ಎಲ್ಲ ಸ್ವಲ್ಪ ಎಜುಕೇಟೆಡ್ ಆದ್ರು, ಮತ್ತೆ ಎಲ್ಲ ವ್ಯವಸ್ಥೆಗಳು ಬದಲಾಯ್ತು. ಇತ್ತೀಚೆಗೆ ಏನಾಗಿದೆ ಅಂದ್ರೆ, ಶಿಕ್ಷೆ ಕೊಡದೆ ಒಂದು ತಪ್ಪು ಅನ್ನೋ ಮಟ್ಟ ತನಕ ಬಂದಿದೆ. ಆದ್ರೆ ಈ ಗುರು ಮತ್ತು ಶಿಷ್ಯರ ಸಂಬಂಧದಲ್ಲಿ ಇದ್ದಾಗ ಅಥವಾ ಅಪ್ಪ ಅಮ್ಮ ಮಕ್ಕಳು ಸಂಬಂಧ ಇದ್ದಾಗ ಎಲ್ಲೆಲ್ಲಿ ಮಕ್ಕಳು ತಪ್ಪು ಮಾಡ್ತಾರೋ ಅಲ್ಲಿ ಶಿಕ್ಷೆ ಆಗ್ಲೇಬೇಕು. ಯಾಕಂದ್ರೆ ಇದ್ದಿದ್ರೇನೆ ಅದು ಕರೆಕ್ಟ್ ಆಗೋದು. ಯಾವ್ದೇ ಒಂದು ಈಗ ಮರವನ್ನ ನಾವು ಚೆನ್ನಾಗಿ ಆಚಾರ ಅದನ್ನ ರೆಡಿ ಮಾಡಿದ್ರೇನೆ ಒಂದು ಆಕಾರ ಬರೋದು. ಕಲ್ಲು ಕೂಡ ಒಂದು ಕೊಯ್ದು ಅದನ್ನ ಆಕಾರ ಮಾಡಿದ್ರೆ ಚೆನ್ನಾಗ್ ಬರೋದು. ಆದ್ರೆ ನನ್ನ ಪ್ರಕಾರ ಏನಂದ್ರೆ ಶಿಕ್ಷೆ ಅಂತಕ್ಕಂಥದ್ದು ಇರಬೇಕು. ಆದ್ರೆ ಈಗ ಅದ್ರ ಒಂದು ವಿಧಾನ ಬದಲಾಗಿದೆ ಈಗ ಆಧುನಿಕ ಕಾಲಕ್ಕೆ ತಕ್ಕಂತೆ. ಹಿಂದೆ ಎಲ್ಲ ಕೊಡ್ತಿರ್ತಕ್ಕಂಥ ಶಿಕ್ಷೆಯನ್ನ ಇವತ್ತು ಯಾರು ಮಕ್ಕಳಿಗೆ ಕೊಡ್ತಾ ಇಲ್ಲ. ಅದಕ್ಕೆ ಬೇಕಾದ ಕಾರಣಗಳಿದಾವೆ. ಎನ್ವೈರನ್ಮೆಂಟ್ ಚೇಂಜ್ ಆಗಿದೆ, ಗ್ಲೋಬಲೈಸೇಷನ್ ಆಗಿದೆ, ಪ್ರತಿಯೊಂದು ಆಗಿದೆ. ಇತ್ತೀಚೆಗೆ ಏನಂದ್ರೆ ಮಕ್ಕಳಿಗೆ ಶಿಕ್ಷೆ ಕೊಟ್ರೆ ಅದು ಬೇರೆ ತರ ಆಗ್ತಾ ಇದೆ. ಹೋಗಿ ಇವ್ರ ಪೋಷಕರು ಗಲಾಟೆ ಮಾಡೋದಾಗ್ಲಿ ಅದಿದೆಲ್ಲ ನಡೀತಾ ಇದೆ. ಆದ್ರೆ ಒಂದ್ ವಿಷಯ ತಿಳ್ಕೋಬೇಕು, ಗುರುಗಳೇ ಆಗ್ಲಿ ಶಿಷ್ಯರೇ ಆಗ್ಲಿ ತಪ್ಪು ಮಾಡಿದಾಗ ಅವ್ರಿಗೆ ಶಿಕ್ಷೆ ಮಾಡ್ತಕ್ಕಂಥದ್ದು ಸಹಜನೇ. ಆದ್ರೆ ಈಗೇನಾಗಿದೆ ಅಂದ್ರೆ ನಾವು ಹಿಂದಿನ ಕಾಲದಲ್ಲಿ ಮಾಡಿದ ಹಾಗೆ ಮಾಡ್ಲಿಕ್ಕೆ ಬರಲ್ಲ. ಆಮೇಲೆ ಪ್ರತಿ ಮಗುವಿನ ಮನಸ್ಸು ಒಂದೇ ರೀತಿ ಇರೋದಿಲ್ಲ. ಒಬ್ರು ಜೋರ್ ಇರ್ತಾರೆ, ಒಬ್ರು ಮೆತ್ತಿರ್ತಾರೆ, ಒಬ್ರು ತುಂಬಾ ಮನಸ್ಸಿಗೆ ತಗೊಳ್ತಾರೆ. ಹಾಗಾಗಿ ನಾವು ಅವ್ರೆಲ್ಲೆಲ್ಲಿ ತಪ್ಪು ಮಾಡ್ತಾರಲ್ಲ ಅವರ ಒಂದು ಮನಸ್ಥಿತಿಯನ್ನು ಅರಿತುಕೊಂಡು ನಾವು ಯಾವ ರೀತಿ ಅವ್ರಿಗೆ ಹೇಳಿದ್ರೆ ಗೊತ್ತಾಗತ್ತೆ ಅಂತ ಹೇಳಿ ಗುರುಗಳು ತಿಳ್ಕೊಂಡು ಅವರು ಆ ಮಕ್ಕಳಿಗೆ ತಿದ್ದಿ ತೀರ್ಬೇಕು, ಅವಾಗ ಕರೆಕ್ಟ್ ಆಗುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದೇ ಯಾವ್ದು ಮಿತಿ ಮೀರ್ಬಾರ್ದು ಮೇಡಮ್, ಶಿಕ್ಷೆನು ಮಿತಿ ಮೀರ್ಬಾರ್ದು, ಶಿಕ್ಷೆ ಇಲ್ದಂಗು ಇರ್ಬಾರ್ದು. ನಾನು ಅದು ಒಂದು ಒಳ್ಳೆ ವಾತಾವರಣದಲ್ಲಿ ಶಿಕ್ಷೆ ಅಂತಕ್ಕಂಥದ್ದು ಇರ್ಲೇಬೇಕದು. ಯಾಕಂದ್ರೆ ನಾವು ಒಂದು ತಪ್ಪನ್ನ ತಿದ್ದಿದಾಗ್ಲೇ ಅದು ಸರಿ ಆಗದು. ಹಾಗಾಗಿ ನನ್ನ ಪ್ರಕಾರ ಶಿಕ್ಷೆ ಅಂತಕ್ಕಂಥದ್ದು ಇರ್ಲೇಬೇಕು. ಆದ್ರೆ ಅದು ಒಂದು ಒಳ್ಳೆ ರೀತಿಲಿ ಇರ್ಬೇಕು ಅಂತ ಹೇಳಿ,
0: ಅದು ಒಂದಿಷ್ಟು ಇತಿಮಿತಿಯಲ್ಲಿದ್ರೆ ಚಂದ ಅಂತ ಹೇಳ್ತೀರಾ?
8: ಹೌದು ಹೌದು. ಅಂದ್ರೆ ಯಾರಿಗೂ ತೊಂದರೆ ಆಗದಂಗೆ, ಯಾರಿಗೂ ಬಾಧಕವಾದಂತೆ ಇರ್ಬೇಕು ಅಂತ ನಾನು ಹೇಳಿಕ್ ಇಷ್ಟಪಡ್ತೀನಿ.
0: ಸೂಪರ್ ಸರ್, ವೆರಿ ನೈಸ್ ಸರ್, ಥ್ಯಾಂಕ್ ಯು.
8: ನಮಗೂ ಕೂಡ ದೊಡ್ಡವ್ರಿಗೂ ಕೂಡ ನಾವೇನಾದ್ರು ತಪ್ಪು ಮಾಡಿದ್ರೆ ನಮಗೂ ಚಿಕ್ಕವರಾಗ್ಲಿ ಅಥವಾ ತಿಳಿದವರಾಗ್ಲಿ ಶಿಕ್ಷೆ ಅಥವಾ ಏನಾದ್ರೂ ಬುದ್ಧಿವಂತಿಕೆ ಹೇಳಿದ್ರೆ ಅಥವಾ ಸಣ್ಣ ಪುಟ್ಟ ಶಿಕ್ಷೆ ಕೊಟ್ರೆ ಅದನ್ನ ತಗೊಳಕ್ ರೆಡಿ ಇರ್ಬೇಕು. ಯಾಕಂದ್ರೆ ಅದರಿಂದ ಒಳ್ಳೇದಾಗುತ್ತೆ ಅಂದ್ರೆ ನಾವು ಸ್ವೀಕರಿಸ್ಬೇಕು ಮೇಡಮ್.
0: ಓಕೆ ಸರ್, ಓಕೆ, ಸೂಪರ್.
8: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್.
0: ಎಸ್ ಸರ್, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
9: ಹಲೋ,
0: ನಮಸ್ಕಾರ.
9: ನಮಸ್ಕಾರ ಮೇಡಮ್.
0: ನಮಸ್ತೆ,
9: ಶುಭ ಸಂಜೆ.
0: ಎಸ್ ಪಾಟೀಲ್ ಸರ್, ನಿಮ್ಗೂ ಕೂಡ ಶುಭ ಸಂಜೆ. ಹೇಗಿದೆ ರಾಯಚೂರು ಪಾಟೀಲ್ ಸರ್?
9: ಮೋಡ ಕವಿದ ವಾತಾವರಣ ಇದೆ ಮೇಡಮ್, ಮಳೆ ಬರ್ತಾ ಇಲ್ಲ.
0: ಓಕೆ,
9: ರೈತರೆಲ್ಲರೂ ಕಾಯ್ತಾ ಇದ್ದಾರೆ, ಆದ್ರೂ ಮಳೆ ರಾಯ ಬರ್ತಾ ಇಲ್ಲ.
0: ಬರ್ತಾ ಇಲ್ಲ
9: ಮೇಡಮ್.
0: ಓಕೆ, ಮಳೆ ರಾಯ ಯಾಕೋ ಸ್ವಲ್ಪ ಮುನಿಸ್ಕೊಂಡಿದ್ದಾರೆ ಈ ವರ್ಷ.
9: ಹೌದೌದ್ರಿ ಮೇಡಮ್.
0: ಅದಕ್ಕೆಲ್ಲ ಕಾರಣ ನಾವೇ ಮನುಷ್ಯರೇ ಅನ್ಕೊಳ್ತೀವಿ.
9: ಗಿಡ ಮರಗಳನ್ನು ಬಳಸಬೇಕು ಮೇಡಮ್, ಅಂದಾಗ ಮಾತ್ರ ಮಳೆ ಬರುತ್ತೆ.
0: ಮಾಡಿದ್ರು ಮಹಾರಾಯ ಅಂತ.
9: ಓಕೆ
0: ಸರ್, ಇವತ್ತಿನ ವಿಷಯ ಗೊತ್ತಾಯ್ತಾ?
9: ಗೊತ್ತಾಯ್ತು ಮೇಡಮ್.
0: ಸರಿ,
9: ನೋಡ್ರಿ, ಈಗ ಶಿಕ್ಷಕ ಮಕ್ಕಳಿಗೆ ಶಿಕ್ಷೆ ಕೊಡಿಸೋದು ಒಂದು ತುಂಬಾ ಒಂದು ಕಠಿಣವಾದ ಮಾತ್ರಿ. ಈಗ ನೋಡ್ರಿ, ಅವಾಗಿನ ಶಿಕ್ಷಣ ಈಗಿನ ಶಿಕ್ಷಣಕ್ಕೆ ತುಂಬಾನೇ ವ್ಯತ್ಯಾಸ ಇದೆ.
0: ಹೌದಾ ಸರ್?
9: ನೋಡ್ರಿ, ಅವಾಗ ನಾವು ಶಾಲೆಗೆ ಹೋಗುವಾಗ ತುಂಬಾನೇ ಬಡಿತಾ ಇದ್ರು ಶಿಕ್ಷಕರು. ನಾವು ಬಡಿಸ್ಕೊಂಡು ಬಡಿಸ್ಕೊಂಡು ಬರೇ ಸಣ್ಣ ಆಗ್ಬಿಟ್ಟಿವ್ರಿ ಮೇಡಮ್.
0: ಅಷ್ಟೊಂದು ಹೊಡಿತಿದ್ರು ಸರ್?
9: ಇಲ್ಲ ರೀ, ಅದು ಹೋಮ್ ವರ್ಕ್ ಕೊಡ್ತಿದ್ರು, ಹೋಮ್ ವರ್ಕ್ ಮಾಡೋದು ಆಗ್ತದಿಲ್ಲ ನಮ್ ಕೈಗೆ. ಈಗ ನೋಡ್ರಿ, ನಾವು ಇಲ್ಲಿದ್ದ ನಾವು ಹೋಗ್ಬೇಕಂದ್ರೆ 4 ಕಿಲೋಮೀಟರ್ ನಡಿಬೇಕು, ಬರವತ್ನಾಗ 4 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕ್ರಿ. ಒಂದು ಪ್ರೈವೇಟ್ ಬಸ್ ಇತ್ತು, ಆ ಪ್ರೈವೇಟ್ ಬಸ್ಸಿಗೆ ಹೋಗ್ತಾ ಇದ್ವಿ. ಆ ಬಸ್ಸಿಗೆ ಹೋದ್ಮೇಲೆ ಒಂದು ಅವು 7ನೇ ತರಗತಿಗೆ 7 ಸಬ್ಜೆಕ್ಟ್ ಇರ್ತದ್ವು. ಎಲ್ಲಾ ಸಬ್ಜೆಕ್ಟ್ ಒಂದೊಂದು ಪಾಠ ಮಾಡ್ಕೊಂಡ್ ಬರ್ಬೇಕು, ಅದ್ ಪ್ರಶ್ನೆ ಉತ್ತರ ಬರ್ಕೊಂಡು ಬರ್ಬೇಕಂತ ಹೇಳ್ತಿದ್ರು ಸರ್ ಅವರು. ನಾವು ಬಂದು ಇಲ್ಲಿ 4 ಕಿಲೋಮೀಟರ್ 8 ಕಿಲೋಮೀಟರ್ ನಡ್ಕೊಂಡು ಬರೋದ್ರಾಗ ಸುಸ್ತಾಗ್ಬಿಡ್ತಿದ್ವಿ. ಬರೆಯೋದೇ ಅವಾಗ ಮತ್ತೆ ಅದನ್ನ ಹೋಮ್ ವರ್ಕ್ ಎಲ್ಲ 7 ಸಬ್ಜೆಕ್ಟ್ಗಳು ಬರಿಬೇಕ್ರಿ, ಬರೆಯೋದ್ ಆಗ್ತದಿಲ್ಲ. ಹೋಗಿ ಅಲ್ಲಿ ಹೋಗಿ ಜಗ್ಗಿ ಬಡ್ತಿದ್ರಿ ಸರ್ ಅವರು, ಅಂತ ರೀತಿ ಬಡ್ತಿದ್ರು. ಅದು ಕೈ ಒಂದು ರೋಲ್ ಕಟ್ಟಿ ತಗೊಂಡು ಬಡ್ತಿದ್ರಿ, ಕೈಯೇನೆ ಬಾಯ್ತಿತ್ತು ನಮ್ಗೆ, ಆ ತರ ಬಡ್ತಿದ್ರು. ಮನೇಲಿ ಹೇಳಿದ್ರು ಕೂಡ ಯಾರು ಕೇಳ್ತಾ ಇದ್ದಲ್ಲರಿ,
0: ಇನ್ನೂ ಒಂದ್ 4 ಬಡ್ಸ್ಕೊಂಡು ಬರ್ರಿ,
9: ಬಡಿರಿ, ಬಡ್ಲಿ, ಬೇಸ್ ಬಡ್ಲಿ, ನಿಮ್ಗೆ ಬುದ್ಧಿವಲ್ಲ ಅಂತ ಹೇಳ್ತಿದ್ರು ತಂದೆ ತಾಯಿಗಳು. ಈಗ ನೋಡ್ರಿ, ಈಗ ಮಕ್ಕಳಿಗೆ ಬಡದಪ್ಪ ಅಂದ್ರೆ ಒಂದು ಈಗ ನಮ್ಮ ಊರಿನಲ್ಲಿ ಸ್ಕೂಲ್ ಇದೆ ಮೇಡಮ್, 7ನೇ ತರಗತಿ 8ನೇ ತರಗತಿ ತನಕ ಇದೆ. ಅಲ್ಲಿ ಸ್ಕೂಲಲ್ಲಿ ಯಾರನ್ನ ಮಕ್ಕಳಿಗೆ ಬಡದಪ್ಪ ಅಂದ್ರೆ ಮಾಸ್ಟರ್ಗಳು ಅವಿಂದ ಹೋಗ್ಬಿಡ್ತಾರೆ ತಕ್ಷಣ ಶಾಲೆಗೆ ಹೋಗಿ. ಅವ್ರ ಶಿಕ್ಷಕರು ಕೂಡ ಜಗಳಾಡ್ತಾರ್ರಿ, ನನ್ನ ಮಗನ್ ಯಾಕೆ ಬಡದಿ, ಎಂತ ತಪ್ಪು ಏನು ಮಾಡಿದಾನ ಅಂತೇಳಿ ಬಡಿತಾರ್ರಿ, ಅವ್ರನ್ನ ಬಡಿಯಕ ಹೋಗ್ತಾರ್ರಿ, ಶಿಕ್ಷಕರನ್ನ ಬಡಿಯಕ್ ಹೋಗ್ತಾರ ಇವ್ರು ತಂದೆ ತಾಯಿಗಳು. ಅದಕ್ಕಂತಲೇ ಅವರು ಸಾರ್ಗಳು ಯಾರನ್ನು ಹುಡುಗರನ್ನ ಯಾರನ್ನು ಬಡಿಯೋದಿಲ್ಲ, ಸುಮ್ನೆ ಬಾಯಿ ಮಾತಿಲ್ಲ ಹೇಳಿ ಕಳಿಸಿ ಬಿಡ್ತಾರ್ರಿ. ನೀವು ಕಲ್ಯಾಣ ಕಲ್ರಿ, ಬಿಡನ್ನ ಬಿಡ್ರಿ, ಏನನ್ನ ಮಾಡ್ರಿ ಅಂತ ಹೇಳಿ ಬಿಡ್ತಾರ. ಅಂತ ಶಿಕ್ಷಣ ಐತ್ರಿ. ಈಗಿನ ಮಕ್ಕಳಿಗೆ ತುಂಬಾ ಹುಷಾರಿದಾರೆ ಬಿಡ್ರಿ ಹೇಳ್ಬೇಕಂದ್ರೆ. ಈಗ ನಮ್ಮಂಗ ದಡ್ರೇನಿದ್ದಿಲ್ಲ ಇಲ್ಲರಿ, ಈಗ ಮಕ್ಕಳು
0: ತುಂಬಾ ಫಾಸ್ಟ್,
9: ತುಂಬಾ ಫಾಸ್ಟ್ ಇದಾರೆ. ಸುಮ್ನೆ ಒಂದು ಪಾಠ ನೋಡ್ಕೊಂಡ್ಬಿಟ್ರೆ ಅದು ಆನ್ಸರ್ ಉತ್ತರ ಎಲ್ಲರೂ ಹೇಳ್ಬಿಡ್ತಾರ, ಎಲ್ಲ ಹೇಳ್ಬಿಡ್ತಾರ. ತುಂಬಾ ಮತ್ತೆ ಪರೀಕ್ಷೆ ಅನ್ಸುತ್ತೆ, ಒಂದು ಚಲೋನೆ ಎಲ್ಲ ಸಬ್ಜೆಕ್ಟ್ಗಳಿಗೆ ಎಲ್ಲ ಒಂದು ಉತ್ತರಿಸ್ತಾರ ಏನ್ರಿ. ಆಮೇಲೆ ಒಂದು ಹೆಣ್ಣು ಮಕ್ಕಳೇ ಸ್ವಲ್ಪ ಹೆಚ್ಚಿಗೆ ಹುಷಾರಿದ್ದಾರೆ ಮೇಡಮ್ ಈಗಿನ ಮಕ್ಕಳು.
0: ನಿಮ್ ಪ್ರಕಾರನಾ ಸರ್?
9: ನಮ್ ಪ್ರಕಾರ.
0: ಓ ಹೇಗೆ ಸರ್, ನೀವ್ ಹೆಂಗ್ ಗುರುತಿಸ್ಕೊಂಡ್ರಿ?
9: ಇಲ್ಲ ರೀ, ನಾವೆಲ್ಲ ನೋಡ್ತೀವಲ್ರಿ ಪೇಪರ್ ಅಲ್ಲ ಎಕ್ಸಾಮ್ದಲ್ಲಿ ಒಂದು ನೋಡ್ತೀವಿ, ಫಸ್ಟ್ ರ್ಯಾಂಕ್ಗಳು ತಗೊಂತಾರ ಹೆಣ್ಣು ಮಕ್ಕಳೇ ತಗೊಂತಾರ, ಗಂಡು ಮಕ್ಕಳು ಕಡಿಮೆ ರೀ. ಎಲ್ಲಾ ಸ್ಕೂಲ್ ಅಲ್ಲಿ ನೋಡ್ತೀವಿ ನಾವು, ಎಲ್ಲಾ ಪೇಪರ್ ದಾಗ ನೋಡ್ತೀವಿ, ನ್ಯೂಸ್ ನಲ್ಲಿ ನೋಡ್ತೀವಿ, ಹೆಣ್ಣು ಮಕ್ಕಳೇ ಒಂದು ಮೇಲ್ಗೈ ಇದಾರೆ. ಆಮೇಲೆ ನೋಡ್ರಿ, ಈಗ ಒಂದು ಶಿಕ್ಷಣ, ಒಂದು ಶಾಲೆ ಮಕ್ಕಳು ಸರಿಯಾಗಿ ಹೋಗ್ತಾ ಇದ್ದಾರೆ ನಮ್ಮ ಶಾಲೆಯಲ್ಲಿ. ಅವರು ಶಿಕ್ಷಕರು ಕೂಡ ಬಹಳಷ್ಟು ಜನರು ಇದಾರೆ, ಒಂದು ಸಬ್ಜೆಕ್ಟ್ಗೆ ಒಂದು ಶಿಕ್ಷಕರು ಇದಾರೆ ಸರ್. ಅವಾಗ ಇದ್ದಿಲ್ರಿ, ಅವಾಗ ಎಲ್ಲಿರಿ, ನಾವು ಓದ ಹೊತ್ನಾಗ ಎರಡು ಮೂರು ಸಬ್ಜೆಕ್ಟ್ಗಳು ಒಬ್ಬರೇ ಹೇಳ್ತಿದ್ರು.
0: ಎಲ್ಲಾ ಸಬ್ಜೆಕ್ಟ್ಗೆ ಒಬ್ರು ಟೀಚರ್ ಅನ್ನೋ ತರ ಇದ್ರು.
9: ಈಗ ಸಪರೇಟ್ ಸಪರೇಟ್ ಮತ್ತೆ ಆಟಕ್ಕಂತೂ ಆಟ ಆಡ್ಸಕ್ಕೆ ಒಬ್ಬ ಸರ್
0: ಇರ್ತಾರೆ,
9: ಪಿಟಿ ಸರ್, ಪಿಟಿ ಸರ್ ಅಂತ
0: ಹೇಳಿ.
9: ಹೌದ್ರಿ ಮೇಡಮ್, ಹಂಗಾಗಿ ಎಲ್ಲ ಒಂದು ನಮ್ಮ ಶಾಲೆಯಲ್ಲಿ ಕೂಡ, ನಮ್ಮ ಊರಿನ ಶಾಲೆಯಲ್ಲಿ ಕೂಡ ಎಲ್ಲ ಮಕ್ಕಳು ಚೆನ್ನಾಗಿ ಓದ್ತಾರೆ ಏನ್ರಿ, ಬುದ್ಧಿವಂತರಾಗ್ತಾರಂತೇಳಿ ನಾನು ಒಂದು ಈ ಸಂದರ್ಭದಲ್ಲಿ ಹೇಳಕ್
0: ಇಷ್ಟಪಡ್ತೀನಿ.
9: ಓಕೆ ಮೇಡಮ್, ಹಾಗೇನೆ ಒಂದು ನಮ್ದೊಂದು ರಿಕ್ವೆಸ್ಟ್ ಇದೆ ಮೇಡಮ್.
0: ಹೇಳಿ.
9: ನಮ್ಮ ಒಂದು ಸುಬ್ರಹ್ಮಣ್ಯ ಸರ್ ಅವರು ಏನು ನಮ್ಗೆ ಒಂದು ಭಕ್ತಿ ಗೀತೆಗಳು ಕೊಡ್ತಾರೆ ನೋಡ್ರಿ, 5 ಗಂಟೆಗೆ ತುಂಬಾ ಒಂದು ಪ್ರಯುಕ್ತವಾದಂತ ಭಕ್ತಿ ಗೀತೆಗಳು ಕೊಡ್ತಾರ, ನಾವು ಅದನ್ನ ಕೇಳ್ಕೊಂತ ವಾಕಿಂಗ್ ಹೋಗ್ತೈತಿ, ತುಂಬಾ ಸೊಗಸಾದ ಹಾಡುಗಳು ಬರ್ತಾ ಇದಾವೆ. ಆಮೇಲೆ ಒಂದು ವಾಟ್ಸ್ಆಪ್ ಸಂದೇಶ ಕಾರ್ಯಕ್ರಮ ಮಾಡ್ರಿ ನಿಮ್ಮ ಒಂದು ವಾರದಲ್ಲಿ ಒಂದು ದಿನ.
0: ಖಂಡಿತ ಖಂಡಿತ.
9: ಆಮೇಲೆ ಒಂದು ವಾರದಾಗ ಇದೇ ಬಿಂದಾಸ್ ಮಾರಿಂಗ್ ಕಾರ್ಯಕ್ರಮ ಮಾಡ್ತಾರಲ್ರಿ ಸರ್ ಮೇಡಮ್, ಇದೇ ಒಂದು ಕಾರ್ಯಕ್ರಮದಲ್ಲಿ ಒಂದು ದಿನ ವಾಟ್ಸ್ಆಪ್ ಸಂದೇಶ, ಒಂದು ದಿನ ಕರೆಗೊಂದು ಗೀತೆ ಮಾಡಿದ್ರೆ ನಿಮ್ಮ ಒಂದು ಶಿವಮೊಗ್ಗ ಆಕಾಶವಾಣಿ ರೇಡಿಯೋ ಕೇಂದ್ರ ಎತ್ತರಕ್ಕೆ ಬೆಳೀತದೆ ಅಂತ ನನ್ನ ಎಲ್ಲ ಒಂದು ಅಭಿಪ್ರಾಯಗಳು.
0: ಖಂಡಿತ ಸರ್, ಖಂಡಿತ ಮಾಡೋಣ. ಥ್ಯಾಂಕ್ ಯು ಸರ್.
9: ಓಕೆ ಮೇಡಮ್, ಧನ್ಯವಾದ.
0: ಎಸ್ ಸರ್, ಎಸ್ ಸರ್. ಓಕೆ ಸ್ನೇಹಿತರೆ, ಕಾಫಿ ವಿತ್ ಅರ್ಜಿ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
10: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
11: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
10: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
11: ಹಾಗಾದ್ರೆ ನಮ್ಮ ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
10: ನೋಡು, ನಮ್ಮನೆ ವಿದ್ಯುತ್ನ ನಾವೇ ಉತ್ಪಾದಿಸ್ಕೊಳ್ಬಹುದು, ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
11: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
10: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
11: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449984678. ಸಂಖ್ಯೆ ಮತ್ತೊಮ್ಮೆ 9449846798.
10: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
12: ನಿಮ್ಮ ಲಿವರ್ ಸುರಕ್ಷಿತವಾಗಿದ್ಯಾ?
13: ಹೆಪಟೈಟಿಸ್ ಯಾವುದೇ ಲಕ್ಷಣ ತೋರದೆ ಒಳಗೊಳಗೆ ಲಿವರ್ ಅನ್ನು ನಾಶಪಡಿಸಬಹುದು.
12: ಇದೇ July 28 ವಿಶ್ವ ಹೆಪಟೈಟಿಸ್ ದಿನದ ಪ್ರಯುಕ್ತ ಶಿವಮೊಗ್ಗದ ಅತ್ಯಾಧುನಿಕ ಸುಶೋಧ ಇನ್ಸ್ಟಿಟ್ಯೂಟ್ ಆಫ್ ಗ್ಯಾಸ್ಟ್ರೋ ಎಂಟ್ರೋಲಜಿ ನಿಮಗಾಗಿ ತರುತ್ತಿದೆ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರ.
13: ಜುಲೈ 26 ಆಗಸ್ಟ್ 1 ಸವಳಂಗ ರಸ್ತೆಯಲ್ಲಿರುವ ಸುಶೋಧ ಆಸ್ಪತ್ರೆಯಲ್ಲಿ ಉಚಿತ ಹೆಪಟೈಟಿಸ್ ಬಿ ಮತ್ತು ಸಿ ತಪಾಸಣೆ ಹಾಗೂ ಹೆಪಟೈಟಿಸ್ ಬಿ ಲಸಿಕೆ ಉಚಿತವಾಗಿ ಸಿಗಲಿದೆ.
12: 18-60 ಪ್ರತಿಯೊಬ್ಬರು, ವಿಶೇಷವಾಗಿ ಮಧುಮೇಹ, ಸ್ಥೂಲಕಾಯ ಅಥವಾ ಇತರ ಸಮಸ್ಯೆ ಇರುವವರು, ಲಿವರ್ ರೋಗ ಹಾಗೂ ಕ್ಯಾನ್ಸರ್ನಿಂದ ರಕ್ಷಣೆ ಪಡೆಯಲು ಇದು ಸೂಕ್ತ ಸಮಯ.
13: ನೆನಪಿಡಿ, ಸೀಮಿತ ಲಸಿಕೆಗಳು ಮಾತ್ರ ಲಭ್ಯವಿದ್ದು ಪೂರ್ವ ನೋಂದಣಿ ಕಡ್ಡಾಯವಾಗಿದೆ. ತಡ ಮಾಡಬೇಡಿ, ಈಗಲೇ 8777736455 ಕರೆ ಮಾಡಿ ನಿಮ್ಮ ಉಚಿತ ಲಸಿಕೆ ಕಾಯ್ದಿರಿಸಿ.
12: ನಿಮ್ಮ ಆರೋಗ್ಯವಂತ ಲಿವರ್ಗೆ ಸುಶೋಧ ಆಸ್ಪತ್ರೆಯ ಬಲ ನೀಡಿ.
1: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
0: ಮತ್ತೊಮ್ಮೆ ಕಾಫಿ ವಿತ್ ಆರ್ಜೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಕಾಫಿ ವಿತ್ ಆರ್ಜೆ ಕಾರ್ಯಕ್ರಮದಲ್ಲಿ ಶಿಕ್ಷೆ ಇಲ್ಲದ ಶಿಕ್ಷಣ ಹೇಗಿರುತ್ತೆ, ಹಾಗೆ ಶಿಕ್ಷಣದಲ್ಲಿ ಶಿಕ್ಷೆ ಇರಬೇಕೋ ಬೇಡವೋ, ಜೊತೆಗೆ ಮಕ್ಕಳಿಗೆ ಪ್ರೀತಿಯಿಂದ ಕಲಿಸುವ ಶಿಕ್ಷಣ ಹೇಗಿರಬೇಕು ಅನ್ನೋದ್ರ ಬಗ್ಗೆ ನಮ್ಮೆಲ್ಲ ಪ್ರೀತಿಯ ಕೇಳುಗರ ಹತ್ರ ನಾನು ಕೇಳ್ತಾ ಇದ್ದೆ. ಅವರು ಕೂಡ ಸಾಕಷ್ಟು ವಿಷಯಗಳನ್ನು ತುಂಬ ಚೆನ್ನಾಗಿ ತಿಳಿಸ್ತಾ ಇದ್ದಾರೆ. ನಮ್ಮ ಶಿವಮೊಗ್ಗದ ವಿಶ್ವಾಸ್ ಸರ್ ಅವರು, ಧೈರ್ಯ ಮತ್ತು ಮನೋಬಲ ಬರಬೇಕು ಅಂದರೆ ಅಲ್ಲಿ ಶಿಕ್ಷೆ ಇರಬೇಕು ಮೇಡಮ್. ಅಪ್ಪ ಅಮ್ಮನ ಪ್ರೀತಿ ಜೊತೆ ಟೀಚರ್ಸ್ ಒಂದಿಷ್ಟು ಶಿಕ್ಷೆ ಕೊಟ್ಟರೆ ಮಕ್ಕಳು ತುಂಬ ಚೆನ್ನಾಗಿ ಕಲಿತಾರೆ ಅನ್ನೋದನ್ನು ತಿಳಿಸಿದರು. ಹಾಗೆ ಸೋಮಶೇಖರ್ ಸರ್ ಅವರು, ಟೀಚಿಂಗ್ ಪ್ರೊಫೆಷನ್ ಈಸ್ ಬೆಸ್ಟ್ ಪ್ರೊಫೆಷನ್ ಅನ್ನೋದನ್ನು ಹೇಳಿದರು. ಇಲ್ಲಿ ಶಿಕ್ಷೆ ಮತ್ತು ಪ್ರೀತಿ ಇದ್ದರೆ ಮಾತ್ರ ಮಕ್ಕಳು ಕಲೀಲಿಕ್ಕೆ ಸಾಧ್ಯ ಅನ್ನೋದನ್ನು ತಿಳಿಸಿದರು. ಜೊತೆಗೆ ಬ್ರಹ್ಮಾನಂದ ರಾನಡೆ ಸರ್ ಅವರು, ಇತಿಮಿತಿಯಲ್ಲಿರಬೇಕು ಮೇಡಮ್, ಶಿಕ್ಷೆ ಹೆಚ್ಚಾಗಿ ಇರಬಾರ್ದು, ಕಡಿಮೆನೂ ಇರಬಾರ್ದು, ಸ್ವಲ್ಪ ಶಿಕ್ಷೆ ಇದ್ದಾಗ ಮಕ್ಕಳು ಚೆನ್ನಾಗಿ ಕಲಿತಾರೆ ಅನ್ನೋದನ್ನು ಹೇಳಿದರು. ಹಾಗೆ ಪಾಟೀಲ್ ಸರ್ ಅವರು, ಈಗ ಶಿಕ್ಷಣದಲ್ಲಿ ಸಾಕಷ್ಟು ಬದಲಾವಣೆಗಳಾಗಿವೆ, ಸಾಕಷ್ಟು ಫೆಸಿಲಿಟಿ ಬಂದಿದೆ, ಮಕ್ಕಳು ಕೂಡ ತುಂಬ ಫಾಸ್ಟ್ ಇದ್ದಾರೆ, ತುಂಬ ಕ್ರಿಯೇಟಿವ್ ಆಗಿ ಯೋಚನೆ ಮಾಡ್ತಾರೆ, ತುಂಬ ಚೆನ್ನಾಗಿ ಕಲಿತಾ ಇದ್ದಾರೆ ಅನ್ನೋದನ್ನು ಕೂಡ ಹೇಳಿದರು. ಸೊ ಒಬ್ಬೊಬ್ಬರು ಕೂಡ ತಮ್ಮ ಒಂದು ಅನಿಸಿಕೆ ಅಭಿಪ್ರಾಯಗಳನ್ನ ತುಂಬ ಚೆನ್ನಾಗಿ ಶೇರ್ ಮಾಡ್ಕೊಳ್ತಾ ಇದ್ದಾರೆ. ಹಾಗೆ ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತಾಡೋಣ. ನಮಸ್ತೆ.
14: ಹಲೋ, ನಮಸ್ತೆ ರೀ ಮೇಡಮ್.
0: ನಮಸ್ತೆ, ನಮ್ಮ ಎನರ್ಜೆಟಿಕ್ ನವಾಜ್ ಸರ್ ಅವರು.
14: ಹ್ಞೂ ರೀ, ಆರಾಮದಿರಿ ಮೇಡಮ್?
0: ಸರ್ ಆರಾಮಾಗಿದ್ದೀನಿ. ಸರ್, ಇವತ್ತಿನ ವಿಷಯ ಗೊತ್ತಾಯ್ತಾ?
14: ಹಾ, ವಿಷಯ ಗೊತ್ತಾಯ್ತು ಮೇಡಮ್. ಒಳ್ಳೆ ವಿಷಯ ತಂದ್ರಿ ಮೇಡಮ್. ಯಾಕಪ್ಪ ಅಂತಂದ್ರೆ, ಈಗ ಶಿಕ್ಷಕರದು, ಪಾಲಕರದು, ಪೋಷಕರು ಎಲ್ಲಾರ್ದು ಅದಕ್ಕೆ ಇರ್ಬೇಕ್ರಿ ಶಿಕ್ಷೆ ಅಂದ್ರೆ. ಏನಾದ್ರಿ ಮೇಡಮ್, ಈಗಿನ ವಾತಾವರಣಕ್ಕೆ ಶಿಕ್ಷೆ ಯಾವಾದು, ಶಿಕ್ಷಣ ಯಾವಾದು ಅಂದಂಗ ಆಗ್ಯದ್ರಿ ಮೇಡಮ್. ಅದಕ್ಕ ನಾವೇನತ್ತೇವ್ರಿ, ಶಿಕ್ಷೆ ಇರ್ಬೇಕ್ರಿ ಎಷ್ಟು ಪುಡ್ತೇಪ ಅಂತಂದ್ರಿ, ಯಾವಾದ್ರೆ ಒಂದು ತಪ್ಪ ಮಾಡಿದ್ರೆ ಅಷ್ಟೇ ಶಿಕ್ಷೆ ಇರ್ಬೇಕ್ರಿ. ಈಗ ಕೆಲವೊಬ್ರು ಏನ್ ಮಾಡ್ತಾರಿ, ಪರೀಕ್ಷೆ ಬರ್ದು ಬರ್ತಾನ್ರಿ ಮಗ, ಆದ್ರ ತಪ್ಪ ಏನ್ ಮಾಡಿರ್ತಾನ, ಅವ ಸ್ವಲ್ಪ ಫೇಲ್ ಆಗಿರ್ತಾನ, ಅವಾಗ ನಾವು ಶಿಕ್ಷೆ ಕೊಡ್ತೇವ್ರಿ. ಅಂತದ್ ನಾವು ಶಿಕ್ಷೆ ಕೊಡೋಕ್ ಹೋಗ್ಬೇಡ್ರಿ, ಆ ಟೈಮ್ಗೆ ನಾವು ಪ್ರೀತಿ ಮಾಡ್ಬೇಕ್ರಿ ಅವ್ರಿ. ಯಾಕಪ್ಪ ಅಂದ್ರೆ, ಅವ್ರು ಮಾನಸಿಕವಾಗಿ ನಾವ್ ಈಗ ಫೇಲ್ ಆಗಿದ್ರೆ ಮುಂದಿನ ವರ್ಷ ಮತ್ತೆ ಎಕ್ಸಾಮ್ ಕಟ್ಟಿಕೊಂಡು ಮತ್ತೆ ಪಾಸ್ ಆಗುವಂತೆಪ್ಪ ಅಂತೇಳಿ ಹಿಂಗ ಕಟ್ಕೋತ ಹೋದ್ರೆ ಅದು ಶಿಕ್ಷೆ ಅಲ್ರಿ ಮೇಡಮ್. ಮತ್ ನಾವು ಫೇಲ್ ಆಗಾನ, ನೀವು ಯಾಕೆ ಫೇಲ್ ಆದಿ, ನೀ ಏನ್ ಪರೀಕ್ಷೆ ಬರೀತೀನಿ, ಹಂಗ ಮಾಡ್ದಿ ಹಿಂಗ್ ಮಾಡ್ದಪ್ಪ ಅಂದ್ರೆ ಅವ್ರು ಮಾನಸಿಕ ಮಾಡ್ಕೋತಾರ್ರಿ ಅವ್ರು. ಅದಕ್ಕೆ ಆ ಟೈಮ್ಗೆ ಪ್ರೀತಿ ಇರ್ಬೇಕ್ರಿ. ಎದಕ್ ಶಿಕ್ಷೆ ಕೊಡ್ಬೇಕಪ್ಪ ಅಂದ್ರೆ, ಯಾವಾದ್ರೆ ಒಂದು ತಪ್ಪ ಮಾಡಿದ್ರಂತ್ರ ಅಂತದಕ್ಕೆ ಶಿಕ್ಷೆ ಇರ್ಬೇಕ್ರಿ ಮೇಡಮ್. ಶಿಕ್ಷೆ ಇತ್ತಪ್ಪ ಅಂದ್ರೆ ಏನಾಗ್ತದ್ರಿ, ಮನುಷ್ಯಾಗ ಅದು ಒಂದರ ಮನುಷ್ಯಾಗ ಅನುಭವ ಆಗ್ತದ್ರಿ ಮೇಡಮ್. ಹಾ, ಮತ್ ಏನು ಶಿಕ್ಷೆ, ಪ್ರತಿಯೊಂದಕ್ಕೆ ನಾವು ಶಿಕ್ಷೆ ಕೊಡ್ಲಾರ್ದೆ ಹೋದ್ಯಾವಪ್ಪ ಅಂದ್ರೆ ಅದು ಶಿಕ್ಷಣ ಆಗಂಗಿಲ್ಲ, ಅದು ಶಿಕ್ಷಣ ಆಗಂಗಿಲ್ರಿ. ಮಕ್ಕಳು ಒಳ್ಳೇದಿಂದ ಬೆಳೆಯಂಗನೂ ಇಲ್ರಿ. ಅದಕ್ಕೆ ನಾವೇನತ್ತೇವ್ರಿ, ಯಾವಾಗ್ಲೂ ಮಕ್ಕಳಿಗೆ ಪ್ರೀತಿ ತೋರ್ಸಂಬಂದ್ ಪ್ರೀತಿ ತೋರ್ಸಬೇಕು. ಇವತ್ತ ಶಿಕ್ಷಕರೇ ಆಗಲಿ ಅಥವಾ ಇವತ್ ಪಾಲಕರೇ ಆಗಲಿ, ಶಿಕ್ಷಣ ಟೈಮ್ಗೆ ಅವ್ರಿಗೆ ಶಿಕ್ಷಣದ ಅನುಭವ ಹೇಳ್ಬೇಕ್ರಿ. ಹಾ, ಹಿಂಗ ಆಯ್ತಪ್ಪ ಅಂದ್ರೆ ಅವ್ರಿಗೆ ಏನಾಗ್ತದ್ರಿ, ಅನುಭವ ಆಗ್ತದ್ರಿ ಮೇಡಮ್. ಯಾಕಂದ್ರೆ ಅತಿ ಪ್ರೀತಿ ಆದ್ರೂ ಉಪಯೋಗ ಇಲ್ರಿ ಮೇಡಮ್ ಈಗಿನ ವಾತಾವರಣದಾಗ. ಹಾ, ಅತಿ ಪ್ರೀತಿ ನಾವ್ ಮಾಡಿದೇವಪ್ಪ ಅಂದ್ರೆ ಮಕ್ಕಳು ಏನ್ ಮಾಡ್ತಾರ್ರಿ, ನಮ್ ತಾಯಿ ತನ್ ನಮ್ಗೆ ಏನು ಕೇಳಲ್ರು, ಬೇಡ್ದು ತಂದು ಕೊಡ್ತಾರ, ಮೊಬೈಲ್ ಕೊಡ್ತಾರ, ರೊಕ್ಕ ರೂಪಾಯಿ ಎಲ್ಲಾ ಕೊಡ್ತಾರ, ನಮ್ಗೆ ಅನುಕೂಲ ಅದ ಚಳಿಕೆಸಿಂದ ಅವ್ರು ಶಿಕ್ಷಣ ಕಲಿಯಂಗಿಲ್ರಿ ಮೇಡಮ್. ಹಾ, ಅದ್ರ ಸಲುವಾಗಿ ನಾವ್ ನೋಡ್ಕೊಂಡು ಕೆಸಿಂದ ಶಿಕ್ಷಣ ಆಗಬೇಕು, ಶಿಕ್ಷಣ ಆಗ್ಬೇಕ್ರಿ. ಶಿಕ್ಷೆ ಶಿಕ್ಷಣ ಎರಡು ಸರಿ ಇದ್ವಪ್ಪ ಅಂದ್ರೆ ಅವ ಜೀವನದಾಗ ಮುಂದೆ ಬರ್ತಾನ್ರಿ ಮೇಡಮ್. ಅದಕ್ಕೆ ಅವ್ರಿಗೆ ಅನುಭವ ಆಗ್ತದ್ರಿ.
0: ನಿಜ ನಿಜ ಸರ್, ನಿಜ.
14: ಹಾ, ಹಿಂಗ್ ಮಾಡ್ಕೋತ ಹೋಗ್ಬೇಕಂತ ನಮ್ಮ ಅಭಿಪ್ರಾಯ ರೀ ಮೇಡಮ್.
0: ಎಸ್ ಸರ್, ಎಸ್ ಸರ್, ತುಂಬಾ ಚೆನ್ನಾಗಿ ಹೇಳಿದ್ರಿ ಸರ್. ಥ್ಯಾಂಕ್ ಯು ಸರ್, ಕರೆ ಮಾಡಿದ್ರಿ.
14: ಥ್ಯಾಂಕ್ ಯು, ಧನ್ಯವಾದ. ನಮಸ್ತೆ ರೀ ಮೇಡಮ್, ಅವಕಾಶ ಕೊಟ್ಟರು ಧನ್ಯವಾದ.
0: ಎಸ್ ಸರ್, ಎಸ್ ಸರ್. ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ. ಹಲೋ.
15: ಹಲೋ.
0: ನಮಸ್ತೆ ಚಿಕ್ಕಪ್ಪ ಸರ್.
15: ನಮಸ್ಕಾರ ಮೇಡಮ್ ಅವರೇ, ಹೇಗಿದ್ದೀರಾ?
0: ಆರಾಮ್ ಸರ್, ನೀವ್ ಹೇಗಿದ್ದೀರಿ?
15: ನಾವು ಚೆನ್ನಾಗಿದ್ದೇವೆ ಮೇಡಮ್ ಅವರೇ. ಇಷ್ಟತ್ವರೆಗೂ ಪ್ರಯತ್ನ ಮಾಡಿ ಮಾಡಿ ಮಾಡಿ ಸುಮ್ಕ್ ಆಗ್ಬಿಟ್ಟಿದ್ರೆ ಮತ್ತೆ ಬಿಡಕ್ ಆಗ್ಲಿಲ್ಲ, ಮತ್ತೆ ಟ್ರೈ ಮಾಡಕ್ ಸ್ಟಾರ್ಟ್ ಮಾಡಿದ್ರು.
0: ಮರಳಿ ಯತ್ನ ಮಾಡು, ಮರಳಿ ಯತ್ನ ಮಾಡು.
15: ಮರಳಿ ಯತ್ನ ಮಾಡೋಣ, ಯಾಕೆಂದ್ರೆ ಎಷ್ಟೋ ನಮ್ಮ ಕೇಳಿದ್ರು ತುಂಬಾ ಮಾತಾಡ್ತಿರ್ತಾರೆ, ಅವ್ರು ಮಾತಾಡ್ಲಿ ನಮ್ಮಂಗೆ ಅವ್ರು ಅಲ್ವೇ ಅಂತ ನಾನು ಸುಮ್ನೆ ಟ್ರೈ ಮಾಡ್ತಾ ಇದ್ದೆ.
0: ಒಳ್ಳೇದು ಸರ್. ಸರ್, ಇವತ್ತಿನ ವಿಷಯ ಗೊತ್ತಾಯ್ತಲ್ಲ
15: ಮೇಡಮ್ ಅವರೇ, ಶಿಕ್ಷಣ ಬಗ್ಗೆ ಅಲ್ವಾ? ಶಿಕ್ಷಣ ಅಂದ್ಮೇಲೆ ಪ್ರತಿ ಒಬ್ಬ ಮಕ್ಕಳಿಗೂ ಇವತ್ತಿನ ಕಾಲದಲ್ಲಿ ಶಿಕ್ಷಣ ಬೇಕೇ ಬೇಕು. ಯಾಕೆಂದ್ರೆ ಶಿಕ್ಷಣ ಇಲ್ಲ ಅಂತಂದ್ರೆ ಏನು ಬದುಕಕ್ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಶಿಕ್ಷಣ ಅನ್ನೋದು ನಮ್ಮ ಒಂದು ಮುಂದಿನ ಭವಿಷ್ಯವನ್ನು ರೂಪಿಸುತ್ತೆ. ಆಮೇಲೆ ಶಿಕ್ಷಣ, ಎಲ್ಲ ಮಕ್ಕಳು ಶಿಕ್ಷಣನ ಉತ್ತಮವಾಗಿ ಕಲಿಬೇಕು. ಈಗ ನೋಡ್ರಿ, ಮೊದ್ಲಿಗಿಂತನು ಈಗ ಶಿಕ್ಷೆ ಕಡಿಮೆ ಆಗಿದೆ. ಮೊದ್ಲೆಲ್ಲ ನಾವು ಓದ್ತಾ ಇರ್ಬೇಕಾದ್ರೆ ಎಲ್ಲ ಎಷ್ಟು ಅಂದ್ರೆ ಶಿಕ್ಷೆ ಅಂದ್ರೆ ಅದು ಭಯಂಕರ ಶಿಕ್ಷೆ ಕೊಡ್ತಾ ಇದ್ರು. ನಾವು ಅದ್ರಲ್ಲೂ ಗಣಿತ ಮಾಸ್ಟ್ರು ಕೊಠಡಿ ಒಳಗ್ ಬರ್ತಾ ಇದ್ದಂಗೆನೆ ನಮ್ ಕೈ ಕಾಲೆಲ್ಲ ನಡ್ಕ ಸ್ಟಾರ್ಟ್ ಆಗ್ತಾ ಇತ್ತು.
0: ಕರೆಕ್ಟ್. ಅವ್ರ ಬೆತ್ತ ನೋಡಿ,
15: ಅವ್ರ ಬೆತ್ತ ನೋಡಿ, ಅವ್ರ ಹಂಗೆ ಹೊಡೆಯೋರು. ಅವ್ರು ಹೆಂಗ್ ಹೊಡೆಯೋರು ಅಂದ್ರೆ ಕೈ, ಎರಡು ಕೈ ಚಾಚಬೇಕಾಗಿತ್ತು. ನಾವ್ ಏನಾರು ಹಿಂದ್ಕೆ ಹಿಂದ್ಕೆ ಹಿಂದ್ಕೆ ಹೋದ್ರೆ ನಮಗೆ ಕಾಲಿಗೆ ಬಿತ್ತು ಅಂತಾನೆ ಹೊಡ್ತ. ಆ ತರ ಮಟ್ಟಕ್ಕೆ ಹೊಡೆಯೋರು. ಅವ್ರು ಹೊಡೆಯೋರು ಅಂದ್ರೆ ಯಾಕೆ ಹೊಡೆಯೋರು? ಮಕ್ಕಳು ಚೆನ್ನಾಗಿ ಕಲೀಲಿ ಅನ್ನೋದು ಉದ್ದೇಶಕ್ಕೆ ಹೊಡೆಯೋರು ಹೊರತು ಅವ್ರ ಮನೆಯಿಂದ ಸಿಟ್ಟು ಮಾಡ್ಕೊಂಬಂದು ಮಕ್ಕಳ ಮೇಲೆ ಯಾವ ಕಾರಣಕ್ಕೂ ಯಾವ ಗುರುಗಳ ಹೊಡಿತಾ ಇರ್ಲಿಲ್ಲ. ಅದು ತಪ್ಪಾಗಿ ತಿಳ್ಕೊಂಡವ್ರು ನಮ್ಮ ಮಕ್ಳಿಗೆ ಹೊಡಿತಾರೆ, ನಮ್ಮ ಮಕ್ಳು ಯಾಕೆ ಹೊಡಿತಾರೆ, ಅವ್ರು ನಮ್ಮ ಮಕ್ಳಿಗೆ ಯಾಕೆ ಹೊಡಿತಾರೆ ಅಂತ ಅವ್ರು ಅರ್ಥ ಮಾಡ್ಕೊಂಡಿದ್ರೆ ಯಾವ ಮಕ್ಳು ದಡ್ರೆ ಆಗ್ತಾ ಇರ್ಲಿಲ್ಲ. ಯಾಕೆಂದ್ರೆ ಹಿಂದೆ ಆ ಒಂದು

0: ಮಕ್ಕಳು ಶಿಕ್ಷಣ ಕಲ್ಬೇಕು, ಅವ್ರು ಯಾವ್ದೇ ಕಾರಣಕ್ಕೂ ಹಿಂದ್ ಉಳಿಬಾರ್ದು. ಈಗ ಹಿಂದೆ ಒಂದ್
1: ಥ್ಯಾಂಕ್ ಯು ಸರ್ ಕರೆ ಮಾಡಿದಕ್ಕೆ.
0: ಸಮಯ ಮುಗಿದು ಹೋಯ್ತಾ ಏನೋ ಗೊತ್ತಿಲ್ಲ.
1: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್.
0: ಆಯ್ತು ಮೇಡಮ್ ಅವರೇ, ನಮಸ್ಕಾರ, ಧನ್ಯವಾದಗಳು.
1: ಧನ್ಯವಾದಗಳು. ಎಸ್ ಸರ್, ಓಕೆ, ಮತ್ತೊಂದ್ ಕರೆ ತೆಗೆದುಕೊಳ್ಳೋಣ. ನಮಸ್ತೆ. ಹಲೋ, ಹಲೋ, ಓಕೆ. ಎಸ್, ನಮ್ಮೆಲ್ಲ ಪ್ರೀತಿಯ ಕೇಳುಗರು ಒಬ್ರಿಗಿಂತ ಒಬ್ರು ತುಂಬ ಚೆಂದ ಮಾತಾಡ್ತಾ ಇದ್ದಾರೆ. ಮತ್ತೊಂದು ಕರೆ ಸ್ವೀಕಾರ ಮಾಡೋಣ. ನಮಸ್ತೆ.
2: ಹಲೋ,
1: ಹಲೋ, ನಮಸ್ತೆ. ಯಾರಿದು?
2: ನಾನು ಪಾರಿಜಾಕ್ಷಿ ಮಧುಸೂದನ್ ಅಂತ, ಶೃಂಗೇರಿಯಿಂದ.
1: ಶೃಂಗೇರಿಯಿಂದ ಪಾರಿಜಾಕ್ಷಿ ಮೇಡಮ್ ಅವರು?
2: ಹೌದು.
1: ಓಕೆ, ಓಕೆ, ಓಕೆ ಮೇಡಮ್. ಶೃಂಗೇರಿ ಹೇಗಿದೆ ಮೇಡಮ್? ನಮಸ್ತೆ.
2: ಸ್ವಲ್ಪ ಮಳೆ ವಾತಾವರಣನೇ ಉಂಟು.
1: ಓಕೆ ಮೇಡಮ್, ಇವತ್ತಿನ ವಿಷಯ ಗೊತ್ತಾಯ್ತಾ?
2: ಗೊತ್ತಾಯ್ತು. ನನ್ನ ಎಲ್ರು ಮಾತಾಡಿದ್ ಕೇಸ್ಕೊಂಡೆ, ಮಕ್ಕಳಿಗೆ ನಾವು ಶಿಕ್ಷೆ ಕೊಡ್ಬೇಕಂದ್ರೆ ತಪ್ಪು. ಕೆಲವು ಮಕ್ಕಳಿಗೆ ವಿದ್ಯೆ ಹತ್ತದಿಲ್ಲ ಮೇಡಮ್, ಅವರಿಗೆ ನಾವು ಶಿಕ್ಷೆ ಕೊಡಕ್ ಹೋಗ್ಬಾರ್ದು. ಸುಂಟತನ ಮಾಡಿ ಕಲಿಯೋದಿಲ್ಲ ಅಂತಾರಲ್ಲ, ಅವ್ರಿಗೆ ಸ್ವಲ್ಪ ಶಿಕ್ಷೆ ಕೊಡ್ಬೋದು. ನಾವು ಅದನ್ನ ತಿಳ್ಕೊಳ್ಬೇಕು, ಅವರಿಗೆ ವಿದ್ಯೆ ಹತ್ತತ್ತೋ ಇಲ್ಲ. ವಿದ್ಯೆ ಹತ್ತದ ಮಕ್ಕಳಿಗೆ ನಾವು ಹೊಡೆದ್ರೆ ನೆನಪಿನ ಶಕ್ತಿ ಕಡಿಮೆ ಇದ್ದೆ, ಅವ್ರಿಗೆ ಶಿಕ್ಷೆ ಕೊಟ್ಟು ಪ್ರಯೋಜನ ಅದು ಅವ್ರಿಗೆ ಮಾನಸಿಕವಾಗಿ ತುಂಬಾನೇ ಆಗತ್ತೆ. ಹಾಗಾಗಿ ಅದನ್ನ ತಿಳ್ಕೊಂಡು ನಾವು ಶಿಕ್ಷೆ ಪ್ರಮಾಣ ನಿರ್ಮಾಣ, ಶಿಕ್ಷೆ ಬೇಕು. ಆದ್ರೆ ಪಾಪ ವಿದ್ಯೆ ಹತ್ತಿದ್ದವ್ರಿಗೆ ತುಂಬಾನೇ ಕಷ್ಟ ಆಗುತ್ತೆ, ಮರುವಿನ ಇದೆಲ್ಲ ಇದ್ದವರಿಗೆ.
1: ಓಕೆ, ಅಂದ್ರೆ ನಿಮ್ ಪ್ರಕಾರ ಮಕ್ಕಳಿಗೆ ದೊಡ್ಡ ದೊಡ್ಡ ಸ್ಕೂಲಿಗೆ ಸೇರಿಸಿದ್ರೆ ದೊಡ್ಡ ದೊಡ್ಡ ಸಿಲೆಬಸ್ ಅಂದ್ರೆ CBSE ಸಿಲೆಬಸ್ ಆತರ ಸ್ವಲ್ಪ ಟಫ್ ಇದ್ದಾಗ ಮಕ್ಕಳು ಬೇಗ ಕ್ಯಾಚ್ ಮಾಡ್ಕೊಳ್ಳಲ್ಲ
2: ಅಂತೀರಾ?
1: ಅರ್ಥ ಮಾಡ್ಕೊಳ್ಬೇಕು,
2: ಮಾಡ್ಕೊಳ್ಬೇಕು. ಎಲ್ರೂ ಬುದ್ಧಿವಂತರಾಗಿರೋ, ಎಲ್ರಿಗೂ ವಿದ್ಯೆ ನೆನಪಿನ ಶಕ್ತಿ ಇರೋದಿಲ್ಲ ಅಲ್ವಾ? ಸ್ವಲ್ಪ ಕಡಿಮೆ ಮಾಡ ಕಂಪೇರ್ ಮಾಡ್ತೀವಿ ನಮ್ಮ ಅವ್ರಿಗೆ. ನೀವು ಹಾಗೆ ಕಲಿಬೇಕಂತ ನಾವು ಮನೇಲಿ ಶಿಕ್ಷೆ ಕೊಡ್ತೀವಿ, ಅಲ್ಲಿ ಶಾಲೆಲ್ಲೂ ಹಾಗಾಗತ್ತೆ. ಆದ್ರೆ ವಿದ್ಯೆ ಹತ್ತತ್ತೋ ಇಲ್ವೋ ಅನ್ನೋದು ಕೆಲವು ಇರ್ತಾರಲ್ವಾ ಮಕ್ಕಳು, ಪಾಪ ನೆನಪಿನ ಶಕ್ತಿ ಕಡಿಮೆ ಇರುತ್ತೆ. ಅದು ನೋಡಿ ಶಿಕ್ಷೆ ಪ್ರಮಾಣ ತುಂಟತನ ಮಾಡ್ತಾರಲ್ಲ, ಅವರಿಗೆ ಸ್ವಲ್ಪ ಶಿಕ್ಷೆ ಕೊಟ್ಟು ಇದ್ ಮಾಡ್ಬೋದಂತ
1: ನಾವು ಮಕ್ಳ ಮನಸ್ಸನ್ನ ಅರ್ಥ ಮಾಡ್ಕೊಳ್ಬೇಕು ಅಂತ
2: ನೋಡ್ಕೊಳ್ಬೇಕು ಫಸ್ಟ್, ಅದು ನೋಡ್ಕೊಳ್ಬೇಕು ಅಷ್ಟೇ ಹೇಳ್ತೀನಿ.
1: ಓಕೆ ಮೇಡಮ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಎಸ್ ಮೇಡಮ್, ಮತ್ತೊಂದ್ ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
3: ನಮಸ್ತೆ.
1: ನಮಸ್ತೆ. ಯಾರಿದು?
3: ನಾವು ಅರುಣ ಅಂತೇಳಿ ಮೇಡಮ್, ಹೊಳೆಹೊನ್ನೂರಿಂದ.
1: ಅರುಣ ಅವರು ಹೊಳೆಹೊನ್ನೂರಿಂದ?
3: ನಾನು ಟೀಚರ್.
1: ಎಸ್ ಮೇಡಮ್, ಹೇಳಿ, ಮಾತಾಡಿ.
3: ಅದೇ ಶಿಕ್ಷಣದ ಬಗ್ಗೆನೇ ಕೇಳ್ತಾ ಇದ್ರಿ. ಶಿಕ್ಷಣ ಅಂದ್ರೇನೆ ಚಾರಿತ್ರ್ಯ ನಿರ್ಮಾಣ ಅಂತೇಳಿ.
1: ಕರೆಕ್ಟ್.
3: ಸೊ ಹಾಗಾಗಿ ನಾನೊಬ್ಬ ಶಿಕ್ಷಕ ಹೇಳೋದಂದ್ರೆ, ಶಿಕ್ಷೆ ಅನ್ನೋದು ಮುಖ್ಯ ಅಲ್ಲ. ಶಿಕ್ಷೆ ಅನ್ನೋದು ಯಾಕಂದ್ರೆ ಒಂದು ಶಿಕ್ಷಣ ಅಂತ ಹೇಳಿದ ತಕ್ಷಣ ಅಲ್ಲಿ ಒಬ್ಬ ವಿದ್ಯಾರ್ಥಿ ಮನಸ್ಸನ್ನು ಅರ್ಥ ಮಾಡ್ಕೊಂಡು ಆನಂತರ ಅವನಿಗೆ ಯಾವ ರೀತಿ, ಈಗ ಮೊದ್ಲು ನಾವು ಮಾತಿನಲ್ಲಿ ಹೇಳ್ಬೇಕು, ಗಾದೆನೇ ಇದೆ, ಜಾಣನಿಗೆ ಮಾತಿನ ಪೆಟ್ಟು ಪೋಣನಿಗೆ ಬಣ್ಣ ಪೆಟ್ಟು ಅನ್ನಾಗೆ. ನಾವು ಒಂದು ಸ್ವಲ್ಪ ಪ್ರಯತ್ನವನ್ನ ಮಾಡಿ ಆನಂತರನು ಕೂಡ ಕೆಲವೊಮ್ಮೆ ಮಕ್ಳು ಏನಾಗುತ್ತೆ ಅಂದ್ರೆ ಸ್ವಲ್ಪ ಭಯ ಇರ್ಬೇಕು, ಇರ್ಬಾರ್ದು ಅಂತ ಹೇಳಲ್ಲ. ಆಮೇಲೆ ಎಕ್ಸಾಮ್ ಅನ್ನೋದು ಕೂಡ ಇವತ್ತ ಏನಾಗಿದೆ ಅಂದ್ರೆ ಫೈಲಿಂಗ್ ಸಿಸ್ಟಮ್ ಅನ್ನೋದನ್ನ ತೆಗ್ಬಿಟ್ಟಿದ್ದಾರೆ ಈಗ. ಅವಾಗ ಏನಾಗಿದೆ ಅಂದ್ರೆ ಮಕ್ಳಿಗೆ ಪರೀಕ್ಷೆ ಅನ್ನೋ ಭಯನೂ ಇಲ್ಲ, ಹಾಗೇನೆ ಆ ಮಕ್ಳಿಗೆ ಇತ್ತೀಚಿನ ಒಂದು ನನ್ನ ಅನುಭವ, ಗುರುಗಳು ಅನ್ನೋ ಒಂದು ಏನಾಗಿದೆ ಅಂದ್ರೆ ವ್ಯವಸ್ಥೆನೇ ಹಾಗಾಗ್ಬಿಟ್ಟಿದೆ ಅಂದ್ರೆ, ಗುರುಗಳು ಅಂದ್ರೆ ಏನೋ ಒಂದ್ ರೀತಿಯಲ್ಲಿ ಆ ಒಂದು ಭಾವನೆ ಇಲ್ಲ. ಈಗ ಏನು 10 ವರ್ಷದ ಹಿಂದೆ ಇತ್ತು ಆ ಒಂದು ವ್ಯವಸ್ಥೆನ ನಾವ್ ಇವತ್ ಕಳ್ಕೊಳ್ತಾ ಇದೀವಿ. ಯಾವಾಗ ಗುರುಗಳಿಗೆ ಅಂದ್ರೆ ನಮಗ್ ಬೆಲೆ ಕೊಡ್ಲಿ ಅನ್ನೋದಕ್ಕಿಂತ ನಾವು ನಮ್ಮ ಗುರುಗಳನ್ನ ಯಾವ ರೀತಿ ನಾವು ನೋಡ್ತಾ ಇದ್ವಿ ಆ ರೀತಿ ಮಕ್ಳು ಕೂಡ ಆ ರೀತಿ ನೋಡ್ತಾ ಹೋದಾಗ ಹೇಳಿದಾರೆ, ಗುರುವಿನ ಗುಲಾಮನಾಗುವ ತನಕ ಹಾಗೆ ಮಕ್ಳಿಗೆ ಒಂದಷ್ಟು ವಿದ್ಯೆ ಅನ್ನೋದು ವಿನಯವನ್ನ ಕೊಡ್ಬೇಕು. ಆದ್ರೆ ಇವತ್ತಿನ ಮಕ್ಳಿಗೆ ಮುಖ್ಯವಾಗಿ ನಾನ್ ಗಮನಿಸಿದ್ದು ತಾಳ್ಮೆ ಇಲ್ಲ. ಆ ರೀತಿಯ ತಾಳ್ಮೆ ನಿರ್ಮಾಣವನ್ನ ನಾವು ಕೂಡ ತಾಳ್ಮೆಯಿಂದಲೇ ಮಾಡ್ಬೇಕಾಗತ್ತೆ. ಶಿಕ್ಷೆ ಅದು ಕೊನೆಯ ಹಂತ, ಕೊಡ್ಲೇಬಾರ್ದು ಅಂತ ನಾನ್ ಹೇಳಲ್ಲ, ಅದು ಕೊನೆಯ ಹಂತ. ಯಾವ ಒಂದು ಪಾರ್ಟಿಗೆ ಅಂದ್ರೆ ನಮಗೂ ಗೊತ್ತಿರುತ್ತೆ ಯಾವ ಮಗುಗೆ ಎಲ್ಲಿ ಹೊಡೆದ್ರೆ ಅಥವಾ ಎಲ್ಲಿ ನಾವು ಒಂದು ಶಿಕ್ಷೆಯನ್ನ ನೀಡಿದ್ರೆ ಅದಕ್ಕೇನು ತೊಂದ್ರೆ ಆಗ್ಬಾರ್ದು. ಆ ರೀತಿ ಅಂದ್ರೆ ನಮ್ಮ ಯಾವುದೇ ವೈಯಕ್ತಿಕ ಸಿಟ್ಟುಗಳನ್ನ ಮಕ್ಳ ಮೇಲೆ ಯಾವತ್ತೂ ಹಾಕಬಾರ್ದು. ಕೆಲವೊಮ್ಮೆ ಅನೇಕ ಇನ್ಸಿಡೆಂಟ್ಗಳು ಇವತ್ತಾಗಿದೆ, ಯಾರೋ ಒಬ್ರು ಇಬ್ರು ಮಾಡೋ ಒಂದು ತಪ್ಪಿಗೆ ಇಡೀ ಶಿಕ್ಷಕ ಕುಲವನ್ನೇ ಏನಾಗುತ್ತೆ ದೂರುವಂತೆ ಆಗುತ್ತೆ. ಎಲ್ಲರೂ ಹಾಗೆ ಇರಲ್ಲ, 80% ಶಿಕ್ಷಕರು ಖಂಡಿತವಾಗೂ ತಮ್ಮ ಅಲ್ಲಿ ಬರ್ತಕ್ಕಂತ ಸಂಬಳನೇ ಆಗ್ಲಿ ಎಲ್ಲೇ ಆಗ್ಲಿ ಕೊಟ್ಟು ಮಾಡಿ ಇವತ್ತು ಮಾಡ್ತಾ ಇದಾರೆ. ಹೇಗೆಂದ್ರೆ ಪ್ರಪಂಚದಲ್ಲಿ ಒಳ್ಳೆ ವಿಷಯಕ್ಕಿಂತ ಕೆಟ್ಟ ವಿಷಯಗಳು ಸ್ಪ್ರೆಡ್ ಆಗ್ತವೆ ಅನ್ನೋ ಹಾಗೆ ಇವತ್ತು ಏನಾಗಿದೆ ಅಂದ್ರೆ, ಯಾರೋ ಒಬ್ರು ಮಾಡಿ ತಪ್ಪು ಬೇಗ ಸ್ಪ್ರೆಡ್ ಆಗುತ್ತೆ. ಆದ್ರೆ ಒಳ್ಳೆ ಮಕ್ಳಿಗೆ ಬರ್ತಕ್ಕಂತಹ ಒಂದು ಒಬ್ಬ ಒಳ್ಳೆ ಶಿಕ್ಷಕನಿಗೆ ದೊರಿಬೇಕಾಗಿರ್ತಕ್ಕಂಥದ್ದು ಅಲ್ಲಿ ಸಿಗ್ತಾ ಇಲ್ಲ. ಹಾಗಾಗಿ ಶಿಕ್ಷೆ ಅನ್ನೋದು ಅದು ಆ ರೀತಿಯ ಶಿಕ್ಷೆ ಆಗ್ಬಾರ್ದು. ಮಕ್ಕಳನ್ನ ವೈಜ್ಞಾನಿಕವಾಗಿ ನಾವು ಅದನ್ನ ಯಾವ ರೀತಿ ಅದನ್ನ ಕೊಡ್ಬೋದು ಅಂತ ಮಕ್ಕಳಿಗೆ ಶಿಕ್ಷೆ ಕೊಡ್ತೀವಿ ಕೂಡ ಬೇಕಾಗುತ್ತೆ.

0: ಮಕ್ಕಳ ಪ್ರೀತಿಯಿಂದ ನಾವ್ ಗೆಲ್ಬೇಕು. ಆ ನಂತರ ನಾವ್ ಶಿಕ್ಷೆಯನ್ನ ನೋಡೋದು, ಪ್ರೀತಿಯಿಂದಾನೇ ಶಿಕ್ಷೆ ಕೊಡೋದು. ನಾವು ನಾವು ಮಕ್ಳನ್ ಬರೆ ನಾನಿನ್ನ ಮಾತಾಡ್ಸಲಕನ ಅಂದ್ರೆ ಸಾಕಿಲ್ಲ ಮಿಸ್ ನಾನ್ ಬರ್ಕೊಂಡ್ ಬರ್ತೀನಿ ಅನ್ನೋ ಮಟ್ಟಕ್ಕೂ ಇರ್ತಾರೆ. ಹಾಗಾಗಿ ಆ ರೀತಿಯೂ ಕೂಡ ನಾವ್ ಶಿಕ್ಷೆನ್ ಕೊಡ್ಬೋದು. ಕೊನೆಯ ಹಂತದಲ್ಲಿ ಏನೂ ಮಾಡಕ್ಕಾಗಲ್ಲ, ಅವ್ರು ಕೇಳೋದೇ ಇಲ್ಲ ಅಂದಾಗ ಒಂದೆರಡು ಪೆಟ್ಟಿಲನ್ ಕೊಡ್ಬೇಕಾಗುತ್ತೆ, ಕೊಟ್ಟಿದೀವಿ ಕೂಡ. ಹಾಗಾಗಿ ಶಿಕ್ಷಣ ಅಂದ್ರೆ ಚಾರಿತ್ರ್ಯ ನಿರ್ಮಾಣ, ಅದ್ರ ಕಡೆಗೆ ನಾವೆಲ್ಲರೂ ತುಂಬಾ ಗಮನ ಹರಿಸ್ಬೇಕು. ಹಾಗಾಗಿ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು
1: ಮೇಡಮ್. ತುಂಬಾ ಚೆನ್ನಾಗಿ ಮಾತಾಡಿದ್ರಿ ಅರುಣಾ ಮೇಡಮ್, ಥ್ಯಾಂಕ್ ಯು. ಎಸ್ ಮೇಡಮ್, ಓಕೆ. ಸೊ ನಮ್ಮೆಲ್ಲ ಪ್ರೀತಿಯ ಕೇಳುಗರು ಒಬ್ರಿಗಿಂತ ಒಬ್ರು ತುಂಬಾ ಚೆನ್ನಾಗಿ ಮಾತಾಡಿದ್ರು. ಖಂಡಿತವಾಗ್ಲೂ ಶಿಕ್ಷಣದಲ್ಲಿ ಶಿಕ್ಷೆ ಇರಬೇಕೋ ಬೇಡೋ ಅನ್ನೋದಕ್ಕೆ ಸಾಕಷ್ಟು ಜನರು, ಶಿಕ್ಷೆ ಒಂದು ಇತಿಮಿತಿಯಲ್ಲಿದ್ದಾಗ ಶಿಕ್ಷಣ ತುಂಬ ಚೆನ್ನಾಗಿರುತ್ತೆ, ದೈಹಿಕವಾಗಿ ಮಾನಸಿಕವಾಗಿ ಅವರು ಕೂಡ ಚೆನ್ನಾಗಾಗ್ತಾರೆ. ಆದರೆ ದೈಹಿಕವಾಗಿ ಮಾನಸಿಕವಾಗಿ ಕುಗ್ಗೋ ಥರ ಶಿಕ್ಷೆ ಇರಬಾರ್ದು. ಪ್ರೀತಿಯ ಶಿಕ್ಷೆ ಜೊತೆಗೆ ಒಂದಿಷ್ಟು ಕಲಿಕೆ ಕೂಡ ಚೆನ್ನಾಗಿರಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ತಿಳಿಸಿದ್ರು. ಯಾರೆಲ್ಲ ಕರೆ ಮಾಡಿದ್ರು ಅವ್ರಿಗೆಲ್ಲ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಹಾಗೆ ಯಾರಿಗೆಲ್ಲ ಕರೆ ಸಿಕ್ಕಿಲ್ವೋ ದಯವಿಟ್ಟು ಬೇಸರ ಆಗಬೇಡಿ ಅಂತ ಹೇಳ್ತಾ, ಹಾಗೆ ನಮ್ಮ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಹೇಳ್ದಂಥ ಮಾತನ್ನು ಮತ್ತೊಮ್ಮೆ ನೆನ್ಪು ಮಾಡ್ಕೊಳ್ತಾ, ಶಿಕ್ಷಣ ದೇಶ ಕಟ್ಟುವ ಆಯುಧ ಆಗಬೇಕು. ಆ ಆಯುಧ ಗಟ್ಟಿ ಆಗಬೇಕು ಅಂದರೆ ಒಂದಿಷ್ಟು ನಮ್ಮ ಪ್ರೀತಿಯ ಜೊತೆಗೆ ಶಿಕ್ಷೆ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾ, ಸೊ ಈ ದಿನದ ಕಾಫಿ ವಿತ್ ಆರ್ ಜೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಸೊ ನಮ್ಮೆಲ್ಲ ಪ್ರೀತಿಯ ಕೇಳುಗರೆ, ನಮ್ಮೆಲ್ಲ ಕಾರ್ಯಕ್ರಮಗಳನ್ನು ಇದೇ ರೀತಿ ಆಲಿಸಿ ಆನಂದಿಸಿ ಪ್ರೀತಿಸಿ ಪ್ರೋತ್ಸಾಹಿಸಿ ನಾನು ನಿಮ್ಮ ಆರ್ ಜೆ ಮಹಾಲಕ್ಷ್ಮಿ. ಹಾಗೆ ನಮಗೆ ಕುಸುಮಾ ಮೇಡಮ್ ಅವರು ಮೆಸೇಜ್ ಮಾಡಿದ್ದಾರೆ, ಈ ದಿನದ ಕಾರ್ಯಕ್ರಮ ತುಂಬ ಚೆನ್ನಾಗಿ ಬಂತು, ಈ ಟಾಪಿಕ್ ಬೇಕಿತ್ತು ನಮಗೆ ಅಂತ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ಸ್ಟೇ ಟ್ಯೂನ್.
2: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
3: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-83. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
2: ಬೆಳ್ಳಂಬೆಳಗ್ಗೆ 6 ಗಂಟೆಗೆ ಸ್ನಾನಕ್ ಹೋಗಿದ್ರು, ಏನ್ ಯೋಚನೆ ಮಾಡ್ಕೊಂಡ್ ಹೋದ್ರು ಏನು, ಅಲ್ಲಿ ಹೋಗಿ ಬಿದ್ದಿದ್ದಾರೆ. ಸಹಾಯ ಮಾಡೋಕೆ ಯಾರೂ ಇರ್ಲಿಲ್ಲ. ಬೆಳಗಿನ ಜಾವ ಆಗಿದ್ರಿಂದ ಏನ್ ಮಾಡ್ಬೇಕು, ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ.
4: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538-97698 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800-309-0309. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
6: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಾನಗರ ಪಾಲಿಕೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಜಿಲ್ಲಾ ಶ್ರೀ ಹಡಪದ ಅಪ್ಪಣ್ಣ ಸಮಾಜ ಸೇವಾ ಸಂಘ ಶಿವಮೊಗ್ಗ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಜುಲೈ 29 ಬೆಳಗ್ಗೆ 11 ಗಂಟೆಗೆ ನಗರದ ಕುವೆಂಪು ರಂಗಮಂದಿರದಲ್ಲಿ ಶಿವಶರಣ ಶ್ರೀ ಹಡಪದ ಅಪ್ಪಣ್ಣ ಜಯಂತಿ ಏರ್ಪಡಿಸಲಾಗಿದೆ. ಕಾರ್ಯಕ್ರಮದ ಅಧ್ಯಕ್ಷತೆ ಮತ್ತು ಉದ್ಘಾಟನೆಯನ್ನ ಶಾಸಕರಾದ ಎಸ್ಎನ್ ಚನ್ನಬಸಪ್ಪ ನೆರವೇರಿಸುವರು. ಸಂಸದರು, ವಿಧಾನಸಭಾ ಮತ್ತು ವಿಧಾನ ಪರಿಷತ್ ಶಾಸಕರು, ಪಾಲಿಕೆಯ ಮಹಾಪೌರರು, ಜನಪ್ರತಿನಿಧಿಗಳು, ವಿವಿಧ ನಿಗಮ ಮಂಡಳಿ ಪ್ರಾಧಿಕಾರಗಳ ಅಧ್ಯಕ್ಷರು, ಜಿಲ್ಲಾ ಶ್ರೀ ಹಡಪದ ಅಪ್ಪಣ್ಣ ಸಮಾಜ ಸೇವಾ ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು, ಇನ್ನಿತರ ಗಣ್ಯರು ಮುಖ್ಯ ಅತಿಥಿಗಳಾಗಿ ಪಾಲ್ಗೊಳ್ಳುವರು. ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು, ಜಿಲ್ಲಾ ಪಂಚಾಯಿತಿ ಸಿಇಒ, ಪಾಲಿಕೆಯ ಆಯುಕ್ತರು ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರು ಉಪಸ್ಥಿತರಿರುವರು. ಶಿವಮೊಗ್ಗದ ಕುವೆಂಪು ರಾಜ್ಯ ಪ್ರಶಸ್ತಿ ಪುರಸ್ಕೃತರಾದ ಹಾಲಪ್ಪಯ್ಯ ಶಾಸ್ತ್ರಿಗಳು ವಿಶೇಷ ಉಪನ್ಯಾಸ ನೀಡುವರು. ಮುಂದಿನ ವಿವರ. ಶಿವಮೊಗ್ಗ ಮಹಾನಗರ ಪಾಲಿಕೆ ಹಾಗೂ 113 ಶಿವಮೊಗ್ಗ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಮತದಾರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ SIR 2026 ಅಂಗವಾಗಿ ವಿಶೇಷ ಪ್ರಚಾರ ದಿನವನ್ನು ಮಹಾನಗರ ಪಾಲಿಕೆ ಆವರಣದಲ್ಲಿ ಆಯೋಜಿಸಲಾಗಿತ್ತು. ಮಾಹಿತಿ ಹಾಗೂ ಅರ್ಜಿ ಸಹಾಯ SIR ಸಂಬಂಧಿತ ಮಾಹಿತಿ ಹಾಗೂ ಫಾರಂ ಭರ್ತಿ ಮಾಡಲು ಸಹಾಯ ಪಡೆಯಲು ತಮ್ಮ ಇತ್ತೀಚಿನ ಫೋಟೋ ಹಾಗೂ ಗುರುತಿನ ಚೀಟಿಯೊಂದಿಗೆ ಆಗಮಿಸಿ ಫಾರಂಗಳನ್ನು BLO ಅವರಿಗೆ ನೀಡದಿದ್ದರೆ ಮತದಾರರ ಪಟ್ಟಿಯಲ್ಲಿ ಹೆಸರು ಸೇರ್ಪಡೆಯಾಗುವುದಿಲ್ಲ. ಭರ್ತಿ ಮಾಡಿ ಸಹಿ ಮಾಡಿದ ಫಾರಂಗಳನ್ನು BLO ಅವರು ನಿಮ್ಮ ಮನೆಗೆ ಭೇಟಿ ನೀಡಿದಾಗ ನೀಡಬಹುದು ಅಥವಾ ವಿವಿಧ ರಾಜಕೀಯ ಪಕ್ಷಗಳ BLA ಅವರ ಮುಖಾಂತರ ತಲುಪಿಸಬಹುದಾಗಿದೆ. ಅರ್ಹ ಸಾರ್ವಜನಿಕರು ಹಾಗೂ ಮತದಾರರು ಈ ವಿಶೇಷ ಪ್ರಚಾರ ದಿನದ ಸೌಲಭ್ಯವನ್ನು ಬಳಸಿಕೊಳ್ಳಬೇಕಾಗಿ 113 ಶಿವಮೊಗ್ಗ ವಿಧಾನಸಭಾ ಕ್ಷೇತ್ರದ ಮತದಾರರ ನೋಂದಣಾಧಿಕಾರಿಗಳು ತಿಳಿಸಿದ್ದಾರೆ. ಮುಂದಿನ ವಿವರ. ಶಿವಮೊಗ್ಗದ ವಿಪ್ರ ವೈದಿಕ ಪರಿಷತ್ ಶಿವಮೊಗ್ಗ ಇವರ ವತಿಯಿಂದ ಲೋಕ ಕಲ್ಯಾಣಾರ್ಥವಾಗಿ ನವಗ್ರಹ ಹೋಮ, ಧನ್ವಂತರಿ ಯಾಗ, ರುದ್ರಾಭಿಷೇಕ ಹಾಗೂ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ತಾಲೂಕು ಬ್ರಾಹ್ಮಣ ಸೇವಾ ಸಂಘ ಹಾಗೂ ಅಖಿಲ ಕರ್ನಾಟಕ ಮುಜರಾಯಿ ಅರ್ಚಕರ ಒಕ್ಕೂಟ ಶಿವಮೊಗ್ಗ ಇವರ ಸಹಯೋಗದೊಂದಿಗೆ ಜುಲೈ 28 ಮಂಗಳವಾರ ಹಮ್ಮಿಕೊಳ್ಳಲಾಗಿದೆ. ಈ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿಯನ್ನ ನೀಡಿದ ಪರಿಷತ್ನ ಅಧ್ಯಕ್ಷರಾದ BR ಜಗದೀಶ್ ಮಾಹಿತಿಯನ್ನ ನೀಡುತ್ತಾ ನಗರದ ಕೋಟೆ ರಸ್ತೆಯಲ್ಲಿರುವ ಗಾಯತ್ರಿ ದೇವಸ್ಥಾನದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಇದೇ ಸಂದರ್ಭದಲ್ಲಿ ನಗರದ ಪುರೋಹಿತರಿಂದ ಲೋಕ ಕಲ್ಯಾಣಕ್ಕಾಗಿ ನವಗ್ರಹ ಹೋಮ, ಧನ್ವಂತರಿ ಯಾಗ, ರುದ್ರಾಭಿಷೇಕ ಈ ಎಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಇದೇ ವೇಳೆ ಮುಜರಾಯಿ ಇಲಾಖೆಯ ವ್ಯಾಪ್ತಿಯ ದೇವಸ್ಥಾನಗಳ ಅರ್ಚಕರು, ಖಾಸಗಿ ಪುರೋಹಿತರು ಹಾಗೂ ಅವರ ಕುಟುಂಬದವರಿಗೆ ಆಯುಷ್ ಇಲಾಖೆಯ ವತಿಯಿಂದ ಉಚಿತ ಆರೋಗ್ಯ ತಪಾಸಣೆ ಹಾಗೂ ಔಷಧಿ ವಿತರಣೆ ವ್ಯವಸ್ಥೆ ಮಾಡಲಾಗಿದೆ ಎಂದರು. ಕೈ ಕಾಲು ನೋವು, ಮಧುಮೇಹ, ರಕ್ತದೊತ್ತಡ, ತಲೆನೋವು, ಗ್ಯಾಸ್ಟ್ರಿಕ್ ಸೇರಿದಂತೆ ಸಾಮಾನ್ಯ ಆರೋಗ್ಯ ಸಮಸ್ಯೆಗಳಿಗೆ ವೈದ್ಯಕೀಯ ತಪಾಸಣೆ ಮತ್ತು ಉಚಿತ ಔಷಧಿ ನೀಡಲಾಗುವುದು. ಮೆಟ್ರೋ ಆಸ್ಪತ್ರೆಯ ನಿವೃತ್ತ ವೈದ್ಯರು ಆರೋಗ್ಯದ ಕುರಿತು ವಿಶೇಷ ಮಾಹಿತಿ ಹಾಗೂ ಸಲಹೆ ನೀಡಲಿದ್ದಾರೆ ಎಂದರು. ಇದೇ ರೀತಿ ಇನ್ನಷ್ಟು ಸ್ಥಳೀಯ ಅಪ್ಡೇಟ್ಗಳನ್ನ ಹೇಳ್ತೀನಿ. ಅದಕ್ಕೂ ಮೊದಲು ಒಂದ್ ಹಾಡ್ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಪೇಟೆ ಸಂಚಾರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯು 2026-27 ಸಾಲಿನ ಸಾಮಾನ್ಯ ವರ್ಗ, ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ಉಪಯೋಜನೆಯಡಿ ವಿವಿಧ ಸಾಂಸ್ಕೃತಿಕ ಚಟುವಟಿಕೆಗಳು ಮತ್ತು ಕಲಾವಿದರಿಗೆ ಸಹಾಯಧನ ನೀಡಲು ಅರ್ಜಿ ಆಹ್ವಾನಿಸಲಾಗಿದೆ. ನಾಡಿನ ಭಾಷಾ ಸಂವರ್ಧನೆ, ಕಲೆ, ಸಾಹಿತ್ಯ, ಸಂಗೀತ, ಜಾನಪದ ಹಾಗೂ ನೃತ್ಯ ಕಲಾ ಪ್ರಕಾರಗಳನ್ನು ಉಳಿಸಿ ಬೆಳೆಸಲು ರಾಜ್ಯದಾದ್ಯಂತ ಹಾಗೂ ಹೊರ ರಾಜ್ಯಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನೋಂದಾಯಿತ ಸಂಘ ಸಂಸ್ಥೆಗಳಿಗೆ ಧನ ಸಹಾಯ ನೀಡಲಾಗುತ್ತದೆ. ಕಲಾವಿದರಿಗೆ ವಾದ್ಯ ಪರಿಕರ ಹಾಗೂ ವೇಷಭೂಷಣ ಖರೀದಿಸಲು ಮತ್ತು ಚಿತ್ರಕಲೆ, ಶಿಲ್ಪ ಕಲಾಕೃತಿಗಳ ಪ್ರದರ್ಶನ ಆಯೋಜಿಸಲು ಸಹಾಯಧನ ಒದಗಿಸಲಾಗುತ್ತದೆ. ಅರ್ಜಿ ಸಲ್ಲಿಸಲು ಆಗಸ್ಟ್ 20 ಕೊನೆಯ ದಿನಾಂಕವಾಗಿದ್ದು, ಸೇವಾ ಸಿಂಧು ಪೋರ್ಟಲ್ ಮೂಲಕ ಆನ್ಲೈನ್ನಲ್ಲಿ ಮಾತ್ರ ಅರ್ಜಿ ಸಲ್ಲಿಸಬೇಕು. ಇಲಾಖೆಯು ಕಚೇರಿಯಲ್ಲಿ ನೇರವಾಗಿ ಅರ್ಜಿಯನ್ನು ಸ್ವೀಕರಿಸಲಾಗುವುದಿಲ್ಲ. ಅರ್ಜಿ ಸಲ್ಲಿಕೆಗೆ ಸಂಬಂಧಿಸಿದ ಮಾರ್ಗಸೂಚಿಯನ್ನ ಸೇವಾ ಸಿಂಧು ಪೋರ್ಟಲ್ ಹಾಗೂ ಇಲಾಖೆಯ ಅಧಿಕೃತ ವೆಬ್ಸೈಟ್ನಲ್ಲಿ ನೀಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ 0802441054 ಅಥವಾ ಜಿಲ್ಲಾ ಸಹಾಯಕ ನಿರ್ದೇಶಕರ ಕಚೇರಿ, ಕುವೆಂಪು ರಂಗಮಂದಿರ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯನ್ನ ಸಂಪರ್ಕಿಸಬಹುದು ಎಂದು ಇಲಾಖೆ ತಿಳಿಸಿದೆ. ಮುಂದಿನ ವಿವರ. ಗುರು ಪೂರ್ಣಿಮೆ ನಿಮಿತ್ತ ಪ್ರತಿ ವರ್ಷದಂತೆ ಶಿವಮೊಗ್ಗ ನಗರದ ಶ್ರೀಧರ ಸ್ವಾಮಿ ಭಕ್ತ ಮಂಡಳಿ ಸದಸ್ಯರು ಶ್ರೀ ಕ್ಷೇತ್ರ ವರದಹಳ್ಳಿಗೆ ಪಾದಯಾತ್ರೆ ನಡೆಸಲಿದ್ದಾರೆ. ಮಂಗಳವಾರ ಬೆಳಗ್ಗೆ ಗುಂಡಿಬೈಲು ಗದ್ದೆಯ ಹಾನಂಬಿ ರಸ್ತೆ ಮೂಲಕ ಆನಂದಪುರ ಶ್ರೀ ಮಾರಿಕಾಂಬಾ ದೇವಾಲಯದ ಎದುರಿನ ವೃತ್ತ ತಲುಪಿ ಪಯಣ ಮುಂದುವರಿಸುವರು. ರಾತ್ರಿ ವರದಹಳ್ಳಿ ತಲುಪಲಿದ್ದಾರೆ. ಬುಧವಾರ ಗುರು ಪೂರ್ಣಿಮೆ ನಿಮಿತ್ತ ಶ್ರೀಧರ ಆಶ್ರಮದಲ್ಲಿ ಪೂಜೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಶಿವಮೊಗ್ಗದ ವಿನೋದ್ ಅವರ ಮೊಬೈಲ್ ಸಂಖ್ಯೆ 9035126340 ಈ ನಂಬರ್ ಅನ್ನ ಸಂಪರ್ಕಿಸಬಹುದು. ಮುಂದಿನ ವಿವರ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಆಹ್ವಾನಿಸಿದ್ದ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸಹಾಯಕಿಯರ ಹುದ್ದೆಯ ಅಂತಿಮ ಆಯ್ಕೆ ಪಟ್ಟಿ ಪ್ರಕಟಿಸಲಾಗಿದೆ. ಶಿವಮೊಗ್ಗದ ಕಾರ್ಯಕರ್ತೆಯರು 14, ಸಹಾಯಕಿಯರು 7, ಸಾಗರ ಕಾರ್ಯಕರ್ತೆಯರು 2, ಸಹಾಯಕಿಯರ ಹುದ್ದೆ 52, ಭದ್ರಾವತಿ ಕಾರ್ಯಕರ್ತೆಯರ ಸಂಖ್ಯೆ 18, ಸಹಾಯಕಿಯರ ಸಂಖ್ಯೆ 56, ಸೊರಬ ತಾಲೂಕು ಕಾರ್ಯಕರ್ತೆಯರ ಸಂಖ್ಯೆ 1, ಸಹಾಯಕಿಯರು 37 ಹುದ್ದೆ. ಶಿಕಾರಿಪುರ ತಾಲೂಕಿನ ಅಂಗನವಾಡಿ ಕಾರ್ಯಕರ್ತೆಯರ ಸಂಖ್ಯೆ 1, ಸಹಾಯಕಿಯರ ಸಂಖ್ಯೆ 22 ಹುದ್ದೆಗಳು. ತೀರ್ಥಹಳ್ಳಿಯಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರ ಹುದ್ದೆ 11, ಸಹಾಯಕಿಯರ ಹುದ್ದೆ 50. ಹೊಸನಗರ ತಾಲೂಕಿನಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರ ಹುದ್ದೆ 6, ಸಹಾಯಕಿಯರ ಹುದ್ದೆ 114 ಸೇರಿದಂತೆ ಒಟ್ಟು 53 ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ 408 ಸಹಾಯಕಿಯರ ಹುದ್ದೆಗೆ ಅಂತಿಮ ಆಯ್ಕೆ ಪಟ್ಟಿಯನ್ನ ಆಯಾ ತಾಲೂಕು ಅಂಗನವಾಡಿಗಳಲ್ಲಿ ಪ್ರಕಟಿಸಲಾಗಿದೆ ಎಂದು ಇಲಾಖೆಯು ತಿಳಿಸಿದೆ. ಇದೇ ರೀತಿ ಇನ್ನಷ್ಟು ಸ್ಥಳೀಯ ಅಪ್ಡೇಟ್ಸ್ಗಳನ್ನ ಹೇಳ್ತೀನಿ. ಅದಕ್ಕೂ ಮೊದಲು ಒಂದು ಹಾಡ್ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಪೇಟೆ ಸಂಚಾರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಇಂದು ಸಂಜೆ 6 ರಿಂದ 7 ಗಂಟೆಯವರೆಗೆ ವಿನೋಬ ನಗರದ ಕಲ್ಲಹಳ್ಳಿಯ ಶ್ರೀ ಶಿವಗಂಗಾ ಯೋಗ ಕೇಂದ್ರದಲ್ಲಿ ಸಂಪೂರ್ಣ ಯೋಗ ಆರೋಗ್ಯ ಧಾಮದಲ್ಲಿ ಡಾಕ್ಟರ್ ಪಿಎಚ್ ಮಹೇಂದ್ರಪ್ಪರವರಿಂದ ಮಾನವೀಯ ಮೌಲ್ಯಗಳು ವಿಶೇಷ ಉಪನ್ಯಾಸ ಏರ್ಪಡಿಸಲಾಗಿದೆ. ಈ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಆಸಕ್ತರು ಪಾಲ್ಗೊಳ್ಳಲು ಯೋಗ ಕೇಂದ್ರದ ಅಧ್ಯಕ್ಷರಾದ ಎಸ್ ರುದ್ರೇಗೌಡರು ತಿಳಿಸಿದ್ದಾರೆ. ಮುಂದಿನ ವಿವರ. ಕೆಳದಿ ಶಿವಪ್ಪ ನಾಯ್ಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಅಧೀನದಲ್ಲಿರುವ ಬ್ರಹ್ಮಾವರ ಕೃಷಿ ಕಾಲೇಜಿನಲ್ಲಿ 2026-27 ಸಾಲಿನ 2 ವರ್ಷಗಳ ಡಿಪ್ಲೊಮಾ ಕೃಷಿ ಕೋರ್ಸ್ನಲ್ಲಿ ಖಾಲಿ ಉಳಿದಿರುವ 31 ಸೀಟುಗಳನ್ನು ಭರ್ತಿ ಮಾಡಲು ಅರ್ಜಿಯನ್ನ ಆಹ್ವಾನಿಸಲಾಗಿದೆ. ಡಿಪ್ಲೊಮಾ ಕೃಷಿಯನ್ನ ಕನ್ನಡ ಮಾಧ್ಯಮದಲ್ಲಿ ಸೆಮಿಸ್ಟರ್ 4 ಪದ್ಧತಿಯಲ್ಲಿ ಬೋಧಿಸಲಾಗುವುದು. ಪ್ರವೇಶ ಕೋರುವ ಅಭ್ಯರ್ಥಿಗಳು SSLC ಪರೀಕ್ಷೆಯಲ್ಲಿ ಕನ್ನಡ ಪಠ್ಯವನ್ನ ಭಾಷೆಯಾಗಿ ಅಭ್ಯಸಿಸಿ ಕನಿಷ್ಠ ಶೇಕಡ 45 ಅಂಕಗಳೊಂದಿಗೆ ಉತ್ತೀರ್ಣರಾಗಿರಬೇಕು. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಪ್ರವರ್ಗ 1ರಲ್ಲಿ ಕನಿಷ್ಠ ಶೇಕಡ 40 ಅಂಕಗಳೊಂದಿಗೆ ಉತ್ತೀರ್ಣರಾಗಿರಬೇಕು. 6/8/2026 ಅಭ್ಯರ್ಥಿಯ ವಯಸ್ಸು 19 ವರ್ಷಗಳನ್ನ ಮೀರಿರಬಾರದು. ರೈತರ ಹಾಗೂ ಕೃಷಿ ಕಾರ್ಮಿಕರ ಮಕ್ಕಳಿಗೆ ಶೇಕಡ 50%ಗಳನ್ನ ಡಿಪ್ಲೊಮಾ ಕೃಷಿ ಪ್ರವೇಶದಲ್ಲಿ ಮೀಸಲಿಡಲಾಗುವುದು. ಅರ್ಜಿ ಹಾಗೂ ಮಾಹಿತಿಯ ಪುಸ್ತಕವನ್ನ ಕೆಳದಿ ಶಿವಪ್ಪ ನಾಯ್ಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದ ವೆಬ್ಸೈಟ್ನಲ್ಲಿ 6/6 ಡೌನ್ಲೋಡ್ ಮಾಡಿಕೊಂಡು ಭರ್ತಿ ಮಾಡಿದ ಅರ್ಜಿಯನ್ನ ನಿಗದಿತ ಶುಲ್ಕದೊಂದಿಗೆ DD ರೂಪದಲ್ಲಿ 6/6 ಕುಲಸಚಿವರು, ಕೆಳದಿ ಶಿವಪ್ಪ ನಾಯ್ಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ, ಇರುವಕ್ಕಿ ಆವರಣ 577412 ಇಲ್ಲಿ ಕಳುಹಿಸತಕ್ಕದ್ದು. ಪ್ರವೇಶ ಮತ್ತು ಆಯ್ಕೆಯ ವಿಧಾನ, ಸರ್ಕಾರದ ಆದೇಶಗಳ ಅನ್ವಯ ಸೀಟುಗಳನ್ನ ಭರ್ತಿ ಮಾಡಲಾಗುವುದು. ಅರ್ಹ ಅಭ್ಯರ್ಥಿಗಳನ್ನ ಮೆರಿಟ್ ಆಧಾರದ ಮೇಲೆ ರೋಸ್ಟರ್ ಪದ್ಧತಿಯನ್ನ ಅಳವಡಿಸಿ ಪ್ರವೇಶಕ್ಕೆ ಆಯ್ಕೆ ಮಾಡಿಕೊಳ್ಳಲಾಗುವುದು. ಮುಂದಿನ ವಿವರ. UHQ ಕೋಟದಡಿ ಅಗ್ನಿಪಥ್ ಯೋಜನೆಯಡಿ ಅಗ್ನಿವೀರ್ ನೇಮಕಾತಿಗೆ ಅರ್ಜಿ ಆಹ್ವಾನಿಸಲಾಗಿದೆ. 17 ವರ್ಷ 6 ತಿಂಗಳಿಂದ 22 ವರ್ಷದೊಳಗಿನ ವೀರ ನಾರಿಯರು, ಮಾಜಿ ಸೈನಿಕರ ಮಕ್ಕಳಿಗೆ ಮತ್ತು ಸೈನಿಕರ ಸ್ವಂತ ತಮ್ಮಂದಿರುಗಳಿಗೆ 29/8 to 11/11 ಟೆಕ್ನಿಕಲ್ ಮತ್ತು ಕ್ರೀಡಾಕೂಟದಡಿ ನೇಮಕಾತಿ ನಡೆಸಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ 04

0728630166 ಈ ನಂಬರನ್ನ ಸಂಪರ್ಕಿಸಬಹುದು ಎಂದು ಶಿವಮೊಗ್ಗ ಸೈನಿಕ ಪುನರ್ವಸತಿ ಇಲಾಖೆಯ ಉಪನಿರ್ದೇಶಕರು ತಿಳಿಸಿದ್ದಾರೆ. ಇಲ್ಲಿಗೆ ಇವತ್ತಿನ ಪೇಟೆ ಸಂಚಾರ ಕಾರ್ಯಕ್ರಮ ಮುಕ್ತಾಯವಾಯಿತು. ನಂತರದಲ್ಲಿ ಎಂದಿನಂತೆ ರೇಡಿಯೋ ಕಾರ್ಯಕ್ರಮಗಳು ಮುಂದುವರಿಯುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ನೋಡಿ ಮಿಸ್ಟರ್, ಆಸ್ ಎ ಡಾಕ್ಟರ್ ನಾನೇನ್ ಹೇಳ್ತೀನಿ ಅಂದ್ರೆ, ನಿಮ್ಮೆಲ್ಲ ಕಾಯಿಲೆಗಳಿಗೆ ಕಾರಣವಾಗಿರೋದು ನಿಮ್ಮ ದೇಹಕ್ಕೆ ಒಗ್ಗದ ಯಾವುದೋ ಹೊರಗಿನ ಅಂದ್ರೆ ಜಂಕ್ ಫುಡ್ ನಿಂದ ಹೀಗಾಗಿದೆ.
1: ಡಾಕ್ಟ್ರೆ, ಹಾಗಾದ್ರೆ ದೇಹಕ್ಕೆ ಒಗ್ಗೋ ಫುಡ್ ಅಂದ್ರೆ ಯಾವುದು?
0: ನೋಡಿ, ನಾವ್ ಯಾವ ಊರಲ್ಲಿ ಇರ್ತೀವೋ ಆ ಊರಿನ ಸುತ್ತಮುತ್ತಲಿನ 30 ಕಿಲೋಮೀಟರ್ ಒಳಗೆ ಬೆಳೆಯುವ ಆಹಾರವನ್ನ ಸೇವಿಸಬೇಕು. ಹೊರ ದೇಶದ ಆಹಾರ ಪದ್ಧತಿಯನ್ನಾಗಲಿ ಆಹಾರದ ವಸ್ತುವನ್ನಾಗಲಿ ಬಳಕೆ ಮಾಡೋದ್ರಿಂದ ನಮ್ಮ ಆರೋಗ್ಯ ಹಾಳಾಗುತ್ತೆ.
1: ಹಾಗಲ್ಲ ಡಾಕ್ಟ್ರೆ, ಫಾರಿನ್ ಇಂದ ಬರೋ ಎಷ್ಟೋ ಹಣ್ಣುಗಳಲ್ಲಿ ತುಂಬಾ ಪೌಷ್ಟಿಕಾಂಶ ಇರುತ್ತೆ, ಹೆಚ್ಚು ಉಪಯೋಗಿ ಕೂಡ.
0: ಅವೆಲ್ಲ ನಮ್ಮೂರಿನ ಹಾಲು, ಹಣ್ಣು, ತರಕಾರಿ, ಆಹಾರ ಸಾಮಗ್ರಿಗಳಲ್ಲೇ ಇವೆ. ನಾವದನ್ನ ಗುರುತಿಸಿಲ್ಲ ಅಷ್ಟೇ. ನಮ್ಮ ವಾಸದ ಸ್ಥಳದ ಸುತ್ತಮುತ್ತಲಿನ ಆಹಾರವನ್ನೇ ಬಳಸೋದ್ರಿಂದ ನಮ್ಮ ಲೈಫು ಚೆನ್ನಾಗಿರುತ್ತೆ, ಎಲ್ಲರ ಜೀವನ ಕೂಡ ಚೆನ್ನಾಗಿರುತ್ತೆ.
2: ಸಸ್ಟೈನಬಲ್ ಫುಡ್ ಸಿಸ್ಟಮ್, ಇದನ್ನು ಎಲ್ಲರೂ ಅಳವಡಿಸಿಕೊಳ್ಳಬೇಕು. ಸುಸ್ಥಿರ ಆಹಾರ ಪದ್ಧತಿ ಇದ್ದಾಗ ಮಾತ್ರ ಎಲ್ಲರೂ ಎಲ್ಲವೂ ಸುಭದ್ರವಾಗಿರುತ್ತದೆ.
0: ಹವಾಮಾನ ಬದಲಾವಣೆಯ ಪ್ರತಿಕೂಲ ಪರಿಣಾಮವನ್ನು ತಗ್ಗಿಸುವ ನಿಟ್ಟಿನಲ್ಲಿ ವೈಯಕ್ತಿಕ ಸಹಭಾಗಿತ್ವದೊಂದಿಗೆ ಭಾರತ ಸರ್ಕಾರದ ಮಿಷನ್ ಲೈಫ್ನ 7 ವಿಷಯಗಳನ್ನು ಆಧರಿಸಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ, ಪ್ರಾದೇಶಿಕ ಕಚೇರಿ ಶಿವಮೊಗ್ಗ ಹಾಗೂ ರೇಡಿಯೋ ಶಿವಮೊಗ್ಗ ಈ ಸಂದೇಶವನ್ನ ನೀಡುತ್ತಿದೆ.
3: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಎಲ್ಲಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
4: ಸ್ವಲ್ಪ ತಾಳಿ, ನೀವು ಬಳಸಿರುವ ಈ ಡಬ್ಬಿ ಹಾಲಿನಲ್ಲಿ ಕಲುಷಿತ ನೀರು, ಮೈದಾ ಹಿಟ್ಟು, ಯೂರಿಯಾ ಬೆರೆತಿರಬಹುದಲ್ವೇ?
5: ನಿಲ್ಲಿ, ಈ ನಿಮ್ಮ ಪ್ಯಾಕೆಟ್ ಹಾಲಿನಲ್ಲಿ ಮೋಸದ ಗುಣಮಟ್ಟಕ್ಕಾಗಿ ಸಕ್ಕರೆ, ಗೆಣಸಿನ ಪೌಡರ್, ರಾಸಾಯನಿಕ ಆಮ್ಲ ಬಳಸಿರಬಹುದಲ್ವೇ?
6: ಹಾಗಾದ್ರೆ ನಾನು ಯಾವ ಹಾಲನ್ನು ಬಳಸಲಿ?
5: ಕೆಎಂಎಸ್ನ ನಂದಿನಿ ಹಾಲು ನೀವು ಬಳಸಲು ಯೋಗ್ಯವಾದ ಹಾಲು.
7: ಬಳಸಿ ಪರಿಶುದ್ಧ ನಂದಿನಿ.
0: ನಿಮ್ಮ ಲಿವರ್ ಸುರಕ್ಷಿತವಾಗಿದ್ಯಾ?
8: ಹೆಪಟೈಟಿಸ್ ಯಾವುದೇ ಲಕ್ಷಣ ತೋರದೆ ಒಳಗೊಳಗೆ ಲಿವರ್ ಅನ್ನು ನಾಶಪಡಿಸಬಹುದು.
0: ಇದೇ ಜುಲೈ 28ರ ವಿಶ್ವ ಹೆಪಟೈಟಿಸ್ ದಿನದ ಪ್ರಯುಕ್ತ ಶಿವಮೊಗ್ಗದ ಅತ್ಯಾಧುನಿಕ ಸುಶೋಧ ಇನ್ಸ್ಟಿಟ್ಯೂಟ್ ಆಫ್ ಗ್ಯಾಸ್ಟ್ರೋ ಎಂಟ್ರೋಲಜಿ ನಿಮಗಾಗಿ ತರುತ್ತಿದೆ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರ.
8: ಜುಲೈ 26ರಿಂದ ಆಗಸ್ಟ್ 1ರವರೆಗೆ ಸವಳಂಗ ರಸ್ತೆಯಲ್ಲಿರುವ ಸುಶೋಧ ಆಸ್ಪತ್ರೆಯಲ್ಲಿ ಉಚಿತ ಹೆಪಟೈಟಿಸ್ ಬಿ ಮತ್ತು ಸಿ ತಪಾಸಣೆ ಹಾಗೂ ಹೆಪಟೈಟಿಸ್ ಬಿ ಲಸಿಕೆ ಉಚಿತವಾಗಿ ಸಿಗಲಿದೆ.
0: 18ರಿಂದ 60 ವರ್ಷದ ಪ್ರತಿಯೊಬ್ಬರು, ವಿಶೇಷವಾಗಿ ಮಧುಮೇಹ, ಸ್ಥೂಲಕಾಯ ಅಥವಾ ಇತರ ಸಮಸ್ಯೆ ಇರುವವರು, ಲಿವರ್ ರೋಗ ಹಾಗೂ ಕ್ಯಾನ್ಸರ್ನಿಂದ ರಕ್ಷಣೆ ಪಡೆಯಲು ಇದು ಸೂಕ್ತ ಸಮಯ.
8: ನೆನಪಿಡಿ, ಸೀಮಿತ ಲಸಿಕೆಗಳು ಮಾತ್ರ ಲಭ್ಯವಿದ್ದು ಪೂರ್ವ ನೋಂದಣಿ ಕಡ್ಡಾಯವಾಗಿದೆ. ತಡ ಮಾಡಬೇಡಿ, ಈಗಲೇ 8777736455ಗೆ ಕರೆ ಮಾಡಿ ನಿಮ್ಮ ಉಚಿತ ಲಸಿಕೆ ಕಾಯ್ದಿರಿಸಿ.
0: ನಿಮ್ಮ ಆರೋಗ್ಯವಂತ ಲಿವರ್ಗೆ ಸುಶೋಧ ಆಸ್ಪತ್ರೆಯ ಬಲ ನೀಡಿ.
9: ಹಲೋ, ಗುಡ್ ಈವ್ನಿಂಗ್, ಶುಭ ಸಂಜೆ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನನ್ನ ಪ್ರೀತಿಯ ಕೇಳುಗರೇ, ಪ್ರತಿಯೊಂದು ಸಮಸ್ಯೆದಲ್ಲೂ ಇರುತ್ತೆ ಒಂದು ದಾರಿ. ಆ ದಾರಿಯನ್ನು ಹುಡುಕುವ ಧೈರ್ಯ ನಮ್ಮಲ್ಲಿದೆ. ಕತ್ತಲು ಕಳೆದು ಬೆಳಕಿನ ಕಡೆಗೆ ಸಾಗೋಣ. ನಮ್ಮ ಗುರಿ ಒಂದೇ, ಅದು ಪರಿಹಾರ. ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ರಸ್ತೆ ಅನ್ನೋದು ಇಬ್ಬರಿಗೂ ಸೇರಿದ್ದು. ಸರ್ಕಾರ ನಮ್ಗೆ ಒಳ್ಳೆ ರಸ್ತೆ ಕೊಡ್ಬೇಕು, ನಾವು ಆ ರಸ್ತೆಯಲ್ಲಿ ಒಳ್ಳೆ ಡ್ರೈವರ್ ಆಗಿ ಗಾಡಿ ಓಡಿಸ್ಬೇಕು. ಹೆಲ್ಮೆಟ್ ಹಾಕೋದು ಪೊಲೀಸರಿಗೋಸ್ಕರ ಅಲ್ಲ, ನಿಮ್ಮ ಮನೆಯಲ್ಲಿ ಕಾಯ್ತಾ ಇರೋ ನಿಮ್ಮ ಅಪ್ಪ ಅಮ್ಮ ಹೆಂಡತಿ ಮಕ್ಕಳಿಗೋಸ್ಕರ ಅಲ್ವಾ? ಸೊ ಹಾಗಾದ್ರೆ ನೆನ್ಪಿಡಿ, ರಸ್ತೆ ನಿಯಮ ಪಾಲಿಸಿ ಸುರಕ್ಷಿತವಾಗಿ ಮನೆಗೆ ಸೇರಿ. ಸೊ ಸ್ನೇಹಿತರೆ, ರಸ್ತೆ ಸುರಕ್ಷತೆ ಮತ್ತು ಸಾಮಾಜಿಕ ಜವಾಬ್ದಾರಿಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ನಾನೀಗ ತಿಳಿಸ್ತೀನಿ. ಸ್ನೇಹಿತರೆ, ನೀವು ಇವತ್ತು ಬೆಳಗ್ಗೆ ಮನೆಯಿಂದ ಹೊರಡುವಾಗ ನಿಮ್ಮ ಅಮ್ಮನೋ ಅಥವಾ ವೈಫು ಆಶೀರ್ವಾದ ಮಾಡಿ ಕಳಿಸ್ತಾರೆ ಅಲ್ವಾ? ಆ ಆಶೀರ್ವಾದಕ್ಕೆ ಒಂದು ಬೆಲೆ ಕೊಡ್ಬೇಕಲ್ವಾ? ಕೆಲವರು ಹೇಳ್ತಾ ಇರ್ತಾರೆ, ಅಯ್ಯೋ ಜಸ್ಟ್ ಪಕ್ಕದ ಏರಿಯಕ್ಕೆ ಹೋಗೋದಕ್ಕೆ ಹೆಲ್ಮೆಟ್ ಬೇಕಾ ಅಂತ. ಆದ್ರೆ ಸ್ನೇಹಿತರೆ ನೆನ್ಪಿಡಿ, ಅಪಘಾತ ಅನ್ನೋದು ಅಪಾಯಿಂಟ್ಮೆಂಟ್ ತಗೊಂಡು ಬರೋದಿಲ್ಲ. ನಿಮ್ಮ ತಲೆಗೆ ಹಾಕೋ ಹೆಲ್ಮೆಟ್ ನಿಮ್ಮನ್ನ ಮಾತ್ರ ಕಾಪಾಡಲ್ಲ, ನಿಮ್ಮ ಕುಟುಂಬದ ನಗುವನ್ನ ಕಾಪಾಡುತ್ತೆ. ಸರ್ಕಾರ ದಂಡ ಹಾಕುತ್ತೆ ಅನ್ನೋ ಭಯಕ್ಕಿಂತ ಜೀವ ಹೋಗುತ್ತೆ ಅನ್ನೋ ಜವಾಬ್ದಾರಿ ಇರಲಿ. ಹಾಗಾಗಿ ಸ್ನೇಹಿತರೆ, ಹೆಲ್ಮೆಟ್ ಕಡ್ಡಾಯವಾಗಿ ಧರಿಸಿ. ಯಾವಾಗಲೂ ISI ಮಾರ್ಕಿನ ಹೆಲ್ಮೆಟ್ ಅನ್ನೇ ಧರಿಸಿ. ಹಾಗೆ ಇನ್ನ ಎರಡನೇದಾಗಿ, ರೋಡ್ ನಲ್ಲಿ ಹೋಗ್ತಾ ಇರುವಾಗ ಹಿಂದೆಯಿಂದ ಸೈರನ್ ಸೌಂಡ್ ಕೇಳಿದಾಗ ತಕ್ಷಣ ನಾವೇನ್ ಮಾಡ್ತೀವಿ ಹೇಳಿ, ರೇಸ್ ಮಾಡ್ತೀವಿ ಅಲ್ವಾ? ಆದ್ರೆ ಸ್ನೇಹಿತರೆ, ಹಾಗೆ ಮಾಡಕ್ ಹೋಗ್ಬೇಡಿ. ಆ ಸೈರನ್ ಸೌಂಡ್ ಒಂಥರ ಉಸಿರಾಟದ ಕಿರುಚಾಟ ಇದ್ದ ಹಾಗೆ. ಆ ಆಂಬ್ಯುಲೆನ್ಸ್ ಒಳಗೆ ಇರೋದು ಯಾರೋ ಅಪರಿಚಿತರಲ್ಲ ಸ್ನೇಹಿತರೆ, ಒಬ್ಬರ ಪ್ರಾಣವಾಗಿರುತ್ತೆ. ನೀವು ಆ 10 ಸೆಕೆಂಡ್ ದಾರಿ ಬಿಟ್ಕೊಟ್ರೆ ಒಂದು ಜೀವ ಉಳಿಸಿದ ಪುಣ್ಯ ನಿಮ್ಗೆ ಸಿಗುತ್ತೆ. ನೀವು ಹೀರೋ ಆಗಕ್ಕೆ ಒಂದು ಒಳ್ಳೆ ಚಾನ್ಸ್ ನೋಡಿ. ಸೊ ಹೀಗಾಗಿ ಸೈರನ್ ಸೌಂಡ್ ಕೇಳಿದ ತಕ್ಷಣ ನೀವು ರಸ್ತೆಯ ಎಡಭಾಗಕ್ಕೆ ಸರಿದು ದಾರಿ ಮಾಡ್ಕೊಡೋದು ಉತ್ತಮ. ಹಾಗೆ ಗಂಭೀರ ಪರಿಸ್ಥಿತಿಗಳಲ್ಲಿ ಪೊಲೀಸರಿಗೆ ಸಹಕರಿಸೋದು ಕೂಡ ಉತ್ತಮ ಕಾರ್ಯ ಅಂತಾನೆ ಹೇಳ್ಬೋದು. ಇನ್ನ ಕುಡಿದು ವಾಹನ ಚಲಾಯಿಸಬೇಡಿ. ಡೋಂಟ್ ಡ್ರಿಂಕ್ ಅಂಡ್ ಡ್ರೈವ್. ಪಾರ್ಟಿ ಅಂತಂದ್ರೆ ಜೋಶ್ ಇರ್ಬೇಕು, ಖುಷಿ ಇರ್ಬೇಕು. ಆದ್ರೆ ಆ ಪಾರ್ಟಿ ನಿಮ್ಮ ಜೀವನದ ಕೊನೆ ಪಾರ್ಟಿ ಆಗ್ಬಾರ್ದು ಅಲ್ವಾ? ಕುಡಿದು ಗಾಡಿ ಓಡಿಸೋದು ಅಂದ್ರೆ ಅದು ಸಾಹಸ ಅಲ್ಲ ಸ್ನೇಹಿತರೆ, ಅದು ಮೂರ್ಖತನ ಅಂತಾನೆ ಹೇಳ್ಬೋದು. ನಿಮಗಾಗಿ ಆಟೋಗಳಿದ್ದಾವೆ, ಕ್ಯಾಬ್ಸ್ ಗಳಿದ್ದಾವೆ, ಹಾಗೆ ಫ್ರೆಂಡ್ಸ್ ಇದ್ದಾರೆ. ಒಂದ್ ರಾತ್ರಿ ಗಾಡಿಯನ್ನ ಅಲ್ಲೇ ಬಿಟ್ಟು ಹೋದ್ರೆ ಏನೂ ಆಗೋದಿಲ್ಲ ಸ್ನೇಹಿತರೆ, ಆದ್ರೆ ಜೀವ ಹೋದ್ರೆ ಎಲ್ಲವೂ ಮುಗೀತು ಅಂತಾನೆ ಅರ್ಥ. ಸೊ ಹಾಗಾಗಿ ಡೋಂಟ್ ಡ್ರಿಂಕ್ ಅಂಡ್ ಡ್ರೈವ್. ಸೊ ಸ್ನೇಹಿತರೆ, ರಸ್ತೆ ಸುರಕ್ಷತೆ ಅನ್ನೋದು ಸರ್ಕಾರಿ ಇಲಾಖೆಯ ಕೆಲಸ ಮಾತ್ರ ಅಲ್ಲ, ಅದು ನಮ್ಮೆಲ್ಲರ ಸಂಸ್ಕೃತಿ ಆಗಿರುತ್ತೆ. ಸೊ ನಿಮ್ ಹತ್ರ ಯಾವ್ದಾದ್ರು ಸ್ಫೂರ್ತಿದಾಯಕ ಕತೆ ಇದೆಯಾ, ಅಥವಾ ನಿಮ್ಮ ಏರಿಯಾದ ಟ್ರಾಫಿಕ್ ಬಗ್ಗೆ ಏನಾದ್ರೂ ಹೇಳಬೇಕಿದೆಯಾ? ಹಾಗಾದ್ರೆ ಈ ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಮೆಸೇಜ್ ಮಾಡಿ 9686096279 ಅಂತ ಹೇಳ್ತಾ, ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು RJ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತು ನಾನು ರಸ್ತೆ ಸುರಕ್ಷತೆ ಮತ್ತು ಸಾಮಾಜಿಕ ಜವಾಬ್ದಾರಿ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಸ್ತಾ ಇದ್ದೆ. ಕಳೆದ ಭಾಗದಲ್ಲಿ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ ಡ್ರೈವ್ ಮಾಡಿ, ಹಾಗೆ ಕುಡಿದ ಸಮಯದಲ್ಲಿ ಡ್ರೈವ್ ಮಾಡಕ್ ಹೋಗ್ಬೇಡಿ ಅನ್ನೋ ಮಾಹಿತಿಯನ್ನ ತಿಳಿಸಿದಾಯ್ತು. ಹಾಗಾದ್ರೆ ಈಗ ಮತ್ತೊಂದು ವಿಷಯವಿದೆ ಸ್ನೇಹಿತರೆ. ಏನಪ್ಪಾ ಅಂತಂದ್ರೆ, ಗಾಡಿ ಓಡಿಸುವಾಗ ಒಂದು ವಾಟ್ಸ್ಆಪ್ ಮೆಸೇಜ್ ನೋಡೋದಕ್ಕೆ ನೀವು ತಗೊಳ್ತಾ ಇರೋದು ಒಂದು 5 ಸೆಕೆಂಡ್ ಅಂತ ಅನ್ಕೊಳ್ಳಿ. ಆದ್ರೆ ಸ್ನೇಹಿತರೆ, 60 ಕಿಲೋಮೀಟರ್ ವೇಗದಲ್ಲಿ ಹೋಗ್ತಾ ಇರೋ ನಿಮ್ಮ ಗಾಡಿ ಆ 5 ಸೆಕೆಂಡ್ ನಲ್ಲಿ ಒಂದು ಫುಟ್ಬಾಲ್ ಮೈದಾನದಷ್ಟು ದೂರ ಕ್ರಮಿಸಿರುತ್ತೆ. ಆ ಸಮಯದಲ್ಲಿ ನಿಮ್ಮ ಕಣ್ಣು ರಸ್ತೆ ಮೇಲಿರೋದಿಲ್ಲ. ಹಲೋ ಅನ್ನೋದಕ್ಕೆ ಹೋಗಿ ಗುಡ್ ಬೈ ಹೇಳೋ ಪರಿಸ್ಥಿತಿನ ತಂದ್ಕೊಳ್ಬೇಡಿ ಸ್ನೇಹಿತರೆ. ಒಂದು ಸ್ಟೇಟಸ್ ಅಪ್ಡೇಟ್ ಮಾಡೋದಕ್ಕೆ ಹೋಗಿ ನಿಮ್ಮ ಲೈಫ್ ಅಪ್ಡೇಟ್ ಅನ್ನೇ ನಿಲ್ಲಿಸಬಹುದು. ಹಾಗೆ ಇಯರ್ ಫೋನ್ ಬಳಕೆ ಬೇಡ. ಹ್ಯಾಂಡ್ಸ್ ಫ್ರೀ ಅಂದ ತಕ್ಷಣ ಅದು ಸೇಫ್ ಅಂತ ಅಲ್ಲ. ನಿಮ್ಮ ಗಮನ ರಸ್ತೆ ಮೇಲಿಂದ ಚೂರು ಅಲುಗಾಡಿದ್ರು ಕೂಡ ಅಪಾಯ ಅಂತೂ ಗ್ಯಾರಂಟಿ ಅಂತ ಹೇಳ್ಬಹುದು. ಸೊ ಇದಕ್ಕೆ ಸರ್ಕಾರದ ಕಡೆಯಿಂದಲೂ ಕೂಡ ಕಠಿಣ ಸಂದೇಶವಿದೆ ಅಂತಾನೆ ಹೇಳ್ಬಹುದು. ಅದು ಏನಪ್ಪಾ ಅಂತಂದ್ರೆ, ಮೊದಲನೇದಾಗಿ ಹೆವಿ ಫೈನ್ ಅಂದ್ರೆ ಭಾರಿ ದಂಡವಾಗಿ ಬೀಳುತ್ತೆ. ಈಗಿನ ಹೊಸ ಟ್ರಾಫಿಕ್ ನಿಯಮದ ಪ್ರಕಾರ ಮೊಬೈಲ್ ಬಳಸ್ತಾ ಸಿಕ್ ಬಿದ್ರೆ ಜೇಬಿಗೆ ದುಡ್ಡು ಕತ್ರಿ ಬೀಳೋದಂತೂ ನಿಜ. ಇನ್ನು ಎರಡನೇದಾಗಿ DL ಕ್ಯಾನ್ಸಲ್ ಆಗುತ್ತೆ. ಪದೇ ಪದೇ ತಪ್ಪು ಮಾಡಿದ್ರೆ ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ಕೂಡ ರದ್ದಾಗಬಹುದು. ಇನ್ನು ಮೂರನೇದಾಗಿ, ಎಲ್ ಬೇಕಂದ್ರಲ್ಲಿ AI ಕ್ಯಾಮ್ರಾಗಳು ಅಳವಡಿಸಿರ್ತಾರೆ, ಹುಷಾರು. ಈಗ ನಗರಗಳಲ್ಲಿ ಸ್ಮಾರ್ಟ್ ಕ್ಯಾಮ್ರಾಗಳಿವೆ. ಪೊಲೀಸರು ಇಲ್ದಿದ್ರು ಕೂಡ ನಿಮ್ಮ ಮನೆಗೆ ಚಲನ್ ಅಂತೂ ಬರುತ್ತೆ. ಸೊ ಹಾಗಾಗಿ ಸ್ಮಾರ್ಟ್ ಆಗಿ ಬಾಳಿ ಸ್ನೇಹಿತರೆ. ಹಾಗಾದ್ರೆ ಏನ್ ಮಾಡ್ಬೇಕು ಅಂತ ಒಂದು ಸಿಂಪಲ್ ಟಿಪ್ಸ್ ಹೇಳ್ತೀನಿ ಕೇಳಿ. ತುಂಬಾ ಅರ್ಜೆಂಟ್ ಕಾಲ್ ಇದ್ರೆ ಗಾಡಿಯನ್ನ ರಸ್ತೆ ಬದಿಯಲ್ಲಿ ಹಾಕಿ ಸೇಫ್ ಆಗಿ ನಿಲ್ಲಿಸಿ ಆಮೇಲೆ ಮಾತನಾಡಿ. ಹಾಗೆ ಇನ್ನ ಎರಡನೇದಾಗಿ, ಗಾಡಿ ಹತ್ತೋಕ್ಕಿಂತ ಮುಂಚೆ ಫೋನ್ ಅನ್ನ ಡು ನಾಟ್ ಡಿಸ್ಟರ್ಬ್ ಮೋಡ್ ನಲ್ಲಿ ಇಡಿ. ಇನ್ನ ಮೂರನೇದಾಗಿ, ಮನೆಯವರಿಗೆ ಮೊದಲೇ ಹೇಳಿ, ನಾನು ಡ್ರೈವಿಂಗ್ ನಲ್ಲಿ ಇರ್ತೀನಿ, ಕಾಲ್ ಮಾಡಬೇಡಿ, ನಾನು ಡ್ರೈವ್ ಮುಗಿದ ತಕ್ಷಣ ನಾನೇ ಮಾಡ್ತೀನಿ ಅಂತ ಒಂದ್ ಮಾತು ಹೇಳಿ. ನೆನ್ಪಿಡಿ ಸ್ನೇಹಿತರೆ, ನೀವು ಮನೆಗೆ ಹೋಗೋದು ಮುಖ್ಯ, ಮೊಬೈಲ್ ಕಾಲ್ ಅನ್ನ ಅಟೆಂಡ್ ಮಾಡೋದಲ್ಲ. ನೀವು ಡ್ರೈವ್ ಮಾಡ್ತಾ ಇರುವಾಗ ನಿಮ್ಮ ಫೋನ್ ರಿಂಗ್ ಆದಾಗ ಅದು ನಿಮ್ಮ ಸಾವಿನ ಗಂಟೆ ಆಗದಿರಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಸ್ನೇಹಿತರೆ, ಈ ಮಾಹಿತಿ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತಾ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು RJ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ರಸ್ತೆ ಸುರಕ್ಷತೆ ಮತ್ತು ಸಾಮಾಜಿಕ ಜವಾಬ್ದಾರಿಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಸ್ತಾ ಇದ್ದೆ. ಈಗ ಮತ್ತಷ್ಟು ಮಾಹಿತಿ ತಿಳಿಸ್ತೀನಿ, ಕೇಳಿ ಸ್ನೇಹಿತರೆ. ಸ್ವಲ್ಪ ಕೇಳಿ, ಇಲ್ಲಿ ರೋಡ್ ನಲ್ಲಿ ಟ್ರಾಫಿಕ್ ಇದೆ ಅಂತ ಸಡನ್ ಆಗಿ ಗಾಡಿನ ಫುಟ್ಪಾತ್ ಮೇಲೆ ಹತ್ತಿಸ್ಬೇಡಿ. ಫುಟ್ಪಾತ್ ಇರೋದು ಜನರು ನೆಮ್ಮದಿಯಾಗಿ ನಡ್ಕೊಂಡು ಹೋಗೋದಕ್ಕೆ, ನಿಮ್ಮ ಬೈಕ್ ರೇಸ್ ಮಾಡೋದಕ್ಕಲ್ಲ. ಸೊ ನೀವು ಅಲ್ಲಿ ಗಾಡಿ ತಂದ್ರೆ ಪಾಪ ವಯಸ್ಸಾದವರು ಮಕ್ಕಳು ಎಲ್ಲಿಗೆ ಹೋಗ್ಬೇಕು ಹೇಳಿ? ಅರ್ಜೆಂಟ್ ಎಲ್ಲರಿಗೂ ಇರುತ್ತೆ ಸ್ನೇಹಿತರೆ. ಆದ್ರೆ ಇನ್ನೊಬ್ಬರ ದಾರಿನ ಬಂದ್ ಮಾಡೋದು ಯಾವ ನ್ಯಾಯ ಹೇಳಿ? ಪ್ಲೀಸ್ ದಯವಿಟ್ಟು ಫುಟ್ಪಾತ್ ಅನ್ನ ಪಾದಚಾರಿಗಳಿಗೆ ಬಿಟ್ಬಿಡಿ. ನೀವು ರೋಡ್ ಅಲ್ಲೇ ಇರಿ, ಸ್ವಲ್ಪ ಪೇಷನ್ಸ್ ನ ತಂದ್ಕೊಳ್ಳಿ. ಹಾಗೆ ಅನಗತ್ಯವಾಗಿ ಹಾರ್ನ್ ಅನ್ನ ಮಾಡಬೇಡಿ. ಓಕೆ, ಸೌಂಡ್ ಪಾರ್ಟಿಗಳೇ ಕೇಳಿ, ಇಲ್ಲಿ ಸಿಗ್ನಲ್ ಇನ್ನು ರೆಡ್ ಇರುತ್ತೆ, ಆದ್ರೆ ಹಿಂದ್ಗಡೆಯಿಂದ ಪೋಮ್ ಪೋಮ್ ಅಂತ ಹಾರ್ನ್ ಶುರು ಮಾಡ್ತೀರಾ. ಹಾರ್ನ್ ಮಾಡಿದ ತಕ್ಷಣ ಸಿಗ್ನಲ್ ಗ್ರೀನ್ ಆಗಲ್ಲ ಅಲ್ವಾ? ಅನಗತ್ಯ ಸೌಂಡ್ ಮಾಡಿ ಬೇರೆಯವರಿಗೆ ಕಿರಿಕಿರಿ ಮಾಡಬೇಡಿ. ಆಸ್ಪತ್ರೆ, ಸ್ಕೂಲ್ ಹತ್ತಿರ ಅಂತೂ ಹಾರ್ನ್ ಮಾಡಕ್ಕೆ ಹೋಗ್ಬೇಡಿ. ಸ್ವಲ್ಪ ಸಮಾಧಾನ ಇರ್ಲಿ, ಹಾರ್ನ್ ಕಡಿಮೆ ಮಾಡಿ, ಶಾಂತಿಯಿಂದ ಡ್ರೈವ್ ಮಾಡಿ ಅಂತ ಹೇಳ್ತಾ, ಈ ಒಂದು ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
1: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-0883. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
2: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವಲ್. ಭೇಟಿ ಕೊಡಿ ಮೈತ್ರಿ ಮೈಚುವಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈಚುವಲ್.
3: ಬ್ರೋ, ಅವನಿಗಿನ್ನು 26 ವರ್ಷ, ಭಾರ ಎತ್ತುವಾಗ ಬಿದ್ಬಿಟ್ಟ. ಅಂತಹ ಕ್ರಿಟಿಕಲ್ ಪರಿಸ್ಥಿತಿನಲ್ಲಿ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತಾನೆ ಗೊತ್ತಾಗ್ಲಿಲ್ಲ.
4: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538-97698 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800-309-0309. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ. ಹಾಯ್, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸಂಜೆಯ ಸಮಯ 6 ಗಂಟೆ ಆಗಿದೆ. ಪ್ರತಿ ದಿನದಂತೆ ನಿಮ್ ಜೊತೆ ಮಾತಾಡೋದಕ್ಕೆ ಮಿಸ್ ಮಾಡಿದ್ರೆ, ಇವತ್ತು ಕೂಡ ನಾನ್ ಬಂದಿದ್ದೀನಿ ಆರ್ಜೆ ಶ್ರೀಧರ್. ಈಗ ನೀವು ಕೇಳ್ತಾ ಇರೋದು ಸಂಜೆಯ 6 ಗಂಟೆಯ ವಿಸ್ಮಯ ಜಗತ್ತು ಕಾರ್ಯಕ್ರಮ. ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ಸಹ ಇವತ್ತು ನಾವು ಮಾತಾಡ್ತಾ ಇರುವಂತಹ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಅಂಡ್ ಹಾಗೆ ನೀವು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ನಿಮಗೆ ಗೊತ್ತಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಹಾಗೆ ಇವತ್ತಿನ ಶೋನ ಕೇಳಿಸ್ಕೊಳ್ತಾ ಇದ್ರೆ, ನಮ್ಮ ಶೋನಲ್ಲಿ ನಾವು ಇವತ್ತು ಮಾತಾಡ್ತಾ ಇರುವಂತಹ ವಿಷಯದ ಬಗ್ಗೆ ಕೂಡ ನಿಮಗೆ ಗೊತ್ತಿರುವಂತಹ ಒಂದು ಕ್ಯೂರಿಯಸ್ ಆಗಿರುವ, ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಸೊ ಅದನ್ನೆಲ್ಲ ಮಾಡೋದಕ್ಕೂ ಮುಂಚೆ ನೀವೇನಾದರೂ ಮನೇಲಿ ಕೂತು ಕಾಫಿ ಕುಡಿತಾ ಇದ್ರ ಅಂತಂದ್ರೆ, ಈವ್ನಿಂಗ್ ಆಗಿರೋದ್ರಿಂದ ಸ್ವಲ್ಪ ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ ಸ್ವಲ್ಪ ವಾಕ್ ಮಾಡೋಣ ಅಂತೇಳಿ ವಾಕ್ ಮಾಡ್ತಾ ಇದ್ರೆ ನಮ್ಮ ಇವತ್ತಿನ ಶೋನ ಕೂಡ ಕೇಳಿಸ್ಕೊಳ್ಳಿ. ಅಂಡ್ ಹಾಗೆ ನಿಮ್ಮ ಮಕ್ಕಳು ಕೂಡ ಸಖತ್ ಕ್ಯೂರಿಯಸ್ ಆಗಿರುವಂತಹ, ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳ ಬಗ್ಗೆ ನಿಮ್ಮ ಹತ್ರ ಏನಾದರೂ ಚರ್ಚೆ ಮಾಡ್ತಿರೋ ಅಂದ್ರೆ, ಆ ವಿಷಯಗಳನ್ನ ಕೂಡ ಅವ್ರ ಹತ್ರ ರೆಕಾರ್ಡ್ ಮಾಡಿಸಿ ನಮಗೂ ಕೂಡ ಶೇರ್ ಮಾಡಬಹುದು. ಹೇಗೆ ಏನು ಅಂತೆಲ್ಲ ನಾನು ಹೇಳ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮಕ್ಕೆ ನಿಮಗೆಲ್ರಿಗೂ ಸ್ವಾಗತ. ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ ಮಾತಾಡಬೇಕು ಅಂತಾದ್ರೆ, ನಮ್ಮ ಸಂಖ್ಯೆಗೆ ವಾಟ್ಸಪ್ಪಲ್ಲಿ ವಾಯ್ಸ್ ನೋಟ್ ಕಳಿಸ್ಕೊಡಿ ಅಥವಾ ಮೆಸೇಜ್ ಕೂಡ ಮಾಡಿ, ಟೆಕ್ಸ್ಟ್ನ ನಾವಿಲ್ಲಿ ಓದ್ತೀವಿ. ನೀವು ಕೂಡ ನಮ್ಮ ಶೋನಲ್ಲಿ ಭಾಗವಹಿಸಿ, ಎಂಜಾಯ್ ಮಾಡಿ ಅಂತ ಹೇಳ್ತಾ ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ, 9686-8609-279. ಈ ಸಂಖ್ಯೆಗೆ ನೀವು ನಿಮಗೆ ತಿಳಿದಿರುವಂತಹ ಕ್ಯೂರಿಯಸ್ ಆಗಿರುವಂತಹ, ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಚಾರಗಳನ್ನ ಹಂಚ್ಕೊಳ್ಬಹುದು. ಹಾಗಾದ್ರೆ ಯಾವ ತರದ ವಿಷಯಗಳು ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ, ನೋಡಿ, ಒಂದು ವಿಚಾರವನ್ನ ಯೋಚನೆ ಮಾಡಿದ್ರೆ, ನಮಗೊತ್ತಿರುವಂತಹ ಜಗತ್ತು, ಅದರಲ್ಲಿ ನಾವು ನೋಡೋದು, ಕೇಳೋದು, ಫೀಲ್ ಮಾಡೋದು, ಅದರ ಹಿಂದೆ ಕೆಲವೊಂದಷ್ಟು ಅದ್ಭುತವಾದಂತಹ ವಿಚಾರಗಳಿರುತ್ತೆ. ಅವುಗಳಲ್ಲಿ ನಾವು ಕೂಡ ಅದನ್ನ ಫೀಲ್ ಮಾಡಿರ್ತೀವಿ, ಆದ್ರೆ ಅದ್ರ ಬಗ್ಗೆ ಯೋಚನೆ ಮಾಡಿರೋದಿಲ್ಲ. ಉದಾಹರಣೆಗೆ ನೋಡಿ, ನಾವು ಓಡಾಡುವಂತಹ ದಾರಿ, ನಾವು ಕಾಲಿಡೋ ಜಾಗ, ನಾವು ಉಸಿರಾಡೋ ಗಾಳಿ, ನಮಗೆ ನಗು ತರಿಸೋ ವಿಷಯ, ಹಾಗೆ ನಾವು ಅನುಭವಿಸುವ ಪ್ರತಿ ಕ್ಷಣ ಕೂಡ ಒಂದು ಸಿಂಪಲ್ ಅನ್ಸುತ್ತೆ. ಆದ್ರೆ ಅದರ ಹಿಂದೆ ಒಂದು ಲಾಜಿಕ್ ಇರುತ್ತೆ, ಸೈನ್ಸ್ ಇರುತ್ತೆ, ಮತ್ತೆ ಒಂದು ಮ್ಯಾಜಿಕ್ ಕೂಡ ಇರುತ್ತೆ ಅಂತಾನೆ ಹೇಳ್ಬೋದು. ಅಷ್ಟೇ ಅಲ್ಲ, ಈ ವಿಚಾರಗಳು ನಮಗೆ ಮಿಸ್ಟ್ರಿ ಅಂತ ಕೂಡ ಅನ್ಸ್ಬಹುದು. ಹಾಗಾದ್ರೆ ಈ ಒಂದು ಜಗತ್ತು ಕೇವಲ ಬದುಕೋಕೆ ಸ್ಥಳ ಅಷ್ಟೇ ಅಲ್ಲ, ಇಲ್ಲಿ ಹಲವಾರು ಕ್ಯೂರಿಯಾಸಿಟಿ ಹುಟ್ಟಿಸುವಂತಹ ವಿಷಯಗಳಿದೆ. ಸೊ ಹಾಗಾದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಡೈಲಿ ಲೈಫ್ನಲ್ಲಿ ನಾವು ನೋಡುವಂತಹ ಈ ಕ್ಯೂರಿಯಸ್ ಆಗಿರುವ ವಿಷಯಗಳ ಬಗ್ಗೆ, ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳ ಬಗ್ಗೆ, ಕೆಲವೊಂದಷ್ಟು ಸೀಕ್ರೆಟ್ಸ್ಗಳ ಬಗ್ಗೆ, ಮತ್ತೆ ಅನ್ಬಿಲೀವಬಲ್ ಟ್ರೂತ್ಸ್ಗಳನ್ನ, ಮಿಸ್ಟೀರಿಯಸ್ ವಿಚಾರಗಳನ್ನ ನಮ್ಮ ಶೋನಲ್ಲಿ ಎಕ್ಸ್ಪ್ಲೋರ್ ಮಾಡೋಣ. ಇದರ ಕಾರಣ ಇಷ್ಟೇ, ಜ್ಞಾನ ಅಂದ್ರೆ ಪುಸ್ತಕದಲ್ಲಿರೋ ಪ್ಯಾರಾಗ್ರಾಫ್ ಅಲ್ಲ. ಜ್ಞಾನ ಅಂದ್ರೆ ನಮಗೇನ್ ಗೊತ್ತಿರಲ್ಲ, ಆ ಗೊತ್ತಿಲ್ಲದೆ ಇರುವಂತಹ ವಿಷಯ ನಮಗೆ ಫೀಲ್ ಆದಾಗ ಅಲ್ಲಿಂದ ಹುಟ್ಟುತ್ತಲ್ಲ ಆ ಕ್ಯೂರಿಯಾಸಿಟಿ, ಅದೇ ಒಂದು ಜರ್ನಿ. ಸೊ ಈ ಕ್ಯೂರಿಯಸ್ ಆಗಿರೋ ಜರ್ನಿನಲ್ಲಿ ನಿಮ್ಮ ಮೈಂಡ್ನ ಓಪನ್ ಮಾಡಿಕೊಂಡು ಜಸ್ಟ್ ಕೇಳೋದಲ್ಲ, ಕ್ಯೂರಿಯಸ್ ಆಗಿ ಫೀಲ್ ಮಾಡಿ ಅಂಡ್ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಶೋನಲ್ಲಿ ನಾನು ನಿಮಗೆ ತಿಳಿಸೋಕೆ ಹೊರಟಿರುವಂತಹ ವಿಷಯ ಈ ಒಂದು ಮಾತಿನ ತರ ಇದೆ. ಏನಪ್ಪ ಮಾತು ಅಂತ ಕೇಳ್ತಾ ಇದ್ರೆ, ಒಂದು ಡಜನ್ ಸತ್ತ ಹೆಗಣಕ್ಕೆ ಆರಾಣೆ ಅಂತ. ಈ ಮಾತನ್ನ ಕೇಳಿದ್ರೆ ನಿಮಗೇನನ್ಸುತ್ತೆ? ಇದು ಒಂದು ರೀತಿ ಒಗಟು ಇರಬಹುದು ಅಂತ ಅನ್ಸುತ್ತಲ್ವಾ? ಸೊ ಹೌದು, ಇವತ್ತು ಈ ಒಗಟಿನ ರೀತಿನಲ್ಲಿ ಇರುವಂತಹ ಈ ಮಾತಿನಲ್ಲೇ ಒಂದಷ್ಟು ವಿಚಾರಗಳಿದಾವೆ. ಇವತ್ತು ಆ ರೀತಿಯ ವಿಚಾರಗಳ ಬಗ್ಗೆ ನಾನು ಕೂಡ ಹೇಳ್ತಾ ಇದ್ದೀನಿ. ಅಂಡ್ ಇದರಲ್ಲಿ ನಿಮಗೆ ತಟ್ ಅಂತ ತಲೆಗೆ ಹೊಳಿದಿರುವಂತಹ ವಿಚಾರ ಏನಿರ್ಬೋದು ಅಂತಂದ್ರೆ, ಆರಾಣೆ ಅನ್ನುವಂತಹ ಒಂದು ಹಣ ಮತ್ತೆ ಹೆಗ್ಗಣ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ, ಮತ್ತೆ ಒಂದು ಡಜನ್ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಈ ಇಷ್ಟು ವಿಚಾರಗಳಲ್ಲಿ ಏನಿರಬಹುದು ಅಂತ ಯೋಚನೆ ಮಾಡ್ತಾ ಇರಿ. ನಿಮಗೋಸ್ಕರ ಈ ಒಂದು ವಿಷಯವನ್ನ ತಿಳಿಸೋದಕ್ಕೆ ನಾನು ಕೂಡ ವಾಪಸ್ ಬರ್ತೀನಿ. ಈ ಒಂದು ಸಾಂಗ್ನ ನೀವು ಕೂಡ ಎಂಜಾಯ್ ಮಾಡಿಕೊಂಡು ಆ ವಿಷಯ ಏನು ಅಂತ ಗೊತ್ತಾದ್ರೆ ಅದನ್ನ ನಮಗೆ ವಾಟ್ಸಪ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸಾಂಗ್ನ ಪ್ಲೇ ಮಾಡ್ತಾ ಇದ್ದೀನಿ. ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ಜೆ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶೋ ಮೊಗ್ಗರಾಣಿ ಪೊನೋಡ ಎಫ್ ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಲೋ,
1: ಯಾರು?
0: ನಾನು.
1: ನಾನು ಅಂದ್ರೆ
0: ಸಚಿ.
1: ಯಾವ ಸಚಿ?
0: ಸಚಿನ್ ತೆಂಡೂಲ್ಕರ್.
1: ಸಚಿನ್ ತೆಂಡೂಲ್ಕರ್.

ಪ್ರಯತ್ನಿಸುತ್ತಿರುವ ದೂರವಾಣಿ ಸಂಖ್ಯೆ ಸದ್ಯಕ್ಕೆ ದುರಸ್ತಿಯಲ್ಲಿದೆ. ದಯವಿಟ್ಟು ಸ್ವಲ್ಪ ಸಮಯದ ನಂತರ ಪ್ರಯತ್ನಿಸಿ. ದಿ ನಂಬರ್ ವಿಚ್ ಯು ಹ್ಯಾವ್ ಡಯಲ್ಡ್ ಇಸ್ ಅಂಡರ್ ರಿಪೇರ್. ಪ್ಲೀಸ್ ಟ್ರೈ ಲೇಟರ್.

0: Hello. Hello. Hello. Hello. Hello. Hello. Hello.
1: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
3: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನಾಗಲೇ ಹೇಳ್ತಾ ಇದ್ದೆ ನಿಮಗೆ, 1 ಡಜನ್ ಸತ್ತ ಹೆಗ್ಗಣಕ್ಕೆ 6 ಆಣೆ ಅಂತ ಹೇಳಿ. ಈ ಮಾತನ್ನ ಕೇಳಿದಾಗ ನಿಮಗೇನನ್ಸುತ್ತೆ? ಆ ಮಾತನ್ನ ಕೇಳಿಸ್ಕೊಂಡು ನಿಮಗೂ ಏನಾದರೂ ಒಂದು ಥಾಟ್ ಬಂದಿದ್ರೆ ಅದರ ಬಗ್ಗೆನೂ ಕೂಡ ನಮಗೆ ವಾಟ್ಸಪ್ ಮಾಡಿ ಅಂತ ಹೇಳಿದೆ. ನಮ್ಮ ಸಂಖ್ಯೆಗೆ ವಾಟ್ಸಪ್ ಮಾಡಿ. ನಮ್ಮ ಸಂಖ್ಯೆ 9686096 2 7 9 ಈ ಸಂಖ್ಯೆಗೆ ವಾಟ್ಸಪ್ ಮಾಡಿ, ಏನಪ್ಪ ವಿಷಯ ಅಂತ ಹೇಳ್ಬೋದು. ಹಾಗೆ ನಾನು ಕೂಡ ಅದ್ರ ಬಗ್ಗೆ ಹೇಳಬೇಕು. ಇವತ್ತು ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ವಿಚಾರ. ನಾವು ಸ್ವಲ್ಪ ಹಿಂದೆ ಹೋಗ್ಬೇಕಾಗತ್ತೆ. ಏನಪ್ಪಾ ಅಂತಂದ್ರೆ 1894 ಹೋಗ್ತೀವಿ ಅಂತಂದ್ರೆ ಒಂದು ಕಾಯಿಲೆ ಒಂದು ನಗರದಲ್ಲಿ ಹರಡ್ಕೊಂಡಿರುತ್ತೆ. ಅದರಿಂದ ಬೇರೆ ಬೇರೆ ಕಡೆಗಳಿಗೆ ಕೂಡ ಅದು ಟ್ರಾನ್ಸ್ಫರ್ ಆಗ್ತಾ ಹೋಗುತ್ತೆ. ಆ ಕಾಯಿಲೆ ಯಾವ್ದಿರ್ಬೋದು ಅಂತಂದ್ರೆ 1894 ಪ್ಲೇಗ್ ಎನ್ನುವಂತಹ ಕಾಯಿಲೆ ಹಾಂಗ್ಕಾಂಗ್ ನಗರದಲ್ಲಿ ಹರಡುತ್ತೆ. 1897 ಹಾಂಗ್ಕಾಂಗ್ ನಿಂದ ಪ್ಲೇಗ್ ಇಲಿಗಳು ಜಹಾಜಿನ ಮೂಲಕ ಮುಂಬೈಗೆ ಬಂದಿರ್ತವೆ. ಅಂಡ್ ಅದೇ ವರ್ಷ ಪ್ಲೇಗ್ ಕಾಯಿಲೆ ಮುಂಬೈಯಿಂದ ಉತ್ತರ ಕರ್ನಾಟಕಕ್ಕೆ ಕೂಡ ವ್ಯಾಪಿಸಿತ್ತು ಅನ್ನುವಂತಹ ಒಂದು ವರದಿಗಳಿದೆ. ಮತ್ತೆ ಉತ್ತರ ಕರ್ನಾಟಕದಿಂದ ದಕ್ಷಿಣ ಕರ್ನಾಟಕಕ್ಕೂ ಅದರಲ್ಲೂ ಬೆಂಗಳೂರಿಗೆ ಪ್ಲೇಗ್ ಹರಡುವ ಮೊದಲೇ ಬ್ರಿಟಿಷ್ ಸರ್ಕಾರ ಪಿಡುಗು ರೋಗಗಳ ಕಾಯ್ದೆ ಅಂದ್ರೆ 1897 ಬೆಂಗಳೂರಿನಲ್ಲಿ ಜಾರಿಗೆ ತರುತ್ತಿದ್ದನ. 245,970 ಪ್ಲೇಗ್ ನಿಧಿಗೆ ಅಂತೇಳಿ ಮೀಸಲಿಡ್ತಾರೆ. ಸೊ ಈ ಒಂದು ಪ್ಲೇಗ್ ಅನ್ನುವಂತಹ ಕಾಯಿಲೆ ಬಗ್ಗೆ ಅಥವಾ ರೋಗದ ಬಗ್ಗೆ ನಿಮಗೇನಾದ್ರು ಗೊತ್ತಿದೆಯಾ? ನಿಮಗೆ ಗೊತ್ತಿದ್ರೆ ಅಥವಾ ಆ ಒಂದು ಸಮಯದಲ್ಲಿ ಯಾವ ರೀತಿ ಇತ್ತು ಇಲ್ಲಿಯ ಸಿಚುವೇಶನ್, ಅದರ ಬಗ್ಗೆ ಕೂಡ ನಮಗೆ ವಾಟ್ಸಪ್ಪಲ್ಲಿ ವಾಯ್ಸ್ ನೋಟ್ನ ಮಾಡಿ ಕಳಿಸ್ಕೊಡ್ಬೋದು ಅಥವಾ ಮೆಸೇಜ್ನ ಮಾಡಿ ಕಳಿಸ್ಕೊಡ್ಬೋದು. ಆ್ಯಂಡ್ ಈ ಒಂದು ಪ್ಲೇಗ್ನ ಬಗ್ಗೆ ನಾನಿವತ್ತು ಒಂದಷ್ಟು ಇನ್ಫಾರ್ಮೇಷನ್ಗಳನ್ನ ತಿಳಿಸೋಕೆ ಹೋಗ್ತಿದ್ದೀನಿ. ಸೊ ಒಂದು ಪ್ಲೇಗ್ ಆಯೋಗವನ್ನು ಕೂಡ ಆ ಟೈಮ್ನಲ್ಲಿ ರೂಪಿಸ್ತಾರೆ. ಆ ಆಯೋಗದ ಕಮಿಷನರ್ ಆಗಿ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ VP ಮಾಧವರಾವ್ ಅವರನ್ನ ಆಯ್ಕೆ ಮಾಡಿರುತ್ತೆ. ಬೆಂಗಳೂರು ನಗರಕ್ಕೆ ರೈಲಿನ ಮೂಲಕ ಆಗಮಿಸುವಂತಹ ಪ್ರಯಾಣಿಕರನ್ನ ಪೊಲೀಸರು ಸ್ವಾಗತಿಸ್ತಾ ಇರ್ತಾರೆ. ರೈಲ್ವೆ ನಿಲ್ದಾಣದಲ್ಲಿನೇ ಅವರ ವೈದ್ಯಕೀಯ ಪರೀಕ್ಷೆ ಕೂಡ ನಡೀತಾ ಇತ್ತು ಅಂತಾನೆ ಹೇಳ್ಬೋದು. ನಾವಿದನ್ನ ರಿಲೆವೆಂಟ್ ಮಾಡ್ತೀವಿ ಅಂತಂದ್ರೆ ನಮಗೆಲ್ಲ ಎಕ್ಸ್ಪೀರಿಯನ್ಸ್ ಆಗಿರೋ ಹಾಗೆ ಕೊರೋನಾ ಬಂದಂತಹ ಟೈಮ್ನಲ್ಲಿ ಎಲ್ಲಿಂದಲೇ ಬರಲಿ ಅವರಿಗೆ ಅಲ್ಲೇನೆ ಹೆಲ್ತ್ ಚೆಕಪ್ ಅನ್ನ ಮಾಡಿ ನಂತರ ಅವ್ರನ್ನ ಅವರವರ ಊರುಗಳಿಗೆ ಅವರವರ ಮನೆಗಳಿಗೆ ಕಳಿಸ್ಕೊಡ್ತಾ ಇದ್ರು. ಈ ಸಿಚುವೇಶನ್ನ ನಾವು ಕೂಡ ಬೇರೆ ರೂಪದಲ್ಲಿ ನೋಡಿದ್ದೀವಿ. ಆದರೆ ಆಗಿನ ಸಮಯದಲ್ಲಿ ಅಡ್ವಾನ್ಸ್ ಆಗಿರುವಂತಹ ಟೆಕ್ನಾಲಜಿ ಕೂಡ ಇರಲಿಲ್ಲ. ಮತ್ತೆ ಆಗಿನ ಸಮಯದಲ್ಲಿ ವೈದ್ಯಕೀಯ ವ್ಯವಸ್ಥೆಗಳು ಕೂಡ ಇನ್ನು ಬೆಳವಣಿಗೆಯಲ್ಲಿ ಇತ್ತು ಅಂತಾನೆ ಹೇಳ್ಬೋದು. ಆದರೂ ಕೂಡ ಆ ಸಮಯದಲ್ಲಿ ವೈದ್ಯಕೀಯ ಪರೀಕ್ಷೆಯನ್ನ ನಡೆಸಿ ನಂತರ ಅವರನ್ನ ಮನೆಗಳಿಗೆ ತಲುಪಿಸ್ತಾ ಇದ್ರು. ಅಂಡ್ ಮನೆಗಳಿಗೆ ತಲುಪಿದ್ರು ಕೂಡ ಅವರು 10 ದಿನಗಳ ಕಾಲ ಪ್ರತಿದಿನ ವೈದ್ಯರನ್ನ ಭೇಟಿಯಾಗಿ ವೈದ್ಯಕೀಯ ಪರೀಕ್ಷೆಗೆ ಒಳಗಾಗಬೇಕಾಗಿತ್ತು. ಇನ್ನು ಬೆಂಗಳೂರಿನ ಕ್ಯಾಂಟೋನ್ಮೆಂಟ್ ರೈಲ್ವೆ ನಿಲ್ದಾಣಕ್ಕೆ ರೈಲಿನ ಮೂಲಕ ಆಗಮಿಸಿದ ಹಲವು ಪ್ರಯಾಣಿಕರಲ್ಲಿ ರೈಲ್ವೆ ಲೋಕೋ ಸೂಪರಿಂಟೆಂಡೆಂಟ್ ಹಾಗೆ ಅವರ ಅಡುಗೆಯವನು ಕೂಡ ಇದ್ರು. ಆ ಅಡುಗೆಯವನು ಅಸ್ವಸ್ಥನಾಗಿರ್ತಾರೆ. ಕೊನೆಗೆ ಆಗಸ್ಟ್ 15, 1898 ಪ್ಲೇಗ್ ಪೀಡಿತನಾಗಿ ಅವರು ಮರಣವನ್ನ ಹೊಂದುತ್ತಾರೆ. ಇದು ಬೆಂಗಳೂರಿನಲ್ಲಿ ಸಂಭವಿಸಿದಂತಹ ಮೊದಲ ಪ್ಲೇಗ್ ಪ್ರಕರಣ ಆಗಿ ಹೊರಹೊಮ್ಮತ್ತೆ. ಇದನ್ನ ಬ್ರಿಟಿಷ್ ಅಧಿಕಾರಿ PR ಕ್ಯಾಂಡೆಲ್ ತನ್ನ ವರದಿಯಲ್ಲಿ ದಾಖಲಿಸಿಕೊಳ್ತಾರೆ. ಇದೇ ವೇಳೆಗೆ ಧಾನ್ಯಗಳನ್ನ ಹೊತ್ತ ಒಂದು ಗೂಡ್ಸ್ ರೈಲು ಅಂದ್ರೆ ಇವತ್ತಿನ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನ್ ಅಂತ ಏನು ಹೇಳ್ತೀವಿ ಆ ನಿಲ್ದಾಣಕ್ಕೆ ಆಗಮಿಸಿರುತ್ತೆ. ಈ ರೈಲಿನ ಜೊತೆಗೆ ಮೂಟೆಗಳನ್ನ ಹೊರುವಂತಹ 22 ಕಾರ್ಮಿಕರು ಕೂಡ ಬಂದಿರ್ತಾರೆ. ಅವರನ್ನ ರೈಲ್ವೆ ನಿಲ್ದಾಣಕ್ಕೆ ಹೊಂದ್ಕೊಂಡಿರುವಂತಹ ಗೋಡೌನ್ ಪೇಟೆ ಅಂದ್ರೆ ಗೂಡ್ಸ್ ಶೆಡ್ ಪ್ರದೇಶದಲ್ಲಿ ಕ್ವಾರಂಟೈನ್ ಮಾಡಿರ್ತಾರೆ. ಆಗಸ್ಟ್ 24, 22 ಕಾರ್ಮಿಕರಲ್ಲಿ 12 ಪ್ಲೇಗ್ ಪೀಡಿತರಾಗಿ ಮರಣವನ್ನು ಹೊಂದುತ್ತಾರೆ. ಕೆಲವೇ ದಿನಗಳಲ್ಲಿ ಒಮ್ಮೆಗೆ ಪ್ಲೇಗ್ ಪ್ರಕರಣಗಳು ಕಾಟನ್ ಪೇಟೆ ಅಕ್ಕಿಪೇಟೆ ಪ್ರದೇಶದಲ್ಲಿ ಕಾಣಿಸ್ಕೊಳ್ಳೋದಕ್ಕೆ ಶುರುವಾಗುತ್ತೆ. 1898 ಬೆಂಗಳೂರು ಜಿಲ್ಲಾ ಗೆಜೆಟ್ ಅನ್ವಯ ಸೆಪ್ಟೆಂಬರ್ 9 ನಂತರ ಬೆಂಗಳೂರು ನಗರದಲ್ಲಿ ಪ್ರತಿ ವಾರ ಸರಾಸರಿ 105 ಸಾಯೋದಕ್ಕೆ ಆರಂಭ ಮಾಡ್ತಾರೆ. ಪೇಟೆ ಪ್ರದೇಶದಲ್ಲಿ 2,807 ಸತ್ತರೆ ಕ್ಯಾಂಟೋನ್ಮೆಂಟ್ ಪ್ರದೇಶದಲ್ಲಿ 1,547 ಮರಣವನ್ನು ಹೊಂದುತ್ತಾರೆ. ಹೀಗೇನೆ ಜನರು ಬೆಂಗಳೂರು ನಗರವನ್ನ ಬಿಟ್ಟು ಹೊರಗೆ ಹೋಗೋದಕ್ಕೆ ಶುರು ಮಾಡ್ತಾರೆ. ರೋಗ ಪೀಡಿತ ಬಂಧು ಬಳಗದವರನ್ನ ನಗರದಲ್ಲೇ ಬಿಟ್ಟು ತಮ್ಮ ಜೀವವನ್ನು ಉಳಿಸಿಕೊಳ್ಳೋದಕ್ಕೆ ಓಡಿ ಹೋದವರ ಸಂಖ್ಯೆ ಬಹಳಷ್ಟಿತ್ತು ಅಂತಾನೆ ಹೇಳ್ತಾರೆ. 1898 ಬೆಂಗಳೂರು ನಗರದ ಜನಸಂಖ್ಯೆ 90,000 ಇತ್ತು. 1899 ಹೊತ್ತಿಗೆ 48,236 ಇಳಿತು. ಇನ್ನು ಈ ಪ್ಲೇಗ್ ಕಾಯಿಲೆ ಹರಡಿದಂತಹ ಸಂದರ್ಭಗಳಲ್ಲಿ ಹಲವಾರು ಅಚ್ಚರಿ ವಿಚಾರಗಳನ್ನು ಕೂಡ ನಾವು ನೋಡಬಹುದಾಗಿತ್ತು. ಬೆಂಗಳೂರಿನಲ್ಲಿ ಸುಮಾರು ನಗರಗಳಲ್ಲಿ ಅಥವಾ ಏರಿಯಾಗಳಲ್ಲಿ ಬೇರೆ ಬೇರೆ ರೀತಿ ಕೆಲಸಗಳು ವ್ಯವಸ್ಥೆಗಳು ನಡೀತಾ ಇತ್ತು. ಸೊ ಅದ್ರ ಬಗ್ಗೆ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಹೇಳ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಸಾಂಗ್ ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ ಜೆ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ, ಕೇಳ್ತಾರಿ ರೇಡಿಯೋ ಶಿವಮೊಗ್ಗ, ನಾಡಿ ಪೊನ್ನೋಡು ಎಫ್ ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ರ ರೇಡಿಯೋ ಶೋ ಮೊಗ್ಗ ನಾಡಿ ಪುನಡ ಫೆಮ್ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ಅನುವಾರ್ಧ ಶ್ರೀಧರ್. ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನಾಗಲೇ ಹೇಳ್ತಾ ಇದ್ದೆ, ಸೊ ಈ ಒಂದು ಪ್ಲೇಗ್ ಪೀಡಿತ ಸಂದರ್ಭದಲ್ಲಿ ಯಾವ್ಯಾವ ರೀತಿ ವ್ಯವಸ್ಥೆಗಳಾಗ್ತಾ ಇತ್ತು, ಆ್ಯಂಡ್ ನಮ್ಮ ಬೆಂಗಳೂರಿನ ಇವಾಗ ನೆನೆಸ್ಕೊಳ್ಳೋದಕ್ಕೂ ಅವಾಗ ನೋಡೋದಕ್ಕೂ ತುಂಬಾ ವ್ಯತ್ಯಾಸ ಆಯಿತು ಅಂತಲೇ ಹೇಳ್ಬೋದು. ಯಾಕೆಂದರೆ ಅವಾಗಿದ್ದೇ ಬರೀ 90,000 ಜನ, ಅದರಲ್ಲೂ ಕೂಡ ಪ್ಲೇಗ್ ಬಂದ ನಂತರದಲ್ಲಿ 48,000 ಇಳಿದ್ಬಿಡ್ತು. ಆದರೆ ಈಗ ನೋಡ್ತೀವಿ ಅಂತ ಅಂದರೆ ಕಾಂಟ್ ಇಮ್ಯಾಜಿನ್ ಅಲ್ವಾ. ಸೊ ಇವತ್ತು ಈ ಒಂದು ಪ್ಲೇಗ್ ಬಂದಂತಹ ಸಂದರ್ಭದಲ್ಲಿ ನಮ್ಮ ಬೆಂಗಳೂರಿನ ಬಗ್ಗೆ ಇನ್ನೊಂದಷ್ಟು ವಿಚಾರಗಳು ಕೂಡ ಹೇಳೋಕ್ಕಿದೆ. ಆಗಲೇ ನಾನು ಹೇಳಿದಾಗೆ ಪ್ಲೇಗ್ ಬಂದಿರೋ ನಂತರದಲ್ಲಿ ಬಹಳಷ್ಟು ಜನ ವಲಸೆ ಹೋಗ್ತಾ ಇದ್ರು ಅಂತ ಹೇಳಿ, ಹಾಗೆ ಪ್ಲೇಗ್ ಪೀಡಿತರ ಮೃತ ಶರೀರವನ್ನು ವಿಲೇವಾರಿ ಮಾಡೋದು ಕೂಡ ಒಂದು ದೊಡ್ಡ ಸಮಸ್ಯೆ ಆಗಿ ಪರಿಣಮಿಸಿರುತ್ತೆ ಬೆಂಗಳೂರಲ್ಲಿ. ಆ ಟೈಮಲ್ಲಿ ಎಲ್ಲೆಂದರಲ್ಲಿ ಶವಗಳು ಬಿದ್ದಿರೋದನ್ನು ನೋಡ್ತಾ ಇದ್ರು. ಸೊ ಹಾಗೆಯೇ ಮನೆಯಲ್ಲಿ ಯಾರಿಗಾದರೂ ಈ ರೀತಿ ಪ್ಲೇಗ್ ಬಂದಿತ್ತು ಅಂತಂದರೆ ಮನೆಯಲ್ಲಿ ಅವರನ್ನು ಬಿಟ್ಟು ಬೇರೆ ಕಡೆಗೆ ಹೋಗ್ತಾ ಇದ್ರು. ಕೆಲವೊಂದಷ್ಟು ಜನ ಮನೆಗಳಲ್ಲೇ ಸಾವನ್ನು ಆಗ್ತಾ ಇದ್ರು. ಈ ರೀತಿಯಲ್ಲಿ ಮುನ್ಸಿಪಾಲ್ಟಿ ಕೂಡ 2,565 ರೂಪಾಯಿಗಳನ್ನ ಖರ್ಚು ಮಾಡಿ 22 ಎತ್ತಿನ ಬಂಡಿಗಳನ್ನ 22 ಜೊತೆ ಎತ್ತುಗಳನ್ನ ಕೊಂಡ್ಕೊಳ್ಳುತ್ತೆ, ಅವನ್ನ ಪೌರ ಕಾರ್ಮಿಕರಿಗೆ ನೀಡುತ್ತೆ. ಅನಾಥ ಶವಗಳನ್ನ ಎತ್ತಿನ ಗಾಡಿಯಲ್ಲಿ ತುಂಬಿಕೊಂಡು ಶವ ಸಂಸ್ಕಾರ ಮಾಡೋದಕ್ಕೆ ನಗರದ ಹೊರಗೆ ಸಾಗಿಸ್ತಾರೆ. ಈ ತರ ಬಹಳಷ್ಟು ಬದಲಾವಣೆಗಳನ್ನ ಅಲ್ಲಿ ಕಾಣಬೇಕಾಗತ್ತೆ. ಇನ್ನು ಹಬ್ಬ ಹರಿದಿನಗಳು, ಉತ್ಸವಗಳು, ಅವುಗಳನ್ನೆಲ್ಲ ನಿಷೇಧ ಮಾಡ್ತಾರೆ. ಬೆಂಗಳೂರಿನ ಹೊರವಲಯದಲ್ಲಿದ್ದಂತಹ ಮಾಗಡಿ ರಸ್ತೆಯಲ್ಲಿ 588 ಶೆಡ್ಗಳನ್ನು ಕಟ್ಟಿರ್ತಾರೆ. ಅದರಲ್ಲಿ ಪ್ಲೇಗ್ ಪೀಡಿತರ ಆರೈಕೆಯನ್ನು ನಡೆಸ್ತಾ ಇರ್ತಾರೆ. ಮತ್ತು ನಾನು ಕಾರ್ಯಕ್ರಮದ ಸ್ಟಾರ್ಟಿಂಗಲ್ಲಿ ಒಂದು ಮಾತನ್ನು ಕೂಡ ಹೇಳಿದೆ, 1 ಡಜನ್ ಸತ್ತ ಹೆಗ್ಗಣವನ್ನು ತಂದರೆ 6 ಆಣೆ ಅಂತ ಹೇಳಿ. ಸೊ ಆ ಮಾತಿಗೆ ಅರ್ಥ ಏನಪ್ಪ ಅಂತಂದರೆ ಪ್ಲೇಗ್ ಹರಡ್ತಾ ಇದ್ದಂಥದ್ದು ಇಲಿಗಳ ಮೂಲಕ. ಸೊ ಹಾಗಾಗಿ 1 ಡಜನ್ ಸತ್ತ ಹೆಗ್ಗಣವನ್ನು ತಂದರೆ 6 ಆಣೆ ಕೊಡ್ತಾ ಇದ್ರು, 1 ಡಜನ್ ಇಲಿಗಳಿಗೆ 3 ಆಣೆಯನ್ನು ಕೊಡ್ತಾ ಇದ್ರು, 1 ಡಜನ್ ಸತ್ತ ಸುಂಡಿಲಿಗೆ 2 ಆಣೆಗಳನ್ನು ಬಹುಮಾನವಾಗಿ ನೀಡೋದಕ್ಕೆ ಶುರು ಮಾಡ್ತಾರೆ. ಈ ಬಹುಮಾನವನ್ನು ಪಡ್ಕೊಳ್ಳೋದಕ್ಕೋಸ್ಕರ ಬಹಳಷ್ಟು ಜನ ಇಲಿಗಳನ್ನು ಕೊಲ್ಲೋದಕ್ಕೆ ಮುಂದಾಗ್ತಾರೆ. ಈ ಬಹುಮಾನವನ್ನು 1911 ಮುಂದುವರಿಸ್ಕೊಂಡು ಬರ್ತಾರೆ. ಒಟ್ಟು 92,25,116 ಇಲಿಗಳನ್ನು ಕೊಲ್ತಾರೆ. ಬಹುಮಾನದ ರೂಪದಲ್ಲಿ 5,457 ರೂಪಾಯಿ ವಿತರಣೆ ಕೂಡ ಮಾಡಲಾಗುತ್ತೆ. ಇನ್ನು ಬೆಂಗಳೂರಿನ ನಗರ ವಾಸ್ತವದಲ್ಲಿ ಕಿಷ್ಕಿಂಧಾ ನಗರಿಯಾಗಿತ್ತು. ಒಟ್ಟು

125 ಮನೆಗಳಿದ್ವು. ಇವುಗಳಲ್ಲಿ ವಾಸಕ್ಕೆ ಯೋಗ್ಯವಲ್ಲದ 651 ಮನೆಗಳನ್ನ ಕೆಡವಿದ್ರು. 707 ಕಟ್ಟಡಗಳನ್ನ ಒಡೆದು ಅಗಲವಾದಂತಹ ರಸ್ತೆಗಳನ್ನ ನಿರ್ಮಾಣ ಮಾಡ್ತಾರೆ. ಗಾಳಿ ಬೆಳಕಿನ ಕೊರತೆ ಇದ್ದ ಮನೆಗಳ ಹಂಚನ್ನ ತೆಗೆದು ಅಲ್ಲಿ ಹಲವು ಗಾಜಿನ ಹಂಚನ್ನ ಹಾಕ್ತಾರೆ. ಗೋಡೆಗಳಲ್ಲಿ ದೊಡ್ಡ ದೊಡ್ಡ ಕಿಂಡಿಗಳನ್ನ ಕೊರೆದು ಕಿಟಕಿಗಳಲ್ಲಿ 8,113 ಮನೆಗಳಿಗೆ ಕ್ರಿಮಿನಾಶಕಗಳನ್ನ ಸಿಂಪಡಣೆ ಮಾಡ್ತಾರೆ. ಇನ್ನು 36,259 ಜನರಿಗೆ ಪ್ಲೇಗ್ ನಿರೋಧಕ ಲಸಿಕೆಯನ್ನು ಕೂಡ ನೀಡ್ತಾರೆ. ಹೊಸ ಕಟ್ಟಡಗಳನ್ನ ನಿಗದಿತ ನಿಯಮದ ಅನ್ವಯವೇ ಕಟ್ಟಬೇಕಂತ ಹೇಳಿ ಹೊಸ ಕಾನೂನು ಕೂಡ ರೂಪಿಸ್ತಾರೆ. ಇನ್ನು ಬೆಂಗಳೂರಿನ ನಗರದ ಉತ್ತರದಲ್ಲಿ 291 ಎಕರೆ ಪ್ರದೇಶವನ್ನ, ಹಾಗೆ ಬೆಂಗಳೂರು ದಕ್ಷಿಣದಲ್ಲಿ 440 ಎಕರೆ ಪ್ರದೇಶವನ್ನ ಗುರುತಿಸಿ ಬೆಂಗಳೂರು ಉತ್ತರದಲ್ಲಿ ನಿರ್ಮಾಣವಾದಂತಹ ಬಡಾವಣೆಗಳಲ್ಲಿ ಕಾಡು ಮಲ್ಲೇಶ್ವರ ದೇವಾಲಯ ಇರುತ್ತೆ. ಮಲ್ಲೇಶ್ವರ ಅಂಥೇಳಿ ಅದನ್ನು ಕರಿತಾ ಇದ್ರು. ದೊಡ್ಡ ಬಸವಣ್ಣನ ಇತ್ತು, ಹಾಗಾಗಿ ಈ ಹೊಸ ಬಡಾವಣೆಯನ್ನ ಬೆಂಗಳೂರು ದಕ್ಷಿಣ ಬಡಾವಣೆಯಲ್ಲಿ ಬಸವನಗುಡಿ ಅಂಥೇಳಿ ಕರಿತಾ ಇದ್ರು. ಈ ಎರಡು ಹೊಸ ಬಡಾವಣೆಗಳ ಕಾರಣ ಸುಮಾರು 500 ಎಕರೆಯಷ್ಟು ವಿಸ್ತಾರವಾಗಿದ್ದಂತಹ ಬೆಂಗಳೂರು ನಗರ 1,123 ಎಕರೆಗಳಷ್ಟು ವಿಸ್ತಾರ ಆಗುತ್ತೆ. 1911 ವೇಳೆಗೆ ಫ್ರೇಸರ್ ಟೌನ್ ಮತ್ತೆ ರಿಚರ್ಡ್ ಟೌನ್ ಬಡಾವಣೆಗಳು ಕೂಡ ಆರಂಭ ಆಗುತ್ತೆ. ಬೆಂಗಳೂರು ನಗರದ ಈ ಸುಧಾರಣೆಗಳ ಜೊತೆಯಲ್ಲಿ ಪ್ಲೇಗಮ್ಮನ ದೇವಾಲಯಗಳು ಕೂಡ ಅಲ್ಲಲ್ಲಿ ಹುಟ್ಕೊಂಡಿದ್ದು ಬಹಳ ದೊಡ್ಡ ವಿಪರ್ಯಾಸ ಅಂತಾನೆ ಹೇಳ್ಬೋದು. ಹೀಗೆ ಆಧುನಿಕ ಬೆಂಗಳೂರು ನಗರ ಪ್ಲೇಗಿನ ಕಾರಣ ಮತ್ತೊಮ್ಮೆ ಮರುಸ್ಥಾಪನೆ ಆಗಿದ್ದಂತೂ ಖಂಡಿತ. ಸೊ ಈಗ ನೀವು ಬೆಂಗಳೂರಿನಲ್ಲಿ ಇದ್ದೀರಾ ಅಂತಂದ್ರೆ ಬೆಂಗಳೂರು ನಗರ ಹೇಗೆಲ್ಲ ಇತ್ತು, ಎಲ್ಲಿಂದ ಯಾವ ರೀತಿ ಬೆಳವಣಿಗೆನ ಪಡ್ಕೊಳ್ತು, ಇದೆಲ್ಲದ್ರ ಬಗ್ಗೆ ಗೊತ್ತಾಗಿದೆ ಅಂತ ಅನ್ಕೊಳ್ತಾ, ಸೊ ಬೆಂಗಳೂರಿನ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಅಲ್ಲಿರುವಂತಹ ಏರಿಯಾಗಳ ಬಗ್ಗೆ ಹೇಳಬೇಕು ಅಂತಂದ್ರೆ ಸುಮಾರು ವಿಷಯಗಳಿದಾವೆ. ಮುಂದೆ ಯಾವತ್ತಾದ್ರೂ ಈ ಒಂದು ವಿಚಾರದ ಬಗ್ಗೆ ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತೀವಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ಅಲ್ಲಿಯೂ ಕೂಡ ಬಾಯ್. ಇಷ್ಟು ತನಕ ನೀವು ಕೇಳಿದ್ದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ನಾನು ಆರ್ಜೆ ಶ್ರೀಧರ್, ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ರಾಣಿ ಪುರಂಡ ಫ್ಯಾಮ್ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ನಾಗೇಶಣ್ಣ ಯಾವಾಗ್ಲೂ ಮುಖ ಅಮ್ಮ ಅಂತ ಮಾಡ್ಕೊಂಡಿರ್ತಾರಲ್ಲ.
1: ನಾಗೇಶ ಯಾಕೋ ಯಾವಾಗ್ಲೂ ಮುಖ ಒಂಥರ ಮಾಡ್ಕೊಂಡಿರ್ತೀಯ ಅಂತಲ್ಲ ಬಿಡಿ, ಅವಾಗ್ಲೇ ಚೆನ್ನಾಗ್ ತೋರಿಸ್ತೇನೆ. ತೋರ್ಸೆ
0: ತೋರ್ಸೆ ಇಲ್ಲ ಕಣ್ರಿ ನಾಗೇಶಣ್ಣ, ಸುಳ್ಳು ಸುಳ್ಳು ಹೇಳ್ತಾರೆ.
1: ಚೆನ್ನಾಗ್ ತೋರ್ಸೆ ತೋರ್ಸೆ.

0: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
1: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-83. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
2: ದ್ವಾಪರ ಯುಗದಲ್ಲಿ ಮುದ್ದು ಕೃಷ್ಣ ಬೆಣ್ಣೆ ಕಳ್ಳಾಗಿದ್ದ, ಅದನ್ನ ರಾಧೆಯಿಂದ ತಡೆಯಕ ಆಗ್ಲೇ ಇಲ್ಲ. ಅದೇ ರೀತಿ ನಮ್ಮ ಮನೆ ಮುದ್ದು ಕೃಷ್ಣ ಬೆಣ್ಣೆ ಕದಿಯೋದನ್ನ ತಡೆಯಕ್ಕಾಗಲ್ಲ. ಯಾಕಂದ್ರೆ ಸ್ವಾದಿಷ್ಟ, ಪರಿಶುದ್ಧ ಹಾಗೂ ರುಚಿಕರ ನಂದಿನಿ ಬೆಣ್ಣೆ ಇದ್ಮೇಲೆ ಪ್ರತಿಯೊಬ್ಬರ ಮನೆಯಲ್ಲೂ ಒಬ್ಬ ಕೃಷ್ಣ ಹುಡ್ಕೋತಾನೆ. ಮನ ಮನೆಗಳಲ್ಲೂ ನಂದಿನಿ.
3: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
4: ಹೂನೆ, ರೆಡಿ ಆಗ್ತಾ ಇದೆ.
3: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
0: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
5: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
0: ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್ ಶಿವಮೊಗ್ಗ, ಶುಭ ಸಂಜೆ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜಿ ಅರ್ಪಿತಾ. ಕೇಳುಗರೆ, ನಮ್ಮ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಬಿಸ್ನೆಸ್ ಮನ್ಗಳು ಅವರ ಎಕ್ಸ್ಪೀರಿಯನ್ಸ್ ಅನ್ನ ಶೇರ್ ಮಾಡ್ಕೊಳ್ತಾ ಇರ್ತಾರೆ. ಅಫ್ಕೋರ್ಸ್, ಒಂದರಕ್ಕಿಂತ ಮತ್ತೊಂದು ಬಿಸ್ನೆಸ್ ವಿಭಿನ್ನವಾಗಿರುತ್ತೆ, ಇನ್ನು ವಿಶೇಷವಾಗಿ ಕೂಡ ಇರುತ್ತೆ. ಹಾಗೆ ಇವತ್ತು ಒಂದು ವಿಶೇಷವಾದ ಬಿಸ್ನೆಸ್ ಬಗ್ಗೆನೆ ಮಾತಾಡೋಣ. ಅದೇನೆ, ಟೈರ್ ಬಿಸ್ನೆಸ್. ಹೌದು, ನಾವೀಗ ಇರೋದು ನಮ್ಮ ಶಿವಮೊಗ್ಗದ ಭಗತ್ ಟೈರ್ಸ್ ಅಲ್ಲಿ. ಇದರ ಮಾಲೀಕರಾಗಿರುವ ರಾಜೇಶ್ ಭಗತ್ ಅವರು ನಮ್ಮ ಜೊತೆ ಮಾತಾಡ್ತಾ ಇದ್ದಾರೆ. ಅವರೊಟ್ಟಿಗೆ ಮಾತುಕತೆಯನ್ನ ಸ್ಟಾರ್ಟ್ ಮಾಡೋಣ, ಅವರ ಬಿಸ್ನೆಸ್ ಬಗ್ಗೆ ತಿಳ್ಕೊಳ್ಳೋಣವಾ? ಹಾಗಿದ್ರೆ ರಾಜೇಶ್ ಭಗತ್ ಸರ್, ನಮಸ್ತೆ.
6: ನಮಸ್ತೆ ಮೇಡಮ್.
0: ನಿಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
6: ನಮಸ್ತೆ.
0: ಓಕೆ, ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀರಾ? ಕಾಫಿ ಟೀ ಎಲ್ಲ ಆಯ್ತಾ?
6: ಎಲ್ಲ ಮುಗೀತು.
0: ಎಲ್ಲ ಮುಗ್ತಿದೆ, ಸೂಪರ್. ಭಗತ್ ಸರ್, ನನಗೆ ನಿಮ್ಮ ಬಿಸ್ನೆಸ್ ಬಗ್ಗೆ ತಿಳ್ಕೊಳ್ಳೋಕ್ಕೂ ಮೊದಲು ನಿಮ್ಮ ಬಗ್ಗೆ ತಿಳ್ಕೊಳ್ಳೋ ಒಂದು ಇಂಟ್ರೆಸ್ಟ್ ಇದೆ, ಕುತೂಹಲ ಇದೆ. ಹಾಗಾಗಿ ನಿಮ್ಮ ಪರಿಚಯವನ್ನ ಮಾಡ್ಕೊಡಿ ಸರ್. ನಿಮ್ಮ ಪ್ರಾಪರ್ ಯಾವುದು, ನೀವು ಎಲ್ಲಿ ಹುಟ್ಟಿದ್ದು, ಎಲ್ಲಿ ಬೆಳೆದಿದ್ದು, ಅದ್ರ ಬಗ್ಗೆ ಹೇಳಿ ಸರ್.
6: ನಾನು ಮೂಲತಃ ಕುಡುಮಲ್ಲಿಗೆ, ತೀರ್ಥಹಳ್ಳಿ ತಾಲೂಕು, ಇಲ್ಲಿಂದ 50 ಕಿಲೋಮೀಟರ್. ನನ್ನ ಎಜುಕೇಷನ್ನು ತೀರ್ಥಹಳ್ಳಿ ಮತ್ತು ಕುಡುಮಲ್ಲಿಯಲ್ಲಿ ಆಗಿದೆ. ಅದ ನಂತರ ನಾನು PUC ಉಡುಪಿ MGM ಕಾಲೇಜಲ್ಲಿ ಮಾಡಿ, ನೆಕ್ಸ್ಟು ಫರ್ದರ್ ಇಂಜಿನಿಯರಿಂಗು ತುಮಕೂರು ಸಿದ್ಧಗಂಗಾ ಇನ್ಸ್ಟಿಟ್ಯೂಟಲ್ಲಿ ಮಾಡಿದೆ. ಅದಾದ ನಂತರ ನಾನು ಸ್ವಂತ ಬಿಸ್ನೆಸ್ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿದಾಗ ಶಿವಮೊಗ್ಗ ಹತ್ತಿರ ಊರಾಗಿರೋದ್ರಿಂದ ಶಿವಮೊಗ್ಗದಲ್ಲಿ ಒಂದು ಬೇಸಿಕಲಿ ಆಟೋ ಕೇರ್ ಸೆಂಟರ್ ಅಂತ ಒಂದು ಗ್ಯಾರೇಜ್ ರಿಲೇಟೆಡು, ಆಟೋಮೊಬೈಲ್ ರಿಲೇಟೆಡ್ ಒಂದು ವರ್ಕ್ಶಾಪ್ ಸ್ಟಾರ್ಟ್ ಮಾಡಿದ್ದು. ಬೇಸಿಕಲಿ ನಾನು ಸ್ಟಾರ್ಟ್ ಮಾಡಿದ್ದು ಟೈರ್ ಅಲ್ಲ, ಬಟ್ ನನ್ನ ಡೆಸ್ಟಿನಿ ನನಗೆ ಟೈರಿಗೆ ಕರ್ಕೊಂಬಂತು.
0: ಓಕೆ, ನೀವು ಓದಿದ್ದೇನು ಸರ್?
6: ನಾನು ಮೆಕ್ಯಾನಿಕಲ್ ಇಂಜಿನಿಯರಿಂಗ್.
0: ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿದ್ರಿಂದ ಸೊ ಇದೇ ಒಂದು ಫೀಲ್ಡಿಗೆ ಬಂದ್ರಿ?
6: ಹೌದು.
0: ಸೊ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿದ್ರಿಂದ ಇದೇ ಒಂದು ಫೀಲ್ಡಿಗೆ ಬಂದ್ರಿ ಅಲ್ವಾ ಸರ್?
6: ಹೌದು. ಇವು ಹೇಳೋದಾದ್ರೆ ನಾನು ಕಲ್ತಿದ್ದಕ್ಕೂ ಈ ಫೀಲ್ಡಿಗೂ ತುಂಬ ಅಜಗಜಾಂತರ ವ್ಯತ್ಯಾಸ ಇದೆ. ಒಂದು ಸಬ್ಜೆಕ್ಟು ಆಟೋಮೊಬೈಲ್ ಇತ್ತು ನಮ್ಗೆ ಅಷ್ಟೇ, ಬಟ್ ಎಂಟೈರ್ಲಿ ನಮ್ಮದು ಆಟೋಮೊಬೈಲ್ ಇರಲಿಲ್ಲ. ಅದರಲ್ಲೂ ಟೈರ್ ರಿಲೇಟೆಡ್ ಎಲ್ಲ ಬಂದ ನಂತರ, ಫೀಲ್ಡಿಗೆ ಬಂದ ನಂತರ ಎಲ್ಲ ನಾನು ಡೆವಲಪ್ ಮಾಡ್ಕೊಂಡಿರೋದು.
0: ಓಕೆ, ಈ ರೀತಿ ಒಂದು ಬಿಸ್ನೆಸ್ಸಿಗೆ ಬಂದ್ರಿ ಸರ್. ಈಗ ನಮ್ಮ ನಮಗೆ ರಾಜೇಶ್ ಭಗತ್ ಅವರು ಯಾರು, ಎಲ್ಲಿನವರು, ಏನ್ ಓದಿದ್ರು ಅಂತ ಗೊತ್ತಾಯ್ತು. ಬೇಸಿಕಲಿ ಮೆಕ್ಯಾನಿಕಲ್ ಇಂಜಿನಿಯರ್ ಆದವರು, ಈಗ ಬಿಸ್ನೆಸ್ ಮ್ಯಾನ್ ಆಗಿರುವಂತ ಸ್ಟೋರಿಯ ಬಗ್ಗೆ ಮಾತಾಡೋಣ ಸರ್. ನಿಮಗೆ ಯಾಕೆ ಅನ್ನಿಸ್ತು ಸ್ವಂತವಾಗಿ ಬಿಸ್ನೆಸ್ ಮಾಡ್ಬೇಕಂತ?
6: ನಾನು ನಂದು ಇಂಜಿನಿಯರಿಂಗ್ ಗ್ರ್ಯಾಜುಯೇಷನ್ ಆದ ನಂತರ ಆವಾಗ ರೀಜನಲ್ ಇಂಜಿನಿಯರಿಂಗ್ ಕಾಲೇಜ್ ಸುರತ್ಕಲ್ಲಲ್ಲಿ ಒಂದು ಪ್ರೋಗ್ರಾಮ್ ಇತ್ತು, ಎಂಟರ್ಪ್ರಿನರ್ಶಿಪ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ. ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿದಾಗ ನಾನೇ ಸ್ವಂತ ಮಾಡಬೇಕು ಅನ್ನೋದೊಂದು ಐಡಿಯಾ ಬಂತು. ಅಲ್ಲಿ ಅವರು ಸುಮಾರು ಸಬ್ಜೆಕ್ಟ್ ಮೇಲೆ ಈ ಥರ ಗೈಡೆನ್ಸ್ ಕೊಟ್ಟರು, ಯಾವ್ಯಾವ್ದು ಮಾಡ್ಬೋದು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಗ್ರ್ಯಾಜುಯೇಟ್ಸು. 1992 ಅಲ್ಲಿ ಒಂದು 2 ವೀಕ್ಸ್ ಪ್ರೋಗ್ರಾಮ್ ಅದು. ಅದರಲ್ಲಿ ಸ್ಟಾರ್ಟಿಂಗ್ ಐಡೆಂಟಿಫೈಯಿಂಗ್ ದಿ ಪ್ರಾಜೆಕ್ಟಿಂದ ಹಿಡಿದು ಫೈನಾನ್ಸು ಎಲ್ಲ A to Z ನಮಗೆ ಗೈಡೆನ್ಸ್ ಕೊಟ್ಟರು. ಅದರಿಂದ ನಾನು ಈ ಫೀಲ್ಡಿಗೆ ಬಂದೆ.
0: ಹಾಗಿದ್ರೆ ಈಗ ನಮಗೆ ಈ ಭಗತ್ ಟೈರ್ಸ್ ಬಗ್ಗೆ ಒಂದಿಷ್ಟು ಮಾಹಿತಿನ ಹಂಚ್ಕೋಬೋದು ಸರ್. ಈ ಒಂದು ಟೈರ್ ಬಿಸ್ನೆಸ್ಸಿಗೆ ಹೇಗೆ ಬಂದಿದ್ದು, ಇದು ಪ್ರಾರಂಭ ಆಗಿದೆ ಯಾವಾಗ?
6: ನಾನು 1992 ಅಲ್ಲಿ ಸ್ಟಾರ್ಟ್ ಮಾಡಿದೆ, KSFC ಫೈನಾನ್ಸ್ ತೊಗೊಂಡು. ಆವಾಗ ಫೈನಾನ್ಸ್ ತೊಗೊಳ್ಳೋದೆಲ್ಲ ತುಂಬ ಕಷ್ಟ ಇತ್ತು. ಅರೌಂಡ್ 5 to 6 lakhs ಇನ್ವೆಸ್ಟ್ಮೆಂಟ್ ಮಾಡಿ ಅಲೈನ್ಮೆಂಟ್ ಮಿಷನ್ ಡೈರೆಕ್ಟ್ ಜರ್ಮನಿಯಿಂದ ಹಾಫ್ಮನ್ ಎಕ್ವಿಪ್ಮೆಂಟ್ ನಾನು ಇಂಪೋರ್ಟ್ ಮಾಡಿದೆ. ಅದನ್ನು ಈಗಿನಷ್ಟು ಸುಲಭ ಇರಲಿಲ್ಲ. ಚೆನ್ನೈಗೆ ಹೋಗಿ ಇಂಪೋರ್ಟ್ ಲೈಸೆನ್ಸ್ ಮಾಡಿಕೊಂಡು ಅಲ್ಲಿ ಚೆನ್ನೈ ಏರ್ಪೋರ್ಟಲ್ಲಿ ಅಲ್ಲಿ ಕಸ್ಟಮ್ಸಿಂದ ಬದುಕು ತುಂಬ ರಗಳೆ ಕೆಲಸ ಆಯಿತು. ಅದಕ್ಕೆ ಒಂದು 5-6 ತಿಂಗಳು ಓಡಾಡಿದ್ದೀನಿ. ಇದು 1992 ಅಲ್ಲಿ. ಹಾಗೆ ನಾನು 1995 ಒಂದು ಟೈರ್ ಚೇಂಜರ್ ಮಿಷನ್ ತಗೊಂಡೆ. ಅಲ್ಲಿಂದ ನಾನು ಟೈರ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ. ನಾನು ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಬೈಪಾಸ್ ಹತ್ರ ಒಂದು ಗಜಾನನ ರೈಸ್ ಮಿಲ್ ಅಂತ ಇತ್ತು, ಅಲ್ಲಿ ಕಾಂಪೌಂಡಲ್ಲಿ ಒಂದು ಸಣ್ಣ ಶೆಡ್ಡಲ್ಲಿ ಸ್ಟಾರ್ಟ್ ಮಾಡಿದೆ. ಸಬ್ಸಿಕ್ವೆಂಟ್ಲಿ 1997 ಈ ಪಿಯರ್ ಲೈಟ್ ಕಾಂಪ್ಲೆಕ್ಸ್ಗೆ ಬಂದೆ. ಇಲ್ಲಿಂದ ಡೆವಲಪ್ ಆಗ್ತಾ ಹೋಯಿತು.
0: ಸೂಪರ್ ಸರ್, ನಿಮ್ಮ ಜರ್ನಿ ಕೇಳುವಾಗ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಒಂದು ಚಿಕ್ಕ ಶೆಡ್ಡಲ್ಲಿ ಪ್ರಾರಂಭ ಮಾಡಿದಂತಹ ಬಿಸ್ನೆಸ್ ಈಗ ಒಂದು ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ. ಇದಕ್ಕೆ ನಿಮ್ಮ ಪರಿಶ್ರಮ ಆಗಿರ್ಬೋದು, ನಿಮ್ಮ ಡೆಡಿಕೇಶನ್ ಎಲ್ಲವೂ ಕೂಡ ತುಂಬ ಮುಖ್ಯ ಆಗುತ್ತೆ ಸರ್. ಸೊ ಇಲ್ಲಿಗೆ ಬಂದಾದಮೇಲೆ ಬಿಸ್ನೆಸ್ ಹೇಗಾಯಿತು, ಹೇಗೆ ಸ್ಟಾರ್ಟ್ ಮಾಡಿದ್ರಿ, ಅದ್ರ ಬಗ್ಗೆ ಹೇಳಿ.
6: ಇಲ್ಲಿ ಅಪೋಲೋ ಟೈರ್ಸು ನಮಗೆ ಆವಾಗ ಕಾಂಟ್ಯಾಕ್ಟ್ ಆಯಿತು, ಅಲ್ಲಿ ಎಕ್ಸ್ಕ್ಲೂಸಿವ್ ಶಾಪ್ ಸ್ಟಾರ್ಟ್ ಮಾಡಿದೆ. ಆವಾಗ ನಾನು ಮಾಡ್ತಿರ್ಬೇಕಾದ್ರೆ 1997 ಮಾರುತಿ ಓಮ್ನಿ ಮತ್ತು ಮಾರುತಿ 800 ಅಂಬಾಸಡ್ರು ಈ ಥರ ಈಗಿನ ಥರ ಲೇಟೆಸ್ಟ್ ಕಾರ್ಗಳು ಇರಲಿಲ್ಲ, ಲಿಮಿಟೆಡ್ಡು. ಬಟ್ ಒಂದು ಒಳ್ಳೆ ಸ್ಟಾರ್ಟ್ ಅಂತ ಹೇಳ್ಬೋದು, ತುಂಬ ಚೆನ್ನಾಗಿ ಡೆವಲಪ್ ಆಯ್ತಾ ಹೋಯಿತು. ಆಮೇಲೆ ಈ ಅಲೈನ್ಮೆಂಟು ಬ್ಯಾಲೆನ್ಸಿಂಗ್ ಬಿಸ್ನೆಸ್ ಏನಿದೆ, ಶಿವಮೊಗ್ಗದಲ್ಲಿ ಫಸ್ಟ್ ಸ್ಟಾರ್ಟ್ ಮಾಡಿದ್ದೆ ನಾನು, ಹಾಗಾಗಿ ಸ್ವಲ್ಪ ಕಷ್ಟನೂ ಆಯಿತು ಆಮೇಲೆ ಅನುಕೂಲನೂ ಆಯಿತು.
0: ಸೊ ಈ ಒಂದು ರೀತಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದು ನೀವೇ ಫಸ್ಟ್ ಆಗಿದ್ದರಿಂದ ಸೊ ಕಾಂಪಿಟೇಟರ್ಸ್ ಯಾರೂ ಇರಲಿಲ್ಲ, ಬಟ್ ಎಲ್ಲದನ್ನು ಒಟ್ಟಿಗೆ ಬ್ಯಾಲೆನ್ಸ್ ಮಾಡೋದು ಕೂಡ ಕಷ್ಟ ಆಗ್ತಿತ್ತೇನೋ ಅಲ್ವಾ ಸರ್?
6: ಈ ಕಾನ್ಸೆಪ್ಟೇ ಹೊಸದಾಗಿತ್ತು. ಮುಂಚೆ ಗ್ಯಾರೇಜಲ್ಲಿ ಅವ್ರು ಏನು ಮಾಡ್ತಾಯಿದ್ರು, ಮ್ಯಾನ್ಯುಲ್ ಆಗಿ ಮಾಡ್ತಾಯಿದ್ರು. ಆಮೇಲೆ ಹೈ ಸ್ಪೀಡ್, ಇವಾಗಿನ ಥರ ಹೈ ಸ್ಪೀಡ್ ವೆಹಿಕಲ್ ಇರಲಿಲ್ಲ, ಆವಾಗ ವೀಲ್ ಬ್ಯಾಲೆನ್ಸಿಂಗು ಮಾಡ್ತಾ ಇರಲಿಲ್ಲ. ಅಲೈನ್ಮೆಂಟ್ ಅನ್ನೋದು ಒಂದು ದಾರ ಹಿಡ್ಕೊಂಡು ಕ್ರೂಡ್ ಮೆಥಡಲ್ಲಿ ಮಾಡ್ತಾಯಿದ್ರು. ಫಸ್ಟ್ ಟೈಮ್ ನಾನು ಜರ್ಮನಿಯಿಂದ ಎಕ್ವಿಪ್ಮೆಂಟನ್ನು ಇಂಪೋರ್ಟ್ ಮಾಡಿಕೊಂಡು ಹಗುರ ಸ್ಟಾರ್ಟ್ ಮಾಡಿದೆ. ಎಸ್ಪೆಷಲಿ ಈ ಮಾರುತಿ ವೆಹಿಕಲ್ ಬಂದಂತ ಈ ಕಾನ್ಸೆಪ್ಟ್ ಡೆವಲಪ್ ಆಯಿತು.
0: ಓಕೆ ಸೂಪರ್. ಹಾಗೇನೇ ರಾಜೇಶ್ ಭಗತ್ ಅವರೇ, ಈಗ ನಿಮ್ಮ ಈ ಒಂದು ಬಿಸ್ನೆಸ್ ಹೇಗೆ ಸಾಗ್ತಾ ಇದೆ, ಇದರ ಬಗ್ಗೆ ಹೇಳ್ಬೋದಾ?
6: ತುಂಬ ಚೆನ್ನಾಗಿದೆ, ಯಾಕಂದರೆ ನಿಮ್ಗೆ ಗೊತ್ತಿರೋ ಹಾಗೆ ಎಲ್ಲರೂ ಈಚ್ ಅಂಡ್ ಎವ್ರಿ ಪರ್ಸನ್ ಒಂದು ವೆಹಿಕಲ್ 4 wheelers ಇಟ್ಕೊಂಡಿರ್ತಾನೆ. ನಂದು ಮೇನ್ಲಿ 4 wheelers, ಕಾರ್ ಸೆಗ್ಮೆಂಟು ನಾನು ಜಾಸ್ತಿ ಮಾಡೋದು. ಹಾಗಾಗಿ ಇದು ತುಂಬ ಗ್ರೋತು ಚೆನ್ನಾಗಿದೆ, ಹಾಗೇ ತುಂಬ ಕಾಂಪಿಟೇಷನ್ ಇದೆ. ಬಟ್ ನಾವು ತುಂಬ ಹಳಬರು ಆದ್ದರಿಂದ ಇದರಲ್ಲಿ ಡೆವಲಪ್ ಮಾಡ್ಕೊಂಡಿದ್ದರಿಂದ ಚೆನ್ನಾಗಿ ನಡೀತಿದೆ, ಸ್ಯಾಟಿಸ್ಫೈ ಇದೆ ಮಾಡಿದ್ದಕ್ಕೆ. ನೆಕ್ಸ್ಟು ನನ್ನ ಮಗನೂ ಬರ್ತಾ ಇದ್ದಾನೆ, ಅದನ್ನು ಮುಂದಿಸ್ಕೊಂಡು ಹೋಗ್ತೀವಿ.
0: ಓಕೆ, ಕೇಳಿಸ್ಕೊಳ್ತಾ ಇದ್ದಿಲ್ಲ ಸ್ನೇಹಿತರೆ, ಭಗತ್ ಟೈರ್ಸ್ನ ಮಾಲೀಕರಾಗಿರುವ ರಾಜೇಶ್ ಭಗತ್ ಅವರು ಅವರ ಬಿಸ್ನೆಸ್ ಜರ್ನಿಯನ್ನು ನಮ್ಮೊಟ್ಟಿಗೆ ಹಂಚಿಕೊಳ್ತಾ ಇದ್ರು. ಹಾಗೆ ಅವರ ಮಗ ಅವರು ಕೂಡ ಇದೇ ಬಿಸ್ನೆಸ್ ಕಂಟಿನ್ಯೂ ಮಾಡ್ತಾರೆ ಅಂತ ಕೂಡ ತಿಳಿಸ್ಕೊಡ್ತಾ ಇದ್ರು. ಹಾಗಿದ್ರೆ ಭಗತ್ ಟೈರ್ಸ್ ಬಗ್ಗೆ ಮತ್ತೊಂದಿಷ್ಟು ಮಾಹಿತಿಯನ್ನು ಹಂಚಿಕೊಳ್ತೀನಿ, ಆದರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ವಿರಾಮ, ಹಾಗೆ ಒಂದು ಸಾಂಗ್ ಅನ್ನು ಕೇಳಿಕೊಂಡು ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಬಿಸ್ನೆಸ್ ಬಸ್ ಕಾರ್ಯಕ್ರಮ, ನಾನು ನಿಮ್ಮ RJ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತು ನಾವು ನಮ್ಮ ಶಿವಮೊಗ್ಗದ ಎನ್ಟಿ ರೋಡ್ ಅಲ್ಲಿರುವಂತಹ ಭಗತ್ ಟೈರ್ಸ್ ಬಗ್ಗೆ ಮಾತನಾಡ್ತಾ ಇದ್ವಿ. ಇದರ ಮಾಲೀಕರಾಗಿರುವ ರಾಜೇಶ್ ಭಗತ್ ಅವರು ನಮ್ಮ ಜೊತೆ ಮಾತಾಡ್ತಾ ಇದ್ರು. ಅವರೊಟ್ಟಿಗೆ ಮಾತುಕತೆಯನ್ನ ಮುಂದುವರೆಸೋಣ. ರಾಜೇಶ್, ಈಗ ನೀವು ನಿಮ್ಮ ಬಿಸ್ನೆಸ್ ಜರ್ನಿಯನ್ನ ಶೇರ್ ಮಾಡ್ಕೊಳ್ತೀರಿ, ತುಂಬಾ ಖುಷಿಯಾಗುತ್ತೆ ನಿಮ್ಮ ಒಂದು ಜರ್ನಿಯನ್ನ ಕೇಳ್ತಾ ಇರುವಾಗ. ಹೀಗಿರುವಾಗ ಈ ಒಂದು ಭಗತ್ ಟೈರ್ಸ್ ಪ್ರಾರಂಭ ಆಗಿದ್ದು ಯಾವಾಗ ಸರ್, ಎಷ್ಟು ವರ್ಷಗಳಾಗಿದೆ, ಅದ್ರ ಬಗ್ಗೆ ತಿಳಿಸ್ಕೊಡ್ಬೋದಾ?
3: 1992 ಅಲ್ಲಿ ಅಲೈನ್ಮೆಂಟ್ ಸ್ಟಾರ್ಟ್ ಮಾಡಿದ್ದು, 97 ಅಲ್ಲಿ ಪಿಯರ್ಲೆಟ್ ಕಾಂಪ್ಲೆಕ್ಸ್ ಬಂದು ಇವತ್ತಿನ ತನಕ
4: 34 ಇಯರ್ಸ್ ಆಗಿದೆ.
3: ಹೌದು, ಟೋಟಲಿ
2: ಸರ್. ಹಾಗಿದ್ರೆ ಈ ಒಂದು 34 ಇಯರ್ಸ್ ಆಗಿದೆ ನಿಮ್ಮ ಬಿಸ್ನೆಸ್ ಜರ್ನಿ ಪ್ರಾರಂಭ ಆಗಿ. ಈಗ ಪ್ರೆಸೆಂಟ್ ಇಲ್ಲಿ ಎಷ್ಟು ಜನ ಎಂಪ್ಲಾಯ್ಸ್ ವರ್ಕ್ ಮಾಡ್ತಾರೆ ಸರ್?
3: ಟೋಟಲಿ ಅರೌಂಡ್ 25. ನಮ್ದು ಎರಡು ಬ್ರಾಂಚ್ ಇದೆ, ಮೂಡಿಗೆರೆಯಲ್ಲಿ ಒಂದು ಬ್ರಾಂಚ್ ಇದೆ, ಶಂಕರಮಠ ರೋಡಲ್ಲಿ ಬ್ರಾಂಚ್ ಇದೆ, ಇನ್ನು ಮೊನ್ನೆ ಹೊಸದಾಗಿ ಒಂದು ಗೋಪಾಲಗೌಡ ಎಕ್ಸ್ಟೆನ್ಷನ್ನಲ್ಲಿ ಯೊಕೋಮ ಎಕ್ಸ್ಕ್ಲೂಸಿವ್ ಶಾಪ್ ಓಪನ್ ಮಾಡ್ತಾ ಇದ್ದೀನಿ. ಅದು ಆಲ್ಮೋಸ್ಟ್ ಓಪನಿಂಗ್ ಸ್ಟೇಜಿಗೆ ಬಂದಿದೆ.
2: ಓಕೆ,
3: ಟೋಟಲಿ ಒಂದು 20-25 ಜನ ಎಂಪ್ಲಾಯೀಸ್ ಇದ್ದಾರೆ,
2: ಎಂಪ್ಲಾಯೀಸ್ ವರ್ಕ್ ಮಾಡ್ತಾರೆ. ಸರಿ, ಎಷ್ಟು ಜನ ಎಂಪ್ಲಾಯೀಸನ್ನು ಹೇಗೆ ಬ್ಯಾಲೆನ್ಸ್ ಮಾಡ್ತೀರಾ, ಅವರೆಲ್ಲ ಹೇಗೆ ನೋಡ್ಕೊಳ್ತೀರಾ ಸರ್? ಬಿಕಾಸ್ ಈಗಿನ ಬಿಸ್ನೆಸ್ ಮನಿಗೆ ಒನ್ ಆಫ್ ದಿ ಚಾಲೆಂಜ್ ಅಂದರೆ ಎಂಪ್ಲಾಯೀಸ್ನ ಚೆನ್ನಾಗಿ ನೋಡ್ಕೊಳ್ಳೋದು. ಯಾಕಂದರೆ ಕಾಂಪಿಟೇಷನ್ ಹೆಚ್ಚಾಗಿರೋದ್ರಿಂದ ಎಂಪ್ಲಾಯೀಸ್ ಒಂದು ಕಡೆಯಿಂದ ಮತ್ತೊಂದು ಕಡೆ ಹೋಗ್ತಾ ಇರ್ತಾರೆ.
3: ಅದು ನನಗೆ ಒಂದು ದೇವ್ರು ಕೊಟ್ಟ ವರ ಅಂತ ಹೇಳ್ಬೋದು. ಇವತ್ತಿನ ತನಕ ನನಗೆ ಎಂಪ್ಲಾಯೀಸಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ, ಎಸ್ಪೆಷಲಿ ಟೆಕ್ನಿಷಿಯನ್ಸು. ನನ್ನ ಪಾಲಿಸಿ ಏನಂದರೆ, ಇಬ್ಬರು ಇರಬೇಕಾದ್ರೆ 3-4 ಜನ ಎಕ್ಸ್ಟ್ರಾ ಇಟ್ಕೊಳ್ತೇನೆ ನಾನು. ಹಾಗಾಗಿ ಒಬ್ರು ರಜಾ ಮಾಡಿದ್ರೆ, ಒಬ್ರು ಬಿಟ್ಟು ಹೋದ್ರೂ ಏನು ತೊಂದರೆ ಆಗೋದಿಲ್ಲ.
2: ಓಕೆ, ಎಲ್ಲಾನು ಚೆನ್ನಾಗಿ ಸ್ಮೂತ್ ಆಗಿ ಹ್ಯಾಂಡಲ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ. ಓಕೆ, ಈಗ ನಿಮ್ಮ ಮಗ ಕೂಡ ಈ ಒಂದು ಬಿಸ್ನೆಸ್ ಜರ್ನಿಗೆ ಎಂಟ್ರಿ ಆಗ್ತಿದ್ದಾರೆ ಅಂತ ಹೇಳಿದ್ರಿ. ಮಗನ ಹೆಸರೇನು ಸರ್?
3: ಕಾರ್ತಿಕ್ ಅಂತ.
2: ಕಾರ್ತಿಕ್, ಅವ್ರಿಗೆ ಕೂಡ
3: ಜಸ್ಟ್ ಒಂದು ಇಂಜಿನಿಯರಿಂಗ್ ಮುಗಿಸ್ಕೊಂಡು ಬಂದಿದ್ದಾನೆ. ಅವನಿಗೂ ಸೊ ಎಲ್ಲ ಈಗ ಇಂಟ್ರೊಡಕ್ಷನ್ ಕೊಡ್ತಾ ಇದ್ದೀನಿ. ಇನ್ನು ವೆಯ್ಟ್ ಆ್ಯಂಡ್ ವಾಚ್, ಹೇಗೆ ಅವ್ನು ಮುಂದಿಸ್ಕೊಂಡು ಹೋಗ್ತಾನೆ ಅನ್ನೋದೊಂದು ಕ್ವಶನ್ ಮಾರ್ಕ್.
2: ಎಸ್, ಕಾರ್ತಿಕ್ ಅವ್ರಿಗೆ ನಮ್ಮ ಕಡೆಯಿಂದ ಆಲ್ ದ ವೆರಿ ಬೆಸ್ಟ್ ಸರ್. ಅವರು ಕೂಡ ನಿಮ್ಮಷ್ಟೇ ಹೆಸರು ಮಾಡಲಿ, ನಿಮ್ಮಷ್ಟೇ ಒಳ್ಳೆ ಬಿಸ್ನೆಸ್ ಮ್ಯಾನ್ ಆಗಲಿ ಅಂತ ನಾವು ಆಶಿಸ್ತೀವಿ. ಸರಿ, ಹಾಗಿದ್ರೆ ನಿಮ್ಮ ಪ್ರಕಾರ ಒಬ್ಬ ಬಿಸ್ನೆಸ್ ಮ್ಯಾನ್ಗೆ ಒಂದಿಷ್ಟು ಕ್ವಾಲಿಟೀಸ್ ಇರಬೇಕು ಅನ್ನೋದಾದರೆ, ಈ ಒಂದು ಗುಣಗಳು ಇದ್ದಾಗ ಮಾತ್ರ ಅವನು ಒಬ್ಬ ಒಳ್ಳೆ ಬಿಸ್ನೆಸ್ ಮ್ಯಾನ್ ಆಗಬಲ್ಲನು ಅನ್ನೋದಾದರೆ, ಯಾವ ಕ್ವಾಲಿಟೀಸ್ ಇಂಪಾರ್ಟೆಂಟ್ ಆಗುತ್ತೆ ಸರ್?
3: ಫಸ್ಟು ಅವನು ಬಿಸ್ನೆಸ್ ಏನು ಐಡೆಂಟಿಫೈ ಮಾಡ್ತಾನೆ ಅದ್ರ ಬಗ್ಗೆ ಬೇಸಿಕ್ ನಾಲೆಜ್ ತುಂಬ ಇಂಪಾರ್ಟೆಂಟು. ಆ ಬಿಸ್ನೆಸ್ಸಲ್ಲಿ ಅವ್ನು ಮುಂದುವರಿಲಿಕ್ಕೆ ತುಂಬ ಅನುಕೂಲ ಆಗುತ್ತೆ. ಸಪೋಸ್ ಅವನು ನಮ್ಮ ಥರ ನಮ್ಮ ಅಂಗಡೀಲಿ ಕೆಲಸ ಮಾಡಿದವರು ಒಂದು 2-3 ಜನ ಟೈರ್ ಅಂಗಡಿ ನನ್ನ ಥರನೇ ಶಾಪ್ ಹಾಕ್ಕೊಂಡಿದ್ದಾರೆ ಅಂದರೆ, ಆ ಈ ಎಕ್ಸ್ಪೀರಿಯೆನ್ಸಿಂದ ಅವರಲ್ಲಿ ಮುಂದುವರ್ಸ್ಕೊಂಡು ಹೋಗಿದ್ದಾರೆ. ಈ ಸಬ್ಜೆಕ್ಟ್ ಬಗ್ಗೆ ನಾಲೆಜ್ ಇರೋದು ತುಂಬ ಇಂಪಾರ್ಟೆಂಟು. ಬಟ್ ನನ್ನ ಕೇಸಲ್ಲಿ ನಾನು ರಾ ಆಗಿದ್ದೆ ಆವಾಗ, ಜಸ್ಟ್ ಒಂದು ಆ ಏಜಲ್ಲಿ ಏನೋ ಧೈರ್ಯ ಮಾಡಿ ಹಾಕಿಬಿಟ್ಟೆ. ಈವನ್ ಇನ್ವೆಸ್ಟ್ಮೆಂಟು ಅಷ್ಟೇ ತುಂಬ ಆಯಿತು ಆ ಟೈಮಲ್ಲಿ. ಮತ್ತು ಡೆಡಿಕೇಷನ್, ಏನು ನೀವು ಸ್ಟಾರ್ಟ್ ಮಾಡ್ತೀರೋ ಅದ್ರಲ್ಲಿ ಡೆಡಿಕೇಟೆಡ್ ಆಗಿ ಮುಂದುವರ್ಸ್ಕೊಂಡು ಹೋಗ್ಬೇಕು. ಸ್ವಲ್ಪ ಕಷ್ಟ ಆಗ್ಬೋದು ಒಂದು 2-3 ವರ್ಷ, ನೀವು ಡೆಡಿಕೇಟೆಡ್ ಆಗಿ ಅದನ್ನು ಮುಂದುವರ್ಸ್ಕೊಂಡು ಹೋದ್ರೆ ಡೆಫಿನೆಟ್ಲಿ ಯಾವುದೇ ಬಿಸ್ನೆಸ್ ಇರಲಿ, ನಮ್ಮ ತಯಾರು ಬಿಸ್ನೆಸ್ ಅನ್ನೋದೆಲ್ಲ ಎಲ್ಲ ಚೆನ್ನಾಗಿ ಮುಂದುವರಿ ಡೆವಲಪ್ ಆಗುತ್ತೆ.
2: ಓಕೆ, ಸೊ ಆ ಒಂದು ಬಿಸ್ನೆಸ್ ಬಗ್ಗೆ ನಾಲೆಜ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಅಟ್ ದ ಸೇಮ್ ಟೈಮ್ ಡೆಡಿಕೇಶನ್ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ತಿದ್ದೀರಾ. ಹಾಗೆ ರಾಜೇಶ್ ಸರ್, ಈ ಒಂದು ಭಗತ್ ಟೈರ್ಸಲ್ಲಿ ಮುಖ್ಯವಾಗಿ ಟೈರ್ಸ್ ಹಾಗೆ ಟೈರ್ ಸರ್ವಿಸ್ ಸಂಬಂಧಪಟ್ಟಂತಹ ಒಂದು ಕೆಲಸ ನಡೆಯುವಂಥದ್ದಾಯ್ತಾ, ಇಲ್ಲಿ ಯಾವೆಲ್ಲ ಟೈರ್ಸ್ಗಳು ಸಿಗುತ್ತೆ ಸರ್, ಯಾವ ರೀತಿಯ ಸರ್ವಿಸಸ್ ಅವೈಲಬಲ್ ಇದೆ, ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ಬೋದಾ?
3: ಬೇಸಿಕಲಿ ಟೈರ್ಸ್ ಸರ್ವಿಸಸ್ ಅಂದರೆ ವೀಲ್ ಅಲೈನ್ಮೆಂಟು, ವೀಲ್ ಬ್ಯಾಲೆನ್ಸಿಂಗು, ಟೈರ್ ಫಿಟ್ಟಿಂಗು, ಹಾಗೆಯೇ ನಿಮಗೆ ಟೈರ್ ಪ್ಯಾಚ್ ಆದರೆ ಪಂಚರ್ ರಿಪೇರು, ಟೈರ್ ರಿಲೇಟೆಡ್ ಆಲ್ಮೋಸ್ಟ್ ಎಲ್ಲದೂ ನಾವು ಮಾಡಿಕೊಡ್ತೇವೆ. ಇದೆಲ್ಲ ನಿಮಗೆ ಎಲ್ಲಿ ಅನುಕೂಲ ಆಗುತ್ತೆ ಅಂದರೆ, ಟೈರ್ ರಿಲೇಟೆಡ್ ಸರ್ವಿಸು ನಿಮಗೆ ಡ್ರೈವಿಂಗ್ ಕಂಫರ್ಟಿಗೆ, ಟೈರ್ ಬಾಳಿಕೆ ಬರೋದಕ್ಕೆ, ಇದಕ್ಕೆಲ್ಲ ನೀವು ಅಲೈನ್ಮೆಂಟು ಬ್ಯಾಲೆನ್ಸಿಂಗ್ ಮಾಡೋದ್ರಿಂದ ತುಂಬ ಅನುಕೂಲ ಆಗುತ್ತೆ. ಈ ಡ್ರ್ಯಾಗ್ ಬರೋದು ಇಂಥದ್ದೆಲ್ಲ ಪ್ರಾಬ್ಲಮ್ ಇರೋದಿಲ್ಲ, ವಾಬ್ಲಿಂಗ್ ಬರೋದು.
2: ಸೊ ಈಗ ಟೈರ್ಸ್ಗಳು ಯಾವ್ಯಾವ ಕಂಪ್ನಿಯ ಟೈರ್ಸ್ಗಳಿಲ್ಲಿದೆ ಸರ್?
3: ನಾನು ಸ್ಟಾರ್ಟ್ ಮಾಡಿದ್ದು ಅಪೋಲೋ ಟೈರ್ಸಿಂದ, ಅದು ಈಗ ನಂಬರ್ 1 ನನ್ನ ಕೌಂಟ್ರಲ್ಲಿ. ಇದು ಅಪೋಲೋ ಎಕ್ಸ್ಕ್ಲೂಸಿವ್ ಶೋರೂಮು. ಹಾಗೆ ನಾನು ಬಿಸ್ಟೋನು, ಗುಡ್ಡಿಯರು, ಮಿಚಿಲಿನ್ನು, ಕಾಂಟಿನೆಂಟಲ್ಲು, ಯೊಕೋಹೋಮಾ, ವೆಡಸ್ಟೈನು, ಆಲ್ಮೋಸ್ಟ್ ಆಲ್ ಬ್ರ್ಯಾಂಡಲ್ಲೂ ನಾನು ಡೀಲ್ ಮಾಡ್ತೇನೆ.
2: ಸೂಪರ್ ಸರ್. ಸೊ ಇಲ್ಲಿಗೆ ಬರುವಂತಹ ಕಸ್ಟಮರ್ಸ್ ಈಗ 32 ವರ್ಷ 34 ವರ್ಷದಿಂದ ಕೂಡ ಇಲ್ಲೇ ಬರ್ತಾರ ಅಥವಾ ರೆಗ್ಯುಲರ್ ಕಸ್ಟಮರ್ಸ್ ಇದಾರೆ ಸರ್, ಎಲ್ಲರಿಂದ ಬರ್ತಾರೆ?
3: ಬರ್ತಾರೆ, ಹಳೆ ಕಸ್ಟಮರು ಬರ್ತಾರೆ. ಮುಂಚೆಲ್ಲ ಏನಾಗ್ತಿತ್ತು, ಸರೌಂಡಿಂಗು ತಾಲೂಕು ಹೆಡ್ ಕ್ವಾರ್ಟರ್ಸು ಇಲ್ಲಿ ತರೀಕೆರೆ, ಕಡೂರು, ಅರಸೀಕೆರೆ ಆ ಕಡೆಯಿಂದೆಲ್ಲ ಬರ್ತಿದ್ರು. ಇಲ್ಲಿ ಚನ್ನಗಿರಿ, ಈವನ್ ನಾನು ಸ್ಟಾರ್ಟ್ ಮಾಡಿದಾಗ ಅಲೈನ್ಮೆಂಟ್ ಬ್ಯಾಲೆನ್ಸಿಂಗ್ ಇಲ್ಲಿ ಎಲ್ಲ ಕಡೆ ಇಲ್ಲದೇ ಇರೋದ್ರಿಂದ ಈವನ್ ಚಿಕ್ಕಮಗಳೂರಿಂದನೂ ಆವಾಗ ಕಸ್ಟಮರ್ ಬರ್ತಾಯಿದ್ರು. ಬಟ್ ಈಗ ಎಲ್ಲ ಕಡೆ ಇದೇ ಥರ ಬಿಸ್ನೆಸ್ ಬಂದಿರೋದ್ರಿಂದ ಅವರೆಲ್ಲ ಬರ್ತಾ ಇಲ್ಲ. ಬಟ್ ಆಲ್ಮೋಸ್ಟ್ ಒಂದು 10-20% ಹಳೆ ಕಸ್ಟಮರ್ ಏನಿದ್ದಾರೆ ಕಂಟಿನ್ಯೂ ಆಗಿದೆ.
2: ಹೌದು, ಓಕೆ. ಕೇಳಿಸ್ಕೊಳ್ತಾ ಇದ್ರಲ್ಲ ಸ್ನೇಹಿತರೆ, ಭಗತ್ ಟೈಟ್ಸ್ನ ಮಾಲೀಕರಾಗಿರುವಂತಹ ರಾಜೇಶ್ ಭಗತ್ ಅವರು ಅವರ 34 ವರ್ಷದ ಬಿಸ್ನೆಸ್ ಎಕ್ಸ್ಪೀರಿಯನ್ಸ್ ಅನ್ನ ನಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ರು. ಹಾಗಿದ್ರೆ ಇವರ ಜೊತೆ ಮಾತುಕತೆಯನ್ನ ಮುಂದುವರಿಸ್ತೀನಿ, ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮವನ್ನ ತೆಗೆದುಕೊಂಡು ಬನ್ನಿ. ನೀವ್ ಕೇಳ್ತಾ ಇರೋದು ಬಿಸ್ನೆಸ್ ಬಸ್ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ಕಾರ್ಯಕ್ರಮವನ್ನ ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ ಫೇವರೇಟ್ ಆರ್ಜೆ ಅರ್ಪಿತಾ. ಸೊ ಕೇಳುಗರೆ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಒಂದು ಟೈರ್ ಬಿಸ್ನೆಸ್ ಬಗ್ಗೆ ಮಾತಾಡೋಣ ಅಂತ. ಅದರಲ್ಲೂ 34 ವರ್ಷಗಳ ಇತಿಹಾಸ ಇರುವಂತಹ ಭಗತ್ ಟೈರ್ಸ್ ನ ಮಾಲೀಕರಾಗಿರುವ ರಾಜೇಶ್ ಭಗತ್ ಅವರು ನಮ್ಮ ಜೊತೆ ಮಾತಾಡ್ತಾ ಇದ್ರು. ಅವರೊಟ್ಟಿಗೆ ಮಾತುಕತೆಯನ್ನ ಮುಂದುವರೆಸೋಣ. ರಾಜೇಶ್ ಸರ್, ಈ ಒಂದು 34 ಇಯರ್ಸ್ ಆಫ್ ಬಿಸ್ನೆಸ್ ಜರ್ನಿ ಏನಿದೆ, ಆ ಬಿಸ್ನೆಸ್ ಜರ್ನಿಲಿ ಯಾವತ್ತೊಂದಿನ ತುಂಬಾ ಖುಷಿ ಆಯ್ತು ಪರವಾಗಿಲ್ಲ, ನಾನು ಮೆಕ್ಯಾನಿಕಲ್ ಇಂಜಿನಿಯರ್ ಆದ್ರೂ ಕೂಡ ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಿದ್ದಕ್ಕೂ ಒಂದು ಸಾರ್ಥಕತೆ ಸಿಕ್ತು ಅಂತ ಯಾವಾಗ ಅನ್ನಿಸ್ತು ಸರ್?
3: ಸಾರ್ಥಕತೆ ಡೈಲಿ ಇವಾಗಲೂ ನನಗೆ, ನಾನು ಮಾಡಿದೆ, ಅಚೀವ್ ಮಾಡಿದ್ದೀನಿ, ಚೆನ್ನಾಗಿ ಮಾಡಿದ್ದೀನಿ, ಒಳ್ಳೆ ಸರ್ವಿಸ್ ಕೊಟ್ಟಿದ್ದೀನಿ, ಕಸ್ಟಮರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಇಂಪಾರ್ಟೆಂಟ್ ಅದು, ಕಸ್ಟಮರು ಹ್ಯಾಪಿ ಆಗಿದ್ರೆ ಬಿಸ್ನೆಸ್ ಚೆನ್ನಾಗಿರುತ್ತೆ. ಅದು ಕಸ್ಟಮರಿಗೆ ಇದು ಮಾಡೋದು ಒಂದು ದೊಡ್ಡ ಇದು, ಯಾವುದೇ ಬಿಸ್ನೆಸ್. ಹೌದು, ಅದು 100% ಆಗೋದಿಲ್ಲ, ಬಟ್ ಆಲ್ಮೋಸ್ಟ್ 80-90% ಸ್ಯಾಟಿಸ್ಫೈ ಮಾಡಿದ್ದೀನಿ. ಒಂದು ಆಲ್ಮೋಸ್ಟ್ ಈಗ ಈ ಬಿಲ್ಡಿಂಗಿಗೆ ಬಂದ ನಂತರ, ಸ್ಟಾರ್ಟಿಂಗಲ್ಲಿ ತುಂಬ ಕಷ್ಟ ಆಗಿತ್ತು, ಇಲ್ಲಿ ಈ ಬಿಲ್ಡಿಂಗಿಗೆ ಬಂದ ನಂತರ ಯಾವಾಗಲೂ ನನಗೆ ಕಷ್ಟ ಅನಿಸ್ಲಿಲ್ಲ. ಗ್ರೋತ್ ಆಗ್ತಾ ಇದೆ, ಚೆನ್ನಾಗಿ ಬೆಳೀತಾನೂ ಇದೆ.
2: ಸೊ ಚಾಲೆಂಜಿಂಗ್ ಅಂತ ಯಾವಾಗಲೂ ಅನಿಸ್ಲಿಲ್ಲ ನಿಮಗೆ?
3: ಹಾಂ, ಸ್ಟಾರ್ಟಿಂಗಲ್ಲಿ ಒಂದು 3-4 ವರ್ಷ ಅನಿಸ್ತು, ಅದ ನಂತರ ಡೆವಲಪ್ ಆಗ್ತಾನೆ ಹೋಯಿತು.
2: ಓಕೆ, ಯಾವುದೇ ಬಿಸ್ನೆಸ್ ಆಗಲಿ ಸರ್, ಒಂದೇ ಸರಿ ಸಕ್ಸಸ್ಸನ್ನು ಕಾಣೋಲ್ಲ, ಒಂದಿಷ್ಟು ವರ್ಷಗಳು ಚಾಲೆಂಜಿಂಗ್ ಅಂತ ಇರುತ್ತೆ, ಆ ಒಂದು ಫೇಸ್ನ ಫೇಸ್ ಮಾಡಬೇಕಲ್ವ ಸರ್?
3: ಇದು ತುಂಬ ಇಂಪಾರ್ಟೆಂಟ್ ಅಂದರೆ ಈ ಸ್ಟಾರ್ಟಿಂಗ್ ಫೇಸ್ ಏನಿದೆ, ಎಸ್ಪೆಷಲಿ ಲೋನ್ ತಗೊಂಡು ಬಿಸ್ನೆಸ್ ಮಾಡಿದಾಗ ಫ್ಯಾಮಿಲಿ ಸಪೋರ್ಟ್ ತುಂಬ ಇಂಪಾರ್ಟೆಂಟ್. ಲೋನ್ ಕಟ್ಟಲಿಕ್ಕೆ, ಇನ್ಸ್ಟಾಲ್ಮೆಂಟ್ ಕಟ್ಟಲಿಕ್ಕೆ ಸ್ಟಾರ್ಟಿಂಗ್ 3-4 ವರ್ಷ ಮನೆಯಲ್ಲಿ ಫಾದರ್ ಹತ್ರನೇ ತಗೊಳ್ತಾ ಇದ್ದೆ. ಆ ಸಪೋರ್ಟೇ ನನ್ನ ಇಲ್ಲಿ ತಂದಿದೆ.
2: ಖಂಡಿತ ಸರ್, ನಿಮ್ಮ
3: ಅವ್ರ ಸಪೋರ್ಟು, ಅವ್ರ ಸಪೋರ್ಟಿಂದ ನಾನು ಇಲ್ಲಿ ತನಕ ಬೆಳೆದಿದ್ದೀನಿ.
2: ಖಂಡಿತ ಸರ್, ನಿಮ್ಮ ಸಕ್ಸಸ್ ಜರ್ನಿಯಲ್ಲಿ ನಿಮ್ಮ ಪೇರೆಂಟ್ಸ್ ಸಪೋರ್ಟ್ ತುಂಬ ಇಂಪಾರ್ಟೆಂಟ್ ಆಗಿತ್ತು ಅಂತ ಹೇಳ್ತಾ ಇದ್ರಿ ಅಲ್ವಾ ಸರ್? ಈ ಒಂದು ಸಂದರ್ಭದಲ್ಲಿ ನಿಮ್ಮ ಪೇರೆಂಟ್ಸ್ ಹೆಸರನ್ನ ಹೇಳಿ ಅವರಿಗೊಂದು ಥ್ಯಾಂಕ್ಸ್ ಹೇಳ್ಬೋದಾ?
3: ನನ್ನ ತಂದೆ ಹೆಸರು ಹರಿದಾಸ್ ಭಗತ್ ಅಂತ, ಅವರು ಕುಡುಮೇಲಿಯಲ್ಲಿ ವ್ಯಾಪಾರ, ಒಂದು ಎಣ್ಣೆ ಮಿಲ್ ಇತ್ತು ಅವ್ರದ್ದು. ತಾಯಿ ಹೆಸರು ಸುನಂದ.
2: ಸೊ
3: ಅವರಿಬ್ರು ಇಲ್ಲ ಈಗ.
2: ಓಕೆ, ಅವರ ಆಶೀರ್ವಾದ ನಿಮ್ಮೊಟ್ಟಿಗೆ ಯಾವಾಗಲೂ ಇರುತ್ತಲ್ವ ಸರ್? ಓಕೆ, ಸೊ ಭಗತ್ ಟೈರ್ಸ್ ಬಗ್ಗೆ ನೋಡ್ತಿರುವಾಗ ತುಂಬಾ ಖುಷಿ ಆಗುತ್ತೆ ಸರ್, ಒಳ್ಳೊಳ್ಳೆ ಟೈರ್ಸ್ ಗಳಿದೆ, ಜೊತೆಗೆ ಒಳ್ಳೆ ಎಂಪ್ಲಾಯ್ಸ್ ಗಳು ಕೂಡ ಇದಾರೆ. ನೀವು ಹೇಳ್ತಾ ಇದ್ರೆ ಎಂಪ್ಲಾಯ್ಸ್ ಕೂಡ ತುಂಬಾ ಸಪೋರ್ಟಿವ್ ಆಗಿದ್ದಾರೆ ಅಂತ. ಹೀಗೆಲ್ಲ ಇರುವಾಗ ಸರ್, ಯಂಗ್ ಜನರೇಷನ್ ಅಂದ್ರೆ ಈಗ ಹೊಸದಾಗಿ ಯಾರೋ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅಂತಿರ್ತಾರೆ, ಅಂಥವ್ರಿಗೆ ನೀವ್ ಏನ್ ಸಲಹೆ ಕೊಡ್ತೀರಾ ಸರ್? ಯಾರು ಬೇಕಾದ್ರೂ ಯಾವ ಬಿಸ್ನೆಸ್ ಬೇಕಾದ್ರೂ ಸ್ಟಾರ್ಟ್ ಮಾಡ್ಬೋದಾ?
3: ಮಾಡಬಹುದು, ಬೇಸಿಕ್ ಅದರಲ್ಲಿ ಇಂಟ್ರೆಸ್ಟ್ ಇರಬೇಕು. ಅದರಲ್ಲಿ ಹಣ ಆಗುತ್ತೆ ಅನ್ನೋದು ಅಂತ ದೃಷ್ಟಿಲಿ ಮಾಡಬಾರ್ದು. ನಾನು ಅದರಲ್ಲಿ ಡಿವೋಟ್ ಆಗ್ತೇನೆ, ಅದನ್ನ ಇದು ಮಾಡ್ತೇನೆ ಅನ್ನೋದಾದ್ರೆ ಯಾವುದೇ ಬಿಸ್ನೆಸ್ ನಿಮ್ಗೆ ನೆಕ್ಸ್ಟ್ ಪ್ರಾಫಿಟ್ ಬರುತ್ತೆ. ಬಟ್ ಏನೋ ಅವರು ಮಾಡಿದಾರೆ, ಅವ್ರು ಒಳ್ಳೆ ಬಿಸ್ನೆಸ್ ಮಾಡ್ತಿದ್ದಾರೆ, ಅವ್ರಿಗೆ ದುಡ್ಡು ಆಗ್ತಿದೆ ಅಂತ ಹೇಳಿ ನಾನು ಆ ಬಿಸ್ನೆಸ್ ನಾನು ಸಕ್ಸಸ್ ಆಗ್ತೀನಿ ಅಂತ ಹೇಳೋಕ್ಕಾಗಲ್ಲ. ನನಗೆ ಅದರಲ್ಲಿ ಇಂಟ್ರೆಸ್ಟ್ ಇರಬೇಕು, ನಾನು ಅದನ್ನು ನಾಲೆಜ್ ಡೆವಲಪ್ ಮಾಡಿಕೊಂಡು ಅದನ್ನು ಮತ್ತೆ ಬೆಳೆಸೋದಾರ ಮಾಡ್ಕೋಬೇಕು, ಆವಾಗ ಸಕ್ಸಸ್ಫುಲ್ ಆಗ್ತಾರೆ. ಸುಮ್ಮನೆ ಯಾರ್ದಾದ್ರೂ ಕಾಪಿ ಮಾಡಿ ನಾನು ಅದನ್ನು ಮಾಡ್ತೀನಿ ಅನ್ನೋದಾದ್ರೆ ಅದು ನಾಟ್ ಎ ಗುಡ್ ಬಿಸ್ನೆಸ್ ಐಡಿಯಾ.
2: ಸೊ ಮೊದಲು ಒಂದಿಷ್ಟು ಅನುಭವವನ್ನು ಪಡ್ಕೋಬೇಕು, ಮಾಡ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇರಬೇಕು, ಹಾಗೆ ಡೆಡಿಕೇಟಿವ್ ಆಗಿ ಇದ್ದಾಗ ಮಾತ್ರ ಬಿಸ್ನೆಸ್ಸಲ್ಲಿ ಸಕ್ಸಸ್ ಆಗೋಕ್ಕೆ ಸಾಧ್ಯ ಅಂತ ಹೇಳ್ತಿದ್ದೀರಾ. ಸೂಪರ್. ಹಾಗೆ ಸರ್, ನಮ್ಮ ಶಿವಮೊಗ್ಗದಲ್ಲಿ ಸಾಕಷ್ಟು ಕಡೆ ಈ ಒಂದು ಟೈರ್ಗಳು ಸಿಗುತ್ತೆ, ಟೈರ್ ಅಲೈನ್ಮೆಂಟ್ ಸರ್ವಿಸಸ್ ಕೂಡ ಮಾಡ್ತಾರೆ, ಬಟ್ ಆದರೂ ಜನ ಯಾಕೆ ನಮ್ಮ ಶಿವಮೊಗ್ಗದ NT ರೋಡಲ್ಲಿರುವಂಥ ಭಗತ್ ಟೈರ್ಸ್ಗೆ ಬರಬೇಕು? ನಿಮ್ಮಲ್ಲಿರುವಂಥ ಸ್ಪೆಷಾಲಿಟಿ ಏನು ಸರ್?
3: ನಾನು ನಿಮಗೆ ಮುಂಚೆ ಹೇಳ್ದಂಗೆ ಇದು ಫಸ್ಟ್ ಶಿವಮೊಗ್ಗ ಡಿಸ್ಟಿಕ್ಕು, ಶಿವಮೊಗ್ಗ ಸರೌಂಡಿಂಗಲ್ಲೇ ಫಸ್ಟ್ ನಾನು ಸ್ಟಾರ್ಟ್ ಮಾಡಿದ್ದರಿಂದ ಈ ಸಂದರ್ಭದಲ್ಲಿ ಒಂದೊಬ್ಬರು ನಾನು ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೇನೆ. ಈ ಶಿವಮೊಗ್ಗ ನೆಹರು ರೋಡ್ ಸೆಕೆಂಡ್ ಕ್ರಾಸಲ್ಲಿ ಗಾರ್ಡನ್ ಏರಿಯಾದಲ್ಲಿ ಶಿವಮೊಗ್ಗ ಆಟೋ ಯೂನಿಯನ್ಸ್ನ ಮಾರುತಿ ಆತರೇ ಸರ್ವಿಸ್ ಸೆಂಟರ್ ಇದೆ, ಸಾಯಿನಾಥ್ ಅನ್ನೋರು. ಆ ಟೈಮಲ್ಲಿ ತುಂಬ ನಂಗೆ ಸಪೋರ್ಟ್ ಮಾಡಿದ್ರು ಎಲ್ಲರಿಗೂ. ಅವ್ರು ಮಾರುತಿ ಸರ್ವಿಸ್ ಮಾಡಬೇಕಾದ್ರೆ ಎಲ್ಲರಿಗೂ ಇಲ್ಲಿ ಕರ್ಕೊಂಬಂದು ಕರ್ಕೊಂಬಂದು ನೋಡಿ ಇದು ಅಲೈನ್ಮೆಂಟು, ಇದು ಬ್ಯಾಲೆನ್ಸಿಂಗು ಅಂತ ಎಲ್ಲ ನಾಲೆಜ್ ಕೊಟ್ಟು ಅದನ್ನು ಆ ಥರ ಒಂಥರ ಗಾಡ್ ಫಾದರ್ ಅಂತಲೇ ಹೇಳ್ಬೋದು, ಸಪೋರ್ಟ್ ಮಾಡಿದರು ಅವರು. ಈ ಸಂದರ್ಭದಲ್ಲಿ ನಾನು ಅದನ್ನು ಅವ್ರು ನೆನೆಸ್ಕೊಳ್ತೇನೆ.
2: ಸೂಪರ್ ಸರ್. ಸೊ ಖಂಡಿತ, ಯಾಕಂದರೆ ನಾವು ಯಾವ್ದಾದ್ರು ಒಂದು ಬಿಸ್ನೆಸ್ ಆಗಲಿ ಸ್ಟಾರ್ಟಪ್ ಆಗಲಿ ಮಾಡ್ತಿರುವಾಗ ಅಲ್ಲಿ ಒಂದಿಷ್ಟು ಜನದ ಸಪೋರ್ಟ್ ತುಂಬ ಮುಖ್ಯ ಆಗುತ್ತೆ. ನಿಮಗೆ ಒಬ್ಬರು ಸಪೋರ್ಟ್ ಆಗಿ ನಿಂತಿದ್ದಕ್ಕೆ ಖುಷಿಯಾಗಿ ಮುಂದುವರೆಸಿದ್ರು.
3: ಸಪೋರ್ಟ್ ಹೇಗಿದೆ ಅಂದರೆ ಮಾನಿಟರಿ ಬೆನಿಫಿಟ್ ಏನು ಎಕ್ಸ್ಪೆಕ್ಟ್ ಮಾಡಿಲ್ಲ.
2: ಓಕೆ ಓಕೆ,
3: ಅದೊಂದು ತುಂಬ ಇಂಪಾರ್ಟೆಂಟ್.
2: ಖಂಡಿತ ಸರ್.
3: ಇದನ್ನೊಂದು ನಾನು ಇದು ಮಾಡಿ ನನ್ನ ಹತ್ರ ಯಾರಾದರೂ ಬಂದರೆ ನಾನು ನಿಸ್ವಾರ್ಥವಾಗಿ ಸಪೋರ್ಟ್ ಮಾಡ್ತೇನೆ. ನಾನು ಅದನ್ನು ನಾನು ಒಬ್ಬ ಕಾಂಪಿಟೇಟರ್ ಅಂತ ನಾನು ಯಾವತ್ತೂ ತಿಳ್ಕೊಳ್ಳಲ್ಲ. ಈಗ ತುಂಬ ಜನ ಇದ್ದಾರೆ ನನ್ನ ಹತ್ರ ಟೈರ್ ತೊಗೊಂಡು ಹೋಗಿ ಟೈರ್ ಮಾಡೋದವರು, ಎಲ್ಲರಿಗೂ ಒಳ್ಳೆ ರೀತಿಯಲ್ಲಿ ಸಪೋರ್ಟ್ ಮಾಡ್ತೇನೆ. ಹುಡುಗರಿಗಾದ್ರೂ ಅಷ್ಟೇ, ಇಲ್ಲಿ ಟ್ರೈನಿಂಗಿಗೆ ಬಿಡ್ತಾರೆ, ನಾನು ಮಾಡಿಸಿಕೊಡ್ತೇನೆ ಅವರಿಗೆ. ಇಲ್ಲಿಂದ ಡೆವಲಪ್ ಆಗಿ ಹೋದವರು ಇದ್ದಾರೆ.
2: ಸೊ ನಾಲೆಜ್ ಅನ್ನೋದು ಹಂಚದಷ್ಟು ಹೆಚ್ಚಾಗುತ್ತೆ ಅನ್ನೋ ಒಂದು ಮಾತಿದೆ ಸರ್. ಸೊ ನೀವು ಕೂಡ ಅದೇ ಹಾದಿಯಲ್ಲಿ ಸಾಕ್ತಿದ್ದೀರಾ.
3: ಬಿಸ್ನೆಸ್ಸು ನನಗೆ ಕಾಂಪಿಟೇಷನ್ ಆಗುತ್ತೆ, ನನ್ನ ಬಿಸ್ನೆಸ್ ಹಾಳಾಗುತ್ತೆ ಅನ್ನೋದು ನಾನು ಯಾವತ್ತೂ ತಿಳ್ಕೊಳ್ಳಲ್ಲ. ಅದು ಬೆಳೆಯುತ್ತೆ.
2: ಖಂಡಿತ. ಸೊ ನಿಮ್ಮೊಟ್ಟಿಗೆ ಮಾತಾಡಿ ತುಂಬ ಖುಷಿ ಆಯಿತು ಸರ್. ಹಾಗೆ ನನ್ನ ಮತ್ತೊಂದು ಪ್ರಶ್ನೆ, ಇಂಟರ್ವ್ಯೂ ಹೇಗೆ ಅನಿಸ್ತು ಸರ್?
3: ಇಷ್ಟು ದಿವಸ ನಾನು ಇಂಟರ್ವ್ಯೂ ಕೇಳಿದ್ದೆ, ಇದು ಫಸ್ಟ್ ಟೈಮ್ ಇಂಟರ್ವ್ಯೂ, ನಾನು ಇಂಟರ್ವ್ಯೂ ಮಾಡಿದ್ದು ಫಸ್ಟ್ ಟೈಮ್, ಚೆನ್ನಾಗಿ ಅನಿಸ್ತು.
2: ನಿಮ್ಮ ಸಮಯನ ಬಿಡುವು ಮಾಡಿಕೊಂಡು ನಿಮ್ಮ 34 ವರ್ಷದ ಬಿಸ್ನೆಸ್ ಎಕ್ಸ್ಪೀರಿಯನ್ಸನ್ನು ನಮ್ಮೊಟ್ಟಿಗೆ ಹಂಚಿಕೊಂಡ್ರಿ. ನಿಮ್ಮೆಲ್ಲ ಮಾಹಿತಿಗಾಗಿ ಆತ್ಮೀಯ ಧನ್ಯವಾದಗಳು ಸರ್.
3: ಧನ್ಯವಾದಗಳು.
2: ಆಲ್ ರೈಟ್, ಕೇಳಿಸ್ಕೊಂಡ್ರಲ್ಲ ಸ್ನೇಹಿತರೆ, ಭಗತ್ ಟೈರ್ಸ್ನ ಮಾಲೀಕರಾಗಿರುವ ರಾಜೇಶ್ ಭಗತ್ ಅವರು ಅವರ 34 ವರ್ಷದ ಬಿಸ್ನೆಸ್ ಎಕ್ಸ್ಪೀರಿಯನ್ಸನ್ನು ನಮ್ಮೊಟ್ಟಿಗೆ ಶೇರ್ ಮಾಡಿಕೊಂಡ್ರು. ಹಾಗೆ ಹೊಸದಾಗಿ ಬಿಸ್ನೆಸ್ ಪ್ರಾರಂಭ ಮಾಡೋರಿಗೆ ಕೂಡ ಒಳ್ಳೆಯ ಸಲಹೆಗಳನ್ನ ನೀಡಿದ್ರು. ಇನ್ನು ಬಿಸ್ನೆಸ್ ಅನ್ನೋದು ಯಾರೋ ಮಾಡ್ತಾರೆ ಅಂತ ಹೇಳಿ ನೋಡಿ ಮಾಡೋದಲ್ಲ, ಅದ್ರ ಬಗ್ಗೆ ನಮಗೆ ಒಂದಿಷ್ಟು ಜ್ಞಾನ ಇದ್ದು ಮಾಡಬೇಕು ಅನ್ನೋ ಹಂಬಲ ಇದ್ದು ಮನಸ್ಸಿದ್ದಾಗ ಮಾತ್ರ ಬಿಸ್ನೆಸ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಕೂಡ ಒಳ್ಳೆ ವಿಚಾರವನ್ನು ತಿಳಿಸ್ಕೊಡ್ತಾ ಇದ್ರು ಅಲ್ವಾ. ಹಾಗಿದ್ರೆ ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸೋ ಸಮಯ ಕೂಡ ಬಂತು. ನಿಮಗೆ ಈ ಕಾರ್ಯಕ್ರಮ ಹೇಗನ್ನಿಸ್ತು? ನಮ್ಮ ಬಿಸ್ನೆಸ್ ಬಸ್ ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು 9686096279 ಸಂಖ್ಯೆ ಮತ್ತೊಮ್ಮೆ 9686096279 ಈ ಸಂಖ್ಯೆಗೆ ಕಳಿಸಿ ಅಂತ ತಿಳಿಸ್ತಾ ನಾನು ನಿಮ್ಮ ಆರ್ಜೆ ಅರ್ಪಿತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಗ್ತಾ ಇರಿ, ಖುಷಿಯಾಗಿರಿ, ಆರೋಗ್ಯವಾಗಿರಿ. ಹಾಗೇನೇ ಯಾವಾಗಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
4: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-182-35-8083. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
5: ಸರ್, ಮಾರ್ಕೆಟ್ ಅಲ್ಲಿ ಸಿಗೋ ಎಲ್ಲಾ ಎನರ್ಜಿ ಪೌಡರ್ಸ್ ನ ಟ್ರೈ ಮಾಡಿದಾಯ್ತು, ಆದ್ರೂ ಈ ನಿಶಕ್ತಿ ಕಮ್ಮಿ ಆಗ್ತಾನೆ ಇಲ್ಲ.
6: ಎನರ್ಜಿ ಪೌಡರ್ಸ್ ಯಾವ್ದೇ ಆದ್ರೂ ಅದನ್ನ ಬಳಸೋದು ಹಾಲಿನ ಜೊತೆ. ನಾನ್ ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಲೀಟರ್ ಹಾಲು ಕುಡಿತೀನಿ. ಆ ಹಾಲು ನಂದಿನಿ ಹಾಲು.
7: ಎನರ್ಜಿ ಪೌಡರ್ ಯಾವ್ದೇ ಆಗಿರ್ಲಿ, ಜೊತೆ ಬಳಸೋ ಹಾಲು ನಂದಿನಿ ಆಗಿರ್ಲಿ.
8: ನಂದಿನಿ ಪರಿಶುದ್ಧತೆಯ ಪ್ರತೀಕ.
9: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
10: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
9: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
10: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
9: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
10: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
9: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
10: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449847698 ಸಂಖ್ಯೆ ಮತ್ತೊಮ್ಮೆ 9449847698
9: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ ಎಸ್ಎಸ್ ಏಜೆನ್ಸಿಯನ್ನು ಇಂದೇ ಸಂಪರ್ಕಿಸಿ. ಎಲ್ರಿಗೂ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ? ನಾನಂತೂ ಸೂಪರ್ವಾಗಿದ್ದೀನಿ, ನೀವೆಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಸಂಜೆಯ ಸಮಯ 7 ಗಂಟೆ ಆಗಿದೆ. ನಿಮ್ಮ ಜೊತೆ ಮಾತಾಡೋದಕ್ಕೆ ನಾನು ಬಂದಿದ್ದೀನಿ ಆರ್ಜೆ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡುವಂತಹ ಸಮಯ. ಹಾಗೆ ನೀವು ಕೂಡ ಮನೆಯಲ್ಲಿ ಆರಾಮಾಗಿ ಕೂತು ನಮ್ಮ ಕಾರ್ಯಕ್ರಮವನ್ನು ಕೇಳಬೇಕು ಅಂತ ಅಂದ್ಕೊಂಡಿದ್ರೆ, ಸೊ ನಮ್ಮ ಕಾರ್ಯಕ್ರಮವನ್ನು ಕೇಳ್ತಾ ಹಾಗೆ ನೀವು ಕೂಡ ನಿಮ್ಮ ಕೃಷಿಯ ಜೀವನವನ್ನು, ನಿಮ್ಮ ಕೃಷಿಯ ಬದುಕನ್ನು ಕೂಡ ನಮ್ಮ ಜೊತೆ ಹಂಚ್ಕೊಳ್ಬೋದು. ಸೊ ಯಾವ ರೀತಿ ಅಂತ ಯೋಚನೆ ಮಾಡ್ತಾ ಇದ್ರೆ, ನೀವು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ವಾಯ್ಸ್ ನೋಟ್ನ ಮಾಡಿ ಕಳಿಸೋದ್ರ ಮೂಲಕ, ಹಾಗೆ ನೀವು ಕೃಷಿಯನ್ನು ಮಾಡ್ತಾ ಇದ್ದೀರಾ ಅಂತಂದರೆ ನಿಮ್ಮ ಕೃಷಿಯ ಪದ್ಧತಿಯ ಬಗ್ಗೆ, ಹಾಗೆ ನೀವು ಯಾವ ಕೃಷಿಯನ್ನು ಮಾಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ನಮ್ಮ ಮೊಬೈಲ್ ಸಂಖ್ಯೆಗೆ ಮೆಸೇಜ್ ಕೂಡ ಮಾಡಬಹುದು, ಹಾಗೆ ಕರೆ ಕೂಡ ಮಾಡಿ ಮಾತಾಡಬಹುದಾಗಿದೆ. ಹಾಗೆ ನೀವೇನಾದರೂ ಮೆಸೇಜ್ನ ಕಳಿಸಿರಾ ಅಂತಂದರೆ ನಾವೇ ನಿಮ್ಮನ್ನು ಕಾಂಟ್ಯಾಕ್ಟ್ ಕೂಡ ಮಾಡಿ ಮಾತಾಡ್ತೀವಿ ಅಂತ ಹೇಳ್ತಾ, ನಮ್ಮ ಕಾರ್ಯಕ್ರಮದಲ್ಲಿ ನೀವು ಕೂಡ ಮಾತಾಡಬೇಕು ಅಂತಾದರೆ, ನಿಮ್ಮ ಕೃಷಿಯ ಅನುಭವಗಳನ್ನು ನಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತಾದರೆ ನಮ್ಮ ಸಂಖ್ಯೆಗೆ ವಾಯ್ಸ್ ನೋಟ್ನ ಮಾಡಿ ಕಳಿಸ್ಕೊಡಿ ಅಥವಾ ಮೆಸೇಜ್ನ ಮಾಡಿ ಅಂತ ಹೇಳ್ತಾ, ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ, 9686279606 9 ಈ ಸಂಖ್ಯೆಗೆ ನೀವು ಕರೆಯನ್ನು ಮಾಡಿ ಅಥವಾ ಮೆಸೇಜ್ನ ಮಾಡಿ ನಮ್ಮ ಜೊತೆ ಮಾತಾಡ್ಬೋದು ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಖುಷಿಯನ್ನು ಕಾಣ್ತಾ ತಮ್ಮ ಜೀವನವನ್ನು ಕಟ್ಕೊಂಡು ಬರುವಂತಹ ಅನುಭವಗಳನ್ನು ತಿಳಿಸುವಂತಹ ಪ್ರಯತ್ನ ನಮ್ಮದಾಗಿದೆ. ಸೊ ಹಾಗೆಯೇ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡೋದಕ್ಕಿರುವ ಇವರು, ಇವರ ಕೃಷಿನಲ್ಲಿ ಪಶುಗಳನ್ನು ಸಾಕಾಣಿಕೆ ಮಾಡ್ತಾ, ಈಗ ಪಶು ಸಂಗೋಪನೆಯಲ್ಲಿ ನಮಗೆ ಕೋಳಿ ಸಾಕಾಣಿಕೆ ಆಗಿರ್ಬೋದು, ಹಸು ಸಾಕಾಣಿಕೆ ಆಗಿರ್ಬೋದು, ಹಂದಿ ಸಾಕಾಣಿಕೆ ಆಗಿರ್ಬೋದು, ಕೋಳಿ ಸಾಕಾಣಿಕೆ ಆಗಿರ್ಬೋದು, ಈ ರೀತಿಯಲ್ಲಿ ಹಲವಾರು ಪ್ರಾಣಿಗಳನ್ನು, ಸಾಕು ಪ್ರಾಣಿಗಳನ್ನು ಸಾಕುವಂಥದ್ದಿದೆ. ಸೊ ಅದೇ ರೀತಿಯಲ್ಲೇ ಈಗ ನಾವು ಯಾವುದೇ ರೀತಿಯ ಪ್ರಾಣಿಗಳನ್ನು ಸಾಕಾಣಿಕೆ ಮಾಡ್ತಿದ್ದೀವಿ ಅಂತಂದಾಗ, ಅದರ ವೈಜ್ಞಾನಿಕ ಪದ್ಧತಿಯನ್ನು ನಾವು ಅಳವಡಿಸಿಕೊಂಡು ಸಾಕಾಣಿಕೆ ಮಾಡಿದಾಗ ಅದರಲ್ಲಿ ಉತ್ತಮವಾದಂತಹ ಆದಾಯವನ್ನು ಗಳಿಸೋದಕ್ಕೆ ಸಾಧ್ಯ ಇದೆ. ಇದರ ಜೊತೆಗೆ ಕೃಷಿ ಭೂಮಿನಲ್ಲಿ ಕೃಷಿಯನ್ನು ಮಾಡೋದ್ರ ಜೊತೆಯಲ್ಲಿ ಈಗ ಹೈನುಗಾರಿಕೆಯನ್ನು ಕೂಡ ನಾವು ಮಾಡ್ಕೊಂಡ್ವಿ ಅಂತಂದರೆ ನಮ್ಮ ಕೃಷಿಗೂ ಕೂಡ ಅದು ಪೂರಕವಾಗಿರುತ್ತೆ. ಸೊ ಹಾಗಾಗಿ ಕೃಷಿಯನ್ನು ಮಾಡ್ತಾ ಇರುವಂಥವ್ರು ಎಲ್ಲರೂ ಕೂಡ ಆದಷ್ಟು ಹಸು ಸಾಕಾಣಿಕೆಯನ್ನು ಆಗಿರ್ಬೋದು ಅಥವಾ ಯಾವುದೇ ರೀತಿಯ ಸಾಕುಪ್ರಾಣಿಗಳನ್ನು ಸಾಕಾಣಿಕೆ ಮಾಡುವಂಥದ್ದಾಗಿರ್ಬೋದು, ಇದನ್ನು ಮಾಡಿದ್ರೆ ಸೊ ನಿಮ್ಮ ಕೃಷಿಗೂ ಕೂಡ ಅದು ಅನುಕೂಲಕರವಾಗಿರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಹಾಗೆ ನಮ್ಮ ಸುತ್ತಮುತ್ತಲಿನ ಪರಿಸರಕ್ಕೂ ಕೂಡ ಅದು ಉಪಯುಕ್ತ ಆಗುತ್ತೆ. ಹಾಗೆಯೇ ಇವತ್ತಿನ ಕಾರ್ಯಕ್ರಮದಲ್ಲಿ ಕೂಡ ನಾವು ಮಾತಾಡ್ತಿರುವಂತೆ, ಸೊ ಇವತ್ತು ನಮ್ಮ ಜೊತೆಗೆ ಮಾತಾಡೋದಕ್ಕೆ ಇರುವ ಇವರು ಸಾಗರ ತಾಲೂಕಿನವರು, ಮಹೇಶ್ ಅನ್ನೋರು. ಸೊ ಇವರು ವೈಜ್ಞಾನಿಕ ಪದ್ಧತಿನಲ್ಲಿ ಹಸು ಸಾಕಾಣಿಕೆಯನ್ನು ಮಾಡಿ, ಹಾಗೆ ವೈಜ್ಞಾನಿಕ ಪದ್ಧತಿನಲ್ಲಿ ನಾವು ಕರು ಸಾಕಾಣಿಕೆಯನ್ನು ಯಾವ ರೀತಿಯಲ್ಲಿ ಮಾಡಬೇಕಾಗತ್ತೆ, ಕರುಗಳನ್ನು ಯಾವ ರೀತಿಯಲ್ಲಿ ನೋಡ್ಕೊಳ್ಬೇಕಾಗತ್ತೆ, ಕರು ಸಾಕಾಣಿಕೆ ಮಾಡುವಾಗ ನಾವು ಏನೆಲ್ಲ ವಿಚಾರಗಳನ್ನು ಗಮನದಲ್ಲಿಟ್ಕೋಬೇಕಾಗತ್ತೆ. ಈಗ ಹಸುವನ್ನು ನಾವು ಮೇಂಟೈನ್ ಮಾಡ್ತೀವಿ, ಆದರೆ ಕರುಗಳನ್ನು ನೋಡ್ಕೊಳ್ಳೋದು ತುಂಬಾ ದೊಡ್ಡ ಜವಾಬ್ದಾರಿ ಆಗಿರುತ್ತೆ. ಸೊ ಅದನ್ನು ಯಾವ ರೀತಿಯಲ್ಲಿ ನಿಭಾಯಿಸಬೇಕಾಗತ್ತೆ, ಏನೆಲ್ಲ ಅಂಶಗಳನ್ನು ಗಮನದಲ್ಲಿಟ್ಕೋಬೇಕಾಗತ್ತೆ. ಮತ್ತು ಇವರು ಹೇಳೋ ಹಾಗೆ ಈಗ ಹಸುಗಳನ್ನ ಸಾಕಾಣಿಕೆ ಮಾಡ್ತೀವಿ, ಹಸುಗಳನ್ನ ಮೇಂಟೈನ್ ಮಾಡೋದಕ್ಕೆ ಸ್ವಲ್ಪ ಈಸಿ ಆಗುತ್ತೆ, ಆದರೆ ಕರುಗಳನ್ನ ಸಾಕಾಣಿಕೆ ಮಾಡೋದು ಸ್ವಲ್ಪ ಗಮನವಹಿಸಬೇಕಾಗತ್ತೆ ಅಂತ ಹೇಳ್ತಾರೆ. ಅದೇ ರೀತಿಯಲ್ಲೇ ಕರುಗಳು ಸಹ ಆಸ್ತಿ ಇದ್ದ ಹಾಗೆ ಅಂತೇಳಿ ಇವರು ಒಂದು ಮಾತನ್ನು ಹೇಳ್ತಾರೆ. ಸೊ ಹಾಗಾದರೆ ಇವರು ಹೇಳಿರುವಂತಹ ಈ ಮಾತಿಗೆ ಪೂರಕವಾಗಿ, ಸೊ ಕರುಗಳನ್ನು ಸಾಕಾಣಿಕೆ ಮಾಡುವಾಗ ಏನೆಲ್ಲ ಅಂಶಗಳನ್ನು ನಾವು ಗಮನದಲ್ಲಿಟ್ಕೋಬೇಕು, ಸೊ ವೈಜ್ಞಾನಿಕ ಪದ್ಧತಿನಲ್ಲಿ ಏನೆಲ್ಲ ಅಂಶಗಳಿದೆ ಅನ್ನೋದನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತಿಳ್ಕೊಳ್ಳೋಣ. ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮಕ್ಕೆ ಮಹೇಶ್ ಅವರನ್ನ ಸ್ವಾಗತಿಸೋಣ. ಮಹೇಶ್ ಅವರೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಮಹೇಶ್ ಅವರೇ, ಮೊದಲನೇದಾಗಿ ಈಗ ಬಹಳಷ್ಟು ಜನರು ಪಶುಸಂಗೋಪನೆಯಲ್ಲಿ ತೊಡಗಿಸ್ಕೊಂಡಿರ್ತಾರೆ, ಅದರಲ್ಲೂ ಈಗ ಹೈನುಗಾರಿಕೆಯಲ್ಲಿ ಹೆಚ್ಚಾಗಿ ತೊಡಗಿಸ್ಕೊಂಡಿರ್ತಾರೆ. ಸೊ ಇವರು ಮುಖ್ಯವಾಗಿ ಗಮನದಲ್ಲಿಟ್ಕೋಬೇಕಾಗಿರುವಂತಹ ವಿಷಯ ಏನು, ಸೊ ಹೈನುಗಾರಿಕೆಯನ್ನು ಮಾಡ್ತಿದ್ದೀವಿ ಅಂತ ಅಂದಾಗ ಕರುಗಳನ್ನು ಆರೈಕೆ ಮಾಡುವಂಥದ್ದಾಗಲಿ ಅಥವಾ ಹಸುಗಳನ್ನು ಸಹ ಆರೈಕೆ ಮಾಡುವಂಥದ್ದಾಗಲಿ ಯಾವ ರೀತಿಯಲ್ಲಿ ಮಾಡಬೇಕಾಗತ್ತೆ, ಸೊ ನಿಮಗೆ ಏನನ್ಸುತ್ತೆ ಅದ್ರ ಬಗ್ಗೆ ಹೇಳ್ಬೋದಾ?
11: ನಮ್ಮಲ್ಲಿ ಹೈನುಗಾರಿಕೆ ಅಂದಾಕ್ಷಣ ನಾವು ರೈತರುಗಳೆಲ್ಲ ಯಾವ ರೀತಿ ಮಾಡ್ತಾರೆ ಅಂತಂದರೆ ಹಾಲು ಹಾಲು ಹಾಲು ಹಾಲು ಕರಿಯೋದು, ಡೈರಿಗೆ ಹಾಕೋದು ಅಥವಾ ಇನ್ನೊಂದು ಕಡೆ ಕೊಡೋದು, ಮಾರುಕಟ್ಟೆ ಮಾಡುವಂಥದ್ದು, ಇದನ್ನೇ ಯೋಚನೆ ಮಾಡ್ತಾರೆ. ಆದರೆ ಹೈನುಗಾರಿಕೆಯಲ್ಲಿ ಬಹಳ ಮುಖ್ಯವಾದ್ದು ಇನ್ನೂ ಒಂದು ಆರ್ಥಿಕವಾಗಿ ಸಬಲವಾಗುವಂಥ ಒಂದು ಅಂಶ ಏನಪ್ಪ ಅಂತಂದರೆ ಕರುಗಳ ಸಾಕಾಣಿಕೆ. ಕರುಗಳು ಕೂಡ ಒಂದು ಆಸ್ತಿ ಇದ್ದ ಹಾಗೆ. ಕರು ಸಾಕಾಣಿಕೆನ ಒಂದು 18-20 ತಿಂಗಳು ಚೆನ್ನಾಗಿ ಸಾಕ್ಬಿಟ್ರೆ 50-75,000 ನಿಮಗೆ ಬೆಲೆ ಬಾಳುತ್ತದೆ. ಇಂಥ ಸಂದರ್ಭದಲ್ಲಿ ಕರುಗಳನ್ನ ಚಿಕ್ಕದ್ರಿಂದ ಚೆನ್ನಾಗಿ ಸಾಕುವುದು ಭಾಳ ಅತಿ ಮುಖ್ಯವಾದ ಅಂಶ ಆಗುತ್ತೆ. ಬರೀ ಅದನ್ನು ಮಾರೋದಷ್ಟೇ ಅಲ್ಲ, ನಮ್ಮಲ್ಲೇ ಹುಟ್ಟಿದ ಸಂತತಿ ಇದು, ತಳಿ ಅಭಿವೃದ್ಧಿಗಳನ್ನ ನಾವು ಮಾಡ್ಕೊತ ನಾವೇ ಇಟ್ಕೊಂಡ್ರು ಕೂಡ ಮುಂದೆ ಉತ್ತಮ ಗುಣಮಟ್ಟದ ಹಾಲು, ಉತ್ತಮ ಅತೀಕ ಇಳುವರಿಯನ್ನು ಪಡೆಯುವಲ್ಲಿ ನಾವು ಯಶಸ್ವಿ ಆಗ್ತೀವಿ.
9: ಓಕೆ ಸರ್, ಹಾಗಾದರೆ ನಿಮ್ಮ ಜೊತೆಗೆ ಮಾತನ್ನು ಮುಂದುವರಿಸ್ತೀನಿ. ಹಾಗೆ ನೀವು ತಿಳಿಸುವಂತಹ ಈ ಕರು ಸಾಕಾಣಿಕೆಯ ಬಗ್ಗೆ ತಿಳ್ಕೊಳ್ಳುವಂತಹ ಆಸಕ್ತಿ ನನಗೂ ಕೂಡ ಇದೆ. ಹಾಗೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಕೂಡ ನಮ್ಮ ಕೇಳುಗರು ಕೂಡ ಕರು ಸಾಕಾಣಿಕೆಯನ್ನು ಮಾಡ್ತಾ ಇದ್ದಾರೆ ಅಥವಾ ಕರು ಸಾಕಾಣಿಕೆಯನ್ನು ಮಾಡಬೇಕು ಅಂತ ಅನ್ಕೊಳ್ಳೋದಾದರೆ ಸೊ ಯಾವ ರೀತಿ ವೈಜ್ಞಾನಿಕ ಪದ್ಧತಿಯನ್ನು ನಾವು ಅಳವಡಿಸ್ಕೊಳ್ಬೇಕಾಗತ್ತೆ, ಹಾಗೆ ವೈಜ್ಞಾನಿಕ ಪದ್ಧತಿಯಲ್ಲಿ ಏನೆಲ್ಲ ವಿಚಾರಗಳನ್ನು ನಾವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ ಸರ್. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಸೂಪರ್ ಆಗಿರುವಂತಹ ಹಾಡನ್ನು ಕೂಡ ಕೇಳ್ಕೊಂಡು ವಾಪಸ್ ಬನ್ನಿ. ನಾನು ಆರ್ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ರಾಣಿಪುರ ಎಫ್ ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ, ಈಗ ಹೇಗಿದ್ಯಾ?
1: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
0: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
1: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
0: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
1: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ BPL ಹಾಗೂ APL ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ TTK, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
3: ಮತ್ತೊಮ್ಮೆ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜು ಶ್ರೀಧರ್. ಇದು ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಡಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಡಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಹೈನುಗಾರಿಕೆಯ ಕುರಿತಂತೆ ನಾವಿವತ್ತು ಮಾತಾಡ್ತಾ ಇದ್ವಿ. ಹಾಗೆ ಹೈನುಗಾರಿಕೆನಲ್ಲಿ ಮುಖ್ಯವಾಗಿ ಕರುಗಳ ಸಾಕಾಣಿಕೆ ತುಂಬಾನೇ ಮುಖ್ಯ ಆಗುತ್ತೆ. ಕರುಗಳ ಸಾಕಾಣಿಕೆ ಮಾಡೋದ್ರಿಂದ ಕೂಡ ಉತ್ತಮವಾದಂತಹ ಆದಾಯವನ್ನು ಗಳಿಸೋದಕ್ಕೆ ಸಾಧ್ಯ ಇದೆ ಅನ್ನೋದ್ರ ಬಗ್ಗೆ ನಮಗೆ ಇವತ್ತು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಮಹೇಶ್ ಅವರು ತಿಳಿಸ್ಕೊಡ್ತಾ ಇದ್ದಾರೆ. ಸೊ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅವರು ಕೂಡ ಹಸು ಸಾಕಾಣಿಕೆಯನ್ನು ಮಾಡೋದ್ರ ಜೊತೆಯಲ್ಲಿ ಕರುಗಳನ್ನು ಪ್ರಮುಖವಾಗಿ ಸಾಕಾಣಿಕೆ ಮಾಡ್ತಾ ಉತ್ತಮವಾದಂತಹ ಆದಾಯವನ್ನು ಗಳಿಸ್ತಾ ಇದ್ದಾರೆ. ಸೊ ಇದಕ್ಕೆ ಮುಖ್ಯವಾದಂತಹ ಕಾರಣ ಏನು ಅಂತಂದರೆ, ಇದನ್ನು ವೈಜ್ಞಾನಿಕ ಪದ್ಧತಿನಲ್ಲಿ ಅವರು ಮಾಡ್ತಾ ಇರುವಂಥದ್ದು. ಸೊ ವೈಜ್ಞಾನಿಕ ಪದ್ಧತಿನಲ್ಲಿ ಯಾವುದೇ ರೀತಿಯ ಕೃಷಿಯನ್ನು ಮಾಡುವಂಥದ್ದಾಗಲಿ ಅಥವಾ ಹೈನುಗಾರಿಕೆಯನ್ನು ಮಾಡುವಂಥದ್ದಾಗಲಿ ಅಥವಾ ಪಶುಸಂಗೋಪನೆಯನ್ನು ಮಾಡುವಂಥದ್ದಾಗಲಿ, ಸೊ ಮಾಡಿದಾಗ ಖಂಡಿತವಾಗಲೂ ಅದರಲ್ಲಿ ಉತ್ತಮವಾದಂತಹ ಆದಾಯ, ಇಳುವರಿ ಬರೋದಕ್ಕೆ ಸಾಧ್ಯ ಆಗುತ್ತೆ. ಅದೇ ರೀತಿಯಲ್ಲೇ ಇವತ್ತು ನಾವು ಕೂಡ ಕೇಳ್ತಾ ಇರೋ ಹಾಗೆ ಕರು ಸಾಕಾಣಿಕೆ ಎಷ್ಟು ಮುಖ್ಯ ಆಗುತ್ತೆ, ಕರುಗಳನ್ನು ಸಾಕಾಣಿಕೆ ಮಾಡೋದು ಕೂಡ ರೈತರು ತಮ್ಮ ಹೈನುಗಾರಿಕೆಯಲ್ಲಿ ಅಳವಡಿಸ್ಕೊಂಡಾಗ ಖಂಡಿತವಾಗಲೂ ಅದರಿಂದ ಉತ್ತಮ ಆದಾಯವನ್ನು ಗಳಿಸೋದಕ್ಕೆ ಸಾಧ್ಯ ಇದೆ ಅನ್ನೋದು ಸೊ ಇವರ ಮಾತು. ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈಗ ರೈತರು ಹಾಲಿಗೋಸ್ಕರ ಬರೀ ಹಸುಗಳನ್ನು ಸಾಕಾಣಿಕೆ ಮಾಡೋದಲ್ಲ, ಅದರ ಜೊತೆಗೆ ಕರುಗಳನ್ನು ಸಾಕಾಣಿಕೆ ಮಾಡಿದ್ರು ಕೂಡ ಒಳ್ಳೆಯ ಆದಾಯವನ್ನು ಗಳಿಸೋದಕ್ಕೆ ಸಾಧ್ಯ ಇದೆ ಅಂತ ಹೇಳಿ ಮಹೇಶ್ ಅವರು ಹೇಳ್ತಾ ಇದ್ರು. ಸೊ ಹಾಗಾದರೆ ಮಹೇಶ್ ಅವರ ಜೊತೆಗೆ ಮಾತನ್ನು ಮುಂದುವರಿಸೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅವರನ್ನ ಮತ್ತೊಮ್ಮೆ ಸ್ವಾಗತಿಸೋಣ. ಮಹೇಶ್ ಅವರೇ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಮಹೇಶ್ ಅವರೇ, ನೀವಾಗಲೇ ಹೇಳ್ತಾ ಇದ್ರಿ, ಸೊ ಈ ಒಂದು ವೈಜ್ಞಾನಿಕ ಪದ್ಧತಿನಲ್ಲಿ ಕರು ಸಾಕಾಣಿಕೆ ಮಾಡೋದನ್ನು ಆರಂಭ ಮಾಡಿದ್ರೆ ಖಂಡಿತವಾಗಲೂ ಉತ್ತಮ ಆದಾಯ ಗಳಿಸೋದಕ್ಕೆ ಸಾಧ್ಯ ಇದೆ ಅಂತ ಹೇಳಿ. ಈಗ ವೈಜ್ಞಾನಿಕ ಪದ್ಧತಿನಲ್ಲಿ ನಾವು ಆರಂಭ ಮಾಡಬೇಕು ಅಂತಂದರೆ ಕರು ಸಾಕಾಣಿಕೆ ಮಾಡೋದಾದರೆ ಹೇಗೆ ಆರಂಭ ಮಾಡಬೇಕಾಗತ್ತೆ? ಸೊ ಏನೆಲ್ಲ ವಿಚಾರಗಳನ್ನು ಗಮನದಲ್ಲಿಟ್ಕೋಬೇಕಾಗತ್ತೆ ಇದ್ರ ಬಗ್ಗೆ ಹೇಳ್ಬೋದು ಸರ್?
4: ಗರ್ಭಧರಿಸಿದಂಥ ತಾಯಿ ಹಸು 9 ತಿಂಗಳು 9 ದಿನಕ್ಕೆ, 9 ತಿಂಗಳು 15 ದಿನಕ್ಕೆ ಏನು ಕರು ಹಾಕುತ್ತೆ, ಕರು ಹಾಕಿದ ತಕ್ಷಣ ಕರು ತನ್ನ ಮೊದಲನೇ ಉಸಿರಾಟದ ಪ್ರಕ್ರಿಯೆಯನ್ನು ಶುರು ಮಾಡುತ್ತೆ. ಹಾಗಾಗಿ ಕರು ಹುಟ್ಟಿದ ತಕ್ಷಣ ಮೂಗಿನಲ್ಲಿರುವಂಥ ಆ ಲೋಳೆಯನ್ನು ತೆಗೆಯೋದೇ ಆಗಲಿ, ಮತ್ತು ಕಾಲಿನ ಗೊರಸಿನ ಮಧ್ಯೆ ಇರುವಂಥ ಲೋಳೆಗಳನ್ನ ಮೊದಲನೇದಾಗಿ ತೆಗೆದಾಕಬೇಕು. ಯಾಕಂದರೆ ಉಸಿರ ಪ್ರಕ್ರಿಯೆ ಈಸಿ ಆಗುತ್ತೆ, ಎದ್ದು ನಿಲ್ಲಕ್ಕೆ ಟ್ರೈ ಮಾಡ್ತಾ ಇರೋ ಒಂದು ಕರುಗೆ ಹೆಲ್ಪ್ ಆಗುತ್ತೆ. ಮತ್ತು ಒಕ್ಕಳು ಬಳ್ಳಿ ಅಂತ ಏನು ಹೇಳ್ತೀವಿ, ಕರುಳು ಬಳ್ಳಿ, ಈ ಕರುಳು ಬಳ್ಳಿನ ಈಜಬೇಕು. ಈಜರೆ ತನಕ ತಾನೇ ಬರುತ್ತೆ, ಅಥವಾ ತಮ್ಮ ಸ್ವಚ್ಛವಾಗಿರುವಂಥ ಒಂದು ಕತ್ತರಿ ಮುಖಾಂತರ ಕಟ್ ಮಾಡಬೇಕು. ಕಟ್ ಮಾಡಿ ಬಹಳ ಮುಖ್ಯವಾಗಿ ನಿಮಗೆ ಪೊಟ್ಯಾಷಿಯಂ ಪರ್ಮಂಗ್ನೇಟ್ ಸೊಲ್ಯೂಷನ್ನು ಅಥವಾ ಅರಿಶಿಣ, ಮನೇಲಿ ಅರಿಶಿಣ ಇರುತ್ತಲ್ಲ, ಅರಿಶಿಣನಾದರೂ ಹಾಕಬೇಕು. ಯಾಕಂದರೆ ಇನ್ಫೆಕ್ಷನ್ ಹೋಗೋ ಸಾಧ್ಯತೆಗಳಿರ್ತವೆ. ಕರು ಹುಟ್ಟಿದ ತಕ್ಷಣ ಮೇಜರಾಗಿ ಇನ್ಫೆಕ್ಷನ್ ಹೋಗೋದೇ ಕರುಳು ಬಳ್ಳಿಯಿಂದ. ಹಾಗಾಗಿ ಹುಟ್ಟಿದ ತಕ್ಷಣ ಅದನ್ನ ಸ್ವಚ್ಛತೆ ಮಾಡೋದು ಮತ್ತು ಆ ಆ್ಯಂಟಿಸೆಪ್ಟಿಕ್ ಸೊಲ್ಯೂಷನ್ನ ಸೇರಿಸೋದು ಅಥವಾ ಅರಿಶಿಣವನ್ನು ಬಳಿಯೋದನ್ನು ನಾವು ಮರಿಬಾರ್ದು.

0: ಅಜ್ಜದು ಬಹಳ ಮುಖ್ಯ ಆಗುತ್ತೆ. ಗಿಣ್ಣ ಹಾಲನ್ನ ಕುಡಿಸೋದು ಬಹಳ ಮುಖ್ಯ ಆಗುತ್ತೆ. ಕರು ಹುಟ್ಟಿದ ಅರ್ಧ ಗಂಟೆ ಒಳಗಡೆ ನಾವು ಗಿಣ್ಣ ಹಾಲನ್ನು ಕುಡಿಸ್ಲೇಬೇಕು. ಯಾಕೆ ಅಂದರೆ ಆ ಕರು ಹುಟ್ಟಿದ ಆ ಕರುಳು ಹುಟ್ಟಿದ ಒಂದು 2 ಅವರಲ್ಲಿ ಅಬ್ಸಾರ್ಪ್ಷನ್ ಪವರ್ ಜಾಸ್ತಿ ಇರುತ್ತೆ. ಹಾಗಾಗಿ ಅರ್ಧ ಗಂಟೆ ಒಳಗಡೆ ಗಿಣ್ಣ ಹಾಲನ್ನು ಕುಡಿಸ್ಬೇಕು. ಒಂದು ದಿನದ ನಂತರ 24 ಗಂಟೆ ನಂತರ ಕರುವಿನ ಕರುಳಿನ ಒಂದು ಅಬ್ಸಾರ್ಪ್ಷನ್ ಪವರ್ ಸ್ವಲ್ಪ ಕಡಿಮೆ ಆಗುತ್ತೆ. ಅಬ್ಸಾರ್ಪ್ಷನ್ ಪವರ್ ಜಾಸ್ತಿ ಇದ್ದಾಗಲೇ ನಾವು ಗಿಣ್ಣ ಹಾಲನ್ನು ಕುಡಿಸ್ಲೇಬೇಕು. ಏನಂದರೆ ಈ ಗಿಣ್ಣ ಹಾಲಿನಲ್ಲಿ IgA ಕೆರೋಟಿನ್ನು ಈ ಥರ ಒಂದಷ್ಟು ರೋಗ ನಿರೋಧಕ ಶಕ್ತಿಗಳು ಬಹಳಷ್ಟು ಇರ್ತವೆ. ಒಂದು ಆ ತಾಯಿ ತನ್ನ ಕರು ಕೊಡ್ತಾ ಇರುವಂಥ ಒಂದು ಶಕ್ತಿ, ಆ ಅಮೃತದ ಶಕ್ತಿ ಅಂತಲೇ ಹೇಳ್ಬೋದು. ಹಾಗಾಗಿ ಈ ಗಿಣ್ಣ ಹಾಲನ್ನು ಹುಟ್ಟಿದ 1/2 ಗಂಟೆಗೆ ಕುಡಿಸಿ ದಿನದಲ್ಲಿ 3-4 ಬಾರಿ ತಾಯಿಯಿಂದ ಕರಿಬೇಕು. ಒಂದೇ ಸಾರಿ ಕರಿಬಾರ್ದು, ತಾಯಿಯಿಂದ 3-4 ಸಾರಿ ಕರೆದು ಒಂದು ಡಿವೈಡ್ ಮಾಡಿ ಕೊಡಬೇಕು. ಯಾವ ಥರ ಕೊಡಬೇಕು? 1/10 ಆಫ್ ದ ಬಾಡಿ ವೈಟ್ ಅಂತ ಹೇಳ್ತೀವಿ. ಈಗ ಒಂದು 10 ಕೆಜಿ ಕರು ಹುಟ್ಟಿದೆ ಅಂತಂದರೆ 1 ಲೀಟ್ರಷ್ಟು ಆದ್ರೂ ಅದಕ್ಕೆ ಕೊಡಬೇಕಾಗುತ್ತೆ. ಮೊದಲನೇ ಒಂದು ದಿನ, 2ನೇ ದಿನ, 3ನೇ ದಿನದಲ್ಲಿ ಗಿಣ್ಣ ಅಲ್ಲಿ ಇಲ್ಲಾಂದರೂ 16-17% ಪ್ರೋಟೀನ್ ಇರುತ್ತೆ. ಏನಿದು ಪ್ರೋಟೀನು? ಪ್ರೋಟೀನೇ ಭಾಳ ಇಂಪಾರ್ಟೆಂಟು. ಏನಾಗುತ್ತೆ ಅಂದರೆ ಈ ಕರುಗಳಲ್ಲಿ ಮಸಲ್ ಮಾಂಸಖಂಡ ಹೆಚ್ಚಿಸ್ಬೇಕು, ಮತ್ತು ಬೋನ್ ನಮ್ಮ ಈ ಮೂಳೆಗಳ ಶಕ್ತಿ ಜಾಸ್ತಿ ಆಗಬೇಕು, ಮಾಂಸಖಂಡ ಅತಿ ಬೇಗ ಬೆಳವಣಿಗೆ ಆಗಬೇಕು ಅಂತ ಅಂದರೆ ಈ ಪ್ರೋಟೀನ್ ಭಾಳ ಉಪಯುಕ್ತ ಆಗುತ್ತೆ. ಆದರೆ ಈ ಗಿಣ್ಣ ಹಾಲಿನಲ್ಲಿ ದಿನಗಳು ಕಳೀತಾ ಪ್ರೋಟೀನ್ ಕಂಟೆಂಟ್ ಕಡಿಮೆ ಆಗ್ತಾ ಬರುತ್ತೆ. 16-17% ಇರುವಂಥದ್ದು 7ನೇ ದಿನಕ್ಕೆ ಒಂದು ವೀಕ್ ಆದ ನಂತರ 7-8% ಬಂದು ನಿಂತುಬಿಟ್ಟಿರುತ್ತೆ. ಹಾಗಾಗಿ ಎಷ್ಟೋ ಕಡೆ ನೋಡ್ತೀವಿ ನಾವು ಗಿಣ್ಣ ಹಾಲನ್ನು ಕುಡಿಸ್ಬಿಟ್ಟು ಹೊರಗಡೆ ಚೆಲ್ಲೋದು, ಹುತ್ತುಕ್ಕಾಕ್ತೀವಿ ಅನ್ನೋದು, ಈ ರೀತಿಯೆಲ್ಲ ನಮ್ಮ ಜನಗಳು ಮಾತಾಡ್ತಾ ಇರ್ತಾರೆ. ಈ ಗಿಣ್ಣ ಹಾಲನ್ನು ವೇಸ್ಟ್ ಮಾಡಬೇಡಿ. ಏನು ಮಾಡ್ಬೋದು? ಅತಿ ಹೆಚ್ಚು ಪ್ರೋಟೀನ್ ಅಂಶ ಇರುವಂಥ 1ನೇದಿಂದ 1 ವಾರದಿಂದ ಏನು ಮಿಕ್ಕುತ್ತೆ ನಿಮಗೆ ಗಿಣ್ಣ ಹಾಲು, ಅದನ್ನು 1 ಡಿಗ್ರಿ ಸೆಲ್ಸಿಯಸ್ಗೆ ಫ್ರೀಜರಲ್ಲಿ, ಈಗೇನು ಮನೆಗಳಲ್ಲೆಲ್ಲ ಫ್ರಿಜ್ಗಳಿದ್ದಾವೆ, 1 ಡಿಗ್ರಿ ಸೆಲ್ಸಿಯಸ್ಗೆ ಫ್ರೀಜರ್ನಲ್ಲಿ ಇಟ್ಟು ನಂತರ ಏನು ಗಿಣ್ಣ ಹಾಲು ಖಾಲಿ ಆಗುತ್ತಲ್ಲ, ನಂತರ ಸ್ವಲ್ಪ ಕಾಯಿಸಿ ಹಾಲು ಜೊತೆ ಮಿಕ್ಸ್ ಮಾಡಿ ಕೊಡ್ತಾ ಹೋಗ್ಬೋದು. ಆ ಪ್ರೋಟೀನ್ನ ನೀವು ಹಿಡಿದಿಟ್ಟಾಗುತ್ತೆ. ಬರೀ ಪ್ರೋಟೀನ್ ಅಷ್ಟೇ ಅಲ್ಲ, ಅದರಲ್ಲಿರುವಂಥ ರೋಗ ನಿರೋಧಕ ಶಕ್ತಿಗಳು, IgA ಒಂದು ವಿಟಮಿನ್ಗಳು ಎಲ್ಲನೂ ಹಿಡಿದಿಟ್ಟಾಗುತ್ತೆ. ನಿಮ್ಮ ಕರು ಬೆಳವಣಿಗೆ ತುಂಬ ಚೆನ್ನಾಗಾಗುತ್ತೆ. ಹಾಗಾಗಿ ಗಿಣ್ಣ ಹಾಲು ಬರುವವರೆಗೂ ಕೂಡ ಗಿಣ್ಣ ಹಾಲನ್ನು ವೇಸ್ಟ್ ಮಾಡದೆ ತನ್ನ ಕರುವಿಗೆ ಕುಡಿಸಿ ಆದಷ್ಟು ಅದನ್ನು ಹಿಡಿದಿಡಿ. 7ರಿಂದ 8 ದಿನ ನಾವು ಗಿಣ್ಣ ಹಾಲನ್ನು ಕೊಟ್ಟ ನಂತರ ಏನು ನಾರ್ಮಲ್ ಹಾಲು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ಕರು ಎಷ್ಟು ಬಾಡಿ ವೈಟ್ ಬರ್ತದೆ ಅಂದರೆ 1/10 ಆಫ್ ದಿ ಬಾಡಿ ವೈಟ್ ಅಂತ ಹೇಳ್ತೀವಿ. ಈಗ ಒಂದು 20 ಕೆಜಿ ಕರು ತಲುಪಿತ್ತು ಅಂತ ಅಂದರೆ ಒಂದು ಸರಿದಕ್ಕೆ 2 ಲೀಟ್ರ್ ಹಾಲನ್ನಾದ್ರೂ ಅದಕ್ಕೆ ಕುಡಿಸ್ಬೇಕಾಗತ್ತೆ. ಅಂದರೆ ದಿನಕ್ಕೆ 4 ಲೀಟ್ರ್ ಆಯಿತು. ಎಷ್ಟೋ ಜನರಲ್ಲ ತಲೆಯಲ್ಲಿ ಒಂದು ಪ್ರಶ್ನೆ ಬರುತ್ತೆ, ಡೈಲಿ 4 ಲೀಟ್ರ್ ಅದಕ್ಕೆ ಕುಡಿಸೋದಾದರೆ ಮುಂದೆ ಹೇಗೆ ಅಂತೇಳಿ. ಮುಂದೆ ಹೇಗೆ ಅಂದರೆ ನೀವು ಹಾಲನ್ನು 1/2 ತಿಂಗಳಿಂದ 2 ತಿಂಗಳವರೆಗೆ ಕೊಡ್ತಾ ಹೋಗ್ತೀರಾ, ನಂತರ ಅದು ಫೀಡ್ ತಿನ್ನೋಕ್ಕೆ ಸ್ಟಾರ್ಟ್ ಮಾಡುತ್ತೆ, ಮೇವು ತಿನ್ನೋಕ್ಕೆ ಸ್ಟಾರ್ಟ್ ಮಾಡುತ್ತೆ, ಆವಾಗ ಕಾಲಕ್ರಮೇಣ ನೀವು ಕಡಿಮೆ ಮಾಡ್ಕೋತಾ ಬರ್ತೀರಾ. ಹಾಗಾಗಿ 4 ಲೀಟ್ರ್ ಪ್ರತಿದಿನ ಕೊಡೋದ್ರಲ್ಲಿ ಏನೂ ತೊಂದರೆ ಆಗಲ್ಲ. ಆ ಬಾಡಿ ವೈಟಿಗೆ ತಕ್ಕಂಗೆ 1/10 ಅಂತ ಏನು ಹೇಳ್ತೀವಿ ಆ ಮುಖಾಂತರ ಕೊಡ್ತಾ ಹೋಗ್ಬೋದು. ಯಾಕಪ್ಪ ಹೇಳ್ತೀವಿ ಅಂತಂದರೆ ನಾವು ಇವಾಗ ಯೋಚನೆ ಮಾಡ್ಬೋದು 4 ಲೀಟ್ರು ಅಂತೇಳಿ, ಆದರೆ ಮುಂದೆ ಆ ಮೂಳೆ ಬೆಳವಣಿಗೆ ಮಾಂಸಖಂಡ ಬೆಳವಣಿಗೆಗೆ ಈ ಒಂದು 3 ತಿಂಗಳು ನಾವೇನು ಚೆನ್ನಾಗಿ ಕರು ಸಾಕ್ತೀವಿ ಅದು ಭಾಳ ಉಪಯುಕ್ತತೆ ಆಗುತ್ತೆ. ಮುಂದೆ ಯಾವುದೇ ರೋಗ ಬಂದರೂ ತಾನೇ ತಡೆಗಟ್ಕೊಳ್ಳುತ್ತೆ, ಯಾವುದೇ ಆರೋಗ್ಯದ ಏರುಪೇರುಗಳಿರಲ್ಲ. ಹಾಗಾಗಿ ಇದು ಭಾಳ ಮುಖ್ಯ ಆಗುತ್ತೆ ಹಾಲು ಕುಡಿಸುವಂಥದ್ದು.
1: ಓಕೆ ಸರ್, ತುಂಬ ಚೆನ್ನಾಗಿ ಮಾಹಿತಿಗಳನ್ನ ತಿಳಿಸ್ತಾ ಇದ್ದೀರಾ ಸರ್. ಸೊ ಈಗ ಹಸು ಸಾಕಾಣಿಕೆಯನ್ನು ಮಾಡೋದು ಒಂದು ರೀತಿಯಲ್ಲಿ ಒಂದು ವೈಜ್ಞಾನಿಕ ಪದ್ಧತಿಯಲ್ಲಿ ಮಾಡ್ತೀವಿ ಅಂತಂದರೆ, ಸೊ ಕರುಗಳನ್ನು ಸಾಕಾಣಿಕೆ ಮಾಡೋದು ಕೂಡ ತುಂಬಾ ಮುಖ್ಯ ಆಗುತ್ತೆ. ಕರುಗಳನ್ನು ಸಾಕಾಣಿಕೆ ಮಾಡುವಾಗ ಅದಕ್ಕೆ ಏನು ಹಸುವಿನ ಹಾಲನ್ನು ಕುಡಿಸುವಾಗ ಮತ್ತು ಗಿಣದ ಹಾಲನ್ನು ಕುಡಿಸುವಾಗ ನಾವು ಎಷ್ಟು ಪ್ರಮಾಣದಲ್ಲಿ ಕುಡಿಸ್ಬೇಕಾಗತ್ತೆ, ವೈಜ್ಞಾನಿಕ ಪದ್ಧತಿನಲ್ಲಿ ನಾವು ಈ ಕರುಗಳನ್ನು ಯಾವ ರೀತಿಯಲ್ಲಿ ಸಾಕಾಣಿಕೆ ಮಾಡಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಮಹೇಶ್ ಅವರು ತುಂಬ ಚೆನ್ನಾಗಿ ಮಾಹಿತಿಗಳನ್ನ ತಿಳಿಸ್ತಾ ಇದ್ದಾರೆ. ಸೊ ಹಾಗೆ ನೀವು ಕೂಡ ನಿಮ್ಮ ಮನೇಲಿ ಹಸು ಏನಾದರೂ ಕರು ಹಾಕಿದೆ ಅಂತಂದರೆ ಕರುಗಳನ್ನು ಕೂಡ ಹೆಚ್ಚು ಜಾಗೃತೆಯಿಂದ ಹಾಗೆ ಅವುಗಳನ್ನು ಜವಾಬ್ದಾರಿಯಿಂದ ನೋಡ್ಕೊಳ್ಬೇಕಾಗತ್ತೆ. ಸೊ ಹಾಗೆಯೇ ಅದಕ್ಕೆ ಬೇಕಾದಂತಹ ಅಂಶಗಳು, ಆರೋಗ್ಯಕ್ಕೆ ಬೇಕಾದಂತಹ, ದೇಹಕ್ಕೆ ಬೇಕಾದಂತಹ ಅಂಶಗಳು ತನ್ನ ತಾಯಿಯ ಹಾಲಿನಿಂದ ಸಿಗೋದ್ರಿಂದ, ಸೊ ಹಸು ಕರು ಹಾಕಿದ ತಕ್ಷಣ ಬರುವಂತಹ ಗಿಣದ ಹಾಲನ್ನು ಸುಮ್ಮನೆ ವೇಸ್ಟ್ ಮಾಡದೇನೆ ಕರುಗಳಿಗೆ ಕುಡಿಸ್ಬೇಕು ಅಂತ ಹೇಳಿ ಸರ್ ಕೂಡ ಹೇಳ್ತಾ ಇದ್ದಾರೆ. ಸೊ ಅವ್ರ ಸರ್ ಜೊತೆಗೆ ಮಾತಾಡೋಣ, ಮುಂದುವರ್ಸೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬನ್ನಿ. ನಾನು ಆರ್ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾರೆ ರೇಡಿಯೋ ಶಿವಮೊಗ್ಗ ನಾಡಿ ಬರೋಣ ಫ್ಯಾಮ್ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಶ್ರೀಧರ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ ರಾಣಿ ಪುನರ್ ಎಫ್ಎಂ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಸೊ ನಾವು ಮಾತಾಡ್ತಿದ್ದ ಹಾಗೆ ಇವತ್ತು ವೈಜ್ಞಾನಿಕ ಪದ್ಧತಿನಲ್ಲಿ ಹಸು ಸಾಕಾಣಿಕೆಯ ಜೊತೆಗೆ ಕರು ಸಾಕಾಣಿಕೆಯನ್ನು ಮಾಡೋದ್ರಿಂದ ನಮ್ಮ ರೈತರಿಗೆ ಎಷ್ಟೆಲ್ಲ ಲಾಭ ಇದೆ ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ಮಾಹಿತಿಗಳನ್ನ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗೆ ಇವತ್ತು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಮಹೇಶ್ ಅವರು ನಮ್ಮ ಜೊತೆಗಿದ್ದಾರೆ. ಸೊ ಬನ್ನಿ ಹಾಗಿದ್ರೆ ಮಹೇಶ್ ಅವ್ರ ಜೊತೆಯಲ್ಲಿ ಮಾತಾಡೋಣ. ಹಾಗೆ ಅವರು ಇವತ್ತು ತಿಳಿಸ್ತಾ ಇದ್ದ ಹಾಗೆ ವೈಜ್ಞಾನಿಕ ಪದ್ಧತಿನಲ್ಲಿ ಕರು ಸಾಕಾಣಿಕೆ ಮಾಡೋದ್ರಿಂದ ಎಷ್ಟೆಲ್ಲ ಲಾಭ ಇದೆ, ಹಾಗೆ ಕರುಗಳನ್ನ ಯಾವ ರೀತಿಯಲ್ಲಿ ಸಾಕಾಣಿಕೆ ಮಾಡಬೇಕಾಗತ್ತೆ, ಮತ್ತೆ ಅವುಗಳನ್ನ ಯಾವ ರೀತಿಯಲ್ಲಿ ನೋಡ್ಕೋಬೇಕಾಗತ್ತೆ, ಅದಕ್ಕೆ ಬೇಕಾದಂತಹ ಪೋಷಕಾಂಶಗಳನ್ನ ಅಥವಾ ಅವುಗಳಿಗೆ ನೀಡಬೇಕಾದಂತಹ ಫೀಡನ್ನ ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ ತುಂಬ ಚೆನ್ನಾಗಿ ತಿಳಿಸ್ತಾ ಇದ್ದಾರೆ. ಬನ್ನಿ ಅವ್ರ ಜೊತೆಯಲ್ಲಿ ಮಾತನ್ನ ಮುಂದುವರ್ಸೋಣ. ಮಹೇಶ್ ಅವರೇ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನೀವಾಗಲೇ ಹೇಳ್ತಾ ಇದ್ರಿ, ಸೊ ಈಗ ಹಸು ಕರುವನ್ನು ಹಾಕಿದೆ ಅಂತಂದಾಗ ಕರುವಿಗೆ ಗಿಣದ ಹಾಲನ್ನು ಕುಡಿಸ್ಬೇಕಾಗತ್ತೆ, ಹಾಗೆ ಆ ಹಾಲನ್ನು ವೇಸ್ಟ್ ಮಾಡಬಾರ್ದು, ಮತ್ತು ಅದರ ಜೊತೆಗೆ ಅವುಗಳಿಗೆ ಆರೈಕೆ ಮಾಡೋದು ತುಂಬಾ ಮುಖ್ಯ ಆಗುತ್ತೆ, ಮತ್ತು ಎಷ್ಟು ಪ್ರಮಾಣದಲ್ಲಿ ಹಾಲನ್ನು ಕೊಡಬೇಕಾಗತ್ತೆ ಅನ್ನೋದ್ರ ಬಗ್ಗೆ ವೈಜ್ಞಾನಿಕ ಪದ್ಧತಿನಲ್ಲಿ ತುಂಬ ಚೆನ್ನಾಗಿ ಮಾಹಿತಿಗಳನ್ನ ನೀಡ್ತಾ ಇದ್ರಿ. ಸೊ ಅದೇ ರೀತಿಯಲ್ಲೇ ಸರ್, ಈಗ ಹಾಲು ಕುಡಿಯೋದನ್ನು ನಿಲ್ಲಿಸಿದ ನಂತರದಲ್ಲಿ ಕರುಗಳಿಗೆ ಯಾವ ರೀತಿಯಲ್ಲಿ ಫೀಡ್ಗಳನ್ನು ಕೊಡಬೇಕಾಗತ್ತೆ, ಎಷ್ಟು ಪ್ರಮಾಣದಲ್ಲಿ ಕೊಡಬೇಕಾಗತ್ತೆ, ಯಾವ ರೀತಿಯ ಫೀಡ್ನ ಕೊಡಬೇಕಾಗತ್ತೆ ಇದ್ರ ಬಗ್ಗೆ ಹೇಳ್ಬೋದಾ ಸರ್?
3: ಒಂದುವರೆ ತಿಂಗಳ ನಂತರ ಅದು ಫೀಡ್ ತಿನ್ನಕ್ಕೆ ಸ್ಟಾರ್ಟ್ ಮಾಡುತ್ತೆ, ಮೇವು ತಿನ್ನಕ್ಕೆ ಸ್ಟಾರ್ಟ್ ಮಾಡುತ್ತೆ, ಆವಾಗ ಕಡಿಮೆ ಮಾಡ್ತಾ ಬನ್ನಿ. ಆರ್ಥಿಕವಾಗಿ ನಮಗೆ ತುಂಬ ಇದಾಗುತ್ತೆ, 4 ಲೀಟ್ರ್ ಅಷ್ಟು ಕೊಡೋಕ್ಕಾಗಲ್ಲ ಅನ್ನೋದಾದರೆ, ಕರುವಿಗೆ 15ನೇ ದಿನಕ್ಕೆ ಕರುಗಳ ಫೀಡ್ಸ್ ಅಂತಲೇ ಸಿಗುತ್ತೆ, ಕರುಗಳ ಪಶು ಆಹಾರ ಅಂತ. ನಂದಿನಿಯಿಂದ ಇದೆ, ತುಂಬ ಮಾರುಕಟ್ಟೆಯಲ್ಲಿ ತುಂಬ ಕಂಪ್ನಿಗಳು ಕರುಗಳ ಫೀಡನ್ನು ಮಾರ್ತಾ ಇದ್ದಾವೆ. ಅದರಲ್ಲಿ ಒಂದು ಒಳ್ಳೆ ಪ್ರೋಟೀನ್ನ ಇಟ್ಟು, ಏನು ಗಿಣ್ಣಲ್ನಲ್ಲಿ 16% ಪ್ರೋಟೀನ್ ಇತ್ತು, ಆ ರೀತಿ 20%ವರೆಗೂ ಪ್ರೋಟೀನ್ ಇಟ್ಟು ಮಾರ್ತಾ ಇದ್ದಾರೆ, ಮಾರುಕಟ್ಟೆಗಳು ಲಭ್ಯ ಇದೆ. ಹಾಗಾಗಿ ನೀವು ಆ ಕಾಫ್ ಸ್ಟಾರ್ಟರ್ನ ಅಂತ ಹೇಳಿ ಏನು ಕರುಗಳ ಫೀಡ್ಸ್ ಅಂತ ಹೇಳುತ್ತೆ, ಅದನ್ನು 15ದಿನಕ್ಕೆ ಸ್ಟಾರ್ಟ್ ಮಾಡ್ಬೋದು. ಹೇಗೆ ಸ್ಟಾರ್ಟ್ ಮಾಡಬೇಕು? ಒಂದೇ ಸರಿಗೆ ದೊಡ್ಡ ಹಸುಗಳಿಗೆ ಕೊಟ್ಟಾಗೆ ನಾವು ಡ್ರೈ ಆಗಿ ತಿನ್ನಿಸ್ಬಾರ್ದು. ಹಾಲಿನ ಜೊತೆ ಮಿಕ್ಸ್ ಮಾಡಿ ಉಂಡೆ ಥರ ಮಾಡಿ ಡೈಲಿ ಒಂದು ಹಿಡಿ, ಬೆಳಿಗ್ಗೆ ಒಂದು ಹಿಡಿ, ಸಂಜೆ ಒಂದು ಹಿಡಿ. ಯಾವಾಗ 15ನೇ ದಿನಕ್ಕೆ ನೀವೇನಾದರೂ ಕರುಗಳ ಪಶು ಆಹಾರವನ್ನು ಸ್ಟಾರ್ಟ್ ಮಾಡಿದರೆ, ಬೆಳಿಗ್ಗೆ ಒಂದು ಹಿಡಿ, ಸಂಜೆ ಒಂದು ಹಿಡಿಯಿಂದ ಸ್ಟಾರ್ಟ್ ಮಾಡಿ ಅದನ್ನು ಪಚನಕ್ರಿಯೆಯನ್ನು ಅಡ್ಜಸ್ಟ್ ಮಾಡಿ, ಕೊನೆಗೆ ಆ ಕರು ಚೆನ್ನಾಗಿ ತಿಂತಾ ಇದೆ, ಯಾವುದೇ ತೊಪ್ಪೆ ಮತ್ತು ಗಂಜಲಗಳಲ್ಲಿ ಯಾವುದೇ ವ್ಯತ್ಯಾಸಗಳಿಲ್ಲ ಅಂತ ಗೊತ್ತಾದ ನಂತರ ನೀವು 3ನೇ ವಾರಕ್ಕೆ 4ನೇ ವಾರಕ್ಕೆ ಒಂದು ಬೆಳಿಗ್ಗೆ 1 ಕಾಲು ಕೆಜಿ, ಸಂಜೆ 1 ಕಾಲು ಕೆಜಿ ಅಷ್ಟು ಕೊಡ್ತಾ ಬರ್ಬೋದು. ನಂತರ ಎಲ್ಲಿವರೆಗೆ ತಲುಪಬೇಕು ಅಂತಂದರೆ 3ನೇ ತಿಂಗಳಿಗೆ ಅದು ಆಲ್ಮೋಸ್ಟ್ ಬೆಳಿಗ್ಗೆ 1 ಕೆಜಿ, ಸಂಜೆ 1 ಕೆಜಿ ತಿನ್ನುವಂಥ ಕೆಪಾಸಿಟಿಗೆ ಅದು ಬಂದಿರಬೇಕು. ಅದು ಹಾಲು ಜೊತೆ ಮಿಕ್ಸ್ ಮಾಡ್ತಾನೆ ಅಡ್ಜಸ್ಟ್ ಮಾಡ್ತಾ ಬರಬೇಕು. ಅದಕ್ಕೆ ಕರುಗಳ ಫೀಡ್ಸು ಸ್ವಲ್ಪ ಕಾಸ್ಟ್ಲಿ ಅಂತ ಅನ್ನಿಸ್ಬಹುದು, ಆರ್ಥಿಕವಾಗಿ ನಿಮಗೆ ಸ್ವಲ್ಪ ಕಷ್ಟ ಆಗುತ್ತೆ ಸರ್, ಮತ್ತು ಅದನ್ನು ಕೂಡ ನಮಗೆ ಕಾಸ್ಟ್ ಎಫೆಕ್ಟಿವ್ ಆಗಲ್ಲ ಅಂತ ನಿಮ್ಗೆ ಏನಾದರೂ ಅನಿಸುದೇ ಆದಲ್ಲಿ ನೀವು ಮನೆಯಲ್ಲೇ ಒಂದು ಕಾಫ್ ಸ್ಟಾರ್ಟರ್ನ ಸ್ಟಾರ್ಟ್ ಮಾಡ್ಕೋಬೋದು. ಯಾವ ರೀತಿಯಾಗಿ? ಈಗ ನಮ್ಮ ಮನೆಯಲ್ಲಿ ಬೆಲ್ಲ ಸಿಗುತ್ತೆ, ಬೆಲ್ಲದ ನಂತರ ಮೊಟ್ಟೆಗಳು ಸಿಗ್ತವೆ. ಸೊ ದ್ವಿದಳ ಧಾನ್ಯದ ಅಥವಾ ಯಾವುದೇ ಧಾನ್ಯಗಳನ್ನ, ಈಗ ಇದಾಗಿ ಜೋಳ ಆಗಿರ್ಬೋದು, ರಾಗಿ ಆಗಿರ್ಬೋದು, ಸ್ವಲ್ಪ ಗೋಧಿ ಹಿಟ್ಟಾಗಿರ್ಬೋದು, ಈ ಥರದನ್ನ ಮಿಕ್ಸ್ ಮಾಡಿ ಗ್ರೌಂಡ್ ಮಾಡಿ ಅದು ಹಾಗಾಗೆ ಕೊಡಬಾರ್ದು. ಅದನ್ನು ಮಿಲ್ ಮಾಡಿಸಿ ಪೌಡ್ರ್ ಫಾರ್ಮ್ ಮುಖಾಂತರ, ಅತಿಯಾಗಿ ಪೌಡ್ರನ್ನು ಬೇಡ, ನುಚ್ಚು ಅಂತ ಹೇಳ್ತೀವಲ್ಲ, ಆ ರೀತಿಯಾಗಿ ಮಾಡಿ ನೀವು ಮೊಟ್ಟೆ ಜೊತೆ, ಮೊಟ್ಟೆನ ಒಡೆದು ಅದೇನು ನಾವು ಮೊಟ್ಟೆದು ಒಂದು ಲೋಳೆಯನ್ನು ಬರುತ್ತೆ ಅದ್ರ ಜೊತೆ ಎಲ್ಲ ಮಿಕ್ಸ್ ಮಾಡಿ ಉಂಡೆ ಟೈಪ್ ಮಾಡಿ ನೀವು ಕೊಡ್ಬೋದು. ಎಷ್ಟೆಷ್ಟು ಕೊಡಬೇಕಪ್ಪ ಅಂದರೆ 2 ಮೊಟ್ಟೆ, 1 ಅಚ್ಚು ಬೆಲ್ಲ, ಮತ್ತು ಒಂದು 100 ಗ್ರಾಮ್ ಅಷ್ಟು ಎಲ್ಲ ನಿಮಗೇನು ಎಷ್ಟು ಸಾಧ್ಯ ಆಗುತ್ತೋ, ನಿಮ್ಮ ಮನೆಯಲ್ಲಿ ಯಾವುದು ಅವೈಲೇಬಿಲಿಟಿ ಇರುತ್ತೆ ಆ ಧಾನ್ಯಗಳ ಒಂದು ರಫ್ ಪೌಡ್ರು, ಇಷ್ಟನ್ನೆಲ್ಲ ಮಿಕ್ಸ್ ಮಾಡಿ, ಮತ್ತು ಹಾಲಿನ ಪುಡಿ ಸಿಗುತ್ತೆ ಇವಾಗೆಲ್ಲ, ಹಾಲಿನ ಪುಡಿನೂ ಕೂಡ ನೀವು ಮಿಕ್ಸ್ ಮಾಡ್ಬೋದು ಅದ್ರ ಜೊತೆ. ಅದನ್ನೆಲ್ಲ ಮಿಕ್ಸ್ ಮಾಡಿ ಉಂಡೆ ಥರ ಮಾಡಿ ಬೆಳಿಗ್ಗೆ ಒಂದು ಉಂಡೆ, ಸಂಜೆ ಒಂದು ಉಂಡೆ ಹಿಂಗೆ ತಿನ್ನಿಸ್ಕೋತಾ ಸ್ವಲ್ಪ ರೈಸ್ ಮಾಡ್ಕೋತಾ ಹೋಗಬೇಕು. ಯಾವುದೇ ಆದರೂ ಅಷ್ಟೇ, ಇಂತಿಷ್ಟೇ ಪ್ರಮಾಣ ಅಂತಿಲ್ಲ, ಆ ಹಸುವಿನ ಒಂದು ಪಚನ ಕ್ರಿಯೆಯನ್ನು ಅಬ್ಸರ್ವ್ ಮಾಡ್ಬೇಕು ನಾವು. ಅದರ ವಾತಾವರಣ, ದೇಹದ ವಾತಾವರಣ, ತೊಪ್ಪೆ ಯಾವ ರೀತಿ ಬರ್ತಾ ಇದೆ, ಅದರಲ್ಲಿ ನಾವು ಇಷ್ಟು ಜಾಸ್ತಿ ಕೊಟ್ಬಿಟ್ಟೆ ನಾನು, ಅದರಲ್ಲಿ ಏನು ಡಿಫ್ರೆನ್ಸ್ ಕಾಣಿಸ್ತಾ ಇದೆ ದೇಹದಲ್ಲಿ, ಇಂಥವನ್ನೆಲ್ಲ ಕೀನ್ ಅಬ್ಸರ್ವೇಷನ್ ಮಾಡಿ ಕೊಡ್ಬೋದು. ಈಗ 1000 ಪೇಪರ್ಗಳು ಹೇಳ್ಬೋದು, 250 ಗ್ರಾಮ್ 1 ಕೆಜಿ ಅಂತ ಹೇಳ್ಬೋದು, ಬಟ್ ಇದನ್ನು ಡಿಸೈಡ್ ಮಾಡೋನು ರೈತ ಆಗಿರಬೇಕು. ಅಷ್ಟು ಅಬ್ಸರ್ವೇಷನ್ ಇರಬೇಕು ನಮಗೆ ಆ ಕರುಗಳ ಮೇಲೆ.
2: ಓಕೆ ಸರ್, ಈಗ ಕರುಗಳಲ್ಲಿ ಯಾವ ರೀತಿಯ ಆರೋಗ್ಯದ ಸಮಸ್ಯೆಗಳು ಬರ್ಬೋದು, ಯಾಕೆ ಬರ್ಬೋದು ಸರ್, ಅದ್ರ ಬಗ್ಗೆ ಹೇಳ್ಬೋದಾ?
3: ಕರುಗಳ ಹೊಟ್ಟೆನಲ್ಲಿ ಜಂತುಹುಳುಗಳು ಜಾಸ್ತಿ ಆಗ್ತವೆ. ಹೇಗೆ ಜಾಸ್ತಿ ಆಗ್ತವೆ? ಈಗ ನಾವಾದರೆ ಕೈ ತೊಳ್ಕೊಂಡು ಊಟ ಮಾಡ್ತೀವಿ, ಕ್ಲೀನ್ನೆಸ್ ಮೇಂಟೈನ್ ಮಾಡಿ, ಸ್ವಚ್ಛತೆ ಮೇಂಟೈನ್ ಮಾಡ್ತೀವಿ, ಆದರೆ ಆ ಕರುಗಳು ಸಿಕ್ಕಲ್ಲಿ ಬಾಯಿ ಆಗ್ತಿರ್ತವೆ, ನಾಲ್ಗೆಯಲ್ಲಿ ನೆಕ್ತಾ ಇರ್ತವೆ, ಅಲ್ಲಿ ಮೊಟ್ಟೆಗಳು ಹೋಗ್ತವೆ. ಆ ಫಾಡ್ರ ಜೊತೆ ಅಥವಾ ಯಾವುದೋ ಒಂದು ಹಸಿರು ಎಲೆ ಮೇಲೆ ಏನೋ ಒಂದು ಮೊಟ್ಟೆ ಕೂತಿರುತ್ತೆ, ನಾವು ನೆಲದಲ್ಲಿ ಯಾವ ಮೊಟ್ಟೆ ಸಿಕ್ಕಿರುತ್ತೆ, ಅವೆಲ್ಲ ಹೊಟ್ಟೆಗೆ ಹೋಗಿ ಒಳಗಡೆ ಲಾರ್ವ ಆಗಿ ಹುಳುಗಳು ಜಾಸ್ತಿ ಆಗ್ತವೆ. ಹಾಗಾಗಿ ನಾವು ಎಷ್ಟೇ ಕೊಟ್ಟರು ಕೂಡ ಕರುಗಳ ಬೆಳವಣಿಗೆ ಕುಂಠಿತ ಆಗ್ತಾ ಇರ್ತಾರೆ. ಈಗ ಹೊಟ್ಟೆ ದುಬ್ಬಾಕೊಳ್ಳೋದು, ಮೂಳೆಗಳೆಲ್ಲ ಸಣ್ಣ ಆಗೋದು, ಇದು ಯಾವ ರೀ ಯಾಕೆ ಆಗ್ತಾವಪ್ಪ ಅಂತ ಅಂದರೆ ಕರುಗಳ ಹೊಟ್ಟೆ ಒಳಗಡೆ ಜಂತು ಹುಳುಗಳು ಜಾಸ್ತಿ ಆದಾಗ. ಹಾಗಾಗಿ ಕರುಗಳಲ್ಲಿ ಜಂತು ಹುಳು ಹಾಕೋದಂತ ಯಾವತ್ತೂ ಮರಿಬಾರ್ದು. ನಾವೆಷ್ಟೇ ಫಾರ್ಡರ್ ಫೀಡ್ ಕೊಟ್ಟರು ಅದು ನಾವು ಹಿಂದೆ ಬೀಳದೆ ಈ ಜಂತು ಹುಳು ಔಷಧಿ ಹಾಕದೇ ಇದ್ದಾಗ. ಹಾಗಾಗಿ ಯಾವಾಗ ಸ್ಟಾರ್ಟ್ ಮಾಡಬೇಕು? 15ನೇ ದಿನ, ಕರು ಹುಟ್ಟಿದ 15ನೇ ದಿನ ನೀವು ಜಂತು ಹುಳು ಔಷಧಿನ ಹಾಕೋಕ್ಕೆ ಸ್ಟಾರ್ಟ್ ಮಾಡಬೇಕು. ನಂತರ ತಿಂಗಳಿಗೊಮ್ಮೊಮ್ಮೆ 3 ತಿಂಗಳವರೆಗೆ ಹಾಕಬೇಕು. 3 ತಿಂಗಳ ನಂತರ 3 ತಿಂಗಳಿಗೊಮ್ಮೊಂದ್ಸಾರಿ. ನೆಕ್ಸ್ಟ್ ನೀವು 6 ಮಂತ್ಸ್ಗೆ ಹಾಕೋದು. ಈಗ 3 ತಿಂಗಳವರೆಗೆ ಏನು ಮಾಡಿದ್ರಿ, 1 ತಿಂಗಳವರೆಗೆ ಜಂತುಳಿಂದ ಔಷಧಿ ಹಾಕಿದ್ರಿ, 3 ತಿಂಗಳಾಯಿತು ಅದಕ್ಕೆ ವಯಸ್ಸು, ನಂತರ ನೆಕ್ಸ್ಟ್ 6 ತಿಂಗಳಿಗೆ ಹಾಕೋದು ನೀವು. ಹಾಗೆ 1 ವರ್ಷದವರೆಗೆ, 1 ವರ್ಷದ ನಂತರ 6 ತಿಂಗಳಿಗೊಮ್ಮೆ ನೀವು ಜಂತುಳಿ ಔಷಧಿನ ಹಾಕಬಹುದು. ಈ ಜಂತುಳಿ ಔಷಧಿ ಹಾಕಬೇಕಾದ್ರೂ ಕೂಡ ಪ್ರತಿ ಸಲ ಒಂದನ್ನೇ ಹಾಕಬಾರ್ದು. ನಿಮ್ಮ ಸ್ಥಳೀಯ ಪಶುವೈದ್ಯರುಗಳನ್ನ ಸಂಪರ್ಕಿಸಿ ಅವರ ಒಂದು ಸಲಹೆ ಪಡೆದು ಚೇಂಜ್ ಮಾಡ್ತಾ ಹೋಗಬೇಕು. ಪ್ರತಿ ಸಲ ಹಾಕೋದನ್ನು ಚೇಂಜ್ ಮಾಡ್ತಾ ಹೋದಲ್ಲಿ ಎಲ್ಲ ಥರದ ಯಾವುದೇ ವಿಧದ ಒಳಗಡೆ ಜಂತುಹುಳುಗಳಿದ್ರೂ ಕೂಡ ಹೊರಗಡೆ ಹೋಗುತ್ತೆ. ಆಗ ನಾವು ಕೊಡ್ತಾ ಇರುವಂಥ ಪೌಷ್ಟಿಕ ಆಹಾರ ಸಂಪೂರ್ಣವಾಗಿ ಪಚನಕ್ರಿಯೆಯಾಗಿ ರಕ್ತಕ್ಕೆ ಸಲ್ಲಿಕೆಯಾಗಿ ನಂತರ ತನ್ನ ಗ್ರೋತ್ ಚೆನ್ನಾಗಿರುತ್ತೆ.
2: ಓಕೆ ಸರ್, ಹಾಗೆ ಈಗ ಕರುಗಳ ಸಾಕಾಣಿಕೆ ಅಂತ ಬಂದಾಗ ಸೊ ಯಾವ ವಿಷಯವನ್ನು ರೈತರು ತುಂಬಾ ಮುಖ್ಯವಾಗಿ ಗಮನದಲ್ಲಿ ಇಟ್ಕೋಬೇಕಾಗುತ್ತೆ ಅದ್ರ ಬಗ್ಗೆ ಹೇಳ್ಬೋದಾ ಸರ್?
3: ಕರುಗಳ ಸಾಕಾಣಿಕೆ ಅಂತ ಬಂದಾಗ ನಮ್ಮ ರೈತರು ಒಂದು ಪ್ರಶ್ನೆ ಕೇಳ್ತಾರೆ ಯಾವಾಗ್ಲೂ, ಸರ್ ನಾವು ಡಿಸ್ಬಡ್ಡಿಂಗ್ ಅಂದರೆ ಕೊಂಬನ್ನು ಸುಡಿಸ್ಬೇಕಾ ಬೇಡವಾ ಅಂತೇಳಿ. ಈ ವಿಚಾರ ಯಾವಾಗ್ಲೂ ಯಾವ ರೀತಿ ಹೇಳ್ಬೋದು ಅಂತಂದರೆ, ಹಿಂದೆ ನಮ್ಮ ದೇಶಿ ಹಸುಗಳೇನಿದ್ದಾವೆ ಅವಕ್ಕೆ ಹಂಪು ಮತ್ತು ಕೊಂಬು ಭಾಳ ಇಂಪಾರ್ಟೆಂಟು. ದೇಶಿ ಹಸು ಅಂತ ಕಂಡ ತಕ್ಷಣ ಯಾಕೆ, ಸೂರ್ಯನ ಕಿರಣಗಳನ್ನ ಅಬ್ಸರ್ವ್ ಮಾಡಿ ಶಕ್ತಿಯನ್ನು ತುಂಬುವಂಥದ್ದು ಇದಕ್ಕೆ ನಮ್ಮ ದೇಹಕ್ಕೆ ಆ ಕೊಂಬು ಮತ್ತು ಆ ಹಂಪು. ಆದರೆ ಈ ವಿದೇಶಿ ತಳಿಗಳಲ್ಲಿ ಹಂಪಿರಲ್ಲ, ಅಟ್ಲೀಸ್ಟ್ ಕೊಂಬಾದರೂ ಇರಬೇಕು. ಆಗೇನಾಗುತ್ತೆ, ಆ ಕೊಂಬು ತನ್ನ ಸೂರ್ಯನ ಕಿರಣಗಳನ್ನ ಅಬ್ಸರ್ವ್ ಮಾಡಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಲ್ಲಿ ಸಹಕಾರಿಯಾಗುತ್ತೆ ಅನ್ನೋದು ಮಾತಿದೆ. ಹಾಗಾಗಿ ಆದಷ್ಟು ಕೊಂಬು ಸುಡುವಂಥದ್ದು ಒಳ್ಳೆಯದಲ್ಲ, ನ್ಯಾಚುರಲ್ ಆಗಿರಬೇಕು. ಯಾವತ್ತೂ ಪ್ರಾಣಿಗಳು ನ್ಯಾಚುರಲ್ಲಾಗಿ ತನ್ನ ಏನು ಕೊಂಬು ಬರುತ್ತೆ ಅವೆಲ್ಲ ಸಾಧಾರಣವಾಗಿ ಬರಲೇಬೇಕು. ಆದರೆ ಏನಂದರೆ, ದೊಡ್ಡ ದೊಡ್ಡ ಫಾರ್ಮ್ಗಳನ್ನ ಮೇಂಟೈನ್ ಮಾಡ್ತಾ ಇರಬೇಕಾದ್ರೆ 10 ಹಸುಗಳನ್ನ 10-20 ಹಸುಗಳನ್ನ ಸಾಕಬೇಕಾದ್ರೆ ನೇಚರ್ ಒಂದೇ ಥರ ಇರಲ್ಲ, ಗುದ್ದಾಡ್ತವೆ, ರ್ಯಾಶ್ ಆಗ್ತವೆ. ಆ ಕಾರಣಕ್ಕೆ ಕೆಲವೊಂದು ನಮ್ಮ ಫಾರ್ಮರ್ಸ್ ಏನು ಮಾಡ್ತಾರೆ ಅಂದರೆ ಕೊಂಬು ಸುಡೋ ಒಂದು ಪ್ರಕ್ರಿಯೆಗೆ ಹೋಗ್ಬಿಡ್ತಾರೆ. ನಾವು ಆದಷ್ಟು ಸುಡಬೇಡಿ ಅಂತಲೇ ಹೇಳ್ತೀವಿ. ಸುಟ್ಟಿದ್ದೇ ಆದಲ್ಲಿ ನೋವಾಗುವಂಥ, ಈಗ ರಾಡನ್ನು ಕಾಯಿಸ್ಬಿಟ್ಟು ರಕ್ತ ಇದರಲ್ಲಿ ನಮ್ಮ ಏನು ಬೆಂಕಿನಲ್ಲಿ ಕಾಯಿಸ್ಬಿಟ್ಟು ಸುಡೋದು ಆ ಥರ ಎಲ್ಲ ದಯವಿಟ್ಟು ಮಾಡಬಾರ್ದು, ಯಾಕಂದರೆ ನೋವಾಗುತ್ತೆ. ಅಥವಾ ಸುಡಲೇಬೇಕು ಅನ್ನೋದು ನಿಮ್ಮ ಪ್ರಕ್ರಿಯೆ ಇದ್ದೇ ಇದ್ದಲ್ಲಿ, ನೀವು ಈಗ ಮಾರುಕಟ್ಟೆಯಲ್ಲಿ ಕೆಮಿಕಲ್ ಸಿಗ್ತಾಯಿದೆ ಅಂದರೆ ಪೇಸ್ಟ್ ಥರ ಸಿಗ್ತಾಯಿದೆ, ಆಯಿಂಟ್ಮೆಂಟ್ ಸಿಗ್ತಾಯಿದೆ, ಅದನ್ನು ಜಸ್ಟ್ ಬಳಿದ್ರೆ ಸಾಕು ಅದು ಡಿಸ್ಬಡ್ಡಿಂಗ್ ಆಗುತ್ತೆ, ಮತ್ತು ಕೊಂಬು ಬೆಳವಣಿಗೆ ಆಗಲ್ಲ. ಈ ಕೊಂಬು ಸುಡೋದನ್ನ ಯಾವಾಗ ಮಾಡಬೇಕು ಅಂತಂದರೆ, ಎಷ್ಟೋ ಜನ 7ನೇ ದಿನಕ್ಕೆ ಮಾಡಿಬಿಡ್ತಾರೆ, ಆದರೆ ಭಾಳ ತಪ್ಪಾಗುತ್ತೆ ಅದು. ಯಾಕೆ ಅಂದರೆ ಇನ್ನು ಕೆರೋಟನೈಸೇಷನ್ ಅಂತ ಏನು ಹೇಳ್ತೀವಿ ಕೊಂಬಂದು, ಅದು ಸ್ಟಾರ್ಟೇ ಆಗಿರಲ್ಲ. ಆ ಸಂದರ್ಭದಲ್ಲೇ ನಾವು ಕೊಂಬು ಸುಟ್ಬಿಟ್ರೆ ಅದಕ್ಕೆ ಸ್ಕಲ್ಗೆ ಏನು ಬೋನ್ಗೆ ಇನ್ಫೆಕ್ಷನ್ ಆಗೋ ಸಾಧ್ಯತೆಗಳಿರ್ತವೆ. ಹಾಗಾಗಿ ನಾವೇನು ರೆಕಮೆಂಡ್ ಮಾಡ್ತೀವಿ ಅಂತಂದರೆ, 3ರಿಂದ 4ನೇ ವಾರಕ್ಕೆ ನೀವು ಕೊಂಬು ಸುಡುವಂಥದ್ದು ತುಂಬ ಒಳ್ಳೆಯದು.
2: ಓಕೆ ಸರ್, ಹಾಗೆ ಈಗ ಕರುಗಳಿಗೆ ಯಾವ್ಯಾವ ರೀತಿಯ ರೋಗಗಳು ಬರುವಂತಹ ಸಾಧ್ಯತೆಗಳಿರುತ್ತೆ, ಸೊ ಮತ್ತು ಅವುಗಳಿಗೆ ಯಾವ ರೀತಿಯ ಲಸಿಕೆಗಳನ್ನ ಹಾಕಿಸ್ಬೇಕಾಗುತ್ತೆ ಇದ್ರ ಬಗ್ಗೆ ಹೇಳ್ಬೋದಾ ಸರ್?
3: ಕೆಲವೊಂದು ರೋಗಗಳಿದ್ದಾವೆ ಎಂತ ಅಂದರೆ ವೈರಲ್ನಿಂದ ಬರುವಂಥ ರೋಗಗಳು, ಇಂಥವಕ್ಕೆ ಲಸಿಕೆಗಳು ಕೂಡ ಇದ್ದಾವೆ. ಇದನ್ನು ಕಂಟ್ರೋಲ್ ಮಾಡಬೇಕು. ಬಟ್ ಬಂದುಬಿಟ್ರೆ ಈ ರೋಗಗಳೇನಾದ್ರು ಬಂತು ಅಂತಂದರೆ, ಇಷ್ಟು ದಿನ ನಾವೇನು ಕಷ್ಟಪಟ್ಟು ಕರುಗಳನ್ನ ಸಾಕಿದ್ವಿ ಅದೆಲ್ಲ ವ್ಯರ್ಥ ಆಗಿಬಿಡುತ್ತೆ. ಹಾಗಾಗಿ ಈ ಲಸಿಕೆ ಹಾಕ್ಸೋದು ಭಾಳ ಮುಖ್ಯ ಆಗುತ್ತೆ. ಯಾವುದಪ್ಪ ಅಂತಂದರೆ, ನಾವು ಬಹುಮುಖ್ಯವಾಗಿ ನೋಡ್ತಾ ಇರುವಂಥದ್ದು ಕಾಲುಬಾಯಿ ರೋಗ ಜ್ವರ, ಗಂಟಲು ಊತ ಬೇನೆ ಮತ್ತು ಚಪ್ಪೆ ರೋಗ ಅಂತೇಳಿ FMD HSBQ ಅಂತ ಏನು ಹೇಳ್ತೀವಿ. ಇದು 3 ರೋಗಗಳಿಗೆ ಕಂಬೈಂಡ್ ಆಗೂ ಕೂಡ ಇವಾಗೆಲ್ಲ ಲಸಿಕೆಗಳು ದೊರೀತಾ ಇದ್ದಾವೆ ಮಾರುಕಟ್ಟೆಯಲ್ಲಿ. ಆ ರೀತಿ ನೀವು ಹಾಕ್ಸ್ಕೋಬೋದು. ಯಾವಾಗ ಹಾಕ್ಸ್ಬೇಕು? ಕರು 6 ತಿಂಗಳ ವಯೋಮಿತಿ ಬಂದ ತಕ್ಷಣ ಈ ವ್ಯಾಕ್ಸಿನ್ಗಳನ್ನ ಹಾಕಿಸ್ಬೇಕು. ಈಗ ಹೇಗೆ 6 ತಿಂಗಳಿಗೆ ನಾವೇನು ಲಸಿಕೆ ಹಾಕಿಸ್ತೀವಿ 6 ತಿಂಗಳ ವಯೋಮಿತಿಗೆ, ನಂತರ ಅದೇ ಲಸಿಕೆಯನ್ನು ಬೂಸ್ಟರ್ ಡೋಸ್ ಆಗಿ 3 ತಿಂಗಳ ನಂತರ ಮತ್ತೆ ರಿಪೀಟ್ ಮಾಡಬೇಕು. ಆಗ ಅದು ರೋಗ ನಿರೋಧಕ ಶಕ್ತಿಗಳು ಹೆಚ್ಚುಗೊಳ್ಳುತ್ತವೆ. ನಂತರ ಮುಂದಿನ ದಿನಗಳಲ್ಲಿ ಕರು 1 ವರ್ಷ ದಾಟಿದ ನಂತರ ಥೈಲೇರಿಯಾ ಅಂತ ಬರುತ್ತೆ. ಅದು ಮಲೇರಿಯಾ ರೋಗ ಥರ, ಮನುಷ್ಯರಲ್ಲಿ ಹೇಗೆ ಮಲೇರಿಯಾ ರೋಗ ಬರುತ್ತೆ ಅದೇ ರೀತಿ ಅದು ರೋಗ. ಆ ರೋಗಕ್ಕೇನು ಕೂಡ ಲಸಿಕೆ ಇದೆ, ಆ ಲಸಿಕೆಯನ್ನು ಹಾಕ್ಸ್ಬಹುದು. ಈ ಲಸಿಕೆಗಳ ಬಗ್ಗೆ ಹೇಳೋದಾದರೆ, KMFನಿಂದ ಆಗಿರ್ಬೋದು, ಸ್ಟೇಟ್ ಗೌರ್ಮೆಂಟಿಂದ ಆಗಿರ್ಬೋದು, ಸೆಂಟ್ರಲ್ ಗೌರ್ಮೆಂಟಿಂದ ಆಗಿರ್ಬೋದು, ಬಹಳ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ಆ ಕಾರ್ಯಕ್ರಮಗಳಲ್ಲಿ ನಿಮ್ಮ ಊರುಗಳಲ್ಲಿ ನಿಮ್ಮ ಗ್ರಾಮಗಳಲ್ಲಿ ನಡೆದಾಗ ಅದರಲ್ಲಿ ನೀವು ಭಾಗವಹಿಸಿ ಇನ್ಫಾರ್ಮೇಷನ್ನ ತಗೊಂಡು ಹಾಕ್ಸ್ಬೇಕಾಗತ್ತೆ. ಹಾಕ್ಸ್ಕೊಂಡಿದ್ದೇ ಆದಲ್ಲಿ ನೀವು ಲೈಫ್ ಟೈಮು ಅದರ ರೋಗಗಳನ್ನು ತಡೆಗಟ್ಟಬಹುದು.
2: ಓಕೆ ಸರ್, ಹಾಗಾದ್ರೆ ನಿಮ್ ಜೊತೆ ಮಾತನ್ನ ಮುಂದುವರ್ಸಿನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇಲ್ಲೊಂದು ಪುಟ್ಟ ವಿರಾಮನ ತಗೊಂಡು ವಾಪಸ್ ಬರೋಣ ಸರ್. ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಮಹೇಶ್ ಅವ್ರ ಜೊತೆ ಮಾತಾಡ್ತಾ ಇದ್ವಿ. ಹೈನುಗಾರಿಕೆಯ ಬಗ್ಗೆ ತುಂಬಾ ಚೆನ್ನಾಗಿ ಮಾಹಿತಿಗಳನ್ನ ತಿಳಿಸ್ತಾ ಇದ್ರು. ಹಾಗೆ ಈಗ ಕರುಗಳ ಸಾಕಾಣಿಕೆಯನ್ನ ಮಾಡೋದ್ರಿಂದ ಕೂಡ ಉತ್ತಮವಾದಂತಹ ಆದಾಯವನ್ನು ಗಳಿಸೋದಕ್ಕೆ ಸಾಧ್ಯ ಇದೆ. ಹಾಗೆ ಕರುಗಳನ್ನ ಸಾಕಾಣಿಕೆ ಮಾಡುವಂಥದ್ದು ವೈಜ್ಞಾನಿಕ ಪದ್ಧತಿನಲ್ಲಿ ಹೇಗಿರಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ತುಂಬಾ ಚೆನ್ನಾಗಿ ಮಾಹಿತಿಗಳನ್ನ ತಿಳಿಸ್ತಾ ಇದ್ರು. ಸೊ ಹಾಗಾದ್ರೆ ಸರ್ ಜೊತೆಗೆ ಮಾತನ್ನ ಮುಂದುವರ್ಸೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಸಾಂಗ್ನ ಕೇಳ್ಕೊಂಡು ವಾಪಸ್ ಬನ್ನಿ. ನಾನು ಆರ್ ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ನಾಡಿ ಬನೋಡ ಫ್ಯಾಮ್ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
1: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-83. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
3: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ರ ರೇಡಿಯೋ ಶೋ ಮೊಗ್ಗ 90.FM ಸಮುದಾಯ ಬಾನುಲಿ, ಭರವಸೆಗಾಗಿ, ಭವಿಷ್ಯಕ್ಕಾಗಿ. ನಮ್ಮ ಬಾನುಲಿ, ನಾನು ಆರ್ಜೆ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ, ಈಗ ಕರು ಸಾಕಾಣಿಕೆಯನ್ನು ಮಾಡ್ತಿದ್ವಿ ಅಂತಂದಾಗ ಕರುಗಳನ್ನು ಆರೈಕೆ ಮಾಡೋದು ಹೇಗೆ, ಹಾಗೆ ಕರುಗಳಿಗೆ ಯಾವ ರೀತಿಯ ಫೀಡ್ನ ಕೊಡಬೇಕಾಗತ್ತೆ, ಎಷ್ಟು ಪ್ರಮಾಣದಲ್ಲಿ ಕೊಡಬೇಕಾಗತ್ತೆ, ಮತ್ತು ಕರುಗಳನ್ನು ಯಾವ ರೀತಿಯಲ್ಲಿ ಆರೈಕೆ ಮಾಡಬೇಕಾಗತ್ತೆ ಅನ್ನೋ ಬಗ್ಗೆ ಕೂಡ ತುಂಬ ಚೆನ್ನಾಗಿ ಮಾಹಿತಿಗಳನ್ನ ಇವತ್ತು ನಮಗೆ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಮಹೇಶ್ ಅವರು ತಿಳಿಸ್ಕೊಡ್ತಾ ಇದ್ರು. ಹಾಗೆ ಮಹೇಶ್ ಸರ್ ಕೂಡ ಹೇಳ್ತಾ ಇದ್ದ ಹಾಗೆ, ಈಗ ನಾವು ಕರುಗಳನ್ನ ಯಾವ ರೀತಿಯಲ್ಲಿ ಸಾಕಾಣಿಕೆ ಮಾಡ್ತೀವಿ ಮತ್ತು ಅವುಗಳಿಗೆ ಯಾವ ರೀತಿ ಫೀಡ್ ಕೊಡ್ತೀವಿ ಅನ್ನೋದ್ರ ಮೇಲೆ ಅವುಗಳ ಆರೋಗ್ಯ ಡಿಸೈಡ್ ಆಗುತ್ತೆ ಅಂತಲೇ ಹೇಳ್ಬೋದು. ಯಾಕೆಂತಂದರೆ, ಸೊ ಈಗ ಎಷ್ಟೋ ಸಾರಿ ಹಸು ಕರುವನ್ನು ಹಾಕಿದ ತಕ್ಷಣ ಸೊ ಒಂದೆರಡು ದಿನಗಳ ಕಾಲ ಗಿಣದ ಹಾಲನ್ನು ಕೊಡ್ತಾರೆ, ನಂತರದಲ್ಲಿ ಮತ್ತೆ ಅದನ್ನು ವೇಸ್ಟ್ ಮಾಡುವಂತಹ ಸಾಧ್ಯತೆ ಇರುತ್ತೆ, ಮತ್ತು ಬೇರೆ ಬೇರೆ ಕಡೆಗೆ ಅದನ್ನು ಕೊಟ್ಟು ಯೂಸ್ ಮಾಡುವಂಥದ್ದು ಇರುತ್ತೆ. ಸೊ ಈ ರೀತಿಯಲ್ಲಿ ಮಾಡೋದಕ್ಕಿಂತ ಏನು ಕರು ಇರುತ್ತೆ, ಆ ಕರುವಿಗೇ ಗಿಣದ ಹಾಲನ್ನು ಕೊಟ್ಟರೆ ಆ ಕರುಗೆ ಬೇಕಾದಂತಹ ಪೌಷ್ಟಿಕಾಂಶಗಳು ಮತ್ತು ಶಕ್ತಿ ಅದರಲ್ಲಿ ಸಿಗುತ್ತೆ. ಹಾಗಾಗಿ ಕರುಗಳು ಕೂಡ ಉತ್ತಮವಾದಂತಹ ರೀತಿಯಲ್ಲಿ ಬೆಳೀತವೆ ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ಸರ್ ಮಾಹಿತಿಯನ್ನು ತಿಳಿಸ್ತಾ ಇದ್ರು. ಸೊ ಅದೇ ರೀತಿಯಲ್ಲೇ ಈಗ ಕರುಗಳಿಗೆ ಕೂಡ ಯಾವ್ಯಾವ ರೀತಿಯ ರೋಗಗಳು ಬರುತ್ತೆ, ಅವುಗಳನ್ನ ತಡೆಯುವ ನಿಟ್ಟಿನಲ್ಲಿ ಸೊ ಏನೆಲ್ಲ ಲಸಿಕೆಗಳನ್ನ ಹಾಕ್ಸ್ಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಕೂಡ ತುಂಬ ಚೆನ್ನಾಗಿ ಹೇಳ್ತಾ ಇದ್ರು. ಸೊ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಹೇಶ್ ಅವ್ರ ಜೊತೆಗೆ ಮಾತನ ಮುಂದುವರ್ಸೋಣ. ಮಹೇಶ್ ಅವರೇ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಸರಿಗ ಹಸುಗಳನ್ನು ಸಾಕಾಣಿಕೆ ಮಾಡ್ತಿರ್ತೀವಿ, ಹಾಗೆ ಅವುಗಳಿಗೋಸ್ಕರ ಒಂದು ಕೊಟ್ಟಿಗೆಯನ್ನು ಕೂಡ ನಿರ್ಮಾಣ ಮಾಡಿರ್ತೀವಿ. ಸೊ ಈಗ ಹಸು ಕರುವನ್ನು ಹಾಕಿದ ತಕ್ಷಣ ಆ ಕರುವನ್ನು ಕೂಡ ಕೊಟ್ಟಿಗೆನಲ್ಲೇ ಬಿಡಬೇಕಾಗತ್ತೆ, ಅಥವಾ ಅವುಗಳನ್ನು ಯಾವ ರೀತಿಯಲ್ಲಿ ಸಾಕಾಣಿಕೆ ಮಾಡಬೇಕಾಗತ್ತೆ, ಕರುಗಳಿಗೆ ಬೇರೆ ಯಾವ್ದಾದ್ರು ರೀತಿಯ ಶೆಲ್ಟರ್ಗಳನ್ನ ಕಟ್ಟುವಂಥದ್ದು ಅಥವಾ ಕೊಟ್ಟಿಗೆಯನ್ನು ಮಾಡುವಂಥದ್ದಾಗಿರ್ಬೋದು, ಈ ಥರದನ್ನು ಮಾಡಬೇಕಾಗತ್ತೆ. ಮತ್ತು ಆ ಕೊಟ್ಟಿಗೆಯನ್ನು ನಾವು ನಿರ್ಮಾಣ ಮಾಡಿದ್ವಿ ಅಂತಂದರೆ ಅದರ ಮೇಂಟೆನೆನ್ಸ್ನ ಯಾವ ರೀತಿಯಲ್ಲಿ ಮಾಡ್ತಾ ಇರಬೇಕಾಗತ್ತೆ ಅದ್ರ ಬಗ್ಗೆ ಹೇಳ್ಬೋದು ಸರ್?
4: ಕರುಗಳ ಕಟ್ಟುವ ಜಾಗ ಯಾವಾಗಲೂ ದೊಡ್ಡ ದೊಡ್ಡ ಹಸುಗಳಿಂದ, ರ್ಯಾಶ್ ಆಗಿರೋ ಹಸುಗಳಿಂದ ಸ್ವಲ್ಪ ದೂರನೇ ಇರಬೇಕು. ಅವಕ್ಕೆ ಆದ ಸಪ್ರೇಟ್ ಕರುಗಳಿಗೆ ಅಂತಲೇ ಒಂದು ಸಪ್ರೇಟಾಗಿ ಜಾಗ ಮಾಡಿ ಕಟ್ಟುವಂಥದ್ದು ತುಂಬ ಒಳ್ಳೆಯದು. ಮತ್ತು ಬೆಳಿಗ್ಗೆ ಮಾರ್ನಿಂಗ್ ಟೈಮು ಮತ್ತು ಈವ್ನಿಂಗ್ ಟೈಮು ಕರುಗಳು ಸ್ವಲ್ಪ ಆ್ಯಕ್ಟಿವ್ ಆಗಿರ್ತವೆ. ಹೇಗೆ ಅಂತಂದರೆ ಅದನ್ನು ಬಿಟ್ಟಾಗ ಸ್ವಲ್ಪ ಕುಣಿಯೋದು, ಜೋರಾಗಿ ಓಡಾಡೋದು, ಅವಕ್ಕೇನೋ ಒಂದು ಉತ್ಸುಕತೆ ಜಾಸ್ತಿ ಇರುತ್ತೆ. ಹಾಗಾಗಿ ಆದಷ್ಟು ಬಿಡಬೇಕು, ಅವನ್ನ ಜಾಗ ಮಾಡಿ ಒಂದು ಫೆನ್ಸ್ ಮಾಡಿ 3 ತಿಂಗಳ ನಂತರ ಅದು ಹಸಿರು ಮೇವು ಒಣಮೇವನ್ನು ಬಾಯಾಡ್ಸೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಯಾಕೆ ಅಂತಂದರೆ ಕರು ಹುಟ್ಟಿದಾಗ ಏನು ಹಸುಗೆ 4 ಕಂಪಾರ್ಟ್ಮೆಂಟ್ ಅಂತ ಹೇಳ್ತೀವಿ ಹೊಟ್ಟೆದು, ಅದು ಡೆವಲಪ್ ಆಗದೆ ಒಂದು 3 ತಿಂಗಳ ನಂತರ ಅದು ನೀಟಾಗಿ ಡೆವಲಪ್ ಆದಮೇಲೆ ಅದು ಬಾಯಾಡ್ಸೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ನಿಜವಾಗ್ಲೂ ಹೇಳಬೇಕಂತಂದರೆ ಅದು ಹುಟ್ಟಿದ 15 ದಿನಕ್ಕೇ ಕೂಡ ಆ ಗರ್ಕೆ ಹುಲ್ಲನ್ನ ಅಗಿಯೋದು, ಏನಾದರೂ ಸಿಕ್ಕಿದ್ನ ಅಗಿಯೋದು ಈ ರೀತಿಯೆಲ್ಲ ಮಾಡ್ತಿರುತ್ತೆ. ಆವಾಗ ಅದೇನಾಗುತ್ತೆ ಅಂದರೆ ಜೊಲ್ಲು ಜಾಸ್ತಿ, ಸಲೈವ ಜಾಸ್ತಿ ಅದು ಹೊರಗಡೆ ಹೋಗ್ಬಿಡುತ್ತೆ, ಒಳಗಡೆ ಬರಲ್ಲ ಆ ಕರುಗಳಲ್ಲಿ. ಹಾಗಾಗಿ ಅದನ್ನು ಆದಷ್ಟು ಅವಾಯ್ಡ್ ಮಾಡಬೇಕು. ಯಾವಾಗ 15 ದಿನ 1 ತಿಂಗಳು ಅದು ಮೇವು ಏನು ಹಸುರುಳು ತಿನ್ನೋಕೆ ಹೋಗುತ್ತೆ ಮಾಡುತ್ತೆ, ಆ ಸಲೈವ ಜಾಸ್ತಿ ಹೊರಗಡೆ ಹೋದಾಗ ಏನಾಗುತ್ತೆ ಅದರಲ್ಲಿ ಪೊಟ್ಯಾಷಿಯಂ ಕಂಟೆಂಟು ಏನಿರುತ್ತೆ ಹೊರಗಡೆ ಹೊರಟೋಗ್ಬಿಡುತ್ತೆ. ಆಗ ಮಾಂಸಖಂಡಗಳು ವೀಕ್ ಆಗ್ತವೆ. ಹಾಗಾಗಿ ಅದರ ಸಲೈವ ವೇಸ್ಟ್ ಆಗಬಾರ್ದು. ವೇಸ್ಟ್ ಆಗಬಾರ್ದು ಅಂದರೆ ಅದು ಏನು ಅಗಿತ ದೊಡ್ಡ ಹಸುಗಳ ಥರ ಮೇವನ್ನ ತಿನ್ನೋಕ್ಕೆ ಪ್ರಯತ್ನ ಪಟ್ಟಾಗ ಆದಷ್ಟು ಅವಾಯ್ಡ್ ಮಾಡಬೇಕು. ಮತ್ತು ಈಗ ನೀರು ಕುಡಿಸ್ಬಿಡ್ತೀವಿ, ಎಷ್ಟೋ ಸಾರಿ ನಾವು ಅದು ಹೋಗಿ ಆಸೆಗೆ ಏನು ಮಾಡಿಬಿಡುತ್ತೆ ನೀರನ್ನು ಜಾಸ್ತಿ ಕುಡಿದ್ಬಿಡುತ್ತೆ, ಅತಿ ಹೆಚ್ಚು ನೀರು ಕುಡಿದ್ಬಿಡುತ್ತೆ, 1 ಬಿಂದಿಗೆ 1/2 ಬಿಂದಿಗೆ ಕುಂದ್ಬಿಡುತ್ತೆ. ಆವಾಗ ನಮ್ಮ ರೈತರು ಹೇಳ್ತಾ ಇರ್ತಾರೆ, ಸರ್ ಉಚ್ಚೆನಲ್ಲಿ ಕೆಂಪು ಬರ್ತಾ ಇದೆ, ರಕ್ತ ಆಡ್ತಾ ಇದೆ ಅಂತೆಲ್ಲ. ಯಾವಾಗ ಅದು ತಣ್ಣೀರನ್ನು ಜಾಸ್ತಿ ಕುಡಿಯುತ್ತೆ ಅದರದ್ದು ಏನು ಉಚ್ಚಪಟ್ಟೆ ಅಂತ ಹೇಳ್ತೀವಿ ಒಳಗಡೆ ನಮ್ಮ ಇದು ಬ್ಲ್ಯಾಡರು ಇನ್ನೂ ಡೆವಲಪ್ ಆಗಿರಲ್ಲ, ಅದು ಆ ಕೋಲ್ಡ್ನೆಸ್ ಏನಿರುತ್ತದೆ ನೀರನ್ನು ಜಾಸ್ತಿ ಕುಡಿದಾಗ ಅದನ್ನು ರಕ್ತದ ಹಿಮೋಗ್ಲೋಬಿನ ಸ್ವಲ್ಪ ಉಚ್ಚ ಜೊತೆ ವಾಪಸ್ ಬರುವಂಥ ಸಾಧ್ಯತೆಗಳಿರ್ತವೆ. 3 ತಿಂಗಳ ನಂತರ ತಾನು ಯಾವಾಗ ಫಾರ್ಡರು ಮೇವು ಜೊತೆ ತಿನ್ನಕ್ಕೆ ಸ್ಟಾರ್ಟ್ ಆಗುತ್ತೆ. ಆಗ ಒಂದು ಒಳ್ಳೆ ಪೌಷ್ಟಿಕ ಆಹಾರವನ್ನು ಕೊಡೋಕೆ ಸ್ಟಾರ್ಟ್ ಮಾಡಬೇಕು. ಯಾವ ರೀತಿಯಾಗಿ ಜೋಳ, ಸೀಮೆ ಹುಲ್ಲು ಇದನ್ನು ತಿನ್ನಕ್ಕೆ ಸ್ಟಾರ್ಟ್ ಮಾಡ್ತದೆ ಅದು, ಅದನ್ನು ಸಾಕಷ್ಟು ತನ್ನ ಹೊಟ್ಟೆ ತುಂಬ ಅದಕ್ಕೆ ಕೊಡ್ತಾ ಹೋಗಬೇಕು. ಮತ್ತು ಫೀಡ್ನು ಕೂಡ ಸ್ವಿಫ್ಟ್ ಆಗಬೇಕು. ಏನಾದರೂ ಕರುಗಳ ಫೀಡನ್ನು ಅದು ತಿಂದು ಅಭ್ಯಾಸ ಆಗಿದರೆ, ಈಗ ಆಲ್ರೆಡಿ ಅಭ್ಯಾಸ ಆಗಿರುತ್ತೆ, ನಾರ್ಮಲ್ ಫೀಡ್ನ ನಾವು ಸ್ಟಾರ್ಟ್ ಮಾಡ್ತಾ ಹೋಗ್ಬೋದು. ಅಥವಾ ಒಂದು ವರ್ಷದವರೆಗೂ ಕೂಡ ಕರುಗಳ ಫೀಡ್ಸ್ನ ನಾವು ಯೂಸ್ ಮಾಡ್ಬೋದು. ಈಗ ಅದಕ್ಕೆ ಹಸುರುಲ್ಲು, ಒಣಹುಲ್ಲು, ಫೀಡು ಇವು ಮೂರೂ ಕೂಡ ಯಾವುದೇ ಸಮಾನಾಂತರವಾಗಿ ಕೊಡ್ತಾ ಹೋಗಬೇಕು. 6 ತಿಂಗಳ ಮುಂಚೆ ಅದು ಕರುವಾಗಿರುತ್ತೆ, ಬಟ್ ಒಂದು ಗ್ರೋತ್ ಆದ ತಕ್ಷಣ ಒಂದು 6 ತಿಂಗಳ ನಂತರ ಅದನ್ನು ಕರು ಪಡ್ಡೆ ಅಂತಲೇ ಕರಿತೀವಿ. ಹೇಗೆ ಇದು ಮತ್ತೆ ಇನ್ನು 16ನೇ ತಿಂಗಳು ಅಥವಾ 18ನೇ ತಿಂಗಳಿಗೆ ಹೀಟ್ ಕೊಡಿಸ್ಬೇಕಾಗತ್ತೆ. ಆದರೆ ಈಗಿನ ದಿನಗಳಲ್ಲಿ ನಾವು ಒಳ್ಳೆ ಫುಡ್ ಕೊಡೋದೇ ಆಗೋದಾದರೆ 8 ತಿಂಗಳು 9 ತಿಂಗಳಿಗೂ ಹೀಟಿಗೆ ಬರುವಂಥ ಅಂದರೆ ಬೆದೆಗೆ ಬರುವಂಥ ಕರುಗಳನ್ನು ನಾವು ನೋಡ್ತಾ ಇದ್ದೀವಿ. ಆ ಸಂದರ್ಭದಲ್ಲಿ ನಾವು ಆದಷ್ಟು ಆ ಹೀಟಿಗೆ ಏನು ಫಸ್ಟ್ ಟೈಮ್ ಹೀಟಿಗೆ ಬರುತ್ತಲ್ಲ ಅದನ್ನೆಲ್ಲ ಮಿಸ್ ಮಾಡೋದೇ ಒಳ್ಳೆಯದು. ಯಾವುದು ಮೊದಲು ಅಂದರೆ 16 ತಿಂಗಳು ಅಥವಾ ಅದರ ಬಾಡಿ 250 ಕೆಜಿ ತಲುಪಿರಬೇಕು, ಇದು ಒಂದು ಒಳ್ಳೆಯ ಸಮಯ ಹೀಟು ಬೆದೆಗೆ ಬಂದಾಗ ಹೀಟು ಕೊಡಿಸ್ಲಿಕ್ಕೆ. ಕೃತಕ ಗರ್ಭಧಾರಣೆ ಮಾಡಿಸ್ಬೇಕಾದ್ರೆ ತಳಿಗಳನ್ನು ಸೆಲೆಕ್ಟ್ ಮಾಡೋದು ಕೂಡ ಭಾಳ ಮುಖ್ಯ ಆಗುತ್ತೆ. ಆದರೆ ಈ ಕೆಲಸವನ್ನು KMF ಮಾಡ್ತಾ ಇದೆ, ನಮ್ಮ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಅದೇ ತಳಿಗಳನ್ನ ಅಭಿವೃದ್ಧಿಪಡಿಸಿ ಸ್ಟ್ರಾ ಮುಖಾಂತರ ನಮಗೆ ಸೆವೆನ್ ಸ್ಟ್ರಾಗಳನ್ನ ಇಲ್ಲಿ ತಲುಪಿಸ್ತಾ ಇದ್ದಾರೆ ನಮ್ಗಳಿಗೆ. ಹಾಗಾಗಿ ಅದ್ರ ಬಗ್ಗೆ ಚಿಂತೆ ಇಲ್ಲ, ತಳಿಗಳು ಒಳ್ಳೊಳ್ಳೆ ತಳಿಗಳನ್ನೇ ಅವರು ಆಯ್ಕೆ ಮಾಡಿ ಕೊಟ್ಟಿರ್ತಾರೆ. ಈ ಸಂದರ್ಭದಲ್ಲಿ ಮತ್ತೆ

0: ಮುಂದುವರೆದು ಒಂದು ಹಂತ ಮೇಲೋಗಿ ಇನ್ನೊಂದು ಸೆಕ್ಸಿಡ್ ಸೆಮೆನ್ ಅಂತ ಬಂದಿದೆ, ಲಿಂಗ ನಿರ್ಧರಿತ ವೀರ್ಯಾಣು ನಳಿಕೆಗಳು ಅಂತೇಳಿ. ಏನಂದರೆ ಈ ಸ್ಟ್ರಾ ಯೂಸ್ ಮಾಡೋದ್ರಿಂದ 95% ನೀವು ಹೆಣ್ಣುಕರನ್ನೇ ಪಡಿಬೋದು ಅನ್ನುವ ಒಂದು ಕಾನ್ಸೆಪ್ಟಿಂದ ಆ ಒಂದು ಯೋಜನೆಯನ್ನು ತಂದಿದ್ದಾರೆ. ಈ ನೀವು ಲಿಂಗ ನಿರ್ಧರಿತ ವೀರ್ಯಾಣು ಸೆಕ್ಸಿಡ್ ಸೆಮೆನ್ನ ಯೂಸ್ ಮಾಡೋದ್ರಿಂದ ಬರೀ ಹೆಣ್ಣುಕರನ್ನೇ ಪಡಿಬೋದು. ಹೆಣ್ಣುಕರು ಹುಟ್ಟಿದ್ದೇ ಆದಲ್ಲಿ ರೈತನಿಗೆ ಲಾಭ, ಅದು ಕೂಡ ಒಂದು ಲಾಭ. ಹೆಣ್ಣುಕರು ಹುಟ್ಟಿದರೆ ನಾವು ಇಷ್ಟು ಈ ಥರ ಎಲ್ಲ ಕರುಗಳ ಸಾಕಾಣಿಕೆ ಮಾಡಿ ಮತ್ತೊಂದೊಂದು ತಳಿ ಅಭಿವೃದ್ಧಿಗಳನ್ನ ಮಾಡ್ಕೊಂಡು ಹೋಗ್ಬೋದು. ಹಾಗಾಗಿ ಆದಷ್ಟು ನೀವು ಲಿಂಗ ನಿರ್ಧರಿತ ವೀರ್ಯಾಣು ಸೆಕ್ಸಿಡ್ ಸೆಮೆನ್ ಅಂತ ಹೇಳ್ತೀವಿ ಅದನ್ನು ಬಳಸಬೇಕಾಗತ್ತೆ. ಬೆದೆಗೆ ಬರೋದು ಹೇಗೆ ಗೊತ್ತಾಗುತ್ತೆ ಅಂತಂದರೆ, ಈ ಕರುಗಳು ಬೆದೆಗೆ ಬಂದಾಗ ಎಗರಾಡೋದು, ಆಮೇಲೆ ಲೋಳೆ ಆಡೋದು, ಮಡ್ಲಲ್ಲಿ ಲೋಳೆ ಆಡೋದು ಈ ರೀತಿ ಕಾಣುತ್ತೆ. ಇನ್ನೊಂದು ಹಸು ಮೇಲೆ ಹತ್ತಕ್ಕೆ ಹೋಗೋದು ಈ ರೀತಿಯೆಲ್ಲ ಕಾಣಿಸ್ಕೋತವೆ. ಈಗ ಬೆದೆ ಕೊಡಿಸ್ಬೇಕಾದ್ರೂ ಅಷ್ಟೇ, ಇವತ್ತು ಸಂಜೆ ಬೆದೆಗೆ ಬತ್ತು ಅಂತಂದರೆ ಬೆಳಿಗ್ಗೆನೇ ಇಟ್ಟು ಕೊಡಿಸ್ಬೇಕು, ಸೆಮೆನ್ ಮಾಡಿಸ್ಬೇಕು, ಏ ಟೆಕ್ನಿಕ್ ಇದು ಮಾಡಿಸ್ಬೇಕು. ಏನಾಗುತ್ತೆ ಅಂದರೆ ಈಗ ಬಂತು ಅಂದ ತಕ್ಷಣ ಕರೆದ ತಕ್ಷಣ ಮಾಡಿಸ್ಬಿಟ್ರೆ ಅದನ್ನ ಹರ್ಲಿ ಈಟ್ ಅಂತೀವಿ, ಮುಂಚಿತವಾಗಿಯೇ ಇನ್ನು ಅಂಡಾಶಯಗಳು ಮೊಟ್ಟೆಗಳು ರಿಲೀಸ್ ಆಗಿರಲ್ಲ. ಹಾಗಾಗಿ 12 hours ಬಿಟ್ಟು, ಅಂದರೆ ಇವತ್ತು ಸಂಜೆ ಹಿಟ್ಟಿಗೆ ಬತ್ತು ಅಂತಂದರೆ ಮಾರ್ನಿಂಗ್ ಹಿಟ್ಟಿಗೆ ಬತ್ತು ಅಂತಂದರೆ ಸಂಜೆ ಹಿಟ್ಟು ಕೊಡಿಸುವಂಥದ್ದು ತುಂಬ ಒಳ್ಳೆಯದು ವೈಜ್ಞಾನಿಕವಾಗಿ. ಹಿಟ್ಟು ಕೊಡಿಸಿದ ನಂತರ ನಿಮಗೆ ನೆಕ್ಸ್ಟ್ ಎಗೈನ್ ಅದೇನಾದ್ರು ನಿಂತ್ಕೊಂಡಿಲ್ಲ ಅಂತ ಅಂದರೆ ಒಂದು 20 ದಿನಗಳ ನಂತರ ಮತ್ತೆ ಎಗೈನ್ ಅದು ಹಿಟ್ಟಿಗೆ ಬರ್ತದೆ, ಬೆದೆಗೆ ಬರ್ತದೆ. ಅಂಥ ಸಂದರ್ಭದಲ್ಲಿ ಪಶುವೈದ್ಯರನ್ನು ಸಂಪರ್ಕಿಸಿ ಒಳಗಡೆ ಚೆಕ್ ಮಾಡಿಸಿ ಏನಾದರೂ ಸಮಸ್ಯೆ ಇದೆಯಾ ಅಂತ ನೋಡಿ ನಂತರ ಹಿಟ್ಟು ಕೊಡಿಸಿದ್ರೆ ಬೇಗ ಆಗುತ್ತೆ. ಯಾಕಂದರೆ ಭಾಳ ಸಾರಿ 8 ಸಾರಿ ಕೊಡಿಸ್ತೆ ಸರ್, 10 ಸಾರಿ ಕೊಡಿಸ್ತೆ ಸರ್, 3 ವರ್ಷ ಆಯಿತು ಇಟ್ಟು ನಿಂತ್ಕೊಂಡಿಲ್ಲ, ಸಮಸ್ಯೆಗಳೆಲ್ಲ ಇರ್ತವೆ. ಹಾಗಾಗಿ ನಿಮ್ಗೆ ಯಾವಾಗ 2-3 ಸಾರಿ ನಿಂತಿಲ್ಲ ಆವಾಗ ತಕ್ಷಣ ಪಶುವೈದ್ಯಕಾಧಿಕಾರಿಗಳು ಒಳಗಡೆ ಕೈ ಹಾಕಿ ನೋಡಲೇಬೇಕಾಗುತ್ತೆ. ಯಾಕಂದರೆ ಅದು ಗರ್ಭ ಹೇಗೆ ಬೆಳೆದಿದೆ, ಅಂಡಾಶಯದಲ್ಲಿ ಪ್ರಾಬ್ಲಮ್ ಇದೆ, ಅದನ್ನು ಅವರಷ್ಟೇ ಗುರುತಿಸಲು ಸಾಧ್ಯ. ಅವ್ರನ್ನ ಸಂಪರ್ಕಿಸಿ ಇಟ್ಟು ಕೊಡಿಸೋದು ಒಳ್ಳೆಯದು.
1: ಓಕೆ ಸರ್, ಹಾಗಾದರೆ ಈಗ ಹಸು ಗರ್ಭಾವಸ್ಥೆಯಲ್ಲಿ ಇರುವಂತಹ ಸಮಯದಲ್ಲಿ ಅವುಗಳನ್ನ ಯಾವ ರೀತಿಯಲ್ಲಿ ನೋಡ್ಕೋಬೇಕಾಗತ್ತೆ, ಯಾವ ರೀತಿಯ ಪೋಷಣೆಯನ್ನು ನೀಡಬೇಕಾಗತ್ತೆ, ಅದ್ರ ಬಗ್ಗೆ ಹೇಳ್ಬೋದು ಸರ್?
0: ಗರ್ಭ ಕಟ್ಟಿದೆ ಅನ್ನೋದನ್ನು ಗೊತ್ತು ಮಾಡಿಸ್ಕೊಂಡ ತಕ್ಷಣ ನೀವು ಆ ಹಸುವನ್ನು ಸ್ವಲ್ಪ ಹುಷಾರಾಗಿ ಸಾಕಬೇಕಾಗತ್ತೆ. ಹುಷಾರಾಗಿ ಅಂದರೆ ಯಾವ ರೀತಿಯಾಗಿ ಅಂತಂದರೆ, ನೀವು ಕೊಡೋ ನೀರಲ್ಲೇ ಆಗಲಿ, ಫಾಡರಲ್ಲೇ ಆಗಲಿ, ಫೀಡಲ್ಲೇ ಆಗಲಿ ಸ್ವಚ್ಛತೆ ಕಾಪಾಡ್ಕೊಬೇಕು. ಮತ್ತು ಒಣಲ್ಲು ಹಸಿರುಲ್ಲು ಇವನ್ನೆಲ್ಲ ತನಗೆ ಅದಕ್ಕೆ ಬೇಕಾದಷ್ಟು ಇದರಲ್ಲೇ ಕೊಡಬೇಕಾಗತ್ತೆ. ಇನ್ನು ಪಶು ಆಹಾರ ಅಂತ ಬಂದಾಗ ಎಷ್ಟೋ ಜನ ಅಂತ ಏನು ಮಾಡ್ಬಿಡ್ತಾರೆ, ಈ ಹಿಟ್ಟು ಕೊಡಿಸಿದ್ದೀನಿ ಹಿಟ್ಟು ನಿಲ್ಲದೆ ಹೋಗುತ್ತೆ ಅಂತೇಳಿ ಪಶು ಆಹಾರನ ನಿಲ್ಲಿಸ್ಬಿಡ್ತಾರೆ. ಆ ರೀತಿ ಏನಿಲ್ಲ, ಅದನ್ನು ಪಶು ಆಹಾರ ಸಂಪೂರ್ಣ ಪಶು ಆಹಾರ ಏನು ಸೇರಬೇಕು ಅದರಿಂದ ಹಿಟ್ಟಿಗೆ ನಿಂತ್ಕೊಳ್ಳೋದಕ್ಕೆ ಆಗಲಿ ಇದಕ್ಕೆ ಆಗಲಿ ಯಾವುದೇ ಸಂಬಂಧ ಇರಲ್ಲ. ನೀವೇನು ನೀವು ಫೀಡ್ಸ್ನ ಕೊಡ್ತಾ ಹೋಗ್ತೀರಾ ಅದನ್ನು ಕಂಟಿನ್ಯೂ ಮಾಡೋದೇ ಒಳ್ಳೆಯದು. ನಂತರ ಇನ್ನೂ ಕೆಲವರು ಹೇಳ್ತಾರೆ ಫೀಡ್ ಜಾಸ್ತಿ ಕೊಡ್ಬೇಡ, ಕರು ತುಂಬ ಬೆಳೆದ್ಬಿಡುತ್ತೆ ಹೊಟ್ಟೆ ಒಳಗಡೆ ಅನ್ನೋದೆಲ್ಲ ಹೇಳ್ತಾರೆ. ಆ ರೀತಿಯಾಗಿಲ್ಲ. ಪ್ರೆಗ್ನೆಂಟ್ ಅಂತ ಅಂದಮೇಲೆ ಒಂದು ಗರ್ಭಧರಿಸ ರಾಸು ಅಂದಮೇಲೆ ತನ್ನ ಮೇಂಟೆನೆನ್ಸ್ಗೆ, ತನ್ನ ಗರ್ಭದೊಳಗಿನ ಕರುವಿನ ಮೇಂಟೆನೆನ್ಸ್ಗೆ ಶಕ್ತಿ ಮತ್ತು ಪ್ರೋಟೀನ್ ಎರಡೂ ಬೇಕಾಗುತ್ತೆ. ಅದು ಸಿಗೋದೇ ಫುಡ್ಡಿಂದ, ಫುಡ್ಡಲ್ಲಿ ಯಾವುದೇ ವ್ಯತ್ಯಯ ಆಗಬಾರ್ದು. ಮತ್ತು ಎಕ್ಸಸೈಸ್ ಅಂದರೆ ಹೇಗೆ, ಸ್ವಲ್ಪ ಒಂದೇ ಕಡೆ ಕಟ್ಟಿದರೂ ಕೂಡ ಪ್ರಾಬ್ಲಮ್ ಆಗುತ್ತೆ, ಅದು ವಾಕ್ ಮಾಡಬೇಕು. ಒಂದು 7 ತಿಂಗಳ ನಂತರ ಅಂತೂ ಅದು ಪ್ರತಿದಿನ ಒಂದು ಸ್ವಲ್ಪ ನಿಮ್ಮ ಜಾಗ ಮಾಡಿ ಅದಕ್ಕೆ ಓಡಾಡಲಿಕ್ಕೆ ನೀವು ಜಾಗ ಮಾಡಲೇಬೇಕಾಗತ್ತೆ. ಆಗ ತನ್ನ ಮೂಳೆ ಸಡಿಲ ಆಗೋದೇ ಆಗಲಿ ಮತ್ತು ಕರು ಚೆನ್ನಾಗಿ ಒಳಗಡೆ ಗರ್ಭದ ಒಳಗಡೆ ಆಡೋದೇ ಆಗಲಿ ಆ ಪ್ರಕ್ರಿಯೆಗಳು ಚೆನ್ನಾಗಿ ಆಗ್ತವೆ. ಹಾಗಾಗಿ ಹಸುವಿನ ಎಕ್ಸಸೈಸ್ ಮಾಡಿಸ್ಬೇಕು, ಓಡಾಡೋಕೆ ಬಿಡಬೇಕು 7 ತಿಂಗಳು ಇರೋಕೆ. ಮತ್ತು ಬೇರೆ ಅಕ್ಕಪಕ್ಕ ರ್ಯಾಶ್ ಇರುವಂಥ ತುಂಬ ಉದ್ರೇಕಗೊಳ್ಳುವಂಥ ಹಸುಗಳ ಪಕ್ಕ ಮಲಗಿಸ್ಬೇಡಿ, ಯಾಕಂದರೆ ಗುದ್ದಾಡೋ ಚಾನ್ಸ್ ಇರುತ್ತೆ. ಆಮೇಲೆ ಜಾರು ನೆಲ ಕೂಡ ಸ್ವಲ್ಪ ರಫಾಗೇ ಇರಬೇಕು, ಅಥವಾ ರಬ್ಬರ್ ಮ್ಯಾಟ್ ಏನು ಬರ್ತದಲ್ಲ ಅದನ್ನು ಬಳಸಿದ್ರೆ ತುಂಬ ಒಳ್ಳೆಯದು. ಯಾಕಂದರೆ ಒಂದು ಸಾರಿ ಗರ್ಭಧರಿಸಿದ ರಾಸು ಸ್ವಲ್ಪ ವೆಯ್ಟೇಜ್ ಜಾಸ್ತಿ ಆಗ್ತಾ ಇದ್ದಾಗೇ ಜಾರೋ ಸಂಭವಗಳು ಜಾಸ್ತಿ ಇರ್ತವೆ. ಹಾಗಾಗಿ ನಮ್ಮ ನೆಲನೂ ಕೂಡ ತುಂಬ ರಫಾಗೆ ಸ್ವಲ್ಪ ಮೇಂಟೈನ್ ಮಾಡಬೇಕಾಗುತ್ತೆ. ಇನ್ನೊಂದು ರೋಗ ಇರುತ್ತೆ ಬ್ರುಸೆಲೋಸಿಸ್ ಅಂತೇಳಿ, ಅದೇನು ಮಾಡುತ್ತೆ ಅಂತಂದರೆ ಆ ಥರದ ರೋಗ ಬಂದಿದ್ದೇ ಆದಲ್ಲಿ 7-8 ತಿಂಗಳಿಗೆಲ್ಲ ಅಬಾರ್ಷನ್ ಆಗೋ ಚಾನ್ಸ್ ಇರುತ್ತೆ. ಅದಕ್ಕೂ ಕೂಡ ಲಸಿಕೆ ಇದೆ, ನೀವು ಕರುವಿನಲ್ಲಿದ್ದಾಗಲೇ ಬ್ರುಸೆಲ್ಲಾ ವ್ಯಾಕ್ಸಿನ್ ಅಂತ ಮಾಡಿಸ್ಕೋಬೋದು ನೀವು. ಆಗ ಯಾವುದೇ ಈ ಬ್ರುಸೆಲ್ಲಾ ಅಂತ ರೋಗಗಳನ್ನ ತಡೆಗಟ್ಟಬಹುದು. ಹೀಗೆ ಆರೋಗ್ಯವಾಗಿ ಹಸು ತನ್ನ ಗರ್ಭಾವಸ್ಥೆಯನ್ನು ಆಗಿದ್ದೆ ಆದಲ್ಲಿ 9 ತಿಂಗಳು 9 ದಿನಕ್ಕೆ ಹಸುವಿನಲ್ಲಿ ಒಂದು ನಾವು ಟರ್ಮಿನೇಷನ್ ಪೀರಿಯಡ್ ಅಂತ ಹೇಳ್ತೀವಿ. ಆದರೆ ಹೆಚ್ಚು ಕಮ್ಮಿ ಹಿಂದೆ ಮುಂದೆ 1 ವಾರ 2 ವಾರಗಳು ಕೂಡ ಆಗ್ತವೆ ಕೆಲವೊಮ್ಮೆ. ಈ ಏನು ಗರ್ಭ ಏನು ಕರು ಹಾಕೋ ಸಂದರ್ಭ ಏನಿರುತ್ತೆ ಆ ಟೈಮಲ್ಲಿ ಅದು ನಾವು ಸ್ವಲ್ಪ ಅಗಲವಾದ ಜಾಗಕ್ಕೆ ಬಿಡಬೇಕಾಗತ್ತೆ. ಆಮೇಲೆ ಎರಡೂ ಕಡೆ ಕಟ್ಟೋ ಅಭ್ಯಾಸ ಇದ್ದರೆ ಅದನ್ನು ಮಾಡಬಾರ್ದು. ಒಂದೇ ಕಡೆ ಕಟ್ಟಿ ಸ್ವಲ್ಪ ಅದು ಈಸಿಯಾಗಿ ತಾನು ಎದುಳೋದು ಕೂರೋದು ಆ ಕಡೆ ಈ ಕಡೆ ತಿರುಗಾಡುವಂಗೆ ಸ್ವಲ್ಪ ಕಟ್ಟಬೇಕಾಗತ್ತೆ. ಮಡಲು ಊತ ಕಾಣುತ್ತೆ, ಈಗೇನು ಕೆಚ್ಚಲು 7 ತಿಂಗಳಿಂದ ಡೆವಲಪ್ ಆಗ್ತಾ ಬರ್ತದೆ. 8 ತಿಂಗಳು 9 ತಿಂಗಳು ತನ್ನ ಕರು ಹಾಕೋ ಸಂದರ್ಭ ಹತ್ತಿರ ಬರ್ತಾ ಇದ್ದಂಗೆ ತನ್ನ ಕೆಚ್ಚಲನ್ನು ಬಿಡ್ತಾ ಹೋಗುತ್ತೆ, ಹಾಲು ತುಂಬಿಕೊಳ್ಳುತ್ತೆ. ಲಾಸ್ಟ್ ಇನ್ನೇನು ಕರು ಹಾಕಬೇಕು ಅನ್ನೋ ಒಂದು 3 ದಿನದಲ್ಲಂತೂ ಕೆಚ್ಚಲುಗಳು ತುಂಬ ಬಿಗಿಯಾಗ್ತವೆ, ತೊಟ್ಟುಗಳಲ್ಲೆಲ್ಲ ಹಾಲು ತುಂಬಿಕೊಳ್ಳೋ ರೀತಿ ಆಗ್ತವೆ. ಇಲ್ಲೇನಾಗುತ್ತೆ ಅಂತಂದರೆ ಕೆಲವೊಂದು ಟೈಮು ಯಾರಾದರೂ ಮಾರಾಟಗಾರರೇ ಆಗಲಿ, ಹಸುಗಳನ್ನ ತಗೊಳಕ್ಕೆ ಬರೋರೇ ಆಗಲಿ, ಅಥವಾ ಫಾರ್ಮ್ ವಿಸಿಟ್ ಮಾಡೋರೇ ಆಗಲಿ, ಕೆಲವೊಂದು ಟೈಮು ಹಾಲು ಕರೆದು

0: ಹೋಗ್ಬಿಡ್ತಾರೆ, ಹಾಲು ಬರುತ್ತಾ ಇಲ್ವಾ ಅಂತೇಳಿ. ಈ ರೀತಿ ಮಾಡಿದಾಗ ಏನಾಗುತ್ತೆ, ಅದಕ್ಕೆ ಬಾವ ಆಗುವ ಸಂದರ್ಭ ಇರ್ತದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಕರು ಏನು ಹಾಕೋ ಸಂದರ್ಭದಲ್ಲಿ ಏನು ಬಿಗಿಯಾಗಿರುತ್ತೆ ಕೆಚ್ಚಲು, ಅಂಥ ಟೈಮಲ್ಲಿ ಹಾಲು ಕರೆಯೋ ಪ್ರಯತ್ನಕ್ಕೆಲ್ಲ ಪ್ರಯತ್ನ ಮಾಡೋಕ್ಕೆ ಹೋಗಬೇಡಿ. ಅಷ್ಟೇ ಸಾಕು, ಮೇಲ್ಮಡಿಯಲ್ಲಿ ಫಿಸಿಕಲಾಗಿ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನಮಗೆ, ಮಡ್ಲು ಊತ ಕಂಡಿರೋದು ಮತ್ತು ಹಾಲು ತುಂಬಿಕೊಂಡು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಕರು ಹಾಕೋ ದಿನಗಳು ಹತ್ತಿರ ಇದ್ದಾವೆ ಅಂತೇಳಿ. ಹಾಗಾಗಿ ಅದು ಕರು ಹಾಕೋ ಸಂದರ್ಭದಲ್ಲಿ ಹಿಂದೆಗಡೆ ಏನು ಮಡ್ಲ ಹತ್ರ ಎಲ್ಲ ಸ್ವಲ್ಪ ಕ್ಲೀನಿಂಗ್ ಇದು ಮಾಡಿಕೊಂಡು ಕ್ಲೀನಾಗಿ ಇಟ್ಕೋಬೇಕು. ನಿಮ್ಮ ಒಣಲು ಅಂತ ಹೇಳ್ತೀವಿ ಅದನ್ನಾದರೂ ಆಸಿ ಒಂದು ಒಳ್ಳೆ ಬೆಡ್ನ ತಯಾರಿ ಮಾಡೋ ರೀತಿ ತಯಾರಿ ಮಾಡ್ಕೋಬೇಕು. ಹೀಗೆ ಹೈನುಗಾರಿಕೆಯಲ್ಲಿ ಬರೀ ಹಾಲಷ್ಟೇ ಅಲ್ಲ, ಕರುಗಳನ್ನ ಈ ರೀತಿಯಾಗಿ ವೈಜ್ಞಾನಿಕವಾಗಿ ಸಾಕಿದ್ದೇ ಆದಲ್ಲಿ ಕರುಗಳು ಕೂಡ ರೈತನ ಒಂದು ಆಸ್ತಿ. ತಾನೇ ಬೆಳೆಸಿ ತಾನೇ ಹಾಲನ್ನು ಕರೆಯೋದ್ರಿಂದ ಅದರ ನೇಚರ್ ಏನು ಅಂತ ಗೊತ್ತಿರ್ತದೆ. ನಿಮ್ಮ ಜೊತೆ ಚೆನ್ನಾಗಿ ರೈತನ ಜೊತೆ ಚೆನ್ನಾಗಿ ಹೊಂದಾಣಿಕೆ ಆಗಿರುತ್ತೆ, ಇಟ್ಕೊಬೋದು. ಮುಂದೆ ಅದಕ್ಕೆ ಯಾವುದೇ ರೋಗಗಳು ಬರಲ್ಲ ಈ ವೈಜ್ಞಾನಿಕ ಪದ್ಧತಿಗಳನ್ನು ಅಳವಡಿಸ್ಕೊಂಡಿದ್ದೆ ಅದರಲ್ಲಿ. ಅಥವಾ ಮಾರಾಟ ಮಾಡ್ತೀನಿ ಅಂದರೂ ಕೂಡ ಒಂದು ಕರುನ ಈಗ ಇಲ್ಲ ಅಂತಂದರೂ ಮಾರ್ಕೆಟ್ ವ್ಯಾಲ್ಯೂ 50,000-70,000 ಮೇಲೇ ಇದ್ದಾವೆ. ಹಾಗಾಗಿ ಅದನ್ನು ಕೂಡ ನಿಮಗೆ ಒಂದು ಆರ್ಥಿಕವಾಗಿ ಸಬಲವಾಗೋಕ್ಕೆ ಒಂದು ಕಾರಣ ಆಗುತ್ತೆ ಕರುಗಳ ಸಾಕಾಣಿಕೆ ಕೂಡ.
1: ಖಂಡಿತ ಸರ್, ಸೊ ತಾವು ಹೇಳಿದಂತಹ ಮಾತು ನಿಜವಾಗ್ಲೂ ಸತ್ಯ ಇದು. ಸೊ ಕರುಗಳನ್ನ ಸಾಕಾಣಿಕೆ ಮಾಡ್ತಿದ್ದೀವಿ ಅಂತ ಅಂದಾಗ, ಹಸುಗಳನ್ನ ಸಾಕಾಣಿಕೆ ಮಾಡ್ತಿದ್ದೀವಿ ಅಂತ ಅಂದಾಗ, ಸೊ ಎಲ್ಲ ವಿಚಾರಗಳನ್ನ ನಾವು ಗಮನದಲ್ಲಿ ಇಟ್ಕೊಂಡಾಗ ಅವುಗಳ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಹಾಗೆ ಸೊ ಅವುಗಳನ್ನ ನಾವು ಸಾಕಾಣಿಕೆ ಮಾಡಿದಗೂ ಕೂಡ ಸಾರ್ಥಕ ಅಂತ ಅನ್ಸುತ್ತೆ. ಸೊ ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಹೈನುಗಾರಿಕೆಯ ಕುರಿತಂತೆ, ಅದರಲ್ಲೂ ಮುಖ್ಯವಾಗಿ ಕರು ಸಾಕಾಣಿಕೆಯ ಕುರಿತಂತೆ ಇವತ್ತು ನಮ್ಮ ಜೊತೆ ಮಹೇಶ್ ಅವರು ಮಾತಾಡ್ತಾ, ಸೊ ಅವರಿಗೆ ತಿಳಿದಿರುವಂತಹ ಮಾಹಿತಿಗಳನ್ನ ತಿಳಿಸ್ತಾ ಇದ್ರು. ವೈಜ್ಞಾನಿಕ ಪದ್ಧತಿಯಲ್ಲಿ ಕರು ಸಾಕಾಣಿಕೆ ಆಗಿರ್ಬೋದು, ಹಸು ಸಾಕಾಣಿಕೆ ಆಗಿರ್ಬೋದು ಮಾಡಿದಾಗ ಖಂಡಿತವಾಗ್ಲೂ ಅದರಲ್ಲಿ ಉತ್ತಮ ಲಾಭ ಕೂಡ ಸಿಗುತ್ತೆ, ಹಾಗೆ ಒಂದು ಮನಸ್ಸಿಗೆ ತೃಪ್ತಿ ಕೂಡ ಸಿಗುತ್ತೆ ಅನ್ನೋದು ಇವರ ಮಾತು. ಸೊ ಹಾಗಾದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸಿದಂತಹ ಈ ಎಲ್ಲ ಮಾಹಿತಿಗಳು ಕೂಡ ನಿಮಗೆ ಉಪಯುಕ್ತ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮನ ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ. ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
3: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
2: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
4: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
2: ಅದಕ್ಕೆ ಯಾಕೆ ಚಿಂತೆ, ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
1: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
6: ಏನಿಲ್ವೋ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
5: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣು. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನೀನ್ ಕೂಡ್ಲೇ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನು ಒಮ್ಮೆ ಸಂಪರ್ಕಿಸೋದು ಉತ್ತಮ.
7: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ HD ರೇಡಿಯೋ ಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋ ಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ VMAT ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋ ಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077555. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
8: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿದ್ದೀರಿ ವಿಜ್ಞಾನದ ಹಲವು ವಿಸ್ಮಯಗಳ ಬಗ್ಗೆ ತಿಳಿಸುವ ಆವಿಷ್ಕಾರದ ಅಸ್ಮಿತೆ

0: ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ. ಉಪನ್ಯಾಸಕರು, ನಿವೃತ್ತ ಪ್ರಾಂಶುಪಾಲರು ಹಾಗೂ ಪರಿಸರ ಅಧ್ಯಯನ ಕೇಂದ್ರದ ಸದಸ್ಯರು ಆಗಿರುವ ಶ್ರೀಯುತ ಶೇಖರ್ ಗೌಳೇರವರು.
1: ಸಂವಹನಗೊಳಿಸುವ ವಶೀಕರಣ ವಿದ್ಯೆ. ಮಾತಿನಿಂ ನಗೆ ನುಡಿಯು, ಮಾತಿನಿಂ ಹಗೆ ಕೊಲೆಯು, ಮಾತಿನಿಂ ಸರ್ವ ಸಂಪದವು ಸರ್ವಜ್ಞ ಎಂದು ಸರ್ವಜ್ಞ ಮಹಾ ಮಾತಿನ ಮಹತ್ವವನ್ನು ಬಹು ಹಿಂದೆಯೇ ಜಗತ್ತಿಗೆ ಸಾರಿದ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನ್ನಬೇಕು ಎಂದು ಕೂಡಲ ಸಂಗಮ ದೇವನ ವಚನವನ್ನು ಬಸವಣ್ಣ ಮಧ್ಯಕಾಲದಲ್ಲೇ ಹೇಳಿದ್ದ. ಈ ಇಬ್ಬರು ದಾರ್ಶನಿಕರು ನಮ್ಮ ಮಾತಿನ ಮರ್ಮವನ್ನು ಈ ರೀತಿ ತಿಳಿಸಿಕೊಟ್ಟಿದ್ದಾರೆ. ಇದೇ ಸಂದರ್ಭದಲ್ಲಿ ನಾವು ಫ್ರೆಂಚ್ ಮನೋವಿಜ್ಞಾನಿ ಗುಸ್ತಾವ್ ಖಾನ್ ಬರೆದ ದ ಕ್ರೌಡ್ ಎ ಸ್ಟಡಿ ಆಫ್ ಪಾಪ್ಯುಲರ್ ಮೈಂಡ್ ಎಂಬ ಗ್ರಂಥದ ಬಗ್ಗೆ ಬೆಳಕು ಚೆಲ್ಲಬೇಕು. ಅದೊಂದು ಅದ್ಭುತವಾದ ಜನಪ್ರಿಯ ಗ್ರಂಥ. 100 ವರ್ಷ ಹಿಂದೆಯೇ ಯುರೋಪಿನ ಅನೇಕ ಭಾಷೆಗಳಿಗೆ ಆ ಗ್ರಂಥ ತರ್ಜಿಮೆಗೊಂಡು ಮಹಾಮಹಾ ಸಮಾವೇಶಗಳಲ್ಲಿ ಭಾಷಣ ಮಾಡುವ ಜನನಾಯಕರ ಕೈಪೀಡಿಯಾಗಿತ್ತು. ಮಹಾ ಸಮಾವೇಶಗಳಲ್ಲಿ ಹೇಗೆ ಮಾತನಾಡಿ ಜನರನ್ನು ಪರವಶಗೊಳಿಸಬಹುದು, ಚುನಾವಣಾ ಭಾಷಣ ಹೇಗಿರಬೇಕು ಎನ್ನುವ ಅನೇಕ ವಿವರಗಳು ಆ ಪುಸ್ತಕದಲ್ಲಿವೆ. ಮುಖ್ಯವಾಗಿ ಸಹಸ್ರಾರು ಮಂದಿ ಒಂದು ಕಡೆ ಸೇರಿದಾಗ ಅವರ ಮನಸ್ಸನ್ನು ಚುಂಬಕದಂತೆ ಸೆಳೆದು ಕರತಾಡನ ಮಾಡುವಂತೆ ತಲೆದೂಗುವಂತೆ ಮಾತನಾಡುವುದು ಸಾಮಾನ್ಯ ಮಾತಲ್ಲ. ಎಲ್ಲರೂ ಹೂಗುಟ್ಟುವಂತೆ ಮಾತನಾಡಲು ಕೇಳುಗರ ಪುರಾಣ ಪ್ರಜ್ಞೆ, ದೈವ, ಆತ್ಮ, ಅಧ್ಯಾತ್ಮಗಳನ್ನು ಕೆದಕಬೇಕೆಂದು ಮನೋವಿಜ್ಞಾನಿ ಗುಸ್ತಾವ್ ತನ್ನ ಪುಸ್ತಕದಲ್ಲಿ ಬರೆದುಕೊಂಡಿದ್ದಾನೆ. ನಾವು ಮಾತನಾಡುವಾಗ ಹಾವಭಾವ, ಭಂಗಿ, ಮಾಧುರ್ಯ, ಧ್ವನಿಯ ಏರಿಳಿತ, ಮಧ್ಯ ಮಧ್ಯ ದೊಡ್ಡವರ ನುಡಿಗಟ್ಟು ಬಳಸುವುದು, ಎದುರಿಗಿದ್ದವರನ್ನು ವಶೀಕರಣ ಮಾಡಿಕೊಳ್ಳುವುದು, ಇವೆಲ್ಲವೂ ಅತಿ ಮುಖ್ಯವಾದ ಭಾಷಣ ಕಲೆಯ ವಿಧಾನಗಳು. ನಾವೀಗಾಗಲೇ ಚುನಾವಣೆಯ ಸಂದರ್ಭದಲ್ಲಿ ಪ್ರಧಾನಮಂತ್ರಿಗಳು ಆಡಿದ ಭಾಷಣವನ್ನು ಕೇಳಿದ್ದೇವೆ. ಮನೋವಿಜ್ಞಾನದಲ್ಲಿ ಅದನ್ನು ಸಂವಹನ ವಿದ್ಯೆ ಅಥವಾ ಹಿಪ್ನಾಟಿಸಂ ಎಂದು ಕರೆಯುತ್ತಾರೆ. ಪುರಾಣ ಕಾಲದಿಂದಲೂ ಇಂದ್ರಜಾಲ, ಮಹೇಂದ್ರಜಾಲ, ಯಕ್ಷಣಿ ವಿದ್ಯೆ, ಸಂವಹನ ವಿದ್ಯೆಗಳು ಜಾರಿಯಲ್ಲಿದ್ದವು. ಅವು ಒಳ್ಳೆಯ ಕೆಲಸಕ್ಕಿಂತ ದುಷ್ಟ ಕೆಲಸಕ್ಕೆ ಹೆಚ್ಚು ಬಳಕೆಯಾಗುತ್ತಿದ್ದವು. ಈ ವಶೀಕರಣ ವಿದ್ಯೆ ವಿಜ್ಞಾನದ ತೆಕ್ಕೆಗೆ ಬರೆದಂಥ ಒಂದು ಹುಸಿ ವಿಜ್ಞಾನವಾಗಿತ್ತು. ಅದು ವಿಜ್ಞಾನಿಗಳು ಯಾವಾಗಲೂ ಸುಡೋ ಸೈನ್ಸ್ ಎಂದು ಕರೆಯುತ್ತಿದ್ದರು. ಒಬ್ಬ ವ್ಯಕ್ತಿಯನ್ನು ಅಥವಾ ಓರ್ವ ತರುಣಿಯನ್ನು ಎಷ್ಟು ಹೊತ್ತು ಮರಳು ಮಾಡಬಹುದು ಎಂಬುದನ್ನು ಮನೋವಿಜ್ಞಾನಿಗಳು, ನರಮಂಡಲ ತಜ್ಞರು ಹುಡುಕಾಟ ನಡೆಸುತ್ತಲೇ ಇದ್ದಾರೆ. ಮತ್ತೆ ಕೆಲವರು ಅದನ್ನು ಸಾರಾ ಸಗಟಾಗಿ ತಿರಸ್ಕಾರ ಮಾಡಿದ್ದಾರೆ. ಸ್ವಾಮಿ ನಿತ್ಯಾನಂದ, ಆಚಾರ್ಯ ರಜನೀಶನಂಥವರು ಇಂಥದ್ದೇ ಕೆಲಸದಲ್ಲಿ ತೊಡಗಿದ್ದರು ಎನ್ನುವ ಮಾತುಗಳು ಅಲ್ಲಲ್ಲಿ ಕೇಳಿಬರುತ್ತವೆ. ಹಿಪ್ನೋಟಿಸಂ, ಇದು ಹಿಪ್ನೋಸಿಸ್ ಎಂಬ ಲ್ಯಾಟಿನ್ ಪದದಿಂದ ಬಂದುದು. ಅದರ ಅರ್ಥ ನಿದ್ದೆ. ಆದರೂ ಅದು ನಿದ್ರೆಯಲ್ಲ. ನಿದ್ರೆಯಲ್ಲಿದ್ದರೂ ಮನುಷ್ಯನ ಮಿದುಳು ಎಚ್ಚರವಾಗಿರುವ ಸ್ಥಿತಿ. ಅದೊಂದು ಮುಗ್ಧ ಮನಸ್ಸು. ವಶೀಕರಣವನ್ನು ಎಲ್ಲರೂ ಮಾಡಲು ಸಾಧ್ಯವಿಲ್ಲ. ಪ್ರಶ್ನೆ ಮಾಡದವರು, ದಡ್ಡರು, ಮುಗ್ಧರು, ಹೇಳಿದಂತೆ ಕೇಳುವವರು ಬಹುಬೇಗ ವಶೀಕರಣಕ್ಕೆ ಒಳಗಾಗುತ್ತಾರೆ. 15-20% ಜನರು, ವಿಶೇಷವಾಗಿ ಹೆಣ್ಣು ಮಕ್ಕಳು, ವಶೀಕರಣಕ್ಕೆ ಒಳಗಾಗುತ್ತಾರೆ. ಅದೊಂದು ಕೈಚಳಕ ಹಾಗೂ ಮನೋವಿಜ್ಞಾನದ ವಿದ್ಯೆ. ಹುಲಿಕಲ್ ನಟರಾಜ್, ಪ್ರೊಫೆಸರ್ ನರೇಂದ್ರ ನಾಯ್ಕರಂಥವರು ಆ ವಿದ್ಯೆಯನ್ನು ಕರಗತ ಮಾಡಿಕೊಂಡಿದ್ದಾರೆ, ಕಲಿತಿದ್ದಾರೆ. ಅಷ್ಟೇ ಅಲ್ಲ, ಅವರು ಮಕ್ಕಳಿಗೆ ಅದನ್ನು ಕಲಿಸಿಕೊಡುತ್ತಾರೆ, ಅದರ ಗುಟ್ಟನ್ನು ಹೇಳಿಕೊಡುತ್ತಾರೆ. ಕೆಲವೊಂದು ಸ್ವಯಂ ಘೋಷಿತ ದೇವಮಾನವರು ಸಂವಹಿನಿ ವಿದ್ಯೆ ಕಲಿಸುತ್ತಿದ್ದೇವೆ ಎಂದು ಜನರಿಗೆ ಮೋಸ ಮಾಡಿ ಹಣ ಕೀಳುತ್ತಾರೆ, ಸುಲಿಗೆ ಮಾಡುತ್ತಾರೆ. ಪೂರ್ವಜನ್ಮ, ಪುನರ್ಜನ್ಮ, ಆತ್ಮ ಮುಂತಾದ ಕಥೆಗಳನ್ನು ಹೇಳುವ ಡೊಂಗಿ ಪವಾಡ ಪುರುಷರು ನಮ್ಮ ಸಮಾಜದಲ್ಲಿದ್ದಾರೆ. ಅಂಥವರಿಂದ ಸಾಕಷ್ಟು ಸುಲಿಗೆಯಾಗುತ್ತದೆ, ಜನರು ಮೋಸ ಹೋಗುತ್ತಾರೆ. ಕೆಲವು ಮನೋವಿಜ್ಞಾನಿಗಳು ದೆವ್ವ, ಭೂತ, ಪ್ರೇತಗಳು ಕೇವಲ ಭ್ರಮೆ ಎಂದು ಹೇಳಿ 100+ ಮತಿಭ್ರಮಣೆ ಆದವರಿಗೆ ಪರಿಹಾರ ಕಲ್ಪಿಸಿಕೊಟ್ಟಿದ್ದಾರೆ. ನಿದ್ರಾಹೀನತೆ, ಖಿನ್ನತೆ, ಚಟದಾಸ್ಯದಂಥ ಕೆಲವು ಕಾಯಿಲೆಗಳನ್ನು ದೂರ ಮಾಡಿದ್ದಾರೆ. ಕೆಲವರಿಗೆ ಮಂತ್ರಮುಗ್ಧಗೊಳಿಸುವ ವಿಶೇಷ ಚಾಕಚಕ್ಯತೆ ಇರುತ್ತದೆ. ಅಂಥವರು ಬಹು ಸುಲಭವಾಗಿ ಬೇರೊಬ್ಬರ ಮೇಲೆ ಪ್ರಭಾವ ಬೀರುತ್ತಾರೆ. ಅಂಥವರು ಸಮಾಜಕ್ಕೆ ಸೇವಕರಾಗಿ ಕೆಲಸ ಮಾಡುತ್ತಾರೆ. ಆ ವಿದ್ಯೆಗೆ ಸ್ತೋಮಸನ್ನಿ ಎಂದು ಹೆಸರು. ಹೀಗಾಗಿ ಸ್ತೋಮಸನ್ನಿ ಎಂಬ ಹೆಸರಿನ ಈ ಮನೋವಿಜ್ಞಾನದ ಕತೆ ಅತ್ಯಂತ ರೋಚಕವಾಗಿರ್ತಕ್ಕಂಥದ್ದು. ಅದನ್ನು ಸರಿಯಾಗಿ ತಿಳಿದು ಸಮಾಜಕ್ಕೆ ಉತ್ತಮವಾಗಿ ಮಾರ್ಗದರ್ಶನ ಮಾಡುವುದು ವಿಜ್ಞಾನದ ಅತ್ಯಂತ ಮುಖ್ಯವಾದ ಕಾಳಜಿ.
0: ಇದುವರೆಗೂ ವಿಜ್ಞಾನದ ಆವಿಷ್ಕಾರದ ಅಸ್ಮಿತೆಯ ಬಗ್ಗೆ ತಿಳಿಸಿದಂತಹ ಶ್ರೀತಾ ಶೇಖರ್ ಗೌಳೇರವರಿಗೆ ಧನ್ಯವಾದಗಳು.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕನ್ನಡ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ಹಲೋ ಗೆಳೆಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ರೇಡಿಯೋ ಕೇಳಕ್ಕೆ ಈಗ ರೇಡಿಯೋನೇ ಬೇಕಾಗಿಲ್ಲ.
1: ಹೌದಾ ಅಂತ ಹುಬ್ಬೇರಿಸ್ಬೇಡಿ, ಇಲ್ಲಿ ಕೇಳಿ. ನಿಮ್ಮ ಮೊಬೈಲ್ ನಲ್ಲಿರೋ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ ನಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.
0: ಜಗತ್ತಿನ ಯಾವುದೇ ಭಾಗದಲ್ಲಿದ್ದರೂ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳನ್ನು ದಿನದ 24 ಗಂಟೆಯೂ ಕೇಳಬಹುದು.
1: ಸಂಪೂರ್ಣ ಫ್ಯಾಮಿಲಿಗೆ ಭರಪೂರ ಕಾರ್ಯಕ್ರಮಗಳು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.

ಹಳ್ಳಿ ಪಾಂಡವರು ಎನ್ನುವಂತಹ ಒಂದು ಚಿತ್ರದ ಗೀತೆ, ಸಾವಿರ ಸಾವಿರ ಯುಗ ಯುಗ ಎನ್ನುವಂತಹ ಒಂದು ಗೀತೆಯನ್ನ ಇದೀಗ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಸೂರಟ್ ಅಶ್ವಥ್ ಅವರ ಒಂದು ರಚನೆ, ವಿಜಯ ಭಾಸ್ಕರ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ಅಂಬರೀಷ್ ಶ್ರೀಲಲಿತಾ ಜೈ ಜಗದೀಶ್ ರಾಮಕೃಷ್ಣ ಅವರ ಒಂದು ಜೋಡಿಯ ಚಿತ್ರದ ಗೀತೆ. ಇದು 1978 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಕಪ್ಪು ಬಿಳುಪು ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಇದೀಗ ಇಂದಿನ ಹಿಂದೂ ದೇಶದ ಎನ್ನುವಂತ ಒಂದು ಗೀತೆಯನ್ನ ಡಾಕ್ಟರ್ PB ಶ್ರೀನಿವಾಸ್ ಅವರ ಒಂದು ಮಧುರವಾದಂತ ಧ್ವನಿ ವಾಹಿನಿಯಲ್ಲಿ RN ಜೈಗೋಪಾಲ್ ಬರೆದಿರುವಂತ ಒಂದು ಗೀತೆ, ಆರ್ ರತ್ನ ಅವರ ಒಂದು ಸಂಗೀತ ನಿರ್ದೇಶನ. ಇದು ಕಣಗಾಲ್ ಪ್ರಭಾಕರ್ ಶಾಸ್ತ್ರಿ ಹಾಗೂ ಕಲ್ಪನಾ ಅವರ ಒಂದು ಜೋಡಿಯ ಚಿತ್ರ. ಪುಟ್ಟಣ್ಣ ಕಣಗಾಲ್ ಬರೆದಿರುವಂತ ಒಂದು ಚಿತ್ರಕಥೆಯ ಚಿತ್ರ. ಇದು 1969ರಲ್ಲಿ ತೆರೆ ಕಂಡಿರುವಂತ ವರ್ಷದ ಈ ಒಂದು ಗೀತೆ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ನಾಗರ ಹಾವು ಎನ್ನುವಂತ ಒಂದು ಚಿತ್ರದ ಗೀತೆ, ಹಾವಿನ ದ್ವೇಷ 12 ವರ್ಷ ಎನ್ನುವಂತ ಒಂದು ಸುಮಧುರವಾದಂತಹ ಗೀತೆಯನ್ನ ಇದೀಗ ನಮ್ಮ SP ಬಾಲಸುಬ್ರಹ್ಮಣ್ಯಂ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ. ಸಾಹಿತ್ಯ ಬರೆದಿರುವವರು RN ಜಯಗೋಪಾಲ್, ಸಂಗೀತ ನಿರ್ದೇಶಕರಾಗಿ ವಿಜಯ ಭಾಸ್ಕರ್, ಇದು ವಿಷ್ಣುವರ್ಧನ್ ಆರತಿ ಶುಭ ಅವರ ಒಂದು ನಟನೆ. ಇದು 1972ರಲ್ಲಿ ತೆರೆ ಕಂಡಿರುವಂತಹ ಒಂದು ಚಿತ್ರದ ಈ ಗೀತೆ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವಂತಹ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಮಧುರವಾದಂತಹ ಗೀತೆಯನ್ನ ಇದೀಗ ಕೇಳಿ ಆನಂದಿಸಿ.

ಹಾವಿನ ದ್ವೇಷ, ಹನ್ನೆರಡು ವರುಷ ನನ್ನ ರೋಷ, ನೂರು ವರುಷ ನನ್ನ ರೋಷ, ನೂರು ವರುಷ ಹಾವಿನ ದ್ವೇಷ.

ಹಾವಿನ ದ್ವೇಷ ಹನ್ನೆರಡು ವರುಷ ಹಾವಿನ ದ್ವೇಷ ಹನ್ನೆರಡು ವರುಷ ನನ್ನ ರೋಷ ನೂರು ವರುಷ ನನ್ನ ರೋಷ ನೂರು ವರುಷ ಹಾವಿನ ದ್ವೇಷ

0: ಸಾವಿನ ದ್ವೇಷ, ಹನ್ನೆರಡು ವರುಷ ನಂದ ರೋಷ, ನೂರು ವರುಷ ನಂದ ರೋಷ, ನೂರು ವರುಷ ಹಾವಿನ ದ್ವೇಷ, ಹನ್ನೆರಡು ವರುಷ.
1: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
2: ಓಕೆ,
3: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
2: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
4: ಓಕೆ
5: ಜೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
2: ಓಕೆ ಜೂಡ್,
6: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
7: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
6: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.
8: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ನಾಗಪೂಜಾ ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ, ಅದುವೇ ಒಂದು ಅಪರೂಪದ ಗೀತೆ ನಿಮಗಾಗಿ. ನೀತಿಯ ಮೆರೆಸಿ ನ್ಯಾಯವ ಉಳಿಸಿ ಎನ್ನುವಂತ ಗೀತೆಯನ್ನ ಪಿ ಸುಶೀಲಾ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ, ಗೀತಾ ಪ್ರಿಯ ಅವರ ಒಂದು ರಚನೆ, ಟಿ ಜಿ ಲಿಂಗಪ್ಪ ಅವರ ಒಂದು ಸಂಗೀತ ನಿರ್ದೇಶನ, ಇದು ಡಾಕ್ಟರ್ ರಾಜ್ಕುಮಾರ್ ಲೀಲಾವತಿ ರಾಜಶ್ರೀ ಅವರ ಒಂದು ನಟನೆಯ ಚಿತ್ರ. ಇದು 1965 ತೆರೆ ಕಂಡಿರುವಂತ ವರ್ಷದ ಈ ಒಂದು ಗೀತೆ. ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವಂತ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಮಧುರವಾದಂತಹ ಗೀತೆಯನ್ನ ಇದೀಗ ಕೇಳಿ ಆನಂದಿಸಿ.

ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಸಂಗಮ ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಇದೀಗ ಸಿರಿವಂತನಾದರೂ ಕನ್ನಡ ನಾಡಲ್ಲೇ ಮೆರವೆ ಎನ್ನುವಂತ ಒಂದು ಕನ್ನಡ ನಾಡಿನ ಒಂದು ಅದ್ಭುತವಾದಂತಹ ಗೀತೆಯನ್ನ ನಮ್ಮ ಡಾಕ್ಟರ್ PB ಶ್ರೀನಿವಾಸ್ ಹಾಗೂ CK ರಮ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಶಿವಶಂಕರ್ ಬರೆದಿರುವಂತಹ ಒಂದು ಗೀತೆ, ಸುಖದೇವ್ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಗೀತೆ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಒಂದು ಸುಮಧುರವಾದಂತಹ ಶಿಶುನಾಳ ಶರೀಫ್ ಸಾಹೇಬರ ಒಂದು ಗೀತೆಯತ್ತ ಸಾಕ್ತಾ ಇದ್ದೀನಿ. ಈ ಒಂದು ಗೀತೆಯನ್ನ ಹಾಡಿದಂತ ಗಾಯಕರು ಕಸ್ತೂರಿ ಶಂಕರ್. ಇದು ರಾಜಸಿಂಹ ಅವರ ಒಂದು ರಚನೆಯ ಗೀತೆ. ಅದುವೇ ಏನು ಕೊಡ ಏನು ಕೊಡವ ಎನ್ನುವಂತ ಒಂದು ಸುಮಧುರವಾದಂತಹ ಗೀತೆಯನ್ನ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ

ವಾಹಿನಿ ಮಲೆನಾಡ ಜನರ ಒಂದು ಹೆಮ್ಮೆಯ ವಾಹಿನಿಯಲ್ಲಿ ಈ ಒಂದು ಮಧುರವಾದಂತಹ ಗೀತೆಯನ್ನ ಇದೀಗ ತಂಪಾದ ತಂಗಾಳಿಯಲ್ಲಿ ಸುಂದರವಾದಂತಹ ರಾತ್ರಿಯ ಹೊತ್ತಿನಲ್ಲಿ ಈ ಒಂದು ಗೀತೆಯನ್ನ ಇದೀಗ ಕೇಳಿ ಆನಂದಿಸಿ. ಅದುವೇ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ.

0: ಹಾಯ್
1: ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
4: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಮಹದೇಶ್ವರ ಪೂಜಾ ಫಲ ಎನ್ನುವಂತಹ ಒಂದು ಚಿತ್ರದ ಗೀತೆ, ಬೇಕೆ ಇಲ್ಲಿದೆ ಕಂಡಿಲ್ಲದ ಎನ್ನುವಂತ ಗೀತೆಯನ್ನ ಎಸ್ ಜನಕಮ್ಮ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಆರ್ ಎನ್ ಜೈಗೋಪಾಲ್ ಬರೆದಿರುವಂತಹ ಒಂದು ಗೀತೆ, ಸತ್ಯಂ ಅವರ ಒಂದು ಸಂಗೀತ ನಿರ್ದೇಶನ, ಇದು ಅಂಬರೀಷ್ ಹಾಗೂ ರಾಜಶ್ರೀ ಅವರ ಒಂದು ಜೋಡಿಯ ಚಿತ್ರದ ಗೀತೆ. ಇದು 1967 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ. ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಕೇಳುಗರೆ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂಥ ಒಂದು ಸ್ಯಾಕ್ಸಫೋನ್ ವಾದನದಲ್ಲಿ ಮೇಘನ ಸಾಲಿಗ್ರಾಮ ಇವರ ಒಂದು ಮಧುರವಾದಂಥ ಧ್ವನಿ ವಾಹಿನಿಯಲ್ಲಿ ಮುನಿಸುತ್ತಾರವೇ ಮುಗುದೆ ಎನ್ನುವಂಥ ಒಂದು ಸುಂದರವಾದಂಥ ಈ ಒಂದು ಗೀತೆಯನ್ನು ಮೇಘನ ಸಾಲಿಗ್ರಾಮ ಅವರಿಂದ ಒಂದು ಸ್ಯಾಕ್ಸಫೋನ್ ವಾದನದಲ್ಲಿ ಗೀತೆಯನ್ನು ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ನಕ್ಕರೆ ಅದೇ ಸ್ವರ್ಗ ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಅದುವೇ ಬಹಳೊಂದು ಭಾವಗೀತೆ. ಇದು ಪಿ ಸುಶೀಲ ಅವರ ಒಂದು ಮಧುರವಾದಂತ ಧ್ವನಿ ವಾಹಿನಿಯಲ್ಲಿ ಆರ್ ಎನ್ ಜೈಗೋಪಾಲ್ ಬರೆದಿರುವಂತ ಒಂದು ಗೀತೆ. ಎಂ ರಂಗರಾವ್ ಅವರ ಒಂದು ಸಂಗೀತ ನಿರ್ದೇಶನ. ಇದು ಜಯಂತಿ ಹಾಗೂ ನರಸಿಂಹರಾಜು ಅವರ ಒಂದು ಜೋಡಿಯ ಚಿತ್ರ. ಚಿತ್ರಕಥೆ ಬರೆದವರು ಎಂ ಆರ್ ವಿಠಲ್ ಅವರು. ಇದು 1967 ತೆರೆ ಕಂಡಿರುವಂತ ಈ ಒಂದು ಗೀತೆ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕ್ ಚಿಂತೆ, ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಂದರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಶ್ರೀ ಕನ್ನಿಕಾ ಪರಮೇಶ್ವರಿ ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಅದುವೇ ಹಳೆಯ ಒಂದು ಅಪರೂಪದ ಗೀತೆ, ನಿಂತಲ್ಲಿ ಅವಳು ಎನ್ನುವಂತ ಒಂದು ಗೀತೆ. ಇದು ಡಾಕ್ಟರ್ PB ಶ್ರೀನಿವಾಸ್ ಅವರು ಹಾಡಿರುವಂತಹ ಒಂದು ಗೀತೆ. ಹುಣಸೂರು ಕೃಷ್ಣಮೂರ್ತಿಗಳ ಒಂದು ರಚನೆ, ರಾಜನ್ ಮತ್ತು ನಾಗೇಂದ್ರ ಅವರ ಒಂದು ಸಂಗೀತ ನಿರ್ದೇಶನ. ಇದು ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ನಟನೆಯ ಚಿತ್ರದ ಈ ಗೀತೆ. ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವಂತಹ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಒಂದು ಸುಮಧುರವಾದಂತಹ ಭಾವಗೀತೆಯತ್ತ ಸಾಕ್ತಾ ಇದ್ದೀನಿ. ಅದುವೇ ಘಮ ಘಮ ಆಡಿಸ್ತಾವ ಮಲ್ಲಿಗೆ ಎನ್ನುವಂತ ಗೀತೆಯನ್ನ ನಮ್ಮ ಸಂಗೀತ ಕಟ್ಟಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ದಾರಾ ಬೇಂದ್ರೆ ಬರೆದಿರುವಂತಹ ಒಂದು ಗೀತೆ. ಸಿ ಅಶ್ವಥ್ ಅವರ ಒಂದು ಸಂಗೀತ ನಿರ್ದೇಶನ, ದಾರಾ ಬೇಂದ್ರೆ ಅವರ ಒಂದು ಅದ್ಭುತ ಸಾಹಿತ್ಯಕ್ಕೆ ಮನ ಸೋತು ಮರುಳು, ಇಂಪಾದ ಸಂಗೀತಕ್ಕೆ ಸಂಗೀತ ಕಟ್ಟಿ ಅವರ ಇಂಪಾದ ಗಾಯನದ ಈ ಒಂದು ಗೀತೆ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ಮಲೆನಾಡ ಜನರ ಹೆಮ್ಮೆಯ ವಾಹಿನಿ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ ಈ ಒಂದು ಮಧುರವಾದಂತಹ ಗೀತೆ ಇದೀಗ.

0: anywhere.
1: ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಪೂಜಾ ಫಲ ಎನ್ನುವಂತ ಒಂದು ಚಿತ್ರದ ಗೀತೆ, ದೇವ ನನಗೀಗ. ಇದು ಎಸ್ ಜಾನಕಮ್ಮ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ, ಸತ್ಯಂ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಗೀತೆ. ಇದು ಆರತಿ ಅವರ ಒಂದು ನಟನೆಯ ಈ ಒಂದು ಗೀತೆ. ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವಂತ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
3: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಕಪ್ಪು ಕೊಳ ಎನ್ನುವಂತ ಒಂದು ಚಿತ್ರದ ಗೀತೆ, ನನ್ನ ನಿನ್ನ ಪರಿಚಯ ಎನ್ನುವಂತ ಈ ಒಂದು ಗೀತೆ, ಇದು SP ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ, SK ಕರೀಂ ಖಾನ್ ಅವರ ಒಂದು ರಚನೆ, ವಿಜಯ ಭಾಸ್ಕರ್ ಅವರ ಒಂದು ಸಂಗೀತ ನಿರ್ದೇಶನ, ಈ ಒಂದು ಚಿತ್ರದ ತಾರಾ ಬಳಗದಲ್ಲಿ ಅಶೋಕ್ ಜಯಮಾಲಾ, ಮನು ಅವರ ಒಂದು ಅಮೋಘವಾದಂತಹ ನಟನೆಯ ಚಿತ್ರ. ಇದು 1980 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ. ಶ್ರೇಷ್ಠವಾದಂತಹ ಸಾಹಿತ್ಯ ಹಾಗೆ ಶ್ರೇಷ್ಠವಾದಂತಹ ಮನರಂಜನೆಯ ಈ ಒಂದು ಗೀತೆಯನ್ನ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ನಮ್ಮ ಜಗದೀಶ ಪುತ್ತೂರು ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ, ಚಂದಿರ ನಿಲ್ಲದ ಆ ಬಾನಿನಲ್ಲಿ ಎನ್ನುವಂತಹ ಒಂದು ಸುಂದರವಾದಂತಹ ಗೀತೆಯನ್ನ ಇದೀಗ ಕೇಳಿ ಆನಂದಿಸೋಣ. ಪದೇ ಪದೇ ಕೇಳಬೇಕೆನಿಸುವಂತ ಒಂದು ಸುಮಧುರವಾದಂತಹ ಒಂದು ಅದ್ಭುತವಾದಂತಹ ಗೀತೆ ಇದು. ಅರ್ಥಪೂರ್ಣವಾದಂತಹ ಕವನ, ಅರ್ಥಪೂರ್ಣವಾದಂತಹ ಕಂಠ ಸಿರಿಯ ಈ ಒಂದು ಗೀತೆ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ. ಅದು ನಮ್ಮ ಜಗದೀಶ ಪುತ್ತೂರು ಅವರ ಒಂದು ಕಂಠ ಸಿರಿಯಲ್ಲಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ, ಒಂದು ತತ್ವ ಪದದತ್ತ ಸಾಕ್ತಾ ಇದ್ದೀನಿ, ಅದುವೇ ಮೂರು ದಿನದ ಸಂತೆ ಎನ್ನುವಂತ ಒಂದು ಗೀತೆ. ಜಾತಿ ಧರ್ಮ ಮೂಢನಂಬಿಕೆ ಮತ್ತು ಮೇಲು ಕೀಳು ಎಂಬ ಸಾಮಾಜಿಕ ಪಿಡುಗುಗಳನ್ನ ತತ್ವ ಪದಗಳು ತೀಕ್ಷ್ಣವಾಗಿ ಖಂಡಿಸುತ್ತದೆ ಅಂತ ಹೇಳುತ್ತಾ ಇದೀಗ ಒಂದು ಸುಂದರವಾದಂತಹ ತತ್ವ ಪದದತ್ತ ಸಾಗೋಣ. ಈ ಒಂದು ಗೀತೆಯನ್ನ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ಮಲೆನಾಡ ಜನರ ಒಂದು ಹೆಮ್ಮೆಯ ವಾಹಿನಿಯಾಗಿರುವಂತಹ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ.

0: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
1: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್,
2: ನಿಮ್ಮ ಮನೆ ಮನದ ಕೈರುಚಿ.
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
4: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಹುಲಿ ಹೆಜ್ಜೆ ಎನ್ನುವಂತ ಒಂದು ಚಿತ್ರದ ಗೀತೆ, ಅದುವೇ ಹೂವು ಮುಳ್ಳು ಜೋಡಿ ಎನ್ನುವಂತ ಗೀತೆ. ಇದು SP ಬಾಲಸುಬ್ರಹ್ಮಣ್ಯಂ ಹಾಗೂ

ವಾಣಿ ಜಯರಾಮ್ ಅವರ ಒಂದು ಮಧುರವಾದಂತಹ ಧ್ವನಿ, ವಾಹಿನಿಯಲ್ಲಿ ಆರ್ ಎನ್ ಜಯಗೋಪಾಲ್ ಅವರ ಒಂದು ರಚನೆ, ವಿಜಯ ಭಾಸ್ಕರ್ ಅವರ ಒಂದು ಸಂಗೀತ ನಿರ್ದೇಶನ. ಇದು 1984 ತೆರೆ ಕಂಡಿರುವಂತಹ ಒಂದು ವರ್ಷ. ಇದು ವಿಷ್ಣುವರ್ಧನ್ ಹಾಗೂ ವಿಜಯಲಕ್ಷ್ಮಿ ಸಿಂಗ್ ಅವರ ಒಂದು ಅಮೋಘವಾದಂತಹ ನಟನೆಯ ಅದ್ಭುತವಾದಂತಹ ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಅರೇ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದ್ರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು. ಅದಕ್ಕೆ
2: ಏನು ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ.

ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಪಟಾಕಿ ಲಕ್ಷ್ಮಿ ಪಟಾಕಿ ಎಣ್ಸಮ್ಮ ಅಂತ.
1: ಏ ಪಟಾಕಿ ಎಣ್ಸಕ್ಕೆ ಬರೀ ಊದುಬತ್ತಿ ಇದ್ರೆ ಸಾಲದು ಕಣ್ಣು, ಮತ್ತೆ
0: ತುದಿಲಿ ಬೆಂಕಿ ಇರ್ಬೇಕು.

0: ಸೂರ್ಯಂಗೆ ಟಾರ್ಚು, ಸರಸ್ವತಿಗೆ ಟ್ಯೂಷನ್, ಎಲ್ಲ ಕೊಡ್ಬೋದು. ಆದ್ರೆ ಉಪ್ಪಿಗೆ ಉಪ್ಪಿನಕಾಯ.
1: ಅಷ್ಟು ವರ್ಷದಿಂದ ನಾನು ಡೈರೆಕ್ಟ್ ಮಾಡ್ತೀನಿ ಮಾಡ್ತೀನಿ ಮಾಡ್ತೀನಿ ಅಂತ ಬ್ಲೇಡ್ ಆಗ್ತಾ ಇದ್ರು.
0: ಉಪ್ಪಿ, ನಿಮ್ ನೆಕ್ಸ್ಟ್ ಸಿನಿಮಾ ಯಾವಾಗ ನೀವು ಡೈರೆಕ್ಟ್ ಮಾಡ್ತಾ ಇರೋದು? ಸಾಕಷ್ಟು ಗ್ಯಾಪ್ ಆಗೋಯ್ತಲ್ಲ ಅಂತ ಕೇಳಿದ್ರೆ,
2: ಜೀವನದಲ್ಲಿ ಮೇಲ್ ಬರಬೇಕು ಅಂದ್ರೆ ನಿನ್ನೆದು ಯೋಚನೆ ಮಾಡಬಾರ್ದು, ನಾಳೆದು ಯೋಚನೆ ಮಾಡಬಾರ್ದು, ಸದ್ಯದ ಮಾತ್ರ ಯೋಚನೆ ಮಾಡಬೇಕು.
0: ಅಲ್ಲ ಡೈರೆಕ್ಟರ್ಗೆ ಯಾವ್ದೊಂದು ಹುಡುಗಿ ನಗೋದು ಇಷ್ಟ ಆಗೋದ್ರೆ,
3: ಟೇಕ್ ಮೇಲೆ ಟೇಕು, ಟೇಕ್ ಮೇಲೆ ಟೇಕು, ಟೇಕ್ ಮೇಲೆ ಟೇಕು, ಟೇಕ್ ಮೇಲೆ ಟೇಕು, ಟೇಕ್ ಮೇಲೆ ಟೇಕು, ಟೇಕ್ ಮೇಲೆ ಟೇಕು.
0: ಸೀನ್ ನಂಬರ್ ಟೂ, ಡೈರೆಕ್ಟರ್ ಸಾಹೇಬ್ರು ಸಿಕ್ಕಾಪಟ್ಟೆ ರೊಮ್ಯಾಂಟಿಕ್ ಮಾಡಲಿದ್ದಾರೆ ಅನ್ಕೊಳ್ಳಿ.
4: ಸೂಪರ್ ಸ್ಟಾರ್, ಸೂಪರ್ ಡೈರೆಕ್ಟರ್, ಸೂಪರ್ ಆಕ್ಟರ್, ಸೂಪರ್ ಲಿರಿಕ್ಸ್, ಸೂಪರ್ ರೈಟರ್.
0: ಚೆಲ್ಲ ಯಾಕೆ ಕತೆ ಪುರಾಣ ಬಿಡ್ತಾ ಇದೀನಿ ಅಂದ್ರೆ, ಇದೆಲ್ಲ ನಮ್ಮ ಡೈರೆಕ್ಟರ್ ಕೈಯಲ್ಲಿರೋದ್ರಿ.
1: ಯಸ್, ಇವಾಗ ಡೈರೆಕ್ಟ್ ಮಾಡ್ತಾ ಇದ್ರೆ ನಮ್ಮ ಉಪ್ಪಿ ಅವರು.
0: ಯಾವ್ದು ಯಾವ್ದು ಯಾವ್ದು? ರೇಡಿಯೋ ವಾಲ್ಯೂಮ್ ಜಾಸ್ತಿ ಮಾಡಿ. ಕಮಾನ್ ಕಮಾನ್ ಕಮಾನ್.

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ. ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
1: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ. ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡ್ ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
1: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
3: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

ನೀವ್ ಇಂಡಿಯನ್ಸ್ ಇಷ್ಟು ರಾತ್ರಲ್ಲ ಅವ್ನು ಇವಳ ಜೊತೆ ಏನ್ ಮಾಡ್ತಾಳೆ ಇವ್ನು ಅವಳ ಜೊತೆ ಏನ್ ಮಾಡ್ತಾಳೆ ಅಂತ ಕನಸು ಕಟ್ಕೊಂಡು ನಿಮ್ಮ ಅಮೂಲ್ಯ ರಾತ್ರಿಗಳೆಲ್ಲ ವೇಸ್ಟ್ ಮಾಡ್ಕೊಂಡ್ಬಿಡ್ತೀರಾ. ಅಂದವಾದ ಹೆಣ್ಣು ನೋಡ್ರೆ ನಿಮ್ಗೆಲ್ಲ ಹೊಟ್ಟೆವರಿ ಜಲಸಿ, ಹೆಣ್ಣು ತನ್ನ ಅಂದ ತೋರಿಸ್ರೆ ನೀವೆಲ್ಲ ಹೊಲಸ್ ಕತೆ ಕಟ್ತೀರಾ ಅಂದ ಸಹೋದ್ರೆ ಬಹಿಷ್ಕಾರ ಆಗ್ತೀರಾ. ಇನ್ನಿ ದೇಶ ಅಂದವಾಗ ಹೆಂಗ್ ಕಾಣಿಸುತ್ತೆ ಮ್ಯಾನ್, ಹೆಂಗ್ ಕಾಣಿಸುತ್ತೆ? ಅವ್ರವ್ರಿಗೆ ಇಷ್ಟ ಆದ್ರ ಜೊತೆ ಅವ್ರು ಇರಬೇಕು, ಅವ್ರವ್ರಿಗೆ ಇಷ್ಟ ಆದ್ರ ಜೊತೆ ಅವ್ರ ಆರಾಮ ಓಡಾಡ್ಕೊಂಡು ಇರಬೇಕು, ಅವ್ರು ಯಾರು ಕೇಳಬಾರ್ದು. ಅದಕ್ಕೆ ತಾನೇ ಬ್ರಿಟಿಷರು ನಮ್ಗೆ ಸ್ವತಂತ್ರ ಕೊಟ್ಟಿದ್ದು. ಫ್ರೀಡಮ್ ಬಂತು ಅಂತ ವರ್ಷಕ್ಕೊಂದ್ಸತಿ ಬಾವುಟ ಆರಿಸ್ಬಿಟ್ಟು ಎಲ್ಲ ಚಪ್ಪಾಳೆ ತಟ್ಬಿಟ್ಟು ಸ್ವೀಟ್ ತಿಂತೀರಾ? ಈ ದೇಶದಲ್ಲಿ ಒಂದೇ ಒಂದು ಹುಡುಗಿ ಅವ್ಳು ಇಷ್ಟ ಆಗತ್ರ ಡ್ರೆಸ್ ಹಾಕೊಂಡಾಕ್ ಬಿಟ್ಟಿದೀರಾ ಮ್ಯಾನ್ ನೀವು ಬಿಟ್ಟಿದ್ದೀರಾ? ಒಂದ್ ಹುಡುಗ ಹುಡುಗಿ ಪಬ್ಲಿಕ್ ಅಲ್ಲಿ ಆರಾಮಾಗಿ ಎರಡವರು ಮಾತಾಡಕ್ ಬಿಟ್ಟಿದೀರಾ ಮ್ಯಾನ್ ನೀವು ಬಿಟ್ಟಿದ್ದೀರಾ? ಒಂದ್ ಹುಡುಗ ಹುಡುಗಿ ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊಂಡು ಮದುವೆ ಆಗೋದಕ್ಕೆ ಬಿಟ್ಟಿದೀರಾ ಮ್ಯಾನ್ ನೀವು ಬಿಟ್ಟಿದ್ದೀರಾ? ಮನೆಯಲ್ಲಿ ಅಪ್ಪ ಅಮ್ಮ ನೋಡಿದ ಹುಡುಗನ ಹುಡುಗಿ ಮದುವೆ ಆಗಬೇಕು, ಇದು ನಿಮ್ ಸಂಪ್ರದಾಯ. ಟ್ರೆಡಿಷನಲ್ ರೇಪಿಸ್ಟ್ ಗಳು ಮಾಡ್ತಿರೋಂತ ಫ್ಯಾಮಿಲಿ ಬಲಾತ್ಕಾರ ಅರೇಂಜ್ಡ್ ಅತ್ಯಾಚಾರ. ಈ ದೇಶದಲ್ಲಿ ಆಸೆಗಳನ್ನೆಲ್ಲ ಆಚಾರದ ಅಡಿಲ್ ಹಾಕಿ ಬೆಳವಣಿಗೆನೆಲ್ಲ ಭಗವಂತನಿಗೆ ಬಲಿ ಕೊಟ್ಟು ಮನುಷ್ಯರ ಸ್ವಾತಂತ್ರ್ಯನ ಸಂಪ್ರದಾಯ ಅನ್ನೋ ಶೋಲೆ ಕೇರಿಸಿ ಕಷ್ಟಪಟ್ಟು ಮೇಲ್ಬರೋರ್ನೆಲ್ಲ ಕಟ್ಟಪಾಡಲ್ ಕಟ್ ಹಾಕಿ ಭಾವನೆಗಳನ್ನ ನೂರಾರು ಭಾಷೆಯಲ್ಲಿ ಬಂದಿಸಿ ಜಾಲಿಯಾಗಿರೋರ್ನ ಜಾತಿಲ್ ಜಾಲಾಡಿ ಮಾತಾಡೋರ್ನ ಮತಪೆಟ್ಟಿಗೆಯಲ್ಲಿ ಹಾಕಿ ಮೂರ್ಖರನ್ನ ಮುಖಂಡರ ಮಾಡಿ ಅಖಂಡ ಭಾರತ ಜಯನಂತ ಉಂಡಾಡಿ ಗುಂಡ್ರಿಗೆ ಈ ಪುಂಡನ ಬಂಡತನದ ಮಾತ್ರ ಟ್ರೆಂಡ್ ಇಷ್ಟ ಆಗಲ್ಲ ಬಾಲ. ಬಟ್ ಐ ಡೋಂಟ್ ಕೇರ್, ಐ ಡೋಂಟ್ ಕೇರ್.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

ದಿಲ್ಲಿಲ್ದೆ ಲವ್ ಮಾಡಕ್ಕಾಗಲ್ವೇ, ಲವ್ ಮಾಡೋರ್ ಕಂಡ್ರೆ ನಂಗಾಗಲ್ವೇ.

ಕಿನ್ನೆಯಲ್ಲಿ ರಾಮರಸ, ಕೆನ್ನೆಯಲ್ಲಿ ಸೋಮರಸ, ತುದಿಗಳಲ್ಲಿ ಜೇನರಸ, ಸರಸ ಸರಸ. ಪ್ರೀತಿ ಇಲ್ಲದೆ ಇದ್ರೆ ನೀನು ಝೀರೋ, ನಾನು ಝೀರೋ.

0: ಒಂದು ಹೊತ್ತಲ್ಲಿ ಕೋರ್ಸ್ ಯಾವುದು ನೆನಪಾಗಿಲ್ಲ. ಒನ್ ವೇ ಲವ್ ಆಗದೆ ಟೆನ್ಷನಲ್ಲಿದ್ದೀವಿ. ಒಂದಿಷ್ಟಿಷ್ಟಿಷ್ಟು ಬಿಟ್ಕೊಂಡು ಬೈಕ್ ಸಗಣಿ ಹಾಕೊಂಡು ಇಡೀ ಜಗತ್ತಿಗೆ ಮಕ್ಕುಗಿದು ನವಯುವಕರ ಕರ್ತವ್ಯ ಕಲಾ.
1: ಓಕಣ ಓಕಣ ಓಕಣ ಹಾಕ್ಲಾ.

0: ಬುಡ್ಲಾ ಮಂಡ್ಯಾರ, ತುಂಬಾ ಸಾಣೆ ಹಿಡಿದ್ರೆ ಚಾಕು ಇರಲ್ಲ, ಹ್ಯಾಂಡಲ್ ಇರ್ತದೆ. ಸುಳ್ಳು ಒರಿಜಿನಲ್, ಸತ್ಯ ಡೂಪ್ಲಿಕೇಟ್. ಸಾಂಬ್ರಾಣಿ ಹೋಗಿ ಹಂಗೆ 3 ದಿನದ ಬಾಳ್. ಎಕ್ಸ್ಟ್ರಾಡಿನರಿ. ಮೊಟ್ಟೆ ತಿಂದ್ರೆ ಮರಿ ಇಲ್ಲ, ಕೋಳಿ ತಿಂದ್ರೆ ಮೊಟ್ಟಿಲ್ಲ. ಪಾಪ ಮಾಡಿದ್ರೆ ಪೇಮೆಂಟ್ ಇದೆ, ಸ್ವಪ್ನಕ್ಕೆ ಬಡ್ಡಿ ಬೀಳ್ತದೆ. ಲೆಕ್ಕ ಬರ್ಕಳಿ ಬರ್ಕಳಿ ಬರ್ಕಳಿ.
1: ಹೂವಿ ಕೆಲ್ಸ ಇಲ್ಲ ಅರಳುತ್ತವೆ, ಹುಡುಗರ ಕೆಲ್ಸ ಇಲ್ಲ ನರಳುತ್ತವೆ. ಒಂದಿಷ್ಟು ಹಿಂಗೆ ಹೇಳ್ತೀವಿ ನಾವು, ಮಿಕ್ಕಿದೇನ ಮಾಡ್ಕೊಳ್ಳಿ ನೀವು.

ಅದೆಂತ ಪ್ರೀತಿ. ಚಿಂಚು ಅವಳನ್ನ ನೋಡ್ತಾ ಇದ್ದಾನೆ, ನಿಂಗ್ಲೂ ನಾಚಿ ನೀರಾಗ್ತಾ ಇದ್ದಾಳೆ. ಇನ್ನೇನು ಮತ್ತೆ ಆ ದೇಹಗಳು ಒಂದಾಗಬೇಕು ಅಂದಾಗ

ಭೂಪತಿರಾಯ ಅವಳ ಸೌಂದರ್ಯ ನೋಡ್ತಾ ನಿಂತಿದ್ದಾನೆ. ಆ ರತಿ ತಾನು ಮುನಿಪುತ್ರಿ ಅನ್ನೋದನ್ನ ಮರೆತಿದ್ದಾಳೆ. ಇನ್ನೇನು ಆ ಜೋಡಿ ಒಂದಾಗಬೇಕು ಅನ್ನೋಷ್ಟರಲ್ಲಿ ಅವಳ ತಂದೆ ತೂರ್ಥೆ ಕಾಮದಾಸಿಗೆ ಬಲಿಯಾದ ನೀನು ನನ್ನ ಪುತ್ರಿಯಲ್ಲ, ನೀ ಇಬ್ರು ಕಲ್ಲ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನು ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್
5: ದೊರಕಿದೆ ರುಚಿ ಸವಿಯಲು.
3: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
0: ಅಡುಗೆ ಮನೆಯ ಸಾಧನಗಳು ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್.
4: ನಿಮ್ಮ ಮನೆ ಮನದ ಕೈರುಚಿ.
6: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್.ಜೆ. ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
7: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಹಿಂದಿ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ಅರೇ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ. ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
1: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ. ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
1: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
0: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: यम्मा मैं परवाना तू शम्मा।
1: यम्मा यम्मा यम्मा तू परवाना।

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರೂ ಆಪ್ಷನ್ ಇದೆಯಾ?
1: ಓಕೆ,
3: ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
1: ಓಕೆ
4: ಜೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರು ಗೈಡ್ ಮಾಡ್ತಾರೆ?
1: ಓಕೆ ಜೂಡ್,
5: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
6: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
5: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.
7: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ನಾಟಕವನ್ನು ಕೇಳಲಿದ್ದೀರಿ.
0: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನಾಟಕ ಪ್ರಸಾರ ಸಮಯ. ಇಂದು ಪ್ರಸಾರವಾಗುತ್ತಿರುವ ನಾಟಕ ತೀರ್ಥಹಳ್ಳಿಯ ನಟಮಿತ್ರರು ಅಭಿನಯದ ನಾಟಕ ಚಿರೆಬಂದಿ ವಾಡೆ. ಇದರ ಮರಾಠಿ ಮೂಲ ಮಹೇಶ್ ಯಲ್ಕುಂಚಾವಾರ್, ಕನ್ನಡ ರೂಪಾಂತರ ಮಾರುತಿ ಶಾನ್ಭಾಗ್, ನಿರ್ದೇಶನ ಶಿವಕುಮಾರ್ ತೀರ್ಥಹಳ್ಳಿ, ವಿನ್ಯಾಸ ಎಂ ಗಣೇಶ್, ಸಂಗೀತ ಶ್ರೀಪಾದ ಟಿವಿ ತೀರ್ಥಹಳ್ಳಿ, ಪ್ರಸಾದನ ಗುರುರಾಜ ಪಿವಿ. ಈಗ ನಿಮ್ಮ ಮುಂದೆ ನಾಟಕ ಚಿರೆಬಂದಿ ವಾಡೆ.

Yes.

ಸಂಜುಗಾಗ ಹೇಳಲ್ಲ, ಫ್ಯಾಮಿಲಿ ಹೋಗಿ ನೋಡು ಅಂತ ರೆಡಿ ಬಸ್ ಒಂದು ಹೋಗಿರ್ಬೇಕಲ್ಲ. ಈಗ ಅರ್ಥ ಏನೇಳಿ ಗೊತ್ತಾ, ಅದರ ಹಿಂದಿನ ಮಗಳು ಹಾಗೆ ಕೆಲಸಕ್ಕೆ ಬಂದಿದ್ದೀನಿ. ಆ ಫೋನ್ ತಡಿ, ನಾನು ಬರ್ತೀನಿ.

0: ಸಣ್ಣ ಆಗ್ತದ ನೋಡು.
1: ಧರ್ಮೇಂದ್ರ ಹೇಮಾ ಮಾಲಿನಿ ಲವ್ ಸ್ಟೋರಿ.

0: ಕೆಲವು ದಿವಸಗಳಲ್ಲಿ
1: ಅಭ್ಯಾಸ ಮಾಡ್ಬೋದು ಮತ್ತ ನಪ ಸಾಕಿ ನಾಪಾಶಿ
2: ಸುಮ್ಮನ ನೀನ್ ಬಾಯ್

0: ಅಲ್ರಿ ಹಲ್ಲದ ಮೇಲೆ ಯಾಕೆ ಮಲ್ಕೊಳಕ್ ಹೋಗಿದ್ರಿ? ಸುಮ್ಮನೆ ಇದೆ ನೋಡಿ, ಮತ್ತೆಲ್ಲ ಅರ್ಗಿ
1: ಬಂದ್ರೇನು? ನಿನ್ನ ಮುದ್ದಿನ ಮೈದಾನ ಮತ್ತೆ ಅವ್ರ ಹೆಂಡತಿ
0: ಬಸ್ಸು ಕ್ಯಾನ್ಸಲ್ ಅಂತ ಹಂಗಂತ ಚಂದ್ರು ಹೌದು ಹೇಳಿದ್ರು.
1: ಇವತ್ತು ಬರ್ತಾನ ಗರುಳು ಅಂದ್ರ ಆಳು ಗುರುತು ಬರ್ತ.

0: ನೀ ಹೋಗ್ ಬದುಕೋ ಅವ್ರು ಇವತ್ ಬದುಕಿಲ್ಲ. ಆ ದೇವಮೂಲಿ ಭಾಗದಲ್ಲಿ ಯಾರು ತಂದಿಟ್ಟಿದ್ದು ಇಲ್ಲಿ ಎಲ್ಲ ಬಂದು ಹಾಳು ಮಾಡುವ ಒಳಗೆಲ್ಲ
1: ನೀವು ಏನಂತಾರ ಹಿಂಗಲ್ಲ.

0: ಮತ್ತೆ ಹೊರಟಿ ಆಕೆ ಅಡಿಗೆ ಮನೆ ಬಿಟ್ಟು ಹಚ್ಚಿ ನಿಂತಿದೆ ಅಂತ ಕಾಣಿಸದ ಅವನು ಯಾವ ಪ್ರಕಾರ ಹಾಕ್ತೀಗ ಸ್ವಲ್ಪ ತಡಿ ನಾನು ಬರ್ತೀನಿ ತಕ್ಷಣ
1: ಇವತ್ತು ಹತ್ತು ಹೊಡೆದು ಹೋಯ್ತು ಕಾರ್ ಸಿಕ್ತೋ ಇಲ್ವೋ ಅಂತ
2: ಅಮರಾವತಿ ಹತ್ರ ಗಾಡಿ ಲೇಟ್ ಆಯ್ತು ಒಂದು ಬಸ್ ಇರ್ಲಿಲ್ಲ ಹಾಂಗಸ್ಗೆ ಟ್ಯಾಕ್ಸಿ ಮಾಡಿದ್ರು
1: ಒಂದ್ ಸ್ವಲ್ಪ ಕುಶಕ್ ಕೊಟ್ಟಿಲ್ಲ ನಮ್ ದಾಚೆ ಸಂಧ್ಯಾವಂದನ ಮಾಡಿ ಎದ್ದಿದ್ದವರು ಹಾಂಗ ಕುಸ್ಬಿಟ್ರು ನಾನು ದಾಚೆ ಆಗ್ತೇನೆ ಅಂತ ಕೂತ ಇದ್ದೆ ಎಲ್ಲಿ ಏನೋ ಆಗ್ಬೋದು
2: ಅವ ಹೇಗಿದಾರ
1: ಇದಾರ ಬರೋ ಬರಿ ನಿಮ್ ದಾರಿನ ಕಾಯ್ತಾ ಇದ್ದೆ
2: ಹಂಗ ನೋಡಿದ್ರ ಒಂದು ಕ್ಷಣನೂ ಕೂಡ ನಾವು ಅವಳನ್ನ ಒಬ್ಬಾಕಿನ ಬಿಟ್ಟಿರುವುದಿಲ್ಲ ನಿನ್ನೆ ಹೆಸರಿನ ಜಪ್ಪ ನಾವು ನಡೆದ ಎಷ್ಟು ಮಳೆ ಬರಬೇಕಾಗ ಸಂಘದಿಂದ ಮಾಡಿದ್ದೀರಿ
0: ನಿಮ್ಗಂತೂ ಎಲ್ಲ ಗೊತ್ತಾದ ಬಾಬು ಬಿತ್ತು ಏನಾದ್ರೂ ವಿಷಯ ಹೇಳೋದ್ರಿಂದ ಇಂತೇನು ಯಾರಿಗಾದ್ರೆ ಜನ ಇತ್ತು ಜನಕ ಮಾಡಿಲ್ಲ ಅಂತ ಎಂದು ಆಗಿಲ್ಲ ಅವ್ರು ಎಷ್ಟು ಅಶಕ್ತ ಅಂತೀವಿ ಹಾಗಾದ್ರೆ ಎಷ್ಟು ಶಕ್ತಿನೋ ಅವರಲ್ಲಿ ಇರಲಿಲ್ಲ ಆಗ
1: ಅವನ್ಗ ಬಹಳ ಅನ್ಸಿತ್ತು
0: ಬೇಕಂದಾಗ ರಿಸರ್ವೇಶನ್ ಆದ್ರೂ ಎಲ್ಸುತ್ತಾಗ
2: ನೀವೇಳಿ ಹೇಳ ಕಳಿಸ್ತೀನಣ್ಣ
1: ಕಳಿಸು ಮರಣಕ್ಕ ಮತ್ತು ತೋರಣಕ್ಕ ನಾವೆಲ್ಲ ಒಂದ್ ಕಡೆ ಸೇರ್ಬೇಕಲ್ಲ
0: ಸಾಮಾನೊಳಗಿಟ್ಟು ಒಂದ್ ಭೇಟಿ ಆಗ್ತದೆ
1: ಇವತ್ತಿನ ರಾತ್ರಿ ತಿಜೋರಿ ಕೊನೆ ಆದ ಮಲ್ರಿ
2: ಯಾಕ ಅತ್ತಂತ ಚಲೋದಾಗ್ತಿತ್ತಲ್ಲ
1: ಇತ್ತಾಗ ಅಟ್ಟ ಏನ್ ನೋಡಿದೀನು ಅದಕ್ಕ ಹಂಗ ಕೇಳ್ತೀನಿ ನಿನ್ನ ಮುದ್ದಿನ ಮೈದಾನಾಗ ಹೊರಗಿನವ್ರು ಬಂದಂಗ ಬಂದಾನ ಅದು 5 ದಿವಸ ಬಿಟ್ಟು
0: ಟ್ಯಾಕ್ಸಿಂದ ಬಂದರು
3: ಅವ್ವ ಎದ್ದು ಬಾಗಿ ಬಿಟ್ಟಾಳಲ್ಲ
4: ಅಲ್ಲ ಈ ಶಾಖೆ ಬರ್ತಿರ್ತದ ಭವಿಷ್ಯ ಯಾವ್ದಾಗಿ ಜೀವ ಇದ್ರು ಕೂಡ
3: ಹಾಕ್ತೀವಲ್ಲ

Thank you.

0: ಮೊದಲು ಆ ಕೂದಲು ಸರಿ ಮಾಡ್ಕೋ,
1: ಪರಾಗ ಹೆಚ್ಚಿಸಬೇಕು.
2: ಪರಾಗ ಆಗಿ
1: ವ್ಯಾಯಾಮ ನಿಯಮ ಮಾಡ್ತಾನೇನಮ್ಮ
0: ಊರಿನ ಹೊಂದಿಸುವುದು ವ್ಯಾಯಾಮ. ನಿಮ್ಮ ಮುಂಬೈಯಾಗ ಯಾರಾದ್ರೂ ಸಿಗ್ತಾರೇನು ಈ ಟ್ರ್ಯಾಕ್ಟರ್ ಖರೀದಿ ಮಾಡ್ಲಿಕ್ಕೆ? ಹಂಗಲ್ವೇ, ಅಷ್ಟೊಂದು ಶಹರದಾಗ ಏನೇನೆಲ್ಲ ಮಾರ್ಬೋಗುದಿಲ್ಲ.
1: ಮುಂಬೈ ಮತ್ತ ಅದ್ರ ಉಳಿದಿದ್ದಾದ್ರೂ ಏನಲ್ಲ, ಅರ್ಧಕ್ಕಿಂತ ಹೆಚ್ಚು ನೆಲದಾಗ ಹೋಗ್ತಿವಿಲ್ಲ ಈ ಜಾಗ. ಮತ್ತ ನಾ ಪ್ರತಿ ಒಂದ್ಸಲ ಬಂದ ನೋಡ್ತೀನಿ, ಇನ್ನಷ್ಟು ಬೇಡಿ ತರ ಕೆಳಗ ಹೋಗ್ತಿದ್ದ ಕಾಣಿಸ್ತದೆ. ಅಂಗಡಿಗಳ ಬೆಳೆದಿದ್ದಲ್ಲ ಮುರಿಲಿಕ್ಕ ಬಂದದ.
0: ಕಳೆದ 20 ವರ್ಷದಿಂದ ಯಾರು ನಡೆಸಲ್ಲ,
1: ಹಣ ಎಲ್ಲ ನಿಪ್ಪಲಾಯ್ತು, ಆಗ್ಲೇ ಮಾರಿ ಹಾಕಿ ಬಿಡ್ಬೇಕಾಗಿತ್ತು.
0: ಯಾರಿಗಿತ್ತು ಧೈರ್ಯ ತಾತ್ಯ ಅವ್ರಿಗೆ ಹೇಳೋದು, ಏನಾದ್ರೂ ಮಾಡ್ಬೇಕು ಅಂತ ಹೇಳುವಂತದ್ದು ಧೈರ್ಯ ಯಾರಿಗಿತ್ತು? ಅದು ಒಂದು ಅವಳ ಆಸೆ. ಟ್ಯಾಕ್ಸ್ ತಗೊಂಡು ಟ್ಯಾಕ್ಸ್ ತಗೊಂಡು ಒಂದು ತಂದು ತಂದ ಮ್ಯಾಲ ಅದು ಉಪಯೋಗ ಏನಂತ ತಿಳ್ಕೊಂಡು ಒಂದಾದ್ರ ನಮ್ಗೆಲ್ಲ ಹೊಲನು ರೈತ ಕೈಯಾಗಿದ್ದು. ಅವ್ರಿಗೆ ಅನ್ನಿಸ್ತು ಮಾಲಕರು ಟ್ಯಾಕ್ಸ್ ತಂದಾರ ಅಂದ್ರ ಸ್ವಲ್ಪ ಕೆಲಸನು ಅವ್ರ ಮಾಡ್ತಾರ ಅಂತ. ಒಟ್ನಲ್ಲಿ ಎಲ್ಲರೂ ವಿರುದ್ಧ. ಮತ್ತ ಇದು 10 ಸಾರೆ ಕೆಡ್ತು, 1 ಸಾರೆ ನಿಂತು ಅಂದ್ರ ನಿಂತಬೇಕು.
2: ಮತ್ತ
1: ಬಾಡಿಗೆ ಮೇಲಾದ್ರೂ ಕೊಡ್ಬೇಕಾಗಿತ್ತು.
0: ಯಾರ ಹತ್ರ ಅದ ಅಷ್ಟು ಹೊಲ? 2 ಎಕರೆ, 3 ಎಕರೆ, 5 ಎಕರೆ, 12 ಎಕರೆ ನೀರು ಕೊಟ್ಟು ಇಷ್ಟು ಸಣ್ಣ ಕೆಲಸಕ್ಕಾಗಿ ಯಾರಿಗೆ ಬೇಕು ಕಷ್ಟ? ಆದರೂ ನಾನು ಪ್ರಯತ್ನ ಮಾಡಬೇಕು. ಜನರ ಜಮಾಯಿಸ್ಬೇಕಲ್ಲ. ಒಂದಾದ್ರ ಆಗಲೇ ತಾತ್ಯ ಅವರಿಗೆ ಹೇಳಿದ್ದೆ ನಾನು, ಇದಕ್ಕಿಂತ ಒಂದು 15 ಎಮ್ಮಿ ಕೊಡೋಣ ಮತ್ತ ಬೇರೆ ಶುರು ಮಾಡೋಣ ಅಂತ. ನಿನ್ನ ಅಪ್ಪಗ ಮೋಟರ್ದ ಹಾಲು ಹಿಂದ ಬೆಳೆದಿವಲ್ಲ ಅದಕ್ಕ ಮೂರು ಮಳೆ.
2: ಬಾಬುಜಿ, ಹಿಂದಿನ ಕಾಲದಾಗ ಶ್ರೀಮಂತರ ಮನೆ ಮುಂದ ಆನೆ ತಮ್ಮ ಸೊಟ್ಟಿ ತುಂಬಾಸ್ತಿರ್ಲಿಲ್ಲೇನು? ಹಾಗ ಈಗ ಹೊಸ ಜಮಾನದಾಗ ದೇಶ ಪಾಂಡೆ ಮಂತಂದರು ಆ ಟ್ಯಾಕ್ಟರ್ ತಂದು ಇಟ್ಬಿಟ್ಟರು ಮನೆ ಮುಂದೆ.
0: ನಿನ್ನ ಮದುವೆ ಮೆರವಣಿಗೆಯನ್ನು ಅದರ ಮೇಲೆ ಒಳಗ ಬಂದದ್ದು ಮಠ ಕಾಣಿಸ್ತದ. ಸಂಸಾರ ಹೊಡೆದಿದ್ದ, ಅವ್ನ ಅಪ್ಪ ಲೋಟ ತೆಗೆದುಕೊಂಡು ಬಂದಿದ್ದ, ದೇವ್ರನ್ನ ಕುಟಿಯಾಗ ಸಂಸಾರ ಹೊಡಿದ್ದ, ಮತ್ತ ಕಾಣಿಸ್ತದ. ನೀನು ಹ್ಯಾಕ್ ಕಳ್ಸ್ಕೊಂಡ್ ಬಂದಿ ಆ ಬಿಳಿ ಬಿಳಿ ಮನುಷ್ಯನ ಮಾತನ. ನಾನು ಮುಂದಕ್ಕೆ ಹೋಗಿರ್ತೀನಿ, ಕೈ ಚೀಲ ತಗೊಂಡ್ ಬಾ. ಮತ್ತ ಒಂದು ಕೋಳಿ ಚೀಲ ಸಕ್ರಿ ಸ್ವಲ್ಪ ತಗೊಂಡ್ ಬಾ.
2: ಅವ್ರಿಗೆ ಏನಾದ್ರೂ ಕೆಲಸಕ್ಕೆ ಯಾಕೆ ಹಚ್ಚಬಾರ್ದು? ಆಮೇಲೆ
3: ಹೋಗೋದ್ರ ತುಂಡು ಮಾಡಿ ತಿಂದವರು.
4: ನನಗೇನು ನಿಮ್ಮ ಅಣ್ಣ ಕೇಳಿ ಅವ್ರು ಹ್ಯಾಂಗ ಹೇಳ್ತಾರ ಹಾಂಗ
3: ನಮ್ಮ ಅಣ್ಣನ ಹಾಕೊಂಡಿ ನಿಮ್ಗೆ ಭಾಳ ಅದ
5: ನಿಮಗ್ ಗೊತ್ತಿಲ್ಲ. ಅವ್ರು ಸಿಟ್ಟು ಊರಾ ದೇಶಪಾಂಡೆನ ಅದಾರ ಹುಡುಗು ಬೀಪಿ
4: ನಿಮಗ್ ಅನ್ನಿಸ್ತಿರ್ಬೇಕು ನಾವಲ್ಲಿ ಮಜೇದಾಗಿರ್ತೀವಿ ಅಂತ.
5: ಆದ್ರ ನಮ್ದು ನಮಗಾಗುತ್ತು ಕಲಿ ಕಲಿ ಮುಚ್ಕೊಳ್ಳಿ ಚಾಪೆ ಹೇಳಿದ್ರ ಕಾಲು ಹೊರಗಿರ್ತದ ಮತ್ತ ಕಾಲು ಮುಚ್ಕೊಂಡ್ರ ತಲೆ ಹೊರಗಿರ್ತದ. ಇಂಥ ಪ್ರಕಾರ ಎರಡು ಕೋಣೆ ಜಾಗ ಬೇಕು ಅಂತ ಇಷ್ಟು ದಿವಸ ಒಡ್ಡಾಡಿದಾಯ್ತು. ಈಗ ಸಾರೆ ಭಕ್ತ ಆಗಿರ್ಬೋದು ಅಂತ ಒಡ್ಡಾಡು ಇಲ್ಲಿ ಹ್ಯಾಂಗಾದ್ರು ತಲೆ ಮೇಲೆ ಹಕ್ಕಿ ಚಕ್ರ ಅದ ಮನೆ ಆಗಿ
3: ನೀವಿ ಬಡ್ಡಿ ಹಾಡ್ ಹಚ್ಬೇಡ ಯಾರು ನಿಮ್ ಕಡೆ ಬರೋದಿಲ್ಲ ನಾನು ಹೋಗೋದಿಲ್ಲ ಆಯ್ತು ಪಕ್ಕ ಹೋಗ್ರೆ ಇದ್ದು ನೋಡ್ರ ಹಾಗಲ್ಲ ನನ್ ಎರಡು ದಿನ ನೀವ ನಮ್ ಜೋಡಿ ಇದ್ದು ಬಂದ್ ನೋಡ್ರಿ ನಿಮ್ಗೆ ಅರ್ಥ ಆಗ್ತದ ಇದಕ್ಕಂತಾನೆ ನಾನು ಹಿಂದೂ ಮಾತಾಡೋದಿಲ್ಲ ಸುಮ್ಮ ಅರ್ಥ ಕನರ್ಥ
4: ನಿನ್ ತಂಗಿ ಕಲಿ ನೋಡಿ ಇಷ್ಟು ವರ್ಷ
3: ಅಲ್ಲ ಅಕ್ಕಿ ಕಾಲೇಜ್ ನಮ್ಮ ನೀನ್ ಹತ್ರ ಆಗ್ತದ ಅಂತ ನಡು ನಡುವೆ ಇರ್ತಿದ್ಲು ಎಂದೂ ನಮ್ ಜೋಡಿ ಇದ್ದಿದ್ದಿಲ್ಲ ಅಕ್ಕಿ ಯಾರು
1: ನೀ ಅಲ್ಲೇ ಹತ್ತಿ ಹೋಗ್ತಾ ಕೂಡ್ಬೇಡ ಅತ್ತಿ ನೀ ಒಲಿ ಒಪ್ಪಿಸಿ ಆಯ್ತು ಕೂಡ
5: ಈಗ ನಾನು ನಡು ನಡುವೆ ತಲೆ ಹಾಕಿ ಬಸ್ಸಿ ಇರುವುದಿಲ್ಲ ಮತ್ತ ಅದು ಹೆಚ್ಚು ಕಡಿಮೆ ಆಯ್ತಂದ್ರ ಮಾತಾಡ್ತಾರೋ
1: ಮೈಗೆ ಕೂತು ಬಿಡೋದಿಲ್ಲ ಕೆಲವರು ಭಾಂಗ ಸವಾಯಿ ಇರ್ತದ
5: ಮುಂದೆ ನೋಡಿದ್ರು ನನ್ ಕೋಕಡಿಸ್ತಾನ ಉದ್ಧಾರ ನನ್ ಕೈಗ ಮುಂಬೈ ಆಗಿ ಹೊಂದಿ ಹೋಗ್ಯದ ಇಲ್ಲಿ ಇಷ್ಟು ಮಂದಿ ಇದ್ದಾರ ನನಗೆ ಅರ್ಥ ಸಿಗ್ತಿಲ್ಲ
4: ಬಂದಾದ್ರೂ ಜೀವ ಕಡಿಮೆ ಆಯ್ತು ಏನು ಹೋಗು ಮತ್ತೆ ಕೋಪಡಿಸುತ್ತಿದ್ದು ಬರೋ ಸ್ವರ್ಗಕ್ಕ
1: ನಮಸ್ತೆ ನಿಮ್ಗೆ ಒಳ್ಳೆಯವರಿದ್ದಾರ ನಮ್ಮ ಅತ್ತಿಗೆ
5: ಅದು ನಿಮ್ಮ ಬಗ್ಗೆ ನೀವೇ ಮಧುಮನೆ ಏನಾಯ್ತು ಕುಳಿತೇನು ಅದು ಭಾವಿಸೋರಿಗೆ ಕೇಳಿ ಅವ್ರು ಅವ್ರು ಒಳ್ಳೆ ಕಣ ಬಂತ
1: ಏನಾಯ್ತು
5: ಮುಳಿತಾರೆ ಚಂದ್ರ ಭಾವಜಿ ಅಮಾನ್ಯ ಕಂದ
1: ಏನಾಯ್ತು ನಮ್ಮನೆ ಇದೆಲ್ಲ ನಮ್ಮ ಅಣ್ಣನ ಭಾರವಲ್ಲ
5: ಮತ್ತ ಮೃತದಾಗ್ರು ಏನೀಗ ಯಾಕಾದ್ರೂ
3: ಹಾಕಿದ್ರು ಇಲ್ಲ ಮಾಡಿ ಬಿಟ್ಟು ಹ್ಯಾಂಗ
1: ಸರಿ ಅದನ್ನ ತಗೊಂಡು ಏನ್ ಮಾಡ್ತೀರಾ
3: ಪೀಸ್ ಅಂತ ನಂಗೆ ಅವುಗಳ ಬಗ್ಗೆ ಹೌದಾ
6: हर जी जाने मुझे पहचानो कहां से आया हर जी जाने मुझे पहचानो कहां से आया ये बच्चे लाल मार के ना
7: ಆದ್ರೆ ಈ ಹಳ್ಳ ಬಂದ ನಮ್ಮ
0: ಇಲ್ಲಿ ಹೋಗದಿಂದಾಗಲೇ ಒಬ್ರು ನೆಂಟರು ಬಂದ್ರು ಅಂದ್ರ ಅಡಚಣೆ ಆಗ್ತದ. ತಾತ್ಯ ಅವ್ರ ಕಾಯಿಲೆ ಇದೆ, ಈ ಗೊಂದಲದಾಗ ನನ್ನ ಮಗ ಕೈ ಬಿಟ್ಟು ಹೊರಟು ಹೋಗ್ಬಿಟ್ಟ. ನೋಡಪ್ಪ, ನೀನು ಶಾಣಿಯಾಗಿದ್ದ ನಾನು ಕುಲ್ದೀಪುಗ ಕರ್ಕೊಂಡು ಹೋಗ್ಬೇಡ. ನನ್ನ ಮಕ್ಕಳೆಲ್ಲ ಕುದಿಗೆಟ್ಟು ಹೋಗ್ಯಾವ. ನಿನ್ ಮಗ ಒಳ್ಳೆಯ ಉಂಟ, ಅವನ ಹಾಗೆ ಒಳ್ಳೆಯವನಿಗೆ ನಾನು ಸಹಾಯ ಮಾಡಿ. ಅಲ್ಲ ಎಷ್ಟು ಹೊರತು ನೀನು ಹೋಗ್ರಸ್ತು ಅಂತ ಹೇಳಿ ನಾವು ಮೊದಲು ಒಳ್ಳೆ. ಈಗ ನೋಡ್ರಿ ನಿಮ್ಮ ಅಭಯ ಬುದ್ಧಿ ಬಣ್ಣ ಎರಡು ಹೋಗ್ರಸ್ತು ಅಂತ ಹೇಳ್ಕೊಂಡು ಬಂದಾನ. ಅಭ್ಯಾಸದಾಗ ಮೊದಲನೇ ವರ್ಗಕ್ಕೆ ಬರ್ತಾರೆ. ಹೌದು
1: ಮೆರಿಟ್ನಾಗ ಎಷ್ಟು ಕಟ್ಟಿದ್ದೆ ನಾನು
0: ಮತ್ತ
3: ಅಭ್ಯಾಸದಲ್ಲಂತೂ ಕಷ್ಟ ಭಾಳ.
0: ಅದು ಒಂದು ಹೋಗ್ರಸ್ತು ಗುಣನೇ. ನಮ್ಮ ನೋಡ್ರಿ ತೂಗು ಮಣಿಮೆ ಅಲ್ಲಿ ಕುಂತು ಹೊಲ ಮಾಡಿದ್ವಿ, ಎಲಿ ತಿಂದು ಎಷ್ಟೇ ಕಳ್ಕೊಂಡ್ವಿ. ವ್ಯಾಳದಾಗ ನೌಕರ ಮಂದಿ ಬಂದು ಉಗುಳಿಕ ಪೀಂಗದಾಣಿ ತರಲಿಲ್ಲ ಅಂದ್ರ ಸ್ವತಃ ನಾವೇ ಹೋಗಿ ತರೋ ಪ್ರಯತ್ನ ಮಾಡಲಿಲ್ಲ. ನೀ ನಮ್ಮ ಪಿಚ್ಕಾರಿ ಇಲ್ಲೇ ಮುಂದೆ ಹೊರಬಿಟ್ಟಿ. ಮತ್ತ ಖರೆ
1: ಬಂದೆ
0: ಅಭ್ಯಾಸ ಏನು ನಿನ್ನ ಅಭ್ಯಾಸದ ಮೇಲೆ ಪ್ರೀತಿ ಬಹಳ ಬಹಳ ಕರೆಯಾಗತ್ತದಲ್ಲ. ಈಗ ದೇಶ ಮಾಡಿ ಮನೆ ಹುಡುಗಿಯರು ಮ್ಯಾಲೆ ಯಾವಾಗ ನೀವು ಹೋಗೋದು ಬರೋದು ಎಲ್ಲ ಇರ್ತದಲ್ಲ. 30 ವರ್ಷ ಬಂದಾಗಿ ನಿನಗೆ ಗೊತ್ತಿದೆ. ಸಿನಿಮಾ ನಟನಂಗ ಕೂತ ಕೂದಲು ಬಿಟ್ಕೊಂಡು ಉಗಾ ತಕ್ಕೊಂಡು ಊರಿಗೆ ಗುರುಸುತ್ತಲ್ಲ ಅಲ್ಲಿ ಇರ್ತಾನ. ಯಾವಾಗ ನೋಡಿದ್ರು ಸ್ಟ್ಯಾಂಡ್ ಮೇಲೆ ಇರ್ತಾನ, ಎಲೆಯಲ್ಲಿ ಬುದ್ಧ ಪಚ ಪಚ ಅಂತ ಊರಿಗಂತ ನಿಂತಿರ್ತಾನೆ. ಆ ಟ್ರಾನ್ಸಿಸ್ಟರ್ ಒಂದು ಜರಿವಾದ ಹಾಗ ಕುತ್ತಿಗೆ ಯಾವತ್ತು ಹಗು ಇಲ್ಲ ಬೇಕಾಗಲ್ಲ ಇರ್ತಾರ. ಏನು ಮಾಸ್ತ್ರ ನಾಚನ ಸುಳ ಮಗನ್ ನೋಡು. ನಾಳೆಯಿಂದ ಶಿಕೋಳಿ ಬಂದ್ ನೀನು ಅಲ್ಲಿ ಹೋಗಂಗಿಲ್ಲ, ಅವನಿಗೆ ಇಲ್ಲಿಗೆ ಬರ್ಲಿಕ್ಕೆ ಹಾಗಿಲ್ಲ. ಏನಾಯ್ತು ನಿಮ್ಗಲ್ಲಿಲ್ಲ? ಓ ಇಲ್ಲಿ ಹೋಗ್ಲಿ. ನೀನೇನು ಈಗಲೇ ಗ್ರಾಮಕ್ಕೆ ಚಹಾ ಕುಡಿಯಕ್ ಹೋಗ್ಬೇಕಲ್ಲ. ಸರಿ
3: ಮಾಡ್ತಾರೆ.
0: ಅಂಜು ತಡಿ ಸ್ವಲ್ಪ ತಡಿ
7: ಎತ್ತಿದ ಬೆಳಗ್ಗೆ
8: ನೋಡಿ

0: அஜி, நானோ குஜிரா தாத்தியாரா
1: ராத்திரியாயிரோ
0: அஜி.

0: ఒడి ఎత్తు ఇల్లు వచ్చిన కామెడీ
1: ముందే సొత్తిత్తు ఆకాశ దురస్తి యాక్ కొడుతుంది అమ్మ
2: నిమగేను ముంబై కలిగి రోజు ఏ రంజు ఆ బాలి ఇక్కడ యాక్ నిలిచే
3: మళ్ళీ కదా
2: బయట
1: ಹಿಂಗ ಸರಿಯಾ ಬಿಡ್ತೀನಿ ನೀವೇ ಕೊಂಡಾಗಿದ್ದ ನೋಡಿ ನಾವು ಸಿನಿಮಾ ಕಂಡ ಕ್ಲಾಸ್ ಬರಬೇಕಾದ್ರೆ ಬಂದಾಗಿದ್ದ
3: ನೀವು ಟಿವಿ ತಗೊಂಡ್ರಿ
1: ಹಾ ಮುಂದೆ ಬನ್ನಿ ಅಷ್ಟೇ ಒಂದಿಷ್ಟು ಅದೇ ಸಿಕ್ತು
0: ಕೊಟ್ಟಿ ಮಕ್ಕಳ
1: ಹತ್ತನೇದು ಅಲ್ಲ ಅಣ್ಣ ಐದು
3: ಅದು ಹತ್ತೆ ನೀವಿಬ್ರು ಕೂತಿದ್ದೀರಿ ಅಂತ ಒಂದು ವಿಷಯ ಹೇಳ್ತೀನಿ ತಾತ್ಯ ಸರಿ ಇಟ್ಬಿಟ್ಟಿಲ್ಲ ಹಾಗೆ ಈಗ ನೀವು ಬಿಟ್ಟಿನಂತ ಅಮರಾವತಿ ಹೋಗಿಕ್ಕ
1: ಈಗ ಈ ವಯಸ್ಸಿನಾಗ
3: ಮೆಟ್ರಿಕ್ ನಾಗ ಫಸ್ಟ್ ಕ್ಲಾಸ್ ಬಂದೀನಿ 20 ವರ್ಷ ಕಳೆದಿದ್ದ ನನಗ ಡಾಕ್ಟರ್ ಆಗ್ಬೇಕು ಅಂತಿತ್ತು ಆದ್ರ ಈ ದೇಶಪಾಂಡೆ ಮನೆ ಹುಡುಗಿ ಒಬ್ಬಕ್ಕೆ ಆಚೆ ಇಂದ ಕಲಿಯೋ ಹಾಗಿಲ್ಲ ಇವ್ರನ್ನ ಪ್ರತಿಷ್ಠೆ ಆದ್ರು ಮಾಷಲ್ಲ ಮಂಡಲ ಆಗಿದ್ರು
0: ಅಂದ್ರೆ ನೀನು ಪಾಲಿನ ಎಲ್ಲ ನೀನು ನಿರ್ಣಯವನ್ನು ಸಾಧ್ಯತೆ ತೆಗೆದುಕೊಂಡಿದ್ದು ನಾವು ಯಾಕೆ ಹಿಂದೆ ಕ್ಲಾಸ್ ಕೊಡ್ತೀವಿ ಅರೆ ಹೇಳ್ಬೇಕಂದ್ರ ಸುಧೀರ್ನು ಆವಾಗ ಕಲಿತಿದ್ದ ಇಬ್ಬರಿಗೂ ಹೊರಗೆ ಶಕ್ತಿ ಇರಲಿಲ್ಲ ನನ್ನ ಭವಿಷ್ಯದ ಏನಾಯ್ತು ಮಣ್ಣಾಯ್ತು ಚಿನ್ನು ಆಯ್ತು ಇದೇ ಇದೇ ಹೊಲದಾಗ ಗುರುತಿದೆ ನನ್ನ ಜನ್ಮ ಆಗಲೇ ನೌಕರಿ ರಾಜ್ಯ ಸೂಪರ್ ಆಗಿಟ್ಟಿದ್ದೆ ಮತ್ತ ಮತ್ತ ಈ ಪ್ರತಿ ಸಲುವಾಗಿ ನಾನು ಪ್ರಶ್ನೆ ಮೊದ್ ಮೊದಲು ಕೂಡು ಬರ್ತಿರ್ಲಿಲ್ಲ ನಂತರ ಕೂಡು ಬಂದು ಈಗ ಮೂರು ಮೂಗು ಬಿಟ್ಟಿದ್ರು ತಮ್ಮ ಇಬ್ರು ಹೋದಾಗ ಕೆಲಸ ಮಾಡೋದು ಅದನ್ನ ಮರಿಬೇಡ ಏನಾದ್ರು ಕೇಳಿಸ್ಕೊಂಡ್ರೆ ಹೆಂಗ್ ಆಗುತ್ತೆ.

0: ablam eskiyor. Ya, Muharrem abi üstü rahat gördüm.
1: Hanım orada.
0: Çakı bağcı da rimel görüyorum.
2: Tabi oldu ona manita. Nan alıp alıp gelsinlerle. Yalla bağımlı onu da rimel et. Yalla bağır. Nan yıldı hadi muğrde edilsa, mat hadi nartın edilsa. Hal var gelsin diye bak. Tabi oldu, beni sevaydı.
3: Bağır bağımda. Aşteyim gelse adam ha?
2: Ya tümlendi. Yeni uğur uğur ev burada burada.
3: Ne no?
2: Matte no?
3: Uğur uğur no?
2: ಇಲ್ಲಿ ಮದ್ದಿನಾರು ಹದಿಮೂರನೇ ದಿವಸಕ್ಕ ಇಡೀ ಊರಿಗ ಊಟ ಹಾಕಬೇಕು ಇಲ್ಲ ಅಂದ್ರೆ ನಾ ಊರಾಗ ಹೂ ಎತ್ತಿ ತಿರುಗಂಗಿಲ್ಲ ಇಲ್ಲಿ
3: ಹಂಗಂತ ನಾಲ್ಕೈದು ಸಾವಿರ ಜನಕ್ಕೆ ಎಲೆ ಬಡಿಸ್ತೀನಿ ನಾನು
2: ಏನ್ ಉಪಾಯ ಅಂತ ಹೇಳು ಮುಂಜಾನೆ ಪೊಂಕಿ ಪ್ರಾಣ ಬಂದ ರಾತ್ರಿ 10-12 ನಡೆಯೋದಿಲ್ಲ
3: ಖರ್ಚಿನ ಬಗ್ಗೆ ವಿಚಾರ ಮಾಡಿ ಏನು 5,000 ಜನಕ್ಕೆ ಎಲೆ ಅಂದ್ರೆ ಕಮ್ಮಿ ಅಂದ್ರೆ 20-25 ಸಾವಿರ ಹಣ ಬೇಕಾಗ್ತದ ಎಲ್ಲಿಂದ ಕಲ್ತಿ ಅಷ್ಟಣ
2: ಅದನ್ನ ಈ ದುಃಖರಾಯ ಸ್ವಾಮಿ ಹೇಳು ನಿಂಗೇನಾದ್ರು ಹೊರಿತ
3: ನಾನಂತೂ ಏನು ಕೊಡವಲ್ಲ
2: ನೀ ಕೊಡು ಬಿಡು ನಾವು ಹೇಗೆ ಸಾಧ್ಯ ಆಗಲ್ಲ ಹಾಂಗ ಮಾಡೋ ಅಗತ್ಯದ
4: ನೀನಂತೂ ಬಹಳ ಬಹಳ ಹತ್ತಿನ ಭಾಷಾ ಮಾತಾಡಕತ್ತಿದ್ದಿ
3: ಅಣ್ಣ ಏನ್ ತಪ್ಪಾಯ್ತಾಗ ನಾ ಎಲ್ಲಾದ್ರೂ ಒಮ್ಮೆ ಕೇಳಿದ್ರೆ ತಿಳಿಸೋ ಬಗ್ಗೆ ನೀನು ಕೂಡ
4: ಸುಧೀರ ಈಗ ಹಕ್ಕು ಹೇಳಕ್ ಹೊಂಟಿದ್ದಿ ಗೊತ್ತದೇನು
2: ನಿನ್ನ ಶಿಕ್ಷಣ ಕಾಯಿ ಎಷ್ಟು ಖರ್ಚಾಗದ ಅಂತ
3: ತಾತ್ಯ ಮಾಡಿದ್ರು ಖರ್ಚು
2: ತಾತ್ಯ ಮಾಡಿ ಹೆಸರಿಗಷ್ಟೆ ಎಲ್ಲ ಕಾರ್ಬಾರನ್ನು ನನ್ನ ಮೇಲೆ ಬಿಟ್ಟು ಅವರು ಮೋಕಳಿಗೆ ಹಾಕುತ್ತಿದ್ರು
4: ನಿನ್ನ ಶಿಕ್ಷಣಕ್ಕ
2: ನಿನ್ನ ಲಗ್ನಕ್ಕ ಅದು ಖರ್ಚು ಸ್ವಲ್ಪ ಅಂತ ತಿಳ್ಕೊಳ್ಳಿ ಏನು ಈಗ ನೀನು ಇಷ್ಟೇ ಬೇಡ ಕೊಟ್ಟಿ
3: ಅಣ್ಣ ಇದ ನೋಡು ಹಿಂಗ್ ಬರ್ತಾರೆ ಅಂತ ಹೋಗ್ತೀನಿ ನೀನಂತ ನಿನ್ ಶಿಕ್ಷಣ ಕೊಟ್ಟೆ ನೀನು ಕಗ್ಗ ಮಾಡಿದೆ ಅಂತ ಈಗ ಕೇಳು ನಂದು ಸ್ವಲ್ಪ ನಿನ್ ಕಿಸದಂಗೆ ನನ್ನ ಖರ್ಚು ಮಾಡಿಲ್ಲ ನನ್ನ ಶಿಕ್ಷಣ ಅಕ್ಕಮ್ಮ ನನ್ನ ಬೇಕ ಅಲ್ಲದೆ 20 ವರ್ಷದಿಂದ ನನ್ನದನ್ನದು ಏನೇನು ಇಲ್ಲ ಅಂತ ನೀನು ನನ್ನ ಜಮೀನು ಕಡಿಮೆ ಇತ್ತೇನೋ ನನ್ನ ಹೆಸರಿನ ಮೇಲೆ ಆಯ್ತಾ ಜಮೀನು ಉತ್ಪನ್ನದ ಮೇಲೆ ನನ್ನ ನೋಡ್ಕೊಂಡ್ರಿ ಅಲ್ಲದೆ ನನ್ನ ಶಿಕ್ಷಣ ಮುಗಿದ 20 ವರ್ಷ ಆಯ್ತು ಅದ್ರ ಉತ್ಪನ್ನ ನೀನು ತಿಂತ ಬುದ್ಧಿ ಅದನ್ನ ಹೇಳಿ ಬರೀ ನಾ ಮಾಡಿದ್ರೆ ನಾ ಮಾಡಿದೆ ನನ್ ಬುದ್ಧಿ ಆಯ್ಸುತ್ತೆ ನಾಲ್ಕು ಮುಂದೆ ಬರ್ತಿ ಅನ್ನೋ ನನ್ನ ಉತ್ಪನ್ನದ ಅಂತ ಒಂದೇ ತುಂಬಿ ಸುತ್ತ ಬಾಳೆ ಅಂತ ಬರ್ಸಿ ಒಮ್ಮೆ ಅದು
2: ಬರಬೇಕು ಮತ್ತೊಂದೇ ಅಂತ ತಕ್ಕೊಂಡು ಹೋಗ್ಬೇಕು
3: ನಾವೇನ್ ಬುದ್ಧಿ ಬೆಳೆದ್ರು ಎತ್ಕೊಂಡು ಹೋಗ್ಲಿಕ್ಕ ಅದ್ರ ನೀನೇನಾದ್ರೂ ಕೈಯಿಟ್ಟು ಕೊಟ್ಟೆ ಅನ್ನೋದು ನನ್ನ ಪ್ರಶ್ನೆ ಮೊದಲು ನಾ ಸುಟ್ಟಿಗೆ ಬರ್ತಿದ್ದೆ ಆಗ ನೀನು ಬಂದ್ರೆ ನಿನ್ ಪಗಾರ ಅಂತ ಹತ್ತು ಸಲ ಬಿಟ್ಟೆ ಅಂತ ಹೇಳ್ತಿದ್ದಿ ಆಗ ನಿಮಗೆ ನಾನು ನಿರ್ಧಾರ ಮಾಡಿದ್ದೆ ನಾ ಇವತ್ತು ನಾನು ತಿಳ್ಬಾರ್ದು ಅಂತ ಅಲ್ಲದೆ ನಾಲ್ಕು ವರ್ಷ ಬಂದು ಇಲ್ಲ ನಾ ಇಲ್ಲಿ ಅದು ನಿಮ್ಗೆ ಸೇರ್ತಿರ್ಲಿಲ್ಲ ನನಗೆ ಯಾಕೆ ಒಮ್ಮೆ ತೋರಿದ್ದಿ ನಾನು ಹೇಳ್ಬೇಕು ಅನ್ನೋದು ಚಿಕ್ಕ ಮಕ್ಕಳು ಕ್ಲೀನ್ ಒಂದ್ಸಾರಿ ಸತ್ಯ ಇಲ್ಲದ ಅಂತ

0: இருந்தால் உப்பு நான் கொண்டிருந்தால் கிடையாது, ஹானியா கொண்டிருந்தா ஹரா கொண்டிருந்தா அது கிடையாது. நீங்க ಇಷ್ಟು ವರ್ಷದಾಗ ಒಂದು ಸಾವಿರ ಅವನ ಆಪರೇಷನ್ ಅಮರಾವತಿ ಹೋಗಿ ಮಾಡಿಸ್ಕೊಂಡು ಬಂದೆ. ಎರಡು ತಿಂಗಳು ಬಾಡಿಗೆ ಮನೆಯಲ್ಲಿ ಇದ್ವಿ. ತಾತ್ಯ ಅವ್ರ ಕಾಯಿಲೆ ಇದಕ್ಕೆಲ್ಲ ಏನು ಖರ್ಚಾಗಿಲ್ಲ ತಿಳ್ಕೊಂಡಿಲ್ಲ. ಮತ್ತದೇ ಮಾತು ತಾತ ಅವ್ರ ಬಗ್ಗೆ ಅವನ ಬಗ್ಗೆ ಖರ್ಚು ಮಾಡಿದ್ದು ನೀನೇ ಮಾಡಿಕೊಂಡು ಯಾಕೆ ತಿಳ್ಕೊಂಡಿ? ಎಲ್ಲ ಅವ್ರಿಗೆ ಇರ್ತಾರ ಹಂಗಂದ್ರ ಅವ್ರಿಗೆ ಯಾಕೆ ತಗ್ಗಿಸಿ ಅವ್ರಿಗೆ ಯಾಕೆ
1: ಒಂದು ನೋಡು, ಒಂದು ವರ್ಷ ಪೈರಿದ್ರ ಮೂರು ವರ್ಷ ಬರ್ಗಾಲ,
0: ನೀರಾವರಿ ಬರ್ಗಾಲ.
1: ಅತ್ತ ಜಮೀನು ರೈತ ಕೈಯಾಗ ಹೋಗ್ಯಾವ, ಕೋರ್ಟು ಕಚೇರಿ ಮಾಡ್ಬೇಕಾಯ್ತು ಜಮೀನಿನ ಸಲುವಾಗಿ. ಕೈಯಾಗ ಕೆಲಸ ದಿವಸ ಬಿಟ್ಟು ಅಮರಾವತಿ ಹೋಗ್ಬೇಕಾಗ್ತಿತ್ತು, ತಾಯಿ ಹೆಚ್ಚಿದ್ರು ಅಂದ್ರ ಅದಕ್ಕೆ ಎಷ್ಟು ದುಡ್ಡು ಖರ್ಚಾಯ್ತು ಮ್ಯಾಲಿಂದ ಕೇಳಕ್ ತನಕ ಎಲ್ರು ಬ್ರಾಹ್ಮಣ ಬಯಸರು. ಒಂದೇ ಒಂದು ಕೇಸ್ ನಿಂತರೆ ನನ್ನ ಮನಸ್ಸಿಗೆ ಒಪ್ಪಂಗಾಗ್ಲಿಲ್ಲ. ಸಾಹೇಬ್ ಜನರಿಗ ತಿನ್ನಕ್ಕ ಕುಡಿಯಕ್ಕ ಎಲ್ಲ ಕೊಟ್ಟರು ನನಗೆ ಯಶಸ್ಸಿರಲಿಲ್ಲ. ಸುಧೀರ ನಿಮಗೆ ಗೊತ್ತಿಲ್ಲಪ್ಪ, ರಾಮನ ಮಂದಿಗ ಇಂತ ಹಳ್ಳಿಯಾಗಿತ್ತು ಹೋಗೋದು ಎಷ್ಟು ಕಷ್ಟದ ಅಂತ.
0: ಉಳ್ದಲ್ಲ ಹ್ಯಾಂಗ ನಡೆದ ಅಂದ್ರ
1: ಹ್ಯಾಂಗ ನಡೆದ ಗೊತ್ತದೇ ನಿಂಗ. ಈ ಊರಾಗಿರೋದು ಏಳು ಬ್ರಾಹ್ಮಣ ಮನೆ, ಅದ್ರಾಗ ಮೂರು ಮಂದಿ ಎಲ್ಲೋ ಊರು ಬಿಟ್ಟು ಹೋದ್ರು. ಒಂದು ದೇವರು ಮುಂದೆ ದೀಪ ಹಚ್ಚಕ್ಕೂ ಅವ್ರ ಪೈಕಿ ಯಾರು ಉಳಿದಿಲ್ಲ. ಇನ್ನು ಉಳಿದವ್ರು ನಾಲ್ಕು, ಅದ್ರಾಗ ಇಬ್ರು ಭಿಕ್ಷುಕರು ಒಬ್ಬ ಮಾಸ್ತ್ರ, ಎಲ್ಲರೂ ಸಾಲಗಾರರೇ. ನಮ್ಮ ತಲೆ ಮ್ಯಾಲ ಪಗಡಿನೂ ದೊಡ್ಡದು ಸಾಲನು ದೊಡ್ಡದು. ಇತರ ಮಂದಿ ಜನರದ್ದು ಚಲೋ ನಡೆದ ಸೇರದಿಂದ ತೆಗೆದು ಮನಿ ಕಟ್ಕೊಂಡಲ್ಲ, ದಲ್ಲಾಳಿ ಮಾಡ್ತಾರ, ಟ್ರಕ್ ನಡೆಸ್ತಾರ, ಅದೇನು ಇಲ್ಲ ರಾಜಕೀಯ ಇದ್ದಿದ್ದೆ. ಇವೆಲ್ಲ ನಮಗ್ ಮಾಡಕ್ ಆಗ್ತದೆ, ಕಾಲ ಬದಲಾಗಿದೆ ಸುಧೀರ. ಆದ್ರ ಮನೆಯಾಗಿನ ಖರ್ಚು ಕಡಿಮೆ ಆಗ್ಲಿಲ್ಲ. ಹಬ್ಬ ಹುಣ್ಣಿಮೆ ಕುಲಾಚಾರ ಶ್ರದ್ಧಾ ಪಕ್ಷಾತೀತಿ ಇದನ್ನೆಲ್ಲ ನನ್ನ ಸುತ್ತ ಸುತ್ತಿ ನೀ ಹೋಗಿ ದೂರ ಕುಂತಿ. ಒಂದು ಗಣೇಶನ ಹಬ್ಬ, ಒಂದು ಮಹಾಲಕ್ಷ್ಮಿ ಹಬ್ಬ ಅಂದ್ರೆ
0: ಕಡಿಮೆ ಮಾಡಬೇಕು.
1: ಹ್ಯಾಂಗ್ ಕಡಿಮೆ ಮಾಡೋದು? ನೀ ಬಾ ಮತ್ತೆ ಮಾಡ್ಕೊಳ್ಸು.
0: ಅದು ಅವಶ್ಯಕತೆ ಇಲ್ಲ ನಿಮ್ಗ. ಏನಿತ್ತು ಮುಂದೆ ನೋಡ್ತಾ ಇದ್ದೆ, ಒಂದು ಸಾರಿ ಆಲ್ಬಮ್ ಬಂದ ಕಟ್ಟಿ ನಮ್ಮ
1: ಮುಳುಗಿಸಿದ್ರು ಅಂತ
2: ಜನ ಯಾಕಂದ್ರೆ ಹೇಳೋದು ಊಟ ಹಾಕಿದ್ರು ಜನ ಹೇಳೋದೇ ಅಲ್ಲ, ಕಡಿ ಖರ್ಚಿದ್ರು ಸಲವತ್ತಾಗ ಬರೋಬರಿ ಆಗಿ ಅಂದ್ರೆ ನನ್ ಜೀವ ಹಾಳಾಗ್ತಾ ಬಿದ್ದಿತ್ತು. ಒಮ್ಮೆ ಕರೆಸಿದ್ರಲ್ಲ ಮಾರಿಬಿಡು ಆ ಜಾಗ.
3: ಅಲ್ಲ ಒಮ್ಮೆ ಕರೆಸಿದ್ರು ಅಂದ್ರೆ ಏನು?
2: ಅಲ್ಲ ಅವಾಗ ನಾನೇ ಹೇಳ್ದೆ ಅವಾಗ ಇಷ್ಟನ್ನ ಹಿಡಿದು ತರ್ತಾನ.
3: ಕೆಲಸ ಮಾಡೋರು ಮನಿ ನಡೆಸೋರು ಈಗ ಕಂಡಂದ್ರು ಕೈಯಾಗ ಮಾಡಿ ಬಳಿ ಅಪ್ಪ ಊಟ ಮಾಡೋದು ಮಾರಿಕೊಂಡಾರ.
4: ಅಲ್ಲ ನನ್ನ ಹೆಸರು ಮೇಲೆ ಅದ್ಯ ನಾನ್ ನಾಲ್ಕೆಕ್ರಿ ಅಡಿಬಿಟ್ಬಿಡು.
1: ನಿನ್ನು ನಾಲ್ಕೆಕ್ರಿ
4: ಅವ್ ಒಂದಿರ್ಲಿ ಅವ್ ಹಕ್ಕಿ ಜಾಗ.
1: ಇವತ್ತು ಹೀಗೆ ಹೇಳಕತ್ತಿ ನಾಳೆ ನೀನೇನಾದ್ರು ಅಂದಿದ್ದೀನಿ.
2: ಮಗು ಸತ್ತು ಹಂಗ್ ಮಾಡ್ಬೇಡ. ಅಲ್ಲ ನನ್ನ ಆಶ್ರಮ ಉಳಿದಿದ್ದಷ್ಟು
3: ಅಲ್ಲ ತೋಟ ಮಾಡಿ ಕಡೆ ಹಿರಿಯರೆಲ್ಲ ಬಿಟ್ಟು ತಮ್ಮ ಸ್ವಂತ ಹೆಸರು ಮಾಡಿ ಹೇಳಿ ಈಗ.
1: ಹಾ ಹಾ ಮಾಡ್ತೀನಿ ಮಾಡ್ತೀನಿ. ನೀನು ಏನು ತಿಂತಿ?
2: ಅರೆ ಇನ್ನು 10 ದಿವಸ ಆಗಿಲ್ಲ ಯಾಕ ಮಾಡಕತ್ತಿ ನೋಡಿ ನೀವೆಲ್ಲ ನನಗಂತೂ ಬರಬರಿ ಕಾಣಾಗಿಲ್ಲ ಈ ವಾದವಾಗಿ.
4: ಅವರ ಮಾತು ಕೇಳೋಣ ಅಣ್ಣ. ನನ್ನ ಹೆಸರು ಹೇಳಕ್ಕೆಲ್ಲ ನಾಲ್ಕೆಕ್ರಿ ಅರಿವಿಟ್ಬಿಡು.
1: ನೋಡು ಚಂದ್ರವ್ವ,
0: ನೀನ್ ಇವತ್ತು ಉದಾರಾಗಿ ಹೇಳತ್ತಿ, ನಾಳೆ ಊರ್ ಮಂದಿ ಎದುರ ಹೇಳ್ತೀನಿ ನೀನು ಅಣ್ಣ ಬಂದು ಎಲ್ಲಿ ನಾಲ್ಕು ಅಂತ ಅಂತ. ಹಂಗೆಲ್ಲ ಬೇಡಪ್ಪ, ಅವ್ವ ಏನ್ ಹೇಳ್ತಾರೋ ಅದು ಬರೋಬರದ, ಹಂಗೆ ಮಾಡಮ್ಮ. ಏನಂತೀರಾ?
4: ನನಗ್ ಕೇಳ ಉಪಕ್ಷಣ ಮಾಡ್ಬೇಡ, ಬೇಕಂತಿದೆ ಎಲ್ಲಾನು ಮೊದಲೇ ನಿಕ್ಕಿ ಆಗಿತ್ತು. ಹೌದಲ್ಲ
2: ಭಾವಜಿ, ಮುಂಬೈ ವರ್ಷಗಳಿಗೆ ಅದು ನಿಮ್ದೇನ್ ಮಾಡಕ್ಕೆ ನಾನು ಮಾತು ಕೊಟ್ಟಿಲ್ಲ.
4: ಕರ್ಕೊಂಡು ಹೋಗ್ತೀನಿ.

0: சாட்சியா
1: சாட்சியா

0: صباح، زينة تغير زين ولا منورة؟ أبا يهم مرحبا
1: منورة ولا
0: يا الله ربك ما نمدلا
1: يلا أمتني يا دوا
0: نينو جاغا بطبكي أدبي جيسا يا أمتني ماردا
1: صباح
0: ಸ್ವಂತ ಮನ್ಯಾಗ ಹುಡುಗಿಯೊಳಗೆ ಇರ್ಬೇಕಾಗ್ತದ ನೀಗ
1: ನೀನ್ ಹೇಳ್ ನೋಡಿ ನಾ ಏನ್ ಮಾಡಿತ್ತು
0: ಹೋಳೆ ಇದ್ವಿ
1: ಹಂಗ ಏನಂತ ಆಗ ನನ್ ಮುಂದೆ ಏನ್ ನೋಡೋಣ ತನ್ ಮಕ್ಕಳು ಬಳಸ್ಕೊಂಡ್ವಿ ನಾ ಏನ್ ಹೋಗಿತ್ತು
0: ಏನಾಗದ ಏನಿಲ್ಲ ಅನ್ನೋದು
1: ನನ್ ತಿಂದಿಲ್ಲ ಅಂತ ತಿಳ್ಕೊಂಡೇನು ನಿಮ್ಗೂ ಒಂದ್ ಮಾತು ಹೇಳ್ತೀನಿ ಪ್ರಭಾ ಸರಿಯಾದ ಬೆಂಕಿ ಹಾಕೊಂಡಿರ್ಬೇಡ ನನ್ ಸರ್ದಿ ಮುಗಿತು ಈಗ ರಾಜ್ಯ ಅತ್ಯಂತ ಹೇಳದ ಲಕ್ಷ ತಡಿಕೊಂಡಿ ನನ್ನ ಎಷ್ಟು ಕೂಡ ಅವ್ರ ಕಡೆಗೆ ಕಳೆಯೋದ ನೀನೊತ್ತು ಏನ್ ತಡ ತಡ ಅಂತ ಮಾತಾಡ್ತಿ ಅದು ಬರೋಬರಿ ಕಾಣೋದಿಲ್ಲ
0: ಎಲ್ಲರೂ ಸ್ವಾರ್ಥ ಇದ್ದಾರ
1: ಸ್ವಾರ್ಥ ಯಾರಿಗ್ ಬಿಟ್ಟಿದೆ ಪ್ರಭಾ ಇಚ್ಛಾ ಏನಿಲ್ಲ ಪ್ರಪಂಚ ಕಟ್ಟಿಲಿದ್ರೆ ಮನುಷ್ಯ ತನ್ನಿಂದಾನೇ ಸ್ವಾರ್ಥಿ ಆಗ್ತದ
0: ನಿನ್ ಜೀವ ಮಗ ಸಸಿ ಕಡೆಯೇ ಒಲ್ಲಿ
1: ಪ್ರಭಾ ಸ್ವಾರ್ಥ ಏನ್ ಬೇಕಾದ್ರು ಅನ್ನ ಆಗ ನನ್ ಮಕ್ಳು ಬಂದ್ಸ್ಕೊಂಡು ಇಲ್ಲ ನಡೆಯೋ ಹಾಗಿಲ್ಲ
0: ನನ್ನ ಕಲಿಯುಗದ ಅವ್ವ ನನ್ಗೆ ಒಂದು ಬಿ ಎ ಆದ್ರೂ ಮಾಡಿರ್ಬೋದು
1: ನನ್ ಕೈಯಲ್ಲಿ ಏನದವ್ವ
0: ಒಂದ್ 4 ವರ್ಷ 4 ವರ್ಷ ಬದ್ದಾಗಿರುವ ಮಾಡು
1: ಅಬ್ಬಾ
0: ನನ್ಗ ಕಲಿಲಿಕ್ ಬಿಡು ಅವ್ವ ನನ್ ಸ್ವಂತ ಕಾಲ ಮೇಲೆ ನಿಂತ್ಬಿಡು ಆಮ್ಯಾಗ ಪೂರಿ ಇರೋದು ಯಾರ ಮನೆ ಕಡೆಯೂ ಕಾಲ ಕಳೆಯಬೇಕಾಗುದಿಲ್ಲ ಅಲ್ಲ ನನಗೆ ಬಿಡು ಅಮರಾವತಿ ಹೋಗಿಲ್ಲ
1: ಪ್ರಭಾ ಒಂದ್ ಬೆರಳಿಕ್ಕೆ ಕೂಡ ಯಾವ ವಸ್ತುನು ಕೂಡ ಅಧಿಕಾರ ಇಲ್ಲ ಈಗಂತೂ ನಾನ್ ಕೂಡ ಪರದಿಲ್ಲ
0: ನನ್ನ ಅಮರಾವತಿ ಹೋಗಿ ಬಿಡು ಅಮ್ಮ ಕಲೀಲಿಕ್ ಬಿಡು ಅಮ್ಮ ನಂಗ
1: ಭಾಸ್ಕರ ಏನಂದನ
0: ಏನ್ ಹೇಳ್ತಾನ ಹೇಳಿ ಬಿಡು
1: ಅಬ್ಬಾ
0: ತಿಳಿಯುದಿಲ್ಲ ನಿಂಗ ನಿನ್ನ ನಾ ತುಂಟು ಮಾಡಿ ತಿಂತಾ ನೋಡು ಆಮೇಲ ಕೂಲೆಗೆ ಹೋಗಿದ್ದಾರೆ ನೋಡು ಯಾರ ವಸ್ತು ಹಂಗ ನನಗೇನೋ ಕಷ್ಟ ಮಾಡ್ತೀನಿ ಅಂತ ಸಹಿಸ್ಕೊಂಡು ಹೋಗ್ತಾರೆ ಮುಂದ ನಿನ್ ಕೈ ಕಾಲಲ್ಲಿ ನಿಮಗೆ ಶಕ್ತಿ ಉಳಿದಿಲ್ಲ ಅಂದ್ರೆ ಏನ್ ಮಾಡ್ತಿ ನೀರಿಬ್ಬೇಕು ತಂದ ಹೆಂಡತಿ ತಂದ ಮಕ್ಕಳು ಈಗ ಹೊತ್ತ ಬೇರೇನು ಕಾಣಿಸೋದಿಲ್ಲವ ನಮಗ್ ಯಾರಿದ್ದಾರಮ್ಮ
1: ಪ್ರಭಾ ಅರೇನ ನಾವು ನಿಮ್ಗೆ ಸಲ ಮಾಡೀವಿ ಎಲ್ಲ ಹುಡುಗಲ್ಲ ನೀನೇ ಹುಷಾರು ಹುಡುಗಿ ನಿನ್ ಇಚ್ಛಾನು ಇತ್ತು ಕಲಿಯೋದಕ್ಕ ಆದ್ರೆ ಹೆಣ್ಮಕ್ಳು ಜಾತಿಗೆ ಯಾಕೆ ಶಿಕ್ಷಣ ಬೇಕನ್ನೋದೇ ತಾಳ ನಾನು ಅವ್ರಿಗೆ ಎಷ್ಟು ತಂದೆ ಎಲ್ಲ ಹೆಣ್ಮಕ್ಳು ಕಲ್ತರು ಬಂತರು ನೌಕರಿ ಮಾಡ್ತಾರ ಕಮಾಯಿಸ್ತಾರ ಕರೆನ ಹೌದು ಕಾಣಿಸ್ತದ ಆದ್ರೆ ಹಳ್ಳಿ ಹೆಣ್ಮಕ್ಳಿಗೆ ದೃಷ್ಟಿನೇ ಇದ್ದಿದ್ದಿಲ್ಲ ಆಗಿನ ಕಾಲ
0: ಹೋದ್ರೆ ಎಷ್ಟೋ ವರ್ಷ ಅತ್ತೆ ನನ್ ಜೋಡಿ ಮಾತಾಡ್ತಿರ್ಲಿಲ್ಲ ಅವ್ರ ತರ ಸ್ಥಳ ಬೇಡ ಅಂದ್ರೆ ಖರೇನ
1: ಆದ್ರವ್ವ
0: ನೀನೇ ಹೇಳು ಯಾವಿದ್ರು ಆ ಸ್ಥಳ
1: ಎಲ್ರು ನಮ್ಮ ಹಾಗೆ ಒಂದು ಶ್ರೀಮಂತರು
0: ಅಶಿಕ್ಷಿತರು ವ್ಯಸನಿಗಳು
1: ನಿನ್ನ ಚಿಕ್ಕಾಗಿ ಮಾತಾಡೋದ್ಬಿಟ್ಟು ಅಂತೀವಲ್ಲ
0: ನಾ ಬಂದೆ ಅನ್ಕೂಲೆ ಪಾಣಿಗೆ ಬಂದು ಬ್ಯಾರ ಕಡೆ ಹೋಗ್ತಿದ್ರು
1: ನಾ ಹೆಂಗ್ ಹೇಳಿ ನಿನ್ನ ಹೌದಾ ನೀ ಮುಂದೆ ಬರಕ್ಕೆ ನಾಚಿಕೆ ಅನ್ಸ್ತಿತ್ತಂತ ಕೊನೆ ಕೊನೆಗೆ ನೀ ಪೋರಿಂದ ಮುಕ್ತ ಮಾಡಿದ್ವಿ ನನಗೆ ಸದ್ಗತಿ ಸಿಗತ್ತಿಲ್ಲ ಅಂತಿದ್ರು ಅವರು ಮೆತ್ತಗಾಗ್ಬಿಟ್ಟಿದ್ರು ಪ್ರಭಾ 1,000 2,000 ಇಷ್ಟಾಗ್ಬೋದ
0: ನೀನು
1: ನಿನ್ ಶಿಕ್ಷಣ
0: ಅಬ್ಬ 1,000 2,000 ಏನ್ ಬರ್ತಿದ್ದ ಈ ಕಾಲದ
1: ಹಂಗಾಗ ನನ್ನಂತೂ ಏನಿಲ್ಲ ಸ್ವಲ್ಪ ಇತ್ತು ಅವು ಮುಂಜಾನೆ ಹೋದ್ರು
0: ಸುಮ್ ಸುಮ್ನೆ ಕೊಟ್ಟಿ ಅವನ ಅವ್ರು ಹ್ಯಾಂಗ ಮಾಡ್ಕೊಂಡಿದ್ರು ತಮ್ಮ ನಂಬರ್ ಹಸ್ಕೊಂಡ
1: ಅಲ್ಲ ಪ್ರಭಾ ನಾಳೆ ಪೆಟ್ಟಿಗೆಯೊಳಗೆ ಹಣ ಸಿಕ್ಕಿದ್ರೆ ದೊಡ್ಡ ಹಗರಣ ಆಗ್ತಿತ್ತು ನಿನ್ನ ಗೊತ್ತದ ಭಾಸ್ಕರ ಏನ್ ಪೆಟ್ಟಿ ಕರ್ದು ಕರೆದು ನೋಡ್ತಾನ ಅಂತ ಅದಕ್ಕ ಕೊಟ್ಬಿಟ್ಟೆ
0: ಬಂಗಾರ ಅಂತ ಅಲ್ವ
1: ಅದ ಭಾಸ್ಕರ ಹತ್ರ
0: ಒಂದು 30 ತುಳಿಯಾದ್ರು ಅದು ನನ್ನ ಕೊಟ್ಬಿಡು ಅವ್ವ
1: ಪ್ರಭಾ
0: ಇದರಿಂದ ಹೊರಗೆ ಹೋಗ್ಲಿಕ್ಕೆ ಕೊಡು ಅವ್ವ ಈ ಮಾಡೆ ನನ್ ತಿಂದ್ಬಿಟ್ಟಿತ್ತು ನನ್ ಜೀವ ಉಸಿರು ಬಿಟ್ಟದ ಈ ತತ್ತದಾಗ ಅಲ್ಲಿ ಬಿಡು ಅಮರಾವತಿ ಹೋಗಿದ್ದ
1: ಹೌದು ಇಷ್ಟು ಬಂಗಾರ ತಗೊಂಡಿ ಏನ್ ಮಾಡುವಲ್ಲಿ ಏನು ನಾ ಹಳ್ಳಿ ಏನ್ ಮಗಳು ಇಳಿಯದವಳು ಅಂತ ಕೇಳ್ತೀನಿ ಖರೇನೆ ಮಾಡ್ತೀನಿ
0: ಹಾ ಇಷ್ಟು ಬಂಗಾರದ್ದು ಕಮ್ಮಿ ಅಂದ್ರು 50-60 ಸಾವಿರ ಆದ್ರೂ ಬರ್ತದ ಅದ್ರ ಬಡ್ಡಿ ಮೇಲ ನನ್ ಮುಂದಿನ ಶಿಕ್ಷಣ ಆಗ್ತದ ಜೊತೆಗೊಂದು ಸಣ್ಣದೊಂದು ಔಷಧಿ ಹಿಡಿತೀನಿ ಶಿಕೋಣಿ ಮಾಡ್ತೀನಿ
1: ಏಳಿಸ್ತದೋ ಎಲ್ಲ ಮಾಡ್ತೀನಿ.
0: ನೋಡಿ ಬಂದೆ, ನೀ ಬಂದಿರೋ ನನ್ನ ಕಡೆ.
1: ಎಷ್ಟು ಹಳೆ ಬಂಗಾರ ನಮ್ಮ ಮನೆಯಿಂದ ಎಲ್ಲ ದೊಡ್ಡಸ್ತಿನ ಅದರಾಗ ಅದಾವ. ಮಮ್ಮಿ ಬಿ ಎ ಇದ್ದು ನೌಕರಿ ಇದ್ದು ಆಗ ನೂರು ಈ ಬಾಡ ಇದನ್ನೆಲ್ಲ ಬಿಟ್ಬಿಟ್ಟು ನೀ ಖಯಮ್ಮ ನನ್ನ ಕಡೆ ಬಂದಿದ್ರು. ಖರೆ ಹೇಳ್ತೀನವ್ವ, ನನಗೀಗ ಗಂಡ ಮನೆ ಸಂಸಾರ ಯಾರು ತದೇ ಅಭ್ಯಾಸ ನೋಡಿದ್ವಿ. ನಾವಿಬ್ರು ಸ್ವತಂತ್ರ ಆಗೋಣ. ನೀನಾದ್ರೆ ಎಷ್ಟೊಂದು ದುಡ್ದಿ ಇಂದಿನ ಲಪ್ಪತ್ತಾಗಿ ಹೋಗಿದ, ಇನ್ನು ಎಷ್ಟು ವರ್ಷ ಕಂಡುಕೊಂಡು
0: ನನ್ನ
1: ಕೈಯಲ್ಲಾಗೋವರೆಗೂ ಮಾಡ್ಲೇಬೇಕಾಗ್ತದ. ನೌಕರಿ ಕೂಡಲೇ ಎಷ್ಟು ಬಂಗಾರ ಮಾಡ್ತೀನಲ್ಲ ಅಷ್ಟೇ ಬಂಗಾರ ಮೊತ್ತ ಕೊಂಡ್ಕೊಂಡು ಕೊಡ್ತೀನಿ. ಆಗ ಬಿಸ್ತಾನೆ ಪಾಪಿ ಸೊಸೆ ಮನೆಯ ಒಬ್ಬೊಬ್ರಿಗೆ ಒಂದೊಂದು ಅರಿಯೋ ಕಲ್ ಮಾಡಿಸ್ಕೊಂಡು
0: ಎಷ್ಟು ದಿವಸದಿಂದ ನನಗೆ ಕತ್ತಿ ಮಾರೋಣ ಬಂಗಾರ ಕರೇನೆ ಮಾರೋಣ.
2: ನರ್ಲಿಕ್ಕೆ ಏನಾಗ್ತದೆ ಫಸ್ಟ್ ಮಾಡ ನನಗೂ ಒಪ್ಪಲ್ಲ
1: ಅಂದ್ರಿ. ಅವ್ರ ಕಾಲಿಗೆ ತಾಗ್ಯದ ಹಸಿರು ಬಂದಿದೆ ಸುಮ್ ಸುಮ್ಮನ ಕಟ್ಟಿ ಕುತ್ತಲ್ಲಿ. ನಾನು ಮುಂಜಾನೆ ನಾನು ಡಾಕ್ಟರ್ ಕಡೆ ಕರ್ಕೊಂಡು ಹೋಗಿ ಮಸ. ನೀವು ದೊಡ್ಡವರು ದೊಡ್ಡಿಸ್ತಂತಿಂದ ಆಗಿಲ್ಲ ಮಾಡಿ ಚೆನ್ನಾಗಿ ಏನಾದರು ನಾನು ಇದ್ದಲ್ಲೇ ಚರ್ಪಿಸ್ತಾ ಇದ್ದೀನಿ. ನಿಮ್ಗೆ ಯಾರು ಚಟ್ಟಿ ಹೇಳಿ ಭಗವಂತ ಮತ್ತ ಈ ಹಿಂಸಾವಾದ ಮುಗಿತು ಅಂದ್ರ ಯಾರು ಏನೇನು ಅದನ್ನ ಅವರಿಗೆ ಕೊಟ್ಬಿಡ್ರಿ.
2: ಏನು ಏನ್ ಕೊಡೋದು
1: ನೋಡಿದ್ರಲ್ಲ ವಾದ ವಾದ ಇಷ್ಟು ತಮಾಷೆ ಆಯ್ತು ಚಿಕ್ಕ ಮಕ್ಕಳಿಗೆ. ಮತ್ತ ನಂತರ ನಮ್ಮ ಮಕ್ಕಳಿಗೆ ಅವರೇತಾರಲ್ಲ ಕೊಟ್ಬಿಡ್ರಿ. ಕೊಡೋದು
2: ಏನ್ ಕೊಡೋದು ಯಾಕೆ ಕೊಡೋದು
1: ಯಾರು ಹಿಸ್ಟಿ ಅದವಲ್ಲ ಅವ್ರಿಗೆ ಕೊಟ್ಬಿಟ್ಟು.
2: ಅರೆ ಇರೋ 12 ಎಕರೆ ಕೊಟ್ಬಿಟ್ರೆ ಏನ್ ಮುನ್ನೋದು?
1: ನೋಡಿದ್ರು ಜಮೀನಿನ ಬಗ್ಗೆ ಅಲ್ಲ ಕಡೆ ನೋಡ್ಲಿ. ನಮ್ಮಂತಿ ಬಹಳ ಒಳ್ಳೆಯವರಿದ್ದಾರೆ, ಅಂಜಲಿನೂ ಕೂಡ ಒಳ್ಳೆಯವರಿದ್ದಾರೆ. ಹಿಂದಿನ ಸಲ ರಂಜಿತವಾಗಿ ಸ್ಕರ್ಟಿನಲ್ಲಿ ತಂದಿದ್ದು ಪ್ರೀತಿಯಿಂದ. ಆದ್ರೆ ಈ ಹಳ್ಳ ಸ್ಕರ್ಟ್ ಹಾಕೊಂಡು ತೊಡಿ ತೋರಿಸ್ಕೊಂತ ತಿರುಗಾಡೋದು ಆ ವ್ಯಾಪ್ತಿರ್ಲಿ ಅಂತ ಹ್ಯಾಂಗ್ ಹೇಳೋದು ಇಲ್ಲ ಇಷ್ಟೊಂದೆ ಗುಪ್ಚಿಟ್ಟಾಗಿ ದಿಂಬುಗಳ ಮಾತೆ ಕರೀತ.
2: ನಾನ್ ಬಿಲನ್ ಬಿದ್ದಾಳಿ
1: ಕೊಡಿಸ್ತಾಕಿ ಕರೆ. ಆದ್ರೆ ಇಲ್ಲಿಂದ ಒಂದಿಲ್ಲ ನನ್ನ ಗಟ್ಟಿ ಯಾರು ಬೇಡ ಇಲ್ಲಿ ಸುಧೀರ್ ಬಾಜು ಮುಂಬೈ ಮಾಡಬಾರ್ದ ಅಂತಲೇ ಹಾಕೊಂಡು ಯಾರು ಅಡ್ಡ ಹಾಕ್ತಾರಂತ ತಗೊಂಡು ಹೋಗ್ಲಿಲ್ಲ. ಆಗ ತಾತವ್ರಿದ್ರು ಆಗಿನ ಮಾತ ಬೇರೆ ಈಗಿನ ಮಾತ ಬೇರೆ.
2: ನೀನ್ ನನಗ ಶಾಣ್ಯತನ ಕಲ್ಸಕ್ ಬರಬೇಡ.
1: ಜವಾಬ್ದಾರಿ ಏನು ಇಲ್ಲ ಸಾವಿರದ 850 ರೂಪಾಯಿ ಮಗುವೆ ಜೋಡಿದ್ರ ತುರ್ಕ ಬಾಗ್ಲ ಬರ್ತದೆ.

0: D'accord.
1: Alors.
0: Multiplier, non?
2: ಇದರ ಎಲ್ಲದೂ ಅದ ಅವಂದು ಸುಧಿರಂದು ಪ್ರಭಂದು ಚಂದ್ರದು ಮತ ನನ್ ನಾನು ಇದನ್ನ ಸುಧಿರಾಗ ತೋರಿಸಕ್ ಹೋಗುದಿಲ್ಲ.
1: ಯಾರು ಗೊತ್ತಿರಲಿಲ್ಲ ಯಾರು ಎಷ್ಟದಂತ
2: ತಾತಿ ಅವರು ಮಾಡ್ಬಿಟ್ಟು ಅಂತೀನಿ.
0: 13ನೇ ದಿನ ಆದ ಮೇಲೆ ತಿಜೋರಿ ತೆರಿತೀನಿ, ನೋಡಿ ಏನ್ ನೋಡುದು ಅಂತೀನಿ.
2: ಇದನ್ನ ಮೊನ್ನೆ ದೇವ್ರ ಕೊನೆಯ ತಂದಿಟ್ಟೀನಿ.
1: ಯಾರು ನೋಡಿ ಹೇಳಿದ್ರ?
2: ಮಂಜು ಕೇಳ್ತಿದ್ಲು ಏನದ ಏನದ ಅಂತ. ಏನು ಜೋರ್ ಮಾಡಿದೆ ಅಂತಿ ಕೂಡಲೇ ಅಲ್ಲಿಂದ ಇಲ್ಲಿ ತಂದಿಟ್ಟೀನಿ. ನಿಮ್ಗಿನ್ ಕೇಳ್ದ
1: ಬೇಡ, ಇದೆಲ್ಲ ಬೇಡ, ಸುಮ್ ಸುಮ್ಮನ
2: ಕಡಿ ಕೆಲ್ಸಕ್ ಬರೋದು ಅದ ಇನ್ನ ಮುದ್ದಿನ ಮೈದಾನ ಅಲ್ಲ.

0: ይድና ሀብቱ ወሰነ
1: ነው ሱት ታግዲ
0: አባባባባ ማንንም ሱት ታቋጭ ኩንዲ አቆ አቆ ኒ ወሪ ሀከንዴ ሱማር ዲናይቱ ናኑ ኖርደነ ಚಂದ್ರ ಹಾರ ಒದಿನೈ ತೋರಿ ಮೋಹನ ಮಾಳ 20 ತೋರಿ ಜಪುರಿ ಹಾರ ಒದಿನೈ ತೋರಿ ಅವಲಕ್ಕಿ ಹಾರ ಹತ್ತು ತೊಲೆ ಚುಂಚಾಪಟ್ಟಿ ಇಪ್ಪತ್ತು ತೊಲೆ ತೋಡೆ ಹತ್ತು ತೋಳಿ ಒಂಕಿ

حط طولي. ونقرأ. أيدي طولي.

金五八，那都公子啦，啥啦？一度我只读，一度那进步，一度好了读，一度不切读。

0: ಈಗಂತೂ ಲಕ್ಷಾವಧಿ ರೂಪಾಯಿ ಧಣಿ ಕಾಣಿಸ್ತಿ.
1: ಇದು ಬರೀ ಬಂಗಾರ, ಇನ್ನು ಏನೇನೋ ಅದಾಯ್ತು ಅಂತ ಅನಿಸ್ತದೆ.

ಮಾಡಿದ ಎಲ್ಲ ಹೆಂಡಂದು ಸುತ್ತಮುತ್ತ ನಿಂತಿದ್ದಾರೆ. ಕೌತುಕದಿಂದ ನೋಡ್ತಿದ್ದಾರೆ ಅಂತ ಅನಿಸ್ತದೆ. ಅಜ್ಜಿ ಅತ್ತಿ ಅಜ್ಜಿ ಅವ್ವ ಎಲ್ಲಾರು ಮತ್ತೆ ಸ್ಪರ್ಶ ನನಗ ಹತ್ತಿರ ಅಂತ ಅನಿಸ್ತದೆ. ಯಾರ್ಯಾರು ಹಾಕೊಂಡು ಚಕನ ಮಾಡಿದ್ರು, ಯಾರ್ಯಾರ ಕೈ ಕೊರಳು ಇವಕ್ಕ ತಾಗಿದ್ದಿರ್ಬೇಕಲ್ಲ. ನಾಳೆ ನನ್ನ ಪರಾಗ ಹೆಂಡತಿನೂ ಇವನ್ ಹಾಕೊತಾಳ. ಅವಳು ಹೇಗ ಅನಿಸ್ಬೋದಲ್ಲ ನನ್ನ ಸ್ಪರ್ಶ.

ಇದು ಯಾರು ಹೇಳ್ತಿದ್ದು ನಮ್ಗೆ ಕೊಟ್ಬಿಡಿ, ಇದನ್ನ ದೇವ್ರ ಪಾಣಿಗೆ ಹೋಗಿ ಒಯ್ದಿಡ್ರಿ. ನಿಮ್ಗೆ ಯಾವ್ದು ಬೇಡ, ಸುಮ್ಮನೆ ಯಾಕೆ

只想你的家，你的家。

புதுகன் ஆண்டா நீயா காட்டியோ ஜாஸ்தி மாட்டியனோ.

ba indra jeeva ga priya putra ingad stada

ಬರಿ ತುಂಬೋರಾಟವಾ ಸಿಕ್ಕಲ್ ಗುದ್ದು ಮಾಡಿ ಒಳಗಿಂದೇ ಕೊಡದೆ ನಾನಾದ್ರೂ ಎದೆ ಮಾಡಿ ಯಾವ್ಯಾವ ಕೈ ನೋಡಿ ಸುಸಿಂಗಿರೋ

El angelero regresa. Y a

Eu queria, ó. Eu queria, eu queria, eu queria.

0: ರಾತ್ರಿ ಎಷ್ಟಾದ ನೋಡು, 12 ಹೊತ್ತೋಯ್ತು. ದೇಶಪಾಂಡೆ ಅವ್ರ ಜೊತೆಗೆ ಸೋಚೋದಿಲ್ಲ ಅಂತ ಹೇಳಿದ್ದ. ಅವನು ಹೇಳಲು ಕರೆನ
1: ಮತ್ತೆಲ್ಲಾದ್ರೂ ಕರೆನ ಇರ್ತದ. ಒಂದಿಷ್ಟು ಸ್ವಾರ್ಥ ಆಗಿದವಂತು ಈ ಜಗತ್ತಲ್ಲ ಏನು ನಡೆಯಾಗಿಲ್ಲ.
0: ಅಕ್ಕಿ ರಂಜು ಬಂದ ಮತ್ತ ಸಿಕ್ಕರು ತಗೊಂಡೋಗಿ ಮರಣಿಸಿರೋದರ ಬಗ್ಗೆ ಸಂಶಯ ಆಗ್ತದೆ.

0: 이제야. 그러나 헤르테스도 거기 일어나 아기다도 또 아무나 있어. 덤마가나 덤마 돌덤마가나 우리 색깔 우리 사람 맞고자가 그래요. 서리한 날에게 본다. 나의 원무튼의 의사 브라흐만을 걸어둘까 수고하더라. 아들의 주옥까지 맡아야지. 번지라라 하나 같네요. 원래 김맛인 경우 멀린걸 나라 아우보게 매아로 멀기는 걸 그러니까 야 하늘이 이안 받아라 아프다
1: நம்மது இது தொத்தீர்கள் கொஞ்சம் நாப்பிட ஹேங் மாட்டுவோ ஆங்க வந்து
0: ஆயாசாரிகள் போல் மல்
1: ஏட்டா
2: அல்ல இன்னும் முக்கியம்
0: யாரோ
1: அவைய வெட்டியாத ஓப்பந்த மதிகை கூடுறீங்க அவங்க நடி எங்க இல்ல கஷ்டப்பட்டதா மட்டும்
3: நான் போய் போயிருந்த ஆத்மதலை வெட்டி
2: ಜೀವ ಅಭಿಯ ಜೀವ ಹೈರಾಣ ಆಗಿದ್ದು ದಿವಸ ಒಬ್ಬನೇ ಇದ್ದಾರ ಉಡುತ್ತಾನೋ ತಿಂತಾನೋ ಯಾವ ಇಲ್ಲ ಗೆಡೆಯ ಚೋಡಿ ಕುಂತು ಹುಬ್ಬಿಯಲ್ಲಿ ಕುಡಿತಾನೋ ಜೀವ ತನ್ನ ಸಾಧ್ಯವಾಗಿರ್ಲಿಲ್ಲ ನಿಜ ಪ್ರಕರಣದಾಗ ಸ್ವಲ್ಪ ತ್ರಾಸ ಆಗ್ತದೆ
0: ಆದ್ರೆ ಆ ಸಂದ್ರೆ ಏನು ಒಂದ್ ಸಾವಿರ ರೂಪಾಯಿ ಖರ್ಚು ಇದ್ರೆ ಬರುತ್ತೆ ನನಗ ಪೊಲೀಸ್ ಠಾಣೆ ಕೊಟ್ಟಿದ್ದಾರೆ ಅದು ನೀನು ಅನಂತರ ಇದ್ರೆ ಮಾಡಿ ಸತ್ಯ ಏನು ಬಂಗಾರ ಹೋಯ್ತು ಅದು ಬೇರೆ
2: ಅಂತ ವಿಷಯ ನಾ ಮನಸ್ಸಿಗೆ ತರಬೇಡಿ ಸೀಲಾಲ ಹಣ ಕೊಟ್ಟೋದ ಅವು ಜೀವನ ಕಣ್ಣಿ ದಾರಿ ತಪ್ಪ ತಪ್ಪ ಅಂತ ಕೇಸನ್ಕು
0: ಇಸ್ಕೊಟ್ಟ
2: 18,000 ಲೆಕ್ಕ ಪತ್ರ ಎಲ್ಲ ಮಾರಾಟ ಸಾಧನ ಕೊಟ್ಟದ ಅವನು ಸಾಮಿ ಕಟ್ಟಿಸ್ತಾನಂತ ಅದಕ್ಕೆ ಬುಲ್ಡೋಸರ್ ದೆಸೆಯಿಂದ ಅವನು ಅವನಿಗೆ ಏನ್ ಕಳಿಸ್ಯಾನ ಅವನ್ಸಿಯೋ ಇಷ್ಟು ಕೇಳ್ಕೊಂಡು ಅರೆ ಆ ನಾಲ್ಕು ದಿವಸ ತಡಿ ಅವನ್ನೆಲ್ಲ ಆಗೋಗಿ ಅಂತ ಚೂರು ಕೇಳಕ್ಕಿನ ಶುಭ ಭೂತ ಚಲೋ ಅಂತ
0: ಆದ ಬಹಳ ನಾವು ಎಲ್ಲಿ ಬಾಳಿ ಬಿಡೋರಿದ್ದೀವಿ ದಿವಸ ಅವರ ಮುಖ್ಯ ಬಂದು ಮಾಡಿಲ್ಲ

0: ಲಗೂನ್ ಮುಗಿಸ್ರಿ ಬೇಗ, ಬಸ್ ಬರ್ತದ. ನಾನು ಮುಂದೆ ಹೋಗಿ ಬಸ್ ನಿಂದಿಸುತ್ತೇನೆ. ಲಗೂನ ಬರ್ರಿ.
1: ಶುರುವಾಗಿದ್ದು ಎರಡು ದಿನದಿಂದ

0: ಎಂದು ನಾ ಕುಮಾರಸ್ವಾಮಿ ಕರ್ಕೊಂಡು ಹೋಗಬೇಕು. ಅಮ್ಮ ಮಾಡ್ಬೇಡಿ,
1: ನೀವು ಕಾಳಜಿ ಮಾಡ್ಬೇಡಿ.
0: ಚಲೋ ಕಲಿಬೇಕು ಏನ್ ಕೊಡ್ತೀವಿ?
1: ಮಲ್ಕೊಂಡ
0: ಎಲ್ಲಿ
1: ಹೋಗಿ ಬಿಡ್ರಿ.

Thank you.

Obrigado.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಚೌಡಿಕೆ ಪದಗಳನ್ನು ಕೇಳಲಿದ್ದೀರಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ, ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
2: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಹಿಂದೂಸ್ತಾನಿ ಸಂಗೀತ. ಹಾಡಿರುವವರು ನಿಷಾದ್ ಹರ್ಲಾಪುರ್ ಹಾಗೂ ನೌಷದ್ ಹರ್ಲಾಪುರ್.

0: ते आले गायले आणि जिंकले अशी परिस्थिती आपल्या सर्वांची झालेली आहे. मनापासून पैसे मनापासून धन्यवाद. आणि सत्य एकमेकांच्या रचने म्हटल्याप्रमाणे हृदयात राहिले तुमचं गाणं आमच्या सर्वांच्या हृदयात कायम राहिलेलं आहे. मनपूर्वक अभिनंदन आणि मनपूर्वक कौतुक लोकांचं. मी कल्पना जोगरकर यांना विनंती करतो की त्यांनी कृपया सर्वांच्यावर यावं. आणि आमची वेळेची कसरत चालू असल्यामुळे नायनाने तुम्हाला 5 मिनिटं आहेत असं सांगावं लागलं. असो या कल्पना दे. सुरुवातीला नौशाद हरला पण
1: ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ. ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
1: ಆಹಾ, ಆ ಮಗು ಎಷ್ಟು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
1: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಭಕ್ತಿ ಗೀತೆಗಳನ್ನು ಕೇಳಲಿದ್ದೀರಿ.
6: ರಾಮನೇಕೆಷ್ಟು ಮಧುರ, ರಾಮನ ಮುಖಮಂಡಲವೇಕಿನಿತು ಮಧುರ, ರಾಮನ ನೋಟವೇಕಿಂತು ಮಧುರ, ರಾಮನ ಮಾತೇಕೆ ಈ ಪರಿ ಮಧುರ. ಏಕೆಂದರೆ ಮಧುರವೇ ಆತನ ಮೂಲದ್ರವ್ಯ. ಮಧುರ ಮಧುರವಾದ ಪಾಯಸದಿಂದ ಹುಟ್ಟಿ ಬಂದ ಮಹಾಪುರುಷ ಪುರುಷೋತ್ತಮ ಪ್ರಭು ಶ್ರೀರಾಮಚಂದ್ರ. ಆತನ ಮಾಧುರ್ಯವನ್ನು ವರ್ಣನೆ ಮಾಡಿ ಮುಗಿಯಬಹುದೇ? ವರ್ಣನೆಗೆಟುಕುವುದೇ ಆತನ ಮಾಧುರ್ಯ? ರಾಗಕ್ಕೆಟುಕಬಹುದು,

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಳಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಇದೀಗ ಜೈ ಗಣೇಶ ಜೈ ಗಣೇಶ ಎನ್ನುವಂತಹ ಒಂದು ಗೀತೆಯನ್ನ ಕೆ ವೀರಮಣಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಆರ್ ಎನ್ ಜೈಗೋಪಾಲ್ ಬರೆದಿರುವಂತಹ ಒಂದು ಗೀತೆ, ಕೆ ವೀರಮಣಿ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಗೀತೆ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ಮಲೆನಾಡ ಜನರ ಹೆಮ್ಮೆಯ ವಾಹಿನಿ ಆಗಿರುವಂತಹ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಭಕ್ತಿ ಗೀತೆಯನ್ನು ಕೇಳಿ ಆನಂದಿಸಿ.

ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂಥ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಇದೀಗ ವಿಜಯ ವಿನಾಯಕನೇ ಎನ್ನುವಂಥ ಒಂದು ಗೀತೆಯನ್ನು ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಮಧುರವಾದಂಥ ಧ್ವನಿ ವಾಹಿನಿಯಲ್ಲಿ ಚಿ ಉದಯಶಂಕರ್ ಬರೆದಿರುವಂಥ ಒಂದು ಗೀತೆ, ಉಪೇಂದ್ರ ಕುಮಾರ್ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಗೀತೆ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ಮಲೆನಾಡ ಜನರ ಒಂದು ಹೆಮ್ಮೆಯ ವಾಹಿನಿಯಾಗಿರುವಂಥ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಅರೇ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ, ತಪ್ಪದೇ ಕೇಳಿ.
4: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಒಂದಿಪೆ ಗಣನಾಥ ಎನ್ನುವಂತ ಒಂದು ಸುಂದರವಾದಂತಹ ಗೀತೆಯನ್ನ ಎನ್ ಅಪರ್ಣ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ, ಮೀರಾ BS ಅವರ ಒಂದು ರಚನೆ ಮತ್ತು ಸಂಗೀತ ನಿರ್ದೇಶನದ ಈ ಒಂದು ಭಕ್ತಿ ಗೀತೆ ಇದೀಗ ನಮ್ಮ ಒಂದು ಮೆಚ್ಚಿನ ವಾಹಿನಿ ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂಥ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಬೆಳಗಾಯಿತು ಏಳು ಏ ಮುದ್ದು ಗಣಪ, ಇದು SP ಬಾಲಸುಬ್ರಹ್ಮಣ್ಯಂ ಅವರ ಒಂದು ಮಧುರವಾದಂಥ ಧ್ವನಿ ವಾಹಿನಿಯಲ್ಲಿ ಈ ಒಂದು ಗೀತೆ. ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವಂಥ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಮಧುರವಾದಂಥ ಭಕ್ತಿ ಗೀತೆಯನ್ನು ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂಥ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಶರವು ಮಹಾಗಣಪತಿ ಎನ್ನುವಂಥ ಒಂದು ಸುಮಧುರವಾದಂಥ ಭಕ್ತಿ ಗೀತೆಯನ್ನು ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ನಮ್ಮ ರೇಡಿಯೋ ಶಿವಮೊಗ್ಗ, ಅಂದರೆ ಮಲೆನಾಡ ಜನರ ಒಂದು ಹೆಮ್ಮೆಯ ವಾಹಿನಿ ಆಗಿರುವಂಥ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಮಧುರವಾದಂಥ ಭಕ್ತಿ ಗೀತೆಯನ್ನು ಇದೀಗ ಕೇಳಿ ಆನಂದಿಸಿ.

0: ಹಾಯ್
1: ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
0: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ

0: ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
1: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತಾ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.